ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರೇ, ಈ ದಿನ 2026 ಇಸವಿಯ ಆಗಸ್ಟ್ ತಿಂಗಳ 22 ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದು ನಮ್ಮ ಜನಧ್ವನಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುನಾಳು ಬಾಬೆಳಿಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧಾ, 7:35 ಆಕಾಶವಾಣಿ ವಾರ್ತೆಗಳು, 7:45 ಸ್ಫೂರ್ತಿ ಸೆಲೆ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆಬಿಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35

ಗೀತ ಸುನಾದ 8:45 ಮಹಿಳೆ ಕಾರ್ಯಕ್ರಮ. ಒಂಬತ್ತು ಗಂಟೆ 20 ನಿಮಿಷಕ್ಕೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. 10:20 ಗಂಟೆ ಗಾನಗಂಧರ್ವ. 11 ಗಂಟೆಗೆ ಭಾವಸಿಂಚನ ಕಾರ್ಯಕ್ರಮ. 11:30 ಗಂಟೆ ಹಾಡು ಹಸಿ. 11:40 ಗಂಟೆ ಈ ದಿನದ ವಿಶೇಷ ಕಾರ್ಯಕ್ರಮ. 11:55 ಗಂಟೆ ಪತ್ರಿಕಾ ಮಾಹಿತಿ. ಪ್ರಿಯ ಕೇಳುಗರೆ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಇದ್ದರೆ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ನನ್ನ ಗೆಳೆಯ ಒಬ್ಬ ಬಿಹಾರದ ರಾಂಚಿಯಲ್ಲಿ ವೈದ್ಯ ವೃತ್ತಿ ಮಾಡ್ತಾನೆ. ಡಾಕ್ಟರ್, ಇತ್ತೀಚೆಗೆ ಒಂದು ನಡೆದಂಥ ಘಟನೆ ಹೇಳಿದ, ಅದೊಂದು ವಿಚಿತ್ರ ಘಟನೆ ಅನಿಸ್ಬಿಡ್ತು ನನಗೆ. ಸಮಾಜ ಸೇವೆ ಬಗ್ಗೆ ನನಗಿದ್ದ ಕಲ್ಪನೆಯನ್ನು ವಿಸ್ತಾರ ಮಾಡಿಬಿಡ್ತು. ಈ ಗೆಳೆಯ ರಾಂಚಿಯಲ್ಲಿ ಇರೋನು ತುಂಬ ಬಡತನದಿಂದ ಬಂದ ಹುಡುಗ, ತುಂಬ ಕಷ್ಟ ನೋಡ್ಬಿಟ್ಟಿದ್ದಾನೆ. ವೈದ್ಯನಾಗಿ ತಾನೇನಾದರೂ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸೇವೆಗೋಸ್ಕರನೇ ವೈದ್ಯ ಆದವನು. ಅವನು ಸಮಾಜಕ್ಕೆ ಕಾಳಜಿ ಎಲ್ಲರೂ ಮೆಚ್ಕೋತಾ ಇದ್ರು. ಸುತ್ತಮುತ್ತಲ ಜನ ರಾಂಚಿಯಲ್ಲಿ ಇವನ್ ಕೈಗುಣದ ಬಗ್ಗೆ ದೊಡ್ಡ ಹೆಸರು. ಅವನೇನು ಮಾಡಿದ್ದೆ ಗೊತ್ತಾ, ಒಂದು ಮೊಬೈಲ್ ಇಟ್ಕೊಂಡಿದ್ದ. ಸಾಮಾನ್ಯವಾಗಿ ಡಾಕ್ಟ್ರು ಮೊಬೈಲಿಗೆ ಸಿಗೋಲ್ಲ, ಒಂದು ವಿಚಿತ್ರ ಮೊಬೈಲ್ ಒಂದು. ಅವನೇನು ಹೇಳಿದ್ದ ಜನಗೆ, ಇದು ಅತ್ಯಂತ ತುರ್ತು ಪರಿಸ್ಥಿತಿ ಇದ್ರೆ ಮಾತ್ರ ಫೋನ್ ಮಾಡಿ, ಸಣ್ಣ ಸಣ್ಣ ನೆಗಡಿ ಕೆಮ್ಮು ಮಾಡಬೇಡಿ, ಯಾಕಂದರೆ ನಾನು ಜನರಿಗೆ ಪ್ರಯೋಜನ ಆಗಲಿ ಅಂತ ಮಾಡ್ತಿದ್ದೀನಿ. ಈ ಮೊಬೈಲ್ ನಂಬರನ್ನು ಎಲ್ಲ ಕಡೆ ಗೋಡೆ ಮೇಲೆ ಬರೆದಿದ್ರು, ಕಂಬಕ್ಕೆ ಹಚ್ಚಿದ್ದಾರೆ, ಗಿಡಗಳ ತೂಗು ಹಾಕಿದ್ದಾರೆ. ಯಾರು ಬೇಕಾದರೂ ಯೂಸ್ ಮಾಡಲಿ, ಆದರೆ ಸಣ್ಣ ಪುಟ್ಟದಕ್ಕೆ ಮಾಡಬೇಡಿ, ತುರ್ತು ಇದ್ದರೆ ಮಾತ್ರ ಫೋನ್ ಮಾಡಿ, ಅದು ನಾನು ತಗೋತೇನೆ, ತಕ್ಷಣ ಬಂದು ಮಾಡ್ತೇನೆ. ಅವನು ಎಷ್ಟು ಒಳ್ಳೆಯವನಂದ್ರೆ ರೋಗಿಗಳಿಂದ ಇಷ್ಟೇ ಫೀಸ್ ಕೊಡಬೇಕು ಅಂತ ಕೇಳಲ್ಲ, ಶಕ್ತಿ ಪ್ರಕಾರ ಎಷ್ಟು ಕೊಟ್ಟರು ಆಯಿತು. ಕೆಲವರು ಇವನೇ ದುಡ್ಡು ಕೊಟ್ಟು ಕಳಿಸ್ತಾರೆ ವಾಪಸ್, ಆ ಥರ ಮನುಷ್ಯ. ಒಂದು ದಿವಸ ಯಾವುದೋ ಒಂದು ಹಳ್ಳಿಗೆ ರೋಗಿಯನ್ನು ನೋಡೋಕೆ ಹೋದಾಗ ತಕ್ಷಣ ಆ ಮೊಬೈಲಿಗೆ ಫೋನ್ ಬಂತು. ತುರ್ತು ಚಿಕಿತ್ಸೆ ಮೊಬೈಲು ಅಂತ ಹೇಳಿದ್ನಲ್ಲ, ಬಂತು ಅಂದರೆ ಏನೋ ತೊಂದರೆ ಆಗಿರಬೇಕು. ತಕ್ಷಣ ಫೋನ್ ತೊಗೊಂಡ. ಆ ಕಡೆದು ತಾಯಿ ಅಳತಾ ಇದ್ದಾರೆ, ಡಾಕ್ಟ್ರೇ ಬೇಗ ಬನ್ನಿ ಬೇಗ ಬನ್ನಿ, ನನ್ನ ಮಗ ಏನೋ ಆಗಿದೆ ಗೊತ್ತಾಗ್ತಾರೆ, ಉಸಿರಾಡಿಸ್ತಾ ಇಲ್ಲ, ಒಂದೂವರೆ ವರ್ಷದ ಹುಡುಗ ಒದ್ದಾಡ್ತಾ ಇದ್ದಾನೆ ಅಂದರು. ಆಯ್ತಮ್ಮ ತಕ್ಷಣ ಬಂದೆ, ನಿಮ್ಮ ಅಡ್ರೆಸ್ ಹೇಳಿ ಅಂದ. ಕಾಗದಲ್ಲಿ ಬರ್ಕೊಂಡು ಅಡ್ರೆಸ್ಸು. ತಕ್ಷಣ ಹೊರಗೆ ಬಂದ. ಹೊರಗಿನ ಅವ್ರು ಕೇಳಿದ, ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು, ಬೇಗ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು ಅಂತ ಹಿರಿಯರನ್ನು ಕೇಳಿದ. ಒಬ್ಬರು ಹೇಳಿದರು, ಸ್ವಾಮಿ ಹಿಂಗೆ ಹೋದರೆ ರಸ್ತೆ ಗುಂಟ ಹೋದರೆ ತುಂಬ ದೂರ, 2 ತಾಸಾಗುತ್ತೆ ಹೋಗ್ಬೇಕಾದ್ರೆ, ಆದರೆ ಇನ್ನೊಂದು ಕಚ್ಚಾ ದಾರಿ ಇದೆ, ಕಚ್ಚಾ ದಾರಿಲಿ ಹೋದರೆ 5 ನಿಮಿಷಕ್ಕೆ ಮೇನ್ ರೋಡ್ ಸೇರ್ಕೊಂಡ್ಬಿಡ್ತೀರಿ ನೀವು, ಆ ಮೇನ್ ರೋಡ್ ಹತ್ತಿದರೆ ಮುಂದೆ 5 ನಿಮಿಷಕ್ಕೆ ಅವ್ರ ಮನೆ ಸಿಗ್ತದೆ, ಆದರೆ ಕಚ್ಚಾ ದಾರಿ ರಸ್ತೆ ಚೆನ್ನಾಗಿಲ್ಲ ಅಂದರು. ಅಳಗೋಲಿ ರಸ್ತೆ ಚೆನ್ನಾಗಿದ್ದರೆ ಬೇಡ, ನಾನು ಬೇಗ ಮುಟ್ಟಬೇಕು, ಮಗುನ ಉಳಿಸ್ಬೇಕು ಅಂತ ಸರ್ರ ಅಂತ ಕಾರ್ ಓಡಿಸ್ಕೊಂಡು ಬಂದ. ಆ ಮೇನ್ ರೋಡ್ ಹೊರಗೆ ಬಂದ್ಬಿಟ್ಟ. ಮೇನ್ ರೋಡ್ ಹತ್ತಿರ ಬಂದಾಗ ಎದೆ ಹೊಡೆದೋಯ್ತು ಅವನು. ಯಾಕೆಂದರೆ ಈ ಕಚ್ಚಾ ದಾರಿಯಿಂದ ಮೇನ್ ರೋಡ್ ಹೋಗೋದ್ರ ನಡುವೆ ಏನಿತ್ತಲ್ಲ, ಒಂದು 6 ಅಡಿ ಕೊರಕಲಿದೆ, ಹೈವೇ ಪಕ್ಕ ಅಗದಿರ್ತಾರಲ್ಲ 6 ಅಡಿ ಆಳ. ಇವನು ಹೇಗೆ ಹೋಗೋದಲ್ಲಿ, ಮತ್ತೆ ವಾಪಸ್ ಹಿಂಗೆ ಬಂದು ಹೋಗೋದಾದ್ರೆ 2 ಗಂಟೆ ಆಗ್ತದೆ, ಮಗುವಿನ ಪ್ರಾಣ ಅಪಾಯದಲ್ಲಿದೆ, ಹೇಗೆ ಪಾರು ಮಾಡೋದು ಅದನ್ನು ಅಂತ ತಲೆ ಕೆಡಿಸ್ಕೊಂಡು ಕಾರಿಂದ ಇಳಿದ. ಪಕ್ಕದಲ್ಲಿ ಒಂದು ಹೊಲದಲ್ಲಿ ಈ JCB ಅಂತ ಬರ್ತದಲ್ಲ ದೈತ್ಯ,

ಯಂತ್ರ, ಮಣ್ಣು ಎತ್ತಿ ಎತ್ತಿ ಹಾಕುವಂತ ಜೆ ಸಿ ಬಿ ಇತ್ತು. ಒಬ್ಬ ತರುಣ ಓಡಿಸ್ತಾ ಇದ್ದ, ಅದನ್ನ ಸರಿ ಮಾಡ್ತಾ ಇದ್ದ ಹೊಲ ಎಲ್ಲ. ಇವನು ಓಡ್ದ, ಆ ಹುಡುಗನ್ ಹೇಳ್ದ, ದೊಡ್ಡಪ್ಪ ಪರಿಸ್ಥಿತಿ ಹಿಂಗಿದೆ, ಮಗುವಿನ ಜೀವ ಅಪಾಯದಲ್ಲಿದೆ, ಒಂಚೂರು ಕೆಲಸ ಮಾಡ್ತೀಯ, ನಿನ್ನ ದೈತ್ಯ ಯಂತ್ರ ಇದೆ, ಒಂದು 5 ಸಲ ಮಗದ ಹಾಕ್ಬಿಟ್ಟು ತುಂಬಿಡುತ್ತೆ, ಪೂರ್ತಿ ಬೇಕೇ ಇಲ್ಲ, ಕಾರ್ ಹೋಗೋಷ್ಟಿದ್ರೆ ಸಾಕು ನನಗೆ, ಹ್ಯಾಂಗೋ ಪಾರು ಮಾಡ್ಕೊಂಡು ಹೋಗ್ತೀನಿ ಅಂದ. ಅವನು, ಆಗಲ್ಲ ಸರ್, ಇದೆಲ್ಲ ಬೇರೆ ಕೆಲಸ, ನಾ ತುಂಬಿಸ್ಬೇಕಾದ ನಾನು ಯಾಕೆ ತುಂಬಿಸ್ಬೇಕು ಅಂದ. ಈ ಮರಾಯ ಮಗುವಿನ ಜೀವನ ಸಂಕಟದಲ್ಲಿದೆಯೋ, ಏನಾದರೂ ಮಾಡು ಅಂದ. ಅವನು ಬೇಜಾರಿನಿಂದ ಬಂದ, ತನ್ನ ಯಂತ್ರ ತಂದು ಅಲ್ಲಿಂದ ಮಣ್ಣು ತಳ್ಳು ದಡ ದಡ ಮಣ್ಣು ತಳ್ಳಿದ, ಅದರಿಂದ ಒಂಚೂರು ಕುಟ್ಟಿದಂಗೆ ಮಾಡಿದ. ಇವ್ನು ನಿಧಾನಕ್ಕೆ ಅದನ್ನ ಕಾರ್ ದಾಟಿಸ್ಕೊಂಡು ಮೇನ್ ರೋಡ್ಗೆ ಹೋಗ್ಬಿಟ್ಟ, ಸರ್ರ ಅಂತ ಹೋದ. 5 ನಿಮಿಷಕ್ಕೆ ಮನೆಗೆ ಹೋದ, ನೋಡಿದ್ರೆ ಮಗು ಮೈಯೆಲ್ಲ ನೀಲಿ ಆಗ್ತಾ ಇದೆ, ಈಗಾಗಲೇ ಎಲ್ಲರೂ ಅಳ್ತಾ ಇದ್ದಾರೆ. ಇವನೇನು ಮಾಡ್ದ, ಮಗುನ ತಲೆ ಕೆಳಗೆ ಮಾಡಿ ಬೆನ್ನಲ್ಲಿ ಜೋರಾಗಿ ಗೂದ್ದಿದ. ಆ ಮಗು ಕೆಮ್ತು, ಬಾಯಿಂದ ಒಂದು ಅಂಗಿ ಗುಂಡಿ ಹೊರಗೆ ಬಂತು. ಉಸಿರಾಟ ದಾರಿಯಲ್ಲಿ ಅಂಗಿ ಗುಂಡಿ ಸಿಕ್ಕಾಕೊಂಡ್ಬಿಟ್ಟಿದೆ. ಮಗು ಒಳಗೆ ಶುರು ಮಾಡಿತು, ಪ್ರಾಣ ಉಳಿತು. ಆ ತಾಯಿ ಅವನ ಕಾಲು ಹಿಡ್ಕೊಂಡ್ಬಿಟ್ಲು, ದೇವರಾತ್ರಿ ಸ್ವಾಮಿ ನನ್ನ ಮಗನ ಬದುಕಿಸ್ಕೊಟ್ಬಿಟ್ರಿ ಅಂತ. ಆಯ್ತಮ್ಮ ಚೆನ್ನಾಗಿ ಮಾಡು ಅಂಥೇಳಿ ಏನು ಟ್ರೀಟ್ಮೆಂಟ್ ಕೊಡಬೇಕು ಕೊಟ್ಟು ಬಂದ. ಮುಂದೆ 2 ದಿವಸದ ಅದೇ ರಸ್ತೆಯಲ್ಲಿ ಹೋಗ್ತಾ ಇದ್ದೆ ಅವನು ಡಾಕ್ಟ್ರು. ಹೋಗುವಾಗ ಆ ದೈತ್ಯ ಯಂತ್ರ ಇತ್ತಲ್ಲ ಜೆ ಸಿ ಬಿ, ಅದಿನ್ನೂ ಕೆಲಸ ಆಗ್ತಾ ಇತ್ತಲ್ಲ ಹೊಲದಲ್ಲಿ. ಆ ತರುಣ ಕೆಲಸ ಮಾಡ್ತಿದ್ದ. ಇವನಂದ ಅವತ್ತಿನ ದಿವಸ ಅವಸರದಲ್ಲಿ ಹಾಗೆ ಹೋಗ್ಬಿಟ್ಟೆ, ಒಂದು ಧನ್ಯವಾದ ಕೂಡ ಹೇಳಿಲ್ಲ ಅವನಿಗೆ, ಹೇಗೂ ಫ್ರೀ ಇದ್ದೀನಿ ಹೇಳಬೇಕು ಅಂತ ಕಾರ್ ನಿಲ್ಲಿಸಿ ಅವನ ಕಡೆ ಹೋದ. ಈ ವೈದ್ಯ ಇನ್ನೂ ರಸ್ತೆ ಕ್ರಾಸ್ ಮಾಡಿಲ್ಲ, ಆ ಹುಡುಗ ಇದ್ದಲ್ಲ ದೈತ್ಯ ಯಂತ್ರ ಓಡಿಸೋನು, ಅವನೇ ಓಡಿ ಬಂದ್ಬಿಟ್ಟ ಅವನ ಕಡೆಗೆ. ಓಡಿ ಬಂದು, ಅಲ್ಲಪ್ಪ ಹುಡುಗ ಭಾಳ ಉಪಕಾರ ಆಯ್ತಪ್ಪ ನೀನಿದ್ದ, ನೀನು ಸ್ವಲ್ಪ ಸಹಾಯ ಮಾಡಿದ್ರಿಂದ ಆ ಮಗುವಿನ ಪ್ರಾಣ ಉಳಿತು ಅಂತ ಹೇಳಬೇಕು ಅಂತಾನೆ ವೈದ್ಯ. ಆದ್ರೆ ಓಡಿ ಬಂದು ತರುಣ ಇವನ ಕಾಲಿಗೆ ಬಿದ್ದು ಅಳ್ತಾನೆ ಜೋರಾಗಿ, ಸಾರ್ ನಮ್ಮ ಮನೆ ಉದ್ಧಾರ ಮಾಡಿಬಿಟ್ರಿ ಸಾರ್, ನಮ್ಮ ಮನೆ ಉಳಿಸ್ಬಿಟ್ರಿ ಸಾರ್ ಅಂತಾನೆ. ಇಲ್ಲಪ್ಪ ನಾನು ಬೇರೆ ಮನೆಗೆ ಹೋಗಿದ್ದೆ ನನ್ನ ಮಗು ಉಳಿಸಕ್ಕೆ. ಸಾರ್ ನಿಮ್ಗೆ ಗೊತ್ತಿಲ್ಲ, ಅದು ನನ್ನ ಮಗು, ಅದು ನನಗೆ ಗೊತ್ತಿರಲಿಲ್ಲ, ನಮ್ಮ ಮೊದಲು ತುಂಬಲ್ಲ ಬೇಡ ನನಗೆ ಬೇಕಾಗಿಲ್ಲ ಅನ್ನಲ್ಲ, ನಾನು ಹೆಂಡತಿ ಫೋನ್ ಮಾಡಿದ್ದು ನಿಮಗೆ, ನನಗೆ ಗೊತ್ತೇ ಇಲ್ಲ ನೀನು ಕೆಲಸ ಮಾಡ್ತಿದ್ದೀನಿ. ಒಂದು ಗಟ್ಟಿ ಕಾಲು ಹಿಡ್ಕೊಂಡು ಅಳೋಕೆ ಶುರು ಮಾಡಿದ್ದಂತೆ. ಸ್ನೇಹಿತರೆ ದಯವಿಟ್ಟು ಗಮನಿಸಿ, ನಮಗೇನು ಪ್ರಯೋಜನ ಯಾರಿಗೋ ಸಹಾಯ ಮಾಡೋದು, ನಾವ್ಯಾಕೆ ಮಾಡಬೇಕು ಅಂತ ಅನ್ಬೇಡಿ, ಅದು ನಿಮಗೆ ಸಹಾಯ ಇದ್ದರೂ ಇರಬೇಕು, ಬಹುಶಃ ನಮ್ಮ ಉದ್ಧಾರಕ್ಕಾಗಿ ದೊರೆತಂಥ ಒಂದು ಅವಕಾಶ ಕೂಡ ಆಗಿರ್ಬೋದು. ಯಾರಿಗೆ ಸಹಾಯ ಮಾಡೋ ಅವಕಾಶ ಬಂದಾಗ ನಮಗೇನು ಸಂಬಂಧ ಇಲ್ಲ ಅಂದ್ಬಿಡ್ಬೇಡಿ, ಅದು ನಿಮ್ಮ ಸಂಬಂಧಿಕರದೇ ಆಗಿರಬೇಕು. ಆ ರಾಂಚಿ ಡಾಕ್ಟರ್ ಹೇಳ್ತಾನೆ, ನನಗೆ ನಂಬಿಕೆ ಬಂದದ್ದೇನು ಅಂದರೆ, ಯಾರಿಗೋ ಸಹಾಯ ಮಾಡೋಕೆ ಹೋದಾಗ ನಮಗೇ ನಾವು ಸಹಾಯ ಮಾಡ್ಕೋತೀವಿ, ಅದರಿಂದ ಸಹಾಯ ಮಾಡುವಾಗ ಅವರು ಇವರು ಎನ್ನದೇನೆ ಯಾರು ಸಿಕ್ಕರೂ ಸಹಾಯ ಮಾಡೋದು, ಶಕ್ತಿ ಇದ್ದಷ್ಟು ಮಟ್ಟಿಗೆ ಮಾಡಿದ್ರೆ ಪ್ರಪಂಚ ಚೆಂದ ಆಗ್ತದೆ ಅಂತ ಅನ್ಸುತ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ 500 ಸರ್ಕಾರಿ ಕೆಪಿಎಸ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆರ್ಥಿಕ ನೆರವು. ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ಕಿಯೋ ಎಐ ಪಿಸಿ 2026 ಮುಖ್ಯಮಂತ್ರಿಯವರಿಂದ ಲೋಕಾರ್ಪಣೆ. ಭದ್ರಾ ಮೇಲ್ದಂಡೆ ಯೋಜನೆ 4 ಜಿಲ್ಲೆಗಳ 225,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ, ಸಚಿವ ಎನ್ ಚೆಲುವರಾಯಸ್ವಾಮಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, 24ರಂದು ಕರಡು ಮತದಾರರ ಪಟ್ಟಿ ಪ್ರಕಟ. ಈಗ ವಾರ್ತೆಗಳ ವಿವರ. ಕರ್ನಾಟಕ ದೇಶದಲ್ಲೇ 2ನೇ ಅತಿ ಹೆಚ್ಚು ತೆರಿಗೆ ಪಾವತಿಸುತ್ತಿರುವ ರಾಜ್ಯವಾಗಿದೆ. ಭಾರತದ ಸಾಫ್ಟ್ವೇರ್ ರಫ್ತಿನಲ್ಲಿ ಕರ್ನಾಟಕದ ಕೊಡುಗೆ ಶೇಕಡ 42ರಷ್ಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರು ಅರಮನೆ ಮೈದಾನದಲ್ಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಆಯೋಜಿಸಿದ್ದ ಸಂವಾದ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ತಮ್ಮ ಸರ್ಕಾರ ತೆರೆದ ಪುಸ್ತಕವಾಗಿದ್ದು ಹೊಸ ವಿಚಾರಗಳಿಗೆ ಮುಕ್ತವಾಗಿದೆ ಎಂದರು. ವಿಶ್ವದ ಪ್ರಮುಖ 500 ಕಂಪನಿಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಐಟಿ ಬಿಟಿ ತಂತ್ರಜ್ಞಾನ, ಏರೋಸ್ಪೇಸ್ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಕರ್ನಾಟಕ ಮುಂದಾಳತ್ವ ವಹಿಸುತ್ತಿದೆ ಎಂದು ತಿಳಿಸಿದರು. ರಾಜ್ಯದ 500 ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಹಾಗೂ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಡುವೆ 2,500 ಕೋಟಿ ರೂಪಾಯಿ ಮೊತ್ತದ ಮಹತ್ವಾಕಾಂಕ್ಷಿ ಯೋಜನೆಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಎಡಿಬಿ 1,750 ಕೋಟಿ ರೂಪಾಯಿ ನೆರವು ನೀಡಲಿದ್ದು ರಾಜ್ಯ ಸರ್ಕಾರ 750 ಕೋಟಿ ರೂಪಾಯಿ ಭರಿಸಲಿದೆ. 2026-2030 ಅವಧಿಯಲ್ಲಿ ಯೋಜನೆ ಅನುಷ್ಠಾನಗೊಳ್ಳಲಿದ್ದು ಪ್ರತಿ ಕೆಪಿಎಸ್ ಶಾಲೆಯಲ್ಲಿ ಕನಿಷ್ಠ 1,200 ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುವ ಗುರಿ ಹೊಂದಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ತಂತ್ರಜ್ಞಾನದ ಬಳಕೆ ಸಮಾನತೆ, ಅವಕಾಶ ಮತ್ತು ಬೆಳವಣಿಗೆಗೆ ಅಡಿಪಾಯವಾಗಿದ್ದು ಕೃತಕ ಬುದ್ಧಿಮತ್ತೆ ಆಧಾರಿತ ಗಣಕಯಂತ್ರ ಕಿಯೋ ಎಐ ಪಿಸಿ 2026 ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಸಬಲಗೊಳಿಸುವ ಸಾಧನವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಬೆಂಗಳೂರಿನಲ್ಲಿ ಕಿಯೋನಿಕ್ಸ್ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆ ಸನ್ನದ್ಧ ಕಿಯೋ ಎಐ ಕಂಪ್ಯೂಟರ್ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದಿಂದ ಹಿಡಿದು ನಗರ ಕೇಂದ್ರಗಳವರೆಗೆ ಕರ್ನಾಟಕದ ಪ್ರತಿಯೊಂದು ಮಗುವು ಕಲಿಯಬೇಕು, ಕೃತಕ ಬುದ್ಧಿಮತ್ತೆಯ ಭವಿಷ್ಯ ರೂಪಿಸಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಎಂದರು. ಮೊದಲ ಹಂತದಲ್ಲಿ ರಾಜ್ಯದ 1,000 ಸರ್ಕಾರಿ ಶಾಲೆಗಳಿಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ತಲುಪಿಸಲಾಗುತ್ತಿದೆ. ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಯನ್ನು ಡಿಸೆಂಬರ್ ತಿಂಗಳೊಳಗೆ ಪೂರ್ಣಗೊಳಿಸಿ ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಹಾಗೂ ದಾವಣಗೆರೆ ಜಿಲ್ಲೆಗಳ 225,515 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದರು. ವಿಧಾನ ಪರಿಷತ್ ಅಧಿವೇಶನದಲ್ಲಿ ಸದಸ್ಯರಾದ ಬಲ್ಕೀಸ್ ಬಾನು ಅವರ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವರು, 21,473 ಕೋಟಿ ರೂಪಾಯಿ ಮೊತ್ತದ ಪುನರ್ ಪರಿಷ್ಕೃತ ಯೋಜನಾ ವರದಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದರು. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 29.90 TMC ನೀರು ಲಭ್ಯವಾಗಲಿದೆ. 367 ಕೆರೆಗಳನ್ನು ಭರ್ತಿ ಮಾಡಲು ಇದು ಸಹಕಾರಿಯಾಗಲಿದೆ ಎಂದರು. ಕೋಲಾರ ಜಿಲ್ಲೆಯಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆಯಡಿ ಕೂಲಿಕಾರರಿಗೆ ಅಕುಶಲ ಕೆಲಸ ಒದಗಿಸಲು ವಿಶೇಷ ಜಾಬ್ ಕಾರ್ಡ್ ಮೇಳವನ್ನು ಆಯೋಜಿಸಲಾಗುವುದು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ

0: ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ 224,000 ಕುಟುಂಬಗಳಿಗೆ ಉದ್ಯೋಗ ಚೀಟಿ ನೀಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಮೊದಲ ಹಂತದ ಬಳಿಕ ಕರಡು ಮತದಾರರ ಪಟ್ಟಿ ನಾಡಿದ್ದು 24 ತಾರೀಖಿನಂದು ಪ್ರಕಟವಾಗಲಿದೆ. ಬೆಳಗಾವಿ ಜಿಲ್ಲೆಯ ಮತದಾರರ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಪ್ರಕಟವಾಗದಿದ್ದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಹಾಗೂ ಅರ್ಜಿ ನಮೂನೆ 6 ಮೂಲಕ ಅಗತ್ಯ ದಾಖಲೆ ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭ ಜಿಲ್ಲೆಯಲ್ಲಿ ಕೈಗೊಳ್ಳಲಾದ ಕ್ರಮಗಳನ್ನು ಇತರೆ ರಾಜ್ಯಗಳಲ್ಲೂ ಅಳವಡಿಸಿಕೊಳ್ಳುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು.
4: ಪೊಲಿಟಿಕಲ್ ಪಾರ್ಟೀಸ್, ERO's, ERO's, BLO's, ಹಿರಿಯ ಪರ್ಸನ್ಸ್, ತಾವೆಲ್ಲರೂ ಹಗಲು ರಾತ್ರಿ ನೋಡದೆ ಎಸ್ಐಆರ್ನಲ್ಲಿ ಕೆಲಸ ಮಾಡಿ ತೋರಿಸಿದ್ರ ಅದರಿಂದ ಬೆಳಗಾವಿ ಜಿಲ್ಲೆ ಪ್ರತಿ ಒಂದು ಸ್ಟೇಜ್ ಅಲ್ಲಿ ಪ್ರತಿ ಒಂದು ಮೀಟಿಂಗ್ ಅಲ್ಲಿ ಚೀಫ್ ಎಲೆಕ್ಟೋರಲ್ ಆಫೀಸರ್ ಅವರು ನಮ್ಮನ್ನು ಹೊಗಳಿದ್ರು. ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ಇದಾವಪ್ಪ, ಅನ್ಬಿಲೀವಬಲ್. ಬಟ್ ಯಾಕೆಂದ್ರೆ 20 ಡೇಸ್ ಅಗೋ ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ನಮ್ಮ ಜಿಲ್ಲೆಯಲ್ಲಿ 8 ಲಕ್ಷ, ಇವತ್ತು 47,778. ಈ ಮಾಡೆಲ್ ಏನಿದೆ, ಬೆಳಗಾವಿ ಮಾಡೆಲ್ ಅಂತ ಈಗ ಹೆಸರು ಬಂದಿದೆ. ಅದಕ್ಕೆ ಈ ಸ್ಟೇಟ್ ಅಲ್ಲಿ ಫಾಲೋ ಮಾಡ್ಬೇಕಂತ ಹೇಳ್ತಾರೆ.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮನೆ ಮನೆಗೆ ಜಾತಿ ಪ್ರಮಾಣ ಪತ್ರಗಳನ್ನು ತಲುಪಿಸುವ ಕಾರ್ಯದಲ್ಲಿ 100% ಪ್ರಗತಿ ಸಾಧಿಸಿರುವ ಜಿಲ್ಲಾಡಳಿತದ ಮಹತ್ವದ ಕಾರ್ಯಕ್ಕೆ ಮುಖ್ಯಮಂತ್ರಿಯವರ ಸಚಿವಾಲಯ ಪ್ರಶಂಸೆ ವ್ಯಕ್ತಪಡಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಅವರಿಗೆ ಅಭಿನಂದನಾ ಪತ್ರ ಬರೆದಿರುವ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಮುನೀಶ್ ಮೌದ್ಗಿಲ್ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ 20 ಲಕ್ಷಕ್ಕೂ ಅಧಿಕ ಜಾತಿ ಪ್ರಮಾಣ ಪತ್ರಗಳನ್ನು ಸಾರ್ವಜನಿಕರ ಮನೆ ಬಾಗಿಲಿಗೆ ತಲುಪಿಸಿರುವುದು ಶ್ಲಾಘನೀಯ ಹಾಗೂ ಗಮನಾರ್ಹ ಸಾಧನೆಯಾಗಿದೆ ಎಂದು ಬಣ್ಣಿಸಿದ್ದಾರೆ. ರಾಜ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಖಾತೆ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್ ಇಂದು ಕಲಬುರಗಿ ಜಿಲ್ಲೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಸೇಡಂ ಮತ್ತು ಕಲಬುರಗಿಯಲ್ಲಿ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಾಳೆ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಲಿದ್ದಾರೆ. ಮೈಸೂರು ಮಾನಸ ಗಂಗೋತ್ರಿಯ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಆವರಣದಲ್ಲಿ ನಾಡಿದ್ದು 24 ಬೆಳಗ್ಗೆ 9 ರಾಷ್ಟ್ರೀಯ ಬುಡಕಟ್ಟು ಭಾಷೆಗಳು ಮತ್ತು ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಕುರಿತ ರಾಷ್ಟ್ರೀಯ ಸಮಾವೇಶ ಆಯೋಜಿತವಾಗಿದೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ದುರ್ಗಾದಾಸ್ ಉಯಿಕೆ ಅವರು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮಡಿಕೇರಿ ದಸರಾಕ್ಕೆ ರಾಜ್ಯ ಸರ್ಕಾರ ಈ ಬಾರಿ 2 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಇದೇ ಮೊದಲ ಬಾರಿಗೆ ಮಡಿಕೇರಿ ದಸರಾಕ್ಕೆ ದೊಡ್ಡ ಮೊತ್ತದ ಅನುದಾನ ದೊರಕಿದೆ. ಕಳೆದ ವರ್ಷದಂತೆ ಈ ವರ್ಷವೂ 11 ದಿನಗಳ ಕಾಲ ದಸರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂಥರ್ ಗೌಡ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ಕಣ್ಣಂಗಾಲ ಗ್ರಾಮ ಪಂಚಾಯಿತಿಯ ಯಡೂರು ಗ್ರಾಮ ವ್ಯಾಪ್ತಿಯಲ್ಲಿ ಕೃಷಿ ನಾಶಪಡಿಸುತ್ತಿದ್ದ 38 ವಯಸ್ಸಿನ ಗಂಡಾನೆಯನ್ನು ಅರಣ್ಯ ಇಲಾಖೆ ತಂಡ ಸೆರೆ ಹಿಡಿದಿದೆ. ಕಾರ್ಯಾಚರಣೆಯಲ್ಲಿ ದುಬಾರೆ ಆನೆ ಶಿಬಿರದ ಕ್ಯಾಪ್ಟನ್ ಸುಗ್ರೀವ ಒಳಗೊಂಡಂತೆ 5 ಸಾಕಾನೆಗಳು ಭಾಗಿಯಾಗಿದ್ದವು. ಧಾರವಾಡ ಜಿಲ್ಲೆ ಜಿಲ್ಲಾಧಿಕಾರಿಗಳ ಸೌಜನ್ಯ ಭೇಟಿ ಸಂದರ್ಭ ಶಾಲು, ಹಾರ, ನೆನಪಿನ ಕಾಣಿಕೆ ಹಾಗೂ ಹೂಗುಚ್ಛಗಳನ್ನು ನೀಡುವ ಬದಲಿಗೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ನೋಟ್ಬುಕ್, ಪೆನ್ನುಗಳನ್ನು ನೀಡಬೇಕು ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಕೋರಿದ್ದಾರೆ. ತಮ್ಮಲ್ಲಿ ಸಂಗ್ರಹವಾಗುವ ನೋಟ್ ಪುಸ್ತಕಗಳು ಹಾಗೂ ಬರವಣಿಗೆ ಪರಿಕರಗಳನ್ನು ಸರ್ಕಾರಿ ಶಾಲೆಗಳ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ

0: ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ನಾಳೆಯಿಂದ 3 ದಿನಗಳ ಕಾಲ ವಿಜಯಪುರ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಅವರು ಜಿಲ್ಲೆಯ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ. 25ರಂದು ಬೆಳಗ್ಗೆ 11 ಗಂಟೆಗೆ ವಿಜಯಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಮಹಿಳಾ ಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸಾವಿರ ಹಾಡಿನ ಸರದಾರ ಹುಕ್ಕೇರಿ ಬಾಳಪ್ಪ ಸ್ಮಾರಕ ದತ್ತಿ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಹುಕ್ಕೇರಿ ಬಾಳಪ್ಪನವರ ಸ್ಮರಣೆ ಕಾರ್ಯಕ್ರಮ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 500 ಸರ್ಕಾರಿ ಕೆಪಿಎಸ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆರ್ಥಿಕ ನೆರವು. ಕೃತಕ ಬುದ್ಧಿಮತ್ತೆ ಆಧಾರಿತ ಕಂಪ್ಯೂಟರ್ ಕಿಯೋ ಎಐಪಿಸಿ 2026 ಮುಖ್ಯಮಂತ್ರಿಯವರಿಂದ ಲೋಕಾರ್ಪಣೆ. ಭದ್ರಾ ಮೇಲ್ದಂಡೆ ಯೋಜನೆ, 4 ಜಿಲ್ಲೆಗಳ 2,25,000 ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ, ಸಚಿವ ಎನ್ ಚಲುವರಾಯಸ್ವಾಮಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, 24ರಂದು ಕರಡು ಮತದಾರರ ಪಟ್ಟಿ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ನಮ್ಮ ಜನಧ್ವನಿಯಿಂದ ಇದೀಗ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 114 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
5: ಹೊರಗಾವುದು ಒಳಗಾವುದು,
6: ಹೊರಗಾವುದು ಒಳಗಾವುದು,
5: ಈ ಸೃಷ್ಟಿ ಚಕ್ರದಲ್ಲಿ
6: ಈ ಸೃಷ್ಟಿ ಚಕ್ರದಲ್ಲಿ
5: ಎರಡನು ಒಂದಾಗಿಪುದು,
6: ಎರಡನು ಒಂದಾಗಿಪುದು,
5: ಹರಿವ ನಮ್ಮುಸಿರು,
6: ಹರಿವ ನಮ್ಮುಸಿರು,
5: ಇರುವುದು ಉಳಿದು ಇನಿತು,
6: ಇರುವುದು ಉಳಿದು ಇನಿತು,
5: ಹೊರಗಾಳಿ ಯೋಗಿಗಳೊಳಂ,
6: ಹೊರಗಾಳಿ ಯೋಗಿಗಳೊಳಂ,
5: ಬರಿ ಸುಶಿರ ಪಿಂಡ ಜಗ ಮಂಕುತಿಮ್ಮ,
6: ಬರಿ ಸುಶಿರ ಪಿಂಡ ಜಗ ಮಂಕುತಿಮ್ಮ.
4: ಈ 128ನೆಯ ಮುಕ್ತಕದಲ್ಲಿ ಒಬ್ಬ ವೈಯಕ್ತಿಕ ವ್ಯಕ್ತಿ ಹೇಗೆ ಇಡೀ ಸೃಷ್ಟಿಯನ್ನ ಅನುಭವಿಸ್ತಾ ಇರ್ತಾನೆ ಸದಾಕಾಲ ಅನ್ನೋದನ್ನ ನಾವು ನೋಡ್ತೀವಿ. ಇದರ ಹಿಂದಿನ 2 ಮುಕ್ತಕಗಳಲ್ಲಿ ಪರಬ್ರಹ್ಮ ಹೇಗೆ ಎಲ್ಲ ಕಡೆ ಆವರಿಸಿದಾನೆ, ನಾವು ಯಾವುದನ್ನು ಅನುಭವಿಸ್ತೀವೋ ಅದರ ಪರಿಪೂರ್ಣ ಮೂಲ ಪರಬ್ರಹ್ಮ ಅನ್ನೋದನ್ನು ನಾವು ನೋಡಿದ್ವಿ. ಸೊ ಈಗ ನಾನು ಒಬ್ಬ ಅಂತ ನನ್ನನ್ನು ನಾನು ನೋಡಿಕೊಂಡಾಗ ಸೀಮಿತವಾದಂಥ ಈ ದೇಹ ನಾನು ಅಥವಾ ನನ್ನದು, ಇದರಿಂದ ಹೊರಗಿರೋವಂಥದ್ದು ಅದು ನನ್ನದಲ್ಲ ಬೇರೆಯದು ಅಂತ. ಸೊ ಹೊರಗೆ ಮತ್ತು ಒಳಗೆ, ಸೊ ಅದು ನನ್ನ ಶರೀರದ ದೃಷ್ಟಿಯಿಂದ ನೋಡಿದರೆ ನಾವು ಯಾವುದೋ ಒಂದು ಕೊಠಡಿ ಒಳಗಡೆ ಕೂತ್ಕೊಂಡಿದ್ದೀವಿ ಅಂತಂದರೂ ಆಗಲೂ ಕೂಡ ನಮ್ಮ ಮನಸ್ಸು ಇದೇ ಥರ ಆಲೋಚನೆಯನ್ನು ಮಾಡುತ್ತೆ, ನಾನು ಈ ಕೊಠಡಿಯ ಒಳಗಿದ್ದೀನಿ, ಈ ಕೊಠಡಿಯ ಹೊರಗಡೆ ಬೇರೆ ಜಗತ್ತಿದೆ. ನನ್ನ ಮನೆಯನ್ನು ನೋಡೋಣ, ನನ್ನ ಮನೆಯಲ್ಲಿ 4-6 ಕೊಠಡಿಗಳಿರಬಹುದು, ಆದರೆ ನಾನು ನನ್ನ ಮನೆಯಲ್ಲಿರ್ತೀನಿ, ನನ್ನ ಮನೆ ಯಾವುದೋ ಬೇರೆ ಒಂದು ಜಾಗದ ಒಳಗಿದೆ. ಸೊ ನನ್ನ ಮನೆಯನ್ನು ನಾನು ನೋಡಿದಾಗ ಇದು ಮನೆಯ ಒಳಗೆ, ಇನ್ನೆಲ್ಲ ಮನೆಯ ಹೊರಗೆ, ಹಾಗೆ ನಾವು ಅದನ್ನು ವಿಸ್ತರಿಸ್ತಾ ಹೋಗಬಹುದು. ಆದರೆ ನಾವು ಇಲ್ಲಿ ನೋಡ್ತಾ ಇರೋದೇನು, ಒಳಗೆ ಅಂತ ಒಂದು ಸೀಮೆಯನ್ನು ನಾವು ಹಾಕ್ಕೊಂಡ್ಬಿಟ್ಟು

ಇಟ್ಟು ಅದರ ಒಳಗೆ ಮತ್ತೆ ಅದರ ಹೊರಗೆ ಅಂತ ಎರಡಿದೆ ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ಅದು ಸ್ವಾಭಾವಿಕವಾಗಿ ನಮಗೆ ಬರುವಂತ ಒಂದು ಭಾವನೆ. ಯಾಕೆ, ದಿಸ್ ಇಸ್ ಎ ಸೆನ್ಸ್ ಆಫ್ ಐಡೆಂಟಿಟಿ. ಇದು ನಾನು ಅನ್ನೋಂಥ ಭಾವ, ಈ ಅಹಂತೆ ಅಂತ ನಾವೇನು ಹೇಳ್ತೀವಿ, ಅದು ನಾನು ಅಂತ ಭಾವನೆ ನನಗೆ ಬರ್ತಾ ಇದ್ದಂಗೆ ಅದರ ಜೊತೆಗೆ ಇದು ನನ್ನದು ಅನ್ನೋದು ಬರೋಕ್ಕೆ ಶುರುವಾಗುತ್ತೆ. ಸೊ ಈ ಶರೀರ ನನ್ನದು, ಇದನ್ನು ಬಿಟ್ಟು ಬೇರೆಯದು, ಇವರು ನನ್ನವರು, ಇದನ್ನು ಬಿಟ್ಟು ಬೇರೆಯವರು, ಇದು ನನ್ನ ಕಾರು, ಇದು ನನ್ನ ಮನೆ, ಇದು ನನ್ನ ಬ್ಯಾಂಕ್ ಬ್ಯಾಲೆನ್ಸು. ಸೊ ಹೀಗೆ ಎಲ್ಲದಕ್ಕೂ ಕೂಡ ನನ್ನದು ಅನ್ನೋದನ್ನು ನನ್ನ ವ್ಯವಹಾರದ ದೃಷ್ಟಿಯಿಂದ ಅನಿವಾರ್ಯವಾಗಿ ಸೇರಿಸ್ಕೊಳ್ತಾ ಹೋಗ್ತೀನಿ. ಸೊ ಇಲ್ಲಿ ನಾವು ದೊಡ್ಡ ವಿಚಾರಗಳನ್ನು ಮಾಡುವಾಗ, ಪಾರಮಾರ್ಥಿಕವಾಗಿ ಇದನ್ನು ನಾವು ನೋಡುವಾಗ, ಈ ಹೊರಗುಗಳು ಯಾವುದು ಒಳಗಡೆ ಯಾವುದು ಹೊರಗಡೆ, ಅದಕ್ಕೆ ನಾವು ಹಾಕಬೇಕಾದಂತಹ ಒಂದು ಬೌಂಡ್ರಿ ಯಾವುದು ಅನ್ನೋಂಥ ಪ್ರಶ್ನೆ ಬರುತ್ತೆ. ಯಾಕೆ, ಇದುವರೆಗೂ ನಾವು ನೋಡಿದ್ವಿ ಇದೆಲ್ಲವೂ ಪರಬ್ರಹ್ಮನೇ ಅಂತ. ಸೊ ಎಲ್ಲವೂ ಪರಬ್ರಹ್ಮನೇ ಆಗಿ ನಾನು ಕೂಡ ಈ ಪರಬ್ರಹ್ಮನ ಒಂದು ಭಾಗವೇ ಆಗಿದ್ದರೆ, ಹಾಗೆ ಯಾವ ಎಲ್ಲಿ ಬೌಂಡ್ರಿ ಹಾಕಲಿ ನಾನು? ಇದರಿಂದ ಒಳಗಡೆ ನಾನು, ಇದರಿಂದ ಹೊರಗಡೆ ಪರಬ್ರಹ್ಮ ಅಂತ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ, ನನ್ನ ಒಳಗೂ ಪರಬ್ರಹ್ಮ ಅಂತ ಹೇಳಿಬಿಟ್ವಲ್ವಾ ಅಂತ. ಸೊ ಹಾಗೆ ಈ ಸೃಷ್ಟಿ ಚಕ್ರದಲ್ಲಿ ಯಾವುದು ಹೊರಗೆ ಯಾವುದು ಒಳಗೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಎರಡನ್ನೂ ಒಂದು ಅಂತ ಅಂದ್ಕೊಳ್ಬೇಕಾದ್ರೆ ಹೇಗೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಸೊ ಈಗ ಉದಾಹರಣೆಗೆ ಒಂದು ಮನೆ ಇದೆ ಅಂತ ಅಂದ್ಕೊಳ್ಳೋಣ. ಆ ಮನೆಯ ಒಳಗಡೆ ನಾನಿದ್ದೀನಿ, ಹೊರಗಡೆ ಇನ್ಯಾರೋ ಇದ್ದಾರೆ. ಸೊ ಒಳಗಿದೆ ಹೊರಗಿದೆ, ಆ ಒಳಗೆ ಹೊರಗೆಗಳನ್ನು ತೀರ್ಮಾನ ಮಾಡ್ತಾ ಇರುವಂಥದ್ದು ಯಾವುದು? ಆ ಮನೆಯ ಗೋಡೆಗಳು. ಈಗ ಅಕಸ್ಮಾತ್ ಆ ಮನೆ ಗೋಡೆ ಇಲ್ಲ ಅಂತ ಅಂದ್ಕೊಳ್ಳೋಣ, ಆಗ ಏನಾಯಿತು? ನಾನು ಯಾವುದ್ರ ಒಳಗಿದ್ದೀನಿ? ಯಾವುದ್ರ ಒಳಗೂ ಇಲ್ಲ. ಅವನು ಯಾವುದ್ರ ಹೊರಗಿದ್ದಾನೆ? ಯಾವುದ್ರ ಹೊರಗೂ ಇಲ್ಲ ಅಲ್ವಾ. ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ. ನಾವು ಸ್ನಾನ ಮಾಡುವಾಗ ಒಂದು ಬಕೆಟಲ್ಲಿ ನೀರಿಟ್ಕೊಂಡಿರ್ತೀವಿ. ಆ ನೀರನ್ನು ಬಕೆಟಿಂದ ನಾವು ಮೈ ಮೇಲೆ ಹಾಕ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಒಂದು ಚಿಕ್ಕ ಮಗ್ ಇರುತ್ತೆ. ಆ ಮಗ್ಗನ್ನು ಏನು ಮಾಡ್ತೀವಿ, ಇದರೊಳಗಡೆಗೆ ಮುಳುಗಿಸ್ತೀವಿ. ಮುಳುಗಿಸಿ ಮಗ್ಗಲ್ಲಿ ನೀರನ್ನು ಎತ್ಕೊಳ್ತೀವಿ, ನಾವು ಸ್ನಾನ ಮಾಡ್ತೀವಿ. ಈ ಕಡೆ ಹಿಂಗೆ ಮಾಡ್ತಾ ಮಾಡ್ತಾ ಬಕೆಟಲ್ಲಿರುವಂಥ ನೀರೆಲ್ಲ ಖಾಲಿ ಆಯಿತು, ಇದು ಸ್ನಾನ ಮುಗೀತು. ಬಟ್ ಸ್ನಾನದ ಪ್ರಾರಂಭದಲ್ಲಿ ನಾವು ಬಕೆಟಲ್ಲಿದ್ದಂತಹ ಪೂರ್ಣ ನೀರನ್ನು ಒಂದು ಮಗ್ಗಲ್ಲಿ ತೆಕ್ಕೊಂಡು ಪಕ್ಕ ಇಟ್ಕೊಂಡು. ಸೊ ಇವಾಗ ಎರಡಾಯಿತು, ಬಕೆಟಲ್ಲೂ ನೀರಿದೆ, ಮಗ್ಗಲ್ಲೂ ನೀರಿದೆ, ಎರಡು ಬೇರೆನಾ ಅಂತಂದರೆ ಅದು ಮಗ್ಗಲ್ಲಿರೋವರೆಗೂ ಅದು ಬೇರೆ, ಬಕೆಟಲ್ಲಿ ಇದು ಇರೋವರೆಗೂ ಇದು ಬೇರೆ. ಸಪೋಸ್ ಆ ನೀರಿರೋಂಥ ಮಗ್ಗನ್ನು ನಾನು ತೆಗೆದು ಬಕೆಟ್ಟಿನ ನೀರಿನಲ್ಲಿ ಮುಳುಗಿಸ್ಬಿಟ್ಟೆ ಅಂತ ಅಂದ್ಕೊಳ್ಳೋಣ. ಆಗೇನಾಯಿತು, ಮಗ್ಗಲ್ಲಿರುವಂಥ ನೀರು ಬಕೆಟ್ಟಿನ ನೀರಿನ ಜೊತೆ ಒಂದಾಗಿ ಹೋಯಿತು. ಅದು ಮಗ್ಗಿನ ಒಳಗೂ ಇದೆ, ಮಗ್ಗಿನ ಹೊರಗೂ ಇದೆ, ಎರಡೂ ಕೂಡ ಒಂದೇ ನೀರು. ಇದನ್ನು ನಮ್ಮ ಸನಾತನ ಧರ್ಮದ ಒಂದು ಸಿದ್ಧಾಂತಗಳಲ್ಲಿ ಬಹಳ ಮುಖ್ಯವಾದಂಥ ವಿಚಾರ ಇದು. ಅದನ್ನು ಘಟಾಕಾಶ ಸಿದ್ಧಾಂತ, ಘಟಾಕಾಶ ಅಂತ ಒಂದು ಇದನ್ನು ಪದವನ್ನು ಬಳಸ್ತೀವಿ. ಘಟ ಅಂದರೆ ಮಡಿಕೆ. ಮಡಿಕೆಯನ್ನು ನಾವು ಎಲ್ಲೋ ಒಂದು ಜಾಗದ ಒಂದು ಟೇಬಲ್ ಮೇಲೆ ಇಟ್ವಿ ಅಂತ ಅಂದ್ಕೊಳ್ಳೋಣ. ಆವಾಗ ಆ ಘಟ ಮಡಿಕೆಯ ಒಳಗಡೆ ಆಕಾಶ ಅಂದರೆ ಗಾಳಿ ಅಥವಾ ಒಂದು ಜಾಗ, ಸ್ಪೇಸ್, ಅದು ಇದೆ ಅಂತಾಯಿತು. ಆ ಘಟಾಕಾಶ ಘಟದ ಒಳಗೆ ಎಲ್ಲಿವರೆಗೂ ಇರುತ್ತಪ್ಪ ಅಂತಂದರೆ ಅದು ಘಟವಾಗಿ ಒಂದು ಆಕೃತಿಯಲ್ಲಿ ಇದ್ದಾಗ. ಆ ಘಟ ಮುರಿತಾ ಇದ್ದಂತೆ ಮಡಿಕೆನ ನಾವು ಒಡೆದಾಕ್ಬಿಟ್ರೆ ಆ ಒಳಗಡೆ ಇರೋಂಥ ಏನು ಆಕಾಶ ಇದೆ ಅದು ವಿಸ್ತೃತವಾದಂತಹ ಸೀಮೆ ಇಲ್ಲದಂತಹ ಆಕಾಶದ ಜೊತೆ ಒಂದಾಗಿ ಹೋಯಿತು. ಸೊ ಇದು ಬಹಳ ಒಂದು ಉದಾತ್ತವಾದಂತಹ ಪರಿಕಲ್ಪನೆ. ನಾನು ಹೇಗೆ ಅದ್ವೈತವನ್ನು ನಾನು ಊಹಿಸ್ಕೊಳ್ಬಹುದು, ನಾನು ಇನ್ನೊಬ್ಬರ ಜೊತೆ ಹೇಗೆ ತಾದಾತ್ಮ್ಯವನ್ನು ಪಡ್ಕೊಳ್ಬಹುದು ಅನ್ನೋದಕ್ಕೆ ಇದು ಒಂದು ಸುಂದರವಾದಂಥ ಒಂದು ಉದಾಹರಣೆ. ನಾವು ದುರದೃಷ್ಟವಶಾತ್ ಈ ಒಳಗೆ ಹೊರಗುಗಳನ್ನು ಬಹಳ ಬಲವಾಗಿ ನಂಬ್ಕೊಂಡ್ಬಿಟ್ಟಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಧ್ಯೆ ಗೋಡೆಗಳು ಬಹಳಷ್ಟು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಮಾತನ್ನು ನಾವು ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ. ವೈಯಕ್ತಿಕವಾಗಿ ನಾವು ನೋಡಿದರೆ ನನ್ನ ಶರೀರದ ಒಳಗೆ ಇರೋಂತಹ ಶ್ವಾಸಕೋಶಕ್ಕೆ ನಿಮಿಷಕ್ಕೆ 15 ಸರ್ತಿನಾದರೂ ನಾನು ಗಾಳಿಯನ್ನು ಒಳಗಡೆ ಎಳ್ಕೊಳ್ತಾ ಇದ್ದೀನಿ. ಆ ಎಳ್ಕೊಂಡಂಥ ಗಾಳಿಯನ್ನು ನಾನೇ ಇಟ್ಕೊಳ್ತೀನಾ ಅಂದರೆ ಇಲ್ಲ, ಅದನ್ನು ನಾನು ಹೊರಗೆ ಹಾಕ್ತಾ ಇದ್ದೀನಿ. ಸೊ ಹೊರಗೆ ಮತ್ತು ಒಳಗೆ ಏನೇನಿದೆಯೋ ಅವೆರಡನ್ನ ಒಂದಾಕಿಪ್ಪುತ್ತು ಹರಿವ ನಮ್ಮ ಉಸಿರು. ಸೊ ಹೊರಗಡೆ ಇರುವಂತಹ ವಾತಾವರಣದಿಂದ ನಾನು ಗಾಳಿಯನ್ನು ತೆಗೊಂಡು ನನ್ನ ಒಳಗಡೆ ಇರುವಂತಹ ವಾತಾವರಣ ಅದಕ್ಕೆ ನಾನು ಕೊಡ್ತಾ ಇದ್ದೀನಿ.

0: ಆ ಒಳಗಿರುವಂಥ ವಾತಾವರಣದಿಂದ ಮತ್ತೆ ಗಾಳಿ ಹೊರಗಡೆ ಬರ್ತಾ ಇದೆ. ಸೊ ಹಾಗೆ ಒಳಗೆ ಹೊರಗುಗಳು ಸದಾಕಾಲ ಒಂದೇ ಕನೆಕ್ಟೆಡ್ ಆಗಿವೆ. ಇದನ್ನು ಗಾಳಿ ಒಳಗೆ ಹೋಗಿ ಹೊರಗೆ ಬರ್ತಾ ಇರೋದು ನಮಗೆ ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ಅದೇ ರೀತಿ ದೃಷ್ಟಿಯ ಶಕ್ತಿ ಅಂತ ನಾವು ನೋಡಿಕೊಂಡ್ರೆ, ದೃಷ್ಟಿಯ ಶಕ್ತಿ ಹೊರಗಿರುವಂಥ ಎಲ್ಲ ವಿಚಾರಗಳನ್ನು ನೋಡ್ತಾ ಇದೆ. ಸೊ ಅಲ್ಲಿಂದ ಬೆಳಕು ನನ್ನ ಕಣ್ಣಿನ ಮೂಲಕ ನನ್ನ ಒಳಗಡೆಗೆ ಹೋಗ್ತಾ ಇದೆ, ಅದಕ್ಕೆ ತಕ್ಕಂಥ ಒಂದು ಭಾವನೆಗಳು ನನ್ನ ಮನಸ್ಸಿನಲ್ಲಿ ಸ್ಫುರಿಸ್ತಾ ಇದೆ. ಸೊ ಅಲ್ಲಿ ಮತ್ತೆ ಒಳಗೆ ಹೊರಗುಗಳು ಒಂದಾಗ್ತಾ ಇವೆ. ಶಬ್ದವನ್ನು ನೋಡಿದರೂ ಕೂಡ ಅಷ್ಟೇ, ಯಾವ ಸ್ಪರ್ಶವನ್ನು ನೋಡಿದರೂ ಕೂಡ ಅಷ್ಟೇ. ಹೀಗೆ ಅನೇಕ ವಿಧಗಳಲ್ಲಿ ಈ ಒಳಗು ಹೊರಗುಗಳು ಏಕವಾಗ್ತಾನೇ ಇವೆ ನಿತ್ಯವು. ಅದನ್ನು ನಾವು ಎಷ್ಟೋ ಸರ್ತಿ ವ್ಯವಹಾರದ ಜೀವನದಲ್ಲಿ ನಾವು ಮರೆತು ಬಿಡ್ತೀವಿ. ವ್ಯವಹಾರದ ಕೆಲವು ಅನಿವಾರ್ಯತೆಗಳು ಬಂದು ನಮ್ಮ ಭಾವನೆಗಳು, ನಮ್ಮ ಉದ್ರೇಕಗಳು ನಮ್ಮನ್ನು ಅಡ್ಡದಾರಿಗೆ ತೊಗೊಂಡು ಹೋಗಿ ಏನೆಲ್ಲ ಅನಾಹುತಗಳಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ನಾನು ಬೇರೆ ನೀನು ಬೇರೆ, ಇದು ನಂದು ಇದು ನಿಂದು ಅನ್ನೋವಂಥ ಒಂದು ವಿಪರೀತವಾದಂತಹ ಭಾವನೆ. ಅದನ್ನು ಬಿಟ್ಟು ಪರಮಾರ್ಥದ ದೃಷ್ಟಿಯಿಂದ ನಾವು ನೋಡೋಕ್ಕೆ ಸ್ವಲ್ಪ ಮಟ್ಟಿಗಾದರೂ ಸಾಧ್ಯವಾದರೆ ಆ ಭಾವೋದ್ರೇಕಗಳನ್ನು ನಾವು ಕಡಿಮೆ ಮಾಡಿಕೊಳ್ಬೋದು. ಆವಾಗ ಏನಾಗುತ್ತೆ, ಸುಶಿರ ಅಂತಂದರೆ ಒಂದು ಕೊಳಲಿನ ರೀತಿ, ಒಂದು ವಿಂಡ್ ಇನ್ಸ್ಟ್ರೂಮೆಂಟ್, ಆ ಸುಶಿರದ ಒಳಗಡೆ ಗಾಳಿ ಹೊಕ್ಕಾಗ, ಸರಿಯಾದ ರೀತಿಯಲ್ಲಿ ಗಾಳಿ ಹೊಕ್ಕಾಗ ಅಲ್ಲಿ ಸುಂದರವಾದಂಥ ಒಂದು ನಾದ ಹೊರಡುತ್ತೆ, ಒಂದು ಸಂಗೀತ ಹೊರಬರುತ್ತೆ. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸುಶಿರಗಳು, ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ನಮ್ಮೊಳಗೆ ಗಾಳಿ ಹೋಗುತ್ತೆ, ನಮ್ಮೊಳಗಿಂದ ಗಾಳಿ ಹೊರಗೆ ಬರುತ್ತೆ. ಸೊ ಹೇಗೆ ಒಂದು ಕೊಳಲಿನಲ್ಲಿ ಸರಿಯಾದ ರೀತಿಯಲ್ಲಿ ಗಾಳಿ ಒಳಹೊಕ್ಕು ಹೊರ ಬಂದರೆ, ಅದನ್ನು ನಾವು ಬೆರಳುಗಳಲ್ಲಿ ಅಡ್ಜಸ್ಟ್ ಮಾಡ್ತಾ ಒಂದು ಬೆರಳನ್ನು ತೆಗೆದ್ರೆ ಸ, ಇನ್ನೊಂದನ್ನು ತೆಗೆದ್ರೆ ರೀ ಅಂತ ಹೇಗೆ ನಾವು ಮಾಡಬಲ್ಲೆವೋ, ಹಾಗೆ ನಮ್ಮ ಶರೀರವನ್ನು, ನಮ್ಮ ಭಾವನೆಗಳನ್ನು, ನಮ್ಮ ಮನಸ್ಸು ಬುದ್ಧಿಗಳನ್ನು ನಾವು ಸರಿಯಾಗಿಟ್ಕೊಂಡ್ರೆ ಪ್ರತಿಯೊಂದು ಶರೀರವೂ ಕೂಡ ಆ ರೀತಿ ಸುಂದರವಾದಂತಹ ಒಂದು ಸಂಗೀತವನ್ನು ಹೊರಹಾಕಬಲ್ಲದು. ಯಾಕೆ, ನಾವು ಒಳಗೆ ತಗೊಳ್ತಾ ಇರುವಂಥ ಉಸಿರು ಅದು ನಮ್ಮ ಒಳಗೆ ಮತ್ತು ಹೊರಗುಗಳನ್ನು ಏಕ ಮಾಡ್ತಾ ಹೋಗುತ್ತೆ. ಸೊ ಅದು ನಮ್ಮ ಯಾವಾಗಲೂ ಕೂಡ ಭಿನ್ನತೆಯನ್ನು ಮರೆತು ಏಕೀಕರಣದ ಕಡೆ ನಾವು ಗಮನ ವಹಿಸೋದಕ್ಕೆ ಸಾಧ್ಯವಾದಾಗ, ಸಮಷ್ಟಿಯಲ್ಲಿ ನಾನು ಒಂದು ಭಾಗ ಅಂತ ಅಂದ್ಕೊಳ್ಳೋವಂಥ ಭಾವನೆ ನನಗೆ ಬಂದಾಗ ನನ್ನ ಆಲೋಚನಾ ಸರಣಿಯೇ ಒಂದು ರೀತಿಯಲ್ಲಿ ಉದಾತ್ತವಾಗ್ತಾ ಹೋಗುತ್ತೆ. ಆಗ ನಾನು ಪೂರ್ಣ ರವಿಯನ್ನು ನೋಡೋದಕ್ಕೆ ಸಾಧ್ಯ, ಪೂರ್ಣ ಬ್ರಹ್ಮನನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 114 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಕಲ್ಲಿನಲ್ಲಿ ಸಂಗೀತದ ಪ್ರತಿಧ್ವನಿ, ಚೋಳರ ವಾಸ್ತುಶಿಲ್ಪದ ವಿಸ್ಮಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕಲ್ಲಿನಲ್ಲಿ ಸಂಗೀತದ ಪ್ರತಿಧ್ವನಿ, ಚೋಳರ ವಾಸ್ತುಶಿಲ್ಪದ ವಿಸ್ಮಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ದಕ್ಷಿಣ ಭಾರತದ 12ನೇ ಶತಮಾನದ ವಾಸ್ತುಶಿಲ್ಪದ ಮೇರು ಕೃತಿಯೊಂದು ನಮ್ಮ ಪ್ರಾಚೀನ ಶಿಲ್ಪಿಗಳ ಅದ್ಭುತ ಸಾಧನೆಯನ್ನು ನೆನಪಿಸುತ್ತದೆ. ಕೇವಲ ಹುಳಿ, ಕಲ್ಲು ಮತ್ತು ತಮ್ಮ ಅದ್ಭುತ ಬುದ್ಧಿಮತ್ತೆಯನ್ನು ಬಳಸಿ ಅವರು ಇಂತಹ ವಿಸ್ಮಯಗಳನ್ನು ಸೃಷ್ಟಿಸಿದರು. ತಮಿಳುನಾಡಿನ ದಾರಸುರಂನಲ್ಲಿರುವ ಐರಾವತೇಶ್ವರ ದೇವಾಲಯವು ಕೇವಲ ಭಕ್ತಿಯ ಸಂಕೇತವಾಗಿದ್ದರೆ, ಪ್ರಾಚೀನ ಭಾರತದ ಭೌತಶಾಸ್ತ್ರ ಮತ್ತು ರಚನಾತ್ಮಕ ವಿಜ್ಞಾನದ ಆಳವಾದ ಜ್ಞಾನಕ್ಕೆ ಜೀವಂತ ಸಾಕ್ಷಿಯಾಗಿದೆ. 1166 ಸುಮಾರಿಗೆ ಎರಡನೇ ರಾಜರಾಜ ಚೋಳನಿಂದ

ಸಲ್ಪಟ್ಟ ಕಲ್ಲಿನಲ್ಲಿ ಕೆತ್ತಿದ ಈ ದೇವಾಲಯವು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ಗುರುತಿಸಲ್ಪಟ್ಟಿದೆ. ಇಲ್ಲಿರುವ ಸಂಗೀತದ ಮೆಟ್ಟಿಲುಗಳು ಪ್ರಪಂಚದ ಅತ್ಯಂತ ವಿಸ್ಮಯಕಾರಿ ವಾಸ್ತುಶಿಲ್ಪದ ಅದ್ಭುತಗಳಲ್ಲಿ ಇದು ಒಂದು. ಅದರ ಕಾರಣ ತಿಳಿದರೆ ಖಂಡಿತವಾಗಿ ನೀವು ಆಶ್ಚರ್ಯ ಪಡುತ್ತೀರಿ. ದೇವಾಲಯದ ಬಲಿಪೀಠ ಮತ್ತು ನಂದಿ ಮಂಟಪದ ಬಳಿ ಇರುವ ಏಳು ಸುಂದರವಾದ ಮೆಟ್ಟಿಲುಗಳು ಒಂದು ರೋಮಾಂಚನಕಾರಿ ರಹಸ್ಯವನ್ನು ಹೊಂದಿವೆ. ಈ ಮೆಟ್ಟಿಲುಗಳನ್ನು ಮೆಲ್ಲನೆ ತಟ್ಟಿದಾಗ ಪ್ರತಿಯೊಂದು ಮೆಟ್ಟಿಲು ಕರ್ನಾಟಕದ ಸಂಗೀತದ ಏಳು ಮೂಲ ಸ್ವರಗಳಾದ ಸರಿಗಮ ಪದನಿ ಎಂಬ ವಿಭಿನ್ನ ನಾದಗಳನ್ನು ಸ್ಪಷ್ಟವಾಗಿ ಹೊರಹೊಮ್ಮಿಸುತ್ತವೆ. ಪ್ರಾಚೀನ ಕಾಲದ ಶಿಲ್ಪಿಗಳು ಇದನ್ನು ಹೇಗೆ ಸಾಧಿಸಿದರು ಎಂದು ಹುಡುಕಾಡಿದಾಗ ಸಿಗುವ ಉತ್ತರ ಇದು. ವಾಸ್ತುಶಿಲ್ಪದ ದಾಖಲೆಗಳು ಇವುಗಳನ್ನು ಏಕಶಿಲೆಯ ಗ್ರಾನೈಟ್ನಿಂದ ಕೆತ್ತಲಾಗಿದೆ ಎಂದು ಖಚಿತಪಡಿಸುತ್ತವೆ. ಗ್ರಾನೈಟ್ ಕಲ್ಲು ಅತ್ಯಂತ ಗಟ್ಟಿಯಾದ ಸಾಂದ್ರತೆಯಿಂದ ಕೂಡಿದ ಕಲ್ಲಾಗಿದ್ದು ನೈಸರ್ಗಿಕವಾಗಿ ಅದರಲ್ಲಿ ಸಂಗೀತದ ಗುಣವಿರುವುದಿಲ್ಲ. ಇದರ ಹಿಂದಿನ ರಹಸ್ಯವೆಂದರೆ ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪ ಗ್ರಂಥಗಳಾದ ಶಿಲ್ಪಶಾಸ್ತ್ರದ ಆಧಾರದ ಮೇಲೆ ಮಾಡಲಾದ ನಿಖರವಾದ ಅಕೋಸ್ಟಿಕ್ ಟ್ಯೂನಿಂಗ್. ಚೋಳರ ಶಿಲ್ಪಿಗಳು ಪ್ರತಿಯೊಂದು ಮೆಟ್ಟಿಲಿನ ಉದ್ದ, ಅಗಲ, ಎತ್ತರ ಮತ್ತು ಸಾಂದ್ರತೆಯನ್ನು ಗಣಿತದ ಲೆಕ್ಕಾಚಾರದ ಮೂಲಕ ನಿಖರವಾಗಿ ಬದಲಾಯಿಸಿದರು. ಈ ಮೂಲಕ ಕಠಿಣವಾದ ಕಲ್ಲಿನಲ್ಲಿ ನಿರ್ದಿಷ್ಟ ಕಂಪನಗಳನ್ನು ಸೃಷ್ಟಿಸಿದರು. ವಿಪರ್ಯಾಸವೆಂದರೆ ಈ ಅದ್ಭುತ ವಾಸ್ತುಶಿಲ್ಪವು ಜನರ ಅತಿಯಾದ ಕುತೂಹಲದಿಂದಾಗಿ ಹಾನಿಗೊಳಗಾಯಿತು. ವರ್ಷಗಳ ಕಾಲ ಪ್ರವಾಸಿಗರು ಸಂಗೀತದ ಸ್ವರಗಳನ್ನು ಕೇಳಲು ಮೆಟ್ಟಿಲುಗಳ ಮೇಲೆ ಓಡಾಡಿ ಕಲ್ಲುಗಳಿಂದ ಹೊಡೆದು ಹೊರಟಾಗಿ ವರ್ತಿಸಿದ್ದಾರೆ. ಇದರಿಂದಾಗಿ ಮೆಟ್ಟಿಲುಗಳಿಗೆ ಹಾನಿಯಾಗಿದೆ. ಇಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ಈ ಮೆಟ್ಟಿಲುಗಳ ಅಳಿದುಳಿದ ನಾದದ ಗುಣವನ್ನು ಸಂರಕ್ಷಿಸಲು ಅವುಗಳ ಸುತ್ತಲೂ ಕಬ್ಬಿಣದ ಗ್ರೀನ್ ಅಳವಡಿಸಿ ಶಾಶ್ವತವಾಗಿ ರಕ್ಷಿಸಿದೆ. ದಾರಸುರಂನ ಈ ಸಂಗೀತದ ಮೆಟ್ಟಿಲುಗಳು ಪ್ರಾಚೀನ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ಬಗ್ಗೆ ನಮಗೆ ಒಂದು ಸ್ಫೂರ್ತಿದಾಯಕ ಪಾಠವನ್ನು ಕಲಿಸುತ್ತವೆ. ನಮ್ಮ ಪೂರ್ವಜರು ವಿಜ್ಞಾನ, ಕಲೆ ಮತ್ತು ಆಧ್ಯಾತ್ಮವನ್ನು ಪ್ರತ್ಯೇಕವಾಗಿ ನೋಡಲಿಲ್ಲ. ಅವೆಲ್ಲವೂ ಒಂದಕ್ಕೊಂದು ಹಾಸು ಒಕ್ಕಾಗಿದ್ದವು. ದೇವಾಲಯವು ಕೇವಲ ಪೂಜಾ ಸ್ಥಳವಾಗಿರಲಿಲ್ಲ. ಅದು ಅಕೌಸ್ಟಿಕ್ ಭೌತಶಾಸ್ತ್ರ, ಸಂಕೀರ್ಣ ಗಣಿತ, ದೃಷ್ಟಿಭ್ರಮೆಗಳು ಮತ್ತು ಖಗೋಳಶಾಸ್ತ್ರದ ಜೀವಂತ ವಿಶ್ವಕೋಶವಾಗಿತ್ತು. ಐರಾವತೇಶ್ವರವನ್ನು ನಿರ್ಮಿಸಿದ ಕುಶಲ ಕರ್ಮಿಗಳು ಕೇವಲ ಕಲ್ಲು ಕುಟಿಗರಾಗಿರಲಿಲ್ಲ. ಅವರು ಪ್ರಕೃತಿಯ ಆಳವಾದ ನಾದದ ಕಂಪನಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ದೈವತ್ವದೊಂದಿಗೆ ವಿಲೀನಗೊಳಿಸಿದ ಬಹುಮುಖಿ ಪ್ರತಿಭೆಗಳಾಗಿದ್ದರು. ನಮ್ಮ ಪರಂಪರೆಯ ಬಗ್ಗೆ ಕೇವಲ ವಾಟ್ಸಪ್ ಅಥವಾ ಫೇಸ್ಬುಕ್ನಲ್ಲಿ ಹೆಮ್ಮೆ ಪಡುವ ಮೊದಲು ನಾವು ಅದನ್ನು ನಿಜವಾಗಿಯೂ ಅನ್ವೇಷಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರಜ್ಞಾಪೂರ್ವಕ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಪ್ರಾಚೀನ ದೇವಾಲಯಗಳು ಬಯಲು ವಿಶ್ವವಿದ್ಯಾಲಯಗಳಿದ್ದಂತೆ ಆಧುನಿಕ ವಿಜ್ಞಾನವು ಬೆರಗಾಗುವಂತಹ ಲೋಹಶಾಸ್ತ್ರ, ವಾಸ್ತುಶಿಲ್ಪ ಮತ್ತು ಶಬ್ದ ವಿಜ್ಞಾನದ ರಹಸ್ಯಗಳನ್ನು ಅವು ತಮ್ಮೊಳಗೆ ಬಚ್ಚಿಟ್ಟುಕೊಂಡಿವೆ. ನಾವು ಈ ಪವಿತ್ರ ಸ್ಥಳಗಳನ್ನು ಗೌರವದಿಂದ ಕಾಣಬೇಕು. ಕೇವಲ ಶಬ್ದ ಕೇಳಲು ಸಂಗೀತದ ಕಂಬಗಳಿಗೆ ಕಲ್ಲುಗಳಿಂದ ಒಡೆಯುವುದು ಅಥವಾ ಸಾವಿರಾರು ವರ್ಷಗಳ ಇತಿಹಾಸವಿರುವ ಗೋಡೆಗಳ ಮೇಲೆ ಹೆಸರು ಕೆತ್ತುವುದು, ಇಂತಹ ಕೃತ್ಯಗಳು ಜ್ಞಾನವನ್ನು ನಾಶ ಮಾಡುತ್ತವೆ. ಈ ದೇವಾಲಯಗಳನ್ನು, ವಾಸ್ತುಶಿಲ್ಪಗಳನ್ನು ಕೇವಲ ಗತಕಾಲದ ಸ್ಮಾರಕಗಳಾಗಿ ನೋಡದೆ ಭವಿಷ್ಯದ ಆಳವಾದ ಪಠ್ಯ ಪುಸ್ತಕಗಳಾಗಿ ನೋಡಿ. ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದ್ದರಿಂದಲೇ ಕೇವಲ ಸಾಮಾನ್ಯ ಪ್ರವಾಸಿಗರಾಗಿರದೆ ಜ್ಞಾನದ ಅನ್ವೇಷಕರಾಗಿ ನಾವು ಈ ದೇವಾಲಯಗಳನ್ನು ನೋಡಿದಾಗ ಮಾತ್ರ ಕಲ್ಲಿನಲ್ಲಿ ತಮ್ಮ ಜ್ಞಾನವನ್ನು ಅಜರಾಮಜರಗೊಳಿಸಿದ ಆ ಪ್ರಾಚೀನ ಶಿಲ್ಪಿಗಳಿಗೆ ನಾವು ಸಲ್ಲಿಸುವ ನಿಜವಾದ ಗೌರವವಾಗುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಕಲ್ಲಿನಲ್ಲಿ ಸಂಗೀತದ ಪ್ರತಿಧ್ವನಿ, ಚೋಳರ ವಾಸ್ತುಶಿಲ್ಪದ ವಿಸ್ಮಯ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಕಲ್ಲಿನಲ್ಲಿ ಸಂಗೀತದ ಪ್ರತಿಧ್ವನಿ, ಚೋಳರ ವಾಸ್ತುಶಿಲ್ಪದ ವಿಸ್ಮಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.

ಹಾಗೂ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಭಾರತದ ತ್ರಿಸಾ ಜಾಲಿ ಹಾಗೂ ಗಾಯತ್ರಿ ಗೋಪಿಚಂದ್ ಜೋಡಿ ಸೆಮಿಫೈನಲ್ಸ್ನಲ್ಲಿಂದು ಸೆಣಸು. ವಾರ್ತೆಗಳ ವಿವರ. ಭಾರತದ ಸಾಂಸ್ಕೃತಿಕ ಬೇರುಗಳನ್ನು ಸಂರಕ್ಷಿಸುವ ಮಹತ್ವವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ನಡೆದ ಅಂತರ ಹೃದಯ ಬಂಧ ಮಲ್ಹಾರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂಸ್ಕೃತಿಯು ದೇಶವನ್ನು ಒಂದುಗೂಡಿಸುವ ಬಲವಾದ ಬಂಧವಾಗಿದೆ. ಯುವಕರು ವಿಶೇಷವಾಗಿ ಜೆನ್ ಝಡ್ ವ್ಯವಸ್ಥೆಯನ್ನು ಸುಧಾರಿಸಲು ಮತ್ತು ಬಲಪಡಿಸಲು ತಾಳ್ಮೆ ಹಾಗೂ ಜವಾಬ್ದಾರಿಯೊಂದಿಗೆ ಕೊಡುಗೆ ನೀಡಬೇಕೆಂದು ಕರೆ ನೀಡಿದರು. ಯುವಜನರನ್ನು ಭಾರತದ ವೈವಿಧ್ಯಮಯ ಸಾಂಸ್ಕೃತಿಕ ಸಂಪ್ರದಾಯಗಳಿಗೆ ಒಡ್ಡಿಕೊಳ್ಳುವ ಹಾಗೂ ಅವರ ರಾಷ್ಟಕ್ಕೆ ಸೇರಿದ ಭಾವನೆಯನ್ನು ಬಲಪಡಿಸುವ ಉಪಕ್ರಮಗಳ ಮಹತ್ವದ ಬಗ್ಗೆ ಪ್ರತಿಪಾದಿಸಿದ ಅವರು, ಭಾರತದ ಶಾಸ್ತ್ರೀಯ ಸಂಗೀತ ಸಂಪ್ರದಾಯಗಳು ಶತಮಾನಗಳಿಂದ ಉಳಿದುಕೊಂಡಿವೆ. ಸಂಗೀತ ಶಾಂತಿಯನ್ನು ತರುತ್ತದೆ ಹಾಗೂ ಪ್ರದೇಶಗಳು, ಭಾಷೆಗಳು ಮತ್ತು ಸಂಸ್ಕೃತಿಗಳಾದ್ಯಂತ ಜನರನ್ನು ಸಂಪರ್ಕಿಸುತ್ತದೆ ಎಂದು ಉಪರಾಷ್ಟಪತಿ ಹೇಳಿದರು. ಸುಧಾರಣೆಗಳು ತಮ್ಮ ಸರ್ಕಾರದ ಬದ್ಧತೆ ಹಾಗೂ ದೃಢ ನಿಶ್ಚಯವಾಗಿದ್ದು, ನೀತಿಗಳು ಜನಪರ ಬೆಳವಣಿಗೆ ಮತ್ತು ಅಭಿವೃದ್ಧಿ ಪರವಾಗಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನಿನ್ನೆ ಸಂಜೆ ದೆಹಲಿಯಲ್ಲಿ ನಡೆದ ಎಕನಾಮಿಕ್ ಟೈಮ್ಸ್ ವರ್ಲ್ಡ್ ಲೀಡರ್ಸ್ ಫೋರಂ ಅನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ಸರ್ಕಾರ ಸುಧಾರಣೆಗಳಿಗೆ ಸ್ಪಷ್ಟವಾದ ಮಾರ್ಗಸೂಚಿಯನ್ನು ರಚಿಸಿದೆ. ಪ್ರಾಥಮಿಕ ಗಮನವು ಆಡಳಿತ ಮಟ್ಟದಲ್ಲಿ ಸುಧಾರಣೆಗಳ ಕುರಿತಾಗಿದೆ. ದೇಶದ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಭಾರತ ನೀತಿ ಮಟ್ಟದಲ್ಲಿ ಮುಂದಿನ ಪೀಳಿಗೆಯ ಸುಧಾರಣೆಗಳನ್ನು ಕೈಗೊಳ್ಳುತ್ತಿದೆ ಎಂದು ಹೇಳಿದರು. ತಮ್ಮ ಸರ್ಕಾರ ಕೇವಲ ನಿಯಮಗಳನ್ನು ಬದಲಾಯಿಸುತ್ತಿಲ್ಲ, ಆದರೆ ಅವುಗಳ ಹಿಂದಿನ ಸಂಪೂರ್ಣ ತತ್ವಶಾಸ್ತ್ರವನ್ನು ಬದಲಾಯಿಸುತ್ತಿದೆ. ಹಿಂದಿನ ಸರ್ಕಾರಗಳು ಅನುಸರಿಸುತ್ತಿದ್ದ ಉತ್ಪಾದನೆ ಸಂಬಂಧಿತ ಶಿಕ್ಷೆ ಮಾದರಿಯಿಂದ ಭಾರತ ಇದೀಗ ಉತ್ಪಾದನೆ ಸಂಬಂಧಿತ ಪ್ರೋತ್ಸಾಹಕ ಮಾದರಿ ಅನುಸರಿಸುತ್ತಿದೆ. ಹಿಂದಿನ ಸರ್ಕಾರಗಳ ನೀತಿಯಂತೆ ಜನರು ಮೂಲಭೂತ ಅಗತ್ಯಗಳಿಗೂ ಸರ್ಕಾರವನ್ನು ಅವಲಂಬಿಸಬೇಕಾಗಿತ್ತು. ಹಿಂದಿನ ಸರ್ಕಾರಗಳ ಆಡಳಿತದಲ್ಲಿ ಪರವಾನಗಿ ನಿರುದ್ಯೋಗಕ್ಕೆ ಕಾರಣವಾಗಿದೆ. ಸರ್ಕಾರದ ಉತ್ಪಾದನೆಗೆ ಸಂಬಂಧಿಸಿದ ಪ್ರೋತ್ಸಾಹಕ ಮಾದರಿಯು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಜಾಗತಿಕ ಆರ್ಥಿಕ ಪರಿಸರದ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಸಂಪನ್ಮೂಲಗಳ ಸಶಸ್ತ್ರೀಕರಣ ಹಾಗೂ ಹೆಚ್ಚುತ್ತಿರುವ ಅಪನಂಬಿಕೆ ಹೊಸ ಸವಾಲುಗಳನ್ನು ಸೃಷ್ಟಿಸುತ್ತಿದೆ. ಇಂತಹ ಸಂದರ್ಭಗಳಲ್ಲಿಯೂ ಜಗತ್ತು ಭಾರತವನ್ನು ಭರವಸೆ ಹಾಗೂ ಬೆಳವಣಿಗೆಯ ಉಜ್ವಲ ತಾಣವಾಗಿ ನೋಡುತ್ತಿದೆ ಎಂದು ಹೇಳಿದರು. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಮುನ್ಸೂಚನೆ ನೀಡಿದೆ. ಭಾರತ ತನ್ನ ಅಭಿವೃದ್ಧಿಗೆ ವೇಗ ನೀಡುವ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು ಅವರು ಹೇಳಿದರು. ಇತ್ತೀಚಿನ ಜಾಗತಿಕ ಬೆಳವಣಿಗೆಗಳು ದೇಶಗಳು ಹಾಗೂ ಆರ್ಥಿಕತೆಗಳ ಪರಸ್ಪರ ಸಂಬಂಧವನ್ನು ಪ್ರದರ್ಶಿಸಿವೆ. ಭಾರತ ಸದಾ ಸಾಮೂಹಿಕ ಪ್ರಗತಿಯ ಮನೋಭಾವದೊಂದಿಗೆ ಮುಂದುವರೆದಿದೆ. ನಾಗರಿಕರ ಅಗತ್ಯತೆಗಳು ಹಾಗೂ ದೇಶದ ಅಭಿವೃದ್ಧಿಯ ಆದ್ಯತೆಗಳನ್ನು ಕೇಂದ್ರದಲ್ಲಿಟ್ಟುಕೊಂಡು ಸರ್ಕಾರ ನೀತಿಗಳನ್ನು ರೂಪಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಮುಂದಿನ ತಿಂಗಳ 5ರಂದು ದೆಹಲಿಯ ವಿಜ್ಞಾನ ಭವನದಲ್ಲಿ 48 ಶಾಲಾ ಶಿಕ್ಷಕರಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಿಂದ ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟೀಯ ಮಟ್ಟದಲ್ಲಿ 3 ಹಂತದ ಆಯ್ಕೆ ಪ್ರಕ್ರಿಯೆಯ ಮೂಲಕ ಶಾಲಾ ಶಿಕ್ಷಕರನ್ನು ಆಯ್ಕೆ ಮಾಡಲಾಗಿದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸರ್ಕಾರದ 6 ಸಂಸ್ಥೆಗಳಿಗೆ ಸೇರಿದ

0: 48 ಶಿಕ್ಷಕರು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ 48 ಶಾಲಾ ಶಿಕ್ಷಕರಲ್ಲಿ 26 ಪುರುಷರು ಮತ್ತು 22 ಮಹಿಳೆಯರು ಸೇರಿದ್ದಾರೆ. ಈ ವರ್ಷದ ಜೂನ್ 15ರಿಂದ ಜುಲೈ 20ರವರೆಗೆ ಶಿಕ್ಷಣ ಸಚಿವಾಲಯದ ಪೋರ್ಟಲ್ ನ್ಯಾಷನಲ್ ಅವಾರ್ಡ್ಸ್ ಟು ಟೀಚರ್ಸ್ ಡಾಟ್ ಎಜುಕೇಷನ್ ಡಾಟ್ ಗೌ ಡಾಟ್ ಇನ್ ಮೂಲಕ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು 2026ಕ್ಕೆ ಅರ್ಹ ಶಿಕ್ಷಕರಿಂದ ಆನ್ಲೈನ್ ಸ್ವಯಂ ನಾಮನಿರ್ದೇಶನಗಳನ್ನು ಆಹ್ವಾನಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮವನ್ನು ದೂರದರ್ಶನ ಮತ್ತು ಶಿಕ್ಷಣ ಸಚಿವಾಲಯದ ಸ್ವಯಂ ಪ್ರಭಾ ಚಾನೆಲ್ಗಳಲ್ಲಿ ನೇರ ಪ್ರಸಾರ ಮಾಡಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆ ಮತ್ತು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಡೆಯಲಿದೆ. ಬ್ರಿಕ್ಸ್ ಯುವ ಸಚಿವರ ಸಭೆ ಇಂದು ನಡೆಯಲಿದ್ದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಾಳೆ ನಡೆಯಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಯುವ ಸಚಿವರ ಸಭೆಯು ಯುವ ಅಭಿವೃದ್ಧಿ ಮತ್ತು ಸಬಲೀಕರಣದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಗಮನಹರಿಸಲಿದ್ದು ಶಿಕ್ಷಣ, ಕೌಶಲ್ಯ, ಉದ್ಯಮಶೀಲತೆ, ಯೋಗಕ್ಷೇಮ ಹಾಗೂ ಸುಸ್ಥಿರ ಅಭಿವೃದ್ಧಿಯನ್ನು ಒಳಗೊಂಡ ಚರ್ಚೆಗಳು ನಡೆಯಲಿವೆ. ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಕ್ರೀಡಾ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರನ್ನು ಒಟ್ಟುಗೂಡಿಸಲಿದೆ. ಕ್ರೀಡೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಬದ್ಧತೆಯನ್ನು ಇದು ಪುನರುಚ್ಚರಿಸುತ್ತದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ಜೈಪುರದಲ್ಲಿ ನಿನ್ನೆ ನಡೆದ ಬ್ರಿಕ್ಸ್ ಪ್ರವಾಸೋದ್ಯಮ ಸಚಿವರ ಸಭೆಯು ಜೈಪುರ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸುವುದರೊಂದಿಗೆ ಮುಕ್ತಾಯವಾಯಿತು. ಇದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಪ್ರವಾಸೋದ್ಯಮ ಸಹಕಾರವನ್ನು ಬಲಪಡಿಸುವ ಚೌಕಟ್ಟನ್ನು ಒದಗಿಸುತ್ತದೆ. ಪ್ರವಾಸೋದ್ಯಮದಲ್ಲಿ ಕೃತಕ ಬುದ್ದಿಮತ್ತೆಯ ಬಳಕೆ, ಸುಸ್ಥಿರ ಪ್ರವಾಸೋದ್ಯಮ ವಿಧಾನಗಳು, ಕೌಶಲ್ಯ ಅಭಿವೃದ್ಧಿ ಮತ್ತು ಸುಗಮ ಪ್ರಯಾಣ ಸೌಲಭ್ಯ ಸೇರಿದಂತೆ ಸಹಕಾರದ ಪ್ರಮುಖ ಕ್ಷೇತ್ರಗಳನ್ನು ನಿರ್ಣಯ ಒಳಗೊಂಡಿದೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದಡಿಯಲ್ಲಿ ಪ್ರವಾಸೋದ್ಯಮ ಕುರಿತ ಚರ್ಚೆಯನ್ನು ಮುಂದುವರಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಗಜೇಂದ್ರ ಸಿಂಗ್ ಶೇಖಾವತ್ 2047ರ ವೇಳೆಗೆ ಭಾರತದ ವಿಕಸಿತ ಭಾರತ ಪ್ರಯಾಣದಲ್ಲಿ ಪ್ರವಾಸೋದ್ಯಮವು ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಪ್ರಮುಖ ನಗರ ಕೇಂದ್ರಗಳನ್ನು ಮೀರಿ ಪಟ್ಟಣಗಳು, ಹಳ್ಳಿಗಳು ಹಾಗೂ ದೂರದ ಪ್ರದೇಶಗಳಿಗೆ ಆರ್ಥಿಕ ಬೆಳವಣಿಗೆಯನ್ನು ವಿಸ್ತರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಿದರು. ಸಭೆಯಲ್ಲಿ 9 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಸಚಿವರ ಸಭೆಯ ಹೊರತಾಗಿ ಪ್ರವಾಸೋದ್ಯಮ ಸಹಕಾರವನ್ನು ಮತ್ತಷ್ಟು ಮುನ್ನಡೆಸಲು ಬ್ರೆಜಿಲ್, ಇರಾನ್, ದಕ್ಷಿಣ ಆಫ್ರಿಕಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆ ಭಾರತ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸಿತು. ಅಂದಾಜಿಗಿಂತ ಕಡಿಮೆ ಉತ್ಪಾದನೆಯ ಹೊರತಾಗಿಯೂ ದೇಶೀಯ ಬೇಡಿಕೆಯನ್ನು ಪೂರೈಸಲು ದೇಶದಲ್ಲಿ ಸಾಕಷ್ಟು ಸಕ್ಕರೆ ದಾಸ್ತಾನು ಲಭ್ಯವಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚಿನ ಸಕ್ಕರೆ ಬೆಲೆ ಏರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಸಾಕಷ್ಟು ಸಕ್ಕರೆ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಗ್ರಾಹಕರಿಗೆ ಸ್ಥಿರ ಬೆಲೆಗಳನ್ನು ಕಾಯ್ದುಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವಾಲಯವು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಸರ್ಕಾರ ತಿಳಿಸಿದೆ. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಡಬಲ್ಸ್ ಜೋಡಿ ತ್ರೀಸಾ ಜಾಲಿ ಹಾಗೂ ಗಾಯತ್ರಿ ಗೋಪಿಚಂದ್ ಸೆಮಿಫೈನಲ್ನಲ್ಲಿಂದು ಸೆಣಸಲಿದ್ದಾರೆ. ದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುವ ಪಂದ್ಯದಲ್ಲಿ ಚೀನಾದ ಲಿಯು ಶೆಂಗ್ಶು ಮತ್ತು ಟಾನ್ ನಿಂಗ್ ಅವರನ್ನು ಎದುರಿಸಲಿದ್ದಾರೆ. ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತೀಯ ಜೋಡಿ 4ನೇ ಶ್ರೇಯಾಂಕದ ಚೀನಾದ ಜಿಯಾ ಇ ಫ್ಯಾನ್ ಹಾಗೂ ಜಾಂಗ್ಶು ಕ್ಷಿಯಾನ್ ಅವರನ್ನು 16-21, 21-15, 21-13 ಸೆಟ್ಗಳಿಂದ ಪರಾಭವಗೊಳಿಸಿದರು. ಗೆಲುವು ಕುರಿತು ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸಂತೋಷ ವ್ಯಕ್ತಪಡಿಸಿದ್ದಾರೆ. ತಮ್ಮ ಕಠಿಣ ಹೋರಾಟದಿಂದಾಗಿ ಗೆಲುವು ಸಾಧ್ಯವಾಗಿ ಸೆಮಿಫೈನಲ್ ಪ್ರವೇಶಿಸಿರುವುದಾಗಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವ್ಯವಸ್ಥೆಯ ಸುಧಾರಣೆ ಮತ್ತು ಬಲವರ್ಧನೆಗೆ ಯುವಜನರ ತಾಳ್ಮೆ ಜವಾಬ್ದಾರಿ.

0: ಜವಾಬ್ದಾರಿ ಅಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸರ್ಕಾರದ ನೀತಿಗಳು ಜನಪರ ಹಾಗೂ ಅಭಿವೃದ್ಧಿ ಬೆಳವಣಿಗೆ ಪರ, ಪ್ರಧಾನಿ ನರೇಂದ್ರ ಮೋದಿ. ಸೆಪ್ಟೆಂಬರ್ 5 ರಾಷ್ಟ್ರಪತಿ ಅವರಿಂದ ದೆಹಲಿಯಲ್ಲಿ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಯುವ ಸಚಿವರ ಸಭೆ, ನಾಳೆ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ. ಹಾಗೂ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್, ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸೆಮಿಫೈನಲ್ನಲ್ಲಿಂದು ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ನವ ಜನಧ್ವನಿಯಿಂದ ಇದೀಗ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಬಗೆಯೆಂಟರ ಕುರಿತು ಡಾ. ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾವು ಎರಡು ಮಹಾನ್ ಚೇತನಗಳ ಬದುಕಿನ ಚಿತ್ರಣವನ್ನು 5 ದಿವಸದಲ್ಲಿ ನೋಡುವಂಥ ಒಂದು ಸಾಹಸಕ್ಕೆ ಕೈ ಹಾಕಿದ್ದೇನೆ. ಒಬ್ಬೊಬ್ಬರ ಜೀವನ ಹೇಳೋದೇ 5 ದಿವಸದಲ್ಲಿ ಕಷ್ಟ. ಅಂಥದ್ದರಲ್ಲಿ ಎರಡು ಮಹಾ ಚೈತನ್ಯಗಳ ಬಗ್ಗೆ ಹೇಳಬೇಕು. ಆದರೆ ಒಂದು ಅನುಕೂಲ ಏನು ಅಂದರೆ ಎರಡೂ ಚೈತನ್ಯಗಳು ಒಂದೇ ಕಡೆ ಬಂದದ್ದು ಬಹಳ ಮುಖ್ಯ. ಮತ್ತು ಒಬ್ಬರ ಜೀವನ ಚರಿತ್ರೆ ಇನ್ನೊಬ್ಬರಿಂದ ಬೇರೆ ಮಾಡೋಕ್ಕಾಗೋದಿಲ್ಲ. ಹಾಗಿರುವಾಗ ನಾನು ವಿಚಾರ ಮಾಡಿ ಎರಡನ್ನು ಒಂದೇ ಸಲ ಮಾಡಬೇಕು ಅಂತ ವಿಚಾರ ಮಾಡಿದ್ದು. ನಿನ್ನೆ ದಿವಸ ನಾನು ಮಾತಾಡುವಾಗ ಕೆನಾರಾಮರ ಕಡೆಯಿಂದ ಅವರಿಗೆ ಶಕ್ತಿ ಮಂತ್ರೋಪದೇಶ ಆಯಿತು. ಶಕ್ತಿ ಮಂತ್ರೋಪದೇಶ ಕೊಟ್ಟಂತಹ ಕೆನಾರಾಮರಿಗೆ ಆಶ್ಚರ್ಯ ಆಯಿತು. ತಾನು ಇಡೀ ಬದುಕಿನುದ್ದಕ್ಕೂ ಸಾಧಿಸಿದಂಥದ್ದನ್ನು ಈತ ಒಂದು ಸಲ ಹೇಳಿದಾಗ ಬಂದ್ಬಿಡ್ತಲ್ಲ, ಸಾಧಿಸ್ತಲ್ಲ ಹೇಗೆ ಅಂತ ಹೇಳಿ ಅದ್ಭುತ ಮತ್ತು ಆಶ್ಚರ್ಯ ಅನ್ನಿಸ್ತು. ನಿಧಾನಕ್ಕೆ ಕಾಳಿ ಪೂಜೆ ಜವಾಬ್ದಾರಿ ಕೂಡ ರಾಮಕೃಷ್ಣರಿಗೆ ಬಂತು. ರಾಮ್ಕುಮಾರ್ ಅವರಿಗೆ ಆಯಾಸ ಆಗ್ತಿದೆ ಸಾಕು ಅಂತ ಹೇಳಿ ಜವಾಬ್ದಾರಿ ತಗೊಂಡು ಅಣ್ಣ ಊರಿಗೆ ಹೋಗಬಾ ಅಂತ ಹೇಳಿದರು. ಹೋಗ್ತೀನಿ ಅಂದ್ಕೊಂಡವರು ಯಾವುದೋ ಕೆಲಸಕ್ಕೆ ಕಲ್ಕತ್ತೆ ಹತ್ತಿರ ಇರುವಂಥ ಶ್ಯಾಮ್ ನಗರ ಅಂತ ಊರಿಗೆ ಹೋದಾಗ ಅಲ್ಲೇ ಅಕಸ್ಮಾತಾಗಿ ತೀರ್ಕೊಂಡ್ಬಿಡ್ತಾರೆ ರಾಮ್ಕುಮಾರ್. ರಾಮ್ಕುಮಾರ್ ತೀರ್ಕೊಂಡು 50ನೇ ವರ್ಷ ವಯಸ್ಸಿಗೆ. ಅದು ಎಷ್ಟು ದೊಡ್ಡ ಆಘಾತ ಮಾಡಿತು ರಾಮಕೃಷ್ಣರ ಮೇಲೆ ಅಂದರೆ, ಸಣ್ಣವರಿದ್ದಾಗೆ ತಂದೆಯನ್ನು ಕಳ್ಕೊಂಡಂಥ ರಾಮಕೃಷ್ಣರಿಗೆ ತಂದೆ ಸ್ಥಾನದಲ್ಲಿದ್ದಂಥ ಅಣ್ಣ ಹೋದಾಗ ತಡ್ಕೊಳ್ಳೋದು ಕಷ್ಟ ಆಯಿತು. ಇದು ನಾನು ನಿನ್ನೆ ಕೂಡ ಹೇಳಿದೆ. ಕೆಲವರು ಹಾಗಿರ್ತಾರೆ, ನಕಾರಾತ್ಮಕವಾಗಿದ್ದನ್ನು ಹೇಗೆ ಸಕಾರಾತ್ಮಕ ಬದಲಾಯಿಸ್ಕೊಳ್ತಾರೆ ಅಂತ ನಿನ್ನೆ ಹೇಳ್ತಾ ಇದ್ದೆ. ಇನ್ನೊಂದೇನೋ ಗುರಿ ಕಂಡುಕೊಳ್ತಾರೆ. ನಾನು ಕೆಲವರನ್ನು ಕಂಡಿದ್ದೇನೆ. ರಾಜಸ್ಥಾನದಲ್ಲಿ ಒಬ್ಬ ಹೆಣ್ಮಗಳು ಗಂಡ ಸತ್ತೋದ, ಮಗ ಸತ್ತೋದ, ಆಕೆಗೆ ಜೀವನಕ್ಕೊಂದು ಏನು ಉಳಿಲಿಲ್ಲ, ತಾನು ಬದುಕೇನು ಪ್ರಯೋಜನ ಅಂತ ಅನಿಸಿದಾಗ ಆಕೆಗೆ ಅನಿಸ್ತಂತೆ, ನನ್ನಂಗೆ ಎಷ್ಟೋ ಜನ ದುಃಖ ಪಟ್ಟಿದ್ದಾರಲ್ಲ, ಅವ್ರಿಗೇನಾದ್ರು ಸಹಾಯ ಮಾಡೋಣ ಅಂತ ಹೇಳಿ ಒಂದು ಸಹಾಯ ಅಂತ ಗ್ರೂಪ್ ಮಾಡಿಕೊಂಡ್ಳು. ಹೆಸರೇ ಸಹಾಯ ಅಂತ ಗ್ರೂಪ್ ಮಾಡಿಕೊಂಡ್ಳು. ಆಕೆ ಜೊತೆಗೆ ಇನ್ನಂತ ಆಕೆ ಅಂತ ನೋವು ಪಟ್ಟಂಥವ್ರು ಇನ್ನೊಂದು 10 ಜನ ಸೇರಿಕೊಂಡ್ರು. ಅವ್ರ ಕೆಲಸ ಎಷ್ಟು ದೊಡ್ಡದಾಯಿತು ಅಂದರೆ, ರಾಜಸ್ಥಾನದಲ್ಲಿ ಯಾರದೇ ಮನೆಗೆ ಏನೇ ತೊಂದರೆ ಆದರೂ ಆಕೆ ಹೋಗಿ ಮಾಡಬೇಕು. ತನಗಾದಂಥ ತೊಂದರೆಯನ್ನು ಇನ್ನೊಬ್ಬರಿಗೆ ಆಗಲಾರ್ದ ಹಾಗೆ ನೋಡ್ಕೋಬೇಕು ಅಂತ. ಎರಡು ಥರ ಜನ ಇರ್ತಾರೆ, ನಮಗಾಯ್ತಲ್ಲ ಅಂತ ಕೊರ್ಕೊಂಡೇ ಜೀವನ ಮುಗಿಸುವಂಥವ್ರು ಕೆಲವರಾದರೆ, ನನಗಾದದ್ದು ಇನ್ನೊಬ್ಬರಿಗೆ ಆಗಬಾರ್ದಲ್ಲ ಅಂತ ಈ ತಕ್ಷಣ ತಲೆ ಹೊಳಿತು ಅಂತ ಹೇಳಬೇಕು. ತಾವು ಕೇಳಿರ್ಬೇಕು, ಹಿಂದಕ್ಕೊಂದು ದಕ್ಷಿಣ ಆಫ್ರಿಕಾದ ಕತೆ ಹೇಳಿದ್ದೆ ನಾನು. ನನಗಾದದ್ದು, ನಾನು ಜೋಹಾನ್ಸ್ಬರ್ಗ್ ಅಂತ ಊರಲ್ಲಿದ್ದೆ. ಇದ್ದಾಗ ಒಂದ್ಸಲ ಬೆಳಿಗ್ಗೆ ಪೇಪರ್ ಓದುವಾಗ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು ಫ್ರಂಟ್ ಪೇಜಲ್ಲಿ, ಕಾಲು ಭಾಗ ಅಡ್ವರ್ಟೈಸ್ಮೆಂಟ್. ಯಾವುದು ಅಡ್ವರ್ಟೈಸ್ಮೆಂಟ್ ಅಂತ ಪೇಪರ್ ತಿರುಗಿಸ್ತಾ ಇದ್ದೆ, ಮತ್ತೆ ವಾಪಸ್ ತಿರುಗಿಸ್ದೆ. ವಿಚಿತ್ರ ಇದು, ಅಡ್ವರ್ಟೈಸ್ಮೆಂಟ್ ಅಂದರೆ ಯಾವುದೋ ಚಿತ್ರ ಇರಬೇಕು, ಪ್ರಾಡಕ್ಟ್ ಇರಬೇಕು, ಒಂದು ಫೋನ್ ನಂಬರ್ ಇರಬೇಕು, ಅಡ್ರೆಸ್ ಇರಬೇಕು, ಏನೂ ಇಲ್ಲ ಇದಕ್ಕೆ, ಬರೀ ಒಂದು ಪತ್ರ ಇದೆ. ಇದೇನು ವಿಚಿತ್ರ ಇದೆ, ಓದಬೇಕು ಅಂತ ಹೇಳಿ ಆ ಪತ್ರ ಓದಿದೆ. 2-3 ನಿಮಿಷದಲ್ಲಿ ಓದ್ಬೋದು ಪತ್ರ, ಅದನ್ನು ಇಂಗ್ಲೀಷಲ್ಲಿ ಇದ್ದದ ಪತ್ರ ಅದು.

ಒಂಚೂರು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಪತ್ರ ಅದು, ಪತ್ರ ಓದಿ ಮುಗಿಸೋ ಹೊತ್ತಿಗೆ ನಾನು ಕಣ್ಣಿಂದ ನೀರು ಸುರಿತಾ ಇತ್ತು ನನಗೆ, ಅಷ್ಟು ನನ್ನ ಮನಸ್ಸಿಗೆ ಗಾಢ ಹಾಕಿ ತಟ್ಟಿದಂಥ ಪತ್ರ ಅದು. ಪತ್ರ ಸ್ಪಷ್ಟ, ಪ್ರತಿಯೊಂದು ಪದ ನೆನಪಿದೆ ನನಗೆ ಅದರೊಳಗೆ. ಮೈ ಡಿಯರ್ ರೀಡರ್, ನನ್ನ ಪ್ರಿಯ ಓದುಗ ಅಂತ ಶುರು ಆಗ್ತದೆ. ಮೊದಲನೇ ಸೆಂಟೆನ್ಸಿಗೆ ಎದೆ ಗುಂಡು ಹೊಡೆದಂಗಾಗುತ್ತೆ. ಪ್ರಿಯ ಓದುಗ, ಈಗ ತಾನೇ

ನನ್ನ 20 ವರ್ಷದ ಮಗನ ಕಳ್ಕೊಂಡು ಬಂದು ಪೇಪರಿಗೆ ಲೆಟರ್ ಬರೀತಾಳ್ರಿ, ಅಡ್ವರ್ಟೈಸ್ ಮಾಡ್ತಾಳೆ. ಏನಿದೆ ಅಂತ ಓದಿದ್ರೆ ಮುಂದಕ್ಕೆ ಹೇಳ್ತಾಳೆ, ನನ್ನ ಮಗ ಓದಿನಲ್ಲಿ ಕಷ್ಟಪಟ್ಟ, ಓದು ಹತ್ತಲಿಲ್ಲ ಅವನಿಗೆ, ಅವನಿಗೆ ADHD ಅಂತಾರೆ, ಅದಾಗಿತ್ತು, ಓದಲು ಹಿಡ್ತಾ ಇಲ್ಲ ಅವನಿಗೆ, ಕಷ್ಟಪಟ್ಟು ಓದಿದ. ಗೆಳೆಯರು, ಟೀಚರ್ಸು, ಟ್ಯೂಟರ್ಸ್ ಎಲ್ಲ ಸಹಾಯ ಮಾಡಿದರು. ಹೇಗೋ ಮಾಡಿ 12ನೇ ಕ್ಲಾಸ್ ಪರೀಕ್ಷಾ ಮುಗಿಸ್ದ. ಒಂದು ಕೆಲಸ ಸಿಕ್ತು, ಕೆಲಸ ಮಾಡ್ತಿದ್ದ. ನಿನ್ನೆ ದಿವಸ ಕೆಲಸಕ್ಕೆ ಹೋಗುವಾಗ ನನಗೆ ಹೇಳ್ದೆ, ಅಮ್ಮ ನಾನು ರಾತ್ರಿ ಬರ್ತೇನೆ 8 ಗಂಟೆಗೆ, ಆಮೇಲೆ ಊಟ ಮಾಡೋಣಂತೆ ಅಂದ. ಆಯ್ತು ಮಗು ಅಂತ ಹೇಳಿದೆ. ಅದು ಪುಣ್ಯಾತ್ಮ ಎಲ್ಲಿಂದ ಫೋನ್ ಮಾಡಿದ್ದು ಗೊತ್ತಿಲ್ಲ, 7:30ಗೆಲ್ಲ ಫೋನ್ ಮಾಡಿದೆ, 7:30ವರೆಗೆ ಫೋನ್ ಮಾಡಿದೆ. ಅಮ್ಮ ನನಗೋಸ್ಕರ ಕಾಯಬೇಡ, ಇನ್ನೊಂದು ಕೆಲಸ ಇದೆ, ನನಗೆ ಅದು ಮುಗಿಸ್ಕೊಂಬರ್ತೀನಿ, ಅದರಿಂದ ಊಟ ಕಾಯಬೇಡ ಅಂದ. ಇಲ್ಲ ಬಾ ನೀನು ಕಾಯ್ತೀನಿ ಅಂತಂದೆ ನಾನು. ಇಲ್ಲಮ್ಮ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೀವು ಊಟ ಮುಗಿಸ್ಬಿಡು ಆಮೇಲೆ ಬರ್ತೀನಿ ಅಂದ. ಆಯ್ತಪ್ಪ ಹುಷಾರಾಗಿರು ಅಂತ ಅಮ್ಮ ಹೇಳಿದರು. ಫೋನ್ ಇಡಬೇಕು ಅಂತ ಹೋಗೋತಿ ಒಂದು ಜೋರಾಗಿ ಕೂಕೊಂಡ. ಅಮ್ಮ ಫೋನ್ ಇಡಬೇಡ, ನಿನಗೊಂದೇನೋ ಹೇಳಬೇಕು, ನಾನು ಎಷ್ಟೋ ವರ್ಷಗಳು ನಿನಗೆ ಹೇಳಬೇಕು ಅಂತ ಒದ್ದಾಡ್ತಾ ಇದ್ದೆ, ಯಾಕೋ ಹೇಳೋಕ್ಕಾಗಲಿಲ್ಲ, ಈಗ ಹೇಳಬೇಕು ಅನಿಸಿದೆ, ಹೇಳಿಬಿಡ್ತೀನಿ ಕೇಳಿಬಿಡು. ಏನು ಅಂತ ಕೇಳಿದಮ್ಮ. ಅಮ್ಮ ನಿನ್ನಂಥ ತಾಯಿ ಜಗತ್ತಲ್ಲಿ ನನಗೆ ಯಾರೂ ಸಿಗೋಕೆ ಸಾಧ್ಯ ಇಲ್ಲ, ನನಗೋಸ್ಕರ ಎಷ್ಟು ಕಷ್ಟಪಟ್ಟಿಯಮ್ಮ ನೀನು, ನನ್ನ ಶಾಲೆಯಲ್ಲಿ ಓದು ಹತ್ತಲಿಲ್ಲ, ನಮ್ಮ ಟೀಚರ್ ಬೈದು ಪತ್ರ ಬರೆದ್ರೆ ನೀನು ಹೋಗಿ ಮುಖ ಕೆಂಪು ಮಾಡ್ಕೊಂಡು ಬೈಸ್ಕೊಂಡು ಬರ್ತಾ ಇದ್ದೆ, ನನಗೋಸ್ಕರ ಸ್ನೇಹಿತರು ಮನೆ ಮನೆಗೆ ಹೋಗಿ ಅವ್ರು ನೋಟ್ಸ್ ಇಸ್ಕೊಂಬಂದು ನನಗೆ ಕೊಡ್ತಾ ಇದ್ದೆ, ಪರೀಕ್ಷೆ ಓದುವಾಗ ನೀನು ನಿದ್ದೆಗೆಟ್ಟು ಪಕ್ಕದಲ್ಲಿ ಕೂತ್ಕೊಂಡು ನಾನು ಆರೈಕೆ ಮಾಡ್ತಾ ಇದ್ದೆ, ಪರೀಕ್ಷೆಗೆ ಹೋದಾಗ ಹರಕೆ ಹೊತ್ಕೋತಾ ಇದ್ದೆ, ನಿನ್ನಂಥ ತಾಯಿ ನಾ ಪ್ರಪಂಚದಲ್ಲಿ ಓಡಾಡಿದ್ರೂ ಸಿಗೋಕೆ ಸಾಧ್ಯ ಇಲ್ಲಮ್ಮ, ಯು ಆರ್ ವಂಡರ್ಫುಲ್ ದ ವೇ ಯು ಆರ್, ಐ ಆಮ್ ಪ್ರೌಡ್ ಆಫ್ ಯು, ನಿನ್ನ ಬಗ್ಗೆ ತುಂಬ ಅಭಿಮಾನ ಇದೆ ಅಂತ ಹೇಳ್ದ. ಅಮ್ಮ ಇದು ಹಂಗಲ್ಲಪ್ಪ, ನೀನು ಚೆನ್ನಾಗಿದ್ದಿ ಹುಡುಗ, ನಿನ್ನ ಬಗ್ಗೆ ಏನೂ ತಕರಾರಿ ಇಲ್ಲ, ಭಾಳ ಒಳ್ಳೆ ಹುಡುಗ ನೀನು ಅಂತ ಹೇಳಿದೆ. ಹೇಳಬೇಕು ಅಂತಾಳೆ ಅಷ್ಟರ ಫೋನ್ ಇಟ್ಬಿಟ್ಟಿದ್ದ ಅವನು. ಮುಂದೆ ಒಂದು 3/4 ತಾಸಿಗೆ ಒಂದು ಫೋನ್ ಬಂತಂತೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ, ದಯವಿಟ್ಟು ಹಾಸ್ಪಿಟ್ಲಿಗೆ ಅರ್ಜೆಂಟಾಗಿ ಬನ್ನಿ, ಯಾವ ಮೋಟರ್ ಸೈಕಲಲ್ಲಿ ನಿಮ್ಮ ಮಗ ಹೋಗ್ತಿದ್ದ ಅದಕ್ಕೆ ಆಕ್ಸಿಡೆಂಟ್ ಆಗಿದೆ, ಅವನ ಅಲ್ಲಿ ಅಡ್ಮಿಟ್ ಮಾಡಿದ್ವಿ ಬನ್ನಿ ಅಂತ. ಈಕೆ ಹೋದರೆ ಮಗ ICU ದಲ್ಲಿದ್ದಾನೆ, ಆ ಕಿಟಕಿಯಲ್ಲಿ ಕಾಣುತ್ತೆ, ಕಾಜಿನ ಕಿಟಕಿಯೊಳಗೆ ಒದ್ದಾಡ್ತಾ ಇದ್ದಾನೆ, ಸಾವಿನೊಡನೆ ಹೋರಾಟ ಮಾಡ್ತಾ ಇದ್ದಾನೆ. ಆಕೆ ಹೇಳ್ತಾಳೆ, ಬೆಳಗಿನವರೆಗೂ ನನ್ನ ಮಗ ಸಾವಿನೊಡನೆ ಹೋರಾಟ ಮಾಡಿದ, ಇವತ್ತು ಬೆಳಗ್ಗೆ ತೀರ್ಕೊಂಡ. ಆಕೆ ಹೇಳ್ತಾಳೆ, ಎಷ್ಟೋ ಸಲ ನಾನು ಪ್ರಾಮಾಣಿಕವಾಗಿ ಹೇಳಬೇಕು, ಅವನ ಹೇರ್ ಸ್ಟೈಲ್ ಇಷ್ಟ ಆಗ್ತಿರಲಿಲ್ಲ, ಅವನ ಕೊಳಕು ಡ್ರೆಸ್ ಇಷ್ಟ ಆಗ್ತಿರಲಿಲ್ಲ, ಆ ರೂಮೊಳಗೆ ಜೋರಾಗಿ ರೇಡಿಯೋ ಹಾಕ್ತಿದ್ದ ಇಷ್ಟ ಆಗ್ತಿರಲಿಲ್ಲ, ಸಾಕ್ಸ್ ಎಲ್ಲ ತಂದು ಕಾಟ್ ಕೆಳಗೆ ಹಾಕೋನು ಇಷ್ಟ ಆಗ್ತಿರಲಿಲ್ಲ, ಆದರೆ ಇವತ್ತು ಅದು ಯಾವುದೂ ಅರ್ಥ ಇಲ್ಲ ಅನಿಸುತ್ತೆ, ಯಾಕಂದ್ರೆ ಮಗನೇ ಇಲ್ಲ. ನಾನು ಯಾಕೆ ಬರೀತಿದ್ದೀನಿ ಪತ್ರ ಇದನ್ನು? ಆಕೆ ಹೇಳ್ತಾಳೆ, ನನ್ನ ಮಗ ಏನು ಹೇಳಿದ ನನಗೆ, ಅಮ್ಮ ನಿನ್ನಂಥ ತಾಯಿ ನನಗೆಲ್ಲೂ ಸಿಗೋಕೆ ಸಾಧ್ಯ ಇಲ್ಲ ಅನ್ನಲ್ಲ, ಅದು ಒಂದು ಸಾಲು ಸಾಕು ನನಗೆ ಬದುಕಿರೋ ತನಕ, ನನ್ನ ಕಿವಿಯಲ್ಲಿ ರಿಂಗಣ ಗುಣಿಸ್ತದೆ, ಧ್ವನಿ ಕೇಳಿಸ್ತಾ ಇರ್ತದೆ, ಸಾಕಷ್ಟು ಬದುಕ್ತೀನಿ ನಾನು, ಆದರೆ ನಾನು ಯಾಕೆ ಪತ್ರ ಬರೀತೀನಿ ಗೊತ್ತಾ, ನನ್ನ ಮಗನಿಗೆ ಹೇಳಬೇಕು ಅಂದರೆ ನನಗೆ ಸಮಯ ಇಲ್ಲ, ನಿಮಗೆ ಸಮಯ ಇದೆ ದಯವಿಟ್ಟು ಹೇಳಿ. ಎಂಥ ಮಾತದು, ಐ ಡೋಂಟ್ ಹ್ಯಾವ್ ಟೈಮ್ ಟು ಟೆಲ್ ಮೈ ಚಿಲ್ಡ್ರನ್, ಬಟ್ ಯು ಹ್ಯಾವ್ ದ ಟೈಮ್, ಪ್ಲೀಸ್ ಟೆಲ್ ದಟ್. ನಾಳೆ ಲೇಟ್ ಆಗಿಬಿಡ್ಬೋದು, ನಿಮ್ಮ ಜೊತೆಗಿದ್ದಂಥ ಹೆಂಡತಿಗೆ, ಮಗನಿಗೆ, ಮಗಳಿಗೆ ಯಾರಿದ್ದಾರೋ, ಮಗು ನಾ ಪ್ರೀತಿ ಮಾಡ್ತೀನಿ ನಿನ್ನ ಅಂತ ಹೇಳಬೇಕು, ಬಾಯಿ ಬಿಟ್ಟು ಹೇಳಿ, ಮುಂದೆ ಸಿಗಲಿಕ್ಕೆಲ್ಲ ಅವಕಾಶ ಅಂತ ಹೇಳಿದ್ದ. ಈ ಕಥೆಯನ್ನು ನಾನು ಬರೆದಿದ್ದೆ, ಅದು ರೇಡಿಯೋದಲ್ಲೂ ಬಂತು. ಅದು ಇದಾಗಿ ಸುಮಾರು ಒಂದು 6 ತಿಂಗಳಾಗಿರಬೇಕು. ಮಲ್ಲೇಶ್ವರಂ ಗಾಂಧಿ ಸಾಹಿತ್ಯ ಸಂಘದಲ್ಲಿ ನಾನು ಯಾವುದೋ ಲೋಕಮಾನ್ಯ ತಿಲಕರ ಬಗ್ಗೆ ಮಾತಾಡ್ತಾ ಇದ್ದೆ. ಸಣ್ಣ ಹಾಲ್ ಅದು, ಇಷ್ಟು ದೊಡ್ಡ ಹಾಲ್ ಅಲ್ಲ. ಹಿಂದೆ ಬೆಂಚಲ್ಲಿ ಇಬ್ಬರು ಗಂಡ ಹೆಂಡತಿ ಕೂತಿದ್ದಾರೆ, ಒಂದೇ ಸಮ ಅಳ್ತಾ ಇದ್ದಾರೆ. ಲೋಕಮಾನ್ಯ ತಿಲಕರ ಜೀವನದಲ್ಲಿ ಅಳುವಂಥದ್ದು ಏನಿತ್ತು, ನನಗೊಂಥರ ಡಿಸ್ಟ್ರಾಕ್ಷನ್ ಆಗ್ತಾ ಇತ್ತದು. ನಾನು ತಿಲಕರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅವರಿಬ್ಬರು ಅಳ್ತಾ ಇದ್ದಾರೆ. ಯಾಕೆ ಕೂತರು, ಇಲ್ಲಿ ಯಾಕೆ ಬಂದಿದ್ದಾರೆ, ಅಳ್ತಿದ್ದಾರೆ ಯಾಕೆ ಅಂತ ಎಷ್ಟೋ ಸಲ ಮಾತಾಡುವಾಗ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಡಿಸ್ಟ್ರಾಕ್ಷನ್ ಆಗ್ತಿದ್ರೆ ಫೋಕಸ್ ಮಾಡೋಕ್ಕಾಗಲ್ಲ. ನನಗೇನೋ ಒಂಥರ ಅನಿಸ್ತಾ ಇತ್ತು. ನನ್ನ ಮಾತು ಮುಗಿದ ಮೇಲೆ ಹೊರಗೆ ಬರಬೇಕಾದ್ರೆ ಸರ ಸರ ಬಂದರು, ಪಟಕ ನಮಸ್ಕಾರ ಮಾಡಿದರು. ಯಾರು ನೀವು, ಏನಾಗಿದೆ ಅಂತ ಕೇಳಿದೆ. ಕಾರ್ಯಕ್ರಮ ಬಂದಾಗಿನಿಂದ ನೋಡ್ತಾ ಇದ್ದೀನಿ, ಒಂದೇ ಸಮ ಅಳ್ತಾ ಇದ್ದೀರಿ ನೀವು, ಅಳೋದಕ್ಕೆ ಏನಾಯಿತು ಅಂತ. ಆ ತಾಯಿ ಹೇಳಿದರು, ಸರ್ ನಿಮ್ಮನ್ನು ನೋಡಬೇಕು ಅಂತ JP ನಗರದಿಂದ ಎಲ್ಲಿವರೆಗೆ ಬಂದಿದ್ದೀವಿ ಸರ್, ನಾವು ಪೇಪರಲ್ಲಿ ನೋಡಿದ್ವಿ ನಿಮ್ಮ ಲೆಕ್ಚರ್ ಇದೆ ಇವತ್ತು ಅಂತ, ಅದು ಬಂದ್ವಿ ಅಂತ. ಯಾಕೆ, ಏನು ವಿಷಯ ಅಂತ ಕೇಳಿದೆ. ಮತ್ತೆ ಅಳ್ತಿದ್ರೆ ಯಾಕೆ ಅಂತ. ನೀವು ಹೇಳುವಾಗ ನನಗೆ ಆ ಚಿತ್ರ ಕಣ್ಮುಂದೆ ಬರ್ತಾ ಇತ್ತು, ಅದಕ್ಕೆ ಅಳ್ತಾ ಇದ್ದೆ ಸರ್. ನೀವೇನು ಬರ್ತಿದ್ರಲ್ಲ ಸೌತ್ ಆಫ್ರಿಕಾ ಘಟನೆ, ಅದು ನಮ್ಮ ಮನೆಯಲ್ಲೂ ಆಗಿದೆ ಸರ್. ಏನಾಯಿತು ಅಂತ ಕೇಳಿದೆ. ಒಬ್ಬನೇ ಮಗ ಅಂತವ್ರಿಗೆ ಪರೀಕ್ಷೆ PUC ಮುಗಿಸಿದ್ದಾನೆ, ಇನ್ನು CET ಎಕ್ಸಾಮ್ ಕೂತ್ಕೋಬೇಕು. ಬುದ್ಧಿವಂತ ಹುಡುಗ, ಚೆನ್ನಾಗಿ ಓದ್ತಾನೆ. ಮಧ್ಯಾಹ್ನ ಮಗ ಆಯ್ದಂತೆ, ಅಮ್ಮ ನನ್ನ ಫ್ರೆಂಡ್ ಮನೆ

ಹೋಗಿ ಬರ್ತೀನಿ, ಕೆಲವು ನೋಟ್ಸ್ ತಗೊಂಡ್ಬರ್ಬೇಕು ಅಂದ್ರೆ. ಈಗ್ಯಾಕೆ ಹೋಗ್ತೀವಿ ಬಿಸಿಲಲ್ಲಿ, ಸಾಯಂಕಾಲ ಹೋಗು ಅಂದ್ರೆ ಅಮ್ಮ. ಇಲ್ಲ, 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ದ. ಆಯ್ತು, ಹುಷಾರು ಅಂದ್ರು ಅವ್ರು. ಈ ಸಣ್ಣ ಗೇಟ್ ಇರ್ತಾವಲ್ಲ ಮನೆಗೆ, ಸಣ್ಣ ವಿಕೆಟ್ ಗೇಟ್, ಅವನು ಸೈಕಲ್ ತೊಗೊಂಡು ಹೊರಗೆ ಹೋಗಿದ್ದಾನೆ. ಹೊರಗೆ ನಿಂತ್ಕೊಂಡು ಬೋಲ್ಟ್ ಹಾಕಿದ ಗೇಟಿಂದು, ಹೊರಟು ಡಡ್ ಅನ್ ಸಪ್ಪಳಾಯ್ತು. ಅಮ್ಮ ಓಡಿ ಹೋಗಿ ನೋಡಿದ್ರೆ ಮನೆ ಮುಂದೆನೆ ಬಸ್ ಹೊಡೆದು ಬಿಟ್ಟಿದೆ ಅವನಿಗೆ. ತಾಯಿ ಕಣ್ಣು ಮುಂದೆನೆ ಮಗ ಬಸ್ ಕೆಳಗೆ ಸಿಕ್ಕಿ ಸತ್ತೋದ. ಆ ಕ್ಷಣಕ್ಕೆ ಸತ್ತೋದ ಹುಡುಗ. ಅಮ್ಮನಿಗೆ ಎಂಥ ಆಘಾತ ಅದು. ಒಬ್ಬನೇ ಮಗ ಹುಟ್ಟಿದವನು, ಒಳ್ಳೆ ಹುಡುಗ, ಪಿ ಯು ಸಿ ಪರೀಕ್ಷೆ ಆಗಿದೆ, ಸಿ ಇ ಟಿ ತೊಗೋಬೇಕು. ಅಮ್ಮ ಅವತ್ತು ರಾತ್ರಿ ನಿದ್ರೆ ಮಾತ್ರೆ ತೊಗೊಂಬಿಟ್ರು ಸಾಯ್ಬೇಕು ಅಂತ. ಗಂಡನಿಗೆ ಗೊತ್ತಾಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಂತೆ. ಅವ್ರಲ್ಲ ಸ್ಟಮಕ್ ವಾಶ್ ಮಾಡಿ ಎಲ್ಲ ಸರಿ ಮಾಡಿದರು. ಗಂಡ ಹೇಳಿದ್ರಂತೆ, ಸಾಯ್ದಿದ್ರೆ ಇಬ್ಬರು ಸಾಯೋಣ, ನೀ ಹೋಗ್ರೆ ಇರೋದು ಏನು ಅರ್ಥ ಏನಿದೆ, ಮಾತಾಡ್ಕೊಂಡ್ರಂತೆ. ಇದಾಗಿ ಒಂದು 3 ದಿವಸಕ್ಕೆ ಈ ಕಥೆ ರೇಡಿಯೋದಲ್ಲಿ ಬಂದಿತ್ತಂತೆ. ನಾ ಹೇಳಿದ್ದು ಅದೇನು ಪರಿವಾರ ನೋಡಿ, ಹೇಗೆ ನಕಾರಾತ್ಮಕವಾದದ್ದು ಸಕಾರಾತ್ಮಕ ಹೇಗೆ ಆಗ್ತದೆ ಅಂತ ಇಬ್ಬರು ಮಾತಾಡ್ಕೊಂಡ್ರಂತೆ. ಆ ತಾಯಿ ನೋಡು, ಮಗನ ಕಳ್ಕೊಂಡಂಥ ತಾಯಿ ಮತ್ತೊಬ್ಬರಿಗೆ ಪ್ರಯೋಜನ ಆಗಲಿ ಅಂತ ಪತ್ರ ಬರೆದ್ಲು. ನೋಡಿ, ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಿ, ಬಿಡಬೇಡಿ ಅಂತ ಹೇಳಿ ಉಪದೇಶಾತ್ಮಕ ಒಂದು ಪತ್ರ ಬರೆದ್ಲಲ್ಲ. ನಾವು ಹಾಗೆ ಮಾಡೋಣ, ಬದುಕಿರೋ ತನಕ 2 ದಿವಸ ಇರ್ತೀವಿ ಗೊತ್ತಿಲ್ಲ, ಇರೋ ತನಕ ಯಾರಿಗಾದ್ರೂ ನೋವು ಅದರ ಸಹಾನುಭೂತಿ ತೋರಿಸ್ಬೇಕು ಅಂತ. ಈಗ ಅವರಿಬ್ಬರು ಸೇರ್ಕೊಂಡೊಂದು ಮಾಡ್ತಿದ್ದಾರಂತೆ. ನಾನು ಬಂದು ಹೇಳೋದು, ಅದಕ್ಕೆ ಹೇಳೋಕೆ ಬಂದಿದ್ದೀವಿ ಸರ್, ನಾವು ಒಂದು 3 ಅಗ್ಗನ ಹೇಗಿದ್ದೀವಿ, ಯಾರ ಮನೆಗೆ ಏನಾದರೂ ತೊಂದರೆ ಆದರೆ ಅಲ್ಲಿ ಹೋಗ್ತೀವಿ, ನಮ್ಮ ಕಷ್ಟ ಹೇಳ್ಕೊಂಡು ಚಿಂತೆ ಮಾಡಬೇಡಿ, ನಮಗೂ ಹೆಂಗಾಗಿತ್ತು, ನೀವು ಚೆನ್ನಾಗಿರಿ ಅಂತ ಹೇಳಿ ಅವ್ರ ಧೈರ್ಯ ತುಂಬ್ತೀವಿ ಅಂತ. ನನಗಿದು ವಿಚಿತ್ರ ಅನಿಸಲ್ವಾ? ನನಗೆ ಒಂಥರ ಪವಾಡ ಅನಿಸ್ಬಿಡುತ್ತೆ. ಅಂದರೆ ಮನಸ್ಸಿಗೆ ನಕಾರಾತ್ಮಕವಾದಾಗ ಅದನ್ನು ಎಲ್ಲೋ ಒಂದು ಕಡೆ ತಿರ್ಸ್ಕೊಂಡು ಪಾಸಿಟಿವ್ ಮಾಡ್ಕೋಬೇಕು ನಾವು, ಬೇರೆ ಹಾದಿ ಇಲ್ಲ ನಮಗೆ. ಕೊರ್ಕೊಂಡು ಕೊರ್ಕೊಂಡು ಕೂತ್ರೆ ಇರೋ ಆಯುಷನು ಹತ್ಕೊಂಡು ಕೊಡಬೇಕಾಗತ್ತೆ. ಅದು ಅನಿಸಿತ್ತು ನನಗೆ. ಇವ್ರೇನು ಮಾಡ್ತಾರೆ ಗೊತ್ತಾ, ರಾಮಕೃಷ್ಣರು ಅಣ್ಣ ಹೋದ, ಅಣ್ಣ ಇರೋ ತನಕ ಒಂದು ಛತ್ರ ಇದ್ದಂಗಿತ್ತು, ಮೇಲೆ ರಕ್ಷಣೆ ಛತ್ರ ಇದ್ದಂಗಿತ್ತು. ಈಗ ಬೇಡ, ನನ್ನ ಜೀವನದ ಗುರಿ ಒಂದೇ ಒಂದಿನ, ಇನ್ಯಾವುದೂ ಇಲ್ಲ, ಜಗನ್ಮಾತೆ ನೋಡಬೇಕು. ಆ ಜಗನ್ಮಾತೆ ನೋಡಬೇಕು ಅಂತ ಅನ್ನುವಂಥ ಆ ಉನ್ಮತ್ತತೆ ಏನು ಬಂತು, ಈ ಜೀವನಕ್ಕೆ ಒಂದೇ ಗುರಿ, ಏನು ಬೇರೆ ಯಾವ ಗುರಿ ಇಲ್ಲ, ಅದನ್ನು ನೋಡಬೇಕು. ಹೀಗೆ ಹೋಗ್ತಿರ್ಬೇಕಾದ್ರೆ ಅವ್ರ ಆರೋಗ್ಯ ಎಷ್ಟು ಕೆಡ್ತಾ ಇತ್ತು ಅಂದರೆ, ಆ ಹೃದಯ ರಾಮನಿಗೆ ಆಶ್ಚರ್ಯ, ಗಾಬರಿ, ಇದೇನು ಮನೋರೋಗನೋ ಭಕ್ತಿನೋ ಒಂದೂ ಗೊತ್ತಾಗಲ್ಲ. ಮನೋರೋಗನೇ ಇರಬೇಕು ಅಂತ ಕೆಲವರು ಅಂದರು, ಹುಚ್ಚ ಆಗಿರಬೇಕು ಅಂತಂದ್ರು ಕೆಲವರು. ಒಂದೊಂದ್ಸಲ ಹೇಳ್ದಲ್ಲ, ರಾತ್ರಿ ಏನೇನು ಹೇಳ್ತಾ ಇದ್ದೆ ಅದನ್ನು, ರಾತ್ರಿ ಮಲೆ ಎದ್ದು ನೋಡ್ತಾನೆ, ಹೃದಯ ರಾಮಕೃಷ್ಣ ಇಲ್ಲ ಪಕ್ಕದಲ್ಲಿ, ಎಲ್ಲಿ ಹೋದರು, ಅರ್ಧ ತಾಸು ಕಾದ, ಬರಲಿಲ್ಲ. ಬೆಳಿಗ್ಗೆ 3 ಗಂಟೆ ಹೊತ್ತಿಗೆ ಮತ್ತೆ ಬಂದರು. ಎಲ್ಲಿ ಹೋಗಿದ್ರಿ, ಏನು ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊ ಅಂತ ಹೇಳಿದರು. ದಿನಾಲು ಹೀಗಾಗೋಕೆ ಶುರು ಆಯಿತು. ಒಂದು ದಿವಸ ಅವ್ರು ಬೆನ್ನು ಹತ್ತಿ ಹೋದ. ಅಲ್ಲಿ ಪಂಚವಟಿ ಅಂತ ಒಂದು ಕ್ಷೇತ್ರ, ಅದು ಮೊದಲು ದಟ್ಟ ಕಾಡು, ಕಾಡಿದ್ದಂಗಿದೆ, ಮರಗಳಿದ್ದಾವೆ, ತೆಗ್ಗು ದಿನ ಜಾಗ, ಸ್ಮಶಾನ ಬೇರೆ, ಅಲ್ಲಿ ಯಾರೂ ಹೋಗಲ್ಲ, ಹಗಲೊತ್ತಿಗೆ ಹೋಗಿ ಕೆದ್ರತಿದ್ರು ಜನ. ಇನ್ನು ರಾತ್ರಿ ಯಾರು ಹೋಗ್ತಿದ್ದಾರು, ಇವರೊಬ್ಬರೇ ಹೋಗಿದ್ದಾರೆ. ಒಂದು ದಿವಸ ಹೋಗಿ ನೋಡ್ತಾನೆ, ಅಲ್ಲೊಂದು ನೆಲ್ಲಿಕಾಯಿ ಗಿಡ ಇದೆ, ನೆಲ್ಲಿಕಾಯಿ ಗಿಡದ ಕೆಳಗೆ ಕೂತಿದ್ದಾರೆ, ಧ್ಯಾನ ಮಾಡ್ತಾ ಕೂತಿದ್ದಾರೆ. ಇವ್ರು ಕಲ್ಲು ಎಸೆದ, ಮರಳು ಎಸೆದ, ಅವ್ರೇನು ತಿರುಗಿ ನೋಡಲಿಲ್ಲ. ಇವನಿಗೂ ಭಯ ಆಯಿತು, ಇದೇನೋ ಬೇರೆ ಕಾಣುತ್ತೆ ಇದು ಅಂತ. ಮನೆಗೆ ಬಂದ, ಮರುದಿನ ಮಾತ್ರ ಈ ಸಲ ಗಟ್ಟಿ ಧೈರ್ಯ ಮಾಡಿ ನೋಡೋಣ ಅಂತ ಹೋದ. ಹೋಗಿ ನೋಡ್ತಾನೆ, ರಾಮಕೃಷ್ಣರು ಆ ಗಿಡದ ಕೆಳಗೆ ಕೂತಿದ್ದಾರೆ, ಧ್ಯಾನ ಮಾಡ್ತಾರೆ, ಮೈ ಮೇಲೆ ಒಂದು ಚೂರು ಬಟ್ಟೆ ಇಲ್ಲ, ಜನಿವಾರ ಕೂಡ ಇಲ್ಲ. ಇವನಿಗೆ ಗಾಬರಿ ಆಯಿತು, ಧ್ಯಾನ ಮಾಡೋದು ಈ ರೀತಿ ಧ್ಯಾನ ಮಾಡೋದಾ, ಇದೇನು ಪಹಣೆ ಬರ ಇದು ಅಂತ ಹೋಗಿ ಅಲುಗಾಡಿಸಿದೆ. ಎಚ್ಚರ ಇಲ್ಲ, ಎಷ್ಟೋತ್ತಿನ ಮೇಲೆ ಅಲ್ಲೇ ಮುಂದೆ ಕೂತ್ಕೊಂಡ. ಎಚ್ಚರ ಆಗಿ ನೋಡ್ತಾರೆ ರಾಮಕೃಷ್ಣ ಎದುರು. ಮಾಮ ಏನು ಮಾಡ್ತಿದ್ದೀನೇನು ಅಂತ ಕೇಳಿದವನು. ಮಾಮ ಆಗ್ಬೇಕಲ್ಲ, ಮಾವ ಆಗ್ಬೇಕಲ್ಲ, ಮಾವ ಏನು ಮಾಡ್ತಿದ್ದೀನೇನು, ಕುಚ್ಚರಂಗೆ ಹಿಂಗೆ ಯಾಕೆ ಕೂತಿದ್ಯಾ ನೀನು ಅಂತ ಕೇಳಿದ. ಅವ್ರು ಏನು ಆತಂಕ ಇಲ್ಲ, ನೀನಿರು ಅಂದರು. ನಿಧಾನಕ್ಕೆ ಬಟ್ಟೆ ಹಾಕ್ಕೊಂಡ್ರು. ಆಮೇಲೆ ಹೇಳಿದರು, ನೋಡೋ ನಿನಗಿದು ಅರ್ಥ ಆಗೋದಿಲ್ಲ ಹೃದಯ, ಧ್ಯಾನ ಮಾಡುವಾಗ ನಾನು ಎಲ್ಲ ಬಂಧನಗಳಿಂದ ಮುಕ್ತನಾಗಬೇಕು. ಹುಟ್ಟಿನಾಗಿನಿಂದಾನೆ ಮನುಷ್ಯನಿಗೆ ದ್ವೇಷ, ಭಯ, ಲಜ್ಜೆ, ಕುಲ, ಶೀಲ, ಮಾನ, ಜಾತಿ ಮತ್ತು ಅಭಿಮಾನ ಅನ್ನುವಂಥ ಅಷ್ಟಪಾಶೆಗಳಿದ್ದಾವೆ. ಈ 8 ಪಾಶೆಗಳು ನಮ್ಮನ್ನು ಹಾಕಿ ಹಾಕಿ ಎಳಿತಾರೆ, ಮೇಲೆ ಹೋಗೋದಕ್ಕೆ ಬಿಡಲ್ಲ ನಿಮ್ಮನ್ನು. ಎಲ್ಲಿವರೆಗೂ ಆ ಪಾಶೆಗಳು ನಮ್ಮನ್ನು ಕಟ್ಟಿ ಹಾಕ್ತಾವೋ ನಾನು ಬಂಧನದಿಂದ ಮುಕ್ತ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಜನಿವಾರ ಇದೆಯಲ್ಲ, ಇದು ಒಂದು ಪಾಶನೇ. ಯಾಕಂದ್ರೆ ಅದು ನೋಡಿದಾಗಲೆಲ್ಲ ನಾನು ಬ್ರಾಹ್ಮಣ, ಹುಚ್ಚುಕೊಳ್ಳದವನು ಅಂತ ಅಹಂಕಾರ ಬರುತ್ತಾ ಇದೆ. ಆದ್ದರಿಂದ ಈ ಜನಿವಾರ ಕೂಡ ಬೇಡ ಅಂತ ತೆಗೆದು ಹಾಕಿಬಿಟ್ಟಿದ್ದೀನಿ. ಇದು ಅಹಂಕಾರದ ಮೂಲ. ಜಗನ್ಮಾತೆಯನ್ನು ನೋಡಬೇಕು ಅಂದವನು ಯಾವನು ಈ ಎಲ್ಲ ಪಾಶೆಗಳನ್ನು ಕಡ್ಕೊಳ್ಳೋದು ಹೊರತು ಅಲ್ಲಿ ಮೇಲೆ ಹೋಗೋಕ್ಕಾಗಲ್ಲ. ಎಷ್ಟು ಚೆಂದ ನೋಡಿ, ಒಂದು ಬಲೂನ್ ಮೇಲೆ ಹಾರಬೇಕು ಅಂತಂದರೆ, ಗಾಳಿಪಟ ಮೇಲೆ ಹಾರಬೇಕು ಅಂದರೆ ಸೂತ್ರ ಕಡ್ಕೊಂಡೇ ಹೋಗಬೇಕು.

ಸೂತ್ರ ಮತ್ತೊಬ್ಬರ ಕೈಯಲ್ಲಿ ಇರೋ ತನಕ ಅದು ಒಂದು ಮಟ್ಟಕ್ಕೆ ಹಾರತ್ತೆ, ಮುಂದೆ ಹಾರೋಕ್ಕೆ ಸಾಧ್ಯವೇ ಇಲ್ಲ, ಅದು ಕಟ್ಕೊಂಡು ಹೋಗ್ಬೇಕು ಅಂತಾರೆ. ಆ ಹೃದಯ ರಾಮ ಗಾಬರಿ ಆದ, ಹೀಗೂ ಉಂಟ ಈ ಮಾವನ ತರ್ಕ? ಅವನಿಗೆ ಅರ್ಥವೇ ಆಗಲ್ಲ, ಅವನ ಸ್ವಭಾವನೇ ಬೇರೆ ಅಲ್ವಾ, ಮಾವನ ತರ್ಕನೇ ಅರ್ಥ ಆಗಲ್ಲ, ಇದೇನು ಹುಚ್ಚುತನ ಇದು ಅಂತ. ದಿನ ಕಳೆದ ಹಾಗೆ ಕಳೆದ ಹಾಗೆ ಅವ್ರ ನಡೆ ನುಡಿ ತುಂಬ ವಿಚಿತ್ರ ಆಗ್ತಾ ಇತ್ತು. ಪೂಜೆ ಮಾಡಕ್ಕೆ ಕೂತ್ಕೋಬೇಕು, ಆ ಪೂಜೆ ಮಾಡೋದೊಂದು ವಿಶೇಷ. ವಿಗ್ರಹದ ಬಂದು ಕೂತ್ಕೊಂಡ್ಬಿಟ್ರೆ ಇಷ್ಟೊತ್ತೇ ಕೂತ್ಕೋತಾರೆ ಅಂತೇನಿಲ್ಲ, ಎರಡು ತಾಸು ಸುಮ್ಮನೆ ಕೂತ್ಕೊಂಡ್ಬಿಡ್ದು ಹಾಗೇನೆ, ಮಾತಿಲ್ಲ ಕತೆಯಲ್ಲ ಕೂತ್ಕೊಂಡ್ಬಿಡೋದು ಹಾಗೇನೆ. ನೈವೇದ್ಯ ಮಾಡ್ತಾ ಇದ್ರೆ ಆ ದೇವಿ ಊಟ ಮಾಡ್ತಾಳೆ ಅನ್ನೋ ಹಾಗೆ ಮುಂದೆ ಕೂತ್ಕೊಂಡು ಇದು ಹಾಕ್ಲ ಇದು ಹಾಕ್ಲ ಮಾತಾಡಿದ ಹಾಗೆ ಒಂಥರ ತನ್ಮಯತೆ ಬಂದ್ಬಿಡುತ್ತೆ. ಆ ಥರ ಇದ್ದು ಇನ್ನೊಂದ್ಸಲ ದಿವಸ ನಾಲ್ಕು ಗಂಟೆ ಕೂತ್ಕೊಂಡ್ಬಿಡೋದು ಹಾಡೋದು. ಹಾಡೋಗಿ ಕೂತ್ಕೊಂಡ್ರೆ ತಾಸ್ಗಟ್ಟಲೆ ಹಾಡೋದೇ ಹಾಡೋದು, ಗಂಟೆ ಕೆಡೋ ತನಕ ಹಾಡೋದು. ಇನ್ನೊಂದ್ಸಲ ಪೂಜೆ ಮಾಡ್ತಾ ಮಾಡ್ತಾ ಆ ಹೂಗಳನ್ನು ದೇವಿಗೆ ಏರ್ಸೋ ತನ್ನ ತಲೆ ಮೇಲೆ ಹಾಕ್ಕೊಂಡ್ಬಿಡುದು. ಆ ತಮಾಷೆ ಮಾಡ್ತಿದ್ರಂತೆ, ಸ್ವಲ್ಪ ದಿವಸ ನೋಡಿ ನೀವು ಕಾಳೆ ತಲೆ ಮೇಲೆ ಕೂತ್ ಕಾಳಿ ದೇವಿ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾನೆ ಹೋಗಿ ಹುಚ್ಚ ಇವನು ಅಂತ ಭಾಷೆ ಮಾಡ್ತೀವಿ ಉಳಿದವರೆಲ್ಲ. ಅವ್ರಿಗೆ ಏನು ಅನಿಸುತ್ತೆ ಗೊತ್ತಾಗ್ತಿದ್ದಿಲ್ಲ, ಹಾಗಿದ್ರಂತೆ ಬರ್ಬರ್ತಾ ಇಷ್ಟು ತೀಕ್ಷ್ಣ ಆಯ್ತು ಅಂದರೆ ಆ ವಿಗ್ರಹದ ಮುಂದೆ ಕೂತ್ಕೋಬೇಕು. ಅಮ್ಮ ನೀ ಇರೋದು ನಿಜಾನ ಹೇಳ್ತಾರೆ, ನೀ ನಿಜ ಅಂತ ಹೇಳ್ತಾರೆ, ನನಗಂತೂ ಕಂಡಿಲ್ಲ, ನೀನು ವಿಗ್ರಹನೇ ಕಾಣಿಸ್ತಾ ಇದ್ದೀನಿ, ನೀ ಇರೋದು ನಿಜ ಆದರೆ ನನಗೆ ಯಾಕೆ ರೂಪ ತೋರಿಸ್ತಾ ಇಲ್ಲ, ನನಗೆ ನೀನು ರೂಪ ತೋರಿಸು ನನಗೆ ಅಂತ ಕೇಳ್ಕೋಬೇಕು, ಅಥವಾ ನೀನು ಹೇಳೋದೆಲ್ಲ ಬರೀ ಕಲ್ಪನೆನಾ ನಂದು ಅಂತ. ಒಂದು ದಿವಸ ಹೋಗ್ಬಿಟ್ರೆ ಮೂರು ದಿವಸ ಜೋರಾಗಿ ಅಳೋದು, ಹತ್ತು ಬಿಡೋದು ಜೋರಾಗಿ, ಒಂದು ದಿವಸ ಕಳೆದು ಹೋಯ್ತು ನನ್ನ ಜೀವನದಲ್ಲಿ, ಆ ಜೀವನ ವ್ಯರ್ಥ ಆಯ್ತು, ಒಂದು ದಿವಸ ಹೋಯ್ತು ನಂದು ಅಂತ ಹೇಳಿ ತಮ್ಮ ತಲೆ ಕೂದಲಿಂದ ನೆಲ ಉಜ್ಜಬೇಕು. ವಿಚಿತ್ರ ಅನ್ಸಲ್ವ, ಉನ್ಮಾದ ಅನಿಸ್ಬಿಡಲ್ವ, ಇದು ಆ ಥರದ ಭಕ್ತಿ ಅದು. ಇದು ನೋಡ್ತಾ ಇದ್ರೆ ಎಲ್ಲರೂ ಅಂದ್ರಂತೆ ಇದು ಯಾಕೋ ತೀರಾ ಕೆಟ್ಟ ಹೋಯ್ತು, ಭಟ್ಟಾಚಾರ್ಯ ಅಂತ ಕರೀತಾರೆ ಆ ಪೂಜಾ ಅರ್ಚಕರನ್ನ, ಭಟ್ಟಾಚಾರ್ಯ ಹುಚ್ಚಿರಿದು ಬಿಟ್ಟಿದೆ, ಇನ್ನು ಸ್ವಲ್ಪ ದಿವಸ ಇದ್ರೆ ಈತ ಕಾಳಿ ವಿಗ್ರಹ ಒಡೆದು ಹಾಕಿದ್ರು ಹಾಕಿದ್ನೆ ಇವನು, ಆ ಥರ ಇದ್ದಾನೆ. ಲಕ್ಷ್ಮಣ ಏನು ಮಾಡ್ತಾನೆ ಹೇಳೋಕೆ ಬರಲ್ಲ, ಇವನು ಪ್ರೆಡಿಕ್ಟೇ ಮಾಡೋಕೆ ಸಾಧ್ಯ ಇಲ್ಲ. ನೈವೇದ್ಯ ಮಾಡೋಕೆ ಕೂತ್ಕೊಂಡು ಕೂತ್ಕೊಂಡ್ಬಿಡೋದು ಮೂರು ನಾಲ್ಕು ತಾಸು, ಅವ್ರು ಬುಡ್ದವ್ರು ಬಳ ಭಜಿತಿ, ಒಂದು ಟೈಮ್ ಅಂತ ಇರುತ್ತಲ್ಲ ಪೂಜೆಗೆ, ಟೈಮ್ ಅಂತ ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಥುರಾನಾಥನ ಹೋಗಿ ಹೇಳಿದ್ರಂತೆ ಉಳಿದವರೆಲ್ಲ ಅರ್ಚಕರು ಉಳಿದವರೆಲ್ಲ ಹೋಗಿ ಇವ್ರು ಯಾಕೋ ಸ್ವಲ್ಪ ಸರಿ ಆಗ್ತಾ ಇಲ್ಲ, ಬದಲಾಯಿಸ್ತೀರಿ ನೋಡಿ ಇವ್ರನ್ನ ಅಂತ. ಆತ ಬಂದು ನೋಡಿದ, ಇವರು ತನ್ಮಯತೆಯನ್ನು ನೋಡಿದ, ಅವನು ಹೇಳಿದ ಅವ್ರು ಹಾಡಿದ ಭಕ್ತಿಯನ್ನು ಕೇಳಿದ, ಕೃತಾರ್ಥ ಭಾವ ಬಂತ ಅವನಿಗೆ. ಹೋಗಿ ತಮ್ಮ ರಾಣಿ ರಾಸಮಣಿಗೆ ಹೇಳಿದ, ನಾವೇನು ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ, ನಮಗೆ ಅದ್ಭುತವಾದ ಅರ್ಚಕ ಸಿಕ್ಕಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದರೆ ಅವನ ಭಕ್ತಿಗೋಸ್ಕರ ಆದರೂ ಕಾಳಿ ಆ ವಿಗ್ರಹದಲ್ಲಿ ಜಾಗೃತ ಆಗ್ತಾಳೆ. ಚೆನ್ನಾಗಿದೆ ನೋಡಿ, ಅವನ ಭಕ್ತಿಗೋಸ್ಕರ ಆದರೂ ಕಾಳಿ ಆ ವಿಗ್ರಹದಲ್ಲಿ ಜಾಗೃತ ಆಗ್ತಾಳೆ, ಚಿಂತೆ ಮಾಡಬೇಡ ಅಂತ. ರಾಣಿಗೂ ಭಾರಿ ಖುಷಿಯಾಯಿತು, ಕಷ್ಟಪಟ್ಟು ಕಟ್ಟಿಸಿದಂಥ ದೇವಸ್ಥಾನ, ಒಬ್ಬ ಒಳ್ಳೆ ಅರ್ಚಕರು ಸಿಕ್ಕರಲ್ಲ, ನಿಜವಾಗಿ ಭಕ್ತಿಯಿಂದ ಪೂಜೆ ಮಾಡೋರು ಇದ್ದಾರಲ್ಲ ಅಂತ. ಆದರೆ ಬನ್ನಿ, ನಿನ್ನೆ ಹೇಳಿದ ಹಾಗೆ ಆ ಭಕ್ತಿ ಏಕಾಗ್ರತೆ ಯಾವ ಮಟ್ಟದ್ದಿತ್ತು ಅಂದರೆ ಅದು ಉಸಿರು ಬಿಗಿ ಹಿಡಿದು ಒತ್ತಡ ಆಗ್ತಿತ್ತೋ ಏನೋ, ಯಾವಾಗಲೂ ಕಣ್ಣು ಕೆಂಪಾಗ್ಬಿಡೋದು, ರಕ್ತ ಒಸರ್ತದೆ ಅನ್ನೋ ಹಂಗೆ ಆಗ್ಬಿಡ್ಬೇಕು, ಕಣ್ಣು ಎದೆ ಎಲ್ಲ ಕೆಂಪಾಗ್ಬಿಡ್ಬೇಕಂತೆ. ಒಂದ್ಸಲ ಅಂತೂ ಇಷ್ಟು ಕಷ್ಟ ಆಗ್ಬಿಡ್ತಂತ ಅವ್ರಿಗೆ, ಅಮ್ಮ ದಿನ ಕೇಳ್ತಾ ಇದ್ದೀನಿ ನೀನು ಇದ್ದೀಯಾ ಇದ್ದೀಯಾ ಅಂತ. ನೀ ನಂಗೆ ದರ್ಶನ ಕೊಡಲಿಲ್ಲ, ಎರಡು ಇರಬೇಕು, ದರ್ಶನ ಕೊಡಲಿಲ್ಲ ಅಂದ್ರೆ ನೀನು ಇಲ್ಲ ಅಂತ ಆದರೂ ಆಗಬೇಕು, ಅಥವಾ ನೀನು ದರ್ಶನಕ್ಕೆ ನಾನು ಅರ್ಹ ಅಲ್ಲ ಅಂತಾಯ್ತು. ಎರಡೇ ಇರಬೇಕು, ದರ್ಶನಕ್ಕೆ ನಾನು ಅರ್ಹ ಇಲ್ಲ ಇರ್ಬೋದು, ಅಥವಾ ನಾನು ನೀನು ಇರಲಿಕ್ಕೆ ಇಲ್ಲ, ನನ್ನ ಕಲ್ಪನೆ ಇರ್ಬೋದು. ಹಾಗಾದರೆ ಒಂದು ಕೆಲಸ ಮಾಡೋಣ, ಈ ದೇಹ ಇದ್ರೆ ಏನು ಪ್ರಯೋಜನ ಇದು, ನೀನು ನೋಡದೇ ಇದ್ದಂಥ ದೇಹ ಇದ್ದ ಪ್ರಯೋಜನ ಏನು, ಮುಗಿಸ್ಬಿಡ್ತೀನಿ ಇವತ್ತ ಅಂತ. ತಾವು ನೆಕ್ಸ್ಟ್ ಟೈಮ್ ದಕ್ಷಿಣೇಶ್ವರ ಹೋದಾಗ ನೋಡಿ, ಆ ಕಾಳಿ ದೇವ ವಿಗ್ರಹ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಖಡ್ಗ ಇಟ್ಟಿದ್ದಾರೆ, ಈಗಿದೆಯಲ್ಲ ಗೊತ್ತಿಲ್ಲ, ನಾಲ್ಕು ವರ್ಷದಿಂದಿತ್ತು ಆ ಖಡ್ಗ ಇತ್ತು, ಅದು ಹಿಂದೆ ಪ್ರಾಣಿ ಬಲಿ ಕೊಡ್ತಿದ್ರಲ್ಲ ಅವಾಗಿತ್ತು, ಗಿಡಗ ಉಪಯೋಗಿಸ್ತಿದ್ರಂತೆ, ಹಾಗೆ ದೇಹ ಹಾಕಿರ್ತಾರೆ. ಆ ಖಡ್ಗ ನೋಡಿದ್ರಂತೆ ತಕ್ಷಣ ಏನು ಅನ್ನಿಸ್ತೋ ಗೊತ್ತಿಲ್ಲ, ಈ ಕ್ಷಣಕ್ಕೆ ಈ ಜೀವನ ಮುಗಿಸ್ಬಿಡ್ತೇನೆ, ಇದು ನೀನು ನೋಡದೇ ಇರುವಂಥ ದಿವಸ ಪ್ರಯೋಜನ ಏನು ನನಗೆ, ಈ ದೇಹ ಬೇಡ ಅಂಥೇಳಿ ಛಂಗ್ ಅಂತ ಹಾರಿ ಖಡ್ಗ ಹಿಡ್ಕೊಂಡ್ರಂತೆ. ಖಡ್ಗ ಹಿಡ್ಕೊಂಡದ್ದಷ್ಟೇ, ಆ ಕ್ಷಣದೊಳಗೆ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಆ ಕಾಳಿ ವಿಗ್ರಹ ಮರೆಯಾಗಿ ಒಂದು ದಿವ್ಯ ಜ್ಯೋತಿ ಬಂದಂಗೆ ಆಗ್ಬಿಡ್ತು, ಬೆಳಕು ಬಂತು, ಅದು ಸಹಸ್ರ ಕೋಟಿ ಸೂರ್ಯ ಬಂದ ಹಾಗೆ, ಅಷ್ಟು ಜನ ಸೂರ್ಯ ಬಂದರು ಒಂದೇ ಸಲ ಹೇಗೆ ಕಣ್ಣು ಕುಕ್ಕಿ ಬಿಡ್ತದೆ, ಹಾಗಾಗಿ ಎಚ್ಚರ ತಪ್ಪಿ ಬಿದ್ದುಬಿಟ್ರಂತೆ, ಬಾಹ್ಯ ಪ್ರಜ್ಞೆ ತಪ್ಪಿ ಹೋಯ್ತು, ಎರಡು ದಿವಸ ಮೈ ಮೇಲೆ ಎಚ್ಚರ ಇಲ್ಲ. ಮುಂದೆ ಅವರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಏನಾಯಿತು ನನಗೆ ಅಂತ ಹೇಳ್ತಾರೆ, ಅದು ಭಾಳ ಚಂದ. ಮುಂದೆ ನೆನೆಸ್ಕೊಂಡು ಅವತ್ತು ಏನಾಯ್ತು ನಿಮಗೆ ಅಂತ ಕೇಳಿದ, ಹೇಳ್ತಾರೆ ಖಡ್ಗ ತಗೊಂಡ ತಕ್ಷಣ ಎದುರಿಗಿದ್ದ ಪ್ರಪಂಚ ಮರೆಯಾಗಿ ಹೋಯ್ತು ನನಗೆ, ಮನೆ ದೇವಸ್ಥಾನ ಜನರು ಎಲ್ಲ ಕರಗಿ ಹೋಗ್ಬಿಟ್ರು, ಶೂನ್ಯದೊಳಗೆ ಯಾರೂ ಕಾಣಿಸ್ಲಿಲ್ಲ ನನಗೆ, ಎಲ್ಲಿ ನೋಡಿದ್ರೆ ಒಂದು ಚಿತ್ತಘನವಾದ ಬೆಳಕು, ಭಾರಿ ಬೆಳಕು,
ಅದು ಸಾಧಾರಣ ಬೆಳಕಂದ್ರೆ ಸೂರ್ಯ.

ಏನು ಬೆಳಕಿದ್ದಂಗಲ್ಲ, ಗಟ್ಟಿಯಾದ ಬೆಳಕು, ತಡ್ಕೊಳ್ಳೋಕ್ಕಾಗಲ್ಲ ಅಷ್ಟು ಗಟ್ಟಿಯಾದ ಬೆಳಕು. ಎಲ್ಲಿ ನೋಡಿದ್ರೆ ಜ್ಯೋತಿ ಸಾಗರ ಇದ್ದ ಹಾಗೆ, ಬೆಳಕಿನ ಅಲೆಗಳು ನನ್ನ ಕಡೆ ಉಗ್ಗಿ ಉಗ್ಗಿ ಬರ್ತಾ ಇತ್ತು. ಎಲ್ಲೋ ಮೂಲ ಸ್ತೋತ್ರದಿಂದ ನನ್ನ ಬೆಳಕಿನ ಅಲೆಗಳನ್ನು ಹುಟ್ಕೊಂಡು ಬರ್ತಾ ಇದ್ದಾವೆ. ಕೋಟಿ ಸೂರ್ಯರ ಸಮನಾದಂಥ ಬೆಳಕಿನ ತೇಜದ ನಡುವೆ ಅಭಯಹಸ್ತವನ್ನು ಇಟ್ಕೊಂಡಂಥ ಕಾಳಿದೇವಿ ಕಾಣಿಸಿದ್ಲು ನನಗೆ. ಆ ಕಾಳಿದೇವಿ ವಿಗ್ರಹ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ ಹೆಂಗೆ ಕಾಣಿಸ್ತು ನನಗೆ ಅಂತ ಹೇಳ್ತಾರೆ. ನಾನು ಆ ಸಾಗರದೊಳಗೆ ದೇವಿ ಕಳಿಸಿದಂಥ ಸಾಗರದೊಳಗೆ ಮುಳುಗು ಹೋಗ್ಬಿಟ್ಟೆ. ನಾನು ಮುಳುಗು ಹೋದಾಗ ನೀರಲ್ಲಿ ಮುಳುಗಿದ ಉಸಿರುಗಟ್ಟಲ್ವಾ ನಮಗೆ, ಹಾಗೆ ನನಗೆ ಉಸಿರುಗಟ್ಟಿಬಿಡ್ತು, ತಡಬಡಿಸ್ಬಿಟ್ಟೆ. ಹೊರಗೆ ಬಂದರೆ ಸಾಕು ಅನ್ನೋಂಗೆ ಆಗಿತ್ತು ನನಗೆ. ಹೊರಗೆ ಬಂದು ಸಾಕು ಅಂದಾಗ ಉಸಿರುಗಟ್ಟಿದಾಗ ಅಮ್ಮ ಅಮ್ಮ ಅಂತ ಹೋಗ್ತಾ ಇದ್ದೀನಿ, ಯಾರು ನನ್ನ ಕೈ ಹಿಡ್ಕೋತಾ ಇಲ್ಲ. ಆಕೆ ನಗ್ತಾ ಇದ್ದಾಳೆ, ತಾಯಿ ನಗ್ತಾ ಇದ್ದಾಳೆ, ಭಾಳ ಕಾಡಿದೀಯ ನನಗೆ ನೀನು ಅಂತ. ನನಗೆ ಭಾಳ ಕಾಡಿದೀಯಾ ನೀನು ಅಂತ ಹೇಳ್ತಾಳೆ. ಎಚ್ಚರ ತಪ್ಪಿ ಬಿದ್ದುಬಿಟ್ಟೆ, ನನಗೆ ಗೊತ್ತೇ ಆಗಲಿಲ್ಲ. ಹೊರಗಡೆ ನನಗೆ ಎಚ್ಚರ ಇಲ್ಲದೆ ಹೋದರೂ ಕೂಡ ಎರಡು ದಿವಸ, ಹೊರಗಡೆ ಜನ ಅಂದ್ರಲ್ಲ ಎರಡು ದಿವಸ ಎಚ್ಚರ ಇರಲಿಲ್ಲ ಅಂದ್ರಲ್ಲ, ಎರಡು ದಿವಸ ಕೂಡ ನನ್ನೊಳಗೆ ಅನಂತವಾದ ಆನಂದದ ಪ್ರವಾಹ ಹರಿತಾ ಇತ್ತು. ಅದು ಎಂಥ ಆನಂದ ಅಂತ ನನ್ನ ಮಾತಲ್ಲಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಇದೊಂದು ಮಾತಿದೆ, ನಮ್ಮ ಅನುಭವವನ್ನು ಮಾತಿನಲ್ಲಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಅನುಭವವನ್ನು ಮಾತಿನಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದು ಯಾವುದೋ ಇತ್ತೀಚೆಗೆ ಪುಸ್ತಕಕ್ಕೆ ನಾನು ಮುನ್ನುಡಿ ಬರೆದಾಗ ಹೇಳಿದ್ದೆ, ಅನುವಾದದ ಪುಸ್ತಕ ಅಂತ ಹೇಳಿದರು. ಎಲ್ಲವೂ ಅನುವಾದವೇ ಜೀವನದಲ್ಲಿ ಇರೋದು. ಮೊದಲೇ ಸಲ ಬರೀತಾರಲ್ಲ, ಪುಸ್ತಕ ಬರೀತೀರಿ, ಗ್ರಂಥ ಬರೀತೀವಿ, ಅದು ಕೂಡ ಅನುವಾದನೇ, ಕಾಪಿ ಆಗಲ್ಲ. ಅದು ಕಾಪಿನೇ, ಅದು ಅನುವಾದನೇ. ಅದು ಹೇಗೆ? ಮೊದಲು ನಿಮ್ಮ ಮನಸ್ಸಲ್ಲಿ ವಿಚಾರ ಬಂತು, ಅದನ್ನು ನೀವು ಪೇಪರಲ್ಲಿ ಬರೀತೀರಿ. ಅಂದರೆ ಬುದ್ಧಿಯಲ್ಲಿ ಬಂದಂಥ ಚಿಂತನೆಗಳನ್ನು ಕಾಗದದಲ್ಲಿ ಇಳಿಸೋದಿದೆಯಲ್ಲ, ಇದು ಬಹಳ ಕಷ್ಟ. ಅದಕ್ಕೆ ಡಿ ವಿ ಜಿ ಭಾಳ ಚೆನ್ನಾಗಿ ಹೇಳ್ತಾರೆ, ಹೊರಟು ಯಾನವ ಭಾಷೆ ಮಂಕುತಿಮ್ಮ ಅಂತ. ಆಡ್ ಜರ್ನಿ, ಪುವರ್ ವೆಹಿಕಲ್ ಅದು, ಮಾತು ಬರಹ ಅಂತ ಇದೆಯಲ್ಲ, ಅತ್ಯಂತ ಪುವರ್ ವೆಹಿಕಲ್ ಅದು. ಬಟ್ ಏನು ಮಾಡೋದು, ಇರೋದೇ ಅದೊಂದು ನಮಗೆ, ಮತ್ತೆ ಬೇರೆ ಇಲ್ಲ. ಏನು ಭಾವನೆಗಳನ್ನು ಮಾತಿನಲ್ಲೇ ಹೇಳಬೇಕಲ್ಲ ನಾವು, ಎಷ್ಟು ಹೇಳ್ಬೋದು. ಹಣ್ಣು ತುಂಬ ರುಚಿಯಾಗಿತ್ತು, ಎಷ್ಟು ರುಚಿಯಾಗಿತ್ತು, ಹೆಂಗೆ ಹೇಳೋದು ಅದನ್ನು, ತುಂಬ ರುಚಿ. ಅದು ತುಂಬ ಭಾಳ ಎಳಿಬೋದು ಅಷ್ಟೇ ನಾವು, ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋಕ್ಕಾಗ್ತದೆ ಅಂದರೆ. ಅದಕ್ಕೆ ಹೇಳ್ತಾರವರು, ನನಗೆ ಅನುಭವವನ್ನು ಬಾಯಿಯಿಂದ ಹೇಳೋಕ್ಕಾಗ್ತಾ ಇಲ್ಲ. ಅನುಭವ ಯಾವ ಮಟ್ಟದ್ದಾಗಿತ್ತು ಅಂದರೆ, ಇಂಥ ಅನುಭವ ನನ್ನ ಜೀವನದಲ್ಲಿ ಎಂದೂ ಆಗಿರಲಿಲ್ಲ. ಇದೊಂದು ವಿಶೇಷವಾದಂಥ ಅನಂತವಾದಂಥ ಪ್ರೇಮದ ಪ್ರವಾಹದೊಳಗೆ ನಾನು ಕೊಚ್ಚಿಕೊಂಡು ಹೋಗ್ಬಿಟ್ಟಿದ್ದೆ ಅಂತ ಹೇಳ್ತಾರೆ.

ಕೇಳುಗರೇ, ಇದುವರೆಗೂ ಸನ್ಯಾಸಿಯ ಬದುಕು ಹಾಗೂ ಹನುರೂಪ ದಾಂಪತ್ಯ ಬಗೆ ಎಂಟರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಟ್ಟ ಸ್ಫೂರ್ತಿ ಸೆಲೆ ಕಾರ್ಯಕ್ರಮವನ್ನು ಕೇಳಿದಿರಿ.

ಬಾನುಲಿಯ ಚನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮದ್ರಾಸ್ ದಿನದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮದ್ರಾಸ್ ದಿನವು ಸುಂದರ ಚೆನ್ನೈ ನಗರ ಮತ್ತು ಅದರ ಶ್ರೀಮಂತ ಪರಂಪರೆಯನ್ನು ಆಚರಿಸುತ್ತದೆ. ನಗರದ ಶ್ರೀಮಂತ ಇತಿಹಾಸವನ್ನು ಆಚರಿಸಲು ಬಯಸುವ ಉತ್ಸಾಹಿ ವ್ಯಕ್ತಿಗಳ ಗುಂಪಿನಿಂದ ಮದ್ರಾಸ್ ದಿನವನ್ನು ಪ್ರಾರಂಭಿಸಲಾಯಿತು. ಮದ್ರಾಸ್ ದಿನವು ಚೆನ್ನೈ ನಗರದ ರೋಮಾಂಚಕ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯ ವಾರ್ಷಿಕ ಆಚರಣೆಯಾಗಿದೆ. ಚೆನ್ನೈಗೆ ಇಂದು ಅಂದರೆ ಆಗಸ್ಟ್ 22 384 ವರ್ಷಗಳು ತುಂಬುತ್ತವೆ. ದೇವಾಲಯಗಳು ಮತ್ತು ಮದ್ರಾಸ್ ಪರಂಪರೆಗೆ ಹೆಸರುವಾಸಿಯಾದ ಮದ್ರಾಸ್ ಅನ್ನು 1996 ಚೆನ್ನೈ ಎಂದು ಮರುನಾಮಕರಣ ಮಾಡಲಾಯಿತು. ಮದ್ರಾಸ್ ದಿನದ ಇತಿಹಾಸವು ಆಗಸ್ಟ್ 22 ಹಿಂದಿನದು. ಆಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ವಸಾಹತು ಸ್ಥಾಪಿಸಲು ಒಂದು ತುಂಡು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿತು. ಈ ದಿನವು ನಗರದ ಜನನವನ್ನು ಸೂಚಿಸುತ್ತದೆ. ನಗರದ ಶ್ರೀಮಂತ ಇತಿಹಾಸವನ್ನು ಆಚರಿಸಲು ಮದ್ರಾಸ್ ಬಯಸುವ ಉತ್ಸಾಹಿ ವ್ಯಕ್ತಿಗಳಿಂದ ಅಂದರೆ ಮದ್ರಾಸ್ ದಿನವನ್ನು ಆಚರಿಸಲಾಗುತ್ತದೆ. ಮೊದಲ ಆಚರಣೆ 2004 ನಡೆಯಿತು ಮತ್ತು ಅಂದಿನಿಂದ ಇದು ಕಾರ್ಯಕ್ರಮಗಳು, ಪ್ರದರ್ಶನಗಳು, ಭಾಷಣಗಳು ಮತ್ತು ಪ್ರದರ್ಶನಗಳಿಂದ ತುಂಬಿದ ದೊಡ್ಡ ಉತ್ಸವವಾಗಿ ಬೆಳೆದಿದೆ. ಈ ಚಟುವಟಿಕೆಗಳು ನಗರದ ಗುಂಪಿನ ವಿವಿಧ ಅಂಶಗಳನ್ನು ಎತ್ತಿ ತೋರಿಸುತ್ತದೆ. ಅದರ ವಾಸ್ತುಶಿಲ್ಪ ಮತ್ತು ಪಾಕ ಪದ್ಧತಿಯಿಂದ ಹಿಡಿದು ಅದರ ಕಲೆ ಮತ್ತು ಸಂಪ್ರದಾಯಗಳವರೆಗೆ ಮಹತ್ವವನ್ನು ಪಡೆದುಕೊಂಡಿದೆ. ಚೆನ್ನೈ ಜನರು ತಮ್ಮ ಇತಿಹಾಸದೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ನಗರದ ವಿಕಾಸದ ಬಗ್ಗೆ ತಿಳಿದುಕೊಳ್ಳಲು ಮದ್ರಾಸ್ ದಿನವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ.

ಚೆನ್ನೈ ಅಭಿವೃದ್ಧಿಗೆ ಕೊಡುಗೆ ನೀಡಿದ ಮಹಾನ್ ನಾಯಕರನ್ನ ಸ್ಮರಿಸುವ ಜೊತೆಗೆ ಚೆನ್ನೈನನ್ನು ಅನನ್ಯವಾಗಿಸುವ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಒಪ್ಪಿಸಿಕೊಳ್ಳುವ ಸಮಯವಿದು. ಮದ್ರಾಸ್ ದಿನದ ಗಮನಾರ್ಹ ಅಂಶವೆಂದರೆ ಅದು ಚೆನ್ನೈ ನಿವಾಸಿಗಳಲ್ಲಿ ಏಕತೆಯ ಭಾವವನ್ನು ಹೇಗೆ ಬೆಳೆಸುತ್ತದೆ ಎಂಬುದು. ಇದು ನಗರದ ಕಡಿಮೆ ಪ್ರಸಿದ್ಧ ಭಾಗಗಳನ್ನು ಅನ್ವೇಷಿಸಲು, ಮರೆತು ಹೋದ ಕಥೆಗಳನ್ನು ಬಹಿರಂಗಪಡಿಸಲು ಮತ್ತು ವಾಸ್ತುಶಿಲ್ಪದ ಅದ್ಭುತಗಳನ್ನು ಮೆಚ್ಚಿಸಿಕೊಳ್ಳಲು ಜನರನ್ನು ಪ್ರೋತ್ಸಾಹಿಸುತ್ತದೆ. ಹಳೆ ಕಟ್ಟಡಗಳಿಂದ ಸಾಂಪ್ರದಾಯಿಕ ಮಾರುಕಟ್ಟೆಯವರೆಗೆ ಚೆನ್ನೈನ ಪ್ರತಿಯೊಂದು ಮೂಲೆಯಲ್ಲೂ ಹಂಚಿಕೊಳ್ಳಲು ಒಂದು ಕಥೆಯೊಂದಿದೆ. ಮದ್ರಾಸ್ ದಿನವು ಭಾರತದ ತಮಿಳುನಾಡಿನಲ್ಲಿ ಮದ್ರಾಸ್ ನಗರದ ಸ್ಥಾಪನೆಯ ಸ್ಮರಣಾರ್ಥವಾಗಿ ಆಯೋಜಿಸಲಾಗುವ ಹಬ್ಬವಾಗಿದೆ. ಇದನ್ನು ಪ್ರತಿ ವರ್ಷ ಆಗಸ್ಟ್ 22ರಂದು ಆಚರಿಸಲಾಗುತ್ತದೆ. ಆಗಸ್ಟ್ 22, 1639 ಈಸ್ಟ್ ಇಂಡಿಯಾ ಕಂಪನಿಯ ಅಂಶಗಳಾದ ಆಂಡ್ರ್ಯೂ ಕೂಗನ್ ಮತ್ತು ಫ್ರಾನ್ಸಿಸ್ ಡೇರ್ ಅವರು ವಿಜಯನಗರದ ಸಾಮ್ರಾಜ್ಯದ ವೈಸ್ರಾಯ್ ಡರ್ಮಲ್ ವೆಂಕಟಾದ್ರಿ ನಾಯಕರಿಂದ ಮದ್ರಾಸ್ ಪಟ್ಟಣಂ ಅಥವಾ ಚನ್ನಪಟ್ಟಣಂ ಗ್ರಾಮವನ್ನು ಖರೀದಿಸಲು ವ್ಯಾಪಕವಾಗಿ ಒಪ್ಪಿಸಲ್ಪಟ್ಟ ದಿನಾಂಕವಾಗಿದೆ. ಮದ್ರಾಸ್ ದಿನದ ಕಲ್ಪನೆಯನ್ನು ಮೊದಲು ಚೆನ್ನೈ ಮೂಲದ ಪ್ರವರ್ತಕರಾದ ಮೈಲಾಪುರ ಟೈಮ್ಸ್ನ ಸಂಪಾದಕ ವಿನಿಟ್ಸ್ ಡಿಸೋಜಾ ಮತ್ತು ಪ್ರೆಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ನಿರ್ದೇಶಕ ಮತ್ತು ಸಂಪಾದಕ ಶಶಿ ನಾಯರ್ ಅವರು 2004ರಲ್ಲಿ ಮುತ್ತಯ್ಯರವರ ಮನೆಯಲ್ಲಿ ನಡೆದ ಸಂವಾದದ ಸಂದರ್ಭದಲ್ಲಿ ಇತಿಹಾಸಕಾರ ಎಸ್ ಮುತ್ತಯ್ಯರವರಿಗೆ ಸೂಚಿಸಿದರು. ಅಂದಿನಿಂದ ಪ್ರತಿ ವರ್ಷವೂ ಮದ್ರಾಸ್ ದಿನಾಚರಣೆಗಳನ್ನು ತಪ್ಪದೇ ನಡೆಸಲಾಗುತ್ತದೆ. ಅದರ ಪ್ರಮುಖ ಅಂಶವೆಂದರೆ ಪ್ರದರ್ಶನಗಳು, ಉಪನ್ಯಾಸಗಳು, ಚಲನಚಿತ್ರ ಪ್ರದರ್ಶನಗಳು ಮತ್ತು ರಸಪ್ರಶ್ನೆಗಳು ಮದ್ರಾಸ್ ದಿನಾಚರಣೆಯ ವರ್ಷದಿಂದ ವರ್ಷಕ್ಕೆ ಜನಪ್ರಿಯತೆಯಲ್ಲಿ ಸ್ಥಿರವಾದ ಹೆಚ್ಚಳವನ್ನು ದಾಖಲಿಸಿದೆ. 2014 ಮತ್ತು 2019 ನಡುವೆ ಆವೃತ್ತಿಗಳು ಆಗಸ್ಟ್ವರೆಗೆ ನಡೆದವು ಮತ್ತು ಸೆಪ್ಟೆಂಬರ್ವರೆಗೆ ವಿತರಿಸಲ್ಪಟ್ಟವು. 120ಕ್ಕೂ ಹೆಚ್ಚು ಕಾರ್ಯಕ್ರಮಗಳೊಂದಿಗೆ ಮದ್ರಾಸ್ ದಿನವನ್ನು ಮದ್ರಾಸ್ ವೀಕ್ ಅಥವಾ ಮದ್ರಾಸ್ ತಿಂಗಳು ಎಂದು ನಾಮಕರಣ ಮಾಡುವ ಬೇಡಿಕೆಗಳನ್ನು ಪ್ರೇರೇಪಿಸಿತು.

ಈ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಎಸ್ಯುವೈಎಂನ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ಯುವೈಎಂನ ಸಿಬ್ಬಂದಿ ವರ್ಗದವರಾದ ಶ್ರೀ ನಟೇಶ್ ಎಂರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ

ಪ್ರೀತಿಯ ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 70 ರೂಪಾಯಿ, ಪೆನ್ಸಿಲ್ ಬೀನ್ಸ್ 60 ರೂಪಾಯಿ, ಮೆಣಸಿನಕಾಯಿ 32 ರೂಪಾಯಿ, ಸೌತೆಕಾಯಿ 30 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 16 ರೂಪಾಯಿ, ಎಳವನ 18 ರೂಪಾಯಿ, ಗುಂಡು ಬದನೆಕಾಯಿ 24 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 26 ರೂಪಾಯಿ, ಪಡವಲಕಾಯಿ 34 ರೂಪಾಯಿ, ತೊಂಡೆಕಾಯಿ 31 ರೂಪಾಯಿ, ಹಾಗಲಕಾಯಿ 43 ರೂಪಾಯಿ, ಕಾಲಿಫ್ಲವರ್ 22 ರೂಪಾಯಿ, ಪೈರ್ 63 ರೂಪಾಯಿ, ದಪ್ಪ ಮೆಣಸಿನಕಾಯಿ 35 ರೂಪಾಯಿ, ಸೋರೆಕಾಯಿ 16 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 11 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 38 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಚಿನ್ನ ಧ್ವನಿ. ನಮಸ್ಕಾರ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ.

0: ನಮ್ಮ ಜನಧ್ವನಿಯಿಂದ ಇದೀಗ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದ ಮೂಲಕ ಪ್ರಪಂಚದ ಅತ್ಯಂತ ದುಬಾರಿ ಕಾಫಿ ತಯಾರಾಗುವುದು ಹಾನಿಯ ಲದ್ದಿಯಿಂದ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಪಂಚದ ಅತ್ಯಂತ ದುಬಾರಿ ಕಾಫಿ ತಯಾರಾಗುವುದು ಆನೆಯ ಲದ್ದಿಯಿಂದ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಜಗತ್ತಿನಲ್ಲಿ ಪ್ರತಿದಿನ ಹೊಸ ಹೊಸ ವಿಚಾರಗಳು ಹುಟ್ಟಿಕೊಳ್ಳುತ್ತಿವೆ. ನಾವು ಜಗತ್ತಿನಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವ ಕಾಫಿ ತಯಾರಾಗುವುದು ಪುನುಗು ಬೆಕ್ಕಿನಿಂದ ಅಂತ ಈ ಮೊದಲು ತಿಳಿದು ಬಂದಿದ್ದೆವು. ಆದರೆ ಈಗ ಇದರ ಜೊತೆಗೆ ಆನೆಯನ್ನ ಸೇರಿಸಿಕೊಂಡು ಇವುಗಳಿಗೆ ಕಾಫಿ ಹಣ್ಣುಗಳನ್ನ ತಿನ್ನಿಸಿ ಅದರ ಮಲದಿಂದ ಬರುವ ಕಾಫಿ ಬೀಜಗಳನ್ನ ಪುಡಿ ಮಾಡಿ ಬ್ಲಾಕ್ ಐವರಿ ಕಾಫಿಯನ್ನ ತಯಾರಿಸುತ್ತಿದ್ದಾರೆ. ಇದು ಕೂಡ ಜಗತ್ತಿನ ಅತ್ಯಂತ ಬೆಲೆ ಬಾಳುವ ಕಾಫಿಯಲ್ಲಿ ಒಂದಾಗಿದೆ. ಹಾಗಾದರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಯುವುದಾದರೆ, ಬ್ಲಾಕ್ ಐವರಿ ಕಾಫಿ ಆನೆ ಲದ್ದಿಯಿಂದ ತಯಾರಿಸುವ ಕಾಫಿಯ ಇತಿಹಾಸವು ಒಂದು ರೀತಿಯ ಆಸಕ್ತದಾಯಕವಾಗಿದೆ. ಇದು 1980ರ ದಶಕದಲ್ಲಿ ಪ್ರಾರಂಭವಾಯಿತು. ಬ್ಲಾಕ್ ಐವರಿ ಕಾಫಿ ಎಂಬ ಕಾಫಿ ಕಂಪನಿಯು ವಿಶಿಷ್ಟವಾದ ದುಬಾರಿಯಾದ ಕಾಫಿಯ ವಿಶೇಷ ಪ್ರಕಾರವನ್ನ ಪ್ರಯೋಗಿಸಲು ಪ್ರಾರಂಭಿಸಿತು. ಈ ಮೊದಲು ಏಷ್ಯಾದ ಆನೆಗಳಿಂದ ಜೀರ್ಣವಾಗುವ ಮತ್ತು ಸಂಸ್ಕರಿಸಿದ ಕಾಫಿ ಬೀಜಗಳಿಂದ ಈ ಕಾಫಿಯನ್ನ ತಯಾರಿಸಲಾಯಿತು. ಸ್ವಲ್ಪ ಸಂಶೋಧನೆಯ ನಂತರ ಆನೆಗಳು ಥೈಲ್ಯಾಂಡ್ನ ಕಾಫಿ ತೋಟಕ್ಕೆ ಹೋಗಿ ಅಲ್ಲಿನ ಕಾಫಿ ಗಿಡಗಳ ಕಾಫಿ ಬೀಜಗಳನ್ನು ತಿನ್ನುತ್ತವೆ ಎಂದು ಕಂಪನಿಗೆ ಅರಿವಾಯಿತು. ಕಾಫಿ ತೋಟದ ಮಾಲೀಕರು ಆನೆಗಳನ್ನು ಕ್ರಿಮಿ ಕೀಟಗಳಂತೆ ಕಂಡು ಅವುಗಳನ್ನು ಓಡಿಸಲು ಅರೆಸಾಹಸ ಪಟ್ಟಿದ್ದರು. ನಂತರ ಅವರು ಆನೆಗಳ ನೈಸರ್ಗಿಕ ಪ್ರವೃತ್ತಿಯನ್ನು ಅವುಗಳ ವಿರುದ್ಧ ಬಳಸಲು ನಿರ್ಧರಿಸಿದರು ಮತ್ತು ಬದಲಿಗೆ ಕಾಫಿ ಬೀಜಗಳನ್ನು ತಿನ್ನಿಸಲು ಪ್ರಾರಂಭಿಸಿದರು. ಇದು ಉತ್ತಮ ಗುಣಮಟ್ಟದ ಮತ್ತು ವಿಶಿಷ್ಟವಾದ ಕಾಫಿಯನ್ನು ರಚಿಸಲು ಪರಿಪೂರ್ಣ ಪರಿಸ್ಥಿತಿಯನ್ನು ಸೃಷ್ಟಿಸಿತು. ಥೈಲ್ಯಾಂಡ್ನ ದೂರದ ಗ್ರಾಮೀಣ ಗ್ರಾಮವಾದ ಬಾಂತಾಕಾಂಗ್ ಸುರಿಸ್ನಲ್ಲಿ ಆನೆ ಅಭಯಾರಣ್ಯವಿದೆ. ಅಲ್ಲಿನ ಆನೆಗಳನ್ನು ಸಾಕುವವರು ಆನೆಗಳ ರುಚಿ ಆದ್ಯತೆಗಳ ಆಧಾರದ ಮೇಲೆ ವಿಶಿಷ್ಟವಾದ ಆಹಾರ ಪದ್ಧತಿಯೊಂದಿಗೆ 15 ಆನೆಗಳನ್ನು ನೋಡಿಕೊಳ್ಳುತ್ತಿದ್ದಾರೆ. ರುಚಿ ವ್ಯತ್ಯಾಸಗಳನ್ನು ಹೊಂದಿರುವ ಏಕೈಕ ಜೀವಿ ಮನುಷ್ಯ ಒಬ್ಬನೇ ಅಲ್ಲ. ಉದಾಹರಣೆಗೆ, ಕೆಲವು ಆನೆಗಳು ಅಕ್ಕಿ ಮತ್ತು ಉಪ್ಪನ್ನು ಇಷ್ಟಪಡುತ್ತವೆ, ಆದರೆ ಇತರೆ ಆನೆಗಳು ಹಣ್ಣು ಅಥವಾ ಕಬ್ಬನ್ನು ಇಷ್ಟಪಡುತ್ತವೆ. ಈ ಅಭಯಾರಣ್ಯದಲ್ಲಿ ಎಲ್ಲ ಆಹಾರಗಳು ಸಾಮಾನ್ಯವಾದ ಒಂದೇ ವಿಶೇಷ ಘಟಕಾಂಶವನ್ನು ಹೊಂದಿವೆ. ಅದು ಕಾಫಿ ಚೆರ್ರಿಗಳು ಎಂಬ ಹಣ್ಣು. ಆ ಮಾಗಿದ ಕೆಂಪು ಹಣ್ಣು ಚೆರ್ರಿಗಳು 100% ಅರೇಬಿಕವಾಗಿದ್ದು ಚಿಯಾಂಗ್ ಮಾಯ್ನಲ್ಲಿ 1500 ಮೀಟರ್ ಎತ್ತರದಲ್ಲಿರುವ ಅಚ್ಚ ಬುಡಕಟ್ಟಿನ ಮಹಿಳೆಯರಿಂದ ಆರಿಸಲ್ಪಟ್ಟಿದೆ. ಈ ಆರಿಸಲ್ಪಟ್ಟ ಚೆರ್ರಿಗಳನ್ನು ಸುರಿನ್ಗೆ ತರಲಾಗುತ್ತದೆ. ಅಲ್ಲಿ ಪ್ರತಿ ಆನೆಗೆ ಆರೈಕೆ ನೀಡುವ ಕುಟುಂಬವು ಕಾಫಿ ಹಣ್ಣುಗಳನ್ನು ಆನೆಯ ನೆಚ್ಚಿನ ಆಹಾರದೊಂದಿಗೆ ಬೆರೆಸುತ್ತಾರೆ. ಪ್ರತಿಯೊಂದು ಆನೆಯು ತನ್ನದೇ ಆದ ಪಾಕ ವಿಧಾನವನ್ನು ಹೊಂದಿವೆ, ಏಕೆಂದರೆ ಅವುಗಳ ರುಚಿ ಮನುಷ್ಯರಂತೆ ನಿರ್ದಿಷ್ಟವಾಗಿರುತ್ತದೆ. ಒಮ್ಮೆ ಆನೆಗಳು ಕಾಫಿ ಹಣ್ಣುಗಳನ್ನು ಸೇವಿಸಿದ ನಂತರ ಜೀರ್ಣಕ್ರಿಯೆ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ ಮತ್ತು ಇದು ಈಗಾಗಲೇ ಆನೆಯ ಹೊಟ್ಟೆಯಲ್ಲಿರುವ ಆಹಾರ ಪ್ರಮಾಣವನ್ನು ಅವಲಂಬಿಸಿ 12-72 ಗಂಟೆಯವರೆಗೆ ತೆಗೆದುಕೊಳ್ಳಬಹುದು. ಆನೆಗಳಿಂದ ಮಲದಿಂದ ಅಂದರೆ ಆನೆಯ ಲದ್ದಿ ಬಂದ ಪ್ರತ್ಯೇಕ ಚರ್ರಿಗಳನ್ನು ಆನೆ ಆರೈಕೆ ನೀಡುವವರು ಕೈಯಿಂದ ಆರಿಸಿಕೊಳ್ಳುತ್ತಾರೆ. ಆಯ್ದ ಚರ್ರಿಗಳನ್ನು ನಂತರ ಸ್ಥಳೀಯ ಶಾಲೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ವರ್ಷದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕಾಫಿ ಚರ್ರಿಗಳನ್ನು ತೊಳೆಯಲು ಮತ್ತು ಬಿಸಿಲಿಗೆ ಒಣಗಿಸಲು ಹೇಳುತ್ತಾರೆ. ನಿರ್ದಿಷ್ಟ ಶೇಕಡವಾರು ತೇವಾಂಶಕ್ಕೆ ಒಣಗಿದ ನಂತರ ಚರ್ರಿಗಳನ್ನು ಸುಲಿದು ಯಂತ್ರದ ಮೂಲಕ ಸಾಂದ್ರತೆಗಾಗಿ ಮತ್ತು ಕೈಯಿಂದ ದೋಷಪೂರಿತ ಬೀಜಗಳನ್ನು ಅವುಗಳ ಗಾತ್ರದ ತಕ್ಕಂತೆ ವಿಂಗಡಿಸಲಾಗುತ್ತದೆ. ನಂತರ ಕಾಫಿ ಬೀಜಗಳನ್ನು ಹುರಿದು ತಾಜಾತನವನ್ನು ಖಚಿತಪಡಿಸಿಕೊಳ್ಳಲು ಒಂದು ಚೀಲದಲ್ಲಿ ಪ್ಯಾಕ್ ಮಾಡಲಾಗುತ್ತದೆ ಮತ್ತು ರವಾನಿಸಲಾಗುತ್ತದೆ.

0: ಕೇವಲ 1 ಕಿಲೋಗ್ರಾಂ ಬ್ಲ್ಯಾಕ್ ಐವರಿ ಕಾಫಿನ ಉತ್ಪಾದಿಸಲು ಸರಿಸುಮಾರು 30 ಕಿಲೋಗ್ರಾಂಗಳಷ್ಟು ಕಾಫಿ ಚೆರ್ರಿಗಳು ಅಗತ್ಯವಿರುತ್ತದೆ. ಕಪ್ಪು ಐವರಿ ಕಾಫಿ ಕಹಿಯನ್ನ ಹೊಂದಿರುವುದಿಲ್ಲ ಮತ್ತು ಸೂಕ್ಷ್ಮವಾಗಿರುತ್ತದೆ. ಅದರ ಸಂಕೀರ್ಣತೆಯಲ್ಲಿ ಬಹುತೇಕ ಚಹಾದಂತಿದೆ. ಈ ಕಾಫಿಯನ್ನ ಸೈಫನ್ ಕಾಫಿ ಬ್ರೂವರ್ನೊಂದಿಗೆ ತಯಾರಿಸಲಾಗುತ್ತದೆ. ಇದು ಕಾಫಿಯ ರುಚಿಯನ್ನು ಅಭಿವೃದ್ಧಿಪಡಿಸಲು ಸೂಕ್ತವಾಗಿದೆ. ಈರ್ತಿಯ ಫ್ರೆಂಚ್ ಶೈಲಿಯ ಬ್ರೂವರ್ 1840ರ ದಶಕದ ಹಿಂದಿನದು ಮತ್ತು ಲೋಹದ ಪೈಪ್ ಮೂಲಕ ಕುದಿಯುವ ನೀರನ್ನು ತಳ್ಳುವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ನೀರು ವಾಸ್ತವವಾಗಿ ಕುದಿಯುವ ಬಿಂದುವಿಗೆ ಕೆಳಗೆ 2 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಇದು ಕಾಫಿ ತಯಾರಿಕೆಗೆ ಸೂಕ್ತವಾದ ತಾಪಮಾನವಾಗಿದೆ. ಬಿಸಿ ನೀರು ಕಾಫಿನ ಮುಟ್ಟಿದಾಗ ಅದರ ಉಷ್ಣತೆಯು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ಮತ್ತು ತೈಲ ಮತ್ತು ಪರಿಮಳವನ್ನು ಹೊರತೆಗೆಯಲು ಪರಿಪೂರ್ಣ ಬಿಂದುವಾಗಿರುತ್ತದೆ. ರುಚಿಯನ್ನು ಹಾಳು ಮಾಡುವ ಯಾವುದೇ ಪೇಪರ್ ಫಿಲ್ಟರ್ ಇಲ್ಲ. ಪರಿಣಾಮವಾಗಿ ಈ ಬ್ರೂಯಿಂಗ್ ವಿಧಾನದಿಂದ ನೀವು ಕಡಿಮೆ ಕಹಿ ಮತ್ತು ಕಾಫಿಯ ಸಂಪೂರ್ಣ ವಿಭಿನ್ನ ರುಚಿಯನ್ನು ಪಡೆಯುತ್ತೀರಿ. ಕೆಲವರು ಅದನ್ನು ಅತ್ಯಂತ ಪರಿಪೂರ್ಣ ಕಾಫಿ ತಯಾರಿಕೆ ಎಂದು ವಿವರಿಸುತ್ತಾರೆ, ಏಕೆಂದರೆ ಇದು ಕಾಫಿಯಿಂದ ಶುದ್ಧವಾದ ರುಚಿಯನ್ನ ಹೊರತೆಗೆಯುತ್ತದೆ. ಈ ವಿಶಿಷ್ಟವಾದ ಬ್ರೂಯಿಂಗ್ ತಂತ್ರದಿಂದಾಗಿ ಕಾಫಿಯ ಬಣ್ಣವು ಗೋಲ್ಡನ್ ಮತ್ತು ಕೆಂಪು ಟೋನ್ಗಳೊಂದಿಗೆ ತಿಳಿ ಕಂದು ಬಣ್ಣದಾಗಿದೆ. ಬ್ಲ್ಯಾಕ್ ಐವರಿ ಕಾಫಿಯ ಸುವಾಸನೆಯು ಪ್ರಬಲವಾದ ಕಾಫಿ ಬೀಜಗಳು ಮತ್ತು ಮಣ್ಣಿನ ಟೋನ್ಗಳ ಸಂಯೋಜನೆಯಾಗಿದೆ. ಇದರ ಜೊತೆಗೆ ಕಾಫಿಯು ಕೆನೆ ವಿನ್ಯಾಸ ಮತ್ತು ಹಗುರವಾದ ಸಿಟ್ರಸ್ ತರಹದ ಪರಿಮಳವನ್ನು ಹೊಂದಿದೆ ಎಂದು ವಿವರಿಸಲಾಗಿದೆ. ಆದಾಗ್ಯೂ ಪ್ರತಿಯೊಂದು ವಿವಿಧ ಬ್ಲ್ಯಾಕ್ ಐವರಿ ಕಾಫಿನ ವಿಭಿನ್ನವಾಗಿ ತಯಾರಿಸಲಾಗುತ್ತದೆ. ಇವುಗಳ ಸುವಾಸನೆ ಮತ್ತು ಪರಿಮಳವು ಬದಲಾಗಬಹುದು. ಥೈಲ್ಯಾಂಡ್ನಲ್ಲಿ ಕಾಡು ಆನೆಗಳ ದುಸ್ಥಿತಿ ಮತ್ತು ಮಾನವ ಆನೆಗಳ ಸಂಘರ್ಷದ ವಿಷಯದ ಕುರಿತು ಆನೆ ಆರೈಕೆ ನೀಡುವ ಕುಟುಂಬಗಳ ಮಕ್ಕಳಿಗೆ ಶಿಕ್ಷಣ ನೀಡುವ ಸಲುವಾಗಿ ಗೋಲ್ಡನ್ ಟ್ರಯಾಂಗಲ್ ಏಷ್ಯನ್ ಎಲಿಫೆಂಟ್ ಫೌಂಡೇಶನ್ ಅನ್ನು ಸ್ಥಾಪಿಸಲಾಗಿದೆ. ಮಕ್ಕಳು ರಾಷ್ಟ್ರೀಯ ಉದ್ಯಾನವನಕ್ಕೆ ಪ್ರಯಾಣಿಸುತ್ತಾರೆ. ಅಲ್ಲಿ ಅವರು ತಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಕಾಡಿನಲ್ಲಿ ಆನೆಗಳನ್ನು ನೋಡುತ್ತಾರೆ. ಹೆಚ್ಚಿನವರಿಗೆ ಇದು ಅವರ ಹಳ್ಳಿಯ ಹೊರಗಿನ ಮೊದಲ ಪ್ರವಾಸವನ್ನು ಪ್ರತಿನಿಧಿಸುತ್ತದೆ. ಬ್ಲ್ಯಾಕ್ ಐವರಿ ಕಾಫಿಯ ಉತ್ಪಾದನೆಯು ಆನೆಗಳನ್ನು ನೋಡಿಕೊಳ್ಳುವ ಕುಟುಂಬಗಳಿಗೆ ಮತ್ತು ಸ್ಥಳೀಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಕಾಫಿನ ಹೇಗೆ ತೊಳೆದು ಒಣಗಿಸುವುದು ಎಂದು ಕಲಿಸುವ ಮೌಲ್ಯಯುತವಾದ ಆದಾಯವನ್ನು ಒದಗಿಸುತ್ತದೆ. ಗಳಿಸಿದ ಹಣದಿಂದ ಸಾಮಾನ್ಯವಾಗಿ ವಯಸ್ಸಾದ ಪೋಷಕರಿಗೆ ಆರೋಗ್ಯ ವೆಚ್ಚಗಳು, ಶಾಲಾ ಶುಲ್ಕಗಳು, ಆಹಾರ ಮತ್ತು ಬಟ್ಟೆಗಳಿಗೆ ಉಪಯೋಗಿಸಲಾಗುತ್ತದೆ. ಕೆಲವು ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಕ್ಕೂ ಉಳಿತಾಯ ಮಾಡುತ್ತಿದ್ದಾರೆ. ಆಯ್ದ ಕಾಫಿಗೆ ಪ್ರತಿ ಕಿಲೋಗೆ 876.20 ರೂಪಾಯಿ ಎಂದು ಪಾವತಿಸಲಾಗುತ್ತದೆ. ಥೈಲ್ಯಾಂಡ್ನಲ್ಲಿ ಸರಾಸರಿ ಕಾಫಿ ಕೆಲಸಗಾರರು ಥೈಲ್ಯಾಂಡ್ನಲ್ಲಿ ಪ್ರತಿ ಕಿಲೋಗ್ರಾಂಗೆ 17.52 ರೂಪಾಯಿಗಳನ್ನು ಗಳಿಸುತ್ತಾರೆ. ಕಪ್ಪು ಐವರಿ ಕಾಫಿಯ ಆರೋಗ್ಯ ಪ್ರಯೋಜನಗಳನ್ನು ನೋಡುವುದಾದರೆ ಕಾಫಿ ಬೀಜಗಳು ಸ್ವತಃ ಉತ್ಕರ್ಷಣ ನಿರೋಧಕಗಳು ಮತ್ತು ಖನಿಜಗಳಲ್ಲಿ ಸಮೃದ್ಧವಾಗಿವೆ. ವಾಸ್ತವವಾಗಿ ಕಾಫಿ ಬೀಜಗಳು ಚಹಾ ಎಲೆಗಳಿಗಿಂತ ಹೆಚ್ಚು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ. ಅಂತೆಯೇ ಹೃದ್ರೋಗ, ಮಧುಮೇಹ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ನಂತಹ ವಿಷಯಗಳ ವಿರುದ್ಧ ರಕ್ಷಣೆ ಒದಗಿಸಲು ಕಾಫಿ ಸಹಾಯವಾಗಬಲ್ಲದು. ಅಷ್ಟೇ ಅಲ್ಲ, ಕಾಫಿ ಬೀಜಗಳಲ್ಲಿ ಕಂಡುಬರುವ ಹೆಚ್ಚಿನ ಮಟ್ಟದ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂಗಳು ಸ್ನಾಯುಗಳ ವಿಶ್ರಾಂತಿ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೊತೆಗೆ ಕಾಫಿ ಬೀಜಗಳಲ್ಲಿ ಕಂಡುಬರುವ ಹೆಚ್ಚಿನ ಮಟ್ಟದ ಬಿ ವಿಟಮಿನ್ಗಳು ಮನುಷ್ಯನ ಮನಸ್ಥಿತಿ ಮತ್ತು ಶಕ್ತಿಯ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸದ್ಯ 1 ಕೆಜಿ ಕಪ್ಪು ಐವರಿ ಕಾಫಿ ಪುಡಿಗೆ 2,57,400 ರೂಪಾಯಿಗಳಿದ್ದು 1 ಕಪ್ ಕಪ್ಪು ಐವರಿ ಕಾಫಿ 3,700 ರೂಪಾಯಿ ಇದೆ. ಕೇಳುಕರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಪಂಚದ ಅತ್ಯಂತ ದುಬಾರಿ ಕಾಫಿ ತಯಾರಾಗುವುದು ಆನೆ ಲದ್ದಿಯಿಂದ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ಪ್ರಪಂಚದ ಅತ್ಯಂತ ದುಬಾರಿ ಕಾಫಿ ತಯಾರಾಗುವುದು ಆನೆಯ ಲದ್ದೆಯಿಂದ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ

0: ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇದೀಗ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು 9ನೆಯ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನಿಂದ ನಾವು 9ನೆಯ ಅಧ್ಯಾಯಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದೇವೆ. ಇದುವರೆಗೂ ನಾವು 8 ಅಧ್ಯಾಯಗಳನ್ನ ಅಧ್ಯಯನವನ್ನ ಮಾಡಿದ್ದೇವೆ. ಈ 8 ಅಧ್ಯಾಯಗಳ ಅಧ್ಯಯನದ ನಂತರ ಅದನ್ನ ಕೇಳಿದ್ದೇವೆ, ಅದನ್ನ ವಿಚಾರಿಸಿದ್ದೇವೆ, ಅದನ್ನ ಮನನ ಮಾಡಿಕೊಂಡಿದ್ದೇವೆ, ಹಲವು ಬಾರಿ ವಿಮರ್ಶಿಸಿದ್ದೇವೆ ಕೂಡ. ಕೆಲವೊಂದು ಸರಿ ಅನ್ಸಿದೆ, ಕೆಲವೊಂದು ಹೀಗೇಕೆ ಅಂತೇಳಿ ಅನ್ಸಿರಬಹುದು, ಇನ್ನು ಕೆಲವು ಅರ್ಥವೇ ಆಗದೇ ಇರಬಹುದು. ಹಾಗಾಗಿ ಎಷ್ಟು ಅರ್ಥವಾಗಿದೆಯೋ ಅದನ್ನ ಮನಸ್ಸಿನಲ್ಲಿ ಸ್ಥಿರಗೊಳಿಸುತ್ತಾ, ಮತ್ಯಾವುದು ಅರ್ಥವಾಗಿಲ್ವೋ ಅದನ್ನು ಮತ್ತೆ ಮತ್ತೆ ಕೇಳಿ ಅರ್ಥ ಮಾಡಿಕೊಳ್ಳುವಂತ ಒಂದು ಹಂತಕ್ಕೆ ನಾವು ಬೆಳಿಬೇಕಾಗಿರುವಂಥದ್ದೇ ನಮ್ಮ ಮುಂದೆ ಇರುವಂತಹ ಒಂದು ಚಾಲೆಂಜ್ ಅಥವಾ ನಮ್ಮ ಮುಂದೆ ಇರುವಂತಹ ಒಂದು ಅರಿವು. ಹಾಗಾಗಿ ಭಗವದ್ಗೀತೆಯಲ್ಲಿ ಇರುವಂತಹ ಒಟ್ಟು 18 ಅಧ್ಯಾಯಗಳಲ್ಲಿ ಇದೀಗ 8 ಅಧ್ಯಾಯದ ಅಧ್ಯಯನವನ್ನ ನಾವು ಪೂರ್ಣಗೊಳಿಸಿದ್ದೇವೆ, ಸಂಪನ್ನಗೊಳಿಸಿದ್ದೇವೆ. ಒಂದು ಭಗವಂತನ ಆಧ್ಯಾತ್ಮದ ಒಂದು ತುತ್ತ ತುದಿಯನ್ನ, ಆ ಶಿಖರವನ್ನ ನಾವು ಏರಿ ಮುಟ್ಟಬೇಕು ಅಂತಂದ್ರೆ ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳು, ಹಾಗೆ ಅದು 18 ಮೆಟ್ಟಿಲುಗಳು. ಹೀಗೆ ಭಗವಂತನೆಂಬ ಕಳಸವನ್ನ ನಾವು ಮುಟ್ಟಬೇಕು, ಶಿಖರವನ್ನ ಏರಿ ನಾವು ಅದನ್ನ ಮುಟ್ಟಬೇಕು ಅಂತಂದ್ರೆ 18 ಮೆಟ್ಟಿಲುಗಳನ್ನ ದಾಟಿ ಸಾಗಬೇಕು. ಆ 18 ಮೆಟ್ಟಿಲುಗಳಲ್ಲಿ ಇದೀಗ 8 ಮೆಟ್ಟಿಲುಗಳನ್ನ ಹತ್ತಿ ಬಂದಿದ್ದೇವೆ, 9ನೇ ಮೆಟ್ಟಿಲಿಗೆ ಪಾದಾರ್ಪಣೆಯನ್ನ ಮಾಡಿದ್ದೇವೆ. ಈ 9ನೆಯ ಮೆಟ್ಟಿಲು ಹೇಗಿರುತ್ತೆ, ಎಷ್ಟು ದೀರ್ಘವಾಗಿರುತ್ತೆ ಅಥವಾ ಎಷ್ಟು ಸುಲಭವಾಗಿರುತ್ತೆ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಗಮನಿಸೋಣ. ಇಂದು ನಾವು ಈ ಭಗವದ್ಗೀತೆಯನ್ನ ಮತ್ತು ಇಲ್ಲಿಯವರೆಗೂ ನಾವು ಅಧ್ಯಯನ ಮಾಡಿರುವಂತಹ ಅಂಶಗಳನ್ನ, ವಿಷಯಗಳನ್ನ ನಾವು ತಿಳಿದುಕೊಳ್ಬೇಕು ಅಂತಂದ್ರೆ, ಶ್ರೀಮದ್ ಭಗವದ್ಗೀತೆ ಎಂಬುವಂಥದ್ದು ಹಿಂದೂ ಧರ್ಮದ ಪುನರುತ್ಥಾನದಲ್ಲಿ ಒಂದು ಮಹತ್ವವಾದ ಪಾತ್ರವನ್ನ ವಹಿಸಿದೆ. ಹಿಂದೂ ಧರ್ಮದಲ್ಲಿ ಹಲವಾರು ಉಪನಿಷತ್ತುಗಳು, ಭಗವದ್ಗೀತೆಗಳು, ವೇದ ಮಂತ್ರಗಳು, ಆರಣ್ಯಕಗಳು, ಹೀಗೆ ಹಲವಾರು ಅಂಶಗಳು ಇದ್ದರೂ ಕೂಡ ಭಗವದ್ಗೀತೆ ಮತ್ತೊಂದು ಪುನರುತ್ಥಾನವನ್ನೇ ಈ ಹಿಂದೂ ಧರ್ಮಕ್ಕೆ ಕೊಟ್ಟಿದೆ. ಜೀವನ ತತ್ವಗಳನ್ನ ಇಲ್ಲಿ ಕ್ರಾಂತಿಕಾರಿ ರೀತಿಯಲ್ಲಿ ಉಪದೇಶಿಸಿದ್ದಾರೆ. ಉಪನಿಷತ್ತಿನ ತತ್ವಗಳನ್ನೇ ಇಲ್ಲಿ ಮಹಾಭಾರತದ ಕಾಲಕ್ಕೆ ಅನುಗುಣವಾಗಿ ಮೂಲ ತತ್ವಗಳಿಗೆ ಯಾವುದೇ ನ್ಯೂನ್ಯತೆ ಬಾರದಂತೆ ಇಲ್ಲಿ ಉಪದೇಶಿಸಲಾಗಿದೆ. ಅಂದ್ರೆ ಭಗವದ್ಗೀತೆಯಲ್ಲಿ ಯಾವೆಲ್ಲ ಅಂಶಗಳು ಬರುತ್ತೋ ಅವೆಲ್ಲವೂ ಕೂಡ ಮಹಾಭಾರತ ಮತ್ತು ಉಪನಿಷತ್ತಿನ ಒಂದು ಸಾರ. ಅಂದ್ರೆ ಉಪನಿಷತ್ತಿನಲ್ಲಿ ನಾವು ಏನೆಲ್ಲ ಕಲಿಬಹುದೋ ಅಲ್ಲಿ ಆ ಎಲ್ಲ ಅಂಶಗಳನ್ನ ಒಂದು ಕಥಾರೂಪದಲ್ಲಿ ಕೊಟ್ಟರೆ ಹೇಗಿರುತ್ತೋ ಆಗ ಅದು ಮಹಾಭಾರತವಾಗುತ್ತೆ. ಇನ್ನು ಮಹಾಭಾರತದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳ ವ್ಯಕ್ತಿತ್ವಗಳ ಒಂದು ತತ್ವ ಏನಿದೆಯೋ ಅದನ್ನೆಲ್ಲ ಭಟ್ಟಿ ಇಳಿಸಿ ಭಗವದ್ಗೀತೆ ಎಂಬ ಕೃಷ್ಣ ಅರ್ಜುನರ ಸಂವಾದದ ಮೂಲಕ ಅದನ್ನ ಜನರ ಮುಂದೆ ಇಟ್ಟಿದ್ದಾನೆ ಶ್ರೀಕೃಷ್ಣ. ಎಲ್ಲ ಧರ್ಮಶಾಸ್ತ್ರಗಳು ಕೂಡ ಆಯಾ ಕಾಲಕ್ಕೆ ಅನುಗುಣವಾಗಿ ಧರ್ಮವನ್ನ ಉಪದೇಶಿಸಬೇಕು. ಮಹಾಭಾರತದ ಕಾಲದಲ್ಲಿ ಹಿಂದೂ ಧರ್ಮ ಪ್ರಚಾರದ

ಇರ್ಲಿ ಇರಲಿಲ್ಲ ಅಂತಲ್ಲ, ಆದರೆ ಧರ್ಮವನ್ನು ಆಗಿನ ಕಾಲಕ್ಕೆ ತಕ್ಕಂತೆ ಉಪದೇಶಿಸುವಂಥವರ ಅಗತ್ಯ ಅಲ್ಲಿತ್ತು. ಈ ಕ್ರಾಂತಿಕಾರಿ ಮಹಾನ್ ಕೆಲಸವನ್ನು ಭಗವಾನ್ ಶ್ರೀಕೃಷ್ಣನೇ ವಹಿಸಿಕೊಂಡಿರೋದನ್ನು ಇಲ್ಲಿ ನಾವು ಕಾಣಬಹುದು. ಮೂಲ ತತ್ವಗಳನ್ನು ಸ್ವಲ್ಪವೂ ಬದಲಾಯಿಸದೆ ಯಾವ ರೀತಿಯಲ್ಲಿ ಅದನ್ನು ಉಪದೇಶಿಸುವುದರಿಂದ ಜನರು ಅದನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಾರು ಎಂದು ಬಹಳಷ್ಟು ವಿಚಾರ ಮಾಡಿ ಇಲ್ಲಿ ವ್ಯಾಸರು ಮುಂದುವರಿಸಿದ್ದಾರೆ. ಕೇವಲ ಅಂಧಶ್ರದ್ಧೆಯ ತಳಹದಿಯ ಮೇಲೆ ಧರ್ಮವನ್ನು ಉಪದೇಶಿಸಿದರೆ ಅದು ದೀರ್ಘಕಾಲ ಉಳಿಯಲ್ಲ, ಕೆಲವು ಕಾಲದ ತನಕ ಮಾತ್ರ ಇದ್ದು ನಂತರ ಅದು ಹಾಗೆ ಅಳಿಸಿ ಹೋಗುತ್ತೆ. ಆದರೆ ಜನರ ವಿಚಾರ ಶಕ್ತಿಯು ಬೆಳೆದಂತೆ ಅಂಧಶ್ರದ್ಧೆಗೆ ಅದು ಉಳಿಗಾಲ ಇಲ್ಲ. ಹಾಗಾಗಿ ಧಾರ್ಮಿಕ ಕ್ರಮಗಳ ಬಗ್ಗೆ ಅವರ ಬುದ್ಧಿಯು ನಾನಾ ಪ್ರಶ್ನೆಗಳನ್ನು ಹಾಕುತ್ತೆ. ಆಗ ಅವರ ಬುದ್ಧಿಯನ್ನು ತಣಿಸುವಂತಹ ರೀತಿಯಲ್ಲಿ ಅವರಿಗೆ ಉತ್ತರ ಕೊಡಬೇಕಾಗತ್ತೆ. ತತ್ವವನ್ನು ಪ್ರತಿಪಾದಿಸುವ ಆಚಾರ್ಯಗಳೆಲ್ಲರೂ ಕೂಡ ಹೀಗೆ ಆಯಾ ಕಾಲದ ಜೀವನಕ್ಕೆ ಅನುಗುಣವಾಗಿ ತತ್ವವನ್ನು ಪ್ರತಿಪಾದಿಸಿದವರು. ಹೊಸ ರೀತಿಯಲ್ಲಿ ತತ್ವಗಳನ್ನು ವಿವರಿಸಿದಾಗ ಜನರಿಗೆ ಜೀವನದಲ್ಲಿ ಹೊಸ ಸ್ಫೂರ್ತಿ ಸಿಕ್ಕಿದಂತಾಗುತ್ತದೆ. ಹೀಗೆ ಮೇಲಿಂದ ಮೇಲೆ ಬಂದ ಆಚಾರ್ಯರುಗಳೆಲ್ಲರೂ ಕೂಡ ನಮ್ಮ ಸನಾತನ ಧರ್ಮಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ರಿಂದಲೇ ಇಂದಿಗೂ ಕೂಡ ನಮ್ಮ ಧರ್ಮ ಎಂಬುವಂಥದ್ದು ನಿತ್ಯ ನೂತನವಾಗಿ ಉಳಿದು ಬಂದಿದೆ. ನಮ್ಮ ಸನಾತನ ಧರ್ಮಕ್ಕೆ ಕ್ರಾಂತಿಕಾರಿ ರೀತಿಯಲ್ಲಿ ಹೊಸ ರೂಪವನ್ನು ಕೊಟ್ಟವರಲ್ಲಿ ಋಷಿ ವ್ಯಾಸರು ಅಗ್ರಗಣ್ಯರು. ಶ್ರೀಮದ್ ಭಗವದ್ಗೀತೆಯೇ ಅವರಿತ್ತ ಮಹಾನ್ ಕೊಡುಗೆ. ಹಾಗಾಗಿ 7ನೇ ಅಧ್ಯಾಯದಲ್ಲಿ ಭಗವಂತ ಕೃಷ್ಣನು ಹೇಳ್ತಾನೆ, ಅರ್ಜುನ ನಿನಗೆ ಈ ರಹಸ್ಯ ಜ್ಞಾನವನ್ನ ವಿಜ್ಞಾನ ಸಹಿತನಾಗಿ ಹೇಳುತ್ತೇನೆ ಕೇಳು ಅಂತ ಹೇಳಿ ಮನ ಮುಟ್ಟುವಂತೆ ವಿವರಿಸಲು ಆರಂಭಿಸ್ತಾನೆ. ಆದರೆ ಎಲ್ಲೂ ಕೂಡ ತನ್ನ ವಿವರಣೆಯಲ್ಲಿ ಶ್ರೀಕೃಷ್ಣ ನಾನು ಹೇಳೋದ್ರಿಂದ ನೀನು ನಂಬಲೇಬೇಕು ಅನ್ನೋ ರೀತಿಯಲ್ಲಿ ಅರ್ಜುನನಿಗೆ ಹೇಳ್ತಾ ಇರಲಿಲ್ಲ. ಆದರೆ ತಾರ್ಕಿಕವಾಗಿರುವಂತಹ ಅರ್ಜುನನ ತೀಕ್ಷ್ಣ ಬುದ್ಧಿ ಏನೆಲ್ಲ ಸಂಶಯಗಳನ್ನು ವ್ಯಕ್ತಪಡಿಸ್ತಿತ್ತೋ ಅವೆಲ್ಲವುಗಳಿಗೂ ಸಮರ್ಪಕವಾದ ಉತ್ತರವನ್ನು ಕೊಡುತ್ತಲೇ ಬಂದ ನಮ್ಮ ಕೃಷ್ಣ. ಹಾಗಾಗಿ ಈ 9ನೇ ಅಧ್ಯಾಯದಲ್ಲಿಯೂ ಕೂಡ ಪರಮಾತ್ಮನು ಅದೇ ರೀತಿಯಲ್ಲಿ ಮುಂದುವರಿಯೋದನ್ನು ನಾವು ಕಾಣಬಹುದು. ಅಧ್ಯಾಯದ ಆರಂಭದ ಶ್ಲೋಕದಲ್ಲಿಯೇ ಕೃಷ್ಣ ಮನಮುಟ್ಟುವಂತೆ ತಾನು ವಿವರಿಸುತ್ತೇನೆ ಎಂದು ಅರ್ಜುನನಿಗೆ ಭರವಸೆಯನ್ನು ಕೊಡ್ತಾನೆ. ಹಾಗಾಗಿ 9ನೇ ಅಧ್ಯಾಯ ಆರಂಭ ಆಗೋದೇ ಭಗವಂತನ ನುಡಿಯಿಂದ. ಉಪನಿಷತ್ತುಗಳಲ್ಲಿ ಉಪಯೋಗಿಸಿದ್ದಂತಹ ಅತ್ಯಂತ ಕ್ಲಿಷ್ಟತರ ಶಬ್ದಗಳನ್ನು ಉಪಯೋಗಿಸದೆ ಸರಳವಾದ ರೀತಿಯಲ್ಲಿ ತತ್ವವು ಅರ್ಜುನನ ಮನಸ್ಸಿಗೆ ನಾಟುವಂತೆ ಪರಮಾತ್ಮನು ಉಪದೇಶಿಸುವುದು ನಮಗಿಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಮುಂದುವರೆದು ಇದು 13ನೇ ಅಧ್ಯಾಯದಲ್ಲಿ ಪ್ರತಿಪಾದಿಸುವಾಗ ಮಾತ್ರ ಉಪನಿಷತ್ತಿನ ಶಬ್ದಗಳನ್ನೇ ಕೃಷ್ಣ ಉಪಯೋಗಿಸ್ತಾನೆ. ಉದಾಹರಣೆಗೆ ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ, ಪ್ರಕೃತಿ, ಪುರುಷ, ಹೀಗೆ ಉಪನಿಷತ್ತಿನ ಶಬ್ದಗಳನ್ನೇ 13ನೇ ಅಧ್ಯಾಯದಲ್ಲಿ ಕೃಷ್ಣ ಬಳಸ್ತಾನೆ. ಆದರೆ ಇಲ್ಲಿ 9ನೇ ಅಧ್ಯಾಯದಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗ ಎಂಬ ಒಂದು ಅಧ್ಯಾಯದ ಹೆಸರಿನೊಂದಿಗೆ ಆತ ಸರಳವಾಗಿ ವಿವರಿಸ್ತಾ ಹೋಗ್ತಾನೆ. ಪರಮಾತ್ಮನು ಮಾಡಿರುವಂಥ ಈ ತತ್ವ ಪ್ರತಿಪಾದನೆಯ ರೀತಿಯನ್ನು ನೋಡಿದಾಗ ಆಧುನಿಕ ವಿಜ್ಞಾನಿಗಳು ಯಾವುದೇ ವಿಷಯವನ್ನ ಕ್ರಮಬದ್ಧವಾಗಿ ವಿವರಿಸುವಂತೆ ಕಾಣುತ್ತೆ. ಹೀಗೆ ವಿಷಯವನ್ನ ಕ್ರಮಬದ್ಧವಾಗಿ ವಿಶ್ಲೇಷಿಸಿ ಅದನ್ನ ವಿವರಿಸುವಲ್ಲಿ ಯುಕ್ತಿ ಮತ್ತು ನ್ಯಾಯಗಳನ್ನು ಸೇರಿಸಿಕೊಂಡು ಅತ್ಯಂತ ಉಪಯುಕ್ತವಾದ ದೃಷ್ಟಾಂತಗಳ ಮೂಲಕ ಅದನ್ನ ವಿವರಿಸಿರುವುದನ್ನ ನಾವು ಕಾಣಬಹುದು. ಹಾಗಾಗಿ ಈ 9ನೇ ಅಧ್ಯಾಯಕ್ಕೆ ರಾಜವಿದ್ಯಾ ರಾಜಗುಹ್ಯ ಯೋಗ ಎಂಬ ಹೆಸರನ್ನ ಕೃಷ್ಣ ನೀಡಿದ್ದಾರೆ. ರಾಜವಿದ್ಯಾ ರಾಜಗುಹ್ಯ ಅಂದ್ರೆ ರಾಜನಾಗಿರ್ಬೇಕು ಅಂತಂದ್ರೆ ಯಾವ ರಹಸ್ಯ ವಿದ್ಯೆಯನ್ನು ನಾವು ಗಳಿಸ್ಬೇಕು ಅನ್ನುವಂಥ ಅಂಶ ಈ ಅಧ್ಯಾಯದಲ್ಲಿದೆ. ಹಾಗೆಂದು ರಾಜ ಎಂದ ಕೂಡಲೇ ನಾವು ಇಡೀ ಜಗತ್ತನ್ನ ಅಧಿಕಾರಯುತವಾಗಿ ಆಳುವಂಥ ಸ್ಥಾನವನ್ನು ಹೇಗೆ ಗಳಿಸ್ಬೇಕು ಎಂಬುವಂಥದ್ದಲ್ಲ. ಬದಲಿಗೆ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಪ್ರಪಂಚದಲ್ಲಿ ನಾವು ನಡೆಯುತ್ತಿರುವಂತಹ ಈ ಹಾದಿಯಲ್ಲಿ ನಾವು ಹೇಗೆ ರಾಜನಾಗಿ ಇರಬೇಕು ಅನ್ನುವಂಥ ಅಂಶವೇ ಪ್ರಮುಖವಾಗಿ ಇಲ್ಲಿ ಸೂಚಿಸಿರುವಂಥ ತತ್ವಗಳು. ಹಾಗಾಗಿ ಈ ತತ್ವಕ್ಕೆ ಒಂದು ಮುದ್ದುರಾಮನ ನುಡಿಯನ್ನು ಕೇಳೋಣ.

0: ಅಲ್ವಾ?
1: ಮೆದು ಮಾತನಾಡುತ್ತಾ ತಣಿಸದಿರು ಜನಮನವ, ಮೆದು ಮಾತನಾಡುತ್ತ ತಣಿಸುತ್ತಿರು ಜನಮನವ, ಒರಟು ನುಡಿ ಕೆಸರಿಂದ ಮಲಿನಗೊಳಿಸದಿರು, ಸರಸ ಸಂಭಾಷಣೆಯ ಕಲೆಯ ನೀ ಕಲಿಯುತ್ತಿರು, ಸರಸ ಸಂಭಾಷಣೆ

0: ಪ್ರಿಯ ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಗೀತಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಉಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆಯುತ್ತಿರುವ ಅನುಭವ ಹಂಚಿಕೆಯ ಕುರಿತು ಕುಮಾರಿ ಪ್ರೀತಿ, ಶ್ರೀಮತಿ ಸುಧಾರಾಣಿ, ಕುಮಾರಿ ಭಾವನ, ಕುಮಾರಿ ಮೋಹನ ಪ್ರಿಯ, ಶ್ವೇತಾ ಹಾಗೂ ಐಶ್ವರ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹೆ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವ ಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ ಎಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವ ಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್, ಅಣಬೆ ಬೇಸಾಯ, ಸ್ಪೋಕನ್ ಇಂಗ್ಲಿಷ್, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಇನ್ನು ಹಲವು ರೀತಿಯ ತರಬೇತಿಗಳನ್ನು ಪಡೆದು ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನು ಕಂಡಿರುವ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಬಹುದು.

0: ಮನೇಲಿದ್ದಾನೆ.
1: ಏನು ಶಿಕ್ಷಣ ಪಡ್ಕೊಂಡಿದ್ದೀವಿ?
0: SSLC.
1: SSLC ಓದಿದ ನಂತರ ಮನೇಲೇ ಇದ್ರಾ?
0: ಮನೇಲೇ ಇದ್ದೀವಿ.
1: ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನ ಪಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತಾ?
0: ಮ್ಯಾಮ್, ನನಗೆ ಮೊದಲಿಂದನೂ ಇಷ್ಟ ಟೈಲರಿಂಗ್ ಕ್ಲಾಸ್ ಮಾಡಬೇಕು ಅಂತ.
1: ಮನೇಲಿರೋ ಬದಲು
0: ಏನೋ ಕೆಲಸ ಮಾಡೋಣ ಅಂತ. ಅಮ್ಮನಿಗೆ ಎಲ್ಲ ಹೆಲ್ಪ್ ಆಗುತ್ತೆ ಅಂತ, ತಂದೆ ಇಲ್ಲ ಅದಕ್ಕೆ ಅಮ್ಮನಿಗೆ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಿದ್ದೀನಿ.
1: ಓಕೆ, ಈಗ ತರಬೇತಿ ಎಲ್ಲ ಹೆಂಗೆ ನಡೀತಾ ಇದೆ?
0: ಚೆನ್ನಾಗಿ ನಡೀತಿದೆ ಮ್ಯಾಮ್, ಚೆನ್ನಾಗಿ
1: ಕಲ್ತು. ಇನ್ನೊಂದು ತರಬೇತಿ ಸಿಗ್ತಾ ಇದೆ ಅಂತ
0: ಮ್ಯಾಮ್? ನಮಗೆ ಅವ್ರು ಇಲ್ಲಿ ಬಂದ್ಬಿಟ್ಟು ಹೋಗಿರೋರು ಹೇಳಿದ್ರು, ಫ್ರೆಂಡಿಂದ ಗೊತ್ತಾಗಿದೆ.
1: ತರಬೇತಿ ಪಡ್ಕೊಂಡು ಮೂರು ತಿಂಗಳು ಆಯ್ತಾ ನೀವು ತರಬೇತಿ ಬಂದೀವಿ?
0: ಇಲ್ಲ, ಎರಡು ತಿಂಗಳಾಯ್ತು.
1: ಎರಡು ತಿಂಗಳು? ಎರಡು ತಿಂಗಳಿಂದ ಏನೇನೆಲ್ಲ ಕಲ್ತಿದ್ದೀವಿ?
0: ಡ್ರೆಸ್ಸು, ಲಂಗ, ಮತ್ತು ಲಾಂಗ್ ಟಾಪ್, ಪಟ್ಟೆಲ ಪ್ಯಾಂಟ್, ನೆರಿಗೆ ಪ್ಯಾಂಟ್, ಲ್ಯಾಸ ಪ್ಯಾಂಟ್ ಎಲ್ಲ ಕಲ್ತಿದ್ದೀವಿ.
1: ಇನ್ನು
0: ಬ್ಲೌಸ್ ಮ್ಯಾಮ್ ಇನ್ನೇನು ಕೊಡ್ತಾರೆ? ಹೌದು ಮ್ಯಾಮ್.
1: ಒಬ್ಬ ಉತ್ತಮ ಫ್ಯಾಷನ್ ಡಿಸೈನರ್ ಆಗಿ ಹೊರಹೊಮ್ಮುತ್ತೀರಾ?
0: ಹ್ಞೂ ಮ್ಯಾಮ್, ಅನಿಸಿದೆ ಮ್ಯಾಮ್.
1: ಸೊ ಈ ಮೂರು ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶ ತಿಳಿಸೋದಾದ್ರೆ?
0: ಮ್ಯಾಮ್, ನಂದು ಗುರಿ ಅಂದರೆ ಎಲ್ಲ ಕಲ್ತಿರೋನ್ನ ಮನೆಯಲ್ಲಿದ್ದು ಇಲ್ಲ ನಂದು ಅಂಗಡಿ ಏನಾರು ಹಾಕಿ ಮಾಡೋಣ ಅಂತ ಇದ್ದೀನಿ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ
0: ಐತೆ ಮ್ಯಾಮ್, ಮನೆಯೆಲ್ಲ ಕೇಳ್ಕೊಂಡೇ ಬಂದಿರೋದು ಮ್ಯಾಮ್.
1: ಕೆಂಚನಹಳ್ಳಿ ಎಷ್ಟೇ ಸೀಮಿತ ಆಗಿರ್ತಾನೆ ವಿ ಆರ್ ಎಲ್ ಸಿ ಸೆಂಟರು, ಹುಣಸೂರು ತನಕ ಬಂದು ಇಲ್ಲೊಂದು ವಿ ಆರ್ ಎಲ್ ಸಿ ಸೆಂಟರ್ದು ಕೇಂದ್ರವನ್ನು ಆರಂಭ ಮಾಡಿ ಈ ರೀತಿ ನಾನಾ ರೀತಿಯ ಯುವಕ ಯುವತಿಯರು ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಕೊಡ್ತಾ ಇರೋವಂಥದ್ದು. ಎಷ್ಟು ಅನುಕೂಲ ಆಗ್ತಾ ಇದೆ ಸ್ಥಳೀಯ ಮಹಿಳೆಯರಿಗೆ?
0: ಮ್ಯಾಮ್, ತುಂಬ ಹೆಲ್ಪ್ ಆಗಿದೆ. ಕಷ್ಟಕ್ಕೆ ಏನಾದ್ರೊಂದು ತಗೋಬೇಕು ಅಂದರೂ ಹೆಲ್ಪ್ ಆಗುತ್ತೆ ಮ್ಯಾಮ್.
1: ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಫ್ಯಾಷನ್ ಡಿಸೈನಿಂಗ್ ಅನುಭವನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ.
0: ಥ್ಯಾಂಕ್ ಯು.
1: ಮೇಡಮ್ ನಮಸ್ತೆ.
0: ನಮಸ್ತೆ.
1: ಕುಟುಂಬದಲ್ಲಿ ಯಾರ್ಯಾರು ಇದ್ರಿ ಮ್ಯಾಮ್?
2: ನಾನು, ನಮ್ಮ ಹಸ್ಬೆಂಡ್, ಅತ್ತೆ, ಮಕ್ಕಳು.
1: ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ನೀವು?
2: ನಂದು PUC ಆಗಿದೆ.
1: PUC ಆಗಿದೆ. ತದನಂತರದಲ್ಲಿ?
2: ತದನಂತರದಲ್ಲಿ ಮದುವೆ ಆಯಿತು. ಮನೇಲಿ?
1: ಮನೇಲಿ ಇದ್ದೀರಿ. ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ ವಿ ಆರ್ ಎಲ್ ಸಿ ಸೆಂಟರ್ ಅಂತ. ಹೇಗೆ ಗೊತ್ತಾಯಿತು ಮೇಡಮ್?
2: ಮ್ಯಾಮ್, ಗೀತಾ ಮ್ಯಾಮ್ ಮನೆ ಹತ್ರ ವಿಸಿಟ್ ಮಾಡಿದ್ರು, ಅದರಿಂದ ಗೊತ್ತಾಯಿತು. ನನ್ನ ಮಕ್ಕಳು ಟ್ಯೂಷನ್ ಬಿಟ್ಬಿಟ್ಟು ಮನೆ ಹತ್ರ ಬಂದೆ, ಈ ಥರ ಇದೆ ಬಂದು ಸೇರ್ಕೋತೀರಾ ಅಂತ ಹೇಳಿದ್ರು. ನನಗೆ ಇಂಟ್ರೆಸ್ಟ್ ಬಂತು, ಬಂದು ಸೇರಿಕೊಂಡೆ, ಜಾಯ್ನ್ ಆಯಿತು. ಮ್ಯಾಮ್,
1: ಬಂದು ಜಾಯ್ನ್ ಆಗಿ ಎಷ್ಟು ದಿನ ಆಯಿತು?
2: 2 months ಆಯಿತು.
1: 2 months? 2 monthsಲ್ಲಿ ಏನೇನೆಲ್ಲ ಕಲ್ತಿದ್ದೀರಿ?
2: ಡ್ರೆಸ್ ಸ್ಟಿಚ್ ಮಾಡೋದು ಕಲ್ತಿದ್ದೀನಿ, ಪ್ಯಾಂಟ್ ಸ್ಟಿಚ್ ಮಾಡೋದು ಕಲ್ತಿದ್ದೀನಿ, ವಾಸ್ಕೋಟು, ಬೇಬಿ ಫ್ರಾಕು, ಚಿಮ್ಮಿಸ್ಸು, ಅಂಬ್ರೆಲಾ ಟಾಪು, ಮಾಮೂಲಿ ಓಪನ್ ಟಾಪು, ಹಂಗೆ ಕಲರ್ ಟಾಪ್ ಹೇಳ್ಕೊಡ್ತಾ ಇದ್ದಾರೆ. ಮ್ಯಾಮ್,
1: ನಿಮ್ಗೆ ಇಲ್ಲಿ ತರಬೇತಿಗೆ ಬರಬೇಕು ಅಥವಾ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅಂತ ಮೊದಲಿಂದ ಆಸಕ್ತಿ ಇತ್ತಾ?
2: ಮ್ಯಾಮ್, ಹಂಗೇನಿರಲಿಲ್ಲ, ಮನೇಲಿದ್ದೆ. ಮ್ಯಾಮ್ ಹೇಳಿದ್ರಲ್ಲ ಇದನ್ನು ಒಂದು ಮಾಡಿದ್ರೆ ಮನೆಗೆ ಯಾವ್ದಕ್ಕಾರ ಯೂಸ್ಫುಲ್ ಆಗುತ್ತಲ್ಲ ಅನ್ನೊಂದು ಐಡಿಯಾ ಬಂತು, ಅದರಿಂದ ಬಂದು ಜಾಯ್ನ್ ಆಯ್ತು.
1: ನೆಕ್ಸ್ಟ್ ಈ 3 ತಿಂಗಳ ತರಬೇತಿ ಮುಗಿದ ಮೇಲೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ?
2: ಇದೇ ರೀತಿ ಕಂಟಿನ್ಯೂ ಮ್ಯಾಮ್, ಮುಂದೆ ಬೇರೆ ಬೇರೆ ಡಿಸೈನ್ ಕಲ್ತ್ಕೊಂಡು ಹೊಸದಾಗಿ ಮಾಡಬೇಕು, ಟೈಲಿಂಗ್ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ.
1: ಅಂದರೆ ಮನೆಯಲ್ಲೇ ಸ್ವಉದ್ಯೋಗ ಆರಂಭ ಮಾಡಬೇಕು ಅಂತ ಅಥವಾ ಹೊರಗಡೆ?
2: ಇಲ್ಲ ಮ್ಯಾಮ್, ಮನೆಯಲ್ಲೇ ಮಾಡಬೇಕು ಅನ್ಕೊಂಡಿದ್ದೀನಿ.
1: ಮಿಷನ್ ತೊಗೊಂಡಿದ್ದೀರಾ?
2: ಇಲ್ಲ ಮ್ಯಾಮ್, ಈಗ ತೊಗೊಬೇಕು.
1: ಈ ವಿ ಆರ್ ಎಲ್ ಸಿ ಸೆಂಟ್ರ್ ಅಂದರೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ, ಬರೀ ಅಲ್ಲಿಗಷ್ಟೇ ಸೀಮಿತ ಆಗಿರ್ತಾನೆ, ಹುಣಸೂರು ತನಕ ಬಂದು ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಬ್ಯೂಟಿಷಿಯನ್ ತರಬೇತಿ ಆಗಿರ್ಬೋದು, ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಕೊಡ್ತಾ ಇರೋವಂಥದ್ದು ಸ್ಥಳೀಯ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ?
2: ತುಂಬ ಅನುಕೂಲ ಆಗ್ತಿದೆ ಮ್ಯಾಮ್. ಅಕ್ಕಪಕ್ಕದ ಹಳ್ಳಿಗಳಲ್ಲಿ ತುಂಬ ಮನೇಲಿ ಕೂತ್ಕೊಳ್ಳೋ ಬದಲು ಇದೇ ರೀತಿಯಲ್ಲಿ ಹೊಸದಾಗಿ ಮನೇಲೇ ಕೂತ್ಕೊಂಡು ಸಂಪಾದನೆ ಮಾಡೋ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿದ್ದಾರೆ. ಒಳ್ಳೇದಾಗ್ತಿದೆ ಮ್ಯಾಮ್, ಅನುಕೂಲನೂ ಆಗ್ತಿದೆ, ಉಪಯೋಗನೂ ಆಗ್ತಿದೆ ಇದರಿಂದ.
1: ಓಕೆ, ಇನ್ನು ನೆಕ್ಸ್ಟು ಹೋಗಿದ್ರೆ ನೀವು ಈ 3 ತಿಂಗಳ ತರಬೇತಿ ಮುಗಿದ ನಂತರ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮುತ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆಯಾ ನಿಮಗೆ?
2: ಓಕೆ ಮ್ಯಾಮ್, ಇದೆ. ಇದರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೆ ಇಷ್ಟಪಡ್ತೀನಿ.
1: ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಇಲ್ಲಿ ಒಂದು ತರಬೇತಿಗೆ ಬರಬೇಕು ಅಂತಂದರೆ?
2: ಮನೇಲಿ ತುಂಬ ಸಿಚುಯೇಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ, ಬಟ್ ಅದನ್ನೆಲ್ಲ ಮೀರಿ ಬರಬೇಕು ಅನ್ನೋ ಇದರಿಂದ ಬರ್ತಾ ಇದ್ದೀನಿ ಮ್ಯಾಮ್. ನಾನು ಒಂದು ಇಂಡಿಪೆಂಡೆಂಟ್ ಆಗಿ ಇರಬೇಕು ಅನ್ನೋ ಇದರಿಂದ ಬರ್ತಾ ಇದ್ದೀನಿ.
1: ನೀವು ಒಂದು ತರಬೇತಿ ಮುಗಿದ ನಂತರ ಆರ್ಥಿಕವಾಗಿ ಸಬಲರಾಗಬೇಕು, ಕುಟುಂಬಕ್ಕೆ ನೆರವಾಗಬೇಕು ಅನ್ನೋ ಕಾನ್ಫಿಡೆಂಟ್ ಇದೆಯಾ?
2: ಇದೆ ಮ್ಯಾಮ್.
1: ಓಕೆ ಮ್ಯಾಮ್, ಥ್ಯಾಂಕ್ ಯು ಇಷ್ಟೋ ತನಕ ನಮ್ಮ ಜೊತೆ ನಿಮ್ಮ ತರಬೇತಿ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ.
3: ನನ್ನ ಹೆಸರು ಭಾವನ ಅಂತ, ನಾನು CBT ಕಾಲೋನಿಯಿಂದ ಬರ್ತಿರೋದು. PU ಮುಗ್ದಿದ್ದೀನಿ, ಮತ್ತು PU ಮುಗಿದ್ಬಿಟ್ಟು ಮನೇಲೇ ಇದ್ದೆ. ಅದೇ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ ನಮಗಂತ ಬಂದಿರೋದು. ಮನೇಲಿ ನಾನು, ನಮ್ಮಮ್ಮ, ನಮ್ಮ ಅಜ್ಜಿ, ಮೂರೇ ಜನ.
1: ಈ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಪಡಿಬೇಕು ಅಂತ ಯಾಕೆ ಅನ್ನಿಸ್ತು?
3: ಮನೇಲಿ ಸುಮ್ಮನೆ ತಾನೇ ಇದ್ದೆ, ಇದೊಂದು ಕಲ್ತ್ಕೊಂಡ್ರೆ ಯೂಸ್ ಆಗುತ್ತೆ, ಅಮ್ಮನಿಗೆ ಹೆಲ್ಪ್ ಆಗುತ್ತೆ ಅಂತ ಬಂದೆ.
1: ಹೀಗೆ
3: ನಮ್ಮೂರಲ್ಲಿ ಒಬ್ರು ಬಂದಿದ್ರು, ಅದಕ್ಕೆ ಅವ್ರನ್ನ ಕೇಳ್ಬಿಟ್ಟು ಬಂದೆ ಮ್ಯಾಮ್.

0: ಮುಂಚೆನೆ ಬೇರೆಯವರು ಟ್ರೈನಿಂಗ್ ತಗೋತಿದ್ರು, ಸೋ ಅವರ ಮೂಲಕ ನಿಮಗೆ ವಿಷಯ ಗೊತ್ತಾಗಿ
1: ಬಂದೆ.
0: ಎಷ್ಟು ದಿನ ಆಯ್ತು ಈ ತರಬೇತಿ ಬಂದು? ನೀವು
1: 2 ಮಂತ್ ಆಯ್ತು.
0: ಏನೇನೆಲ್ಲ ಕಲ್ತಿದ್ದೀರಿ?
1: ಟಾಪು, ಅಂಬ್ರೆಲ್ ಟಾಪು, ಫ್ರಾಕು, ಮತ್ತು ನೆರಿಗೆ ಪ್ಯಾಂಟು, ಪ್ಲಾಜೋ, ಪಟೇಲ ಪ್ಯಾಂಟು, ಧೋತಿ ಪ್ಯಾಂಟು, ಮತ್ತು ಬೇಬಿ ಫ್ರಾಕು.
0: 3 ತಿಂಗಳು ತರಬೇತಿ ಮುಗಿದ್ಮೇಲೆ ನಿಮ್ಮದು ಗುರಿ ಉದ್ದೇಶ ತಿಳಿಸೋದಾದ್ರೆ? ಮೇಡಮ್,
1: ಮನೇಲೇ ಸ್ಟಿಚಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ.
0: ಮಿಷನ್ ತೊಗೊಂಡು ಸ್ಟಿಚ್ ಮಾಡಬೇಕು?
1: ತೊಗೊಂಡಿದ್ದೀನಿ.
0: ಆಲ್ರೆಡಿ ತೊಗೊಂಡಿದ್ದೀನಿ.
1: ಸ್ಟಿಚಿಂಗ್ ಮನೇಲೇ ಮಾಡಬೇಕು.
0: ಥ್ಯಾಂಕ್ ಯು.
1: ಥ್ಯಾಂಕ್ ಯು.
2: ನನ್ನ ಹೆಸರು ಮೋಹನ್ ಪ್ರಿಯಾ, ನಾನು ಸಿ ಬಿ ಟಿ ಕಾಲೋನಿಯಿಂದ ಬರ್ತಿರೋದು ಮ್ಯಾಮ್. ನನಗೆ ನಮ್ಮ ಫ್ರೆಂಡು ನಮ್ಮನೆ ಇಲ್ಲಿ ಮೊದಲು ಬಂದು ಕಲ್ತಿರೋರು ನನಗೆ ಹೇಳಿದ್ದು, ಅದರಿಂದ ನಾನು ಬಂದಿದ್ದು ಮ್ಯಾಮ್. ನಂಗೆ ಮೊದಲೇ ಟಚ್ ಇತ್ತು ಇದು ಸ್ವಲ್ಪ, ಆದರೆ ಇದನ್ನ ಪೂರ್ತಿಯಾಗಿ ಕಲ್ಕೊಳ್ಳೋಣ ಅಂತ ಬಂದಿದ್ದು. ಮನೇಲಿ ಮಿಷಿನ್ ಇತ್ತು ನಮ್ಮ ಅಕ್ಕಂದು, ನಾನು ಹಂಗೆ ಸುಮ್ಮನೆ ಸ್ಟಿಚ್ ಮಾಡೋದೆಲ್ಲ ಗೊತ್ತಿತ್ತು, ಆದರೆ ಕಂಪ್ಲೀಟಾಗಿ ಬ್ಲೌಸು ಅದೆಲ್ಲ ಯಾವುದು ಗೊತ್ತಿರಲಿಲ್ಲ.
0: ತರಬೇತಿ ನಡೀತಿದೆ ಅಂತ ಹೇಗೆ ಗೊತ್ತಾಯ್ತು ಮೇಡಮ್?
2: ಮ್ಯಾಮ್, ನಮ್ಮೂರಿಂದ ಎಷ್ಟೋ ಜನ ಬಂದು ಕಲ್ತ್ಕೊಂಡು ಹೋಗೋರ ಮ್ಯಾಮ್, ಅವ್ರು ಹೇಳಿದ್ದು ನನಗೆ. ನಮ್ಮ 2 ತಿಂಗಳಾಯ್ತು. ಇದು ಓಪನ್ ಟಾಪು, ಅಂಬ್ರೆಲ್ಲ ಟಾಪು, ಪ್ಯಾಂಟ್ಗಳಲ್ಲಿ ಜ್ಯೋತಿ ಪ್ಯಾಂಟು, ನರ್ಗೆ ಪ್ಯಾಂಟು, ಫ್ಲಾಜಾ ಪ್ಯಾಂಟು, ಮತ್ತು ಮ್ಯಾಮ್ ಇನ್ ಬ್ಲೌಸ್ ಒಂದು ಬಾಕಿ ಇದೆ.
0: ಸೊ ಎಷ್ಟು ಸೇಫ್ಟಿ ಇದೆ ಇಲ್ಲಿ ಹೆಣ್ಮಕ್ಳಿಗೆ?
2: ಮ್ಯಾಮ್ ಎಲ್ಲ ಚೆನ್ನಾಗಿದೆ ಮ್ಯಾಮ್, ಯಾವುದು ಏನು ಆಗಲ್ಲ, ಎಲ್ಲ ಚೆನ್ನಾಗಿದೆ.
0: ಓಕೆ, ನೀವು 3 ತಿಂಗಳು ಮುಗಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶನ ತಿಳಿಸೋದಾದ್ರೆ?
2: ಮ್ಯಾಮ್, ಮನೇಲೆ ಸ್ಟಿಚಿಂಗ್ ಮಾಡೋಣ ಅಂತ, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಮನೇಲೇ. ಇದ್ರ ಜೊತೆ ಬೇರೆ ಅದ್ರದ್ದು ಹ್ಯಾಂಡ್ ವರ್ಕಿಂಗ್ ಅದೆಲ್ಲ ಕಲ್ತ್ಕೊಂಡು ಎಂಬ್ರಾಯ್ಡಿಂಗ್ ಅದೆಲ್ಲ
0: ಮಾಡಬೇಕು
2: ಅಂತ ಇದ್ರ ಜೊತೆ.
0: ಸೊ ವಿ ಆರ್ ಎಲ್ ಸಿ ಸೆಂಟ್ರ್ ಬಗ್ಗೆ ಏನೇನೋದಕ್ಕೆ ಇಷ್ಟಪಡ್ತೀರಿ?
2: ಮ್ಯಾಮ್, ಇಲ್ಲಿ ಫೀಸು ಕಡಿಮೆ, ಬೇರೆ ಸೈಡ್ ಅವರು ಹೇಳಿದ್ರು ಮ್ಯಾಮ್ ಅಲ್ಲಿ ಫೀಸ್ ಜಾಸ್ತಿ ಐತೆ, ಮತ್ತು ಟೈಮಿಂಗ್ಸ್ ಎಲ್ಲ ಕಡಿಮೆ, ಇಲ್ಲಿ ಎಲ್ಲ ಚೆನ್ನಾಗೈತೆ ಮ್ಯಾಮ್. ಫೀಸು ಕಡಿಮೆ ಐತೆ, ಟೈಮಿಂಗ್ಸು ಮ್ಯಾಮು ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲನೂ, ನಾವು ಯಾವ ಡಿಸೈನ್ ಕೇಳಿದ್ರು ಹೇಳ್ಕೊಡ್ತಾರೆ ಮ್ಯಾಮ್.
0: ಏನೆಲ್ಲ ಸವಾಲುಗಳು ಏನಾದರೂ ಎದುರಿಸ್ತಿದ್ದೀರಾ?
2: ಮ್ಯಾಮ್, ಅದೆಲ್ಲ ಏನಿಲ್ಲ, ನಮ್ಮ ಅಪ್ಪ ಅಮ್ಮನ ಮನೇಲೇ ಇರೋದನ್ನ.
0: ಕೊನೆಯದಾಗಿ ನಮ್ಮ ಜನದ ಮನೆ ಕೇಳಿದರಿಗೆ ಅಥವಾ ಸಂಸ್ಥೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ?
2: ಮ್ಯಾಮ್, ಎಲ್ಲ ಸುಮ್ಮನೆ ಮನೇಲಿ ಇರೋಕ್ಕೆ ಬದಲು ಇದನ್ನ ಕಲ್ತ್ಕೊಬಿಟ್ರೆ ಯೂಸ್ ಆಗುತ್ತೆ ಮ್ಯಾಮ್ ಎಲ್ಲರಿಗೂ.
0: ಧನ್ಯವಾದಗಳು ಮೇಡಮ್.
2: ಥ್ಯಾಂಕ್ ಯು.
0: ತರಬೇತಿ ಅನುಭವವನ್ನು ಹಂಚಿಕೊಂಡಿದ್ದೀನಿ.
3: ನನ್ನ ಹೆಸರು ಶ್ವೇತಾ ಅಂತ, ಚಿಲ್ಕುಂದದಿಂದ ಬರ್ತಾ ಇದ್ದೀನಿ. ನನಗೆ ಅಲ್ಲೇ ನಮ್ಮ ಚಿಲ್ಕುಂದದಲ್ಲಿ ಸುಮಾರು ಜನ ಇಲ್ಲಿ ಟ್ರೈನಿಂಗ್ ತೊಗೊಂಡೋಗಿದ್ದಾರೆ. ಅವ್ರು ಹೇಳಿದ್ರು, ನಾನು ಬಂದು ಇಲ್ಲಿ ಗೀತಾ ಮೇಡಮ್ನ ಭೇಟಿ ಮಾಡಿದೆ, ಅವ್ರು ಈ ಥರ ಇದೆ ಕಣಪ್ಪ ಬಂದು ಮಾಡಿ ಅಂತ ಅಂದರು. ಬಂದು ಇವಾಗ ನಾನು 2 ತಿಂಗಳಾಯಿತು. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮೇಡಮ್ ಗೀತಾ ಮೇಡಮ್ಮು, ಎಲ್ಲ ತರಬೇತಿನೂ ತಿಳ್ಕೊಂಡಿದ್ದೀನಿ. ಬ್ಲೌಸ್ದು ಆಗಲಿ, ಅಂದ ಡ್ರೆಸ್ಸು, ಆಮೇಲೆ ಸಿಮಿಸು, ಶರ್ಟು, ಪ್ಯಾಂಟು, ಧೋತಿ ಪ್ಯಾಂಟು, ನರಿಗೆ ಪ್ಯಾಂಟು, ಟಾಪು, ಆಮೇಲೆ ಲಂಗ ಬ್ಲೌಸು ಎಲ್ಲ ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ.
0: ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ?
3: ನಾನು ಡಿಗ್ರಿ.
0: ಡಿಗ್ರಿ ಡಿಗ್ರಿ ಮುಗಿಸಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವಕಾಶಗಳು ತುಂಬ ಇತ್ತು, ಆದರೆ ಫ್ಯಾಷನ್ ಡಿಸೈನಿಂಗೇ ಪಡಿಬೇಕು ತಗೋಬೇಕು ಅಂತ ಯಾಕೆ ಅನ್ನಿಸ್ತು
3: ಮೇಡಮ್? ಮೇಡಮ್, ನೋಡ್ತಾ ಇದ್ದೆ ಇದರಲ್ಲಿ ಎಲ್ಲ ತುಂಬ ಚೆನ್ನಾಗಿ ಫೀಲ್ಡಲ್ಲಿ ಚೆನ್ನಾಗಿ ದುಡ್ಡು ಮಾಡ್ತಾಯಿದ್ದಾರೆ, ಆಮೇಲೆ ಹೆಂಗಸರಿಗೆ ಈಸಿ ಅಂತ ಕೆಲಸ ಇದೇನೆ, ಮನೇಲಿ ಕೂತ್ಕೊಂಡು ಮಾಡ್ಬೋದು, ಹೊರಗಡೆನೂ ಮಾಡ್ಬೋದು, ಬೇರೆ ಕೆಲಸ ಇದ್ರೂ ಇದಕ್ಕೆ 1-2 ಅವರ್ 3 ಅವರ್ ಟೈಮ್ ಕೊಟ್ರು 2-3 ಬ್ಲೌಸು ಅಥವಾ ಲಂಗಗಳಾಗಲಿ ಇನ್ನೇನಾರಾಗಲಿ ಹೊಲಿಬೋದು. ಹಂಗಾಗಿ ಫೀಲ್ಡು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಮೊದಲಿಂದ ಸ್ವಲ್ಪ ಆಸಕ್ತಿ ಇತ್ತು, ಆದರೆ ನಾನು ಯಾವುದನ್ನು ಅದನ್ನು ತಲೆಗೆ ಹಾಕ್ಕೊಂಡಿರಲಿಲ್ಲ. ಈಗ ಎಲ್ಲರೂ ನೋಡಿದ ಮೇಲೆ ಒಂದು ಸ್ವಲ್ಪ ನಾನು ಕಲಿತರೆ ಚೆನ್ನಾಗಿರ್ತದೆ, ನನಗೂ ಹೆಲ್ಪ್ ಆಗುತ್ತೆ, ಮುಂದೆ ನಾನು ಏನಾದರೂ ಅಂಗಡಿ ಅಂಗಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೇಡಮ್.
0: ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ?
3: ಮಕ್ಕಳಿದ್ದಾರೆ, ನಮ್ಮ ಮನೆಯವರಿದ್ದಾರೆ, ನಮ್ಮ ಅತ್ತೆ ಇದ್ದಾರೆ ಮೇಡಮ್.
0: ಈ ಮುಂಚೆ ಏನು ಮಾಡ್ತಾ ಇದ್ರಿ ಮ್ಯಾಮ್?
3: ಮನೇಲಿ ಹೌಸ್ ವೈಫ್.
0: ಹೌಸ್ ವೈಫ್ ಹಂಗಿದ್ರಿ. ಸೊ ಇದು ಫ್ಯಾಷನ್ ಡಿಸೈನಿಂಗ್ ತರಬೇತಿ ಹೌದಬೇಕು ಅಂತ ಬಂದಿದ್ರಿ, ಅಂದರೆ ನಿಮ್ಮ ಊರಿನಲ್ಲಿ ತುಂಬ ಜನ ಬರ್ತಿದ್ದೆ ಗೊತ್ತಾಯ್ತು.
3: ಹೌದು ಮೇಡಮ್.
0: ಸೊ ಅವ್ರದ್ದೆಲ್ಲ ಉದ್ಯೋಗದ ಗುಣಮಟ್ಟ ಹೇಗಿದೆ ಮೇಡಮ್?
3: ಪರವಾಗಿಲ್ಲ ಮೇಡಮ್, ಮಾಡ್ತಾ ಇದ್ದಾರೆ, ಅವರು ಮನೆಗಳಲ್ಲಿ ಮಾಡ್ತಾ ಇದ್ದಾರೆ, ಯಾರು ಅಂಗಡಿ ಏನೇನು ಇಟ್ಟಿಲ್ಲ. ಇವಾಗ ತರಬೇತಿ ಆಗಿರೋದ್ರಿಂದ ಅವರು ಮನೆಗಳಲ್ಲೇ ಮಾಡಿ ಇದು ಮಾಡ್ತಾರೆ, ಸಂಪಾದನೆ ಮಾಡ್ತಾ ಇದ್ದಾರೆ.
0: ಇವಾಗ ನೀವು 2 ತಿಂಗಳಿಂದ ಇಲ್ಲಿಗೆ ಬರ್ತಾ ಇದ್ದೀನಿ
3: ಮೇಡಮ್.
0: ಈಗ ಅನಿಸ್ತಾ ಇದೆ ಡೇ ಫಸ್ಟ್ ಬಂದಾಗ
3: ಇವಾಗ ಸ್ವಲ್ಪ ಅವಾಗ ಏನೋ ಏನು ಹೇಳ್ಕೊಡ್ತಾರೋ ಏನೋ ಟೈಮಿಂಗ್ಸ್ ಎಲ್ಲ ಹೆಂಗಿರುತ್ತೆ ಏನೋ ಅಂತ ಸ್ವಲ್ಪ ಇದಾಗಿತ್ತು. ಈಗೆಲ್ಲ ಚೆನ್ನಾಗಿ ನನಗೆ ಅಡ್ಜಸ್ಟ್ ಆಗಿ ಈಗ ಬಿಟ್ಟು ಹೋಗೋಕ್ಕೆ ಒಂಥರ ಇನ್ನೊಂದು ತಿಂಗಳಿದೆ ಅನ್ನೋಗೆ ಒಂಥರ ಬೇಜಾರಾಗ್ತಾ ಇದೆ. ಗೀತಾ ಮೇಡಮ್ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಇಂಥ ಮೇಡಮ್ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮೇಡಮ್.
0: ಇವಾಗ ನೀವು ಮನೆ ನಿರ್ವಹಣೆ ಎಲ್ಲ ಹೇಗೆ ಮಾಡಿ ಬರ್ತೀರಿ?
3: ಬೆಳಗ್ಗೆನೆ ಬೇಗ ಎದ್ದು ಕೆಲಸ ಮುಗಿಸಿ ಬರ್ತೀವಿ ಮೇಡಮ್.
0: ಓಕೆ, ಅಂದರೆ ನಿಮ್ಮ ಒಂದು ಸ್ವಂತ ಬೆಳವಣಿಗೆ, ಈಗ ನೀವು ಒಂದು ಸ್ವ ಉದ್ಯೋಗದ ತರಬೇತಿಯನ್ನು ಪಡ್ಕೊಂಡು ಒಂದು ಸ್ವ ಉದ್ಯೋಗ ಮಾಡಿ

0: ಅದರದೇ ಒಂದು ಬೆಳವಣಿಗೆ ಒಂದು ಸಪ್ರೇಟ್ ಆದರೆ ನಿಮ್ಮ ಒಂದು ಸ್ವಬೆಳವಣಿಗೆ ಕೂಡ ಜೀವನಾಧಾರ ಕೇಂದ್ರ ಅಂದರೆ ಬರೀ ಜೀವನಕ್ಕೆ ಒಂದು ಆಧಾರ ಮಾಡಿಕೊಡೋದು ಉದ್ಯೋಗ ಅಲ್ಲದೇ ನಮ್ಮ ಸ್ವಬೆಳವಣಿಗೆ ಕೂಡ ಒಂದು ಮಾತಾಡೋದ್ರಿಂದ ಇಡ್ಬೋದು ಎಲ್ಲ ಪ್ರತಿಯೊಂದೂ ಬದಲಾವಣೆಗಳಾಗುತ್ತೆ. ಅದನ್ನು ಮೆಲ್ಕಾಕೋದಾದ್ರೆ ಎಷ್ಟು ಬದಲಾವಣೆ ಆಯಿತು, ನೀವು ಹಿಂದೆ ಹೇಗಿದ್ದೆ ಈಗ?
1: ಆವಾಗ ಸ್ವಲ್ಪ ಅಷ್ಟೊಂದು ಇರಲಿಲ್ಲ, ಈಗ ಎಲ್ಲ ಫ್ರೆಂಡ್ಸ್ಗಳಿದ್ದಾರೆ ಇವರೆಲ್ಲ, ಇವರೆಲ್ಲ ಪರಿಚಯ ಆಯಿತು, ಇವರೆಲ್ಲ ಹಿಂಗೆ ಏನು ಅಂತ ಇದಾಯಿತು. ಅವ್ರ ಕಷ್ಟ ಸುಖವೂ ನಮ್ಗೆ ಗೊತ್ತಾಗುತ್ತೆ, ಅವರ ಅನುಭವಗಳು ನಮ್ಗೆ ಹೇಳ್ಕೊತಾರೆ. ಇಲ್ಲಿ ತುಂಬ ಇಲ್ಲಿಗೆ ಬಂದಮೇಲೆ ಒಂಥರ ಏನೋ ಒಂಥರ ಫೀಲು, ಫ್ರೆಂಡ್ಸ್ ಥರ ಮನೆಯದೆಲ್ಲ ಮರೆತು ಬಿಡ್ತೀವಿ, ಇಲ್ಲಿದೆ ಅದು ಒಂದು ಲೋಕದಲ್ಲಿ ಇರ್ತೀವಿ. ತುಂಬ ಚೆನ್ನಾಗಿದೆ ಮೇಡಮ್ ಆ ಥರ ಹೇಳ್ಬೇಕಾದ್ರೆ.
0: ಸೊ ಹೆಣ್ಮಕ್ಳಿಗೆ ಕಲಿಯೋದಕ್ಕೆ ಒಂದು ಸೆಟ್, ಈಗೆಲ್ಲ ಹೆಣ್ಮಕ್ಳೇ ಬರ್ತೀರಿ ನೀವು ಫ್ಯಾಷನ್ ಡಿಸೈನಿಂಗ್ ತರಬೇತಿ ಪಡೆಯೋದಕ್ಕೆ ಆಗಿರ್ಬೋದು, ಬ್ಯೂಟಿಷಿಯನ್ ತರಬೇತಿ ಪಡೆಯೋದಕ್ಕೆ ಆಗಿರ್ಬೋದು, ಏನೆಲ್ಲ ಸೇಫ್ಟಿ ಪರ್ಪಸ್?
1: ಎಲ್ಲ ಸೇಫ್ಟಿ ಥರ ಚೆನ್ನಾಗಿದೆ ಮೇಡಮ್, ಏನಿರಲಿ ಏನು ತೊಂದರೆ ಆ ಥರದ್ದು ಏನಿಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು, ಯಾವುದೇ ಥರದ ತೊಂದರೆಗಳಾಗಲಿ ಅನ್ನೋದೆಲ್ಲ ಚೆನ್ನಾಗಿದೆ ಮೇಡಮ್.
0: ಸೊ ಇಷ್ಟೆಲ್ಲ ಸೇಫ್ಟಿ ಇದೆಯಾ ಅನ್ನೋದು?
1: ಹೌದೌದು ಮೇಡಮ್, ನಾವು ಹೌದು
0: ಮನೆ ಹೆಣ್ಮಕ್ಳು ಕರ್ಕೊಬಂದು ಸೇರಿಸ್ಬೇಕು ಅಂತಂದ್ರು ಏನಿದೆ ಅನ್ನೋದು ಗೊತ್ತಾಗಲಿ.
1: ಹೌದೌದು, ಅಟೆಂಡ್ ಅದೇ ನಾವು ಬಂದ ತಕ್ಷಣ ಸೈನ್ ಮಾಡ್ತೀವಿ ರಿಜಿಸ್ಟ್ರಿಗೆ, ಮತ್ತು ನಾವು ಹೊರಗಡೆ ಏನಾದರೂ ಗ್ಯಾಪ್ ತೊಗೊಂಡು ಹೋಗಬೇಕು ಅಂದ್ರೂ ಸೈನ್ ಮಾಡಿ ಹೋಗ್ಬೇಕು ಮೇಡಮ್. ಸೇಫ್ಟಿ ಚೆನ್ನಾಗಿದೆ ಮೇಡಮ್, ಎಲ್ಲಿಗೆ ಹೋದ್ರೂ ಕಾರಣ ಹೇಳಿ ಹೋಗಬೇಕು, ಆ ಥರ ಸುಮ್ಮ ಸುಮ್ಮನೆ ಎದ್ದೋಗಿ ಏನೇನೋ ಮಾಡೋವಂಥದ್ದು ಅದೇನಿಲ್ಲ. ಆಮೇಲೆ ಯಾರು ಬೇರೆಯವ್ರನ್ನೂ ಬಂದು ಅಲೋ ಮಾಡೋವಂಥದ್ದು ಇರೋಲ್ಲ ಮೇಡಮ್, ಚೆನ್ನಾಗೈತೆ, ಸೇಫ್ಟಿ ಚೆನ್ನಾಗೈತೆ. ಹೆಣ್ಮಕ್ಳು
0: 3 ತಿಂಗಳು ತುಂಬಿದ ನಂತರ ಉತ್ತಮ ಟೈಲರ್ ಆಗಿ ಹೊರಹೊಮ್ಮಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶ ಏನು ಮೇಡಮ್?
1: ನಮ್ಮ ಗುರಿ ಅದೇ ಮೇಡಮ್, ಒಂದು ಅಂಗಡಿ ಇಡಬೇಕು, ಒಂದು 2-3 ಜನಕ್ಕೆ ನನ್ನ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಕೆಲಸ, ಅವ್ರಿಗೂ ಸ್ವಲ್ಪ ಸ್ವಾವಲಂಬ ಹತ್ರ ದುಡಿಬೇಕು ಅನ್ನೋದು ಒಂದು, ಹೆಣ್ಮಕ್ಳು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ.
0: ಆರಂಭ
1: ಮಾಡಬೇಕು.
0: ಸೊ ಅದ್ರ ಜೊತೆಗೆ ಇನ್ನೊಂದಷ್ಟು 3-4
1: ಕೆಲಸ ಕೊಡಬೇಕು. ಹೌದು.
0: ಸೊ ಈಗ ನೆಕ್ಸ್ಟ್ ನೀವು ಇಲ್ಲಿಂದ ಟ್ರೈನಿಂಗ್ ಮುಗಿದ ತಕ್ಷಣನೇ ಆರಂಭ ಮಾಡ್ತೀರಾ ಬಿಸ್ನೆಸ್?
1: ಇಲ್ಲ ಮೇಡಮ್, ಸ್ವಲ್ಪ ಟ್ರೈನಿಂಗ್ ಮನೇಲಿ ಸ್ವಲ್ಪ ಮಾಡ್ಕೊಂಡು ಒಂದು 6 ತಿಂಗಳಾದ್ಮೇಲೆ ಇಡ್ತೀನಿ ಮೇಡಮ್. ಸಡನ್ ಆಗಿ ಅಂದರೆ ಇನ್ನೂ ಸ್ವಲ್ಪ ಕಲಿಕೆ ಇರುತ್ತೆ, ಅದೆಲ್ಲ ಕಲಿಬೇಕು, ಕಲಿತೇನೆ ಸುಮ್ಮನೆ ಅಂಗಡಿ ಇಟ್ಟು ಆಮೇಲೆ ಏನೋ ಇದು ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಇನ್ನೊಂದು 6 ತಿಂಗಳು ಚೆನ್ನಾಗಿ ಸ್ಟಿಚ್ ಮಾಡಿ ಆಮೇಲೆ ಅಂಗಡಿ ಇಡಬೇಕು ಅಂತ.
0: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ?
1: ಇದೆ ಮೇಡಮ್, ಚೆನ್ನಾಗಿದೆ. ಅವರೇನೇ ಕಳಿಸಿರೋದು ಮಾಡಿ ಕಲೀರಿ, ಏನಾದರೂ ಒಂದು ಮುಂದೆ ಮಾಡ್ಬೋದಲ್ಲ ಅಂತ ಕಳಿಸಿರೋದು. ಈ ಸಂಸ್ಥೆ ಒಟ್ಟಲ್ಲಿ ನಮಗೆ ಅನುಕೂಲ ಆಯಿತು ಮೇಡಮ್, ಪರವಾಗಿಲ್ಲ, ಇದರಿಂದ ನಮ್ಗೆ ಉಪಯೋಗ ಆಯಿತು. ಇಂಥ ಇದು ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಮಾಡಿದೆ ಮೇಡಮ್. ಈ ಥರ ಸಂಸ್ಥೆ ಇದೆ ಅಂತಲೇ ಕೆಲವ್ರಿಗೆ ಎಲ್ರಿಗೂ ಗೊತ್ತಿರಲ್ಲ ಗ್ರಾಮೀಣ ಇದರಲ್ಲಿ, ಇದ್ರ ಇರೋದ್ರಿಂದ ಎಲ್ಲ ಹೆಣ್ಮಕ್ಳಿಗೂ ಸ್ವಲ್ಪ ಅನುಕೂಲ, ಮನೆಗೆ ಮಕ್ಳಿಗೆ ಜವಾಬ್ದಾರಿಯಾಗಿ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ರು ಮೇಡಮ್. ಫೀಸು ಕಡಿಮೆ ಇದೆ, ಬಂದು ಸೇರ್ಕೋಬೋದು ಮೇಡಮ್, ಏನು ತೊಂದರೆ ಇಲ್ಲ.
0: ನಿಮ್ಮ ಕೈಗೆಟುಕೋ
1: ದರದಲ್ಲಿ ಇದೆ ಮೇಡಮ್.
0: ಈ ಥರ
1: ಹೌದು ಮೇಡಮ್.
0: ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಟ್ರೈನಿಂಗ್ ಬರ್ತಾ ಇದ್ದೀರಲ್ಲ?
1: ಅದೇ ಬೇಗ ಎದ್ದೇಳ್ಬೇಕು, ಬೇಗ ಎದ್ದು ಎಲ್ಲ ಮಾಡಬೇಕು, ಅಲ್ಲಿಂದ ಬಂದು ಇಲ್ಲಿ ಮಾಡಬೇಕು, ಇಲ್ಲಿಂದ ಮೇಡಮ್ ಏನು ಹೇಳ್ಕೊಡ್ತಾರೆ ಅದನ್ನು ನಾವು ಅಲ್ಲಿ ಇಟ್ಕೊಂಡು ಮನೇಲಿ ಮಿಷಿನ್ ಇದ್ರೆ ಅದರಲ್ಲಿ ಹೊಲಿಬೇಕು. ಬಟ್ ಸವಾಲು ಇದ್ರೂ ಒಂಥರ ಖುಷಿ ಅನಿಸುತ್ತೆ ಮೇಡಮ್, ಏನೋ ನಮ್ಮದೇ ಆದ ಒಂದು ಜವಾಬ್ದಾರಿ ತಗೊಂಡು ನಿಭಾಯಿಸ್ತಾ ಇದ್ದೀವಿ ಅಂತ ಒಂದು ಖುಷಿ.
0: ಅಂದರೆ ಇಂದಿನ ಜೀವನ ಶೈಲಿಗೂ ಈಗ ತುಂಬ
1: ಸ್ವಲ್ಪ ವ್ಯತ್ಯಾಸ ಇದೆ, 2 ತಿಂಗಳು ತುಂಬ ವ್ಯತ್ಯಾಸ ಇದೆ. ಅದೇ ಇಲ್ಲಿ ಎಲ್ಲರೂ ಜೊತೆ ಹೊಂದ್ಕೊಂಡಿದ್ದೀವಲ್ವಾ, ಈಗ ಎಲ್ಲರೂ ಒಂಥರ ನಮ್ಮ ಮನೆ ಥರ ಆಗೋಗ್ಬಿಟ್ಟಿದೆ. ಈಗ ಈಗ ಒಂದಿನ ಬಂದಿಲ್ಲ ಅಂದರೂ ಒಂಥರ ಅನಿಸ್ತಾ ಇರ್ತದೆ, ಹೋಗಿಲ್ವಲ್ಲಪ್ಪ ಏನು ಸ್ಟಿಚ್ಗೆ ಏನು ಹೇಳ್ಕೊಟ್ರೆ ಏನು ಅಂತ ಈ ಕಡೆ ಗಮನ ಇರ್ತದೆ.
0: ಕೆಲಸನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ ತರಬೇತಿಯನ್ನು ಕೊಡ್ತಾ ಇದೆ. ಸೊ ಎಷ್ಟು ಅನುಕೂಲ ಆಗ್ತದೆ?
1: ತುಂಬ ಅನುಕೂಲ ಆಗ್ತದೆ ಹೆಣ್ಮಕ್ಳಿಗೆ ಮೇಡಮ್. ಈ ಥರದ್ದು ಇನ್ನೂ ಒಂದು 4 ಕಡೆ ಮಾಡಿದ್ರೆ ಇನ್ನೂ ಒಳ್ಳೆ ಉಪಯೋಗ ಪಡ್ಕೋತಾರೆ ಹೆಣ್ಮಕ್ಳು. ಯಾಕಂದರೆ ಈಗ ಎಷ್ಟೋ ಜನ ಹೊರಗಡೆನೇ ಹೋಗಲ್ಲ, ಅಂಥವ್ರಿಗೆ ಈ ಥರ ಕಲಿತು ಮನೆಯಲ್ಲೇ ಮಾಡೋವಂಥದ್ದು ಒಳ್ಳೆ ಪರವಾಗಿಲ್ಲ ಮೇಡಮ್, ಮಾಡ್ಬೋದು. ಈ ಸಂಸ್ಥೆ ಚೆನ್ನಾಗಿದೆ ಮೇಡಮ್, ಆ ಸಂಸ್ಥೆಗೆ ನಾವು ಧನ್ಯವಾದ ಹೇಳ್ತೀವಿ ಮೇಡಮ್.
0: ಮಹಿಳೆಯರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ?
1: ಮಹಿಳೆಯರು ಅದೇ ಮನೆಯಲ್ಲೇ ಕೂತ್ಕೊಂಡು ಅಲ್ಲಿ ಅದನ್ನೇ ಅದು ಇದು ಅಂತ ಯೋಚನೆ ಮಾಡೋ ಬದಲು ಈ ಥರ ಬಂದು ಹೊರಗಡೆ ಬಂದು ಕಲಿತು ಒಂದು 4 ಕಾಸು ಸಂಪಾದನೆ ಮಾಡಿದ್ರೆ ಅವ್ರವ್ರ ಜವಾಬ್ದಾರಿಗಳನ್ನು ಅವರು ನೋಡ್ಕೋಬೋದು ಮೇಡಮ್. ಎಲ್ಲದಕ್ಕೂ ಮನೆಯಲ್ಲೇ ಕೇಳೋದಕ್ಕಿಂತ ಈ ಥರ ಕಲಿತು ಸಣ್ಣ ಪುಟ್ಟ ಕಲ್ತ್ಕೊಂಡು ಒಂದು 4 ಕಾಸು ಆದರೆ ಅವ್ರಿಗೂ ಖುಷಿ ಇವ್ರಿಗೂ ಖುಷಿ, ದುಡ್ಡಿರೋದ್ರಿಂದ ಎಲ್ರಿಗೂ ಖುಷಿ ಬರುತ್ತೆ ಮೇಡಮ್. ಮೇನ್ ಬೇಕಾಗಿರೋದೆ ದುಡ್ಡು, ಅದಕ್ಕೆ ಒಂದು ಆದಾಯ ಮೂಲ ಕಂಡಿಟ್ಕೊಂಡ್ರೆ ಯಾವ್ದು ಬೇಕಾದ್ರೂ ಮಾಡ್ತೀನಿ ಅನ್ನೋದು ಒಂದು ಧೈರ್ಯ ಬರುತ್ತೆ ಮೇಡಮ್.
0: ಭಾಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ.
1: ಥ್ಯಾಂಕ್ ಯು ಮೇಡಮ್. ನಮ್ಮ ಗೀತಾ ಮೇಡಮ್ಗೆ ತುಂಬ ಧನ್ಯವಾದಗಳು, ತಾಳ್ಮೆಯಿಂದ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ, ತುಂಬ ಧನ್ಯವಾದಗಳು.
2: ನನ್ನ ಹೆಸರು ಐಶ್ವರ್ಯ ಅಂತ ಮ್ಯಾಮ್. ನಾನು ಹುಣಸೂರಲ್ಲೇ ನರ್ಸರಿ ಐತೆ, ಅಲ್ಲಿ ವೆಂಕಟೇಶ್ವರ ಲೇಔಟ್ ಅಂತಿದೆ, ಅಲ್ಲಿ ಇರೋದು ನಾನು. ನಾನು ಬಂದು ಹೌಸ್ ವೈಫು, ಮನೇಲಿ ನಾನು ನನ್ನ ಗಂಡ ಮತ್ತು ನಮ್ಮ ಅತ್ತೆ ಪಾಪು ಇದೆ.
0: ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ?
2: ನಾನು ಮೇಡಮ್ PUC ಆಗಿದೆ ಮ್ಯಾಮ್. ನಂದು
0: ಫ್ಯಾಷನ್ ಡಿಸೈನಿಂಗ್ ಟ್ರೈನಿಂಗ್ ತಗೋಬೇಕು ಅಂತ ಯಾಕೆ
2: ಮ್ಯಾಮ್? ನನ್ನ ಫ್ರೆಂಡ್ ಒಬ್ಬರು ಹಣ್ಣೂರಲ್ಲಿ ಅಂಗಡಿ ಇಟ್ಕೊಂಡಿಲ್ಲ ಇನ್ನು, ಮನೆಯಲ್ಲೇ ವರ್ಕ್ ಇದನ್ನು ಮಾಡ್ತಿದ್ದೆ, ಸ್ಟಿಚಿಂಗ್ ಮಾಡ್ತಿದ್ದಾರೆ.

0: ಅವರು ಒಂದು ತಿಂಗಳಿಗೆ ಆದಾಯ 10-15 ಆಗುತ್ತೆ, ಅಷ್ಟನ್ನ ಅರ್ನ್ ಮಾಡ್ತಿದ್ದಾರೆ. ಅವ್ರು ನೋಡಿ ನಾವು ಏನು ಮಾಡಿಲ್ಲ ಅಂದರೆ ಏನು ಪ್ರಯೋಜನ? ಮತ್ತು ಅವ್ರು ನೋಡಿ ಇನ್ಸ್ಪೈರ್ ಆಗಿ ಮ್ಯಾಮ್ ಇಲ್ಲಿಗೆ ಬಂದು ನಾನು ಕಲ್ತ್ಕೊಂಡು ನನ್ನ ಮನೆ ಜವಾಬ್ದಾರಿಲಿ ಸ್ವಲ್ಪನಾದರೂ ಹೊರೆಯನ್ನು ಕಡಿಮೆ ಮಾಡಬೇಕು ಅನ್ನೋದು ನನ್ನದು ಮ್ಯಾಮ್ ಇಂಟೆನ್ಷನ್.
1: ಅವ್ರು ಇಲ್ಲಿ ತರಬೇತಿಯನ್ನು ಪಡ್ಕೊಂಡು?
0: ಇಲ್ಲ ಮ್ಯಾಮ್, ಅವರೂ ಸ್ವಾಮಿ ವಿವೇಕಾನಂದ ಇದರಲ್ಲೇ ತರಬೇತಿ ಪಡ್ಕೊಂಡಿದ್ದಾರೆ ಮ್ಯಾಮ್. ಅವರು ಆ ಮಾರ್ಗದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ಮ್ಯಾಮ್.
1: ಎಷ್ಟು ದಿನ ಆಯಿತು ನೀವು
0: ಮ್ಯಾಮ್? ಒಂದು 2 ತಿಂಗಳಾಯಿತು ಮ್ಯಾಮ್.
1: ಏನೇನೆಲ್ಲ
0: ಕಲ್ಸ್ ಮ್ಯಾಮ್? ಎಮ್ಮಿಂಗು, ಮತ್ತು ಗುಂಡಿ ಹಾಕೋದು, ಕಾಜ ಮಾಡೋದು, ಮತ್ತು ಇದನ್ನು ಪ್ಯಾಚ್ ವರ್ಕ್ ಹೇಗೆ ಮಾಡೋದು ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತು ಚಡ್ಡಿ, ಮಾಮೂಲಿ ಫ್ರಾಕು, ಗೌನ್ಸು, ಮತ್ತು ಲಾಂಗ್ ಫ್ರಾಕ್ಸು, ಲಂಗ ಬ್ಲೌಸು, ಮತ್ತು ಸುಮಾರು ಒಂದು 4-5 ಪಾಪುಗಳಿಗೆ ಅಂದರೆ ವೇಸ್ಟ್ ಬಟ್ಟೆಗಳಿಂದ ಬೇಬಿ ಜಬ್ಲ ಹೊಲಿಯೋದು ಹಿಂಗೆಲ್ಲ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ವೇಸ್ಟ್ ಬಟ್ಟೆ ಯೂಸ್ ಮಾಡಿಕೊಂಡು ಹೇಗೆ ಇದನ್ನು ಮಾಡೋದು ಅಂತಲೂ ಹೇಳ್ಕೊಟ್ಟಿದ್ದಾರೆ.
1: ಈಗ ನಿಮ್ಮ ಫ್ರೆಂಡು ಒಂದು ಸ್ವಉದ್ಯೋಗನ ಮಾಡ್ತಾ ಇದ್ದಾರೆ.
0: ಹೌದು,
1: ಅವರನ್ನು ನೋಡಿ ಇನ್ಸ್ಪಿರೇಷನ್ನಿಂದ
0: ನಾನು
1: ಬಂದಿದ್ದೀನಿ.
0: ಹೌದು ಮ್ಯಾಮ್.
1: ಸೊ ಇವಾಗ ಅನಿಸ್ತಿದ್ಯಾ ನಿಮಗೆ ನಾನು ಅದೇ ಥರ
0: ಆಗ್ತೀನಿ, ಮರ್ನ್ ಮಾಡ್ಬೋದು,
1: ಉತ್ತಮ ಟೈಲರ್
0: ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮ್ಯಾಮ್?
1: ಅನಿಸುತ್ತೆ
0: ಮ್ಯಾಮ್.
1: ಈ 3 ತಿಂಗಳ ತರಬೇತಿ ಮುಗಿಯೋಷ್ಟು ನೀವು ಉತ್ತಮ ಟೈಲರ್ ಆಗಿ ಹೊರ ಹೊಂತೀರಾ?
0: ಹೌದು ಮ್ಯಾಮ್, ಹೊಂತೀನಿ ನಾನು. ಆ ಕಾನ್ಫಿಡೆನ್ಸ್ ನನಗಿದೆ ಮ್ಯಾಮ್.
1: ನಿಮ್ಮ ಕೈಗೆಟುಕುವ ದರದಲ್ಲಿ ಒಂದು ತರಬೇತಿ ಸಿಗ್ತಾ ಇದೆಯಾ ಹೇಗೆ ಮೇಡಮ್?
0: ಹೌದು ಮ್ಯಾಮ್, ಇದು ತುಂಬ ಬಡ ಕುಟುಂಬಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಮ್ಯಾಮ್. ಹೆಣ್ಮಗಳುಗಳನ್ನ ಕಳಿಸೋದಕ್ಕೆ 1,000 2,000 ಅಥವಾ 3,000 ಮ್ಯಾಮ್, 5,000 ತನಕನೂ ಐತೆ ಮ್ಯಾಮ್. ಇದು ಹೆಂಗೆ ಗೊತ್ತಾ, ಪಾಪ ಮಕ್ಕಳಿಗೆ ಹೆಣ್ಮಕ್ಳುಗಳಿಗೆ ಒಂದು ಕೈಗೆಟುಕುವ ದರ ಅಂತಂದರೆ ಅವ್ರ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರಲ್ಲ ಅದು ಇಂಪಾರ್ಟೆಂಟು ಮ್ಯಾಮ್. ಇದರಲ್ಲಿ ಅಂದರೆ ಮಕ್ಳುಗಳು ಹೆಣ್ಮಕ್ಳನ್ನ ಹೇಗೆ ಕಳಿಸೋದು ಹೊರಗಡೆ ಅನ್ನೋದು ಭಯ ಭಯ ಇರಬಾರ್ದು ಮ್ಯಾಮ್. ಇಲ್ಲಿ ಎಲ್ಲ ಸ್ಪೆಷಾಲಿಟೀಸ್ ಇದೆ ಮ್ಯಾಮ್. ಒಂದು ಹೆಣ್ಮಕ್ಳು ಒಳಗಡೆ ಬರ್ಬೇಕು ರಿಜಿಸ್ಟ್ರ್ ಸೈನ್ ಮಾಡಿ ಬರ್ತೀವಿ ಮ್ಯಾಮ್. ಹೊರಗಡೆ ಹೋಗ್ಬೇಕಾದ್ರೆ ನಮ್ಗೇನಾದರೂ ಬೇಕು ಅಂದರೆ ಮಧ್ಯದಲ್ಲಿ ಹೋಗ್ಬೇಕು ಅಂದ್ರೂ ಸೈನ್ ಮಾಡಿ ಹೋಗಿ ಬರ್ತೀವಿ ಮ್ಯಾಮ್. ಅಂದರೆ ಇಲ್ಲಿ ರೂಲ್ಸ್ಗಳು ಚೆನ್ನಾಗಿದೆ ಮ್ಯಾಮ್. ಹೆಣ್ಮಕ್ಳುಗಳನ್ನ ನೋಡ್ಕೊಳ್ಳೋ ರೀತಿ, ಮತ್ತು ಸರ್ಗಳಾಗಲಿ ಮ್ಯಾಮ್ಗಳಾಗಲಿ ಯಾರನ್ನು ಹೆಣ್ಮಕ್ಳ ವಿಷಯದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ಮ್ಯಾಮ್. ಅಂದರೆ ಹೋಗೋದು ಚಲನ ವಲನ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ.
1: ಸೊ 3 ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶನ ತಿಳಿಸೋದಾದ್ರೆ
0: ಮ್ಯಾಮ್? ಗುರಿ ಉದ್ದೇಶ ಅನ್ನೋದಕ್ಕಿಂತ ಫಸ್ಟ್ ಒಂದು 6 ತಿಂಗಳು ಬೇರೆ ಅಂಗಡಿಗಳಲ್ಲಿ ಹೋಗಿ ನಾನು ವರ್ಕ್ ಮಾಡಿ ಅವ್ರ ಹತ್ರ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಆಮೇಲೆ ಇಡಬೇಕು ಅನ್ನೋದೊಂದು ನಂದು ಇಂಟೆನ್ಷನು. ಯಾಕಂದರೆ ಫಸ್ಟಾಗಿ ಇಟ್ಬಿಟ್ರೆ ಮ್ಯಾಮ್ ನಂಗೆ ಅರ್ಧಂಬರ್ಧ ಗೊತ್ತಿರುತ್ತೆ. ಈಗ ಪೂರ್ತಿ ಈಗ ಹೋದ ತಕ್ಷಣ ಪೂರ್ತಿ ಕಲ್ತಿದ್ದೀನಿ ಅಂತ ಹೇಳೋಕ್ಕಾಗೋದಿಲ್ಲ ಮ್ಯಾಮ್. ಅರ್ಧಂಬರ್ಧ ಸ್ವಲ್ಪ ಏನಾದ್ರೂ ವ್ಯತ್ಯಾಸಗಳಾದ್ರೂ ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಾನೇ ಓನಾಗಿ ಅಂಗಡಿ ಮಾಡಬೇಕು ಅನ್ನೋದು ಒಂದು ಐತೆ.
1: ಮುಂಚೆ ಏನು ಮಾಡ್ತಾಯಿದ್ರಿ
0: ಮ್ಯಾಮ್? ಏನೂ ಮಾಡಿಲ್ಲ, ಮನೆಯಲ್ಲೇ ಇದ್ದೀನಿ, ಹೌಸ್ ವೈಫು, ಪಾಪ ನೋಡ್ಕೊಂಡು ಮನೆಯಲ್ಲೇ ಇದ್ದೆ ಮ್ಯಾಮ್.
1: ವೀರ ಸೆಂಟ್ರ್ ಬಗ್ಗೆ ಅಂದರೆ ಕೆಲ್ಚನಳ್ಳಿಗೆ ಅಷ್ಟೇ ಸೀಮಿತ ಆಗಿರದೆ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಲ್ಲ ಇಲ್ಲಿ ಬಂದು ಟ್ರೈನಿಂಗ್ ಕೊಡ್ತಾ ಇದೆ, ಎಷ್ಟು ಅನುಕೂಲ ಆಗ್ತಾ ಇದೆ
0: ಮೇಡಮ್? ಅನುಕೂಲ ಅನ್ನೋದಕ್ಕಿಂತ ಹೆಣ್ಮಕ್ಳುಗಳು ಮುಂದೆ ಬರೋದಕ್ಕೆ ಒಂದು ದಾರಿ ಮಾಡಿಕೊಡ್ದೈತೆ ಮ್ಯಾಮ್. ಹೆಣ್ಮಕ್ಳುಗಳು ಬರೀ ಅಡುಗೆ ಮನೆಗೆ ಸೀಮಿತ ಆಗಬಾರ್ದು ಅನ್ನೋದೊಂದು ಇಂಟೆನ್ಷನಿಂದ ಇದನ್ನ ತರಬೇತಿ ಕೊಡ್ತಿದ್ದಾರೆ ಹೆಣ್ಮಕ್ಳುಗಳು. ಮೇಡಮ್ ಒಂದು ಮನೇಲಿ ಒಂದು 500 ರೂಪಾಯಿ ಬ್ಲೌಸ್ ಹೊಲಿದ್ರು ಮೇಡಮ್ ಇವತ್ತೊಂದು ಬೆಲೆ ಐತೆ ಮ್ಯಾಮ್ ಹೆಣ್ಮಕ್ಳುಗಳಿಗೆ. ನಮಗೂ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ, ನಮ್ಮ ವೈಫ್ ಆಗಲಿ ನಮ್ಮ ಇವು ಸೊಸೆ ಆಗಲಿ ಅಂತ ಮನೆಯಲ್ಲಿ ನಮ್ಮ ಮೇಲೆ ಸ್ವಲ್ಪ ಗೌರವ ಜಾಸ್ತಿ ಆಗುತ್ತೆ ಮೇಡಮ್. ಬಿಡೋ ಇವಳೇನು ಅಡುಗೆ ಮಾತ್ರ ಅಡುಗೆ ಮಾಡ್ಕೊಂಡೇ ಇರ್ತಾಳೆ, ಕಸ ಗುಡಿಸ್ಕೊಂಡಿರ್ತಾಳೆ ಅನ್ನೋದು ಬಿಟ್ಟು ಹೊರಗೆ ನಮಗೂ ದುಡಿಯೋಕ್ಕೆ ಹೆಲ್ಪ್ ಮಾಡ್ತಾಳೆ ಅನ್ನೋದೊಂದು ಮನೋಭಾವನೆ ಬರುತ್ತೆ ಮೇಡಮ್ ಅವರಿಗೆ. ಗಂಡು ಮಕ್ಕಳು ನಿರ್ವಹಣೆ
1: ಇವತ್ತು ಇಲ್ಲಿ ತನಕ ಬಂದು ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡ್ಕೊಂಡು ಮಕ್ಕಳಿಗಾಗಲಿ ಅಥವಾ ಗಂಡನಿಗಾಗಲಿ ಒಂದು ಬಟ್ಟೆ ಹೊಲ್ಕೊಂಡು ಬಟ್ಟೆ ಹಾಕ್ಸಿ ನೋಡೋದ್ರಲ್ಲಿ ಎಷ್ಟು ಖುಷಿ.
0: ಹೌದು ಮೇಡಮ್, ಅಂದರೆ ಮ್ಯಾಮ್ ಅಂದರೆ ನಾನು ಸ್ವತಃ ನಾನು ಹಾಕು ಹೊಲ್ದು ಬಿಟ್ಟು ಕೊಟ್ಟರೆ ಮೇಡಮ್ ಆ ಖುಷಿ ನನಗೆ ಅದನ್ನು ಬೃಷ್ಟ ಅನ್ನೋದಿನ ಅಂತ ಹೇಳ್ತಾರಲ್ಲ ಮ್ಯಾಮ್, ಅದಕ್ಕಿಂತನೂ ಚೆನ್ನಾಗಿರುತ್ತೆ ಮೇಡಮ್ ಫೀಲ್. ಅದು ಈಗ ನನ್ನ ಮಗುಗೆ ನಾನು ಒಂದು ಫ್ರಾಕ್ ಹೊಲ್ಕೊಂಡೋಗಿ ಹಾಕಿದೆ ಮೇಡಮ್, ಮನೆಯಲ್ಲೆಲ್ಲ ಖುಷಿ ಪಟ್ಟರು. ಅಂದರೆ ಆ ಫೀಲ್ ಹೇಳೋಕ್ಕಾಗೋದಿಲ್ಲ ಮೇಡಮ್. ಅಂದರೆ ನಾನು ಹೊಲ್ದು ನಾನು ಇದನ್ನು ಮಾಡಿದೆ ಅಂದರೆ ನನಗೆ 0% ನಾಲೆಡ್ಜ್ ಮ್ಯಾಮ್. ಇಲ್ಲಿಗೆ ಬಂದಾಗ ನಾನು ಪೆಡ್ಲಿಂಗ್ ಹೆಂಗೆ ಮಾಡಬೇಕು ಅಥವಾ ಸೂಜಿಗೆ ದಾರ ಹಾಕೋಕ್ಕೂ ಬರ್ತಿರಲಿಲ್ಲ ಮ್ಯಾಮ್. ನಮ್ಮ ಗೀತಾ ಮ್ಯಾಮು ಪೇಷನ್ಸಿಂದ ಒಂಚೂರು ಅಂದರೆ ನಾವು ಎಷ್ಟು ಇದನ್ನು ಕೊಟ್ಟಿದ್ದೀವಿ ಮ್ಯಾಮ್ಗೆ ಅಂದರೆ ಅದನ್ನೆಲ್ಲ ತಡ್ಕೊಂಡು ನಮಗೆ ಅಂದರೆ ಮ್ಯಾಮ್ 0% ನಂಗೆ ತಲೆಗೆ ಅಷ್ಟು ಬೇಗ ಹೋಗೋದಿಲ್ಲ. ಅದನ್ನು ಒತ್ತಿ ಒತ್ತಿ ಕೇಳಿ ಕೇಳಿ ಮ್ಯಾಮ್ ಹತ್ರ ಇಳಿಸ್ಕೊಂಡು ಮಾಡಿರೋದು ಮ್ಯಾಮ್. ಸವಾಲು ಅಂದರೆ ಮ್ಯಾಮ್ ಬೇಗ ಮಾಮೂಲಿ ಬೇಗ ಎದ್ದು ಬರಬೇಕು, ಪಾಪೂರ್ನ ನೋಡ್ಕೊಳ್ಳೋದಕ್ಕೆ ಬಿಟ್ಬಿಟ್ಟು ಬರಬೇಕು. ಇದೆ ಅದು ಬಿಟ್ಟರೆ ಯಾವ ಪ್ರಾಬ್ಲಮ್ಸು ಇಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಾನು ಏನೇ ಮಾಡ್ತೀನಿ ಅಂದರೂ ನಮ್ಮ ಮನೇಲಿ ಸಪೋರ್ಟ್ ಇದೆ ಮ್ಯಾಮ್. ಬೇರೆಯವ್ರ ಹತ್ರ ಅದನ್ನು ಮಾಡಿಬಿಡ ಇದನ್ನು ಮಾಡಿಬಿಡ ಅಂತೇನು ಹೇಳೋದಿಲ್ಲ. ನಾನು ಏನು ಮಾಡ್ತೀನಿ ಅಂದರೂ ಮಾಡ್ತೀನಿ ಅಂದರು. ಇವಾಗ ಮಿಷಿನ್ ತಗೊಟ್ಟಿದ್ದಾರೆ, ಮಿಷಿನ್ ಮನೆಯಲ್ಲೇ ಇದೆ, ಅದರಲ್ಲೂ ಸ್ಟಿಚ್ ಮಾಡ್ತೀನಿ ಮ್ಯಾಮ್. ಇಲ್ಲಿ ಮ್ಯಾಮ್ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ಇಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಮನೆಗೆ ಹೋಗಿ ಸ್ಟಿಚ್ ಮಾಡಿ ಮತ್ತೆ ಕಟ್ಟಿಂಗ್ ಹಾಕ್ಕೊಂಡು ಅಲ್ಲೊಂದು ಇನ್ನೊಂದು ಸ್ಟಿಚ್ ಮಾಡ್ತೀನಿ ಮೇಡಮ್ ನಾನು.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ?
0: ಸಹಕಾರ

0: ತುಂಬ ಇದೆ ಮ್ಯಾಮ್. ಅಂದರೆ ಅದನ್ನು ಹೇಳೋಕ್ಕಾಗೋದಿಲ್ಲ ಮ್ಯಾಮ್. ಸಪೋರ್ಟ್ ಹೆಣ್ಮಕ್ಳಿಗೆ ಮೇನ್ ಬೇಕಾಗಿರೋ ಸಪೋರ್ಟು ಮ್ಯಾಮ್. ಅವ್ರೇನು ಮಾಡ್ತಾರೆ, ನಿಮ್ಮ ಕೈಲಿ ಏನಾಗುತ್ತೆ, ನೀವೇನು ಮಾಡೋಕ್ಕಾಗುತ್ತೆ ಹೆಣ್ಮಕ್ಳು ಅನ್ನೋದು ಬಿಟ್ಬಿಡ್ಬೇಕು ಮೇಡಮ್. ಯಾರೇ ಆದ್ರೂ ಹೆಣ್ಮಕ್ಳುಗಳಿಗೆ ಮುಂದೆ ಬರೋದಕ್ಕೆ ಹೆಲ್ಪ್ ಮಾಡಬೇಕು ಮೇಡಮ್. ಅಂದರೆ ಹೆಣ್ಮಕ್ಳ ಕೈಲಿ ಏನಾಗುತ್ತೆ, ಬರೀ ಅಡುಗೆ ಮಾಡಿಕೊಂಡು ಮಕ್ಳು ನೋಡ್ಕೊಳಕ್ಕೆ ಅಷ್ಟೇ ಅಂತ ಅನಿಸ್ಬಾರ್ದು ಮೇಡಮ್. ಅವ್ರಿಗೆ ಒಂಚೂರು ಒಂದು ಬ್ಯಾಕ್ ಸಪೋರ್ಟ್ ಒಂದು ಸ್ವಲ್ಪ ಕೊಟ್ರು ಮೇಡಮ್ ಹೆಣ್ಮಕ್ಳುಗಳು ಇವತ್ತು ಏನು ಬೇಕಾದರೂ ಮಾಡ್ತಾರೆ ಮೇಡಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು.
1: ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರು ಮೇಡಮ್, ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಹತ್ರ ಭೀತಿ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಧನ್ಯವಾದ.
0: ಥ್ಯಾಂಕ್ ಯು ಸೋ ಮಚ್. ಈ ಸಂಸ್ಥೆಯಿಂದ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದಾಗಿದೆ, ನನ್ನಂಥ ಎಷ್ಟೋ ಹೆಣ್ಮಕ್ಳುಗಳಿಗೂ. ಅಂದರೆ ತಾನು ದುಡ್ದು ನನ್ನ ಮನೆ ನೋಡ್ಕೋಬೋದು ಅನ್ನೋ ಇದನ್ಗೂ ಬಂದಿದೆ ಮೇಡಮ್, ಅಷ್ಟೇ ಕಾನ್ಫಿಡೆನ್ಸ್ ಬಂದಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್.
2: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇಶು

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ದಿನಾಂಕ 22/8/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ 24 ಗಂಟೆಗಳು ತುರ್ತು ಚಿಕಿತ್ಸೆ ಸೌಲಭ್ಯ ಮಾತ್ರ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337760608.
1: ಮತ್ತೊಂದು ದೂರವಾಣಿ ಸಂಖ್ಯೆ

0: 6029921211.
1: ಧನ್ಯವಾದಗಳು.
2: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಮತ್ತು ಬರ ನಿರ್ವಹಣೆ ಕುರಿತು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆಎಚ್ ರವಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರೆ, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದಲ್ಲಿ ಬಿಳಿಸುಳ್ಳ ರೋಗ ನಿರ್ವಹಣೆ ಹಾಗೂ ಬರ ನಿರ್ವಹಣೆಯ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆಎಚ್ ರವಿರವರು. ನೀವು ಕೂಡ ಕರೆ ಮಾಡಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
5: ನಮಸ್ತೆ.
4: ಸರ್, ಬಹಳ ಖುಷಿ ಆಗ್ತಾ ಇದೆ ಸರ್, ಯಾಕಂದ್ರೆ ತಾವು ಎರಡನೇ ಸರಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ರೈತರ ಜೊತೆ ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಬಿಳಿಸುಳಿ ರೋಗ ಇರ್ಬೋದು ಮತ್ತು ಅದರ ಹತೋಟಿ ಹಾಗೂ ಈ ಒಂದು ಈ ವರ್ಷದ ಒಂದು ಮಳೆ ಒಂದು ಬರ ನಿರ್ವಹಣೆ ಕುರಿತು ನಮ್ಮ ಕೇಳುಗರಿಗೆ ಅಥವಾ ನಮ್ಮ ಸಮುದಾಯಕ್ಕೆ ಒಂದು ಮಾಹಿತಿಯನ್ನು ಕೊಡಲು ತಾವು ಬಂದಿರ್ತೀವಿ. ಸರ್, ಮೊದಲನೇದಾಗಿ ಈ ಒಂದು ಮುಸುಕಿನ ಜೋಳ ಬೆಳೆಗಾರರು ಪ್ರಸ್ತುತ ಈ ಒಂದು ಬಿಳಿಸುಳಿ ರೋಗ ಇರ್ಬೋದು ಅಥವಾ ಮಳ ಕೊರತೆಯಿಂದ ಆತಂಕದಲ್ಲಿದ್ದಾರೆ. ಸೊ ಈ ಎರಡೂ ಸಮಸ್ಯೆಗಳನ್ನು ರೈತರು ಹೇಗೆ ಗುರುತಿಸಿ ಸೂಕ್ತ ಸಮಯದಲ್ಲಿ ನಿರ್ವಹಣೆ ಮಾಡ್ಕೊಳ್ಬೇಕು ಎಂಬುದರ ಕುರಿತು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಬೋದ ಸರ್?
5: ಈಗ ಮೊದಲನೇದಾಗಿ ತಾವು ಹೇಳ್ದಂಗೆ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಅನ್ನೋದು ಕಳೆದ ಒಂದು ವರ್ಷದಿಂದ ಹೆಚ್ಚಿನ ರೀತಿಯಲ್ಲಿ ಬಾಧಿಸ್ತಾ ಇದೆ. ಕಳೆದ ವರ್ಷ ಸ್ವಲ್ಪ ಪ್ರಮಾಣದಲ್ಲಿತ್ತು, ಈ ವರ್ಷ ಇನ್ನೂ ಜಾಸ್ತಿ ಆಗಿದೆ. ಏನಂದ್ರೆ ಇದು ಒಂದು ಶಿಲೀಂಧ್ರ ಅಂದ್ರೆ ಫಂಗಲ್ ಅಂತೀವಿ, ಫಂಗಲ್ ಡಿಸೀಸ್ ರೋಗ. ಇದು ಮೂರು ಮಾರ್ಗಗಳಲ್ಲಿ ಹರಡುತ್ತೆ. ಒಂದು ಬೀಜದಿಂದ, ಇನ್ನೊಂದು ಮಣ್ಣಿನಿಂದ, ಇನ್ನೊಂದು ಗಾಳಿಯಲ್ಲಿ. ಈ ರೀತಿ ಇದು ಹರಡುತ್ತೆ. ಬಟ್ ನಾವು ಏನ್ ಮಾಡಿದೀವಿ, ಕಳೆದ ವರ್ಷ ಬಿತ್ತನೆ ಬೀಜ ಈ ರೀತಿ ಬಿತ್ತನೆ ಮಾಡಿದಂತ ಸಂದರ್ಭದಲ್ಲಿ ರೋಗ ಕಾಣಿಸ್ಕೊಂಡಿದ್ರಿಂದ ಈ ವರ್ಷ ಮೈಸೂರು ಜಿಲ್ಲೆಯಲ್ಲಿ ಏನೆಲ್ಲ ಮುಸುಕಿನ ಜೋಳದ ಬಿತ್ತನೆ ಬೀಜವನ್ನ ವಿತರಣೆ ಮಾಡಿದ್ದಾರೆ ಅವಕ್ಕೆಲ್ಲದಕ್ಕೂ ಕಂಪನಿ ಕಡೆಯಿಂದನೇ ಟ್ರೀಟ್ಮೆಂಟ್ ಅಂದ್ರೆ ಬೀಜೋಪಚಾರವನ್ನ ಮಾಡಿಸಿ ಮತ್ತೆ ಅವ್ರು ಮಾಡಿಸಿದಾರ ಇಲ್ವಾ ಅಂತ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯದಿಂದ ಪರೀಕ್ಷೆ ಮಾಡಿಸಿ ನಂತರ ವಿತರಣೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಇನ್ನೊಂದು ಎರಡನೇದು ಇದು ಏನಾಗುತ್ತೆ, ಶಿಲೀಂಧ್ರ ಭೂಮಿಯಲ್ಲಿ ಇರ್ತದೆ, ಮಣ್ಣಿನಲ್ಲಿ ಇರ್ತದೆ. ಇದು ಸುಮಾರು ಎರಡರಿಂದ ಮೂರು ವರ್ಷ ಅಷ್ಟದವರೆಗೂ ಇರೋ ಸಾಧ್ಯತೆಗಳಿರ್ತದೆ. ಮತ್ತೆ ಅದು ಬೇರಿನ ಮುಖಾಂತರ ಕೂಡ ಗಿಡಕ್ಕೆ ಹಬ್ಬುತ್ತೆ. ಆಮೇಲೆ ಇನ್ನೊಂದು ಇವು ಊಸ್ಪೋರ್ಸ್ ಅಂತೀವಿ, ಅಂದ್ರೆ ಜೀವಾಣುಗಳು ಬಿಳಿ ಬಿಳಿಯ ಎಲೆ ಕೆಳಗಡೆ ಇರ್ತವೆ, ಬೆಳ್ಳಿಗೆ ಪೌಡರ್ ತರ ಇರ್ತದೆ, ಪೌಡರ್ ತರ ಇರ್ತದೆ. ಅವು ಗಾಳಿಲಿ ಆಡ್ತವೆ, ಗಾಳಿಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗಿ ಆ ರೀತಿನೂ ಕೂಡ ಆಡ್ತದೆ. ಇನ್ನೊಂದು ಬದುಗಳ ಮೇಲೆ ಇರ್ತಕ್ಕಂಥ ಗಿಡಗಂಟೆಗಳ ಮೇಲೆ ಇದು ಉಳ್ಕೊಂಡಿರ್ತದೆ ಗಾಳಿಲಿ ಹೋಗಿ. ಆಮೇಲೆ ನೀವು ಮುಸುಕಿನ ಜೋಳ ತೆಗೆದ ಮೇಲೆ ಅದು ಬದು ಕ್ಲೀನ್ ಮಾಡಲ್ಲ ನೀವು, ಬದು ಹಂಗೆ ಇರ್ತದೆ, ತಿರ್ಗ ಇನ್ನೊಂದು ಬೆಳೆ ಹಾಕ್ತೀರ, ತಿರ್ಗ ಅದು ಆ ಗಾಳಿಗೆ ಹರಡಿ ಬರ್ತದೆ. ಈಗ ಇದಕ್ಕೆ ನೋಡಿ, ಇದು ಒಂದು ಸಾಧಾರಣವಾದ ರೋಗ, ಸಾಮಾನ್ಯವಾಗಿ ಹೇಳೋದಾದ್ರೆ ಇದು ಏನು ಮೇಜರ್ ಡಿಸೀಸ್ ಆಗಿರ್ಲಿಲ್ಲ, ಇದು ಮೈನರ್ ಡಿಸೀಸ್, ಸಣ್ಣ ರೋಗ, ಬಟ್ ಅದು ದೊಡ್ಡ ರೋಗವಾಗಿ ಮಾರ್ಪಾಡಾಗಿದೆ. ಅದಕ್ಕೆ ಕಾರಣಗಳು ಏನಪ್ಪ ಅಂತ ಅಂದ್ರೆ, ನಾವು ಇಲ್ಲಿ ನಮ್ಮ ಪ್ರಮುಖವಾಗಿ ಸರಗೂರು, ಎಚ್ ಡಿ ಕೋಟೆ ಮತ್ತೆ ಕೆಲವು ಒಂದು ಭಾಗದ ಹುಣಸೂರು, ಪಿರಿಯಾಪಟ್ಟಣ ಈ ಭಾಗಗಳಲ್ಲಿ ಈ ಮುಸುಕಿನ ಜೋಳವನ್ನ ಮೇವಿನ ಬೆಳೆಗಾಗಿ ಮೂರುವರೆ ತಿಂಗಳು ಬೆಳೆ ಮಾಡಿ ಪದೇ ಪದೇ ಅದೇ ಬೆಳೆಯನ್ನ ಬೆಳೀತಕ್ಕಂಥದ್ದು, ಅವಾಗ ಏನಾಗ್ತದೆ ಅದು ಮಣ್ಣಲ್ಲಿ ಇರ್ತದೆ, ನೆಕ್ಸ್ಟ್ ಬಂದ ತಕ್ಷಣ ಅದು ಈಸಿಯಾಗಿ ಆಹಾರ ಸಿಕ್ತಂಗಿದೆ, ಅಷ್ಟು ಮಣ್ಣೆಲ್ಲ ಇರ್ತದೆ, ತಕ್ಷಣ ಸ್ಪ್ರೆಡ್

0: ಆಗ್ತದೆ. ಸೊ ಅದಕ್ಕೆ ಈಗ ನೋಡಿ ಏನು ಈಗ ಪರ್ಯಾಯ ಮಾರ್ಗ ಏನಪ್ಪ ಅಂದ್ರೆ ಈ ಕೆಮಿಕಲ್ ಟ್ರೀಟ್ಮೆಂಟ್ ಇದೆಲ್ಲ ಇದೆ. ಆದಾಗ್ಯೂ ಈ ಸಲ ಕೆಲವು ಕಡೆ ಕಂಟ್ರೋಲ್ ಬಂದಿಲ್ಲ. ಈ ಸಲ ಏನು ನಾವೇನ್ ಹೇಳ್ತೀವಿ, ಬಿತ್ತನೆಯಾದ 15 ದಿವಸದೊಳಗೆ 15-20 ದಿವಸದೊಳಗೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ಇರುವಂತ ಒಂದು ಪೌಡರ್ ಅನ್ನ 2 ಗ್ರಾಂ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು ಅಂತೀವಿ. ಅದಾದ್ಮೇಲೆ 20 ರೋಗ ಬರಲಿ
1: ಮಾಡಬೇಕು
0: 25-30 ದಿವಸಗಳ ನಂತರ ಅಜಾಕ್ಸಿಸ್ಟೋಬಿನ್ ಪ್ಲಸ್ ಡೈಫೆನಾಕನಜೋಲ್ ಅಂತ ಒಂದು ಕೆಮಿಕಲ್ ಇದೆ, ಕಾಂಬಿನೇಷನ್ ಲಿಕ್ವಿಡ್, ಅದು 1 ml 1 ಲೀಟರ್ ನೀರಿಗೆ ಇದನ್ನ 25-30 ದಿವಸದಲ್ಲಿ ಸ್ಪ್ರೇ ಮಾಡಬೇಕು. ಆಯ್ತಾ, ಈ ಕೆಲವರು ಇಷ್ಟು ಮಾಡಿದ್ರು ಬರೋ ಚಾನ್ಸಸ್ ಇದೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಪರ್ಯಾಯ ಮಾರ್ಗ ಏನು ಅಂದ್ರೆ ಹಲವಾರು ಬೇಸಾಯ ಪದ್ಧತಿಗಳು ಇದಾವೆ. ಒಂದು ಬೇಸಿಗೆ ಮುಂಗಾರು ಆರಂಭವಾಗುವಾಗ ಒಂದು ಆಳವಾದ ಉಳುಮೆಯನ್ನ ಮಾಡಬೇಕು, ಬಿಸಿಲಿಗೆ ಅದು ತೆರಕಬೇಕು. ಅಂದ್ರೆ ಆ ಸ್ಪೋರ್ಟ್ಸ್ಗಳು ಭೂಮಿಲಿ ಏನಿರ್ತವೆ ಅವು ಬಿಸಿಲಿಗೆ ಬಂದು ಸಾಯ್ಬೇಕು. ಆಮೇಲೆ ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು, ಬೆಳೆ ಪರಿವರ್ತನೆ ಅಂದ್ರೆ ದ್ವಿದಳ ಧಾನ್ಯಗಳಾದಂತ ಅವರೆ, ತೊಗರಿ, ಅಲಸಂದೆ ಇಂಥವಕ್ಕೆ ಹೋಗೋದು. 1 ವರ್ಷ 2 ವರ್ಷ ಇದನ್ನ ಸ್ಟಾಪ್ ಮಾಡಬೇಕು. ಮುಸ್ಕಿನ ಜೋಳ ಬೆಳೆಯೋದನ್ನೇ ನಿಲ್ಲಿಸ್ಬೇಕು. ನಾನು ಆಕ್ಚುಲಿ ಸರ್ಕಾರ ನಮ್ಮ ಕಮಿಷನರೇಟ್ಗೆ ನಮ್ಮ ಕಮಿಷನರ್ ಅವ್ರಿಗೆ ಒಂದು ಪತ್ರನೇ ಬರೆದಿದ್ದೀನಿ ಮೊನ್ನೆ, ಅಂದ್ರೆ ಕ್ರಾಪ್ ಹಾಲಿಡೇ ಅಂತ. ಮೈಸೂರು ಜಿಲ್ಲೆಯಲ್ಲಿ ಇದು ಪ್ರಮಾಣ ಹೋದ ವರ್ಷ 3,000-4,000 ಹೆಕ್ಟರ್ ಇದ್ದಿದ್ದು ಈ ಸಲ 8,000-9,000 ಹೆಕ್ಟರ್ ಬಂದಿದೆ. ಸೊ ಈ ಮುಂದಿನ ವರ್ಷ ಇನ್ನೂ ನಷ್ಟ ಆಗೋ ಸಾಧ್ಯತೆಗಳಿರ್ತದೆ. ಅದಕ್ಕೋಸ್ಕರ 1 ವರ್ಷ ನಾವು ಇದನ್ನ ಬೆಳೆಯೋದನ್ನೇ ನಿಲ್ಸಿದ್ರೆ ಸಾಮೂಹಿಕವಾಗಿ ನಿಲ್ಸ್ಬೇಕು. ಒಬ್ರು ನಿಲ್ಸೋದ್ರಿಂದ ಇದು ಸಮಸ್ಯೆ ಪರಿಹಾರ ಆಗಲ್ಲ. ಈಗ ಒಂದು ಪಕ್ಕದ ಪ್ಲಾಟ್ ನೋನ್ ಹಾಕ್ಬಿಟ್ಟು ನಾವು ನಿಲ್ಸ್ಬಿಟ್ರೆ ಏನಾಗ್ತದೆ ಹೇಳಿ, ಅಲ್ಲಿಂದ. ಸೊ ಅದಕ್ಕೆ ಅದು ಸಾಮಾನ್ಯವಾಗಿ ಒಂದು ಕ್ರಾಪ್ ಹಾಲಿಡೇ ಅಂತೀವಿ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ, ಹಾ ನಮಸ್ತೆ, ತಮ್ಮ ಹೆಸರು? ಹಾ ನಮಸ್ತೆ, ತಮ್ಮ ಹೆಸರು?
2: ನಮಸ್ಕಾರ.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ನೂರಳೆ ಅಂತ, ಉಸ್ಕೂರಾಡಿ.
1: ಹಾ ನೂರಳೆ ಅವ್ರು ಹೇಳಿ, ನಮ್ ಜೊತೆ ಜೆ ಡಿ ಸರ್ ಹೇಳಿ. ತಮ್ಮ ಬಗ್ಗೆ
2: ರೋಗ ರುಜಿನ ಮಾತಾಡ್ತೀಯಲ್ಲ, ಅದ್ರ ಬಗ್ಗೆ ಈಗ ರೋಗ ಬಂದಾಗ ಏನ್ ಮಾಡ್ಬೇಕು? ಈಗೇನಾರ ನಮ್ಮ ಟ್ರೈಮರ್ ಇದು ಏನ
1: ಸರ್ ಮಾತನಾಡ್ತಾರೆ ಕೇಳಿ.
0: ಇಲ್ಲ ಈಗ ನೋಡಿ, ಅದು ಈಗ ಅದನ್ನ ಬೆಳಿಲೇಬಾರದು ಅಂತ ನಾವ್ ಹೇಳ್ತಾ ಇರೋದು. ಮುಸ್ಕಿನ ಜೋಳನ 1 ವರ್ಷ ನಿಲ್ಸ್ಬೇಕು ಅಂತ, 1 ವರ್ಷ ಬೆಳೆಯೋದ್ನೇ ನಿಲ್ಸ್ಬೇಕು ಅಂತ ನಾವ್ ಹೇಳ್ತಾ ಇರೋದು. ಈ ಬೀಜಕ್ಕೆ ಹೋದ್ರಿ ನೀವು, ಬೀಜ ಅಲ್ಲ, ಇದನ್ನ ಬೆಳೆಯೋದ್ನೇ 1 ವರ್ಷ ನಿಲ್ಸ್ಬೇಕು ಅಂತ ನಮ್ಮ ಉದ್ದೇಶ. ಇಲ್ಲ ಅಂದ್ರೆ ಏನಾಗುತ್ತೆ, ಬೆಳಿತಾನೆ ಇದ್ರೆ ಕಂಟಿನ್ಯೂಸ್ ಆಗಿ ಬೆಳೆ ಬೆಳೆದದ್ದೇ, ಬೆಳೆ ಪರಿವರ್ತನೆ ಮಾಡದೆ ಇದೇ ಬೆಳೆನ ಬೆಳೆ ಮೇಲೆ ಬೆಳೆ ಮುಸ್ಕಿನ ಜೋಳ ಮುಸ್ಕಿನ ಜೋಳನೇ ಆಗ್ತಾ ಇದ್ರೆ ಈ ರೋಗ ಇನ್ನೂ ಉಲ್ಬಣಗೊಳ್ಳುತ್ತದೆ. ಆಮೇಲೆ ಕೈಗೆ ಏನೂ ಸಿಗಲ್ಲ, ತುಂಬಾ ಲಾಸ್ ಆಗ್ತದೆ ರೈತರಿಗೆ. ಯಾವ ಕೆಮಿಕಲ್ ಹೊಡೆದ್ರು ಕಂಟ್ರೋಲ್ ಆಗಲ್ಲ, ಆ ರೀತಿ ಆಗ್ಬಿಡ್ತದೆ. ಅದಕ್ಕೆ ಇದನ್ನ 1 ವರ್ಷ ಯಾರು ಬೆಳೆಯನ್ನ ಬೆಳಿಲೇಬಾರದು. ಆ ರೀತಿ ಮಾಡದಂತ ಸಂದರ್ಭದಲ್ಲಿ 1 ವರ್ಷ ಅಥವಾ 1-2 ಬೆಳೆಗಳು ಯಾರು ಬೆಳೆದೇ ಹೋದ್ರೆ ಅವಾಗ ಸ್ವಲ್ಪ ಇದ್ರ ಪ್ರಮಾಣ ಕಡಿಮೆ ಆಗಿ ಅವಾಗ ಸ್ವಲ್ಪ ರೋಗದ ಬಾಧೆ ಕಡಿಮೆ ಆಗ್ತಾ ಹೋಗ್ತದೆ. ಅದೇ ಪರಿಹಾರ. ಆಯ್ತಾ,
1: ಬೇರೆ ಪ್ರಶ್ನೆ ಇತ್ತ? ಓಕೆ ಓಕೆ, ಬೇರೆ ಪ್ರಶ್ನೆ ಇತ್ತ? ಓಕೆ ಓಕೆ, ಧನ್ಯವಾದಗಳು ನೂರಾಳೆಯವರು ಕರೆ ಮಾಡಿದ್ದಕ್ಕೆ.
0: ಆಮೇಲೆ ಈಗ ನಾವು ಸರ್ಕಾರಕ್ಕೆ ಅಂದ್ರೆ ನಮ್ಮ ಇದಕ್ಕೆ ಆಯುಕ್ತರಿಗೆ ಕೂಡ ನಾನು ಮೊನ್ನೆ ಒಂದು ಪತ್ರವನ್ನು ಬರೆದಿದ್ದೆ
1: ಸರ್.
0: ಈ ರೀತಿ ಅದು ಸರ್ಕಾರದ ಮಟ್ಟದಲ್ಲಿ ಡಿಸಿಷನ್ ತಗೋಬೇಕಾ, ಈ ರೀತಿ ಒಂದು ಅಂದ್ರೆ ನಾವು ಬಿತ್ತನೆ ಬೀಜನೇ ವಿತರಣೆ ಮಾಡದೆ ಹೋದ್ರೆ 1 ವರ್ಷ ಈಗ ರೈತರಿಗೆ ಈ ಮುಸ್ಕಿನ ಜೋಳದ್ದು ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಮಾರದ್ರಲ್ವಾ,
1: ತಗೊಂಡೋಗಿ ಪಾಪ.
0: ಹಾಗಾಗಿ ನಾವು ಇದಕ್ಕೆ ಏನಾರ ಒಂದು ನಿರ್ಧಾರವನ್ನ ತಗಬೇಕು ಅಂತ ಹೇಳಿ ಬರ್ತಿದ್ದೀನಿ. ಸೊ ಅದು ಒಂದು, ಯಾಕೆಂದ್ರೆ ಇದು ತುಂಬಾ ನಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ಉದ್ಭವಿಸ್ತಾ ಇದೆ. ಸೊ ರೈತ ಬಾಂಧವರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಇನ್ನೂ 1-2 ಪ್ರಮುಖ ಅಂಶಗಳಿದಾವೆ. ಏನು ಇದು ಈ ರೋಗ ತೀವ್ರತೆಯನ್ನ ಕಾಣ್ತಾ ಇರೋದಕ್ಕೆ ಕಾರಣ, ಪೊಟ್ಯಾಶ್ ಅಪ್ಲಿಕೇಶನ್ ಒಂದು ಆಗ್ತಾ ಇಲ್ಲ. ನಮ್ಮ ರೈತ ಬಾಂಧವರನ್ನ ಯಾರನ್ನೇ ಕೇಳಿ ಇಲ್ಲ ಸರ್ ಗೊಬ್ಬರ ಹಾಕಿದೀವಿ ಅಂತ, ಏನ್ ಗೊಬ್ಬರ ಹಾಕಿದಿರಿ ಯಜಮಾನ್ರಿ ಅಂದ್ರೆ ಇಪ್ಪತ್ ಇಪ್ಪತ್ ಹಾಕಿದೀವಿ, ಡಿಎಪಿ ಹಾಕಿದೀವಿ ಅಂತಾರೆ. ಇಪ್ಪತ್ ಇಪ್ಪತ್ತರಲ್ಲೂ ಪೊಟಾಶ್ ಇಲ್ಲ, ಡಿಎಪಿಲೂ ಪೊಟಾಶ್ ಇಲ್ಲ, ಅಂಶ ಇಲ್ಲ. ನೋಡಿ, ಯಾವುದೇ ಬೆಳೆಗೆ

0: ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥದ್ದು, ಮತ್ತೆ ಬರ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥದ್ದು, ಡ್ರಾಟ್ ರೆಸಿಸ್ಟೆಂಟ್ ಅಂಡ್ ಡಿಸೀಸ್ ರೆಸಿಸ್ಟೆನ್ಸ್ ಅಂತೀವಿ, ಅದನ್ನ ಪೊಟ್ಯಾಶ್ ಮಾಡ್ತದೆ ಕೆಲಸವನ್ನ. ಆಯ್ತಾ, ಚೆನ್ನಾಗಿ ಕಾಳ್ ಕಟ್ಟೋ ಕೆಲಸನು ಇದೆ ಪೊಟ್ಯಾಶ್ ಮಾಡೋದು. ಆಯ್ತಾ, ಹಂಗಾಗಿ ರೈತ ಬಾಂಧವರು ಇದೊಂದೇ ಬೆಳೆ ಅಂತ ಅಲ್ಲ, ಯಾವುದೇ ಬೆಳೆ ಬೆಳೆದ್ರು ನಮ್ಮವು ಕೆಂಪು ಸಾಯಿಲ್ಸ್ ಅಂತೀವಿ, ರೆಡ್ ಸಾಯಿಲ್ಸ್, ಕೆಂಪು ಮಣ್ಣುಗಳು. ಈ ಕೆಂಪು ಮಣ್ಣುಗಳಿಗೆ ಪೊಟ್ಯಾಶ್ ಬಳಕೆಯನ್ನ ಮಾಡಲೇಬೇಕು ಕಡ್ಡಾಯವಾಗಿ. ಅಟ್ಲೀಸ್ಟ್ ಎಕರೆಗೆ 25 kg ಪೊಟ್ಯಾಶ್ ಬಳಕೆ ಮಾಡಬೇಕು. ಇಲ್ಲ, ನಿಮಗೆ ಪೊಟ್ಯಾಶ್ ಸಿಗಲ್ವಾ? ನೀವು ಮೂರು ಇರುವಂತವು NPK 3 ಇರುವಂತವು ಕಾಂಪ್ಲೆಕ್ಸ್ಗಳು, 10:26:26 ಅಥವಾ 19:19:19 ಅಥವಾ 17:17:17 12:34:12 ಈ ರೀತಿ ಮೂರು ಇರಬೇಕು NPK. ಇಂಥ ಗೊಬ್ಬರಗಳನ್ನ ಬಳಕೆ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗೋ ಸಾಧ್ಯತೆಗಳು ಇರ್ತದೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಸರ್,
1: ನಮಸ್ತೆ. ಎಲ್ಲಿ ಮಾತಾಡ್ತಿದ್ದೀರಾ
2: ಸರ್? ನಾವು ಪ್ರಕಾಶ್ ಅಂತ ಆಗ್ಲೂರಿಂದ ಮಾತಾಡ್ತಾ ಇರೋದು ಸರ್.
1: ಪ್ರಕಾಶ್ ಅವರೇ ಹೇಳಿ ತಮ್ಮ.
0: ಹೇಳಿ ಪ್ರಕಾಶ್ ಅವರೇ.
2: ಸರ್, ಈ ಒಂದು ಕಾರ್ಯಕ್ರಮ, ಜನಧನ ಕಾರ್ಯಕ್ರಮ ನೆರವೇರಿಸೋದಕ್ಕೆ ಸಮುದಾಯ ರೇಡಿಯೋ ಕಾರ್ಯಕ್ರಮದವ್ರನ್ನ ಮತ್ತೆ ತಂಡದ ಮಧ್ಯೆ ಕೃತಜ್ಞತೆಯನ್ನು ತಿಳಿಸ್ತೇನೆ ಸರ್.
1: ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನೇಳಿ ಪ್ರಕಾಶ್. ಧನ್ಯವಾದಗಳು.
2: ಓಕೆ ಸರ್. ಸರ್, ಒಂದೇನಂದ್ರೆ ಇವಾಗ ಮುಸ್ಕಸನ ಕೃಷಿ ಇಲಾಖೆಯಿಂದ ತೆಗೆದುಕೊಂಡು ಈಗ ಒಂದು 20 ದಿನ ಆಗಿತ್ತು ಸರ್. ಅವಾಗ ಫಸಲ ಮಾಡಿದ್ದು ಈಗ ಪೈರು ಬಂದು ಈಗಲೇ ಒಂಥರ ಸಿಬಿಳಿ ಚುಚ್ಚಿಕೊಂಡಾಗ ಬಂದು ರೋಗ ಹಾಲು ಇದಾಗಿದೆ ಸರ್. ಪ್ರತಿಯೊಂದು ಗಿಡದಲ್ಲೂ ಬಂದಿದೆ ಸರ್.
0: ನೋಡಿ, ಅದು ಕೃಷಿ ಇಲಾಖೆ ಅಂತಲ್ಲ, ಯಾವ್ದ್ರಲ್ಲಿ ತಗೊಂಡ್ರು ನಿಮ್ ಮಣ್ಣಲ್ಲೇ ಅದು ಇದ್ದರೆ ಏನು? ಹೋದ ವರ್ಷ ಏನ್ ಬೆಳೆ ಹಾಕಿದ್ರಿ
2: ಸರ್? ಅದು ನಾವು ಸೋಲೆ ಹಾಕಿದ್ದು ಸರ್.
0: ಏನ ಅದನ್ನೇ ಈಗ ನೀವು ಕೇಳ್ತಾ ಇದ್ದೀರಾ, ಇದು ನಾನು ಮಾತಾಡ್ತಾ ಇರೋದು ಅದನ್ನೇ ನಾನು ಇಷ್ಟೊತ್ತವರೆಗೂ ಹೇಳ್ತಾ ಇರೋದು. ಜಮೀನಿನಲ್ಲಿ ಒಂದೇ ಬೆಳೆ ಮುಸ್ಕಿನ ಜೋಳ ಆದ್ಮೇಲೆ ಮುಸ್ಕಿನ ಜೋಳನೇ ಬೆಳೀತಾ ಇರೋದ್ರಿಂದ ಈ ರೋಗ ಸಣ್ಣ ರೋಗ ಆದ್ರೂ ದೊಡ್ಡ ರೋಗವಾಗಿ ಮಾರ್ಪಟ್ಟಿದೆ. ಅಂದ್ರೆ ಮೈನರ್ ಡಿಸೀಸ್ ಆದ್ರೂ ಮೇಜರ್ ಡಿಸೀಸ್ ಆಗಿ ಕನ್ವರ್ಟ್ ಆಗಿದೆ. ಅಂದ್ರೆ ಇದು ಒಂದು ಸಣ್ಣ ಫಂಗಲ್ ಡಿಸೀಸ್, ಇದು ಮೇಜರ್ ಅಲ್ಲ, ಬಟ್ ಇದು ದೊಡ್ಡದಾಗಿದೆ. ಯಾಕಾಗಿದೆ ಅಂದ್ರೆ ಒಂದೇ ಬೆಳೆಯನ್ನ ಈಗ ಯಾವ್ದಕ್ಕಾರು ಜೀವಾಣು ಹೆಂಗ್ ಡೆವಲಪ್ ಆಗ್ತದೆ, ಅದಕ್ಕೆ ಆಹಾರ ಇದ್ರಲ್ವಾ, ಆಹಾರನೇ ನಮ್ ಜೋಳದ ಬೆಳೆ. ಅದಕ್ಕೆ ನಾವು ಜೋಳದ ಬೆಳೆ ಬೆಳೀತಾ ಇದೀವಲ್ಲ, ಕಂಟಿನ್ಯೂಸ್ ಆಗಿ ಬೆಳೀತಾ ಇದೀವಿ, ಅದಕ್ಕೆ ಆಹಾರ ಸಿಗ್ತಾ ಐತೆ, ಹಂಗಾಗಿ ಅದು ಡೆವಲಪ್ ಆಗ್ತಾನೆ ಇದೆ. ಆಯ್ತಾ, ಹಂಗಾಗಿ ನೀವು ಒಂದ್ ವರ್ಷ ಅಥವಾ ಒಂದೆರಡು ಬೆಳೆ ಬೆಳೆಯೋದನ್ನ ನಿಲ್ಲಿಸ್ಬೇಕು. ಮುಸ್ಕಿನ ಜೋಳನ ಬೆಳೆ ಪರಿವರ್ತನೆ ಮಾಡಬೇಕು, ಬೇರೆ ಬೆಳೆಗಳನ್ನ ಬೆಳಿಬೇಕು, ರಾಗಿನೋ ಅಥವಾ ಅಲಸಂದೇನೋ, ಹೆಸರೋ ಉದ್ದೋ ಅಥವಾ ಅವರೇನೋ, ತೊಗರಿನೋ, ಇಂಥ ಬೆಳೆಗಳನ್ನ ಬೆಳೆದು ಒಂದ್ ಎರಡು ಮೂರು ಬೆಳೆ ಬೆಳೆದು ತದ್ನಂತರ ಹಾಕಿದ್ರೆ ಅವಾಗ ರೋಗ ಕಡಿಮೆ ಆಗ್ತದೆ.
2: ಸರ್, ನಿಮ್ಮ ಕೃಷಿ ಇಲಾಖೆಯಿಂದ ಈಗ ತಾವುಗಳಲ್ಲಿ ಸರ್, ಈಗ ನಮ್ಮ ಒಂದು ಈಗ ನೀವು ಬಂದಿದ್ದೀರಿ ಈಗ ಜಂಟಿ ನಿರ್ದೇಶಕರಾಗಿ, ನಮ್ಮ ಈಗ ಕೋಟೆ ಅಥವಾ ಯಾವ್ದೋ ಒಂದು ತಾಲೂಕು ಅಲ್ಲಿ ಸರ್, ಇಲ್ಲಿವರೆಗ ನಮ್ಮ ಭಾಗಕ್ಕೆ ಯಾಕೆ ವಿಸಿಟ್ ಮಾಡಿಲ್ಲ ನಿಮ್ಮ ಅಧಿಕಾರರು ಅಲ್ಲಿ? ಈಗ ನಮ್ಗೆ ಈ ಟೈಮಲ್ಲಿ ಇದು ಒಂದು ಬರ ಏನೇ ಸರ್, ಈಗ
0: ಎಲ್ಲ ನಾವು ಬಂದಿದ್ವಲ್ಲ, ನಾನೇ ಬಂದಿದ್ದೆ, ವಿಜ್ಞಾನಿಗಳ ಜೊತೆ ಬಂದಿದ್ವಿ, ಎಲ್ಲ ಕಡೆ ವಿಸಿಟ್ ಮಾಡಿದೀವಿ. ಇನ್ನೊಂದು, ಎಲ್ಲಾ ಹಳ್ಳಿಗಳಿಗೂ ಯಾಕೆ ಬರಕ್ ಆಗಲ್ಲ ಅಂದ್ರೆ, ಈಗ ಇಡೀ ನಿಮ್ ತಾಲೂಕಿಗೆ ಇಬ್ರು ಇದಾರೆ ಅಧಿಕಾರಿಗಳು. ಇಡೀ ತಾಲೂಕಿಗೆ ಎಷ್ಟು ಹಳ್ಳಿ ಇದಾವೆ, ಇಬ್ರೇ ಇರೋದು. ಆಯ್ತಾ, ಹಂಗಾಗಿ
2: ಸಿಬ್ಬಂದಿ
0: ಎಲ್ಲಾರ್ ಕ್ಷೇತ್ರಕ್ಕೂ ಭೇಟಿ ಮಾಡಕ್ ಆಗಲ್ಲ, ಎಲ್ಲಾರ್ ಕ್ಷೇತ್ರಕ್ಕೂ ಭೇಟಿ ಮಾಡಕ್ ಆಗಲ್ಲ ಸಿಬ್ಬಂದಿ.
2: ಅಲ್ಲ,
0: ಅವರು ಅದೇ ನಿಮ್ ತಾಲೂಕಲ್ಲಿ ಇಬ್ರೇ ಇರೋದು, ನಿಮ್ ತಾಲೂಕಲ್ಲಿ ಇಬ್ರೇ ಇರೋದು. ಇಡೀ ತಾಲೂಕಿಗೆ ಸರಗೂರು ಮತ್ತೆ HD Kota ಎರಡಕ್ಕೂ ಸೇರಿ ಒಬ್ರು ಟ್ರಾನ್ಸ್ಫರ್ ಆಗೋರು, ಇನ್ನೊಬ್ರೇ ಇರೋದು. ಆಯ್ತಾ, ಇಡೀ ತಾಲೂಕಿಗೆ ಒಬ್ಬ ಫೀಲ್ಡ್ ಆಫೀಸರ್ ಅಂತ ಒಬ್ರೇ ಇರೋದು. ಹಂಗಾಗಿ ಸಿಬ್ಬಂದಿ ಕೊರತೆ ಇದೆ, ಈಗ ರೆಕ್ರೂಟ್ಮೆಂಟ್ ಆಗ್ತಾ ಇದೆ, ಅದಾದ್ಮೇಲೆ ಸ್ವಲ್ಪ ಸಮಸ್ಯೆ ಬಗೆಹರಿತದೆ. ಒಂದು ಅಟ್ಲೀಸ್ಟ್ ಹೋಬ್ಳಿಗೆ ಒಂದು ಇಬ್ಬರಾರು ಇದ್ರೆ ನಿಮಗೆ, ಹೋಬ್ಳಿ ಕೇಂದ್ರಕ್ಕೆ ಇಬ್ರು ಇದ್ರೆ ಅವಾಗ ಸ್ವಲ್ಪ ನಿಮ್ ಫೀಲ್ಡ್ಗಳಿಗೆ ಬರ್ಬೋದು, ರೈತರ ಹತ್ರ ಆಲಿಸ್ಬೋದು, ಇದು ಮಾಡ್ಬೋದು. ಈಗಿನ ಪರಿಸ್ಥಿತಿಲಿ ಏನೇ ಇದ್ರು ನೀವು ಸ್ಯಾಂಪಲ್ ಅನ್ನ ರೈತ ಸಂಪರ್ಕ ಕೇಂದ್ರಕ್ಕೆ ತಗೊಂಡೋಗ್ಬೇಕು. ಹೋಬ್ಳಿ ಮಠದಲ್ಲಿ ಇರೋದು, ಈಗ ಬಿಮಟಗೇರಲ್ಲಿ ಐತೆ, ಇಲ್ಲಿ ಸರಗೂರಲ್ಲಿ ಐತೆ, ಅಲ್ಲಿಗೆ ಹೋಗ್ಬೇಕು, ತಗೊಂಡೋಗ್ಬೇಕು, ಏನಿದೆ ಅಂತ ತೋರಿಸ್ಬೇಕು, ಅಲ್ಲಿ ಸಲಹೆ ಪಡೆದು ನೀವು ವ್ಯವಸಾಯ ಮಾಡ್ಬೇಕು. ಆಮೇಲೆ ಏನ್ ಗೊಬ್ಬರ ಹಾಕಿದ್ರಿ, ಏನ್ ಗೊಬ್ಬರ ಹಾಕಿದ್ರಿ?
1: ಪ್ರಕಾಶ್ ಅವರೇ, ಸರ್ ಮಾತನಾಡ್ತಿದ್ರೆ ಕೇಳಿಸ್ಕೊಳ್ಳಿ.
0: ಗೊಬ್ಬರ ಏನ್ ಹಾಕಿದ್ರಿ?
2: ನಮ್ಮ ಉದ್ದೇಶ ಏನಂದ್ರೆ ಸರ್, ನಮ್ಮ ಉದ್ದೇಶ ಏನಂದ್ರೆ ಸರ್, ನಿಜ ನೀವ್ ಹೇಳಾಗ ಪ್ರತಿ ಒಂದು ಹಳ್ಳಿ ಅಥವಾ ಒಂದು ಗ್ರಾಮಗಳಿಗೆ ವಿಸಿಟ್ ಮಾಡಕ್ ಆಗಲ್ಲ ಅಧಿಕಾರರು, ಅದಕ್ಕೆ ಓಕೆ ಸರ್. ಅಟ್ಲೀಸ್ಟ್ ನಮ್ಮ ಈಗ ಒಂದು ಸರಗೂರು ತಾಲೂಕ್ ಅಂದ್ರ ಒಂದು ಅಟ್ಲೀಸ್ಟ್ ಒಂದು 6-7 ಪಂಚಾಯತಿ ಬರ್ತಾವ ಸರ್. ಅಟ್ಲೀಸ್ಟ್ ವಾರದಲ್ಲಿ ಒಂದೊಂದು ಪಂಚಾಯತಿನಾರ ಒಂದು ಹೋಗಿ ಅಲ್ಲಿ ನಾನು ಇಂಥ ಟೈಮ್ಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರ ಅಟ್ಲೀಸ್ಟ್ ಅದೇ ನಮ್ಮ ರೈತರು ಅಲ್ಲಿಗಾರ ಬಂದು ಒಂದು ಏನು ಸಮಸ್ಯೆ ಇದೆ ಅದನ್ನ ನಿರ್ವಹಣೆ

0: ಆದಷ್ಟು ಮಾಡ್ಬೋದಲ್ವಾ ಸರ್?
1: ಈಗ ನೋಡಿ, ರೈತ ಸಂಪರ್ಕ ಕೇಂದ್ರ ಮಾಡಿದ ಉದ್ದೇಶನೇ ಅದು. ರೈತ ಸಂಪರ್ಕ ಕೇಂದ್ರ ಮೊದಲು ತಾಲೂಕಲ್ಲಿ ಅಷ್ಟೇ ಆಫೀಸ್ ಇತ್ತು. ಈಗ ಹೋಬಳಿ ಮಟ್ಟದಲ್ಲಿ ಯಾಕೆ ಮಾಡಿದ್ದಾರೆ ಅಂದರೆ, ಹೋಬಳಿ ಮಟ್ಟದಲ್ಲಿ ಅಲ್ಲಿ ಹಾರ್ಟಿಕಲ್ಚರ್ನವರು ಅಗ್ರಿಕಲ್ಚರ್ನವರು ಇರ್ತಾರೆ, ನೀವು ಎಲ್ಲ ರೈತ ಬಂದವರು, ಅದೊಂದು ಕಾಮನ್ ಪಾಯಿಂಟು. ಅಲ್ಲಿ ಹೋಗಿ ಸಲಹೆಗಳನ್ನು ಪಡೆದುಕೊಳ್ಳಕ್ಕೆ ಅನುಕೂಲ ಆಗಲಿ ಅಂತ ಆ ಸೆಂಟ್ರನ್ನ ಮಾಡವ್ರೆ. ಆಯ್ತಾ, ಅದು ಒಂದು. ಆಮೇಲೆ ನೀವು ಏನು ಗೊಬ್ಬರ ಹಾಕಿದ್ರಿ
0: ಸರ್?
1: ಏನು ಗೊಬ್ಬರ ಹಾಕಿದ್ರಿ ಜೋಳಕ್ಕೆ, ಮುಸ್ಕಿನ ಜೋಳಕ್ಕೆ?
0: ಸರ್, ಅದು 20 ಮತ್ತೆ ಏನೋ ಅದು ಒಂದು ಗೈಡ್ಲೈನ್ಸ್ ಹೇಳಿದ್ರು ಸರ್, ಅದ್ರ ಪ್ರಕಾರ ಮಾಡಿದ್ವಿ ಸರ್, ಒಂದೆರಡು ಗೊಬ್ಬರ ಹಾಕಿದ್ವಿ ಸರ್.
1: ಅಲ್ಲ, ಯಾವ್ಯಾವ್ದು ಹಾಕಿದ್ರಿ ಅಂತ ಹೇಳಿದ್ರೆ ನನಗೆ ಗೊತ್ತಾಗ್ತದೆ. ಈಗ 20 ಹಾಕಿದ್ರೆ ಪ್ರಯೋಜನ ಆಗೋದಿಲ್ಲ.
0: ಹಾಂ ಸರ್,
1: 20 ಪೊಟ್ಯಾಶ್ ಇರುವುದಿಲ್ಲ. ಪೊಟ್ಯಾಶ್ ಕೆಲಸನೇ ರೋಗ ಬರ್ದಂಗೆ ತಡೆಯೋ ಕೆಲಸ. ನೀವು ಏನ್ ಮಾಡ್ತೀರಿ, ಮೊದಲೇ ಜೀವಾಣು ರೋಗಾಣು ಭೂಮಿಲಿ ಐತೆ, ಅದ್ರ ಜೊತೆಗೆ ನೀವು ಪೊಟ್ಯಾಶ್ ಅಂಶ ಇರೋ ಗೊಬ್ಬರನೂ ಹಾಕದೆ ಹೋದ್ರೆ ಎನ್ ಪಿ ಕೆ 3 ಇರೋದನ್ನ ಹಾಕ್ಬೇಕು. ಎನ್ ಪಿ ಕೆ 3 ಇರಬೇಕು. ಆಮೇಲೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು, 5 ಕೆಜಿ ಎಕರೆಗೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಆಯ್ತಾ, ಇದು ಹಾಕಿದ್ರೆ ನಿಮಗೆ ಈಗ ಈಗ ಅದು ಹಾಕಿದ್ರು ಬರ್ತದ ರೋಗ, ಯಾಕೆಂದ್ರೆ ಈಗ ಭೂಮಿಲಿ ಆಲ್ರೆಡಿ ಇದೆ. ನಿಮ್ಮಲ್ಲಿ 2 ಬೆಳೆ ಆದಮೇಲೆ 2 ಬೆಳೆ ತಪ್ಪಿಸಿ ಬೇರೆ ಬೆಳೆಗಳು ಬೆಳೆದು ಆನಂತರ ಈ ಎನ್ ಪಿ ಕೆ 3 ಹಾಕಿ ಒಂದು 5 ಎಕರೆಗೆ ಒಂದು 5 ಕೆಜಿ ಜಿಂಕ್ ಸಲ್ಫೇಟ್ ರೈತ ಸಂಪರ್ಕ ಕೇಂದ್ರದಲ್ಲೇ ಸಿಗುತ್ತೆ, 150 ರೂಪಾಯಿ ಸಬ್ಸಿಡಿಲಿ. ಅದನ್ನು 5 ಎಕರೆಗೆ 5 ಕೆಜಿ ಹಾಕಿದ್ರೆ ಆವಾಗ ನಿಮಗೆ ರೋಗ ತಡೆಗಟ್ಟಲಿಕ್ಕೆ ಎಲ್ಲ ಸಾಧ್ಯತೆಗಳು ಇದೆ.
2: ಓಕೆ ಓಕೆ, ಧನ್ಯವಾದಗಳು ಪ್ರಕಾಶ್ ಸರ್, ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಆಗ್ತಾ ಇದೆ ನಮ್ಮ HD Kote ಮತ್ತು ಸರ್ಗೂರು ತಾಲೂಕಿನಲ್ಲಿ, ಏನಾದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಅಂದ್ರೆ, ಈಗ ಸರ್ ಈಗ ಎಷ್ಟು ಜನ ಈ ಒಂದು ಮುಸ್ಕಿನ ಜೋಳವನ್ನು ಬೆಳೀತಾ ಇದ್ದಾರೆ ಸರ್, ಈ 2 ತಾಲೂಕುಗಳಲ್ಲಿ?
1: ಅಲ್ಲ, ಈಗ ಎಷ್ಟು ಜನ ಅನ್ನೋದಕ್ಕಿಂತ ನೋಡಿ, ನಮ್ಮ ಜಿಲ್ಲೆ ತಗೊಂಡ್ರೆ ಈಗ ನಮ್ದು 48,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿದ್ದಾರೆ. ಈಗ 48,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿದ್ದಾರೆ, ಅದರಲ್ಲಿ ಅತಿ ಹೆಚ್ಚು ಒಂದು 16,000-17,000 ಹೆಕ್ಟರ್ ಇಲ್ಲೇ ಮೈಸೂರು ಕೋಟೆ ಸರ್ಗೂರಲ್ಲೇ ಬರ್ತದೆ. ಆಯ್ತಾ, ಆಲ್ಮೋಸ್ಟ್ ಕೋಟೆ ಒಂದರಲ್ಲೇ ಅಷ್ಟು ಬರ್ತದೆ. ಸರ್ಗೂರಲ್ಲೂ ಸೇರಿಸಿದ್ರೆ ಎಲ್ಲ ಒಂದು 25,000 ಹೆಕ್ಟರ್ ಬರ್ತದೆ, ಇಲ್ಲ 24,000 ಹೆಕ್ಟರ್ ಬರ್ತದೆ. ಆಯ್ತಾ, ಇನ್ ಮಿಕ್ಕದ ಹುಣಸೂರಲ್ಲಿ ಸ್ವಲ್ಪ HD ಪ್ರಿಯಾಪಟ್ಟಣ ಸ್ವಲ್ಪ ಇದೆ, ಟಿ ನರಸೀಪುರ ಅಲ್ಲೆಲ್ಲ ಸ್ವಲ್ಪ ಏರಿಯಾದಲ್ಲಿ ಬೆಳೀತಾರೆ. ಬಟ್ ಇದು ಏನಾಗಿದೆ, ಇಲ್ಲಿ HD Kote ಭಾಗದಲ್ಲಿ ಇವರು ಈ ಸೈಲೇಜ್ಗೆ ಅಂತ ಹೇಳಿ 3 ತಿಂಗಳಿಗೆ ಒಂದು ಬೆಳೆ ಸೈಲೇಜ್ ಹಾಕು ಹಾಕು, ಅದನ್ನೇ ಹಾಕು, ಅದನ್ನೇ ತೆಗಿ, ಅದನ್ನೇ ಹಾಕು, ಅದನ್ನೇ ಹಾಕು. ಆವಾಗ ರೋಗ ಯಾವುದೇ ಆದ್ರೂ ನೋಡಿ ರೋಗ ಡೆವಲಪ್ ಆಗ್ತಾ ಹೋಗ್ತದೆ. ಈಗ ಒಂದೇ ಬೆಳೆನ ಏಕ ಬೆಳೆ ಪದ್ಧತಿ ಇದೆಯಲ್ಲ, ಅದು ಒಳ್ಳೇದಲ್ಲ
2: ಖಂಡಿತ.
1: ಆಮೇಲೆ ಏಕ ಬೆಳೆ ಪದ್ಧತಿ ನೋಡಿ, ಬೆಳೆ ಬದಲಾವಣೆ ಮಾಡಬೇಕು ಯಾಕೆ ಅನ್ನೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಒಂದು, ಈ ಪಲ್ಸಸ್ ಯಾಕೆ ಹಾಕ್ಬೇಕು ಅಂದ್ರೆ, ಅವು ಗೊಬ್ಬರದ ಅಂಶವನ್ನ ಫಿಕ್ಸ್ ಮಾಡ್ತಾವ. ಒಂದು, ಅವು ಬೇರುಗಳು ಸ್ವಲ್ಪ ಆಳಕ್ಕೆ ಹೋಗ್ತವೆ, ಆಳದಲ್ಲಿರೋ ಗೊಬ್ಬರದ ಅಂಶ ತೆಗಿತವೆ. ಆಮೇಲೆ ಹೇಳಿ ಕೇಳಿ ಈ ಮುಸ್ಕಿನ ಜೋಳ ಅನ್ನೋದು ಎಕ್ಸಾಸ್ಟಿವ್ ಕ್ರಾಪ್ ಅಂತೀವಿ, ಅಂದ್ರೆ ಹೆಚ್ಚು ಗೊಬ್ಬರದ ಅಂಶವನ್ನ ಬೇಡುವಂತ ಬೆಳೆ, ಹೆಚ್ಚು ಗೊಬ್ಬರದ ಅಂಶವನ್ನ ಭೂಮಿಯಿಂದ ತೆಗೆದಾಕುವಂತ ಬೆಳೆ. ಸೊ ಹಾಗಾಗಿ ಅದಕ್ಕೆ ತಕ್ಕಂತೆ ನೀವು ರಾಸಾಯನಿಕ ಗೊಬ್ಬರಗಳಾಗ್ಲಿ, ಕೊಟ್ಟಿಗೆ ಗೊಬ್ಬರ ಆಗ್ಲಿ, ಜಿಂಕ್ ಸಲ್ಫೇಟ್ ಆಗ್ಲಿ, ಆಮೇಲೆ ಪ್ರತಿ ಒಂದು ಬೆಳೆಗೆ ಹಸಿರೆಲೆ ಬಿತ್ತನೆ ಬೀಜ ಹಾಕಿ ಬೆಳೀತಕ್ಕಂಥದ್ದು ಸೇರಿಸ್ತಕ್ಕಂಥದ್ದು. ಈಗ ಈಗ ಕೊಟ್ಟಿಗೆ ಗೊಬ್ಬರ ಈಗ ಕಡಿಮೆ ಆಗ್ತಾ ಇದೆ, ಹಂಗಾಗಿ ಅದನ್ನ ಸ್ವಲ್ಪ ಹೆಚ್ಚು ಹೆಚ್ಚು ಸೇರಿಸಿದ್ರೆ ಇವೆಲ್ಲ ಸ್ವಲ್ಪ ಬರೀ ಅದೊಂದ್ರಿಂದಲೇ ಕೊಟ್ಟಿಗೆ ಗೊಬ್ಬರ ಒಂದ್ರಿಂದಲೇ ಆಗತ್ತೆ ಅಂತ ನಾನು ಹೇಳಕ್ ಆಗಲ್ಲ. ಬಟ್ ಈ ರಾಸಾಯನಿಕಗಳ ಜೊತೆಗೆ ಅದನ್ನೂ ಸೇರಿಸ್ಕೊಂಡು ಅದನ್ನೂ ಮಾಡಿ ಆಮೇಲೆ ರಾಸಾಯನಿಕನೇ ನಾವು ಸರಿಯಾಗಿ ಆಗ್ತಾ ಇಲ್ವಲ್ಲ, ನಾವು ಏನ್ ಹಾಕ್ಬೇಕು ಅದು ಆಗ್ತಾ ಇಲ್ಲ, ಬರೀ NP ಆಗ್ತಾ ಇದೀವಿ, K ಆಗ್ತಾ ಇಲ್ಲ. ನಾನು ಹುಣಸೂರಲ್ಲಿ ಒಂದು ಪ್ಲಾಟ್ಗೆ ಹೋಗಿದ್ದೆ, ಅಕ್ಕಪಕ್ಕನೇ ಪ್ಲಾಟ್ ಇದಾವೆ, ಒಂದಕ್ಕೆ 20-20 ಹಾಕಿದ್ದಾರೆ, ಒಂದಕ್ಕೆ 10-26-26 ಹಾಕಿದ್ದಾರೆ. 10-26-26 ಹಾಕಿರೋದ್ರಲ್ಲಿ ತೆಳ್ಳಗ್ ಎಲ್ಲೋ ಒಂದೋ ಎರಡೋ ಈ ರೋಗದ ಬಾಧೆ ಇದೆ, ಅದ್ರ ಪಕ್ಕದಲ್ಲಿ ಇರೋದ್ರಲ್ಲಿ ಸುಮಾರು 20-20 ಹಾಕವ್ರೆ ಅದಕ್ಕೆ ಪೊಟ್ಯಾಶ್
2: ಹಾಕಿಲ್ಲ,
1: ಫುಲ್ ಬಾಧಿತವಾಗಿದೆ. ಅಂದ್ರೆ ಏನಾಗುತ್ತೆ ಅಂದ್ರೆ, ಇವೆಲ್ಲ ಪೊಟ್ಯಾಶು ಮತ್ತೆ ಜಿಂಕ್ ಸಲ್ಫೇಟು ಇವೆಲ್ಲ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಗೆ
2: ಕೊಡ್ತಾ. ಆಯ್ತಾ, ಕರೆ ಇದೆ. ಹಲೋ
0: ಸರ್, ನಮಸ್ಕಾರ. ಸರ್
1: ನಮಸ್ಕಾರ, ಹೇಳಿ.
0: ಸಾವಯವ ಕೃಷಿ ಅಂದ್ರೆ ನಮ್ಮ HD Kote ತಾಲೂಕಲ್ಲಿ, ಸರ್ಗೂರು
1: ತಾಲೂಕಲ್ಲಿ. ಸ್ವಲ್ಪ ವಾಯ್ಸ್ ಕೇಳ್ತಾ ಇಲ್ಲ,
2: ನೆಟ್ವರ್ಕ್ ಕಡೆ ಮಾತನಾಡಿ.
1: ಇಟ್ಕೊಂಡು ಮಾತಾಡಿ, ಕೇಳಿಸ್ತಾ ಇಲ್ಲ.
0: ಸರಿ ಕೇಳ್ತಾ
1: ಇದೆ, ಹೇಳಿ.

0: ಸರ್ ಇವಾಗ ನಮ್ಮ ಆಕ್ಚುಲಿ ಕೋಟೆ ಅಂದ್ರೆ ಸರಗೂರು ತಾಲೂಕಲ್ಲಿ ನಮ್ಮ ಟ್ರೈಬಲ್ ಜನಾಂಗರು ನಮ್ಮ ಟ್ರೈಬ್ ಜನಾಂಗರು ನಾವು ಸಾವಯವ ಕೃಷಿ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಒಂದಷ್ಟು ಎಲ್ಲ ಸಾವಯವ ಕೃಷಿಗಳನ್ನು ಮಾಡ್ತಾ ಇದೀವಿ ಈಗ ಸರ್. ಅದ್ರ ನವಣೆ ಆಗಿರ್ಬೋದು, ಸಜ್ಜೆ, ಸಾಮೆ ಇವುಗಳಂತೂ ಬೆಳಿತಾ ಇದೀವಿ. ಜೊತೆಗೆ ತೋಟಗಾರಿಕೆ ಬೆಳಕೇನೋ ಬೆಳೆನು ಮಾಡ್ತಾ ಇದೀವಿ. ಏನೇ ಬೆಳೆ ಮಾಡಿದ್ರು ತಮ್ಮ ಇಲಾಖೆ ಕಡೆ ಸರ್ ನಮ್ಗೆ ಅದನ್ನ ಪ್ರೊಸೆಸ್ ಮಾಡ್ಕೊಳ್ಳಂತ ಒಂದು ವ್ಯವಸ್ಥೆ ಏನಾದ್ರು ಮಾಡ್ಕೊಡಕ್ ಆಗತ್ತೆ ಸರ್ ಅಂತನದು.
1: ಈಗ ಅದು ಪ್ರೊಸೆಸ್ ಮಾಡಕ್ಕೆ ಅಂದ್ರೆ ಇಲಾಖೆ ಕಡೆ ಅಂದ್ರೆ ಒಂದು PMFME ಅಂತ ಒಂದು ಸ್ಕೀಮ್ ಇದೆ, ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತೇಳಿ ಆಹಾರ ಸಂಸ್ಕರಣೆ ಬಗ್ಗೆ ಒಂದು ಇದಿದೆ. ಅದರಲ್ಲಿ ನಿಮಗೆ ಇದು 50% ಸಬ್ಸಿಡಿ ಸಿಗುತ್ತೆ, 50% ಸಬ್ಸಿಡಿ ಆಯ್ತಾ. 10 ಲಕ್ಷದ್ದು ವರ್ತದ್ದು ಪ್ರಾಜೆಕ್ಟ್ ಮಾಡಿ ಆನ್ಲೈನ್ ಅಲ್ಲಿ ಹಾಕ್ಬೇಕು. ಅದಕ್ಕೆ DRPಗಳಿದ್ದಾರೆ. ಇಲ್ಲಿ ADA ಅವ್ರನ್ನ ಸಂಪರ್ಕಿಸಿ, ನೀವು HD ಕೋಟೆ ADA ಪ್ರಸಾದ್ ಅಂತಿದ್ದಾರೆ, ಅವ್ರು ಸಂಪರ್ಕಿಸಿ ಅವ್ರಿಗೆ ಹೇಳ್ತೀನಿ. ಅದರಲ್ಲಿ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ಸ್ಗಳು ಇವೆಲ್ಲ ಪ್ರೊಸೆಸ್ ಮಾಡಿ ನೀವು ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ ಆಯ್ತಾ. ಅದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು, ಅಪ್ಲಿಕೇಶನ್ ಹಾಕಿ ಅದನ್ನ ಎಲ್ಲ ಪ್ರೊಸೆಸ್ ಮಾಡಿ ಮಾಡ್ತಾರೆ. ಅದು ನಿಮ್ಗೆ ಏನಂದ್ರೆ ರಾಜ್ಯ ಸರ್ಕಾರ ಅದು 35% ಅಷ್ಟೇ ಇರೋದು ಸಬ್ಸಿಡಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಎರಡು ಸೇರಿ 35% ಇದೆ. ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ 15% ಎಕ್ಸ್ಟ್ರಾ ಸಬ್ಸಿಡಿ ಕೊಡ್ತಾ ಇದೆ. ಒಟ್ಟು 50% ಸಬ್ಸಿಡಿ ಕೊಡ್ತಾ ಇದ್ದಾರೆ ಆಯ್ತಾ. ಹಂಗಾಗಿ 50% ಸಬ್ಸಿಡಿ ಇದೆ. ಈಗ ಅದನ್ನ ನೀವು 10 ಲಕ್ಷದ ವರ್ತ್ ಎಲ್ಲ ಮೆಟೀರಿಯಲ್ಲು ಪ್ರೊಸೆಸಿಂಗ್ ಯೂನಿಟು ಎಲ್ಲ ಮಾಡಿವಿ, ಅದು ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿದ್ರೆ ಅದಕ್ಕೆ 5 ಲಕ್ಷ ಆಮೇಲೆ ಸಬ್ಸಿಡಿ. ನಿಮಗೆ 10 ಲಕ್ಷ ಲೋನ್ ತಗೋಬೇಕು, ನೀವು 10 ಲಕ್ಷ ಲೋನ್ ತಗೊಂಡ್ರೆ 5 ಲಕ್ಷ ಆ ಲೋನ್ಗೆ ಅಡ್ಜಸ್ಟ್ ಆಗುತ್ತೆ, ಇನ್ನು 5 ಲಕ್ಷ ನೀವು ಕಟ್ಕತ್ತಾ ಹೋಗ್ಬೇಕಾಗುತ್ತೆ. ಆ ರೀತಿ ಒಂದು ಸ್ಕೀಮ್ ಇದೆ. ಸೊ ಅದಕ್ಕೆ ನೀವು ಪ್ರಸಾದ್ ಅವ್ರನ್ನ ADAಅವ್ರನ್ನ ಸಂಪರ್ಕಿಸಿ ಅವರು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋರ್ನ ಅಲ್ಲಿ ನಮ್ಮಲ್ಲೇ ಒಬ್ರು ಇರ್ತಾರೆ DRP ಅಂತ, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಹೇಳಿ, ಅವ್ರು ಅದನ್ನು ನಿಮ್ಗೆ ಎಲ್ಲ ಸಹ ರೀತಿಯ ಸಹಾಯವನ್ನ ಮಾಡ್ತಾರೆ.
0: ಖಂಡಿತ. ಇನ್ನೊಂದು ಪ್ರಶ್ನೆ ಏನೋ ಸರ್, ಈಗ ನಾವು ಪ್ರಾಜೆಕ್ಟ್ ಮಾಡಿ ನಾವು ಬೆಳೆದಂತ ಬೆಳೆಗಳನ್ನ ಮನೇಲಿ ಕೊಳೆಯಕೊಳ್ಳೋದಕ್ಕಿಂತ ಬೆಳೆದಂತ ಬೆಳೆಗಳನ್ನ ತಮ್ಮ ಇಲಾಖೆಯಿಂದ ಪರ್ಚೇಸ್ ಮಾಡಬಹುದಲ್ಲ ಸರ್ ನಮ್ಮ ಕಡೆಯಿಂದ?
1: ಅದು ನಮ್ಮ ಇಲಾಖೆಯಲ್ಲಿ ಅದು ಹಂಗ ಆಗಲ್ಲ, ಅದು ಸರ್ಕಾರದಲ್ಲಿ ಡಿಸಿಷನ್. ನಾವು ಪರ್ಚೇಸ್ ಮಾಡಕ್ ಜನ ಇರ್ಬೇಕಲ್ಲ, ಜನ ಇರ್ಬೇಕಲ್ಲ ಅವೆಲ್ಲ ಮಾಡ್ಲಿಕ್ಕೆ. ಈಗ ನಮ್ಗೆ ಈಗ ನೀವು ಹಿಂದೆ ಒಬ್ರು ಪ್ರಶ್ನೆ ಕೇಳಿದ್ರು ನೀವು ಕೇಳಿಸ್ಕೊಂಡ್ರೋ ಇಲ್ವೋ, ನೀವು ಎಲ್ಲ ಹಳ್ಳಿಗಳಿಗೂ ಬರ್ತಾ ಇಲ್ಲ ಅಂತ ಅಂದ್ರೆ ಹಳ್ಳಿಗಳಿಗೆ ಹೋಗೋಕೆ ಜನ ಇಲ್ಲ ನಮ್ಮ ಹತ್ರ. ಹಂಗಿದೆ ಇವತ್ತು ಪರಿಸ್ಥಿತಿ ಆಯ್ತಾ. ಸೊ ಹಂಗಿದ್ದಾಗ ಇವೆಲ್ಲ ಮಾಡಲಿಕ್ಕೆ ಸರ್ಕಾರ ಏನು ಇನ್ನೂ ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ನೀವು ಅಂದರೆ ನೀವು ವ್ಯಾಲ್ಯೂ ಅಡಿಷನ್ ಅಂತ, ಮೌಲ್ಯವರ್ಧನೆ ಅಂತ, ನೀವು ಬರೀ ಅದನ್ನು ಕಾಳಾಗಿ ಮಾರಿದ್ರೆ ನಿಮ್ಗೆ ಎಷ್ಟು ದುಡ್ಡು ಕೊಡ್ತಾರೆ, ಅದನ್ನೇ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಅದನ್ನು ಪೌಡ್ರ್ ರೂಪದಲ್ಲಿ ಮತ್ತು ಬೇರೆ ಇದು ಮಾಡಿ ಮಾರಿದಾಗ ಅದಕ್ಕೆ ಹೆಚ್ಚಿನ ಬೆಲೆ ಇರ್ತದೆ. ಅದನ್ನು ನಾವು ರೈತರೇ ಮಾಡ್ಕೋಬೇಕು ಅಂತ ಹೇಳೋದು. ಮೌಲ್ಯವರ್ಧನೆ ಮಾಡಿದಾಗ ಅಷ್ಟೇ ಹೆಚ್ಚಿನ ಲಾಭ ಗಳಿಸ್ಲಿಕ್ಕೆ ರೈತರಿಗೆ ಸಾಧ್ಯ.
2: ಓಕೆ, ಧನ್ಯವಾದಗಳು ಕುರುಸಮರೆ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಈಗ ತಾವು ಹೇಳ್ತಾ ಇದ್ರಿ ಈಗ ಏನು ಈ ಒಂದು ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಬಿಳಿ ಚೀಳಿ ರೋಗ ಒಂದು ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ಕೂಡ ತಾವು ಮಾತನಾಡ್ತಾ ಹೇಳ್ತೀರಿ ಈ ಒಂದು ಬೆಳೆ ಬದಲಾವಣೆ ಮಾಡೋದ್ರಿಂದ ಇದ್ರ ಹತೋಟಿ ನಾವು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಇದ್ರಿ. ಯಾಕಂದ್ರೆ ತಾವು ಹೇಳಿದಂಗೆ ಕೂಡ ರೈತರು 3 ತಿಂಗಳಿಗೂ ಕೂಡ ಈ ಒಂದು ಬೆಳೆವನ್ನು ಬೆಳಿಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ತರ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಸಾಮಾನ್ಯವಾಗಿ ಈ ತರ ಒಂದು ಬಿಳಿ ಸುಳಿ ರೋಗ ಬಂದಾಗ ಏನೇನ್ ಲಕ್ಷಣಗಳು ಆರಂಭಿಕವಾಗಿ ಕಾಣಿಸ್ಕೊಳುತ್ತೆ ಸರ್?
1: ಅದೇನಿಲ್ಲ, ಅದು ನೋಡಿ, ಬಿಳಿ ಸುಳಿ ರೋಗ ಅಂದ್ರೆ ನಿಮ್ಗೆ ಸ್ವಲ್ಪ ಲೈಟಿಶ್ ಎಲ್ಲೋ ಅಂದ್ರೆ ಹಳದಿ ಸ್ವಲ್ಪ ಎಲ್ಲೋ ಒಂದು ಕಾಣುತ್ತೆ ಫಸ್ಟ್ ಸ್ಟಾರ್ಟಿಂಗ್, ಒಂದೋ ಎರಡೋ ಕಾಣುತ್ತೆ, ಆಮೇಲೆ ಅದು ಕ್ರಮೇಣವಾಗಿ ವ್ಯಾಪಿಸ್ಬಿಡ್ತದೆ. ಅದೇನ್ ಗಾಳಿ ಹರಡೋದು ನೋಡಿ, ಗಾಳಿ ಎತ್ತಕ್ ಬೀಸ್ತದ ಅತ್ತಾಗ ಹೋಗಿ ರೋಗಣ್ಣು ಅಂಟ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಎಷ್ಟು ಇದು ಕೆಟ್ಟದ ಸಮಸ್ಯೆ ಅಂದ್ರೆ, ನಿಮ್ಗೆ ನಮ್ ದನಗಳು ತಿನ್ನಲ್ಲ ಇದನ್ನ, ಈ ರೋಗ ಪೀಡಿತ ಗಿಡಗಳನ್ನ ನಮ್ಮ ಹಸುಗಳು ದನಗಳು ತಿನ್ನೋದಿಲ್ಲ ಇದನ್ನ, ಏನಕ್ಕೂ ಸಲ್ಲವಲ್ಲ ಅದು. ಆಮೇಲೆ ನಿಮ್ಗೆ ತೆನೆನೆ ಬರಲ್ಲ ಆಚಗದು, ತೆನೆ ಸ್ಟೆರೈಲ್ ಅಂತೀವಿ ಅದು, ಆ ರೀತಿ ಇದೇ ಬರಲ್ಲ, ನಪುಂಶಕ ಅಂತೀವಲ್ಲ ಆ ರೀತಿ ಆಗ್ಬಿಡ್ತದೆ ಅಂದ್ರೆ ತೆನೆನೆ ಆಚೆಗೆ ಬರಲ್ಲ, ಎಮರ್ಜ್ ಆಗಲ್ಲ, ತೆನೆನೆ ಬರಲ್ಲ, ಹಂಗಾಗುತ್ತೆ.
2: ಓಕೆ ಸರ್, ಮತ್ತೆ ಕರೆಯಿದೆ. ಹಲೋ
0: ಹಲೋ,
2: ಹಾ ನಮಸ್ತೆ, ತಮ್ಮ ಹೆಸರು?
0: ಸರ್ ನನ್ನ ಹೆಸರು ವಿಠಲ್ ಅಂತ, ಅಂಕತ್ರ ಎಚ್ಡಿ ಕೋಟೆ ತಾಲೂಕಿಂದ.
2: ಹೇಳಿ ಹೇಳಿ ವಿಠಲ್ ಅವರೇ. ಹಾ
0: ಅದೇ, ಈಗ ಈ ಸುಳಿ ರೋಗದ ಬಗ್ಗೆ ಹೇಳ್ತಾ ಇದ್ದೆ ಕೇಳಿಸ್ಕೊಂಡೆ. ಅದು ಈ ಸುಳಿ ರೋಗ ಅದು ಮೊದ್ಲು ಒಂದೊಂದು ಎಲ್ಲೆಲ್ಲೋ ಬರ್ತಾ ಇತ್ತು, ಇವಾಗ ಏನಾಗಿದೆ ಅಂದ್ರೆ ಅದು ಇಡೀ ಹೊಲಾನೇ ಸುಳಿ ರೋಗ ಅಲ್ಲದೆ ಮತ್ತೆ ಬೇರೆ ಒಂದು ಕೀಟನಾಶಕ ಇದು ಬಂದು ಕೀಟಗಳು

0: ಅದನ್ನು ತಿಂತಾ ಇದೆ ಅಂತಾನೆ ಏನೋ ಒಂದು ಕೃಷಿ ವಿಜ್ಞಾನದವರು ಮತ್ತೆ ಕೃಷಿ ಇಲಾಖೆಯವರು ಹೇಳ್ತಾ ಇದಾರೆ. ಅದು ಮತ್ತೆ ನಮ್ಗೆ ನಮ್ಗೆ ಕೊಟ್ಟ ಮಾಹಿತಿ ಪ್ರಕಾರ ಅದು ಉಳುಮೆ ಮಾಡಿ ಒಣಗಿಸಿ ಬಿಡ್ಬೇಕು, ಮತ್ತೆ ಅಲ್ಲೇ ಹುಳಗಳು ಉತ್ಪತ್ತಿ ಆಗಿರ್ತದೆ ಕೀಟಗಳು, ಅದನ್ನ ಅದರಿಂದ ಬರ್ತೇ ಅಂತ ಹೇಳ್ತಾರೆ. ನಮ್ಗೆ ಇಲ್ಲಿ ಅಲ್ಲಿ ನಾವು ನೋಡಿದಾಗ ಏನ್ ಅನುಭವ ಆಗ್ತದೆ ಅಂದ್ರೆ, ಕೆಲವು ಜಾಗದಲ್ಲಿ ಜೋಳವನ್ನ ಬಿತ್ತೆ ಮಾಡಿ ಅಲ್ಲಿ ಮದ್ಬದೆ ಒಂದು ಇತ್ತು ಅಂತ ರೋಗಗಳು, ಅದ್ರ ಒಂದು ವಾರನೂ ಟೈಮ್ ಕೊಡುವಂತ ಆಚರಣೆ ಕೂಡ ಎಲ್ಲ ಸುಮಾರು ಕೆಲವು ಕೂಡ ಎಲ್ಲ ಚೆನ್ನಾಗಿದೆ
1: ನೋಡಿ. ಈಗ ಏನಂದ್ರೆ ಇದು ನೀವು ಹೇಳದ್ದು ಕರೆಕ್ಟ್, ಏನೋ ಉಳುಮೆ ಮಾಡಿದ್ರೆ ಮಣ್ಣಲ್ಲಿ ಇರ್ತದೆ, ಮಣ್ಣಲ್ಲಿ ಇದ್ದಂಥದ್ದು ಸಾಯ್ತದೆ. ಈಗ ಎಲ್ಲಿ ಪ್ಲಾಟ್ಗಳಲ್ಲಿ ಎಲ್ಲೋ ಕೆಲವು ಕಡೆ ಏನು ಕ್ರಮ ಏನ್ ತಗೊಂಡಿರ್ತಾನೆ, ನಾನು ಹೇಳಿದೆ 15-20 ದಿವಸದಲ್ಲಿ ಒಂದು ಯಾವ ಕೆಮಿಕಲ್ ಮೆಟಲಾಕ್ಸಿಲ್ ಮ್ಯಾಂಕೋಜೆಬ್ ಹೊಡಿಬೇಕು, 25-30 ದಿವಸದಲ್ಲಿ ಒಂದು ಕೆಮಿಕಲ್ ಹೊಡಿಬೇಕು, ಆಮೇಲೆ ನಿಮಗೆ 3 NPK ಸಾರಜನಕ ರಂಜಕ ಪೊಟ್ಯಾಶ್ 3 ಇರೋ ಗೊಬ್ಬರ ಹಾಕ್ಬೇಕು, ಜಿಂಕ್ ಸಲ್ಫೇಟ್ ಎಕರೆಗೆ 5 KG ಹಾಕ್ಬೇಕು. ಇಷ್ಟೆಲ್ಲ ಹಾಕು ಒಂದೊಂದ್ಸಲಿ ಬರೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ನಿಮ್ಮ ಮಣ್ಣೆಲ್ಲ ಇದ್ರೆ ಏನ್ ಮಾಡೋಕ್ಕಾಗುತ್ತೆ, ನಮ್ ಬಾಡಿನೇ ರೋಗ ಪೀಡಿತ ಆಗ್ಬಿಟ್ರೆ ನಾವ್ ಏನ್ ಆಹಾರ ತಿಂದ್ರು ಕಷ್ಟ ಅಲ್ವೇ. ಹಂಗೆ ಅದು ಎಲ್ಲ ಒಂದೊಂದು, ಅದಕ್ಕೆ ಹೇಳಿದ್ ನಾನು, ಇದು ಒಂದು ಮೈನರ್ ಡಿಸೀಸ್, ಮೇಜರ್ ಅಲ್ಲ. ಮೊದ್ಲು ಎಲ್ಲೋ ಒಂದು ಅಲ್ಲೊಂದಿಲ್ಲೊಂದು ಕಾಣೋದು, ಗಿಡಗಳು ಸದೃಢವಾಗಿದ್ವು, ಗಿಡಗಳಿಗೆ ತಾಕತ್ತಿತ್ತು, ತಡ್ಕತ್ತಿತ್ತು, ಇದಾಗ್ತಿತ್ತು. ಬಟ್ ಅದನ್ನೇ ಬೆಳೆದು ಏನಾಗಿದೆ ಈಗ, ಇದು ಬೇರು ಒಂದೇ ಲೆವೆಲ್ಗೆ ಹೋಯ್ತದೆ, ಅದೇ ಲೆವೆಲ್ ಇರುವಂತ ಪೋಷಕಾಂಶಗಳನ್ನೆಲ್ಲ ತೆಗೆದುಬಿಟ್ಟಾಗ ಗಿಡನೂ ವೀಕ್ ಆಗ್ತದೆ. ಅದ್ರ ಜೊತೆಗೆ ಹೇಳಿ ಕೇಳಿ ಈ ಸಲ ಮಳೆ ಇಲ್ಲ, ಈ ಸಲ ತುಂಬಾ ಕೊರತೆ ಆಗಿದೆ. ಈಗ ಜೂನ್ ಅಲ್ಲಿ 56% ಕೊರತೆ ಆಗಿದೆ, ಜುಲೈನಲ್ಲಿ 61% ಕೊರತೆ ಆಗಿದೆ, ಈಗ ಆಗಸ್ಟ್ ಅಲ್ಲಿ ಇಲ್ಲಿವರೆಗೂ 58% ಕೊರತೆ ಆಗಿದೆ, ಮಳೆನೇ ಇಲ್ಲ. ಅದಾದ ಈಗ ನಾವು ಮನುಷ್ಯರು ವೀಕ್ ಆದಾಗಲ್ವಾ ನಮ್ಗೆ ರೋಗಗಳೆಲ್ಲ ಅಟ್ಯಾಕ್ ಆಗೋದು. ಹಂಗೆ ಗಿಡನೂ ನೀರಿನ ಅಂಶ ಇಲ್ಲದೆ ಇದ್ದಾಗ ಬಾಡ್ದಾಗ ಅದಕ್ಕೆ ಶಕ್ತಿ, ಇಮ್ಯೂನ್ ಪವರ್ ಅಂತೀವಿ, ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಆದಂತ ಸಂದರ್ಭಗಳಲ್ಲಿ ನಮಗಾದ್ರೂ ಅಷ್ಟೇ ಗಿಡಗಳಿಗಾದ್ರೂ ಅಷ್ಟೇ ರೋಗ ಜಾಸ್ತಿ ಉಲ್ಬಣಗೊಳ್ತದೆ. ಅದೇ ರೀತಿ ಆಗ್ತಕ್ಕಂಥದ್ದು ಇದು, ಮೇಲ್ನೋಟಕ್ಕೆ ಒಂದೆರಡು ಕಾಣ್ತದೆ. ಗಿಡ ನಿಮ್ದು ಸದೃಢವಾಗಿದ್ದು ಡಿಸೀಸ್ ರೆಸಿಸ್ಟೆನ್ಸ್ ತಡ್ಕೊಳ್ಳೋ ಶಕ್ತಿ ಇದ್ರೆ ಅದು ಸ್ಪ್ರೆಡ್ ಆಗಲ್ಲ, ಇಲ್ಲ ಅಂದ್ರೆ ಸ್ಪ್ರೆಡ್ ಆಗೇ ಆಗುತ್ತೆ. ಅಲ್ಲ, ಜೋಳ ಆಗದೆ ಇರೋ ಹೊಲಕ್ಕೆ ಯಾಕೆ ಬಂದಿದೆ ಅಂದ್ರೆ ಪಕ್ಕದಲ್ಲಿ ಗಾಳಿಗೆ ಸ್ಪ್ರೆಡ್ ಆಗತ್ತಲ್ಲ, ಗಾಳಿಲಿ ಹರಡೋದಿದು, ಗಾಳಿಲಿ ಹರಡೋದು. ಈಗ ನಿಮ್ ಪಕ್ಕದವನು 4 ವರ್ಷದಿಂದ ಹಾಕ್ದೇನ ಈ ವರ್ಷ ಹಾಕಿದ್ರೆ, ನೀವು ಪಕ್ಕದಲ್ಲಿ ಪ್ರತಿ ವರ್ಷ ಹಾಕ್ತಾ ಇರೋರಿದ್ರೆ ನಿಮ್ ಜಮೀನಿಂದ ಅವ್ರ ಜಮೀನ್ಗೆ ಹರಡಾಡ್ತದೆ, ಗಾಳಿ ಬೀಸರ್ ಸಾಕ ಹೋಯ್ತಾವೆಲ್ಲ. ನೀವು ಆ ಎಲೆ ತಳದಲ್ಲಿ ಹಿಡಿದ್ ನೋಡಿ, ಬೆಳ್ಳಗೆ ಪೌಡರ್ ತರ ಇರ್ತದೆ, ಪುಡಿ ಪುಡಿ ಪುಡಿ ಪುಡಿ ಇದ್ರದ್ದು ಏನು ರಂಗೋಲಿ ಪುಡಿ ಇದ್ದಂಗೆ ಇರ್ತದೆ, ಸಣ್ಣ ಅದಕ್ಕಿಂತ ಸಣ್ಣಕ್ಕೆ ಇರ್ತದೆ, ಅವೆಲ್ಲ ಜೀವಾಣುಗಳವು. ನೋಡಿ ಇವ್ರೇ, ಜೋಳ ಕೆಲವು ಸಸೆಪ್ಟಬಲ್ ಇರೋ ಇರ್ಬೋದು, ಅದು ಇಲ್ಲ ಅಂತ ಹೇಳಲ್ಲ. ಬಟ್ ಈಗ ನಮ್ಮ ಇಡೀ ಜಿಲ್ಲೆಯಲ್ಲಿ ಮಾರಾಟ ಆಗುವಂತ ಎಲ್ಲ ಜೋಳಗಳಿಗೂ ಬೀಜೋಪಚಾರ ಮಾಡಿಸಿದೀವಿ, ಬೀಜೋಪಚಾರ ಮಾಡಿಸಿರೋನ್ನ ಟೆಸ್ಟ್ ಮಾಡೇ ವಿತರಣೆ ಕೊಟ್ಟಿರೋದು. ಎಲ್ಲ ಬೀಜೋಪಚಾರ ಮಾಡಿದ್ಮೇಲೆ ಏನ್ ಹೇಳ್ತೀರಿ? ಅದರಲ್ಲಿ ಕೆಲವು ತಳಿಗಳು ಅದು ನೋಡಬೇಕು, ಏನು ಯಾವ ತಳಿ ಇದಕ್ಕೆ ನಿಜಕ್ಕೂ ಸಸೆಪ್ಟಬಲ್ ಇದೆಯಾ ಅಂದರೆ, ಈ ರೋಗವನ್ನು ಸಹಿಷ್ಣುತೆ ಕಡಿಮೆ ಇದೆಯಾ ಏನು ಅದು ನೋಡಬೇಕು. ಅದು ಬಿಟ್ಟರೆ ಈಗ ಇರ್ರೆಸ್ಪೆಕ್ಟಿವ್ ಆಫ್ ಇದು ಅಂದರೆ ಯಾವುದು ಯಾವ ಕಂಪ್ನಿದಾದರೂ ಸರಿ ಬಂದಿರೋದು ಬಂದಿದೆ, ಎಲ್ಲ ಕಂಪ್ನಿಯವಕ್ಕೂ ಬಂದೈತೆ. ಅಲ್ಲ, ಅದಕ್ಕೆ ಈಗ ನಾವು ಸರ್ಕಾರಕ್ಕೆ ಬರ್ದಿದ್ದೀನಿ, ಈ ವರ್ಷ 1 ವರ್ಷ ಮುಸ್ಕಿನ ಜೋಳ ಬೆಳೆಯೋದನ್ನೇ ನಿಲ್ಸ್ಬೇಕು ನಮ್ ಜಿಲ್ಲೆಯಲ್ಲಿ ಅಂತ ಎಲ್ಲಾ ರೈತರು ಮನ್ಸು ಮಾಡ್ಬೇಕಾಗ್ತದೆ.
2: ಓಕೆ, ಧನ್ಯವಾದಗಳು ವಿಠಲರೇ ಕರೆ ಮಾಡಿದ್ದಕ್ಕೆ. ಸರಿ, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಅಂದ್ರೆ ಏನು ಯಾವ ತರ ಕಾಣಿಸ್ಕೊಳತ್ತೆ ಈ ರೋಗ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಈಗ ಒಂದ್ ವೇಳೆಗೆ ಆಲ್ರೆಡಿ ಕೆಲವು ರೈತರುಗಳಿಗೆ ಈಗ ಆಲ್ರೆಡಿ ಈಗಾಗಲೇ ಈ ಒಂದು ಮುಸ್ಕಿನ ಜೋಳದಲ್ಲಿ ಈ ತರ ಒಂದು ಬಿಳಿ ರೋಗ ಕಾಣಿಸ್ಕೊಬಿಟ್ಟಿದೆ, ಸೊ ಏನ್ ಕ್ರಮವನ್ನ ಕೈಗೊಳ್ಬೇಕು? ಸರಿ,
1: ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ, ಎಲ್ಲೋ ತೆಳಗು ನಂದಿದ್ರೆ ತಕ್ಷಣ ಅದನ್ನ ಕಿತ್ತು ಸುಡಬೇಕು. ಅದು ಅಂದ್ರೆ ಫರ್ದರ್ ಸ್ಪ್ರೆಡ್ ಆಗೋದನ್ನ ಅವಾಯ್ಡ್ ಮಾಡಬಹುದು. ಮತ್ತೆ ಎಲ್ಲ ಒಂದೊಂದು ಇದ್ದಂತ ಸಂದರ್ಭದಲ್ಲಿ ಈಗ ನಾನು ಏನ್ ಹೇಳಿದೆ ಕೆಮಿಕಲ್ ಆಕ್ಸಿ ಇದು ಇದನ್ನ ಹೇಳದ್ನಲ್ಲ ಆಕ್ಸಿಸ್ಟೋಬ್,

0: ಇನ್ನು ಪ್ಲಸ್ ಡೈಕೆನಾಫೆನಾಜೋಲ್ ಅದನ್ನ ಸ್ಪ್ರೇ ಮಾಡ್ಬೇಕು, ಡೈಫೆನಾಕನಾಜೋಲ್ ನ ಸ್ಪ್ರೇ ಮಾಡ್ಬೇಕು. ಅದು ಈ ಯಾವ ಎಲ್ಲೋ ಅಲ್ಲೊಂದ್ ತೆಳಗ ಅಲ್ಲೊಂದ್ ಇಲ್ಲೊಂದ್ ಬಂದಿರ್ತದ, ಅದನ್ನ ಕಿತ್ತು ಸುಡಬೇಕು ಕ್ಲೀನ್ ಆಗಿ ಕೈ ತೊಳ್ಕೊಂಡು. ನಾವು ಅದನ್ನ ಯಾಕಂದ್ರೆ ನಾವು ಬೇರೆ ಅದನ್ನ ಕಿತ್ತು ಗಿಡದಿಂದ ಇನ್ನೊಂದು ಮುಟ್ಟಿದ್ರೆ ಅದಕ್ಕೂ
1: ಸ್ಪ್ರೆಡ್ ಆಗುತ್ತೆ. ಸೂಕ್ಷ್ಮಜೀವಿ
0: ಇದು ಒಂಥರ ಅಂಟು ರೋಗನೇ.
1: ಹೌದು ಸರ್,
0: ಅಂಟು ರೋಗ ತರ.
1: ಓಕೆ ಸರ್, ಈಗ ಇದ್ರ ಜೊತೆಗೆ ಸಾಮಾನ್ಯವಾಗಿ ತಾವು ಹೇಳಿದಂಗೆ ಕೆಲವು ರೈತರುಗಳೇನ್ ಮಾಡ್ತಾರೆ ಈ ತರ ಸಮಸ್ಯೆಗಳು ಅಥವಾ ಯಾವುದೇ ರೀತಿ ಸಮಸ್ಯೆಗಳು ಬಂದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಅಥವಾ ಯಾರು ತಜ್ಞರನ್ನು ಸಂಪರ್ಕಿಸದೆ ಯಾರೋ ಒಂದು ಈ ಔಷಧಿ ಹೊಡಿ ಅಥವಾ ಆ ಗೊಬ್ಬರ ಹಾಕು ಈ ಗೊಬ್ಬರ ಹಾಕು ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಯಾವ
0: ನಾವು ನಾನು ನೋಡಿ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡೋದು ಏನಪ್ಪ ಅಂದ್ರೆ, ನಾವಿನ್ನೂ ಇಷ್ಟೆಲ್ಲ ಮುಂದುವರೆದಿದ್ದೀವಿ ಅಂತ ಅನ್ಕೊಂಡ್ರು ಕೂಡ ನಮ್ಮ ರೈತರು ಇನ್ನೂ ಎನ್ ಪಿ ಕೆ ಇರೋ ರಸಗೊಬ್ಬರಗಳನ್ನ ಹಾಕ್ಬೇಕು ಅನ್ನೋದು ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಲ್ಲರಿಗೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೆಲವ್ರು ಮಾಡ್ತಾ ಇದ್ದಾರೆ, ತುಂಬಾ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ, ಒಂದು ಕೈಪಿಡಿಯನ್ನ ಮಾಡಿ ನಮ್ಮ ಕೃಷಿ ಬೆಳೆಗಳಿಗೆ ಯಾವ ಯಾವ ರಾಸಾಯನಿಕ ಗೊಬ್ಬರಗಳನ್ನ ಯಾವ ಯಾವ ಹಂತದಲ್ಲಿ ಹಾಕ್ಬೇಕು ಅನ್ನೋದು, ಮತ್ತೆ ವಿವಿಧ ಕಾಂಬಿನೇಷನ್ಗಳಲ್ಲಿ. ಈಗ ನಾವೇನು ಎನ್ ಪಿ ಕೆ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ರೈತರಿಗೆ, ಎನ್ ಅಂದ್ರೆ ಪಿ ಕೆ ಎನ್ ಇಷ್ಟು ಕೆ ಜಿ ಹಾಕಿ ಅದು ಅರ್ಥ ಆಗಲ್ಲ. ನಾವು ಚೀಲದಲ್ಲೇ ಹೇಳ್ಬೇಕು 25 ಕೆಜಿ ಡಿ ಎ ಪಿ ಹಾಕಿ ಅಥವಾ 25 ಕೆಜಿ ಪೊಟ್ಯಾಶ್ ಹಾಕಿ ಈ ರೀತಿ ಹೇಳೋದನ್ನ ರೆಡಿ ಮಾಡಿ ನಾವೇನ್ ಮಾಡಿದೀವಿ ಅದನ್ನ ಒಂದು ಕೈಪಿಡಿ ತರ ಮಾಡಿ ಒಂದ್ 1,000 ಚಿಲ್ಲರೆ ಜನ ಡೀಲರ್ ಇದಾರೆ ನಮ್ಮ ಜಿಲ್ಲೆಯಲ್ಲಿ, ಅವ್ರ ಎಲ್ಲಾ ಅಂಗಡಿಗೆ ಕೊಟ್ಟಿದೀವಿ. ಯಾಕೆ ಅಂದ್ರೆ ಅವ್ರ ಮೊದಲು ತಿಳುವಳಿಕೆ ಆಗ್ಬೇಕು. ಅವ್ರು ರೈತರು ಹೋಗೋದೇ ಅಲ್ಲಿಗೆ ಫಸ್ಟ್, ಮಳೆ ಬಿದ್ದ ತಕ್ಷಣ ಗೊಬ್ಬರ ತರಕ್ಕೆ ಅಲ್ಲಿಗೆ ಹೋಗ್ತಾರೆ. ಅವರು ಅದನ್ನ ನೋಡಿ ಅಟ್ ಲೀಸ್ಟ್ ತಿಳುವಳಿಕೆಯಿಂದ ಕೊಡಬೇಕು, ಅದನ್ನ ಅವ್ರಿಗೂ ತಿಳುವಳಿಕೆ ಕೊಟ್ಟಿದೀವಿ. ಯಾಕೆ ಅಂದ್ರೆ ಅವ್ರ ಲಾಭಕ್ಕೋ ಮತ್ತೊಂದಕ್ಕೋ ಏನೋ ಒಂದಷ್ಟು ಕೊಡೋದು. ಆಮೇಲೆ ರೈತರು ಅಷ್ಟೇ ಸ್ವಲ್ಪ ತಿಳುವಳಿಕೆ ತಗೋಬೇಕು ಏನು ಈ ವಿಷಯದಲ್ಲಿ, ಏನು ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಬರ್ಕೊಡ್ತಾರೆ, ಒಂದ್ ಚೀಟಿಲಿ ಬರ್ಕೊಡಿ ಅಪ್ಪ ಯಾವ್ಯಾವ ಗೊಬ್ಬರ ಹಾಕ್ಬೇಕು ಅಂದ್ರೆ ಬರ್ಕೊಡ್ತಾರೆ.
1: ಓಕೆ ಸರ್, ಮತ್ತೆ ಕರೆ. ಹಲೋ,
2: ಹಲೋ, ನಮಸ್ತೆ ಸರ್, ನಾಗರಾಜ್ ಅಂತ ಮಾತಾಡ್ತೀನಿ.
1: ನಾಗರಾಜ್ ಅವರು ಹೇಳಿ.
2: ನಮಸ್ಕಾರ.
0: ನಮಸ್ತೆ, ನಮಸ್ತೆ ಹೇಳಿ.
2: ಈಗ ಸದ್ಯ ಎಡದಂಡೆ ಮತ್ತೆ ಕೊಳದಂಡಲ್ಲಿ ನೀರು ಅನುಮಾನವಾಗಿದೆ ಸರ್, ಯಾವ ಬೆಳೆ ಹಾಕೋದು, ಮುಸುನ್ ಜೋಳ ಹಾಕೋದು, ರಾಗಿ ಹಾಕೋದು, ಸ್ವಲ್ಪ
0: ತಿಳಿದು.
1: ಕಬ್ಬಿನ ಎಡದಂಡೆ ಬಲದಂಡೆ
0: ಇನ್ನೂ ಡಿಸೈಡ್ ಆಗಿಲ್ಲ ಇವ್ರೆ, ಅದು ಡಿಸೈಡ್ ಆಗಿಲ್ಲ. ಈಗ ನೀರು ಬಿಡುಗಡೆ ಮಾಡೋದು ಎಲ್ಲ ಬರೀ ಇದಕ್ಕೆ ಏನು ಕೆರೆಕಟ್ಟೆ ತುಂಬಿಸಕ್ಕೆ ಅಂತ ಹೇಳಿದ್ದಾರೆ, ಬೆಳೆ ಕೊಡ್ತೀವಿ ಅಂತ ಹೇಳಿಲ್ಲ. ಇನ್ನು ಐಸಿಸಿ ಮೀಟಿಂಗು ಆಗಿಲ್ಲ, ಬೆಳೆ ಕೊಡಲ್ಲ ಅಂತಲೇ ಹೇಳಿದ್ದಾರೆ. ಹಂಗಾಗಿ ನೀವು ಮಳೆಯಾಶ್ರಿತ ಬೆಳೆಗಳನ್ನೇ ಬೆಳಿಬೇಕೀಗ. ಏನಾರ ನಿಮ್ಗೆ ಬೋರ್ವೆಲ್ ಇರುವಲ್ಲಿ ಇದ್ರೆ ಅದಕ್ಕೆ ಬೇಕಾಗುವಂತ ಸೂಕ್ತವಾದ ಬೆಳೆಯನ್ನ ಬೆಳೆಯೋದು ಒಳ್ಳೇದು. ಅಲ್ಲ ಅಲ್ಲ, ನೀವು ಮುಸ್ಕಿನ ಜೋಳ ಖಂಡಿತ ಹಾಕ್ಬೇಡಿ, ಈಗೆಲ್ಲ ರೋಗಗಳ ಬಾಧೆ ಇರೋದ್ರಿಂದ ಅದನ್ನ ಹಾಕ್ಬೇಡಿ. ರಾಗಿ ಹಾಕಿ, ಇಲ್ಲ ಅಲ್ಸಂದೆ ಹಾಕಿ, ಅಥವಾ ಅವರೆ ಹಾಕಿ, ಆಯ್ತಾ, ಈ ಬೆಳೆಗಳನ್ನ ಹಾಕಿ. ಭತ್ತದ ಗ್ಯಾರಂಟಿ ಇಲ್ವಲ್ಲ, ನೀರು ಏನ್ ಮಾಡ್ತೀರಾ, ಹಾಕ್ಬಿಟ್ಟು ಅರ್ಧದಲ್ಲಿ ಇದಾದ್ರೆ ಏನ್ ಮಾಡಿ, ಈಗ ನೀರೈತೆ ಅಂತ ಹಾಕ್ಬಿಟ್ಟು ಆಮೇಲೆ ನೀರಿಲ್ಲದೆ ಇದ್ದಾಗ ಏನ್ ಮಾಡ್ತೀರಾ. ನೀರು ಹೆಚ್ಚು ಬೇಡುವ ಬೆಳೆಗಳನ್ನ ಬೆಳಿಲೇಬೇಡಿ ಅಂತ ಹೇಳಿದಾರ ಅವರು.
1: ಓಕೆ,
0: ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು. ಸರ್, ಈಗ ಇದ್ರ ಜೊತೆಗೆ ಈಗ ತಾವು ಹೇಳ್ದಂಗೆ ಈಗ ನಮ್ಮ ಈ ವರ್ಷ ಮಳೆ ಕೊರತೆ ಕೂಡ ತುಂಬಾ ಜಾಸ್ತಿ,
0: ಮಳೆ
1: ನಿಟ್ಟಿನಲ್ಲಿ ತುಂಬಾ ಬೆಳೆಗಳು ಕೂಡ ಸರಿಯಾಗಿ ಬಂದಿಲ್ಲ. ಸೊ ಈ ಒಂದು
0: ಏನಾಗಿದೆ ಈಗ ಮಳೆ, ನಾನು ಹೇಳಿದೆ ಆಗಲೇ, ಈಗ ನೋಡಿ ನಮಗೆ ಏಪ್ರಿಲ್ ನಲ್ಲಿ 83% ಕೊರತೆ, 83% 85% ಕೊರತೆ, 85% ಮೇ ಮಂತ್ ಅಲ್ಲಿ 23% ಕೊರತೆ, ಜೂನ್ ಅಲ್ಲಿ 56% ಕೊರತೆ, ಜುಲೈನಲ್ಲಿ 61% ಕೊರತೆ, ಈಗ ಆಗಸ್ಟ್ ನಲ್ಲಿ 58% ಕೊರತೆ. ಈ ರೀತಿ ಯಾವ ಮಾಹೆನಲ್ಲೂ ನಮಗೆ ಮಳೆ ಬಿದ್ದಿಲ್ಲ, ವಾಡಿಕೆಯಷ್ಟು ಮಳೆ ಆಗಿಲ್ಲ. ಇದು ನಮ್ಗೆ ತಾವೆಲ್ಲ ಕೇಳಿರ್ಬೋದು, ಎಲ್ನಿನೋ ಅನ್ನೋ ಒಂದು ಪರಿಣಾಮ, ಹವಾಮಾನ ವೈಪರೀತ್ಯ ಬದಲಾವಣೆಯಲ್ಲಾದಂತ ಒಂದು ಇದರಿಂದ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಏನಾಗಿದೆ ಅಂದ್ರೆ, ಈಗ ನಮ್ಮ ರೈತ ಬಾಂಧವರಿಗೆ ಕೆಲವರು ಬೆಳೆ ಬೆಳೆದಿರೋರಿಗೆ ಪ್ರೊಟೆಕ್ಟಿವ್ ಇರಿಗೇಷನ್, ಏನೋ ಒಂದು ಆಪತ್ಕಾಲದಲ್ಲಿ ನೀರು ಇರುವಂಥವ್ರು ಬೋರ್ ಇರೋರು ಅಂತವ್ರು ಮಾಡ್ತಾ ಇದ್ದಾರೆ, ಅದರಲ್ಲೂ ಕೆಲವು ಬೋರ್ಗಳು ಗ್ಯಾಪ್ ಹೊಡಿತಾ ಇದ್ದಾವೆ ಆಗ್ಲೇ, ಇದೆಲ್ಲ ಸಮಸ್ಯೆಗಳಿದೆ. ಆದಾಗ್ಯೂ ಏನೆಲ್ಲ ಮಾಡಬಹುದು ಇಂಥ ಕಠಿಣ ಪರಿಸ್ಥಿತಿಗಳಲ್ಲಿ ಅಂದ್ರೆ, ನಾನು ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬ ಕುಷ್ಕಿ ಬೇಸಾಯ ಮಾಡುವಂತ ರೈತ ಬಾಂಧವ ಒಂದು ಕೃಷಿ ಹೊಂಡವನ್ನ ಹೊಂದಿರಲೇಬೇಕು. ನನ್ನ ಪ್ರಕಾರ ಒಂದು ಕೃಷಿ ಹೊಂಡ ಹೊಂದಿರಲೇಬೇಕು.

0: ಹೋಗಿ ನೀರು ಶೇಖರಣೆ ಆಗುತ್ತೆ ಅಂತ ಜಾಗದಲ್ಲಿ ಮಾಡ್ಕೋಬೇಕು.
1: ಹೌದು,
0: ಮಾಡ್ಕೊಂಡು ಅದನ್ನ ಒಂದು ಡೀಸೆಲ್ ಪಂಪ್ ಸೆಟ್ ಕೃಷಿ ಇಲಾಖೆಲಿ ಸಬ್ಸಿಡಿಯಲ್ಲಿ ಕೊಡ್ತೀವಿ. ಅದನ್ನ ತಗೊಂಡು ಅದನ್ನ ಈಗ ಏನಾಗ್ತದೆ, ಮಳೆ ಇಂಥ ಸಂದರ್ಭಗಳಲ್ಲಿ ಈಗ ರೈತ ಬಂದವರು ಅಂತಾರೆ, ಒಂದು ಎರಡು ಮಳೆ ಬಂದಿದ್ರೆ ನಂದು ಬೆಳೆ ಬಂದ್ಬಿಡೋದು
1: ಅಂತಾರೆ.
0: ಅಂತ ಟೈಮಲ್ಲಿ ಅಂದ್ರೆ ಸಂದಿಗ್ಧ ಅಂತ ಅಂತೀವಿ, ಕ್ರಿಟಿಕಲ್ ಸ್ಟೇಜ್, ಕ್ರಿಟಿಕಲ್ ಸ್ಟೇಜಸ್ ಅಲ್ಲಿ ಸಂದಿಗ್ಧ ಹಂತದಲ್ಲಿ ನೀರಾವರಿಯನ್ನ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಬಹಳ ಮುಖ್ಯ ಒಂದು. ಎರಡನೇದು, ಈಗ ಬಿತ್ತನೆ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಈಗ ನೋಡಿ, ಈ ಸುಮಾರು ದಿವಸದಿಂದ ಮಳೆ ನಮ್ಮ ಭೂಮಿ ಸಿದ್ಧತೆಗೆ ಆಗುವಷ್ಟು ಮಳೆ ಬೀಳ್ತಾ
1: ಇಲ್ಲ.
0: ಬಿತ್ತನೆ ಆಗ್ಬೇಕಂದ್ರೆ ನಾವು ಏನ್ ಬೆಳೆ ಏನ್ ಮಾಡ್ಬೇಕಂದ್ರೆ ಬೆಳೆನೇ ಹಾಕಕ್ಕಾಯ್ತಲ್ವಲ್ಲ. ಈಗ ಮಳೆ ಇದು ಭೂಮಿ ಸಿದ್ಧತೆ ಮಾಡುವಷ್ಟು, ಈಗ ನೋಡಿ ನಮ್ಮ ಜಿಲ್ಲೆಯಲ್ಲಿ 79,000 ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬೆಳೆ ಆಗ್ಬೇಕು, ಬರೀ 3% ಆಗಿದೆ. 2,000 ಹೆಕ್ಟರ್ ಆಗಿಲ್ಲ, 200 ಹೆಕ್ಟರ್ ಆಗಿದೆ. ಏನ್ ಮಾಡ್ತೀರಾ? ಹಂಗೆ ನಾನು ಹೇಳ್ತಕ್ಕಂಥದ್ದು, ಈಗ ಭೂಮಿ ಸಿದ್ಧತೆಗೆ ಸಾಕಾಯ್ತಾ ಇಲ್ಲ ಮಳೆ, ಸುಮ್ಮನೆ ಎಲ್ಲ ತುಂತುರು ಬರ್ತದೆ, ಅದರಲ್ಲಿ ಏನ್ ಭೂಮಿ ಉಳಕಾಯ್ತದ? ಭೂಮಿ ಉಳಕೆ ಆಯ್ತಾ ಇಲ್ಲ. ಇನ್ ಬಿತ್ತನೆ ಎಲ್ಲಿನ ಬಂತು? ಈಗ ಮೊದ್ಲಲ್ಲಿ ಕೆಲವರು ಅವಾಗ ಟೊಬ್ಯಾಕೊ ಸ್ವಲ್ಪ ಕಾಟನ್ ಅವೆಲ್ಲ ಮಾಡಿದವ್ರು. ಈಗ ನಾನು ಹೇಳ್ತಕ್ಕಂಥದ್ದು, ಯಾರು ಈಗ ಆಲ್ರೆಡಿ ಬಿತ್ತನೆ ಮಾಡಿದ್ದೀರಿ ಅಂತವ್ರು ಏನ್ ಮಾಡ್ಬೋದು ಅಂದ್ರೆ, ಮಲ್ಚಿಂಗ್ ಅಂತೀವಿ. ಮಲ್ಚಿಂಗ್ ಅಂದ್ರೆ ಒದಿಕೆ. ಒದಿಕೆಯಲ್ಲಿ 2-3 ತರ ಇದೆ. ಈಗ ಜಮೀನಿನಲ್ಲಿ ಇರ್ತಕ್ಕಂಥ ವೇಸ್ಟ್ ಕಸ ಕಡ್ಡಿಗಳನ್ನ ಜಮೀನಲ್ಲಿ ಆಡ್ತಕ್ಕಂಥದ್ದು ಬೆಳೆ ಮಧ್ಯೆ, ಅದು ಏನಾಗುತ್ತೆ, ಭೂಮಿಯಿಂದ ನೀರನ್ನ ಆವಿಯಾಗ್ದಂಗೆ ತಡೀತದೆ ಒಂದು. ಇನ್ನೊಂದು, ಈಗ ಹತ್ತಿ ಅಥವಾ ಬೇರೆ ಯಾವುದೇ ಬೆಳೆನಲ್ಲಿ ಈಗ ಅದು ಆಲೆ ಬಿತ್ತನೆ ಮಾಡಿದ್ದೀರಿ, ಇದು ನೀರಿನ ಕೊರತೆ ಇದೆ ಅಂದಂತ ಸಂದು, ಇನ್ನೂ ನೀರು ಡ್ರೈ ಆಗ್ದಂಗೆ ಮಾಡಬೇಕು ಅಂದರೆ ಡಸ್ಟ್ ಮಲ್ಚಿಂಗ್ ಅಂತೀವಿ. ಅಂದರೆ ಅದೇನಾಗ್ತದೆ, ಒಂದು ಕುಂಟೆ ಹೊಡೆಯೋದು, ಕುಂಟೆ ಮೇಲೆ ಸುಮ್ಮನೆ ಜಸ್ಟ್ ಮಣ್ಣನ್ನು ಡಿಸ್ಟರ್ಬ್ ಮಾಡೋದು, ಅದು ಕುಂಟೆ ಚಿಪ್ಪು ಮೇಲ್ಗಡೆ ಮಣ್ಣನ್ನು ಕಿತ್ಕೊಂಡು ಹೋಗುತ್ತದೆ. ಅವಾಗ ಏನಾಗುತ್ತೆ, ಇವಿರ್ತವೆ ಏನು ರಂಧ್ರಗಳಲ್ಲಿ ನೀರು ಆವಿಯಾಗಿ ಹೋಗೋದು, ಕೆಪಿಲರಿ ರೈಸ್ ಅಂತೀವಿ, ಅದು ಆ ನೀರು ಆವಿಯಾಗಿ ಹೋಗೋದನ್ನ ತಡೆಗಟ್ಟುತ್ತದೆ ಈ ಡಸ್ಟ್ ಮಲ್ಚು. ಈ ಮಣ್ಣೆ ಅದಕ್ಕೆ ಅಡ್ಡಿಯಾಗಿ ಕೂತ್ಕೋತದೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಮತ್ತೆ ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸುನಂದ ಅವರು ಹೇಳಿ. ನಮ್ಗೆ
0: ಹೇಳಿ ಸುನಂದ ಅವರು,
1: ಜಂಟಿ ನಿರ್ದೇಶಕ.
2: ಈಗ
0: ಏನ್ ನೀರು ನೀರಾವರಿ ಇದೆಯಾ, ನೀರಿದ್ಯಾ, ನೀರು ಬೋರ್ಗೀರ್ ಇದೆಯಾ?
2: ನೀರಾವರಿನೇ.
0: ನೀರಿದ್ರೆ ಬೆಸ್ಟ್ ಅಂದ್ರೆ ರಾಗಿ ಬೆಳೆ, ರಾಗಿ ಬೆಳೀರಿ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೀಮಟಗೆರೆ ಅಥವಾ ಸರ್ಗೂರಲ್ಲಿ ರಾಗಿ ಸಿಗುತ್ತೆ. ರಾಗಿ ML 365 ಅಂತ ಇದೆ, ML 365 ಅಂತ. ಅದನ್ನ ರಾಗಿ ತಗೊಂಡು ನೀವು ಒಂದು ಎಕರೆಗೆ ರಾಗಿ ಹಾಕಿ, ಒಳ್ಳೆ ಹುಲ್ಲಾಗುತ್ತೆ ದನಕರುಗಳಿಗೆ, ಒಳ್ಳೆ ರಾಗಿ ಮೇವ ರಾಗಿ ಕಾಳು ಒಳ್ಳೆ ಸಿಗುತ್ತೆ, ಒಳ್ಳೆ ರೇಟು ಸಿಗುತ್ತೆ, ರಾಗಿ ಬೆಳೀರಿ. ಅದೇ ಈಗ ಒಂದು ಮಳೆ ಕಡಿಮೆ ಆದ್ರೂ ತಡ್ಕೊಳ್ಳೋ ಶಕ್ತಿ ಇರ್ತಕ್ಕಂಥದ್ದು. ಮತ್ತೆ ಅದಕ್ಕೆ ಪೊಟ್ಯಾಶ್ ಹಾಕ್ಲೇಬೇಕು. ಪೊಟ್ಯಾಶು ಹಾಕೋ 20-20 ಹಾಕಿದ್ರೆ ಅದ್ರ ಜೊತೆಗೆ ಸ್ವಲ್ಪ ಪೊಟ್ಯಾಶ್ ಹಾಕ್ಬೇಕು, ಇಲ್ಲರೆ 10-26-26 ಅಂತ ಬರ್ತದೆ ಅದನ್ನ ತಗೊಳ್ಳಿ, ಇಲ್ಲ 17-17-17 ಅಂತ ಬರ್ತದೆ ಅದನ್ನ ಹಾಕಿ, ಇಲ್ಲ 19-19-19 ಅಂತ ಬರ್ತದೆ ಅದನ್ನ ಹಾಕಿ.
1: ಓಕೆ, ಬೇರೆ ಪ್ರಶ್ನೆ ಇದೆಯಾ ಸುನಂದ ಅವರೇ?
2: ಇಲ್ಲ ಸರ್, ಅದಕ್ಕೆ ಕೇಳಿದ್ದು ಏನು ಪರಿಹಾರ ಅಂತ.
0: ರಾಗಿ ಹಾಕಿ, ರಾಗಿ ಹಾಕಿ, ಇಲ್ಲ ಅಂದ್ರೆ ಅವರೇ ಹಾಕ್ತೀನಿ ಅನ್ನೋದಿದ್ರೆ ಹೆಬ್ಬಾಳ್ ಅವರೇ ಸಿಗುತ್ತೆ, ಅದನ್ನ ಹಾಕಿ.
1: ಓಕೆ ಓಕೆ, ಧನ್ಯವಾದಗಳು ಸುನಂದ ಅವರು ಕರೆ ಮಾಡಿದ್ದಕ್ಕೆ. ಸರಿ, ತಾವು ಮಾತನಾಡ್ತಾ ಇದ್ರಿ. ಈಗ ಏನು ಈ ಒಂದು ಸಂದರ್ಭದಲ್ಲಿ ಹೇಗೆ ಪರ್ಯಾಯ ಬೆಳೆಗಳನ್ನು ಬೆಳೆಯಬಹುದು ಅನ್ನೋದ್ರ ಜೊತೆಗೆ, ಈಗ ಈ ತರ ಒಂದು ಮಳೆ ಕೊರತೆ ಮತ್ತು ಈ ಒಂದು ರೋಗ ಎರಡರಿಂದನೂ ಕೂಡ ಏನಾದ್ರು ಬೆಳೆ ನಷ್ಟ ಆಗಿರೋದ್ರಿಂದ ಏನಾದ್ರೂ ಇದಕ್ಕೆ ಏನಾದ್ರೂ ಸರ್ಕಾರ ಇರ್ಬೋದು ಅಥವಾ ಇಲಾಖೆ?
0: ಅದು ಸರ್ಕಾರ, ಈಗ ರೋಗಕ್ಕೆ ಯಾವುದು NDRF ಅಲ್ಲಿ ಕವರ್ ಆಗಲ್ಲ
1: ಸರ್,
0: ಬಟ್ ಈ ಬರದ್ದು ಇದಕ್ಕೆ ಏನಿದೆ ಅದು ಈಗ ಗ್ರೌಂಡ್ ಟ್ರೂತಿಂಗ್ ಮಾಡ್ತಾ ಇದೀವಿ ನಾವೀಗ. ಅದು ಎಲ್ಲ ತಾಲೂಕುಗಳಲ್ಲಿ ಏನು ನಮ್ಮ ಪೂರ್ವ ಮುಂಗಾರು ಬೆಳೆಗಳು ಏನು ಬಿತ್ತನೆ ಆಗಿತ್ತು ಅದರದ್ದು, ಮತ್ತು ಇದರದ್ದು ಈಗ ಏಳು ತಾಲೂಕಲ್ಲಿ ಪಿರಿಯಾಪಟ್ಟಣ ಹೊರತುಪಡಿಸಿ ಮಿಕ್ಕ ತಾಲೂಕುಗಳಲ್ಲಿ ಗ್ರೌಂಡ್ ಟ್ರೂತಿಂಗ್ ಮಾಡೋಕ್ಕೆ ಹೇಳಿದ್ದಾರೆ, ಅದು ಮಾಡ್ತಾ ಇದ್ದೀವಿ. ಅದರ ಆಧಾರದ ಮೇಲೆ ಡ್ರಾಟ್ ಡಿಕ್ಲರೇಷನ್ ಆಗ್ತದೆ. ಆಮೇಲೆ ಜಂಟಿ ಸಮೀಕ್ಷೆ ಮಾಡಿ ಯಾರು

0: ಬೆಳೆ ಬೆಳೆದಿರ್ತಾರೆ, ಅವ್ರಿಗೆ ಡ್ರಾಟ್ ಅಂತ ಡಿಕ್ಲೇರ್ ಆದ್ರೆ ಅದಕ್ಕೆ ತಕ್ಕಂತೆ ಇದು ಬರ್ತದೆ, ಕ್ರಾಪ್ ಲಾಸ್ ಇದು ಬರ್ತದೆ.
1: ಸೊ ಅಂದ್ರೆ ಇದಕ್ಕೆಲ್ಲ ಕೂಡ ಅವ್ರು ಬೆಳೆ ವಿಮೆನಾದ್ರು ಮಾಡಿಸಿರ್ಬೇಕು ಅಥವಾ
0: ಇಲ್ಲ? ಇಲ್ಲ, ಬೆಳೆ ವಿಮೆಗೂ ಇದಕ್ಕೂ ಸಂಬಂಧ ಇಲ್ಲ. ಬೆಳೆ ವಿಮೆಗೂ ಇದಕ್ಕೂ, ಬೆಳೆ ವಿಮೆ ನೋಡ್ರಿ, ಬೆಳೆ ವಿಮೆ ಏನಾಗುತ್ತೆ, ಯಾವಾಗ ಇಳುವರಿ ಕಡಿಮೆ ಆಧಾರಿತ ಆಗ್ತದೆ ಅದಕ್ಕೆ ಬರ್ತದೆ. ಇನ್ನೊಂದು ಈಗ ರಾಗಿ ಪ್ರಿವೆಂಟೆಡ್ ಸೋಯಿಂಗ್ ಅಂತ ಒಂದು ಆಪ್ಷನ್ ಇದೆ, ಅದು ಇಲ್ಲಿ ಸರ್ಗೂರು ಮತ್ತು ಗ್ರಾಮ ಪಂಚಾಯತಿನಲ್ಲಿ ಅಧಿಸೂಚಿತ ಇವು ಏನಿದ್ದಾವೆ ವಿಮಾ ಘಟಕಗಳು, ಅದರಲ್ಲಿ ನಿಮ್ಮ ಸರ್ಗೂರು ಸ್ವಲ್ಪ ಎಚ್ ಡಿ ಕೋಟೆ ಮತ್ತು ಹುಣಸೂರು ಈ ಮೂರು ತಾಲೂಕಿನಲ್ಲಿ ಸುಮಾರು 1400 ಜನ ರೈತರದು ಇನ್ಶೂರೆನ್ಸ್ ಕ್ಲೈಮ್ ಆಗೋ ಚಾನ್ಸಸ್ ಇದೆ, 25% ವಿಮಾ ಕಂತದ್ದು ಅಷ್ಟು ಜನಕ್ಕೆ ಆಗ್ತದೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ನಮಸ್ಕಾರ
1: ಹೇಳಿ, ನಮ್ಮ ಹೆಸರು ಸಿದ್ದರಾಜ್ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನಂತ
3: ಹೇಳಿ. ಮುಸ್ಕಿನ ಜೋಳ ನಾವು ನಾಟಿ ಮಾಡಿದ ಒಂದ 15 ದಿನಕ್ಕೆ ಎಲ್ಲ ಗಿಡಗಳೆಲ್ಲ ಸುಮಾರು ಒಂದು 3 ಇಂಚ್ ಬಂದಿತ್ತು ಸರ್. ಆ ಬಂದ್ಮೇಲೆ 15 ಗಿಡಕ್ಕೆ ಮೇಲೆ ಸುಳಿ ಎಲ್ಲ ವೈಟ್ ಕಲರ್ ಬರೋದು, ಒಳಗಡೆನೆ ಹುಳ ಸಣ್ಣ ಕೈಲಿ ಹುಳ ತಿನ್ನೋದು ಕಾರಣ ಎಂತಿರೋದು?
0: ಈಗ ನೋಡಿ, ಎರಡು ಕಾರಣ ಇದೆ. ಹುಳ ತಿನ್ನೋದು ಅದು ಬೇರೆ, ಅದು ಫಾಲ್ಸ್ ಆರ್ಮಿ ವರ್ಮ್ ಅಂತೀವಿ, ಅಂದ್ರೆ ಲದ್ದಿ ಹುಳು ಅಂತವಿ. ಅದಕ್ಕೆ ಸುಳಿಗೆ ಇಮಮೆಕ್ಟಿನ್ ಬೆಂಜಾಯಟ್ ಅಂತ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ, ಅದನ್ನ ಸ್ಪ್ರೇ ಮಾಡಬೇಕು ಸುಳಿಗೆ. ಅದು ಹುಳಕ್ಕೆ, ಇದು ರೋಗಕ್ಕೆ. ನೀವು ನಾನು ಆಗ್ಲೇ ಹೇಳ್ದೆ, ಅದು ಕೇಳಿದ್ರೆ ಅವು ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಎರಡ್ ಹಂತದಲ್ಲಿ ಹೊಡಿಬೇಕು. ಈಗ 15 ದಿವಸದಲ್ಲಿ ಒಂದು ಹೊಡಿಬೇಕು, 25 ದಿವಸ ಆದ್ಮೇಲೆ ಇನ್ನೊಂದು ಬೇರೆ ಕೆಮಿಕಲ್ ಹೊಡಿಬೇಕು. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅವರು ಬರ್ಕೊಡ್ತಾರೆ, ಇದ್ರೆ ಇರ್ತದೆ. ಕೆಲವು ಮೆಟಲಾಕ್ಸಿಲ್ ಮ್ಯಾಂಕಜಾಬ್ ಇದೆ, ಅವರೇ ಕೊಡ್ತಾರೆ ಸಬ್ಸಿಡಿಲಿ. ಇನ್ನೊಂದು ಕೆಮಿಕಲ್ ಏನಾದ್ರೂ ಎರಡನೇ ಸಲ ಸ್ಪ್ರೇ ಮಾಡೋದು ಇಲ್ಲದೆ ಇದ್ರೆ ಅದನ್ನ ಬರ್ಕೊಡ್ತಾರೆ. ಏನ್ ಗೊಬ್ಬರ ಕೊಟ್ಟಿದ್ರಿ? ಏನ್ ಗೊಬ್ಬರ ಕೊಟ್ಟಿದ್ರಿ
3: ಸರ್? ಮಾಮೂಲಿ ನಾವು ಕೊಡಿಯ ಗೊಬ್ಬರ ಬಿಟ್ರಿ, ಯಾವ್ದು ಬೇರೆ ಮಿಕ್ಸ್ ಮಾಡಲ್ಲ.
0: ಕೆಮಿಕಲ್ ಗೊಬ್ಬರ ಕೊಡಲ್ವಾ?
3: ಕೆಮಿಕಲ್ ಹಾಕಲ್ಲ ಸರ್.
0: ಕೊಟ್ಟಿಗೆ ಗೊಬ್ಬರನೇ ಕೊಟ್ಟಿದ್ರಾ?
3: ಹೌದೌದು.
0: ಹಂಗಾದ್ರೆ ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಸಾಕಾಗಲ್ಲ ಯಜಮಾನ್ರೆ. ಅದಕ್ಕೆ ಮುಸ್ಕಿನ ಜೋಳಕ್ಕೆ ಅದು ತುಂಬಾ ಇದು ಗೊಬ್ಬರದ ಅಂಶವನ್ನ ಬೇಡುವಂತ ಬೆಳೆ ಅದು. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಒಂದು ಸಾಕಾಗಲ್ಲ, ಗೊತ್ತಾಯ್ತಾ? ಹಂಗ ಅದಕ್ಕಾಗಿ ಮೋಸ್ಟ್ಲಿ ಆಗಿರ್ತದ ಅದು. ಎಲ್ಲೋ ಹಿಂಗ ನೈಟ್ರೋಜನ್ ಡಿಫಿಷಿಯನ್ಸಿ ಅಂತೀವಿ, ಸಾರಜನಕದ ಡಿಫಿಷಿಯನ್ಸಿ, ಹಂಗಾಗಿ ಆಗಿರ್ತದ ಅದು. ನಿಮಗೆ ಬರೀ ಕೊಟ್ಟಿಗೆ ಗೊಬ್ಬರದ್ದು ಅಂದ್ರೆ, ಯಾವಾಗ ನಿಮ್ಗೆ ಅಷ್ಟು ಕೊಟ್ಟಿಗೆ ಗೊಬ್ಬರ ಅಂದ್ರೆ, ನಿಮ್ ಭೂಮಿಗೆ ಹಾಕಿ ಹಾಕಿ ಹಾಕಿ ಅದ ಒಂದು ಹಲವಾರು ವರ್ಷಗಳು ಆಗಿ ಅದು ಅಷ್ಟು ನಿಮ್ದು ಏನೂ ಇಲ್ಲ ಅದರಲ್ಲೇ ಬೆಳೀತದೆ ಅನ್ನುವಂತ ಪರಿಸ್ಥಿತಿ ಇರ್ಬೇಕು. ಅಂತ ಪರಿಸ್ಥಿತಿ ಇದೆಯಾ ನಮ್ಮ ಯಾವ ಈಗ ಅಂತ ಗೊಬ್ಬರ? ಹಂಗಾಗಿ ನೀವು ಸ್ವಲ್ಪ ರಾಸಾಯನಿಕ ಗೊಬ್ಬರ ಕೊಡ್ಬೇಕು.
1: ಧನ್ಯವಾದಗಳು ಸಿದ್ದರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ, ಇವನು ಏನು ಬರ ಇದಕ್ಕೆ ಸಂಬಂಧಪಟ್ಟಂತ ಅಥವಾ ಬೆಳೆ ವಿಮೆಗೆ ಸಂಬಂಧಪಟ್ಟಂತಂದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಈಗ ಅಂದ್ರೆ, ಒಂದ್ ವೇಳೆ ಈಗ ತಾವು ಹೇಳ್ದಂಗೆ ಇದಕ್ಕೂ ಕೂಡ ಏನಾದ್ರು ಮುಸ್ಕಿನ ಜೋಳಕ್ಕೆ ಏನಾದ್ರು ಬೆಳೆ ವಿಮೆ ಏನಾದ್ರೂ ಮಾಡಿಸಿ?
0: ಅದು ಬೆಳೆ ವಿಮೆ ಮಾಡಿಸಿದ್ದಾರೆ, ಸುಮಾರು ಜನ ಮಾಡಿಸಿದ್ದಾರೆ. ಈಗ ಅದ ಏನಾಗ್ತದೆ ಅಂದ್ರೆ, ಈಗ ಇಳುವರಿ ಆಧಾರದ ಮೇಲೆ ಬಂದಂತ ಸಂದರ್ಭದಲ್ಲಿ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಂತೀವಿ, ಬೆಳೆ ಕಟಾವು ಬೆಳೆ ಕಟಾವು ಇವನ್ನ ಅವನ್ನ ಬೆಳೆ ಕಟಾವು ಇವನ್ನ ಮಾಡಿದಾಗ ಪ್ರಯೋಗಗಳನ್ನ ಅದರ ಆಧಾರದ ಮೇಲೆ ಇಳುವರಿ ತಗೊಂಡಾಗ ಅವಾಗ ಇನ್ಶೂರೆನ್ಸ್ ಕ್ಲೈಮ್ ಆಗತ್ತೆ ಅವ್ರಿಗೆ, ಇಳುವರಿ
1: ಆಧಾರದ ಮೇಲೆ. ಸರಿ, ಇದ್ರ ಜೊತೆಗೆ ತಾವು ಕೂಡ ಹೇಳ್ತಾ ಇದ್ರಿ, ಈಗ ನಾವು ಸರ್ಕಾರದ ಮಟ್ಟದಲ್ಲಿ ಕೂಡ ಈ ಒಂದು ಪರ್ಯಾಯ ಬೆಳೆ ಅಥವಾ ಈ ಒಂದು ಬೆಳೆ ಇದಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆ ಬೆಳೆ ಬಗ್ಗೆ ನಾವು ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಿ. ಈಗ ತಾವು ಮೊದಲೇ ಕೂಡ ಹೇಳ್ತಾ ಇದ್ರೆ, ರೈತರಿಗೆ 3 ತಿಂಗಳಿಗೆ ಒಂದ್ಸಲಿ ಇದು ಕಟಿಂಗ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಇದನ್ನೇ ಬಳಿತಾ ಇರ್ತಾರೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸೊ ಅಂದ್ರೆ ಬೇರೆ ಪರ್ಯಾಯ ಬೆಳೆಗೆ ಸಂಬಂಧಪಟ್ಟಂತೆ ಮಾತನಾಡ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
4: ಹಲೋ,
1: ಹೇಳಿ ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಚಮ್ಮೇಗೌಡ್ನಿಂದ. ತಮ್ಮ ಹೆಸರು? ಮಹೇಶ್ ಸರ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ?
4: ಅದೇ ಸರ್, ಇವಾಗ ಬಿಳಿ ಸುಳಿ ರೋಗ ಎಲ್ಲ ಕಡೆ ನಮ್ ಈ ಕಡೆ ಎಲ್ಲ ಜಾಸ್ತಿ ಆಗ್ತಾ ಇದೆ,
2: ಅಥವಾ ಇಲ್ಲಿ ನಮ್ಮ ರೈತರು ಕೆಲವರು

0: ಮಾಡ್ತಾರೆ ಅಂತಂದ್ರೆ, ಈ ಬಿಸಿನ ಪ್ರಾಬ್ಲಮ್ ಅಂತ ಹೇಳ್ತಿದ್ರೆ ಕೆಲವರು ಈಗ ಒಂದ್ ಕಡೆ ಒಂದ್ ಕಡೆ ಇದು ಇದು ರೋಗದ್ದೆ ಅಲ್ಲಿಂದ ಪ್ರಾಬ್ಲಮ್ ಬೇರೆ ರೋಗನೇ ಅಂತ ಹೇಳ್ತಾರೆ. ಕೆಲವರು ಬಿಸಿನ ಸಮಸ್ಯೆ ಅಂತ ಹೇಳ್ತಾರೆ, ಅದು ಮಣ್ಣಿನ ಸಮಸ್ಯೆನಾ ಬಿಸಿನ ಸಮಸ್ಯೆನೋ ಅಥವಾ ಇದು ರೋಗನೇ ಏನಂತ ಅದು ಕನ್ಫರ್ಮ್ ಆಗಿ ಗೊತ್ತಿಲ್ಲ.
1: ಇಷ್ಟದವರೆಗೆ ಹೇಳದ್ನಲ್ಲ ನೀವು ಕೇಳಿಸ್ಕೊಳ್ಳಿಲ್ವಾ, ಇದು ಬಿತ್ನೆದು ಸಮಸ್ಯೆ ಅಲ್ಲ. ಬಿತ್ನೆ ಸಮಸ್ಯೆ ಆಗಿದ್ರೆ ಎಲ್ಲಾ ಟ್ರೀಟ್ಮೆಂಟ್ ಮಾಡೈತೆ ಆಯ್ತಾ. ಈಗ ಬಿತ್ನೆ ಸಮಸ್ಯೆ ಆದ್ರೆ ಯಾವ್ದೋ ಒಂದು ಕಂಪ್ನಿ ತಗ ಬರ್ಬೇಕು, ಈಗ ಹಂಗಿಲ್ಲ, ಎಲ್ಲಾ ಕಂಪ್ನಿ ತಗೂ ಬಂದೈತೆ. ಬಿತ್ನೆ ಸಮಸ್ಯೆ ಅಲ್ಲ ಇದು, ರೋಗಾಣು ಒಂದೇ ಬೆಳೆನ ಪದೇ ಪದೇ ಬೆಳೆಯೋದ್ರಿಂದ ರೋಗಾಣುಗಳು ಭೂಮಿಲಿ ಸೇರ್ಕೊಂಡಿದ್ದಾವೆ, ಮತ್ತೆ ಗಾಳಿಲಿ ಇರ್ತವೆ, ಮತ್ತೆ ಬದುಗಳು ನೀವು ಕ್ಲೀನ್ ಮಾಡದೇ ಇರೋದ್ರಿಂದ ಬದುಗಳ ಮೇಲೆ ಇರ್ತದೆ ಆ ರೋಗಾಣು. ಆದ್ರೆ ನೀವು ಬೆಳೆ ತೆಗೆದ್ಬಿಟ್ಟು ನಾನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟಿದ್ದೀನಿ, ತಿರುಗಿ ಇನ್ನೊಂದ್ಸಲಿ ಹಾಕ್ತೀನಿ ಅಂದ್ರೆ ಇನ್ನೊಂದ್ಸಲಿ ಹಾಕ್ದಾಗ ಬದುಯಿಂದ ಸ್ಪ್ರೆಡ್ ಆಗ್ತದೆ. ಸೊ ಅದಕ್ಕೆ ಇದು ಏನ್ ಮಾಡ್ಬೇಕು ಅಂದ್ರೆ ಒಂದೆರಡು ಬೆಳೆಗಳನ್ನ ಸ್ಟಾಪ್ ಮಾಡ್ಬೇಕು. ಒಬ್ರು ಮಾಡಿದ್ರೆ ಆಗಲ್ಲ, ಇಡೀ ಸಾಮೂಹಿಕವಾಗಿ ಎಲ್ಲರೂ ಮುಸುಕಿನ ಜೋಳ ಬೆಳೆಯೋದನ್ನ ನಿಲ್ಲಿಸ್ಬೇಕು. ಎರಡು ಬೆಳೆ ಮುಸುಕಿನ ಜೋಳ ಸಾಮೂಹಿಕವಾಗಿ ನಿಲ್ಲಿಸಿ ಬದುಗಳನ್ನೆಲ್ಲ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿ ಮಣ್ಣನ್ನ ಆಳವಾಗಿ ಉಳುಮೆ ಮಾಡಿ ಬಿಸಿಲಿಗೆ ಒಡ್ಡಬೇಕು ಅದನ್ನ ಆಯ್ತಾ. ಆವಾಗ ಮಣ್ಣಲ್ಲಿರೋ ಕ್ರಿಮಿಗಳೆಲ್ಲ ಸಾಯ್ತವೆ, ಇದಾಗ್ತದೆ. ಆಮೇಲೆ ಒಂದೆರಡು ಬೆಳೆ ಬೆಳೆದೇ ಇದ್ರೆ ಮುಸುಕಿನ ಜೋಳನ ಬೇರೆ ಬೆಳೆಗಳು ಬೆಳ್ಕೋಬೇಕು, ರಾಗಿ, ಅಲಸಂದೆ, ಉದ್ದು, ಹೆಸರು ಮುಂದಿನ ವರ್ಷ, ಆಮೇಲೆ ಇದು ಏನು ಅವರೆ, ತೊಗರಿ ಇಂಥವೆಲ್ಲ ಬೆಳ್ಕೊಂಡು ಆಮೇಲೆ ಒಂದೆರಡು ವರ್ಷ ಆದ್ಮೇಲೆ ಅಥವಾ ಒಂದೆರಡು ಬೆಳೆ ಆದ್ಮೇಲೆ ಬೇರೆ ಬೆಳೆ ತಿರ್ಗಾ ಬೆಳೆದ್ರೆ ಅವಾಗ ಬರೋದಿಲ್ಲ. ಅವ್ರು ಹಾಕಿದ್ರೆ ತಿರ್ಗಾ ಪಕ್ಕದಿಂದ ಸ್ಪ್ರೆಡ್ ಆಗತ್ತಿವ್ರೆ. ಒಂದ್ಸಲ ಹಾಕ್ತಾ ಇರೋದು, ಈಗ ಹಾಕಿದ್ರೆ ಅಂದ್ರೆ ಈಗ ಯಾರೋ ಪಕ್ಕ ಗಾಳಿಲೂ ಹರಡ್ತದ್ದು, ಪಕ್ಕದಲ್ಲಿ ಯಾರೋ ಹಾಕಿರ್ತಾನಪ್ಪ, ಮೂರನೇ ಸಲ ಹಾಕಿರ್ತಾನ, ಅವನಿಂದ ಬರ್ತದಲ್ಲ. ಅವಾಗ ಏನ್ ಮಾಡ್ತೀರಿ? ಸಾಮೂಹಿಕವಾಗಿ ನಿಲ್ಸ್ಬೇಕು ಇದನ್ನ ಎಲ್ರು. ಹಂಗ ಕೇಳಲ್ಲ ಅಂತಲೇ ನಾನು ಸರ್ಕಾರಕ್ಕೊಂದು ಪತ್ರ ಬರ್ದಿದ್ದೀನಿ, ನಮ್ಮ ಇಲಾಖೆಯಿಂದ ಬಿತ್ತನೆ ಬೀಜ ಕೊಡೋದ್ ನಿಲ್ಸ್ಬೇಕು, ಮತ್ತೆ ಮಾರ್ಕೆಟ್ ಅಲ್ಲೂ ಮುಸುಕಿನ ಜೋಳ ನಮ್ ಜಿಲ್ಲೆಯಾದ್ಯಂತ ಬೀಜನೇ ಇಲ್ದಂಗು ಆಗ್ಬಿಟ್ರೆ ಒಂದ್ ವರ್ಷ ಅಥವಾ ಎರಡು ವರ್ಷ ಅವಾಗ ಅವ್ರ ಕಂಟ್ರೋಲ್ ಬರ್ತದೆ ಅಂತ. ಅದಕ್ಕೆ ನಾವು ಡಿಸಿಷನ್ ತಗೊಳಕ್ ಆಗಲ್ಲ, ಸರ್ಕಾರದ ಮಟ್ಟದಲ್ಲಿ ತಗೋಬೇಕು. ಅದಕ್ಕೆ ಪತ್ರ ಬರೆದಿದ್ದೀನಿ.
2: ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ನಾನು ಮೊದಲೇ ಹೇಳ್ದಂಗೆ ಈಗ ಈ ತರ ಒಂದು ಸಂದರ್ಭದಲ್ಲಿ ಮತ್ತೆ ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟಂತಹ ಸಂದರ್ಭದಲ್ಲಿ ಪರ್ಯಾಯವಾಗಿ ಅಥವಾ ಕಡಿಮೆ ಅವಧಿಯಲ್ಲಿ ಯಾವ್ಯಾವ ರೀತಿಯ ಬೆಳೆಗಳನ್ನ ಬೆಳೆಯಬಹುದು?
1: ನೋಡಿ, ರಾಗಿ ಒಂದು ಅತ್ಯುತ್ತಮವಾದಂತ ಬೆಳೆ, ಬರದಲ್ಲಿ ಬರ್ತಕ್ಕಂಥವು. ಕೆಲವು ದ್ವಿದಳ ಧಾನ್ಯಗಳು, ಅಲಸಂದೆ ತುಂಬಾ ಚೆನ್ನಾಗಿ ಬರ್ತದೆ, ಸ್ವಲ್ಪ ಒಂದ್ ಎರಡು ಮೂರು ಮಳೆ ಆದ್ರೂ ಸಾಕು. ಆಮೇಲೆ ರಾಗಿನೂ ಅಷ್ಟೇ, ರಾಗಿ ಅತೀ ಕಡಿಮೆ ನೀರನ್ನ ಬೇಡುವಂತ ಬೆಳೆ, ಒಂದೆರಡು ಮೂರು ಮಳೆ ಬಂದ್ರೆ ಸಾಕು. ಸ್ವಲ್ಪ ಅದಕ್ಕೆ ಹೇಳಿದ್ ನಾನು ಅವಾಗಲೇ, ಕೃಷಿ ಹೊಂಡ ಇಂಥವೆಲ್ಲ ಇದ್ರೆ ಪ್ರೊಟೆಕ್ಟಿವ್ ಇರಿಗೇಷನ್ ಸಂದಿಗ್ಧ ಅಂತದಲ್ಲಿ ಒಂದೆರಡು ಮೇಲ್ ನೀರು ಕೊಟ್ಕೊಬಿಟ್ರೆ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಬೆಳೆ ಬರ್ತದೆ. ಈಗ ರಾಗಿಗಂತೂ ಬೆಂಬಲ ಬೆಲೆನಲ್ಲೂ ಅತಿ ಹೆಚ್ಚು ಬೆಲೆ ಇದೆ, 5,000 ಚಿಲ್ಲರೆ ಇದೆ. ಹಾಗಾಗಿ ಹೆಚ್ಚು, ಆಮೇಲೆ ಕೆಲವರು ಈಗ ಯಾರೋ ಒಬ್ರು ಆಡಿಯವರು ಹೇಳ್ತಿದ್ರು, ಇದು ಏನು ಇದು ಮೈನರ್ ಮಿಲ್ಲೆಟ್ಸ್ಗಳು ಅವುಗಳನ್ನ ಬೆಳೀಬಹುದು. ಈ ರೀತಿ ಎಲ್ಲ ಅಂದ್ರೆ ಹೆಚ್ಚು ನೀರನ್ನ ಬೇಡದೇ ಇರುವಂತ ಬೆಳೆಗಳು ಅಂತ, ದ್ವಿದಳ ಧಾನ್ಯಗಳು, ರಾಗಿ, ಇವು ಸಾಮೆ, ಅರಕ, ಬರಗು, ಉದ್ದು, ಉದ್ಲು ಇಂಥವು ಬರೀಬಹುದು.
2: ಸೊ ಈ ತರದ ಬೆಳೆಗಳಿಗೆ ಏನಾದ್ರು
1: ಆಮೇಲೆ ಏನೋ ಕಡಿಮೆ ಇದೆ ಆಗಲ್ಲ ಅಂದ್ರೆ ಉರುಳಿ ಹಾಕ್ಬಹುದು, ಉರುಳಿಗೂ ಒಳ್ಳೆ ರೇಟ್ ಇದೆ, ಉರುಳಿ ಕೂಡ ಬರ್ತದೆ.
2: ಓಕೆ ಸರ್, ಈಗ ತಾವು ಹೇಳಿದಂಗೆ ಈ ಒಂದು ಮಿಲ್ಲೆಟ್ಸ್ ಬೆಳೆಯತಕ್ಕಂಥ ಬೆಳೆಗಳಿಗೆ ಏನಾದ್ರು ಇಲಾಖೆಯಿಂದ ಏನಾದ್ರು ಅವ್ರಿಗೆ ಸಬ್ಸಿಡಿ ಆ ಥರದ್ದು ಏನಾದ್ರು ಸಿಗ್ತಾ ಇದೆಯಾ, ಹೇಗೆ ಸರ್ ಅದು?
1: ಇಲ್ಲ, ಸಬ್ಸಿಡಿ ಅಂತ ಏನಿಲ್ಲ ಅದಕ್ಕೆ. ಬಟ್ ಈಗ ಏನಂದ್ರೆ ಪ್ರೊಸೆಸಿಂಗ್ ಯೂನಿಟ್ಗಳಿಗೆ ಇದಿದೆ, ಬಟ್ ಲಾರ್ಜರ್ ಸ್ಕೇಲಲ್ಲಿ ಬೆಳೆದು ಪ್ರೊಸೆಸಿಂಗ್ ಯೂನಿಟ್ ಮಾಡ್ತೀವಿ ಅಂದರೆ ನಮ್ಮ CFTRI ಕರ್ನಾಟಕ ಸರ್ಕಾರದವರು ಒಂದು ಹಣವನ್ನು ನೀಡಿ ಮಾಡಿರ್ತಕ್ಕಂಥ ಒಂದು ಪ್ರೊಸೆಸಿಂಗ್ ಯೂನಿಟ್ ಇದೆ. ಅಂದರೆ ಅಲ್ಲಿ ಮಿನಿಮಮ್ ಒಂದು 300-400 KG 1 ಟನ್ ಗಂಟ ಆಗಬೇಕು, ಅಷ್ಟು ಇರೋರು ಅಲ್ಲಿ ಮಾಡಿಸ್ಕೋಬೋದು, ಅವ್ರ ಹತ್ರ ಅಲ್ಲಿ ಪ್ರೊಸೆಸಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ, ಅಲ್ಲ ಅವಕಾಶ ಇದೆ. ಇಲ್ಲಾಂದ್ರೆ ನಾನು ಆಗ್ಲೇ ಹೇಳ್ದಂಗೆ PMFME ಅಂತ ಒಂದು ಯೋಜನೆ ಇದೆ, ಅದರಲ್ಲಿ ಇಂಡಿವಿಜುವಲ್ ಆಗಿ ನಾನೇ ಮಾಡ್ಕೊಳ್ತೀನಿ, ಸ್ವತಃ ಒಂದು ಉದ್ಯಮ ಸ್ಥಾಪಿಸ್ಕೊತೀನಿ ಅನ್ನೋರು ಕೂಡ ಮಾಡ್ಬೋದು.
2: ಸೊ ಅದು ಗುಂಪು ಆಗಿ ಕೂಡ ಮಾಡಬಹುದು,
1: ಇಂಡಿವಿಜುವಲ್ ಆಗಿ.

0: ಇಂಡಿವಿಜುವಲಾಗಿ ಮಾಡ್ಬೋದು. ಓಕೆ ಸರಿ, ಇದ್ರ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಏನೋ ಕೃಷಿ ಕ್ಷೇತ್ರದಲ್ಲಿ ಏನಾದರೂ ಎಐ ತಂತ್ರಜ್ಞಾನವನ್ನೇನಾದ್ರು ಅಳವಡಿಸಲಾಗಿದೆಯಾ ಅಥವಾ ಹೇಗೆ ಸರ್?
1: ಅಲ್ಲ, ಎಐ ತಂತ್ರಜ್ಞಾನ ನೋಡಿ, ಈಗ ಪ್ರಮುಖವಾಗಿ ನೀರಾವರಿ ವ್ಯವಸ್ಥೆಗೆ ಮಾಡ್ತಾ ಇದ್ದಾರೆ. ನೀರಾವರಿ ಏನು ಬೋರ್ವೆಲ್ ಇದರಲ್ಲಿ ಎಐ ತಂತ್ರಜ್ಞಾನ, ಬಾಳೆಲ್ಲಿ ನೀರು ಡ್ರಿಪ್ನ ಮೇಂಟೈನ್ ಮಾಡಲಿಕ್ಕೆ, ಮತ್ತೆ ಕಬ್ಬಿನಲ್ಲಿ ಎಐ ತಂತ್ರಜ್ಞಾನ, ಅಂದ್ರೆ ಭೂಮಿಯ ತೇವಾಂಶ ಸಾಯಿಲ್ ಮಾಯಿಶ್ಚರ್ ಕಂಡೀಷನ್ ಮೇಲೆ ಅದನ್ನ ನೋಡಿ ನೀರಾವರಿ ಮಾಡ್ತಕ್ಕಂಥದ್ದು. ನಮ್ಮ ಎಲ್ಲ ಒಂದು ತಮಿಳು ಇದಕ್ಕೆ ಹೋಗಿದ್ದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಒಂದ್ ಕಡೆ ಮಾಡಿದ್ದಾರೆ. ಇದು ಅದು ಬಾರಾಮತಿನಲ್ಲಿ ಒಂದು ಕೆವಿಕೆ ಇವ್ರದ್ದು ಇದೆ, ಅಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕೆವಿಕೆ ಪ್ರೈವೇಟ್ ಕೆವಿಕೆ ಅದು, ಅವರು ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಐ ತಂತ್ರಜ್ಞಾನ ಉಪಯೋಗಿಸಿ ಇದನ್ನೆಲ್ಲ ಮಾಡಿದ್ದಾರೆ. ಅದು ಅಂದ್ರೆ ನೀರಾವರಿ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಅದು. ಆಮೇಲೆ ಇನ್ನೂ ಒಂದು ಹೋಗಿ ಇಳುವರಿಯನ್ನ ಅಸೆಸ್ ಮಾಡ್ಲಿಕ್ಕೆ ಅದು ಒಂದು ಮಾಡ್ತಾ ಇದ್ದಾರೆ ಸ್ಯಾಟಲೈಟ್ ಇದ್ರ ಮುಖಾಂತರ. ಇಳುವರಿ ಅಂದ್ರೆ ಇಂಟರ್ಸೆಪ್ಷನ್ ಮಾಡಿ ಲೈಟ್ ಸನ್ಲೈಟ್ ಇದು ಮಾಡಿ ಅದನ್ನ ಹೆಂಗೆ ಇಳುವರಿ ಕಂಡಿಡಿಯೋದು, ಎಷ್ಟು ಟೆಕ್ನಾಲಜಿ ಈಲ್ಡ್ ಎಸ್ಟಿಮೇಷನ್ ಸ್ಟಿಮ್ಯುಲೇಷನ್ ಮಾಡ್ಯೂಲ್ ಅಂತ ಹೇಳಿ ಅದೊಂದು ಮಾಡ್ತಾ ಇದ್ದಾರೆ, ಅದು ನಡೀತಾ ಇದೆ.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ. ಓಕೆ ಹಾಂ ಸರಿ, ಇದ್ರ ಜೊತೆಗೆ ಈಗ ಈ ಒಂದು ತಾವು ಹೇಳ್ದಂಗೆ ಈಗ ತುಂಬ ಏಪ್ರಿಲ್ ಮೇ ಪ್ರತಿ ತಿಂಗಳಲ್ಲೂ ಕೂಡ ತುಂಬ ಮಳೆಗಳ ಕೊರತೆ ಆಗಿದೆ ಅಂತ ಹೇಳಿ, ಈ ಸಂದರ್ಭದಲ್ಲಿ ಈಗ ಜಾನುವಾರುಗಳಿಗೆ ಮೇವಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನಾದರೂ ರೈತರು ಹೇಗೆ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು ಅಥವಾ ಯಾವ ಥರ ಒಂದು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಸರ್?
1: ಈಗ ನೋಡಿ, ಮೇವಿನ ಬೆಳೆಗಳಿಗೆ ನಾನು ಹೇಳೋದು, ಈಗ ನೀವು ಒಂದು ಹಸುಗಳು ಅಥವಾ ಇಂಥವು ಏನಾದ್ರು ಪರ್ಮನೆಂಟ್ ಆಗಿ ಇಟ್ಕೊಂಡಿದ್ದೀರಿ ಅಂದರೆ ಸ್ವಲ್ಪ ಪೆರಿನಿಯಲ್ ಕ್ರಾಪ್ಸ್ಗಳನ್ನ ಹಾಕೊಳ್ಳೋದು, ಒಂದು 5 ಕುಂಟೆಗೋ 10 ಕುಂಟೆಗೋ. ಒಂದು ಹುಲ್ ನೇಪಿಯರ್ ಇದೆ, ಮತ್ತೆ ಈವನ್ ಒಳ್ಳೆ ಮೇವು ಅಂದ್ರೆ ಬೇಲಿ ಮೆಂತ್ಯ ಇದೆ. ಬೇಲಿ ಮೆಂತ್ಯ ಅಂದ್ರೆ ಎಡ್ಜ್ ಲೂಸರ್ನ್ ಅಂತೇಳಿ, ಅದು ಪೆರಿನಿಯಲ್ ಇನ್ ನೇಚರ್, ನಿಮಗೆ ರಿಚ್ ಇನ್ ಪ್ರೋಟೀನ್ ಇರುತ್ತೆ. 20% 20-22% ಪ್ರೋಟೀನು ಮತ್ತೆ ರಿಚ್ ಇನ್ ಫೈಬರ್ ಇರ್ತದೆ, ಆಯ್ತಾ, ಆ ನಾರಿನಂಶ ಜಾಸ್ತಿ ಇರ್ತದೆ. ಅದು ನಿಮಗೆ ಒಂದ್ಸಲಿ ಡೆವಲಪ್ ಮಾಡೋದು ಕಷ್ಟ, ಅದು ಒಂದ್ಸಲಿ ಬಂದ ಮೇಲೆ ಒಂದು 6-7 ವರ್ಷ ಇರ್ತದೆ, ಕಟಿಂಗ್ ಬರ್ತಾ ಇರ್ತದೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ನೀರು ಕೊಟ್ಟರು ಸಾಕು, ಬರ್ತದೆ. ಆ ರೀತಿ ಮಾಡ್ಕೋಬಹುದು. ಈಗ ಇತ್ತೀಚೆಗೆ ಈಗ ಮೋಸ್ಟ್ಲಿ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ನವರು ಏನೋ ಮಿನಿ ಕಿಟ್ ಎಲ್ಲ ಕೊಡ್ಬೋದು ಅಂತ ಕಾಣಿಸುತ್ತೆ. ಈಗ ಯಾರು ನೀರಾವರಿ ಸೌಲಭ್ಯ ಇದೆ ಅವ್ರಿಗೆ ಕೊಟ್ಟು ನೀರು ಮೇವನ್ನ ಬೆಳೆಸ್ಲಿಕ್ಕೆ ಮಾಡ್ತಾರೆ. ಅದು ಮೇವಿಗೆ ಸದ್ಯಕ್ಕೇನೋ ನಮ್ಮ ಇವರು ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ವೆಟರ್ನರಿ ಆಫೀಸರ್ ಹೇಳದ ರೀತಿ ಇನ್ನು 36 ವಾರಕ್ಕೇನೋ ಆಗುತ್ತೆ ನಮ್ದು ಮೇವು, ಅಷ್ಟು ಸಮಸ್ಯೆ ಇಲ್ಲ ಅಂತ ಏನೋ ಹೇಳ್ತಿದ್ರು. ಹಾಗಾಗಿ ಏನ್ ಸಮಸ್ಯೆ ಇರ್ಲಿಕ್ಕಿಲ್ಲ. ನೀವು
0: ಓಕೆ ಸರ್, ಒಂದು ಕರೆ ಇದೆ. ಹಲೋ.
2: ಹಲೋ ಸರ್, ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಿದ್ದೀರಾ?
2: ನಾನು ಮಡಿಕೇರಿಯಿಂದ ಮಾತಾಡ್ತಾ ಇರೋದು ಮಲ್ಲೇಶ್ ಅಂತ ಹೇಳಿ.
1: ಹೇಳಿ ಮಲ್ಲೇಶ್ ಅವ್ರೆ.
2: ಇದು ಸರ್, ಇದು ಹೊಸ ಯೋಜನೆ ಬಂದಿದೆಯಲ್ಲ, ಅದು ಡ್ರೋನ್ ದೀದಿ ಅಂತ.
0: ಡ್ರೋನ್ ದೀದಿ,
2: ಅದರಿಂದ ಟ್ರೈಬಲ್ಸ್ಗೆ ಏನಾದ್ರು ಅನುಕೂಲ ಇದೆ ಸರ್ ಅಂತ ಕೆಲಸ ಫೋನ್ ಮಾಡಿದ್ದು.
1: ಏನೋ
0: ಡ್ರೋನ್ ದೀದಿ ಟ್ರೈಬಲ್ಸ್ಗೆ ಏನಾದ್ರು?
1: ಅಲ್ಲ, ಅದು ಡ್ರೋನ್ ದೀದಿ ಟ್ರೈಬಲ್ಸ್ಗೆ ಅಂತ ಏನಿಲ್ಲ, ಎಲ್ಲರಿಗೂ ಇದೆ, ಪ್ರಾವಿಷನ್ ಇದೆ, ನೀವು ಅಪ್ಲೈ ಮಾಡಿ ಇದು ಮಾಡ್ಬೋದು. ನೀವು ಎಡಿಎ, ಇಲ್ಲಿ ಎಡಿಎ ಅವ್ರು ಇರ್ತಾರೆ ಪಿರಿಯಾಪಟ್ಟಣದಲ್ಲಿ, ಪಿರಿಯಾಪಟ್ಟಣ ಎಚ್ ಡಿ ಕೋಟೆನಲ್ಲಿ ಎಡಿಎ ಅವ್ರು ಇರ್ತಾರೆ, ಎಡಿಎ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೊಡ್ತಾರೆ.
0: ಓಕೆ, ಧನ್ಯವಾದಗಳು ಮಲ್ಲೇಶ್ ಸರ್ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಕೂಡ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ರಿ, ಏನು ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನೇನು ಸಮಸ್ಯೆಗಳು ಆಗ್ತಾ ಇದೆ, ಹೇಗೆ ಇದನ್ನ?
1: ಆಮೇಲೆ ಇದು ಜೊತೆಗೆ ಇನ್ನೊಂದು ನಮ್ಮ ರೈತ ಬಾಂಧವರಿಗೆ ನಾನು ಹೇಳ್ತಕ್ಕಂಥದ್ದು ಏನು ಅಂದ್ರೆ, ಈಗ ಸೆಂಟ್ರಲ್ ಐಡಿ ಅಂತ ಒಂದು ಬಂದಿದೆ. ಸೆಂಟ್ರಲ್ ಐಡಿ, ಈಗ ನಮ್ದು ಫ್ರೂಟ್ಸ್ ಐಡಿ ಹೆಂಗಿತ್ತೋ, ಯಾರು ಜಮೀನನ್ನ ಹೊಂದಿದ್ದಾರೆ ಅವರೆಲ್ಲ ಫ್ರೂಟ್ಸ್ ಐಡಿ ಮಾಡ್ತಿದ್ರು. ಹಂಗೆ ಆ ಜಮೀನು ಹೊಂದಿರೋಂಥವ್ರು ಇನ್ನು ನಮ್ಮ ಜಿಲ್ಲೆಯಲ್ಲಿ 45,000 ಜನಕ್ಕೆ ಸೆಂಟ್ರಲ್ ಐಡಿ ಆಗಿಲ್ಲ. ಸೆಂಟ್ರಲ್ ಐಡಿ ಯಾಕೆ ಆಗ್ಬೇಕು ಅಂದ್ರೆ, ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಏನೇ ಸವಲತ್ತನ್ನ ತಗಬೇಕಾಗ್ಲಿ, ಅಥವಾ PM ಕಿಸಾನ್ ಇರ್ಬೋದು, 2000 ಏನ್ ಬರ್ತದ ಅದು, ಅದನ್ನ ತಗೊಳ್ಬೇಕಾಗ್ಲಿ ಈ ಸೆಂಟ್ರಲ್ ಐಡಿ ಕಡ್ಡಾಯ. ಸೊ ಹಂಗಾಗಿ

0: ಯಾರು ಸೆಂಟ್ರಲ್ ಐಡಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಪಟ್ಟಿ ಕಳಿಸಿದೀವಿ ನಾವು, ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಿಗೆ ಪಟ್ಟಿ ಕಳಿಸಿದೀವಿ. ಯಾರು ಇದುವರೆಗೆ ಸೆಂಟ್ರಲ್ ಐಡಿ ಮಾಡಿಸ್ಕೊಂಡಿಲ್ಲ ಅಂತ ಅವ್ರಿಗೆ ಆಧಾರ್ ಕಾರ್ಡ್ ನ ಫೋನ್ ನಂಬರ್ಗೆ OTP ಬರ್ತದೆ. ಅವ್ರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಮಾಡ್ಕೊಡ್ತಾರ ಅವರು. ಒಂದು 10 ನಿಮಿಷದ ಕೆಲಸ ಅದು, ಅರ್ಧ ಗಂಟೆ ಅಂತಲೇ ಅನ್ಕೊಳ್ಳಿ. ಅಲ್ಲಿ ಹೋಗಿ ನಿಮ್ಮ ಹೆಸರು ಇದೆಯಾ ಅಂತ ಚೆಕ್ ಮಾಡಿಸ್ಕೊಳ್ಳಿ. ಅವರು ಸೆಂಟ್ರಲ್ ಐಡಿ ನಿಮ್ಮ ಹೆಸರಲ್ಲಿ ಆಗಿಲ್ಲ ಅಂದ್ರೆ ಅವರು ಮಾಡ್ಕೊಡ್ತಾರೆ. ಈ ಎಲ್ಲ ಯಾವುದೇ ಒಂದು ಈ ಸ್ಪ್ರಿಂಕ್ಲರು, ಡ್ರಿಪ್, ಆರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಸಿರಿಕಲ್ಚರ್ ಇರ್ಬೋದು, ಆಮೇಲೆ ಈಗ PM ಕಿಸಾನ್ ದುಡ್ಡು ಬರ್ತದ ನೋಡಿ, 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸಲ 2,000 ಆ ದುಡ್ಡು ಇವೆಲ್ಲ ಬರ್ಬೇಕಂದ್ರೆ ಅದು ಸೆಂಟ್ರಲ್ ಐಡಿ ಕಡ್ಡಾಯವಾಗಿರ್ಬೇಕು, ಅದನ್ನ ಮಾಡಿಸ್ಕೋಬೇಕು ರೈತರು. ಫ್ರೂಟ್ಸ್ ಐಡಿ ಇರೋದು ನಮ್ಮ ಸ್ಟೇಟ್ದು, ಸೆಂಟ್ರಲ್ ಐಡಿನು ಮಾಡಿಸ್ಕೋಬೇಕು. ಆ ಫ್ರೂಟ್ಸ್ ಐಡಿಯಿಂದಲೇ ಸೆಂಟ್ರಲ್ ಐಡಿ ಮಾಡ್ತಾರೆ. ಅದಕ್ಕೆ ಒಂದೆರಡು OTP ಬರ್ತಾವೆ, 4 ಏನೋ, ಆ OTP ಕೊಡಬೇಕು. ಅದಕ್ಕೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಚೆಕ್ ಮಾಡ್ಕೊಳ್ಳಿ ರೈತ ಬಾಂಧವರು.
1: ಓಕೆ, ಸೊ ಅದು ಯಾವಾಗಲೂ ಕೂಡ ಮಾಡಿಸ್ಕೊಳ್ಬೋದು ಸರ್, ಅಥವಾ
0: ಇಮಿಡಿಯೇಟ್
1: ಮಾಡಿಸ್ಕೊಳ್ಬೇಕು,
0: ಇಲ್ಲಾಂದ್ರೆ ಅದು ಕಂತು ನಿಂತೋಗ್ಬಿಡುತ್ತೆ.
1: ಓಕೆ ಓಕೆ ಸರ್, ಬಹಳ ಉಪಯುಕ್ತದ ಮಾಹಿತಿನ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ರೈತ ಬಾಂಧವರಿಗೆ ಈ ಒಂದು ಮುಸುಕಿನ ಜೋಳ ಇರ್ಬೋದು ಮತ್ತು ಈ ಒಂದು ಬರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್?
0: ಈಗ ನಾನು ಹೇಳ್ತಕ್ಕಂಥದ್ದು ನಮ್ಮ ರೈತ ಬಾಂಧವರಿಗೆ, ಈ ಮುಸುಕಿನ ಜೋಳಕ್ಕೆ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ತೀರಿ ಬೆಳಿಬೇಕಾದ್ರೆ, ಸುಮ್ಮನೆ ದುಡ್ಡನ್ನು ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ನಾವೆಲ್ಲರೂ, ಎಲ್ಲ ರೈತ ಬಾಂಧವರು, ನಮ್ಮ ಜಿಲ್ಲೆಯ ಎಲ್ಲ ಯಾರು ಮುಸುಕಿನ ಜೋಳ ಬೆಳಿಬೇಕಂತಿದ್ದೀವೋ ಅವರು ಸಾಮೂಹಿಕವಾಗಿ ಡಿಸಿಷನ್ ತಗೋಬೇಕಾಗ್ತದೆ. ಅದು ಮಾಡಿ ಅದನ್ನು ನಾವು ಅಂದರೆ ಸರ್ಕಾರದ ಹಂತದಿಂದಲೇ ಆಗಬೇಕದು. ಹಾಗೆ ಯಾಕೆಂದರೆ ಈಗ ಅವರು ಒಬ್ಬ ರೈತ, ಅವರು ಯಾರು ನಮ್ಮ ರೈತರು ಹೇಳಿದ್ರು, ರೈತ ಬಾಂಧವರು, ಸರ್ ನೀವು ಒಬ್ಬರು ಹಾಕ್ತಾರೆ ಒಬ್ರು ಹಾಕ್ತದೆ ಅದು ಹಂಗೆ ಆಗಲ್ಲ ಅಂತ. ಕರೆಕ್ಟ್, ಅವ್ರು ಹೇಳೋದು ಕರೆಕ್ಟ್. ಯಾಕೆಂದರೆ ನಾವು ಬಿತ್ತನೆ ಬೀಜನೇ ಸರಬರಾಜು ಮಾಡದೆ ಹೋಗ್ಬಿಟ್ರೆ
1: ಖಂಡಿತ ಸರ್
0: ಅವಾಗ ಎಲ್ಲ ಕಡೆ ಕಂಟ್ರೋಲ್ ಆಗ್ತದೆ.
1: ಹೌದು,
0: ಅದು ಆಗಬೇಕು. ಅದಕ್ಕೋಸ್ಕರನೇ ಆ ದಿಶೆಯಲ್ಲೇ ನಾನು ಪತ್ರ ಬರೆದಿದ್ದೀನಿ. ಈವನ್ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದನ್ನೇ, ಅವ್ರಿಗೂ ಅದೇ ಹೇಳಿದೆ. ಹಿಂಗಿದೆ ಸರ್, ಸ್ವಲ್ಪ ಕೃಷಿ ಸಚಿವರ ಜೊತೆ ಕೂಡ ಮಾತಾಡಿ ತಾವು ಇದು ಮಾಡಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ಆಯಿತು ಅಂತ ಹೇಳಿದ್ದಾರೆ. ಸೊ ಅದು ಮೊದಲನೇ ಭಾಗವಾಗಿ ನಾನು ಪತ್ರವನ್ನು ಬರೆದಿದ್ದೀನಿ.
1: ಓಕೆ,
0: ಆಯ್ತಾ. ಹಾಗಾಗಿ ಈ ಬೆಳೆ ಪರಿವರ್ತನೆ ಪ್ರಮುಖ ವಿಷಯ. ಬೆಳೆ ಪರಿವರ್ತನೆ ಮಾಡೋದು ಹೊರತು ಈ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಏನೇ ಬೀಜೋಪಚಾರ ಮಾಡಲಿ, ನೀವು ಏನೇ ಸ್ಪ್ರೇ ಮಾಡಿ, ಬೆಳೆ ಪರಿವರ್ತನೆ ಆಗಲೇಬೇಕು. ಸೊ ಇದು ತಂಬ್ ರೂಲ್ ಇದ್ದಾನೆ, ಆಯ್ತಾ. ಆಮೇಲೆ ಒಂದೇ ತರನಾದ ಬೆಳೆಗಳನ್ನ ಪದೇ ಪದೇ ಬೆಳಿಬೇಡಿ, ಆದಷ್ಟು ಅಂತರ್ ಬೆಳೆಗಳನ್ನ ಬೆಳೀರಿ. ಅಂತರ್ ಬೆಳೆಗಳು ಬೆಳೆದ್ರೆ ಒಂದು ಬೆಳೆ ಅಲ್ಲ, ಒಂದು ಬೆಳೆಯಲ್ಲಿ ಇಳುವರಿ ಹೋದ್ರೂ ಇನ್ನೊಂದು ಬೆಳೆ ಲಾಭದಾಯಕವಾಗಿ ಬರ್ತದೆ, ಆಯ್ತಾ. ಅಂತರ್ ಬೆಳೆಗಳನ್ನ ಬೆಳೀರಿ. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ, ದಯವಿಟ್ಟು ಬರೀ ಸಾರಜನಕ ರಂಜಕ ಹಾಕಬೇಡಿ. ಯಾವುದೇ ಬೆಳೆ ಇರಲಿ, ಅದು ಭತ್ತ ಇರಲಿ, ರಾಗಿ ಇರಲಿ, ಮುಸುಕಿನ ಜೋಳ ಇರಲಿ, ಅಲಸಂದೆ ಇರಲಿ, ಅವರೇ ಇರಲಿ, ಯಾವುದೇ ಆಗಲಿ, ಸಾರಜನಕ, ರಂಜಕ, ಪೊಟ್ಯಾಶ್ ಮೂರು ಇರುವಂಥ, ಮೂರು ರಸಗೊಬ್ಬರ, ಮೂರು ಗೊಬ್ಬರದ ಅಂಶ ಇರುವಂಥ, NPK ಇರುವಂಥ ಗೊಬ್ಬರಗಳನ್ನೇ ಬಳಸಿ ದಯವಿಟ್ಟು. ಯೂರಿಯಾವನ್ನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಬಳಸಿ, ಆಯಿತಾ. ಸೊ ಇದಿಷ್ಟು ನಾನು ರೈತ ಬಾಂಧವರಿಗೆ ಕೇಳ್ಕೊಳ್ತಕ್ಕಂಥದ್ದು.
1: ಸರ್, ತುಂಬ ಧನ್ಯವಾದಗಳು ಸರ್. ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ತಾವು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ರಿ. ಯಾಕಂದರೆ ಬಹಳ ತಾವು ಹೇಳ್ದಂಗೆ ಈ ಒಂದು ನಮ್ಮ ರೈತರುಗಳು ಒಂದು ಬೆಳೆನ ಹಾಕಕ್ಕೆ ಶುರು ಮಾಡೋದ್ರಲ್ಲಿ ಏನಾದ್ರು ಅವ್ರು ಲಾಭದಾಯಕ ಗಳಿಸಂದ್ರೆ ಅದೇ ಬೆಳೆನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಸೊ ಇವತ್ತಿನ ದಿನ ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ತಾವು ಬಹಳ ಸಂಪೂರ್ಣವಾಗಿ ವಿವರವಾಗಿ ನಮ್ಮ ರೈತರಿಗೆ ಮಾಹಿತಿ.
0: ಆಮೇಲೆ ನಾನು ಇನ್ನೊಂದು ಕೇಳ್ಕೊಳ್ಳೋದು, ನಮ್ಮ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ತೀವ್ರವಾಗಿ ಕಾಡ್ತಾ ಇದೆ. ದಯವಿಟ್ಟು ನೀವು ಸಹಕರಿಸಬೇಕು. ಆದಷ್ಟು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸ್ಪಂದಿಸ್ತಾ ಇದ್ದಾಗ ನಮಗೆ ಬೇಕಾದ್ರೆ ಫೋನ್ ಮಾಡಿ, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ನಿಮಗೆ ಅವರು ಏನು ಮಾಹಿತಿ ಬೇಕೋ ನೀವು ಕೇಳುವಂಥ ಮಾಹಿತಿ, ಕೃಷಿ ಇಲಾಖೆ ಕೃಷಿಗೆ ಸಂಬಂಧದ್ದು, ಕೃಷಿ ಇಲಾಖೆಯ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅವರು ನೀಡ್ತಾರೆ, ಆಯ್ತಾ. ಸಿಬ್ಬಂದಿ ಕೊರತೆ ಇರೋದ್ರಿಂದ ಆ ಸಮಸ್ಯೆ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ಅದು ಈಗ ನೀವು ಹೆಂಗೆ ಒಂದು ಏನೋ ಒಂದು ತಲೆನೋವು ಬಂತು, ಒಂದು ಹೊಟ್ಟೆ ನೋವು ಬಂತು, ಹಾಸ್ಪಿಟ್ಲಿಗೆ ಹೋಗ್ತೀವಿ, ಆಯ್ತಾ. ಆಮೇಲೆ ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸಿ, ಸುಮಾರು 3-4 ಕಡೆ ಇದೆ. ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, KVK ನಮ್ಮ ಸುತ್ತೂರಲ್ಲಿದೆ, ನಮ್ಮ ತಾಲೂಕ್ ಆಫೀಸ್ ಹತ್ರ ಮೈಸೂರಲ್ಲಿ ನಮ್ಮದು ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ಇದೆ, ಚಾರ್ಜ್ ಮಾಡ್ತಾರೆ. ಅದಕ್ಕೆ ಚಾರ್ಜ್ ನೀವು ಇದು ಮಾಡಿ ಹೆಂಗೆ ತೆಗಿಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಹೋಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಿಳ್ಕೊಂಡು ಸ್ಯಾಂಪಲ್ ಹೆಂಗೆ, ನಾವೀಗ ಒಂದು ಹುಷಾರಿಲ್ಲದೆ ಇದ್ದಾಗ ಬ್ಲಡ್ ಸ್ಯಾಂಪಲ್ ಕೊಡ್ತೀವಿ, ಹೋಗಿ ನಾವೇ ಹೋಗಿ ಕೊಡಲ್ವಾ? ಆಮೇಲೆ ಈ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಹತ್ರಕ್ಕೆ ಹೋಗಲ್ವಾ? ಇದೂ ಜೀವ ಇರೋ ಬೆಳೆ, ಇದಕ್ಕೂ ಜೀವ. ಅದಕ್ಕೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದು ಒಂದು ಉತ್ತಮ ರೀತಿಯಲ್ಲಿ

0: ವ್ಯವಸಾಯವನ್ನ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಬೇಕು ಅಂತ ಹೇಳಿ ನಾನು ರೈತ ಬಂಧುವರಲ್ಲಿ ಕೇಳ್ಕೊಳ್ತೇನೆ.
1: ಸೊ ತುಂಬಾ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬಾ ಉಪಯುಕ್ತ ಮಾಹಿತಿಯನ್ನು ತಾವು ತಿಳಿಸಿದ್ರೆ ಸರ್. ಸರ್, ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ, ನಮಸ್ತೆ, ತಮ್ಮ ಹೆಸರು? ತಮ್ಮ ಹೆಸರು? ಮಹದೇವ್ ಅವರು. ಹೇಳಿ
0: ಹೇಳಿ ಹೇಳಿ
2: ಸರ್. ಜೋಳ ಎಲ್ಲ
0: ಈಗ ಅದನ್ನೇ ಹೇಳದ್ವಲ್ಲ, ಅಷ್ಟೋ ಒಂದ್ ಅವರ್ ಇಂದ ಈಗ ಅದನ್ನೇ ಮಾತಾಡ್ತದ, ಕೇಳಲಿಲ್ವ ನೀವು ರೇಡಿಯೋನ? ಅದೇ ಈಗ ಹೇಳಿದ್ದು, ಜೋಳಕ್ಕೆ ರೋಗ ಅದು ಏನೇ ಹಾಕಿದ್ರು ಬರ್ತದೆ, ಒಂದ್ ವರ್ಷ ಅಥವಾ ಎರಡು ವರ್ಷ ಎರಡು ಬೆಳೆಗಳು ಜೋಳ ಬೆಳೆಯೋದನ್ನೇ ನಿಲ್ಸ್ಬೇಕು. ಅದು ರೋಗ ಮಣ್ಣಲ್ಲಿ ಸೇರ್ಕೊಂಡಿದೆ, ಮತ್ತೆ ಗಾಳಿಲಿದೆ, ಮತ್ತೆ ಬದುಗಳ ಮೇಲೆ ಇರ್ತದೆ. ಅದಕ್ಕೆ ಒಂದ್ ಎರಡು ಬೆಳೆ ಬೆಳೆಯೋದನ್ನ ನಿಲ್ಸಿದ್ರೆ ಆ ರೋಗ ತಾನಾಗೆ ತಾನು ಕಂಟ್ರೋಲ್ ಆಗ್ತದೆ. ಅಲ್ಲಿವರೆಗೆ ಕಂಟ್ರೋಲ್ ಆಗಲ್ಲ. ಅದಕ್ಕೆ ದಯವಿಟ್ಟು ಈ ಮುಸ್ಕಿನ ಜೋಳನ ಪದೇ ಪದೇ ಅದೇ ಬೆಳೆ ಬೆಳೆದಿರೋದ್ರಿಂದ ಈ ರೀತಿ ಆಗಿರ್ತಕ್ಕಂಥದ್ದು ಸಮಸ್ಯೆ.
1: ಓಕೆ ಓಕೆ, ಬೇರೆ ಪ್ರಶ್ನೆ ಇತ್ತು ಮಹಾದೇವರು? ಓಕೆ, ಧನ್ಯವಾದಗಳು ಮಹಾದೇವರು ಕರೆ ಮಾಡಿದ್ದಕ್ಕೆ. ಸರ್, ತಮಗೂ ಕೂಡ ತುಂಬಾ ಧನ್ಯವಾದಗಳು ಸರ್, ಬಹಳ ಉತ್ತಮವಾದ ಮಾಹಿತಿಗಳನ್ನ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್.
0: ನಮಸ್ತೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮುಸ್ಕಿನ ಜೋಳದಲ್ಲಿ ಬಿಳಿ ರೋಗ ನಿರ್ವಹಣೆ ಹಾಗೂ ಬರ ನಿರ್ವಹಣೆ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆ ಎಚ್ ರವಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಇದುಲುಗರೆ ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ದಿನಾಂಕ 22/8/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ 24 ಗಂಟೆಗಳು ತುರ್ತು ಚಿಕಿತ್ಸೆ ಸೌಲಭ್ಯ ಮಾತ್ರ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
1: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
2: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸ್

0: ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು ಸ್ಟಾಕ್ ಟಿಪ್ಸ್ ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು, ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
1: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು

0: ಒಂದು ಮಾತು ನೆನಪಿಟ್ಟುಕೊಳ್ಳಿ, ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ, ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
2: ಒಂದು ಚಿಕ್ಕ ನೈಜ ಕಥೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ 1,000 ಪ್ರಕರಣಗಳು ನಡೆಯುತ್ತಿವೆ.
3: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
2: ಅಂತಿಮ ಸಂದೇಶ, ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ. ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.

ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ದಿನಾಂಕ 22/8/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ 24 ಗಂಟೆಗಳು ತುರ್ತು ಚಿಕಿತ್ಸೆ ಸೌಲಭ್ಯ ಮಾತ್ರ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686661. ಧನ್ಯವಾದಗಳು.

0: फसल बीमा योजना से करीब 2 लाख करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿ

ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ. ಸರಗೂರಿನ ಎಸ್ವಿವೈಎಂನ ಸಿಬ್ಬಂದಿಯವರಾದ ಶ್ರೀಯುತ ನಂಜುಟ್ಟಾರ್ ಅವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಕೇಳುಗರೇ, ಇದುವರೆಗೂ ಸರಗೂರಿನ ಎಸ್ವಿವೈಎಂನ ಸಿಬ್ಬಂದಿಯವರಾದ ಶ್ರೀಯುತ ನಂಜುಂಡರವರು ಹಾಡಿರುವ ಹಾಡುಗಳು ಹಾಡು ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತ

ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮದ್ರಾಸ್ ದಿನದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಯೋಣ. ಮದ್ರಾಸ್ ದಿನವು ಸುಂದರ ಚೆನ್ನೈ ನಗರ ಮತ್ತು ಅದರ ಶ್ರೀಮಂತ ಪರಂಪರೆಯನ್ನು ಆಚರಿಸುತ್ತದೆ. ನಗರದ ಶ್ರೀಮಂತ ಇತಿಹಾಸವನ್ನು ಆಚರಿಸಲು ಬಯಸುವ ಉತ್ಸಾಹಿ ವ್ಯಕ್ತಿಗಳ ಗುಂಪಿನಿಂದ ಮದ್ರಾಸ್ ದಿನವನ್ನು ಪ್ರಾರಂಭಿಸಲಾಯಿತು. ಮದ್ರಾಸ್ ದಿನವು ಚೆನ್ನೈ ನಗರದ ರೋಮಾಂಚಕ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯ ವಾರ್ಷಿಕ ಆಚರಣೆಯಾಗಿದೆ. ಚೆನ್ನೈಗೆ ಇಂದು ಅಂದರೆ ಆಗಸ್ಟ್ 22 384 ವರ್ಷಗಳು ತುಂಬುತ್ತವೆ. ದೇವಾಲಯಗಳು ಮತ್ತು ಮದ್ರಾಸ್ ಪರಂಪರೆಗೆ ಹೆಸರುವಾಸಿಯಾದ ಮದ್ರಾಸ್ ಅನ್ನು 1996 ಚೆನ್ನೈ ಎಂದು ಮರುನಾಮಕರಣ ಮಾಡಲಾಯಿತು. ಮದ್ರಾಸ್ ದಿನದ ಇತಿಹಾಸವು ಆಗಸ್ಟ್ 22 639 ಹಿಂದಿನದು. ಆಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ವಸಾಹತು ಸ್ಥಾಪಿಸಲು ಒಂದು ತುಂಡು ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿತು. ಈ ದಿನವು ನಗರದ ಜನನವನ್ನು ಸೂಚಿಸುತ್ತದೆ. ನಗರದ ಶ್ರೀಮಂತ ಇತಿಹಾಸವನ್ನು ಆಚರಿಸಲು ಮದ್ರಾಸ್ ಬಯಸುವ ಉತ್ಸಾಹಿ ವ್ಯಕ್ತಿಗಳಿಂದ ಅಂದರೆ ಮದ್ರಾಸ್ ದಿನವನ್ನು ಆಚರಿಸಲಾಗುತ್ತದೆ. ಮೊದಲ ಆಚರಣೆ 2004 ನಡೆಯಿತು ಮತ್ತು ಅಂದಿನಿಂದ ಇದು ಕಾರ್ಯಕ್ರಮಗಳು, ಪ್ರದರ್ಶನಗಳು, ಭಾಷಣಗಳು ಮತ್ತು ಪ್ರದರ್ಶನಗಳಿಂದ ತುಂಬಿದ ದೊಡ್ಡ ಉತ್ಸವವಾಗಿ ಬೆಳೆದಿದೆ. ಈ ಚಟುವಟಿಕೆಗಳು ನಗರದ ಗುಂಪಿನ ವಿವಿಧ ಅಂಶಗಳನ್ನು ಎತ್ತಿ ತೋರಿಸುತ್ತದೆ. ಅದರ ವಾಸ್ತುಶಿಲ್ಪ ಮತ್ತು ಪಾಕ ಪದ್ಧತಿಯಿಂದ ಹಿಡಿದು ಅದರ ಕಲೆ ಮತ್ತು ಸಂಪ್ರದಾಯಗಳವರೆಗೆ ಮಹತ್ವವನ್ನು ಪಡೆದುಕೊಂಡಿದೆ. ಚೆನ್ನೈ ಜನರು ತಮ್ಮ ಇತಿಹಾಸದೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ನಗರದ ವಿಕಾಸದ ಬಗ್ಗೆ ತಿಳಿದುಕೊಳ್ಳಲು ಮದ್ರಾಸ್ ದಿನವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಚೆನ್ನೈ ಅಭಿವೃದ್ಧಿಗೆ ಕೊಡುಗೆ ನೀಡಿದ ಮಹಾನ್ ನಾಯಕರನ್ನು ಸ್ಮರಿಸುವ ಜೊತೆಗೆ ಚೆನ್ನೈನನ್ನು ಅನನ್ಯವಾಗಿಸುವ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಒಪ್ಪಿಸಿಕೊಳ್ಳುವ ಸಮಯವಿದು. ಮದ್ರಾಸ್ ದಿನದ ಗಮನಾರ್ಹ ಅಂಶವೆಂದರೆ ಅದು ಚೆನ್ನೈ ನಿವಾಸಿಗಳಲ್ಲಿ ಏಕತೆಯ ಭಾವವನ್ನು ಹೇಗೆ ಬೆಳೆಸುತ್ತದೆ ಎಂಬುದು. ಇದು ನಗರದ ಕಡಿಮೆ ಪ್ರಸಿದ್ಧ ಭಾಗಗಳನ್ನು ಅನ್ವೇಷಿಸಲು, ಮರೆತು ಹೋದ ಕಥೆಗಳನ್ನು ಬಹಿರಂಗಪಡಿಸಲು ಮತ್ತು ವಾಸ್ತುಶಿಲ್ಪದ ಅದ್ಭುತಗಳನ್ನು ಮೆಚ್ಚಿಸಿಕೊಳ್ಳಲು ಜನರನ್ನು ಪ್ರೋತ್ಸಾಹಿಸುತ್ತದೆ. ಹಳೆ ಕಟ್ಟಡಗಳಿಂದ ಸಾಂಪ್ರದಾಯಿಕ ಮಾರುಕಟ್ಟೆಯವರೆಗೆ ಚೆನ್ನೈನ ಪ್ರತಿಯೊಂದು ಮೂಲೆಯಲ್ಲೂ ಹಂಚಿಕೊಳ್ಳಲು ಒಂದು ಕಥೆಯೊಂದಿದೆ. ಮದ್ರಾಸ್ ದಿನವು ಭಾರತದ ತಮಿಳುನಾಡಿನಲ್ಲಿ ಮದ್ರಾಸ್ ನಗರದ ಸ್ಥಾಪನೆಯ ಸ್ಮರಣಾರ್ಥವಾಗಿ ಆಯೋಜಿಸಲಾಗುವ ಹಬ್ಬವಾಗಿದೆ. ಇದನ್ನು ಪ್ರತಿ ವರ್ಷ ಆಗಸ್ಟ್ 22 ಆಚರಿಸಲಾಗುತ್ತದೆ. ಆಗಸ್ಟ್ 22 1639 ಈಸ್ಟ್ ಇಂಡಿಯಾ ಕಂಪನಿಯ ಅಂಶಗಳಾದ ಆಂಡ್ರ್ಯೂ ಕೂಗನ್ ಮತ್ತು ಫ್ರಾನ್ಸಿಸ್ ಡೇರವರು ವಿಜಯನಗರದ ಸಾಮ್ರಾಜ್ಯದ ವೈಸ್ರಾಯ್ ಡರ್ಮಲ್ ವೆಂಕಟಾದ್ರಿ ನಾಯಕರಿಂದ ಮದ್ರಾಸ್ ಪಟ್ಟಣಂ ಅಥವಾ ಚನ್ನಪಟ್ಟಣಂ ಗ್ರಾಮವನ್ನು ಖರೀದಿಸಲು ವ್ಯಾಪಕವಾಗಿ ಒಪ್ಪಿಸಲ್ಪಟ್ಟ ದಿನಾಂಕವಾಗಿದೆ. ಮದ್ರಾಸ್ ದಿನದ ಕಲ್ಪನೆಯನ್ನು ಮೊದಲು ಚೆನ್ನೈ ಮೂಲದ ಪ್ರವರ್ತಕರಾದ ಮೈಲಾಪುರ ಟೈಮ್ಸ್ನ ಸಂಪಾದಕ ವಿನಿಟ್ಸ್ ಡಿಸೋಜಾ ಮತ್ತು ಪ್ರೆಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ನಿರ್ದೇಶಕ ಮತ್ತು ಸಂಪಾದಕ ಶಶಿ ನಾಯರ್ ಅವರು 2004 ಮುತ್ತಯ್ಯರವರ ಮನೆಯಲ್ಲಿ ನಡೆದ ಸಂವಾದದ ಸಂದರ್ಭದಲ್ಲಿ ಇತಿಹಾಸಕಾರ ಎಸ್ ಮುತ್ತಯ್ಯರವರಿಗೆ ಸೂಚಿಸಿದರು. ಅಂದಿನಿಂದ ಪ್ರತಿ ವರ್ಷವೂ ಮದ್ರಾಸ್ ದಿನಾಚರಣೆಗಳನ್ನು ತಪ್ಪದೇ ನಡೆಸಲಾಗುತ್ತದೆ. ಅದರ ಪ್ರಮುಖ ಅಂಶವೆಂದರೆ ಪ್ರದರ್ಶನಗಳು, ಉಪನ್ಯಾಸಗಳು, ಚಲನಚಿತ್ರ ಪ್ರದರ್ಶನಗಳು ಮತ್ತು ರಸಪ್ರಶ್ನೆಗಳು ಮದ್ರಾಸ್ ದಿನಾಚರಣೆಯ ವರ್ಷದಿಂದ ವರ್ಷಕ್ಕೆ ಜನಪ್ರಿಯತೆಯಲ್ಲಿ ಸ್ಥಿರವಾದ ಹೆಚ್ಚಳವನ್ನು ದಾಖಲಿಸಿದೆ. 2014 ಮತ್ತು 2019 ನಡುವೆ ಆವೃತ್ತಿಗಳು ಆಗಸ್ಟ್ 1 ನಡೆದವು ಮತ್ತು ಸೆಪ್ಟೆಂಬರ್ 1 ವಿತರಿಸಲ್ಪಟ್ಟವು. 120 ಹೆಚ್ಚು ಕಾರ್ಯಕ್ರಮಗಳೊಂದಿಗೆ ಮದ್ರಾಸ್ ದಿನವನ್ನು ಮದ್ರಾಸ್ ವೀಕ್ ಅಥವಾ ಮದ್ರಾಸ್ ತಿಂಗಳು ಎಂದು ನಾಮಕರಣ ಮಾಡುವ ಬೇಡಿಕೆಗಳನ್ನು ಪ್ರೇರೇಪಿಸಿತು.

0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 113 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVJ ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
3: ಶಿವ ಸೌಖ್ಯ ಸೌಂದರ್ಯಗಳ
4: ಪೂರ್ಣ ರವಿ ಬೊಮ್ಮ
3: ಭುವನ ಜೀವನ ಜಲಧಿಯ
4: ಊರ್ಮಿಕೋಟಿಯಲಿ
3: ಛವಿಕೋಟಿಯರಚಲ್
4: ಪ್ರತಿಚ್ಛಾಯೆ ವಿಲಸಿಪುದು
3: ಸವಿ ನಮ್ಮದು ಅದರ ಕಣ ಮಂಕುತಿಮ್ಮ.
2: ಇದು 127 ಮುಕ್ತಕ. ಹಿಂದಿನ ಮುಕ್ತಕದಲ್ಲಿ ನಾವು ಒಳ್ಳೇದು ಯಾವುದು, ಚೆನ್ನಾಗಿರೋದು ಯಾವುದು ಅನ್ನೋದನ್ನು ಆಯ್ದುಕೊಂಡು ಅದು ಬೇಕು ಅಂತ ನಾವು ಸಂತೋಷ ಪಡ್ತೀವಿ ಅಂತ ನೋಡಿದ್ವಿ. ಆ ಒಳಿತು ಸೊಗಸುಗಳ ಪರಿಪೂರ್ಣ ಮೂಲಾಕೃತಿ ಅನ್ನುವಂಥದ್ದು ಬ್ರಹ್ಮ ಅಂತ ನೋಡಿದ್ವಿ. ಅದನ್ನೇ ಇನ್ನೊಂದು ಉದಾಹರಣೆಯನ್ನು ಕೊಟ್ಟು ಇಲ್ಲಿ DVJ ಮತ್ತೆ ನಮಗೆ ಅದನ್ನು ತಿಳಿಸ್ತಾರೆ. ಜೀವನದಲ್ಲಿ ನಮಗೆ ನಾವು ಸತ್ಯಂ ಶಿವಂ ಸುಂದರಂ ಅಂತ ಕೇಳಿದ್ದೀವಿ ಅಲ್ವಾ, ಆ ಒಂದು ವಾಕ್ಯವನ್ನು ನಾವು ಆಗಾಗ ಕೇಳ್ತಾ ಇರ್ತೀವಿ. ಹಾಗೆ ನಮ್ಮ ಜೀವನದಲ್ಲಿ ಏನು ಬೇಕಪ್ಪ ಅಂದರೆ ಶಿವ ಅಂದರೆ ಮಂಗಳಕರವಾದಂಥದ್ದು, ಎಲ್ಲರಿಗೂ ಒಳ್ಳೆಯದಾಗುವಂಥದ್ದು ಅಂತ ಒಳಿತು. ಸೌಖ್ಯ, ನಾವು ಸುಖವಾಗಿರಬೇಕು, ಕಷ್ಟಪಡಬಾರ್ದು. ಅದು ಇನ್ನು ಮೂರನೇದು ಸೌಂದರ್ಯ. ನಮಗೆ ಸುತ್ತಮುತ್ತಲಿನ ಒಂದು ವಾತಾವರಣ ಇರ್ಬೋದು, ನಮ್ಮ ಮನೆಯಲ್ಲಿರುವಂಥ ವಾತಾವರಣ ಇರ್ಬೋದು, ಅದೆಲ್ಲವೂ ಸುಂದರವಾಗಿದ್ದು ವ್ಯವಸ್ಥಿತವಾಗಿದ್ದರೆ ನಮ್ಮ ಮನಸ್ಸಿಗೆ ತನ್ನದೇ ಆದ ರೀತಿಯಲ್ಲಿ ನಮಗೆ ಅರಿವಿಲ್ಲದಂತೆ ಒಂದು ರೀತಿಯ ಮುದವನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ. ಸೊ ಹಾಗೆ ನಾವು ಯಾವಾಗಲೂ ಕೂಡ ಜೀವನದಲ್ಲಿ ಅರಸೋದು, ಹುಡುಕಾಟ ಮಾಡೋದು, ಬೆದಕಾಡೋದು ಈ ಮೂರಕ್ಕೋಸ್ಕರ. ಒಳ್ಳೆಯದಾಗಬೇಕು, ಶಿವವಾಗಬೇಕು ನನಗೆ ಮತ್ತು ಎಲ್ಲರಿಗೂ, ಸುಖವಾಗಿರಬೇಕು ನಾನು ಮತ್ತು ಎಲ್ಲರೂ, ಮತ್ತು ನಾನು ನನ್ನ ಸುತ್ತಮುತ್ತಲ ಇರುವಂಥ ಎಲ್ಲ ವ್ಯವಸ್ಥೆಗಳು, ವಿಚಾರಗಳು, ಅನುಭವಗಳು ಅವೆಲ್ಲ ನನಗೆ ಒಂದು ಸೌಂದರ್ಯದ ಪ್ರತೀಕವಾಗಿ ನನಗೆ ಅದು ತೋರಬೇಕು. ಸೊ ಹಾಗೆ ಈ ಮೂರೂ ಕೂಡ ನಾವು ನಮ್ಮ ಜೀವನದಲ್ಲೇ ನಾವು ನೋಡಿಕೊಂಡಾಗ ಮೂರು ಒಟ್ಟಿಗೆ ನಮಗೆ ಸಿಕ್ಕಲ್ಲ. ಯಾವುದೋ ಸುಂದರವಾದಂಥ ಒಂದು ಜಾಗಕ್ಕೆ ಹೋಗಿರ್ತೀವಿ, ಆಗ ನಮ್ಮ ಮನಸ್ಥಿತಿ ಆ ಸೌಂದರ್ಯವನ್ನು ಸವಿಯೋ ರೀತಿಯಲ್ಲಿ ಇದೆಯಾ ಅಂತ ನಾವು ಪ್ರಶ್ನಿಸ್ಕೊಂಡಾಗ ಎಷ್ಟೋ ಸರ್ತಿ ಹಾಗಿರಲ್ಲ, ಯಾವುದೋ ಚಿಂತೆಯಲ್ಲಿ ಮುಳುಗೋಗಿರ್ತೀವಿ, ಯಾವುದೋ ಜಂಜಾಟದಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಎಲ್ಲವೂ ನನಗೆ ಸೌಕರ್ಯಗಳು ಒದಗಿ ಬಂದಾಗ ಸುಖವಾಗಿ ನಾನು ಬಾಳ್ಬಹುದಾ ಅಂತಂದರೆ ಅದು ಎಷ್ಟೋ ಸರ್ತಿ ಎಷ್ಟೋ ಜನರಿಗೆ ಆಗಲ್ಲ. ಈಗ ಗಾದೆ ಮಾತಿದೆ, ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ. ಕಷ್ಟಪಟ್ಟು ಜೀವನ ಎಲ್ಲ ಕಷ್ಟಪಟ್ಟು ನಾನು ದುಡ್ಡು ಸಂಪಾದನೆ ಮಾಡಿಬಿಟ್ಟು 50 ಆದಮೇಲೆ ನೆಮ್ಮದಿಯಾಗಿರ್ತೀನಪ್ಪ ಅಂತ ಅಂದ್ಕೊಂಡು ದುಡ್ಡೆಲ್ಲ ಶೇಖರಿಸಿಟ್ರೆ 50 ಆಗೋ ಹೊತ್ತಿಗೆ ನನಗೆ ಡಯಾಬಿಟಿಸು, ಬ್ಲಡ್ ಪ್ರೆಷರು ಅದು ಇದು ಎಲ್ಲ ಬಂದರೆ 50 ನಂತರ ದೊಡ್ಡ ಮನೆ ಇರ್ಬೋದು, ಸಾಕಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಆದರೆ ನಾನು ಏನಂತ ತಿನ್ನಲಿ? ಡಾಕ್ಟ್ರ್ ಹತ್ರ ಹೋದರೆ ಅದನ್ನು ತಿನ್ನಬೇಡಿ, ಇದನ್ನು ತಿನ್ನಬೇಡಿ, ಅಷ್ಟು ತಿನ್ನಬೇಡಿ, ಇಷ್ಟು ತಿನ್ನಬೇಡಿ. ಸೊ ಹಾಗೆ ಈ ಮೂರೂ ಕೂಡ ನಮಗೆ ಅಕಸ್ಮಾತ್ ಸಿಕ್ಕೋದಾದರೂ ಏಕಕಾಲಕ್ಕೆ ಸಿಕ್ಕತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಜೀವನದ ಒಂದು

0: ಸಾರ್ಥಕತೆ ಅಂತ ನಾವು ಅನ್ಕೊಳ್ಳೋದು ಯಾವಾಗ ಅಂದರೆ ನಮ್ಮ ಜೀವನ ಏಕಕಾಲಕ್ಕೆ ಅಷ್ಟೇ ಅಲ್ಲ ಸದಾಕಾಲಕ್ಕೆ ಶಿವವೂ ಆಗಿರಬೇಕು, ಸೌಖ್ಯವೂ ಆಗಿರಬೇಕು ಮತ್ತು ಸುಂದರವೂ ಆಗಿರಬೇಕು ಅಂತ. ಇದು ನಮಗೆ ಆಶಯ ಇದೆ, ಆದರೆ ಇದನ್ನು ನಾವು ಎಲ್ಲಿ ನೋಡಬಹುದು ಅಂತಂದಾಗ ಡಿ ವಿ ಜಿ ಅವರು ಹೇಳ್ತಾರೆ, ಅದನ್ನೇ ಕಳೆದ ಮುಕ್ತಕದಲ್ಲಿ ಪರಬೊಮ್ಮ ಅನ್ನುವಂಥದ್ದು ಪರಿಪೂರ್ಣ ಮೂಲಾಕೃತಿ ಅಂತ ಹೇಳಿದ್ದು. ಇಲ್ಲಿ ಸೂರ್ಯನ ಒಂದು ಉದಾಹರಣೆ ಕೊಟ್ಟು ಅದು ಹೇಗೆ ಪರಿಪೂರ್ಣ ಅನ್ನೋದನ್ನು ಹೇಳ್ತಾರೆ. ಈಗ ಸೂರ್ಯನ ಪ್ರತಿಫಲನ ನಾವು ಸ್ಕೂಲ್ಸಲ್ಲಿ ಮತ್ತು ಇದರಲ್ಲೆಲ್ಲ ಈ ಎಕ್ಸ್ಪರಿಮೆಂಟ್ಗಳು ಮಾಡಿಸ್ತಾ ಇದ್ವಿ. ಒಂದು ಗಾಜಿನ ಒಂದು ಇದಿಟ್ಕೊಂಡ್ರೆ ಒಂದು ದೀಪ ಇಡ್ತೀವಿ, ಒಂದು ಗಾಜು ಇಡ್ತೀವಿ ಅಂತ ಅಂದ್ಕೊಳ್ಳ, ಒಂದು ಪ್ರತಿಫಲನ ಮಾಡುವಂಥ ಒಂದು ಗಾಜು. ಆ ಗಾಜು ಇಟ್ಟಾಗ ದೀಪ ಹೆಂಗಿರುತ್ತೋ ಹಾಗೆ ಆ ಕನ್ನಡಿಯಲ್ಲೂ ಕಾಣಿಸುತ್ತೆ. ಈಗ ಇನ್ನೊಂದು ಕನ್ನಡಿ ನಾನು ತೊಗೊಂಬಂದು ಇಡ್ತೀನಿ ಅಂತ ಅಂದ್ಕೊಳ್ಳ, ಎರಡನೇ ಕನ್ನಡಿಯಲ್ಲೂ ಕೂಡ ಇದೇ ದೀಪ ಅಷ್ಟೇ ಪ್ರಖರವಾಗಿ ಕಾಣಿಸುತ್ತೆ. ದೀಪದ ಪ್ರಖರತೆ ಮೊದಲನೇ ಕನ್ನಡಿನಲ್ಲಿ ಖರ್ಚಾಗೋಯ್ತಾ? ಇಲ್ಲ, ಎರಡನೇ ಕನ್ನಡಿಗೂ ಅದು ಅಷ್ಟೇ ಪ್ರಖರತೆಯನ್ನು ಕೊಡ್ತಾ ಇದೆ. ಒಂದಲ್ಲ ಎರಡಲ್ಲ ಸಾವಿರಾರು ಕನ್ನಡಿಗಳನ್ನು ನಾವಲ್ಲಿ ಜೋಡಿಸೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ಆ ಸಾವಿರಾರು ಕನ್ನಡಿಗಳಲ್ಲೂ ಕೂಡ ಪ್ರತಿಫಲನವಾಗುವಂಥದ್ದು ದೀಪ ಹೇಗಿದೆಯೋ ಹಾಗೇನೆ. ಸೊ ಮೂಲಾಕೃತಿ ಏನಿದೆಯೋ ಅದೇ ಪ್ರತಿಯೊಂದರಲ್ಲೂ ಕೂಡ ಪ್ರತಿಫಲಿತವಾಗಿದೆ. ಇದನ್ನು ನಾವು ಎಕ್ಸ್ಪೆರಿಮೆಂಟ ಕೂಡ ನಾವು ಮಾಡ್ತೀವಿ. ಹಾಗೆ ವಿಶೇಷವಾಗಿ ನಮ್ಮ ಈ ಸೋಲಾರ್ ಎಕ್ಲಿಪ್ಸ್ ಎಲ್ಲ ಆದಾಗ ಈ ಥರದ ಒಂದು ಪ್ರಯೋಗಗಳು ಎಲ್ಲ ಶಾಲೆಗಳಲ್ಲಿ ಎಲ್ಲ ಸಮುದಾಯದಲ್ಲೆಲ್ಲ ನಾವು ಮಾಡಿಸಿದ್ದು ಕೂಡ ಉಂಟು. ಹೇಗೆ ಸೂರ್ಯನ ಬಿಂಬ ಅದರ ಆಕಾರ ವೃತ್ತದಂತೆ ಅಲ್ಲದೆ ಚಂದ್ರನ ನೆರಳಲ್ಲಿ ಅಡ್ಡ ಬರ್ತಾ ಇದ್ದಂತೆ ಇದು ಕೂಡ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ಮಾಡ್ತಾ ಇದ್ವಿ, ಅದು ನಾವು ನೆನಪಿಸ್ಕೊಳ್ಳೋಣ. ಹಾಗೆ ನಮ್ಮ ಮನುಷ್ಯ ಜೀವನ ಅಥವಾ ಭೂಮಿ ಮೇಲಿರುವಂಥ ಎಲ್ಲ ಜೀವಿಗಳಲ್ಲಿ ಅದನ್ನು ಒಂದು ಜೀವನ ಜಲಧಿ, ಅದೊಂದು ದೊಡ್ಡ ಸಮುದ್ರ ಅಂತ ಅಂದ್ಕೊಂಡು ಆ ಸಮುದ್ರದಲ್ಲಿ ನೂರಾರು ಅಲೆಗಳು ಏಳ್ತಾ ಇವೆ ಅಂತ ಅಂದ್ಕೊಳ್ಳೋಣ. ಆ ದೊಡ್ಡ ಸಮುದ್ರದಲ್ಲಿ ಎಲ್ಲೆಲ್ಲಿ ಅಲೆಗಳು ಸಮುದ್ರದ ಒಂದು ಸರ್ಫೇಸಿಂದ ಮೇಲ್ಗಡೆಗೆ ಬರುತ್ತೋ ಅಲ್ಲೆಲ್ಲ ಸೂರ್ಯ ಕಿರಣಗಳು ಪ್ರತಿಫಲಿತವಾಗುತ್ತೆ. ಯಾವುದೋ ಒಂದು ಅಲೆಯಲ್ಲಿ ಪ್ರತಿಫಲಿತವಾಗುತ್ತೆ, ಇನ್ನೊಂದರಲ್ಲಿ ಇಲ್ಲ ಅಂತ ಇಲ್ಲ. ಎಲ್ಲದರಲ್ಲೂ ಕೂಡ ಸೂರ್ಯನ ಕಿರಣಗಳು ಅದೇ ಪ್ರಮಾಣದಲ್ಲಿ ರೀತಿಯಲ್ಲಿ ಯಾವ ದಿಕ್ಕಿನಿಂದ ಅದು ಬರ್ತಾ ಇದೆಯೋ ಅದಕ್ಕೆ ಅನುಗುಣವಾಗಿ ಪ್ರತಿಫಲಿತವಾಗುತ್ತೆ. ಹಾಗೆ ಛವಿ ಕೋಟಿ ಸೂರ್ಯ ಎರಚ್ತಾ ಇದ್ದಾನೆ, ಕೋಟ್ಯಾಂತರ ಕಿರಣಗಳು ಸೂರ್ಯನ ಒಂದು ಮೂಲದಿಂದ ನಮ್ಮ ಭೂಮಿಯನ್ನು ತಲುಪ್ತಾ ಇದೆ. ಅದು ಇಲ್ಲಿ ಊರ್ಮಿ ಕೋಟಿ ಅಂದರೆ ಅಲೆಗಳು, ಕೋಟಿ ಅಲೆಗಳು ಈ ಸಮುದ್ರದಲ್ಲಿ ಏಳ್ತಾ ಇದೆ. ಸೊ ಕೋಟಿ ಅಲೆಗಳು ಅಲ್ಲಿಂದ ಏನು ಕಿರಣಗಳು ಬರ್ತಾ ಇದೆಯೋ ಆ ಕಿರಣಗಳು ಅಲೆಗಳು ಪ್ರತಿಫಲಿಸ್ತಾ ಇವೆ. ಸೊ ಎಲ್ಲವೂ ಕೂಡ ಏಕಕಾಲಕ್ಕೆ ಸಂಪೂರ್ಣವಾಗಿ ಪ್ರತಿಫಲನ ಮಾಡ್ತಾ ಇವೆ. ಸೊ ಹಾಗೆ ಪ್ರತಿ ಛಾಯೆ ಹೇಗೆ ಪ್ರತಿ ಕನ್ನಡಿಯಲ್ಲಿಯೂ ಕೂಡ ಆ ದೀಪದ್ದು ಸಂಪೂರ್ಣವಾಗಿ ಕಾಣಿಸುತ್ತೋ ಪ್ರತಿ ಅಲೆಯಲ್ಲೂ ಕೂಡ ಸೂರ್ಯನ ಪ್ರತಿಫಲನ ಸಂಪೂರ್ಣವಾಗಿ ಆಗೋದಕ್ಕೆ ಸಾಧ್ಯವೋ ಹಾಗೆ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಆ ಪರಮಾತ್ಮನ ಒಂದು ಪ್ರತಿಫಲನ ಆಗ್ತಾ ಇದೆ. ಸೊ ನಮ್ಮ ಸವಿ ನಾವು ಒಳಿತು ಸೊಗಸು ಅಂತೆಲ್ಲ ನಾವೇನು ಅಂದ್ಕೊಳ್ತಾ ಇದ್ದೀವೋ ಅದು ಆ ಯಾವುದರಿಂದ ಬರ್ತಾ ಇದೆ, ಆ ಪರಿಪೂರ್ಣವಾದಂಥ ಬ್ರಹ್ಮ, ಆ ಪೂರ್ಣ ರವಿಯ ಒಂದು ಕಿರಣಗಳು ನಮ್ಮ ಹತ್ರ ಬರ್ತಾ ಇವೆ. ನಾವು ಅದನ್ನು ಸವಿತಾ ಇದ್ದೀವಿ, ಅದನ್ನು ಅನುಭವಿಸ್ತಾ ಇದ್ದೀವಿ. ನಾನು ಒಂದು ಅಲೆಯಾಗಿ ಅನುಭವಿಸ್ತಾ ಇರುವಂತಹ ಸೂರ್ಯನ ಕಿರಣ ಪ್ರತಿಫಲಿಸ್ತಾ ಇರೋದು ಬೇರೆ ಬೇರೆ ಅಲೆಗಳು ನೋಡ್ತಾ ಇವೆ, ನಾನು ಬೇರೆ ಅಲೆಗಳು ಪ್ರತಿಫಲಿಸ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಸೊ ಹಾಗೆ ಕೇವಲ ಅಲೆಗಳ ಪ್ರತಿಫಲನದಲ್ಲೇ ಮುಳುಗಿ ಹೋಗದೆ ಮೂಲ ಎಲ್ಲಿಂದ ಬರ್ತಾ ಇದೆ, ಮೂಲ ಒಂದು ಒಂದು ಚಿಲುಮೆ, ಬೆಳಕಿನ ಚಿಲುಮೆ ಒಂದಿದೆ, ನಾವು ನೋಡೋದು ಪ್ರತಿಫಲನ ಮಾತ್ರ. ಸೊ ಪ್ರತಿಫಲನದ ಮೂಲವನ್ನು ನಾವು ನೋಡಿದಾಗ ಅದು ಪರಬ್ರಹ್ಮ. ಹಾಗೆ ಆ ಪರಬ್ರಹ್ಮನ ಶಕ್ತಿ ಪ್ರತಿಯೊಂದು ಜೀವಿಯಲ್ಲಿಯೂ ಪ್ರತಿಫಲಿತವಾಗ್ತಾ ಇದೆ. ಅದನ್ನು ನಾವು ಗುರುತಿಸೋದಕ್ಕೆ ಸಾಧ್ಯವಾದಾಗ ಶಿವ, ಸುಖ, ಸುಂದರ ಆ ಮೂರೂ ಕೂಡ ನಮಗೆ ಏಕಕಾಲಕ್ಕೆ ಸದಾಕಾಲಕ್ಕೆ ಸಿಕ್ಕೋದಕ್ಕೆ ಸಾಧ್ಯವಾಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ

0: ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರೀತಿಯ ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಇಂದು ಆಗಸ್ಟ್ ತಿಂಗಳ 22ನೇ ತಾರೀಕಿನ ಶನಿವಾರ. ಬನ್ನಿ ಇವತ್ತಿನ ಪ್ರಮುಖ ಅಂಶಗಳನ್ನು ತಿಳಿಯೋಣ. ಉದ್ಯಾನದ ಮೇಲೆ ಸರ್ಕಾರಿ ಕಣ್ಣು, ಗಜಪಡಿ ಪೋಷಣೆ ನಿರ್ವಹಣೆಗೆ 2 ಕೋಟಿ, ಬೀಚಿನ ಹಳ್ಳಿಯಲ್ಲಿ ರೈತರ ಪ್ರತಿಭಟನೆ, ಹೊರ ಜಿಲ್ಲೆಗೆ ರೋಗಿಗಳು ಎಸ್ಐಪಿ, ಕೆಐಎ ಅಭಿವೃದ್ಧಿ ಶುಲ್ಕ ಬಾರಿ ಕಡಿತ, ಸಕ್ಕರೆ ಬೆಲೆ ಏರಿಕೆಗೆ ಎಥನಾಲ್ ಸಂಬಂಧವಿಲ್ಲ ಕೇಂದ್ರ ಸ್ಪಷ್ಟನೆ, ಆರೋಗ್ಯ ವಿಮೆ ಮಾರುಕಟ್ಟೆಗೆ ಪ್ರೂಡೆನ್ಶಿಯಲ್ ಹೆಲ್ತ್, ಪ್ರವಾಹದಲ್ಲಿ ಗಂಭೀರ ಗಾಯ ಆನೆಗೆ ಏರ್ಲಿಫ್ಟ್, ವನ್ಯಜೀವಿಗಳ ಮೇಲೆ ರೋಬೋಟಿಕ್ ನಾಯಿನಿಗ, ಪ್ರವೇಶ ಪರೀಕ್ಷೆ ವಕೀಲ ಅಭ್ಯಾಸ ವರ್ಷಕ್ಕೆ ಇಳಿಕೆ, ತ್ರಿಸಾ ಗಾಯತ್ರಿ ಯಶಸ್ಸಿನ ಯಾತ್ರೆ, ಭಾರತಕ್ಕೆ ಮಾಡು ಇಲ್ಲವೇ ಮಾಡಿ ಪಂದ್ಯ, ಎಡಗೈ ಸ್ಪಿನ್ನರ್ ಸವಾಲಿಗೆ ಗಿಲ್ ಸಿದ್ಧತೆ, ಡಿವೈಇಎಸ್ ತಂಡಕ್ಕೆ ಕಿರೀಟ, ಕೋಲಾರ ಓಪನ್ ಗಾಲ್ಫ್ ಅಂಜರ್ಗಿ ಪ್ರಶಸ್ತಿ, ತನಿಷ್ಕ ಗೌಡಗೆ ಪ್ರಶಸ್ತಿ ಡಬಲ್, ಕಿತ್ತಾಟ ಪರೇಡ್ಸ್ 10 ಪಂದ್ಯ ನಿಷೇಧ, ಕಾಜಲ್ಗೆ ಸತತ 2ನೇ ಸಲ ಚಿನ್ನ, ಈಜುಕೊಳದಲ್ಲಿ ಸಮರ್ ಚಿನ್ನದ ಅಲೆ, ಟೆಸ್ಟ್ ಪಾಕಿಸ್ತಾನ ವಿರುದ್ಧ ಇಂಗ್ಲೆಂಡ್ಗೆ ಇನ್ನಿಂಗ್ಸ್ ಜಯ. ಪ್ರಮುಖಾಂಶಗಳ ವಿವರಣೆ. ಉದ್ಯಾನದ ಮೇಲೆ ಸರ್ಕಾರಿ ಕಣ್ಣು. ಬೆಂಗಳೂರು ರಾಜ್ಯದಲ್ಲಿರುವ ಸರ್ಕಾರಿ ಉದ್ಯಾನಗಳ ಒಟ್ಟು ವಿಸ್ತೀರ್ಣದ ಗರಿಷ್ಠ 5% ಜಾಗವನ್ನು ಮಾರಾಟ, ಗುತ್ತಿಗೆ, ಉಡುಗೊರೆ, ವಿನಿಮಯ, ಅಡಮಾನ ಅಥವಾ ಇತರೆ ವಿಧಾನಗಳ ಮೂಲಕ ಸಾರ್ವಜನಿಕ ಉಪಯೋಗಕ್ಕೆ ಹಸ್ತಾಂತರಿಸಲು ಸರ್ಕಾರ ಮುಂದಾಗಿದೆ. ಗಜಪಡಿ ಪೋಷಣೆ ನಿರ್ವಹಣೆಗೆ 2 ಕೋಟಿ. ಮೈಸೂರು ನಾಡಹಬ್ಬ ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದ ವಿಜಯದಶಮಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಗಜಪಡಿ ಆರೈಕೆ, ನಿರ್ವಹಣೆ, ಆಹಾರ ಪೂರೈಕೆ ಮೊದಲಾದ ವೆಚ್ಚಕ್ಕಾಗಿ ಅರಣ್ಯ ಇಲಾಖೆಯು ಈ ಬಾರಿ 2 ಕೋಟಿ ಅನುದಾನಕ್ಕೆ ಪ್ರಸ್ತಾವ ಸಲ್ಲಿಸಿದೆ. ಬೀಚಿನ ಹಳ್ಳಿಯಲ್ಲಿ ರೈತರ ಪ್ರತಿಭಟನೆ. ಹೆಚ್ಡಿಕೋಟೆ ತಾಲೂಕಿನ ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ನೀರು ಬಿಡದಂತೆ ಆಗ್ರಹಿಸಿ ತಾಲೂಕಿನ ನೇರಡಿ, ಮಾಗುಡಿಲು, ನಿಲುವಾಗಿಲು, ಇಟ್ನ, ಮಟಕಿರಿ ಸೇರಿದಂತೆ ವಿವಿಧ ಗ್ರಾಮಗಳ ರೈತರು ಶುಕ್ರವಾರ ಬೀಚಿನ ಹಳ್ಳಿಯಲ್ಲಿರುವ ಕಬಿನಿ ಜಲಾಶಯದ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಈದ್ ಮಿಲಾದ್ ಶಾಂತಿ ಸೌಹಾರ್ದ ಕಾಪಾಡಿ. ಹುಣಸೂರು ಆಗಸ್ಟ್ 26ರಂದು ನಡೆಯುವ ಈದ್ ಮಿಲಾದ್ ಹಬ್ಬದಲ್ಲಿ ಶಾಂತಿ ಸೌಹಾರ್ದತೆ ಕದಡದಂತೆ ಎಚ್ಚರಿಕೆಯಿಂದ ವಹಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿರವರು ಹೇಳಿದ್ದಾರೆ. ಹೊರ ಜಿಲ್ಲೆಗೆ ರೋಗಿಗಳು ಎಸ್ಐಪಿ. ಬೆಂಗಳೂರು ಜಿಲ್ಲಾ ಕೇಂದ್ರದಲ್ಲಿ ವೈದ್ಯಕೀಯ ಕಾಲೇಜುಗಳಿದ್ದು ರೋಗಿಗಳನ್ನು ಹೊರ ಜಿಲ್ಲೆಯ ಆಸ್ಪತ್ರೆಗೆ ಕಳುಹಿಸುವುದನ್ನು ತಡೆಯಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ರವರು ತಿಳಿಸಿದ್ದಾರೆ. ಕೆಐಇ ಅಭಿವೃದ್ಧಿ ಶುಲ್ಕ ಭಾರಿ ಕಡಿತ. ಮುಂಬೈ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಳಕೆದಾರರ ಅಭಿವೃದ್ಧಿ ಶುಲ್ಕವನ್ನು ಭಾರಿ ಪ್ರಮಾಣದಲ್ಲಿ ವಿಮಾನ ನಿಲ್ದಾಣಗಳ ಆರ್ಥಿಕ ನಿಯಂತ್ರಣ ಪ್ರಾಧಿಕಾರ ಕಡಿತ ಮಾಡಿದೆ. ಸಕ್ಕರೆ ಏರಿಕೆಗೂ ಎಥನಾಲ್ಗೂ ಸಂಬಂಧವಿಲ್ಲ ಕೇಂದ್ರ ಸ್ಪಷ್ಟನೆ. ನವದೆಹಲಿ ಎಥನಾಲ್ ಉತ್ಪಾದನೆಗೆ ಕಬ್ಬನ್ನು ಬಳಸಿರುವುದೇ ಸಕ್ಕರೆ ಬೆಲೆಯ ಹೆಚ್ಚಳಕ್ಕೆ ಕಾರಣ ಎಂಬ ಆರೋಪವನ್ನು ಕೇಂದ್ರ ಸರ್ಕಾರ ನಿರಾಕರಿಸಿದೆ. ದೇಶದಲ್ಲಿ ಬೇಡಿಕೆಗೆ ಸಾಕಾಗುವಷ್ಟು ಸಕ್ಕರೆ ದಾಸ್ತಾನು ಇದೆ, ಆದರೆ ಬೆಲೆ ಏರಿಕೆಗೆ ಉದ್ಯಮಗಳು ದಾಸ್ತಾನು ಮಾಡದೇ ಇರುವುದು ಕಾರಣ ಎಂದು ಆರೋಪಿಸಿದೆ. ಜಿಎಸ್ಟಿ ಅರ್ಜಿ ತ್ವರಿತವಾಗಿ ಪರಿಷ್ಕರಿಸಲು ಏಕರೂಪದ ಮಾರ್ಗಸೂಚಿ. ನವದೆಹಲಿ ಜಿಎಸ್ಟಿ ನೋಂದಣಿ ಅರ್ಜಿಗಳನ್ನು ತ್ವರಿತವಾಗಿ ಪರಿಷ್ಕರಿಸಲು ಸಲ್ಲಿಸಬೇಕಾದ ದಾಖಲೆಗಳನ್ನು ಏಕರೂಪತೆ ತರುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಮಟ್ಟದ ತೆರಿಗೆ ಅಧಿಕಾರಿಗಳು ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಿದ್ದಾರೆ ಎಂದು ತೆರಿಗೆಗಳು ಮತ್ತು ಸುಂಕಗಳ ಕೇಂದ್ರೀಯ ಮಂಡಳಿ ಸದಸ್ಯ ಸಂಜಯ್ ಮಂಗಲ್ರವರು ಹೇಳಿದ್ದಾರೆ. ಪ್ರವಾಹದಲ್ಲಿ ಗಂಭೀರ ಗಾಯ ಆನೆಗೆ ಏರ್ಲಿಫ್ಟ್. ಗುಜರಾತ್ ಜುಲೈನಲ್ಲಿ ನಾಗಾಲ್ಯಾಂಡ್ನಲ್ಲಿ ಸಂಭವಿಸಿದ ಪ್ರವಾಹದಲ್ಲಿ ಕೊಚ್ಚಿ ಹೋಗಿ ಗಂಭೀರವಾಗಿ ಗಾಯಗೊಂಡಿರುವ 53 ವರ್ಷದ ಹೆಣ್ಣಾನಿ ಜಾಯ್ಮೂತಿಯನ್ನು ರಕ್ಷಿಸಲಾಗಿದ್ದು ತುರ್ತು ಚಿಕಿತ್ಸೆಯಿಂದಲೂ ಗುಜರಾತ್ನ ಜಾಮ್ನಗರದಲ್ಲಿರುವ ವಾಂದ್ರಾ ಆಸ್ಪತ್ರೆಗೆ ಏರ್ಲಿಫ್ಟ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ವನ್ಯಜೀವಿಗಳ ಮೇಲೆ ರೋಬೋಟಿಕ್ ನಾಯಿನಿಗ. ತಿರುಪತಿ ದೇವಸ್ಥಾನದ ಸುತ್ತಮುತ್ತಲಿನ ಕಾಡಿನಲ್ಲಿ ಭಕ್ತರಿಗೆ ಸುರಕ್ಷತೆ ಕಲ್ಪಿಸಲು ಹಾಗೂ ವನ್ಯಜೀವಿಗಳ ಚಲನವಲನಗಳ ಮೇಲೆ ನಿಗಾ ವಹಿಸಲು ತಿರುಮಲ ತಿರುಪತಿ ದೇವಸ್ಥಾನವು ಸುಧಾರಿತ ರೋಬೋಟಿಕ್ ನಾಯಿಯನ್ನು ನಿಯೋಜಿಸಲು ಮುಂದಾಗಿದೆ. ಪ್ರವೇಶ ಪರೀಕ್ಷೆ ವಲ್ಲಿಕೆ ಅಭ್ಯಾಸ ವಶಕ್ಕೆ ಇಳಿಕೆ. ನವದೆಹಲಿ ಆರಂಭಿಕ ಹಂತದ ನ್ಯಾಯಾಂಗ ಸೇವೆಗಳ ಪರೀಕ್ಷೆಗೆ ಪ್ರವೇಶ ಪಡೆಯಲು ಈ ಹಿಂದೆ ಇದ್ದ 3 ವರ್ಷಗಳ ಕಡ್ಡಾಯ ವಲ್ಲಿಕೆಯ ಅವಧಿಯನ್ನು 1 ವರ್ಷಕ್ಕೆ ಕಡಿತಗೊಳಿಸಿ ಸುಪ್ರೀಂ ಕೋರ್ಟ್ ಶುಕ್ರವಾರ ತೀರ್ಪು ನೀಡಿದೆ.
ಟ್ರೀಸಾ ಗಾಯತ್ರಿ ಯಶಸ್ಸಿನ ಯಾತ್ರೆ. ನವದೆಹಲಿ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಮೂರನೇ ಬಾರಿ ಪದಕ ಗೆಲ್ಲುವ ಸಾತ್ವಿಕ್ ಸಾಯಿರಾಜ್ ರಣಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿರವರ ಕನಸು ಕಮರಿ ಹೋಯಿತು. ಭಾರತದ ಈ

ತಾರಾ ಜೋಡಿ ಶುಕ್ರವಾರ ನಡೆದ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಚೀನಾದ ಲಿಯಾಂಕಿ ಕೆಂಗ್ ವಾಂಗ್ ಚಾಂಗ್ ರವರಿಗೆ ಮಣಿಯಿತು. ಆದರೆ ಮಹಿಳೆಯರ ಡಬಲ್ಸ್ನಲ್ಲಿ ಟ್ರೇಸಾ ಜೋಡಿ ಮತ್ತು ಗಾಯತ್ರಿ ಗೋಪಿಚಂದ್ ಅವರು ಸೆಮಿಫೈನಲ್ನಲ್ಲಿ ತಲುಪಿ ಕಂಚಿನ ಪದಕವನ್ನು ಖಚಿತಪಡಿಸಿಕೊಂಡರು. ಭಾರತಕ್ಕೆ ಮಾಡುವಿಲ್ಲದೆ ಮಡಿ ಪಂದ್ಯ. ಪಿಟಿಐ ಸುಮಾರು ಅರ್ಧ ಶತಮಾನದ ಪ್ರಶಸ್ತಿ ಬರವನ್ನ ನೀಗಿಸುವ ಛಲದಲ್ಲಿರುವ ಭಾರತ ಹಾಕಿ ತಂಡಕ್ಕೆ ವಿಶ್ವಕಪ್ ಟೂರ್ನಿಯಲ್ಲಿ ಈಗ ಕಠಿಣ ಸವಾಲು ಎದುರಾಗಿದೆ. ಶನಿವಾರ ಆರಂಭವಾಗಲಿರುವ ಎರಡನೇ ಸುತ್ತಿನ ಪಂದ್ಯದಲ್ಲಿ ಭಾರತವು ನೆದರ್ಲ್ಯಾಂಡ್ಸ್ ತಂಡವನ್ನು ಎದುರಿಸಲಿದೆ. ಈ ಹಂತದಲ್ಲಿ ಎಸಗುವ ಸಣ್ಣ ತಪ್ಪು ಕೂಡ ತಂಡಕ್ಕೆ ದುಬಾರಿಯಾಗಬಹುದು. ಆದ್ದರಿಂದ ಅಪಾರ ಏಕಾಗ್ರತೆ ಮತ್ತು ದೋಷರಹಿತವಾದ ಕೌಶಲ್ಯಗಳ ಪ್ರಯೋಗ ಮುಖ್ಯವಾಗಿದೆ. ಎಡಗೈ ಸ್ಪಿನ್ನರ್ ಸವಾಲಿಗೆ ಗಿಲ್ ಸಿದ್ಧತೆ. ಕೊಲಂಬೋ ಭಾರತ ತಂಡದ ನಾಯಕ ಶುಭನ್ಮನ್ ಗಿಲ್ ರವರು ಎಡಗೈ ಸ್ಪಿನ್ನರ್ ಬೌಲರ್ಗಳ ಎದುರು ತಮ್ಮ ಬ್ಯಾಟಿಂಗ್ ಕೌಶಲ್ಯವನ್ನು ಉತ್ತಮಪಡಿಸಿಕೊಳ್ಳಲು ನೆಟ್ಸ್ನಲ್ಲಿ ಬಹಳಷ್ಟು ಹೊತ್ತು ಬೆವರು ಹರಿಸಿದರು. ಶ್ರೀಲಂಕಾ ತಂಡದ ಎದುರಿನ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಗಿಲ್ ಎಡಗೈ ಸ್ಪಿನ್ನರ್ ಪ್ರಭಾತ್ ಜಯಸೂರ್ಯ ರವರ ಎದುರು ಎರಡು ಇನ್ನಿಂಗ್ಸ್ಗಳಲ್ಲಿ ಔಟ್ ಆಗಿದ್ದರು. ಇದೇ 23ರಿಂದ ಎರಡನೇ ಟೆಸ್ಟ್ನಲ್ಲಿ ಆರಂಭವಾಗಲಿದೆ. ಅದರ ಹಿನ್ನೆಲೆಯಲ್ಲಿ ತಂಡದ ಆಟಗಾರರು ಸಿಂಹಳಿ ಸ್ಪೋರ್ಟ್ಸ್ ಕ್ಲಬ್ ನೆಟ್ಸ್ನಲ್ಲಿ ಶುಕ್ರವಾರ ಅಭ್ಯಾಸ ಆರಂಭಿಸಿದರು. ಡಿವೈಇಎಸ್ಎ ತಂಡಕ್ಕೆ ಕಿರೀಟ. ಬೆಂಗಳೂರು ಟೂರ್ನಿಯ ಉದ್ದಕ್ಕೂ ಅಮೋಘ ಆಟವಾಡಿದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎ ತಂಡವು ಶುಕ್ರವಾರ ಮುಕ್ತಾಯವಾದ 10ನೇ ಆವೃತ್ತಿ ಆಕೆ ಕರ್ನಾಟಕ ಲೀಗ್ ಚಾಂಪಿಯನ್ಶಿಪ್ನ ಕಿರೀಟ ಮುಡಿಗೇರಿಸಿಕೊಂಡಿತು. ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನ ಪಡೆದ ಕೆನರಾ ಬ್ಯಾಂಕ್ ತಂಡವು ರನ್ನರ್ಅಪ್ ಆಯಿತು. ಕೋಲಾರ ಓಪನ್ ಗಾಲ್ಫ್ ಅಂಜರ್ಗೆ ಪ್ರಶಸ್ತಿ. ಕೋಲಾರ ಹೈದರಾಬಾದ್ನ ಮೊಹಮ್ಮದ್ ಅಂಜರ್ ಕೋಲಾರ ಓಪನ್ ಗಾಲ್ಫ್ ಟೂರ್ನಿಯಲ್ಲಿ ಚಾಂಪಿಯನ್ ಆದರು. ಬಂಗಾರಪೇಟೆ ತಾಲೂಕಿನ ಝಿಯಾನ್ ಇಲ್ಸ್ ಗಾಲ್ಫ್ ಕೌಂಟಿಯಲ್ಲಿ ಶುಕ್ರವಾರ ಮುಕ್ತಾಯಗೊಂಡ ಟೂರ್ನಿಯಲ್ಲಿ ಅವರು 4 ಸುತ್ತುಗಳಿಂದ ಒಟ್ಟು 9 ಅಂಡರ್ಗಳಲ್ಲಿ 279 ಸ್ಕೋರ್ ಗಳಿಸಿದರು. 2 ಶಾಟ್ಗಳ ಅಂತರದಲ್ಲಿ ಅಗ್ರಸ್ಥಾನ ಪಡೆದರು. ಟೆಸ್ಟ್ ಪಾಕಿಸ್ತಾನ ವಿರುದ್ಧ ಇಂಗ್ಲೆಂಡ್ಗೆ ಇನ್ನಿಂಗ್ಸ್ ಜಯ. ಲೀಡ್ಸ್ ಇಂಗ್ಲೆಂಡ್ ತಂಡವು ಮೊದಲ ಕ್ರಿಕೆಟ್ ಟೆಸ್ಟ್ ಪಂದ್ಯದಲ್ಲಿ ಪಾಕಿಸ್ತಾನ ತಂಡದ ಮೇಲೆ 3 ದಿನಗಳಲ್ಲಿ ಇನ್ನಿಂಗ್ಸ್ ಮತ್ತು 103 ರನ್ ಅಂತರದ ಜಯ ಸಾಧಿಸಿತು. ಈ ಮೂಲಕ ಬಾಸ್ ಬಾಲ್ ನಂತರದ ಯುಗದಲ್ಲಿ ಗೆಲುವಿನ ಸವಿಯನ್ನು ಉಂಡಿತು. ತನಿಷ್ಕಾ ಗೌಡಗೆ ಪ್ರಶಸ್ತಿ ಡಬಲ್. ಬೆಂಗಳೂರು ತನಿಷಾ ಎಸ್ ಗೌಡರವರು ಇಲ್ಲಿನ ಕರ್ನಾಟಕ ಬಿಲ್ಡಿಯರ್ಸ್ ಸಂಸ್ಥೆಯ ಆವರಣದಲ್ಲಿ ನಡೆಯುತ್ತಿರುವ ರಾಜ್ಯ ರ್ಯಾಂಕಿಂಗ್ ಬಿಲ್ಡಿಯರ್ಸ್ ಮತ್ತು ಸ್ನೂಕರ್ ಟೂರ್ನಿಯ ಸಬ್ ಜೂನಿಯರ್ ಬಾಲಕಿಯರ ವಿಭಾಗದಲ್ಲಿ ಪ್ರಶಸ್ತಿ ಡಬಲ್ ಸಾಧಿಸಿದರು. ಈಜುಕೊಡದಲ್ಲಿ ಸಮರ್ ಚಿನ್ನದ ಅಲೆ. ಭುವನೇಶ್ವರ ಕರ್ನಾಟಕದ ಬಿ ಸಮರ್ ಕೂಡ ಇಲ್ಲಿ ನಡೆಯುತ್ತಿರುವ 52ನೇ ರಾಷ್ಟ್ರೀಯ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಡಬಲ್ ಸಾಧನೆ ಮಾಡಿದರು. ಶುಕ್ರವಾರ ನಡೆದ ಬಾಲಕರ 1B ವಿಭಾಗದಲ್ಲಿ ಸಮರ್ ಅವರು 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ 27.81 ಸೆಕೆಂಡುಗಳಲ್ಲಿ ಗುರಿ ಮುಟ್ಟಿದರು. ಮಹಾರಾಷ್ಟ್ರದ ಅರವಿಂದ್ ರಾಮದಾಸ್ ಕಾಡು ಪಂಜಾಬ್ ತಂಡದ ಓಜಾಸ್ ಸುಂದ್ ಕ್ರಮವಾಗಿ 2 ಮತ್ತು 3ನೇ ಸ್ಥಾನ ಪಡೆದರು. ಕಾಜಲ್ಗೆ ಸತತ 2ನೇ ಸಲ ಚಿನ್ನ. ಸ್ಲೋವಾಕಿಯಾ ಭಾರತದ ಕಾಜಲ್ ದೋಕಾಜ್ ರವರು ವಿಶ್ವ 20 ವರ್ಷದವರೆಗಿನವರ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಸತತ 2ನೇ ಬಾರಿ ಚಿನ್ನ ಗೆದ್ದುಕೊಂಡರು. ಇಲ್ಲಿ ನಡೆಯುತ್ತಿರುವ ಈ ಕೂಟದಲ್ಲಿ ತನು ಶರ್ಮಾ ರವರು ಸವಿತಾರವರು ಶುಕ್ರವಾರ ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡರು. 18 ವರ್ಷ ವಯಸ್ಸಿನ ಕಾಜಲ್ 76 ಕೆಜಿ ವಿಭಾಗದ ಫೈನಲ್ಸ್ನಲ್ಲಿ ಚೀನಾದ ಝೆಂಗ್ ಸೂನ್ ರವರನ್ನ ಮಣಿಸಿದರು. ಅವರು ಹೋದ ವರ್ಷ 72 ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿ ಚಾಂಪಿಯನ್ ಆಗಿದ್ದರು. ಇವತ್ತಿನ ಶುಭಾಷಿತ. ನಮ್ಮ ಮನಸ್ಸು ರೋಗವನ್ನು ಸೃಷ್ಟಿಸಬಲ್ಲದು, ರೋಗವನ್ನು ವಾಸಿ ಕೂಡ ಮಾಡಬಹುದು. APJ ಅಬ್ದುಲ್ ಕಲಾಂ ರವರು.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಶ್ರೀ ನಟೇಶ್ ಎಂರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ

0: पीएम फसल बीमा योजना से करीब 2 लाख करोड़ रूपये ಕ್ಲೇಮ್ ಕೆ ರೂಪ ಕಿಸಾನೋ ಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ದಿನಾಂಕ 22/8/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ 24 ಗಂಟೆಗಳು ತುರ್ತು ಚಿಕಿತ್ಸೆ ಸೌಲಭ್ಯ ಮಾತ್ರ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನದೀಪ. ಬಾಹ್ಯಾಕಾಶದಲ್ಲಿ ಏನಿದೆ ಎಂಬ ವಿಷಯದ ಕುರಿತು ಬೆಂಗಳೂರು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗೌರವ ವಿಜ್ಞಾನಿಗಳಾದ ಡಾಕ್ಟರ್ ಸೀತಾ ಎಸ್ರವ್ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಎಲ್ಲರಿಗೂ ನಮಸ್ಕಾರ. ಬನ್ನಿ, ಈ ವಾರದ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶದಲ್ಲಿ ಏನಿದೆ ಬಗ್ಗೆ ತಿಳ್ಕೊಳ್ಳೋಣ ಮತ್ತೆ ಚರ್ಚೆ ಮಾಡೋಣ. ಬಾಹ್ಯಾಕಾಶದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಬದಲು ಮುಂಚೆ, ಅದಕ್ಕಿಂತ ಮುಂಚೆ ಬಾಹ್ಯಾಕಾಶ ಅಂದರೆ ಏನು ಅಂತೆಲ್ಲ ತಿಳ್ಕೊಳ್ಳೋಣ. ನಾವು ಇವಾಗ ಎಲ್ಲಿದ್ದೀವಿ? ನಾವೆಲ್ಲರೂ ಭೂಮಿ ಮೇಲೆ ಇದ್ದೀವಿ ಅಲ್ವಾ? ನಿಮ್ಮ ಸುತ್ತಮುತ್ತ ನೀವು ನೋಡಿದ್ರೆ ಗದ್ದೆ ಇರುತ್ತೆ, ನದಿಗಳಿರುತ್ತೆ, ಕೆಲವು ಜಾಗದಲ್ಲಿ ಮಲೆಗಳು ಇರುತ್ತೆ, ಕೆಲ ಜಾಗದಲ್ಲಿ ಕೋಟೆಗಳಿರುತ್ತೆ. ಹೌದಾ? ಕಲಬುರ್ಗಿಯಲ್ಲಿ ಕೋಟೆ ಇರುತ್ತೆ. ಇದೆಲ್ಲ ನಾವು ಭೂಮಿಯ ಮೇಲೆ ಇರುವ, ಮೈಮಟ್ಟದ ಮೇಲೆ ಇರುವ ದೃಶ್ಯಗಳು. ಆಯ್ತಾ? ಸೊ ನಾವು ಭೂಮಿ ಮೇಲೆ ಇದ್ದೀವಿ. ಅದೇ ತರ ಕೆಲವಾರು ನೈಸರ್ಗಿಕ ದೃಶ್ಯಗಳು, ಕೆಲವಾರು ಮನುಷ್ಯನು ಮಾಡಿರೋದು. ಕರೆಕ್ಟಾ ನಾನು ಹೇಳೋದು? ಸೊ ನಾವು ಇವತ್ತು ಬಾಹ್ಯಾಕಾಶದಲ್ಲಿ ಏನಿದೆ ಬಗ್ಗೆ ಮುಕ್ಕಾಲ್ ಭಾಗ ನೈಸರ್ಗಿಕ ಇರುವ ದೃಶ್ಯಗಳನ್ನ ನೋಡೋಣ, ಮನುಷ್ಯನ್ ಮಾಡಿರೋದು ಇನ್ನು ಇನ್ನೊಂದು ಸತಿ ನೋಡೋಣ. ಭೂಮಿಯನ್ನ ನಾವು ಏನು ಒಂದು ಗೋಲಾಗಿದೆ ಅಂತೀವಿ. ಹಂಗಂದ್ರೆ ಭೂಮಿಯ ಹೊರಕಾಲ ಅಂದ್ರೆ ಭೂಮಿಯ ಮೇಲೆ ಇರೋ ದೃಶ್ಯ ಅನಂತವಾ ಅಂತ ನೀವು ಕೇಳಿದ್ರೆ, ಈ ಪ್ರಶ್ನೆಗೆ ಉತ್ತರ ಕೊಡುವ ಮೊದಲು ಆಕಾರ, ಗಾತ್ರಗಳು ಮತ್ತೆ ವಕ್ರತೆ, ವಕ್ರತೆ ಅಂದ್ರೆ ತಿರುವು ಅಂತ ಹೇಳ್ಬೋದು, ಕರ್ವೇಚರ್ ಅಂತೀವಿ, ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೀವು ಎಲ್ಲರೂ ಒಂದು ಟೆನ್ನಿಸ್ ಬಾಲ್ ಅನ್ನ ನೋಡಿರ್ತೀರ, ಹೌದಾ? ಅದು ತ್ರಿಜ್ಯ ಅಂದ್ರೆ ರೇಡಿಯಸ್ ಅಂತೀವಿ, ಒಂದು 3 ಸೆಂಟಿಮೀಟರ್ ಅಂದರೆ ಒಂದು ಕೈಯಲ್ಲಿ ಹಿಡ್ಕೊಳ್ಳೋ ಅಂತದ ಬಾಲ್ ಅದು. ಸೊ ಇಷ್ಟು ಇರತ್ತೆ ಅಷ್ಟೇ ಟೆನ್ನಿಸ್ ಬಾಲ್ ಅಂದ್ರೆ, ಹೌದಾ? ಇವಾಗ ನೆಕ್ಸ್ಟ್ ಒಂದು ಬಲೂನ್, ಇಷ್ಟೇ ಇರತ್ತೆ ಟೆನ್ನಿಸ್ ಬಾಲ್. ಒಂದು ನೆಕ್ಸ್ಟ್ ಇನ್ನೂ ಸ್ವಲ್ಪ ದೊಡ್ಡದು ಅಂದ್ರೆ ಬಲೂನ್, ಬಲೂನು ನೋಡಿರ್ತೀರಾ ನೀವು. ಬಲೂನ್ ಇಷ್ಟು ದೊಡ್ಡದಾಗಿರುತ್ತೆ, ಅದರ ತ್ರಿಜ್ಯ ಅಂದ್ರೆ ರೇಡಿಯಸ್ ಅಂದ್ರೆ ಕೇಂದ್ರ ಬಿಂದುವಿಂದ ಎಂಡ್ವರೆಗೂ, ಸರ್ಫೇಸ್ ವರೆಗೂ ಇರೋದು ತ್ರಿಜ್ಯ ಅಂತೀವಿ, ರೇಡಿಯಸ್ ಅಂತೀವಿ. ಅದರ ತ್ರಿಜ್ಯ 1 ಸೆಂಟಿಮೀಟರ್ ಅಂತ 7 ಸೆಂಟಿಮೀಟರ್ ಇರುತ್ತೆ, ಹೌದಾ? ಇವಾಗ ಇನ್ನೂ ದೊಡ್ಡ ಗಾತ್ರಗಳಿಗೆ ಹೋದ್ರೆ ಒಂದು ಬಾಣಲಿ ತಗೋಬಹುದು ನೀವು. ಬಾಣಲಿಯನ್ನ ತಿರುಗಿಸಿ ಹಾಕಿದ್ರೆ ಮೇಲೆಯಿಂದ ನೋಡಕ್ಕೆ ಅದು ಒಂದು ಗೋಲಾಗೆ ಕಾಣುತ್ತೆ, ಆದ್ರೆ ಪೂರ್ತಿ ಗೋಲ ಇಲ್ಲ ಅಲ್ವಾ? ಅದೇನೋ ಗೋಲ ಅನ್ನ ಕಟ್ ಮಾಡಿದಂಗೆ ಇದೆ. ನಾನು ಹೇಳೋದಕ್ಕಾರೆ ಒಪ್ಕೋತೀರಾ? ಸೊ ಇವಾಗ ಈ ಬಾಣಲಿ ಇನ್ನೂ ಸ್ವಲ್ಪ ದೊಡ್ಡದು, 1 ಸೆಂಟಿಮೀಟರ್, 1 ಅಡಿಯಷ್ಟು ತ್ರಿಜ್ಯ ಇರ್ಬೋದು, ಇಲ್ಲ ಅದಕ್ಕಿಂತ ದೊಡ್ಡದು ಇರ್ಬೋದು. ಆದರೆ ಒಂದು ರೌಂಡ್ ಅನ್ನ ಸ್ವಲ್ಪ ಕಟ್ ಮಾಡಿದ್ರೆ ಅದು ಹೆಂಗಿದೆಯೋ ಅದು ಬಾಣಲಿನ ಆಕಾರ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ

ಅಂತೀವಿ. ಈ ತಿರುಗಿಸಿರೋ ಬಾಣಲಿಯಲ್ಲಿ ಒಂದು ಊಹಿಸಿಕೊಳ್ಳೋಣ, ಈ ತಿರುಗಿಸೋ ಬಾಣಲಿ ಮೇಲೆ ಒಂದು ಇರುವೆ ಹೋಗತ್ತೆ ಅನ್ಕೊಳ್ಳಿ. ಆ ಇರುವೆಗೆ ಈ ತಿರುಗಿಸಿರೋ ಬಾಣಲಿ ಮೇಲೆ ಹೋಗುವಾಗ ಅದು ಇರುವೆ ಒಂದು 2 ಮಿಲಿಮೀಟರ್ ಅಷ್ಟೇ, ಆದರೆ ಬಾಣಲಿ 1 ಅಡಿಯಷ್ಟು ತ್ರಿಜ್ಯ, ಅಂದರೆ ಡಯಾಮೀಟರ್ ನೋಡಿದ್ರೆ 2 ಅಡಿ ಇರ್ಬೋದು. ಸೊ ಆ ಇರುವೆಗೆ ಈ ಬಾಣಲಿ ದೊಡ್ಡದು ಅನ್ಸತ್ತೆ ಅಲ್ವಾ, ಅದಕ್ಕೆ ತಿರುವೆ ಇಲ್ಲ ಅಂತ ಅನ್ನಿಸ್ಬಹುದು. ಹೇಳೋದು ಕರೆಕ್ಟಾ? ಅದೇ ತರ ನಮಗೆ ಭೂಮಿ ಅಷ್ಟು ದೊಡ್ಡದು, ನಾವು ಎಲ್ಲ ಕಡೆ ಯಾವ ಕಡೆ ನೋಡಿದ್ರು ನಮ್ಗೆ ಆ ತಿರುವು ಕಾಣಿಸೋದಿಲ್ಲ. ಯಾಕೆ ಅಂದ್ರೆ ನಾವು ಭೂಮಿಯ ಅಳತೆಗಿಂತ ತುಂಬಾ ತುಂಬಾ ತುಂಬಾ ಚಿಕ್ಕವರು. ನಮಗೆ ಭೂಮಿ ಒಂದು ಅನಂತವಾದ ಫ್ಲಾಟ್ ಮೈಮಟ್ಟ ಅಂತ ಅನ್ಸುತ್ತೆ. ಇವಾಗ ನಾನು ಹೇಳಿದ್ದೆ ಅಲ್ಲ, ನಾವು ತುಂಬಾ ಚಿಕ್ಕವರು, ನಮ್ಮ ಹೈಟು ಏನಾದ್ರೂ 1.5 ಮೀಟರ್ ಇಂದ 2 ಮೀಟರ್ ಇರ್ಬೋದು. ಇವಾಗ ನಾವು ಮೈಸೂರಿಂದ ಸರಗೂರು ಅಂದ್ರೆ 55 ಕಿಲೋಮೀಟರ್ ಅಳತೆ ನಮ್ಮಿಂದ ಮಾಡ್ಬೇಕು ಅಂದ್ರೆ ನಾವು ಮಲಿಕೊಂಡ್ರು ನಮ್ಮಷ್ಟು 4,000 ಜನ ಇದ್ರೆ ಮೈಸೂರಿಂದ ಸರಗೂರಿಗೆ ಅಂತ ನಾವೇ ಇಂಚ್ ಟೇಪ್ ತರ ಮಲಿಕೋಬಹುದು, ಹೌದಾ? ಸೊ ಭೂಮಿ ಅಷ್ಟು ದೊಡ್ಡದು. ಸೊ 55 ಕಿಲೋಮೀಟರ್ಗೆ 4,000 ಜನ ಅಂದ್ರೆ ಇನ್ನು ಕರ್ನಾಟಕ ಅಷ್ಟು ಎಷ್ಟು ದೊಡ್ಡದು, ಇನ್ನು ಭಾರತ ಅಷ್ಟು ಎಷ್ಟು ದೊಡ್ಡದು, ಆಮೇಲೆ ಪೂರ್ತಿ ಭೂಮಿ ಎಷ್ಟು ದೊಡ್ಡದಾಗಿರ್ಬೇಕು ಅಲ್ಲವಾ? ಇವಾಗ ಇದನ್ನ ಒಂದು 3,000 ವರ್ಷ ಮುಂಚೆನೆ ವಿಜ್ಞಾನಿಗಳು ಒಂದು ಅಪ್ರಾಕ್ಸಿಮೇಟ್ ಆಗಿ ಅಳತೆ ಮಾಡಿದ್ರು ಭೂಮಿಯನ್ನ. ಹೇಗೆ? ನೆರಳು ಒಂದು ಕಡೆ ಮೇಲೆಯಿಂದ ಬಿದ್ರೆ ಇನ್ನೊಂದು ಕಡೆ ಸ್ವಲ್ಪ ಟಿಲ್ಟೆಡ್ ಆಗಿ ಇದೆ ಅಂತ, ಅದನ್ನು ನೋಡಿಕೊಂಡು 2 ಜಾಗಕ್ಕೂ ಡಿಸ್ಟೆನ್ಸ್ ನೋಡಿಕೊಂಡು ಓ ಇದು ಭೂಮಿ ಫ್ಲಾಟ್ ಆಗಿ ಇಲ್ಲ ಅಂತ ತಿಳ್ಕೊಂಡ್ರು. ಆದರೆ ಇವಾಗ ನಮಗೆ ಭೂಮಿಯನ್ನ ನಾವು ಉಪಗ್ರಹಗಳಿಂದ ಚಿತ್ರಣೆ ಮಾಡಿಕೊಳ್ಳಬಹುದು. ಎಡಗಡೆಯಿರೋ ಚಿತ್ರ ನಾಸಾನ ಉಪಗ್ರಹದಿಂದ ಸ್ವಲ್ಪ ಮೇಲೆ ಅಷ್ಟೇ, ಭೂಮಿಯಿಂದ ಸ್ವಲ್ಪ ಮೇಲೆ ಇದ್ರೆ ಬರೀ ತಿರುಗಿಸಿರೋ ಬಾಣಲಿ ತರ ಕಾಣಿಸುತ್ತೆ ನೋಡಿ ಎಡದಲ್ಲಿ. ಆದ್ರೆ ಬಲದ ಚಿತ್ರ ನೋಡಿದ್ರೆ ಇನ್ನೂ ದೂರ ಹೋಗಿ ನಮ್ಮ ಭಾರತದ ಇನ್ಸ್ಯಾಟ್ 3DR ಅಂತೀವಿ ಅಲ್ವಾ, ಆ ಉಪಗ್ರಹ ಚಿತ್ರವನ್ನ ತೆಗೆದಿದೆ. ಇದು ಪೂರ್ತಿ ಭೂಮಿ ಕಾಣಿಸುತ್ತದೆ, ಆಕಾಶದಲ್ಲಿ ಮೋಡಗಳೆಲ್ಲ ಇವೆ, ಆದರೆ ಇದು ನಮ್ಮ ಸೌತ್ ಇಂಡಿಯಾ ಮತ್ತೆ ಇಲ್ಲಿ ಸಿಲೋನ್ ಕಾಣಿಸ್ತಾ ಇದೆ, ಗೊತ್ತಾಯ್ತಾ? ಸೊ ಇವಾಗ ನಮಗೆ ಉಪಗ್ರಹದಿಂದ ಪೂರ್ತಿಯಾಗಿ ಕಾಣಿಸುತ್ತದೆ ಏನು ಅಂದ್ರೆ ಈ ಭೂಮಿ ಗೋಲ್ ಆಗಿ ಇದೆ, ರೌಂಡ್ ಆಗಿ ಇದೆ ಅಂತ. ಅದನ್ನ ಸ್ಫಿಯರ್ ಅಂತೀವಿ ಇಂಗ್ಲಿಷ್ ಅಲ್ಲಿ, ಆಯ್ತಾ? ಇವಾಗ ಭೂಮಿಯನ್ನ ಅಳತೆ ನೋಡೋಣ. ಭೂಮಿಯ ತ್ರಿಜ್ಯ ಎಷ್ಟು ಅಂದ್ರೆ 6,371 ಕಿಲೋಮೀಟರ್. ಅಂದ್ರೆ ನಾವು ಸ್ವಲ್ಪ ತಿಳ್ಕೊಳಕ್ಕೆ 6,400 ಕಿಲೋಮೀಟರ್ ಅಂತಿದಲ್ವ, 6,400 ಕಿಲೋಮೀಟರ್. ಸೊ ನಾನೇನ್ ಹೇಳಿದೆ, ಮೈಸೂರಿಂದ ಸರಗೂರ್ಗೆ 55 ಕಿಲೋಮೀಟರ್, ಇದು 100ಕ್ಕೂ ಹೆಚ್ಚು ಪಟ್ಟ ಇದೆ ಭೂಮಿಯ ತ್ರಿಜ್ಯ ಮಾತ್ರ, ಆಯ್ತಾ? ಭೂಮಿ ತುಂಬಾ ದೊಡ್ಡದು. ಅದರಿಂದ ನಾವು ಅದರ ಮೇಲೆ ಇರುವಾಗ ನಮಗೆ ಅದರ ತಿರುವು, ಅದರ ವಕ್ರ ಎಲ್ಲ ಕಾಣಿಸೋದಿಲ್ಲ. ಆದರೆ ನಾವು ಒಂದು ಸಮುದ್ರದ ಪಕ್ಕದಲ್ಲೋ, ಒಂದು ದೊಡ್ಡ ನದಿ ಪಕ್ಕದಲ್ಲೋ ನಿಂತ್ಕೊಂಡ್ರೆ

ಅದರ ಅಂತದಲ್ಲಿ ಏನಿದೆ ಅಂತ ಕಾಣಿಸೋದಿಲ್ಲ. ಅಂದ್ರೆ ಆಕಾಶ ಮತ್ತೆ ಸಮುದ್ರ ಜೊತೆಗೆ ಸೇರ್ತಾ ಇದೆ ಅನ್ನೋ ತರ ಕಾಣಿಸುತ್ತೆ ಅಷ್ಟೇ ನಮ್ಗೆ. ಆಯ್ತಾ? ಸೊ ಉಪಗ್ರಹಗಳಿಂದ ಇದನ್ನ ಲೆಕ್ಕ ಹಾಕೋಬಹುದು. ಸೊ ಭೂಮಿಯ ಮೇಲೆ ಏನಿದೆ ಇವಾಗ? ಭೂಮಿ ನಾವು ಮೈಮಟ್ಟದ ಮೇಲೆ ಎಲ್ಲ ನೋಡಿದ್ವಿ. ಭೂಮಿಯ ಮೇಲೆ ಏನೇಳಿದೆ? ಅದರ ಮೇಲೆ ವಾಯುಮಂಡಲ ಇದೆ, ಅಂದ್ರೆ ಅಟ್ಮಾಸ್ಫಿಯರ್ ಅಂತೀವಿ. ವಾಯುಮಂಡಲದಲ್ಲಿ ಬೇರೆ ಬೇರೆ ಪದರಗಳು ಇವೆ. ಅಂದ್ರೆ ಯಾಕೆ ಪದರಗಳು? ಯಾಕೆ ಅಂದ್ರೆ ಒಂದೊಂದು ಪದರನು ಅದರ ತಾಪಮಾನ ಮತ್ತೆ ಅದರ ಅದರ ಒತ್ತಡ ಎಲ್ಲ ಬೇರೆ ಬೇರೆ ಆಗಿರುತ್ತೆ. ಅದರ ಮೇಲೆ ಬೇರೆ ಬೇರೆ ಪದರಗಳು ಮಾಡಿದ್ದಾವೆ ವಿಜ್ಞಾನಿಗಳು. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮ್ಯಾಗ್ನೆಟೋಸ್ಫಿಯರ್, ಮೀಸೋಸ್ಫಿಯರ್ ಅಂತ. ಸೊ ಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾ ಈ ವಾತಾವರಣದ ಒತ್ತಡ ಕಮ್ಮಿ ಆಗ್ತಾ ಹೋಗುತ್ತೆ, ಮತ್ತೆ ತಾಪಮಾನ ಬೇರೆ ಬೇರೆ ಆಗಿ ಹೋಗುತ್ತೆ. ಅಂದ್ರೆ ಕೆಲವು ಜಾಗ ತನಕ ತಣ್ಣಗಾಗತ್ತೆ, ಆಮೇಲೆ ಸ್ವಲ್ಪ ಹೀಟ್ ಆಗತ್ತೆ, ಕೊನೆಯಲ್ಲಿ ತುಂಬಾ ತಣ್ಣಗ ಆಗತ್ತೆ. ನೀವು ಈ ಪದರಗಳಲ್ಲಿ ಓಝೋನ್ ಲೇಯರ್ ಅಂತ ಕೆಲವಾರು ಜನ ಕೇಳಿರ್ಬಹುದು. ಯಾಕೆ ಅಂದ್ರೆ ಓಝೋನ್ ಲೇಯರ್ ಸೂರ್ಯನಿಂದ ಬರುವ ನೇರಳ ಅತೀತ ಕಿರಣಗಳಿಂದ ಅಂದ್ರೆ ಅಲ್ಟ್ರಾ ವಯೊಲೆಟ್ ರೇಸ್ ಅನ್ನ ತಡೆಯುತ್ತದೆ. ಅದರಿಂದ ನಮಗೆ ಸ್ಕಿನ್ ಕ್ಯಾನ್ಸರ್ ಬರೋದಿಲ್ಲ. ಈ ಓಝೋನ್ ಲೇಯರ್ ಇಲ್ಲದೆ ಇದ್ರೆ ನಮಗೆ ಎಲ್ಲ ಸ್ಕಿನ್ನಲ್ಲಿ ಈ ಅಲ್ಟ್ರಾ ವಯೊಲೆಟ್ ರೇಸ್ ಬಂದು ನಮಗೆ ಕ್ಯಾನ್ಸರ್ ಬರುತ್ತೆ. ಓಕೆ, ಸೊ ನಾನು ಹೇಳಿದ್ದೆ ಅಲ್ಲ ವಾಯುಮಂಡಲ ಇದೆ ಅಂತ. ಆದರೆ 100 ಕಿಲೋಮೀಟರ್ ನಮ್ಮ ಭೂಮಿಯ ಸರ್ಫೇಸ್ ಅಂದರೆ ಮೈಮಟ್ಟದ ಮೇಲೆ 100 ಕಿಲೋಮೀಟರ್ ತನಕ ಮೇಲೆ ಹೋದರೆ ಅಲ್ಲಿ ವ್ಯಾಕ್ಯೂಮ್ ಅಂದರೆ ನಿರ್ವಾತ ಅಂತ ಹೇಳ್ತೀವಿ. ಸೊ ಅಲ್ಲಿ ಒಂದು ಶತಕೋಟಿ ಮಟ್ಟ ಕಡಿಮೆ ಒತ್ತಡ ಇದೆ. ಸೊ 100 ಕಿಲೋಮೀಟರ್ ಮೇಲೆ ಅದನ್ನ ಬಾಹ್ಯಾಕಾಶ ಅಂತೀವಿ. ಇವಾಗ ಬಾಹ್ಯಾಕಾಶದಲ್ಲಿ ಏನಿದೆ ಮೇಡಮ್? ನೀವು ಎಲ್ಲ ಹೇಳಿದ್ರಿ ನಿರ್ವಾತನೇ ಆಗ್ಬಿಡತ್ತೆ ಅಂದ್ರಿ, ಆದ್ರೆ ಮತ್ತೆ ಬಾಹ್ಯಾಕಾಶದಲ್ಲಿ ಏನಿದೆ ಅಂತ ಏನು 1 ಗಂಟೆ ಚರ್ಚೆ ಮಾಡ್ತೀರಾ ಅಂತ ಕೇಳಬಹುದು ಅಲ್ವಾ? ಸೊ ಬಾಹ್ಯಾಕಾಶದಲ್ಲಿ ನಾವು ಇವಾಗ ಒಂದು ಎಕ್ಸಾಂಪಲ್ ಕೊಡೋಣ. ಮೈಸೂರಿನಿಂದ ಮಾದಾವರಕ್ಕೆ ನೀವು ಹೋಗುವಾಗ ಅಲ್ಲಿ ಮರಗಳು ಇರುತ್ತವೆ, ಮಣ್ಣು ಇರುತ್ತೆ, ಮನೆಗಳು ಇರ್ತವೆ ಅಲ್ವಾ? ಇವಾಗ ಮಾದಾವರದಿಂದ ಸರಗೂರು ಬರೋ ತನಕ ಅಷ್ಟು ಮನೆಗಳು ಇರಲ್ಲ, ಬರೀ ಮಣ್ಣು ಇರುತ್ತೆ, ಕೆಲವು ಜಾಗದಲ್ಲಿ ಮರಗಳು ಇರುತ್ತೆ, ಕೆಲವು ಜಾಗದಲ್ಲಿ ಗದ್ದೆ ಇರುತ್ತೆ. ಸೊ ನೀವು ಮನೆಗಳನ್ನೇ ನೋಡಿದ್ರೆ ಮನೆಗಳು ಇಲ್ಲ, ಅದರಿಂದ ನೀವು ಏನು ಇಲ್ಲ ಅಂತ ಹೇಳಬಹುದು. ಕರೆಕ್ಟಾ ನಾನು ಹೇಳಿದ್ದು? ಇವಾಗ ನಮ್ಮ ಭೂಮಿಯ ಮೇಲೆ ಇರುವ ವಾಯುಮಂಡಲದಲ್ಲಿ ಅಣುಗಳನ್ನ ಎಣಿಕೆ ಹಾಕಿದ್ರೆ ಅಂದ್ರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತೀವಿ ಅಲ್ವಾ, ಅದರ ಅಳತೆ ಹಾಕಿದ್ರೆ ಪ್ರತಿ ಘನ ಸೆಂಟಿಮೀಟರ್ಗೆ 2.7 ಅಂದ್ರೆ ಒಂದು 2.7 ಅನ್ನ 3 ಅಂತ ಇಟ್ಕೊಳ್ಳೋಣ. ಸೊ ನಾವು ಹಂಗೆ ಇಟ್ಕೊಂಡ್ರೆ 300,000,000,000,000,000 ಅಣುಗಳು ಇದೆ. ಆದರೆ ಬಾಹ್ಯಾಕಾಶದಲ್ಲಿ ಬರೀ 10,00,000 ಆಗುತ್ತದೆ. ಇಷ್ಟು ಕಮ್ಮಿ ಆಗ್ಬಿಡತ್ತೆ ಮಾಲಿಕ್ಯೂಲ್ಸ್. ಅದೇ ತರ ಅದನ್ನೇ ಬಾಹ್ಯಾಕಾಶ ನಿರ್ವಾತ ಅಂತ ಹೇಳ್ತೀವಿ. ಆಯ್ತಾ? ಇವಾಗ ಬಾಹ್ಯಾಕಾಶದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ನಮಗೆ ಹತ್ತಿರ ಇರೋದು ಅಂದ್ರೆ ಚಂದ್ರ, ಮೂನ್. ಹತ್ತಿರ ಇದು ಇದೆ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ಚಂದ್ರನೇ 400,000,000 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಇದೆ. ಆಯ್ತಾ? ಅದಕ್ಕೆ ವಾಯುಮಂಡಲ ಇಲ್ಲವೇ ಇಲ್ಲ, ಬರೀ ಕೊನೆ ಎಕ್ಸೋಸ್ಫಿಯರ್ ಅಂತೀವಲ್ವಾ, ಆ ತರ ಬರೀ ತೆಳ್ಳಗಿರೋದು ಇದೆ. ಅಂದ್ರೆ ನೀವು ಹೇಳ್ಬೋದು ವಾಯುಮಂಡಲ ಇಲ್ಲ ಅಂತ, ಅದು ತಪ್ಪಲ್ಲ. ಇವಾಗ ಅದರ ಮೇಲೆ ಧೂ

ಮತ್ತೆ ಕುಳಿಗಳು ಇದೆ. ಈ ಚಂದ್ರ ಭೂಮಿಯನ್ನ ಸುತ್ತತ್ತೆ. ಚಂದ್ರದ ಪರಿಭ್ರಮಣೆ ಮತ್ತೆ ಪರಿಕ್ರಮಣ ಎರಡೂ 28 ದಿನಗಳು, ಅಂದ್ರೆ ರೊಟೇಷನ್ ಮತ್ತೆ ರೆವಲ್ಯೂಷನ್ ಅಬೌಟ್ ದಿ ಅರ್ತ್ ಬರೀ 28 ದಿನಗಳು, ಆದರೆ ಎರಡೂ ಒಂದೇ ತರ. ಅದರಿಂದ ನಾವು ಭೂಮಿಯಿಂದ ನೋಡುವಾಗ ನಮಗೆ ಚಂದ್ರದ ಒಂದೇ ಕಾಣಿಸುತ್ತೆ, ಅದರ ಹಿಂದುಗಡೆ ಕಾಣಿಸೋದೇ ಇಲ್ಲ. ನಾವು ಅದರ ಹಿಂದುಗಡೆ ನೋಡ್ಬೇಕು ಅಂದ್ರೆ ಉಪಗ್ರಹಗಳನ್ನ ಕಳಿಸ್ಬಿಟ್ಟೆ ನೋಡ್ಬೇಕು. ಅದು ಮಾಡಿದೀವಿ, ನಾವು ಉಪಗ್ರಹದಿಂದ ಕೆಲವಾರು ಚಿತ್ರಗಳು ತೆಗೆದಿದ್ದೀವಿ. ಈ ಕೆಳಗಡೆ ಇರುವ ಚಿತ್ರಗಳು ಚಂದ್ರಯಾನಿನ ಕ್ಯಾಮರಾಗಳಿಂದ ತೆಗೆದಿರೋದು. ನೆಕ್ಸ್ಟ್ ಸ್ಲೈಡ್. ಇನ್ನು ಸ್ವಲ್ಪ ದೂರ ಹೋದ್ರೆ ನಮ್ಗೆ ಬೇರೆ ಬೇರೆ ಗ್ರಹಗಳು ಕಾಣಿಸುತ್ತವೆ. ಬರೀ ಕಣ್ಣಲ್ಲೂ ಕೆಲವು ಗ್ರಹಗಳು ಕಾಣಿಸುತ್ತದೆ, ಅಂದರೆ ಬುಧ, ಶುಕ್ರ ಮತ್ತೆ ಅಂಗಾರಕ ಅಂತೀವಿ, ಇಲ್ಲ ನೀವು ಮಂಗಳ ಅಂತ ಹೇಳಬಹುದು. ಇವಾಗ ಮೇಲೆ ಇರುವ ಬಲದಲ್ಲಿ ಮೇಲೆ ಇರುವುದು ಬುಧ ಗ್ರಹ, ಅದನ್ನ ಮೆಸೆಂಜರ್ ಅಂತ ಒಂದು ಉಪಗ್ರಹದಿಂದ ಫೋಟೋ ತೆಗೆದಿದ್ದಾರೆ. ಅದು ನೋಡಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಚಂದ್ರ ತರನೇ ಇರುತ್ತೆ, ಕುಳಿಗಳು ಇರ್ತವೆ, ಅದಕ್ಕೂ ಅಟ್ಮಾಸ್ಫಿಯರ್ ಇರಲ್ಲ. ಇದು ಈ ಕುಳಿಗಳು ಯಾಕೆ ಬರುತ್ತೆ ಅಂದ್ರೆ ಅದಕ್ಕೆ ವಾಯುಮಂಡಲ ಇಲ್ಲ ಅಲ್ವಾ. ಬಾಹ್ಯಾಕಾಶದಿಂದ ಬರೋ ಮೀಟಿಯರಾಯ್ಟ್ ಅಂತೀವಿ ಅಲ್ವಾ, ಅವೆಲ್ಲ ಬಿದ್ರೆ ಕುಳಿಗಳು ಆಗ್ತವೆ. ಆದ್ರೆ ನಮ್ಮ ಭೂಮಿ ಮೇಲೆ ನಮಗೆ ಈ ವಾಯುಮಂಡಲ ಇರೋದ್ರಿಂದ ಅವೆಲ್ಲ ವಾಯುಮಂಡಲದಲ್ಲೇ ಅಗ್ನಿ ತರ ಆಗ್ಬಿಡತ್ತೆ, ಬೀಳಲ್ಲ ನಮ್ ಭೂಮಿ ಮೇಲೆ. ತುಂಬಾ ದೊಡ್ಡದಾಗಿದ್ರೆ ನಮ್ ಭೂಮಿ ಮೇಲೆ ಬೀಳತ್ತೆ. ಈ ಬಲಗಡೆ ರೈಟ್ ಅಲ್ಲಿ ಕೆಳಗಡೆ ಇರೋದು ಶುಕ್ರ ಗ್ರಹ. ಇದನ್ನ ಮ್ಯಾರಿನರ್ 10 ಅಂತ ನಾಸಾದಿಂದ ಹೋಗಿರುವ ಉಪಗ್ರಹದಿಂದ ತೆಗೆದಿರೋ ಚಿತ್ರ. ಇದು ಹೊರಗಡೆ ಗ್ಯಾಸ್ ತರ ಕಾಣಿಸುತ್ತೆ, ಆದ್ರೆ ಒಳಗಡೆ ಹೋದ್ರೆ ಸರ್ಫೇಸ್ ಇದೆ ಶುಕ್ರ ಗ್ರಹಕ್ಕೆ. ಇವಾಗ ಎಡಗಡೆ ಬರೋಣ. ಅದು ಎರಡು ಚಿತ್ರಗಳು, ಮಂಗಳದ ಚಿತ್ರಗಳು. ಇವಾಗ ಎಡಗಡೆ ಪೂರ್ತಿ ಎಡಗಡೆ ಫುಲ್ ನಮ್ಮ ಮಂಗಳ ಗ್ರಹದು. ಬೇರೆ ಬೇರೆ ತರ ಆಕೃತಿಗಳು ಇದೆ, ಮತ್ತೆ ಮೇಲೆ ಇರೋ ಪೋಲ್ ಮೇಲೆ ಸ್ವಲ್ಪ ಐಸು ಇದೆ. ಅದು ಕಾರ್ಬನ್ ಡೈಆಕ್ಸೈಡ್ ಐಸ್ ಇರ್ಬೋದು, ಇಲ್ಲ ವಾಟರ್ ವೇಪರ್ದು ಐಸ್ ಇರ್ಬೋದು. ಇವಾಗ ಮಧ್ಯದ ದೃಶ್ಯಕ್ಕೆ ಬರೋಣ. ಇವಾಗ ಮಧ್ಯದ ದೃಶ್ಯದಲ್ಲಿ ಈ ಮಂಗಳ ಗ್ರಹ ಮೇಲೆ ಚುಕ್ಕೆ ಅಲ್ಲವಾ, ಮೊಡವೆ ತರ ಇದೆ. ಇವುಗಳು ಏನು ಅಂತ ನೀವು ಕೇಳಬಹುದು. ಇವುಗಳು ಎಲ್ಲ ಜ್ವಾಲಾಮುಖಿಗಳು, ಅಂದ್ರೆ ವೋಲ್ಕೆನೋಸ್. ಸೌರ ಮಂಡಲದಲ್ಲೇ ಅತಿ ಎತ್ತರದ ಮತ್ತೆ ಅತಿ ದೊಡ್ಡ ಜ್ವಾಲಾಮುಖಿಗಳು ಮಂಗಳ ಗ್ರಹ ಮೇಲೆ ಇದೆ. ಈ ಮೇಲೆ ಇರೋದನ್ನ ಒಲಿಂಪಸ್ ಮಾನ್ಸ್ ಅಂತೀವಿ. ಅದು ಅತಿ ಎತ್ತರದ ಜ್ವಾಲಾಮುಖಿ. ಅದರ ಎತ್ತರ 27 ಕಿಲೋಮೀಟರ್ ಮತ್ತೆ ತ್ರಿಜ್ಯ 300 ಕಿಲೋಮೀಟರ್. ಭೂಮಿಯಲ್ಲಿ ಇರೋ ಅತಿ ದೊಡ್ಡ ಜ್ವಾಲಾಮುಖಿ ಬರೀ 10 ಕಿಲೋಮೀಟರ್ ಎತ್ತರ ಮತ್ತೆ 60 ಕಿಲೋಮೀಟರ್ ತ್ರಿಜ್ಯ. ಆಯ್ತಾ? ಸೊ ನೋಡ್ಕೋಬಹುದು, ಮಂಗಳ ಗ್ರಹ ಭೂಮಿಗಿಂತ ಚಿಕ್ಕದು, ಆದ್ರೆ ಅದರ ಮೇಲೆ ಇರುವ ಜ್ವಾಲಾಮುಖಿಗಳು ಅಷ್ಟು ಎತ್ತರ ಇದೆ. ಇನ್ನೂ ದೂರ ಹೋದ್ರೆ ನಾವು ಹೊರಗಿನ ಗ್ರಹಗಳು ಅಂತೀವಿ. ಗುರು, ಶನಿ, ಯುರೇನಸ್ ಮತ್ತೆ ನೆಪ್ಟ್ಯೂನ್. ಈ ಬಲದಲ್ಲಿ ಜೂಪಿಟರ್ ಅಂದ್ರೆ ಗುರು, ಅದರ ಮೇಲೆ ಒಂದು ರೆಡ್ ಸ್ಪಾಟ್ ಇರುತ್ತೆ. ಈ ನಾಲ್ಕು ಗ್ರಹಗಳು ಗೇಷಿಯಸ್ ಅಂದ್ರೆ ಅನಿಲಿನ ಗ್ರಹಗಳು ಅಂತೀವಿ, ಅಂದ್ರೆ ಅದಕ್ಕೆ ಸರ್ಫೇಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದೇ ಇವಾಗ ಇರೋ ತಿಳುವಳಿಕೆಯಿಂದ ನಾವು ಇದನ್ನ ಗೇಷಿಯಸ್ ಅಂತೀವಿ, ಅದಕ್ಕೆ ಸರ್ಫೇಸೇ ಇಲ್ಲ. ಮತ್ತೆ ತುಂಬಾ ತಂಪಾಗಿರೋ ಪ್ಲಾನೆಟ್ ಇವುಗಳು, ತಂಪಾಗಿರೋ ಗ್ರಹಗಳು. -110 ಡಿಗ್ರಿ

ಇದಕ್ಕಿಂತ ಕಮ್ಮಿ ಕಮ್ಮಿ ತಾಪಮಾನ ಆಯ್ತಾ. ಸೊ ಮೇಲೆ ಇರೋದು ಗುರು, ಕೆಳಗಡೆ ಇರೋದು ಶನಿ. ಈ ಕಡೆ ಶನಿಗೆ ರಿಂಗ್ಸ್ ಅಂತೀವಿ, ಅಂದರೆ ಸುರುಳಿ ತರ ಇದೆ ಸುತ್ತಲೂ. ಇದು ಬರೀ ಡಸ್ಟ್ ರಿಂಗ್ಸ್, ಡಸ್ಟ್ ಇಂದ ಆಗಿರೋ ರಿಂಗ್ಸ್. ಇವಾಗ ಎಡಗಡೆಗೆ ಬಂದ್ರೆ ಯುರೇನಸ್ ಮತ್ತೆ ನೆಪ್ಟ್ಯೂನ್, ಇದು ಇನ್ನೂ ದೂರದಲ್ಲಿ ಇದೆ. ಇವೇ ತುಂಬಾ ತುಂಬಾ ತಂಪಾಗಿದೆ, ಅದರಿಂದ ಅದನ್ನು ಯೂಶ್ವಲಿ ಬ್ಲೂ ಕಲರ್ ಅಲ್ಲಿ ತೋರಿಸ್ತಾ ಇದೆ. ಇವೆಲ್ಲ ನಾಸಾದ ಉಪಗ್ರಹಗಳಿಂದ ತೆಗೆದಿರೋ ಚಿತ್ರಗಳು. ಇವಾಗ ಸೂರ್ಯಕ್ಕೆ ಬರೋಣ. ಈ ಗ್ರಹಗಳು ನಾನು ಏನ್ ತೋರಿಸಿದ್ದೀನೋ, ಎಂಟು ಗ್ರಹಗಳು ಸೂರ್ಯನನ್ನ ಸುತ್ತತ್ತೆ. ಭೂಮಿ ಸೂರ್ಯನನ್ನ ಸುತ್ತಕ್ಕೆ 365 ದಿವಸ ತಗೊಳತ್ತೆ, ಅದನ್ನ ಒಂದು ವರ್ಷ ಅಂತ ನಾವು ಲೆಕ್ಕ ಹಾಕ್ತೀವಿ. ಸೂರ್ಯ ಗ್ರಹ ಅಲ್ಲ, ಅದು ಒಂದು ನಕ್ಷತ್ರ. ಇದು ಅನಿಲದ ಒಂದು ಬಿಸಿಯಾದ ಗೋಳು, ಹಾಟ್ ಬಾಲ್ ಆಫ್ ಗ್ಯಾಸ್ ಅಂತೀವಿ. ಅದರಲ್ಲಿ ಹೈಡ್ರೋಜನ್, ಬೇಕಾದಷ್ಟು ಹೈಡ್ರೋಜನ್ ಮತ್ತೆ ಹೀಲಿಯಂ ಇದೆ. ಇದು ಇದರ ಮೇಲೆ ಇರೋ ತಾಪಮಾನ 5900 ಕೆಲ್ವಿನ್, ಅಂದ್ರೆ 5500 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಇದೆ. ಸೂರ್ಯದ ಒಳಗೆ ತಾಪಮಾನ 1000 ಡಿಗ್ರಿ ಸೆಂಟಿಗ್ರೇಡ್. ಸೂರ್ಯದ ಕೇಂದ್ರ ಭಾಗದಲ್ಲಿ ನಡೆಯುವ ಪರಮಾಣು ಕ್ರಿಯೆಗಳಿಂದ ಶಕ್ತಿ ಉತ್ಪತ್ತಿಯಾಗುತ್ತದೆ. ಈ ಶಕ್ತಿಯಿಂದನೇ ಸೂರ್ಯನಿಂದ ಬೆಳಕು ಉತ್ಪತ್ತಿಯಾಗುತ್ತದೆ. ಸೂರ್ಯನಲ್ಲಿ ಮಾತ್ರ, ನಮ್ಮ ಸೌರಮಂಡಲದಲ್ಲಿ ಸೂರ್ಯನಿಂದ ಮಾತ್ರ ಅದರದೇ ಬೆಳಕು ಉತ್ಪತ್ತಿಯಾಗುತ್ತದೆ. ಇವಾಗ ನಾನು 8 ಗ್ರಹಗಳು ಹೇಳಿದ್ನಲ್ಲ, ಮತ್ತೆ ಚಂದ್ರನೂ ಹೇಳಿದ್ದೆ. ಚಂದ್ರ ಭೂಮಿಯ ಉಪಗ್ರಹ. ಸೊ ಈ 8 ಗ್ರಹಗಳು ಅದು ಬೆಳಕು ಉತ್ಪತ್ತಿ ಮಾಡಿಸುವುದಲ್ಲ, ಸೂರ್ಯನಿಂದ ಬರುವ ಬೆಳಕನ್ನ ಪ್ರತಿಬಿಂಬಿಸುತ್ತವೆ, ಅಂದ್ರೆ ರಿಫ್ಲೆಕ್ಟ್ ಮಾಡ್ತವೆ ಅಷ್ಟೆ. ಇವಾಗ ಸೂರ್ಯದ 2 ಚಿತ್ರಗಳು ಇವೆ ಅಲ್ವಾ, ಮೇಲೆ ಇರೋದು ನೀವು ನೋಡೋದು, ಯಾವಾಗ್ಲೂ ನೋಡೋದು ಸ್ವಲ್ಪ ಆರೆಂಜ್ ಆಗೋ ಎಲ್ಲೋ ಆಗೋ ಇರೋದು ಕಾಣಿಸುತ್ತದೆ. ಆದಿತ್ಯ L1 ಅಂದ್ರೆ ಇಸ್ರೋದು, ಭಾರತದ ಆದಿತ್ಯ L1 ಇಂದ ತೆಗೆದಿರೋದು. ಇದು ಸನ್ನಲ್ಲಿ ಆಕ್ಟಿವಿಟಿ ಜಾಸ್ತಿ ಆದಾಗ ಈ ಸನ್ ಸ್ಪಾಟ್ಸ್ ಜಾಸ್ತಿ ಆಗತ್ತೆ. ಬರೀ ಕಣ್ಣಲ್ಲಿ ಸೂರ್ಯ ನೋಡಕ್ ಆಗಲ್ಲ, ನೋಡ್ಲು ಬಾರ್ದು, ಯಾಕೆಂದ್ರೆ ಕೆಲವರಿಗೆ ಕಣ್ಣು ಕೆಟ್ಟ ಹೋಗತ್ತೆ. ನೀವು ಸೂರ್ಯನನ್ನ ಬಿಂಬನನ್ನ ಒಂದು ವಾಲ್ ಮೇಲೆ ಹಾಕಿದ್ರೆ ಈ ಕಲೆಗಳನ್ನ ಕಪ್ಪು ಕಪ್ಪು ಚುಕ್ಕೆಯಾಗಿ ನೋಡಬಹುದು. ಸ್ಪೆಷಲಿ ಕಲರ್ ಒಂದು ಫಿಲ್ಟರ್ ಇಂದ ತೆಗೆದಿರೋದ್ರಿಂದ ಇದು ವೈಟ್ ವೈಟ್ ಆಗಿ ಕಾಣಿಸುತ್ತೆ, ಬಟ್ ಆಕ್ಚುಲಿ ನಮ್ಮ ಕಣ್ಣಿಗೆ ಅದು ಡಾರ್ಕ್ ಸ್ಪಾಟ್ಸ್, ಡಾರ್ಕ್ ಕಲೆಗಳಾಗಿ ಕಾಣಿಸುತ್ತವೆ. 8 ಗ್ರಹಗಳು ಹೆಂಗೆ ಸುತ್ತತ್ತೆ ಅಂತ, ಸೂರ್ಯ ಬೇಕಾ ಎಷ್ಟು ದೊಡ್ಡದು, ಸೂರ್ಯನೇ ಈ ಗ್ರಹಗಳಿಗಿಂತ ಎಲ್ಲ ತುಂಬಾ ತುಂಬಾ ತುಂಬಾ ದೊಡ್ಡದು. ಸೊ ಗ್ರಹಗಳೆಲ್ಲ ಹಿಂಗೆ ಸುತ್ತತ್ತೆ, ಸೂರ್ಯನನ್ನ ಸುತ್ತತ್ತೆ ಆಯ್ತಾ. ಇವಾಗ ಆಕಾಶದಲ್ಲಿ ಕೆಲವಾರು ನಕ್ಷತ್ರಗಳು ಇವೆ, ಅದರಲ್ಲಿ ಸೂರ್ಯ ಬರೀ ಒಂದು ಸಾಮಾನ್ಯ ನಕ್ಷತ್ರ ಅಷ್ಟೆ. ಇನ್ನು ಹೆಚ್ಚು ಬಿಸಿಯಾದ ನಕ್ಷತ್ರಗಳು ಇವೆ, ಅವೇ ನೀಲಿಯಾಗಿ ಕಾಣಿಸುತ್ತದೆ ನೋಡಿ. ನೀವು ಈ ಪಕ್ಕದ ಚಿತ್ರದಲ್ಲಿ ನೋಡಬಹುದು, ಕೆಳಗಡೆ ಇರುವ ನಕ್ಷತ್ರ ತುಂಬಾ ನೀಲಿಯಾಗಿ ಇದೆ ನೋಡಿ. ಇದು ತುಂಬಾ ಬಿಸಿಯಾದ ನಕ್ಷತ್ರ. ಅಂದ್ರೆ ನಾನು ಹೇಳಿದ್ದೆ ಸೂರ್ಯ 5500 ಡಿಗ್ರಿ ಸೆಂಟಿಗ್ರೇಡ್ ಅಂತ, ಇದು ಒಂದು 10,000ಕ್ಕಿಂತ ಮೇಲೆ ಡಿಗ್ರಿ ಸೆಂಟಿಗ್ರೇಡ್ ಇದು. ಮತ್ತೆ ಈ 3 ನಕ್ಷತ್ರ ಮೇಲೆ ಕಾಣಿಸುತ್ತದೆ ಅಲ್ವಾ, ಅವೆಲ್ಲ ಬ್ಲೂ ನಕ್ಷತ್ರ, ಇಲ್ಲೆಲ್ಲ ತುಂಬಾ ಬಿಸಿಯಾದ ನಕ್ಷತ್ರಗಳು ಇವೆ. ಇವಾಗ ನೀವು ಮೇಲೆ ನೋಡಿದ್ರೆ ಒಂದು ಕೆಂಪಗಾಗಿ ಒಂದು ನಕ್ಷತ್ರ ಕಾಣಿಸುತ್ತದೆ ನೋಡಿ, ಅದನ್ನ ತಂಪಾಗಿರೋ ನಕ್ಷತ್ರ, ಅದರಿಂದ ಅದು ಕೆಂಪಗೆ

ಕಾಣಿಸುತ್ತೆ. ಅದರದ್ದು ಟೆಂಪರೇಚರ್ 1,000-4,000 ಡಿಗ್ರಿ ಸೆಂಟಿಗ್ರೇಡ್ ಇರಬಹುದು. ಇದನ್ನ ಬೀಟಲ್ ಗೀಸ್ ಅಂತೀವಿ. ಇದನ್ನ ಆರ್ದ್ರ ನಕ್ಷತ್ರ ಅಂತಾನೂ ಹೇಳ್ತಾರೆ. ಕಾಣಿಸುತ್ತದೆ ಅಲ್ವಾ ಈ ನಕ್ಷತ್ರದ ಗುಂಪು? ಇದನ್ನ ಒಂದು ಕಾನ್ಸ್ಟಲೇಷನ್ ಅಂತೀವಿ. ಇದು ನಕ್ಷತ್ರಗಳ ಜೋಡಣೆ ಅಷ್ಟೆ. ಯಾಕೆ ನಾನು ಜೋಡಣೆ ಅಂತ ಹೇಳ್ತೀನಿ ಅಂದ್ರೆ, ಈ ಕಾನ್ಸ್ಟಲೇಷನ್ ಅನ್ನ ನೀವು ಬೇರೆ ಬೇರೆ ದಿಕ್ಕಲ್ಲಿ ಬೇರೆ ಬೇರೆ ಕಾನ್ಸ್ಟಲೇಷನ್ ನೋಡಬಹುದು ಆಕಾಶದಲ್ಲಿ ಬರೀ ಕಣ್ಣಲ್ಲೇ. ಆದರೆ ನಿಮಗೆ ಇದು ಒಟ್ಟಿಗೆ ಕಾಣಿಸುತ್ತದೆ ಹೊತ್ತು ಈ ನಕ್ಷತ್ರಗಳೆಲ್ಲ ಒಂದೇ ಜಾಗದಲ್ಲಿ ಇಲ್ಲ. ಒಂದು ಹಿಂದೆ ಇರಬಹುದು, ಒಂದು ಮುಂದೆ ಇರಬಹುದು, ಆದ್ರೆ ನಮಗೆ ಇಲ್ಲಿಂದ ಅದು ಒಟ್ಟಿಗೆ ಕಾಣಿಸುತ್ತದೆ ಅಷ್ಟೆ. ಆಯ್ತಾ? ಇದನ್ನ ತಾರಾಪುಂಜಗಳು ಅಂತ ಹೇಳಬಹುದು. ಈ ತಾರಾಪುಂಜ, ಈ ಪರ್ಟಿಕ್ಯುಲರ್ ತಾರಾಪುಂಜನ ಬೇಟೆಗಾರ ಅಂದ್ರೆ ಹಂಟರ್ ಅಂತ ಕರೀತಾರೆ. ನಮ್ಮ ಇಂಡಿಯನ್ ಅಸ್ಟ್ರಾನಮಿಯಲ್ಲಿ ಇದನ್ನ ಮೃಗ ಅಲ್ಲ ಮೃಗಶೀರ ಅಂತಾನು ಕರೀತಾರೆ. ಆಕಾಶದಲ್ಲಿ ಕೆಲವಾರು ನಕ್ಷತ್ರಗಳ ಗುಂಪುಗಳು ಇವೆ, ಕ್ಲಸ್ಟರ್ಸ್ ಆಫ್ ಸ್ಟಾರ್ಸ್ ಅಂತೀವಿ. ಈ ಕ್ಲಸ್ಟರ್ಸ್ ಆಫ್ ಸ್ಟಾರ್ಸ್ ಏನು ಅಂದ್ರೆ, ಒಂದು ಟೈಪು ಇದರಲ್ಲಿ ಗ್ಲೋಬುಲರ್ ಕ್ಲಸ್ಟರ್ ಅಂತೀವಿ. ಇದರಲ್ಲಿ ಈ ಗ್ಲೋಬುಲರ್ ಕ್ಲಸ್ಟರ್ ಅಲ್ಲಿ 10,00,000 ಅಷ್ಟು ನಕ್ಷತ್ರಗಳು ಇರಬಹುದು. ಆದರೆ ಈ ಗುಂಪು ಒಟ್ಟಿಗೆ ಇದೆ, ಇದರದ್ದು ಅಳತೆ ಬರೀ ಚಂದ್ರ ಅಷ್ಟು ಅಳತೆ ಇರಬಹುದು, ಆದ್ರೆ ಅದು ನಕ್ಷತ್ರ ಇದೆ. ಗೊತ್ತಾಯ್ತಾ? ಚಂದ್ರನಷ್ಟು ಅಳತೆ ಅಂತ ಹೇಳಂಗಿಲ್ಲ, ಇನ್ನು ಸ್ವಲ್ಪ ದೊಡ್ಡದು. ಈ ಗುಂಪಿನಲ್ಲಿ ಇರೋ ನಕ್ಷತ್ರಗಳೆಲ್ಲ ಒಟ್ಟಿಗೆ 10 ಇದ್ದಾವೆ ನೋಡಿ. ಇನ್ನೊಂದು ಗ್ಲೋಬುಲರ್ ಕ್ಲಸ್ಟರ್, ಸ್ವಲ್ಪ ಬೇರೆ ಬೇರೆ ತರ ನಕ್ಷತ್ರಗಳಿವೆ. ಇದರಲ್ಲೂ 10,000 ನಕ್ಷತ್ರ ಇರಬಹುದು. ಆಯ್ತಾ? ಸೊ ಈ ತರ ಬೇಕಾದಷ್ಟು ನಕ್ಷತ್ರಗಳ ಗುಂಪುಗಳು ಇವೆ. ಮತ್ತೆ ಬರೀ ಒಂದೊಂದು ನಕ್ಷತ್ರನೇ ಲಕ್ಷಾಂತರಗಳು ಇದ್ದಾವೆ. ನೀವು ಆಕಾಶದಲ್ಲಿ ನೋಡಿದ್ರೆ ಬೇಕಾದಷ್ಟು ನಕ್ಷತ್ರಗಳು ಇವೆ. ಆಯ್ತಾ? ಇವಾಗ ಇದು ನಕ್ಷತ್ರಗಳ ಗುಂಪು. ಇವಾಗ ನಕ್ಷತ್ರ ಅಲ್ಲ ಎಲ್ಲಿ ಇದೆ ಅಂತ ನೀವು ಕೇಳಿದ್ರೆ, ಅವುಗಳು ಒಂದು ನಕ್ಷತ್ರ ಪುಂಜ ಅಂದ್ರೆ ಗ್ಯಾಲಕ್ಸಿ ಅಂತೀವಿ. ಒಂದು ದೊಡ್ಡ ತಾರಾಗಣ ಅಥವಾ ತೇಜೋಗಣ ಅಂತ ಹೇಳಬಹುದು. ಈ ಗ್ಯಾಲಕ್ಸೀಸ್ ಅದನ್ನ ನಮ್ಮ ಸೌರಮಂಡಲ ಇರುವ ಗ್ಯಾಲಕ್ಸಿಯನ್ನ ಮಿಲ್ಕಿ ವೇ ಅಲ್ಲ ಆಕಾಶ ಗಂಗೆ ಅಂತ ಕರಿತೀವಿ. ಅಲ್ಲಿ ನೋಡಬಹುದು ಒರಯನ್ ಆದ್ರೆ ಅದು ಇದೆ. ನಮ್ಮ ಸೌರಮಂಡಲ ಕೆಂಪಗೆ ತೋರಿಸಿದ್ದಾರೆ ನೋಡಿ, ಅಲ್ಲಿ ಇದೆ. ಅಂದರೆ ಈ ತಾರಾಗಣ ಒಂದು ಸುರುಳಿ ತಾರಾಗಣ ಅಂದ್ರೆ ಸ್ಪೈರಲ್ ಗ್ಯಾಲಕ್ಸಿ. ಸೊ ನೀವು ಸ್ಪೈರಲ್ ಆಗಿ ಒಂದು ಹೋಗ್ತಾ ಇದೆ ನೋಡಿ, ಆರ್ಮ್ಸ್ ಆರ್ಮ್ಸ್ ಅಂದ್ರೆ ಇದಕ್ಕೆ ಬೇರೆ ಸುರುಳಿಕಾರದ ತೋಳುಗಳು ಇವೆ, ಆರ್ಮ್ಸ್ ಅಂತೀವಿ. ಬೇರೆ ಬೇರೆ ತರ ನೀವು ತುಂಬಾ ಡಾರ್ಕ್ ಇರೋ ಜಾಗದಲ್ಲಿ ಹೋದ್ರೆ ನಿಮ್ಗೆ ಸೆಪ್ಟೆಂಬರ್ ಇಂದ ಈ ಸ್ಯಾಜಿಟೇರಿಯಸ್ ತೋಳು ಕಾಣಿಸುತ್ತದೆ. ಅಲ್ಲಿ ಜಾಸ್ತಿ ಪಟ್ಟು ನಕ್ಷತ್ರಗಳು ಇವೆ. ಈ ನಕ್ಷತ್ರಗಳ ಕೆಲವಾರು ನಕ್ಷತ್ರಗಳು ಇರೋದ್ರಿಂದ ಈ ಸುರುಳಿ ತೋಳು ಆಗಿದೆ. ಈ ಸೌರಮಂಡಲ ಗ್ಯಾಲಕ್ಸಿನ ಕೇಂದ್ರವನ್ನು ಒಂದು ನಮ್ಮ ಸೌರಮಂಡಲ ಇದೆಯಲ್ಲ, ಈಗ ಈ ಕೇಂದ್ರವನ್ನ 1 ಗಂಟೆಗೆ 8.28 lakh km ವೇಗದಲ್ಲಿ ಸುತ್ತುತ್ತದೆ. 1 ಗಂಟೆಯಲ್ಲಿ 8.28 lakh km ವೇಗದಲ್ಲಿ ಸುತ್ತುತ್ತಿದೆ. ಓಕೆ? ಸೊ ನಾವೆಲ್ಲರೂ ನಾವು ಭೂಮಿ ಮೇಲೆ ನಿಂತು ಸುತ್ತಾ ಇದ್ದೀವಿ ಸೂರ್ಯನನ್ನ. ಸೌರಮಂಡಲನೇ ಆಕಾಶ ಗಂಗೆಯಲ್ಲಿ ಸುತ್ತಾ ಇದೆ, ಎಲ್ಲ ಆಗ್ತಾ ಇದೆ. ಆದ್ರೆ ನಾವು ನಮ್ಗೆ ಏನ್ ತಿಳಿಯತ್ತೆ ನಾವು ಆರಾಮಾಗಿ ಇದ್ದೀವಿ ಅಂತ. ಗೊತ್ತಾಯ್ತಾ ಹೆಂಗಿದೆ ಇದು? ಯಾಕೆ ಅಂದ್ರೆ ನಾವು ಇರೋದು ದೊಡ್ಡ ವಿಶ್ವದಲ್ಲಿ. ಇವಾಗ ಬೇರೆ ಬೇರೆ ತರ, ಇದು ಒಂದೇ ತರ ಸ್ಪೈರಲ್ ಗ್ಯಾಲಕ್ಸಿ ಅಲ್ಲ, ಬೇರೆ ಬೇರೆ ತರ ಸ್ಪೈರಲ್ ಗ್ಯಾಲಕ್ಸಿಗಳು ಕಾಣಿಸುತ್ತೆ. ಚಿತ್ರ ಇದೆ ನೋಡಿ. ಇವೆಲ್ಲ ಭಾರತದ ಆಸ್ಟ್ರೋಸ್ಯಾಟ್ ಅಂತ ಇರುವ ಉಪಗ್ರಹದಿಂದ ತೆಗೆದಿರೋದು.

0: ಸೊ ಆಸ್ಟ್ರೋಸ್ಯಾಟ್ ಇಂದ ತೆಗ್ದಿರೋದು. ನೀವು ಕೇಳಬಹುದು ಎಲ್ಲ ಸುರುಳಿ ತರಾನೇ ಇರತ್ತಾ ಅಂತ, ಇಲ್ಲ, ಅದು ವಿಚಿತ್ರವಾಗಿ ಇರೋ ತಾರಾಗಣ, ಅದರಿಂದ ಬೇರೆ ಬೇರೆ ತರ ಇರುತ್ತೆ ತಾರಾಗಣ, ಅದನ್ನು ಫೋಟೋ ತೆಗಿಬಹುದು. ಧನ್ಯವಾದಗಳು.
1: ಕೇಳುಗರ ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶದಲ್ಲಿ ಏನಿದೆ ಎಂಬ ವಿಷಯದ ಕುರಿತು ಬೆಂಗಳೂರು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗೌರವ ವಿಜ್ಞಾನಿಗಳಾದ ಡಾಕ್ಟರ್ ಸೀತಾ ಎಸ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಜಗತ್ತಿನ ಅತಿ ದೊಡ್ಡ ದೈತ್ಯ ಹಾವು ಅನಾಕೊಂಡ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗತ್ತಿನ ಅತಿ ದೊಡ್ಡ ದೈತ್ಯ ಹಾಗೂ ಅನಾಕೊಂಡ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೇ, ನೀವು ಕೆರೆ ಹಾವು, ನಾಗರ ಹಾವು, ಕಾಳಿಂಗ ಸರ್ಪ, ಹೆಬ್ಬಾವು ಹೀಗೆ ನಾನಾ ತರದ ಹಾವುಗಳನ್ನ ನೋಡಿರುತ್ತೀರಿ ಮತ್ತು ಅವುಗಳ ಬಗ್ಗೆ ಕೇಳುವಿರಿ. ಆದರೆ ಈ ಹಾವುಗಳನ್ನ ಮೀರಿ ದೊಡ್ಡದಾದ ಹಾವುಗಳನ್ನ ನೋಡಿದ್ದೀರಾ, ಅವುಗಳ ಬಗ್ಗೆ ಕೇಳಿದ್ದೀರಾ? ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗತ್ತಿನ ಅತಿ ದೊಡ್ಡದಾದ ಹಾವಾಗಿರುವ ದೈತ್ಯ ಅನಾಕೊಂಡದ ಬಗ್ಗೆ ಕೊಂಚ ಮಾಹಿತಿಯನ್ನ ತಿಳಿಯೋಣ. ಈ ಹಾವಿನ ಶಾಸ್ತ್ರೀಯ ನಾಮ ಯೂನಿಕಿಡ್ಸ್ ಎಂದರ್ಥ. ಯೂನಿಕಿಡ್ಸ್ ಎಂದರೆ ಉತ್ತಮ ಈಜುಗಾರ ಎಂದರ್ಥ. ಇವು ಹೆಬ್ಬಾವಿನಂತೆ ಕಾಣಿಸುವುದರಿಂದ ಇದರ ಸಾಮಾನ್ಯ ನಾಮ ಸಾಮಾನ್ಯ ನೀರಿನ ಹೆಬ್ಬಾವು. ಇಡೀ ಜಗತ್ತಿನಲ್ಲಿ 4 ಪ್ರಭೇದಗಳ ಅನಾಕೊಂಡಗಳಿದ್ದು, ಒಂದರಲ್ಲಿ ಯೂನಿಕಿಡ್ಸ್ ಬೆನಿ ಎನಿಸಿಸ್, ಯೂನಿಕಿಡ್ಸ್ ಡಿಶ್ವಾಸ್ ಎನಿಸ್, ಯೂನಿಕಿಡ್ಸ್ ಮುರಿನಿಸ್ ಮತ್ತು ಯೂನಿಕಿಡ್ಸ್ ನೋಟಿಯಿಸ್. ಅನಾಕೊಂಡ ಎನ್ನುವುದು ಸರೀಸೃಪಗಳ ಜಾತಿಗೆ ಸೇರಿದ ಒಂದು ಪ್ರಾಣಿ. ಇವು ತಮ್ಮ ದೇಹವನ್ನು ತೆವಳುವುದರಿಂದ ಕಠಿಣ ಚರ್ಮ ವರ್ಗಕ್ಕೆ ಸೇರಿಸಲಾಗಿದೆ. ಇವು ತಂಪು ರಕ್ತದ ಭೂವಾಸಿ ಪ್ರಾಣಿಗಳು. ಹೃದಯವು 3 ಕೋಣೆಗಳನ್ನು ಹೊಂದಿದ್ದು 12 ಜೋಡಿ ಕಪಾಲದ ನರಗಳಿವೆ. ಅಗ್ರದಂತಿ, 1 ಜೊತೆ ಸಂಭೋಗಿಸುವ ಅಂಗಗಳು ಮತ್ತು ಮೊಣಚಾದ ಶಲ್ಕಗಳನ್ನು ಹೊರ ಚರ್ಮವು ಹೊಂದಿರುವುದರಿಂದ ಕ್ಯಾಮಟ ದರ್ಜೆಗೆ ಹೋಲಿಸಲಾಗಿದೆ. ಇವು ವಿಷವಿಲ್ಲದ ಹಾವುಗಳಾಗಿದ್ದು ಹೆಣ್ಣು ಅನಾಕೊಂಡಗಳು ಗಂಡಿಗಿಂತ ದೊಡ್ಡವು. ಇವು ದೈತ್ಯ ಆಕಾರವನ್ನು ಹೊಂದಿರುವುದರಿಂದ ಇವುಗಳನ್ನು ಕಠಿಣ ಚರ್ಮ ಕುಟುಂಬಕ್ಕೆ ಸೇರಿಸಿದ್ದಾರೆ. ಇವುಗಳನ್ನು ದಕ್ಷಿಣ ಆಫ್ರಿಕಾ, ಅಮೆರಿಕಾ, ಕೊಲಂಬಿಯಾ, ವೆನೆಜುವೆಲಾ, ಬ್ರೆಜಿಲ್, ಪಾರಗ್ವೆ, ಬೋವಿಲಿಯಾ, ಗಯಾನ, ಗಿನಿ, ಟ್ರಿನಿಡಾಡ್ ಎಂಬ ದೇಶಗಳಲ್ಲಿ ಕಾಣಬಹುದು. ಉಷ್ಣವಲಯದ ಮಳೆಕಾಡಿನ ಅರಣ್ಯಗಳಲ್ಲಿ, ಕೆಸರು ಪ್ರದೇಶಗಳಲ್ಲಿ, ನಿಧಾನವಾಗಿ ಚಲಿಸುವ ಹುಲ್ಲುಗಾವಲುಗಳಲ್ಲಿ ಹಾಗೂ ಅತಿ ಹೆಚ್ಚು ನೀರಿನಲ್ಲಿ ವಾಸಿಸುತ್ತವೆ. ಇದರ ದೇಹದ ಬಗ್ಗೆ ಹೇಳಬೇಕೆಂದರೆ ಇದರ ಬೆನ್ನಿನ ಭಾಗ ಕಪ್ಪು ಅಲಿವ ಹಸಿರು ಬಣ್ಣವಿದ್ದು ಕೆಳಭಾಗ ಹಳದಿ ಇದೆ. ಚರ್ಮದ ಮೇಲೆ ಕಂದು ಬಣ್ಣದ ಸುತ್ತಿನ ಮಚ್ಚೆಗಳಿವೆ ಹಾಗೂ ಪಾರ್ಶ್ವ ಭಾಗದಲ್ಲಿ ಹಳದಿ ಬಣ್ಣದ ಸುತ್ತುಗಳಿದ್ದು ಅದರ ಸುತ್ತಲೂ ಕಪ್ಪು ಅಂಚುಗಳಿವೆ ಹಾಗೂ ಅದರ ಕಣ್ಣಿನಿಂದ ದಾವಡಿಯವರೆಗೆ 2 ಕಪ್ಪು ಪಟ್ಟಿಗಳಿವೆ. ಇವುಗಳ ದೇಹದ ಅಳತೆ ಹೇಳಬೇಕೆಂದರೆ ಹೆಣ್ಣಿನ ಗಾತ್ರ 15 ಅಡಿ ಉದ್ದ ಇದ್ದು ಗಂಡಿನ ಗಾತ್ರ 9 ಅಡಿ ಇರುತ್ತದೆ. ಇವುಗಳ ತೂಕ 30-70 ಕೆಜಿ ಇರುತ್ತದೆಯಂತೆ. ಇವುಗಳು ತಮ್ಮ ಹೆಚ್ಚಿನ ಸಮಯವನ್ನು ನೀರಿನಲ್ಲಿ ಕಳೆಯುವುದರಿಂದ ಇವುಗಳನ್ನು ನೀರಿನ ಹೆಬ್ಬಾವು ಎಂದು ಕರೆಯುತ್ತಾರೆ. ಇವು ನೀರಿನ ಮೇಲ್ಮೈ ಭಾಗದಲ್ಲಿ ತೇಲಾಡಿ ಚಲಿಸುತ್ತವೆ ಹಾಗೂ ಮುಸ್ಸಂಜೆ ಹಾಗೂ ರಾತ್ರಿಯ ಸಮಯದಲ್ಲಿ ಬಹಳ ಚುರುಕುತನದಿಂದ ಇರುತ್ತದೆ. ಅನಾಕೊಂಡದ ಮೂಗು ಮತ್ತು ಕಣ್ಣುಗಳು ತಲೆಯ ಮೇಲೆ ಇರುವುದರಿಂದ ಕಣ್ಣು ಮತ್ತು ಮೂಗನ್ನ ನೀರಿನ ಹೊರಗೆ ಚಾಚಿ ಉಳಿದ ದೇಹದ ಭಾಗವನ್ನ ನೀರಿನಲ್ಲಿ ಮುಳುಗಿಸುತ್ತವೆ. ಆಹಾರಕ್ಕಾಗಿ ಅಡಗಿ ಕುಳಿತಾಗ ಕಣ್ಣುಗಳನ್ನು ಮತ್ತು ಮೂಗನ್ನು ಸದಾ ನೀರಿನ ಹೊರಗೆ ಚಾಚುತ್ತವೆ. ಅನಾಕೊಂಡಗಳು ತಮ್ಮ ಸೀಳಾದ ನಾಲಿಗೆಯನ್ನು ಹೊರಚಾಚಿ ವಾತಾವರಣದಲ್ಲಿರುವ ರಾಸಾಯನಿಕವನ್ನು ಸಂಗ್ರಹಿಸಿ ಸಂವಹನ ಕ್ರಿಯೆಗಳನ್ನು ನಡೆಸುತ್ತವೆ. ಇವು ದೇಹದಿಂದ ಕಂಪನಗಳನ್ನು ಸಹ ಸಂಗ್ರಹಿಸಿ ಮಾಹಿತಿಗಳನ್ನು ಸಂಗ್ರಹಿಸುತ್ತವೆ. ಅನಾಕೊಂಡಗಳು ಅವಕಾಶವಾದಿ ಭಕ್ಷಕ ಪ್ರಾಣಿಗಳಾಗಿವೆ. ಇವು ಮೀನುಗಳನ್ನು, ಉಭಯವಾಸಿ ಪ್ರಾಣಿಗಳನ್ನು, ಸರೀಸೃಪಗಳನ್ನು, ಪಕ್ಷಿಗಳನ್ನು ಮತ್ತು ಸಸ್ತನಿಗಳನ್ನು ತಿನ್ನುತ್ತವೆ. ಇವು ಯಾವಾಗ ಪ್ರಾಣಿ ಪಕ್ಷಿಗಳನ್ನು ನೋಡುತ್ತವೆಯೋ ಆ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳು ಇರುವ ದಿಕ್ಕಿನಲ್ಲಿ ಚಲಿಸುತ್ತವೆ. ಚಲಿಸುವಾಗ ಅವುಗಳ ತಲೆ ಹೊರಗಿದ್ದು ಅದರ ಸಂಪೂರ್ಣ ದೇಹದ ಭಾಗ ನೀರಿನಲ್ಲಿ ಇರುತ್ತದೆ. ತಮ್ಮ ಆಹಾರವಾದ ಪ್ರಾಣಿಗಳ ಮುಂದೆ ಹೋಗಿ ಮೆಲ್ಲನೆ ಪ್ರಾಣಿ ಪಕ್ಷಿಗಳನ್ನು ತಮ್ಮ ಬಾಯಲ್ಲಿ ಹಿಡಿದು ಉದ್ದನೆಯ ಬಾಲವನ್ನು ಅವುಗಳ ದೇಹದ ಸುತ್ತ ಸುತ್ತಿಸಿ ಉಸಿರು ಕಟ್ಟಿಸಿ ಸಾಯಿಸಿ ಆಮೇಲೆ ಮೆಲ್ಲಗೆ ನುಂಗಲು ಶುರು ಮಾಡುತ್ತದೆ. ಅನಾಕೊಂಡ ಬಾಯಿಯ ತೆಳ್ಳಗಿನ ದವಡಿಯ ನಡುವೆ ಸೀಳಿನ ವ್ಯವಸ್ಥೆ ಇರುವುದರಿಂದ ಅವು ದೊಡ್ಡ ಪ್ರಾಣಿಗಳನ್ನು ಸುಲಭವಾಗಿ ನುಂಗುತ್ತವೆ. ಈಗ ನುಂಗಿದ

0: ಆಹಾರವನ್ನು ಕರಗಿಸುವುದು. ಹೇಗೆ ಎಂದರೆ, ಅವು ಆಹಾರದಿಂದ ಕೂಡಲೇ ಸ್ವಲ್ಪ ವಿಶ್ರಾಂತಿ ಪಡೆದು ಮೆಲ್ಲಗೆ ಹೋಗಿ ಒಂದು ಮರದ ಬೊಡ್ಡಿಗೆ ಸುತ್ತಿಕೊಳ್ಳುತ್ತವೆ. ಹೀಗೆ ಮರದ ಬೊಡ್ಡಿಗೆ ಸುತ್ತಿಕೊಳ್ಳುವುದರಿಂದ ಅದರ ಹೊಟ್ಟೆಯಲ್ಲಿರುವ ಪ್ರಾಣಿ ಪಕ್ಷಿಗಳ ಮೂಳೆ ತುಂಡು ತುಂಡಾಗಿ ಮುರಿದು ಜೀರ್ಣವಾಗುತ್ತದೆ. ಒಂದು ವೇಳೆ ಆಹಾರ ಜೀರ್ಣವಾಗದಿದ್ದರೆ ಅವು ತಿಂದ ಪ್ರಾಣಿಗಳನ್ನು ಬಾಯಿಯಿಂದಲೇ ಹೊರಹಾಕುತ್ತವೆ. ಮೊದಲು ಪ್ರಾಣಿಯ ಕ್ರಿಯೆ ಶುರುವಾಗುವುದು ಹೆಣ್ಣಿನಿಂದಲೇ. ಹೆಣ್ಣು ಗಂಡು ಅನಾಕೊಂಡಗಳು ತನ್ನ ಕಡೆ ಆಕರ್ಷಿಸಿ ಪ್ರಾಣಿಯ ಕ್ರಿಯೆ ನಡೆಸಲು ಫೆರೋಮನ್ಸ್ಗಳನ್ನು ಬಿಡುಗಡೆ ಮಾಡುತ್ತದೆ. ಆಗ ಗಂಡು ಅನಾಕೊಂಡಗಳು ಆ ಫೆರೋಮನ್ಸ್ಗಳನ್ನು ಅನುಸರಿಸಿ ಹೆಣ್ಣು ಅನಾಕೊಂಡ ಕಡೆಗೆ ಹೋಗಿ ಅದರ ದೇಹಕ್ಕೆ ಸುಮಾರು 8-12 ಗಂಡು ಅನಾಕೊಂಡಗಳನ್ನು ಸಂಭೋಗಿಸಲು ಸುತ್ತಿಕೊಳ್ಳುತ್ತದೆ. ಹೀಗೆ ಸುತ್ತಿಕೊಂಡ ಗುಂಪಿಗೆ ಸಂತಾನೋತ್ಪತ್ತಿಯ ಚೆಂಡುಗಳು ಎಂದು ಕರೆಯುತ್ತೇವೆ. ಮುಂದೆ ಪ್ರಾಣಿಯ ಕ್ರಿಯೆಗೆ ಹೆಣ್ಣಿನ ಉಳಿಸಿಕೊಳ್ಳಲು ಗಂಡು ಅನಾಕೊಂಡಗಳು ತಮ್ಮ ಪ್ರಚೋದನಕಾರಿ ಸ್ಪರ್ಶಗಳಿಂದ ಮಲಕೂಪದ ಭಾಗಕ್ಕೆ ತೀವ್ರ ತೊಡಗುತ್ತದೆ. ಆಗ ಹೆಣ್ಣು ಅನಾಕೊಂಡ ಹಲವು ಗಂಡು ಅನಾಕೊಂಡಗಳಿಗೆ ಒಪ್ಪಿಗೆ ಸೂಚಿಸಿ ಪ್ರಾಣಿಯ ಕ್ರಿಯೆ ನಡೆಸುತ್ತದೆ. ಒಂದು ಹೆಣ್ಣು ಅನಾಕೊಂಡ ಹಲವು ಗಂಡು ಅನಾಕೊಂಡಗಳ ಜೊತೆ ಪ್ರಾಣಿಯ ಕ್ರಿಯೆ ನಡೆಸುವುದನ್ನು ಸಾಮಾನ್ಯ ಎನ್ನಬಹುದು. ನಡೆಸುವುದನ್ನು ನಾವು ವಿಜ್ಞಾನದಲ್ಲಿ ಪಾಲಿಹೆಂಡ್ರಿಕ್ ಎಂದು ಕರೆಯುತ್ತೇವೆ. ಈ ಪ್ರಾಣಿಯ ಕ್ರಿಯೆ ಶುರುವಾಗುವುದು ಮಾರ್ಚ್ ಮತ್ತು ಮೇ ತಿಂಗಳಿನಲ್ಲಿ. ಇದಾದ ಬಳಿಕ ಹೆಣ್ಣು ಗರ್ಭಾವಸ್ಥೆಯನ್ನು ಹೊಂದುತ್ತದೆ. ಹೆಣ್ಣು ಅನಾಕೊಂಡ ಸರ್ಪಗಳು ಓವೋವಿವಿಪಾರಸ್ ಪ್ರಾಣಿಗಳಾಗಿವೆ. ಮೊಟ್ಟೆಯು ದೇಹದಲ್ಲಿಯೇ ಒಡೆದು ದೇಹದಿಂದ ನೇರವಾಗಿ ಮರಿಗಳಾಗಿ ಹೊರಬರುವುದನ್ನು ನಾವು ಓವೋವಿವಿಪಾರಸ್ ಎಂದು ಕರೆಯುತ್ತೇವೆ. ಹೆಣ್ಣು ಅನಾಕೊಂಡ 7 ತಿಂಗಳ ಕಾಲ ತನ್ನ ದೇಹದಲ್ಲಿಯೇ ಮೊಟ್ಟೆಗಳಿಗೆ ಕಾವನ್ನ ಕೊಡುತ್ತದೆ. ಇದಕ್ಕೆ ಹೆಚ್ಚಿನ ಆಹಾರ ಅವಶ್ಯಕವಾಗಿರುತ್ತದೆ. ಹಾಗಾಗಿ ಅವು ತಮ್ಮ ಜಾತಿಯ ಗಂಡು ಅನಾಕೊಂಡಗಳನ್ನೇ ತಿನ್ನುತ್ತದೆ. ತಮ್ಮ ಜಾತಿಯ ಪ್ರಾಣಿಗಳನ್ನೇ ಆಹಾರವಾಗಿ ಸೇವನೆ ಮಾಡುವುದನ್ನು ನಾವು ವಿಜ್ಞಾನದಲ್ಲಿ ಕ್ಯಾನಿಬಾಲಿಸಂ ಎಂದು ಕರೆಯಲಾಗುತ್ತದೆ. ಮಳೆಗಾಲದ ಕೊನೆಯಲ್ಲಿ ಹೆಣ್ಣು ತನ್ನ ಮರಿಗಳಿಗೆ ಜನ್ಮ ಕೊಡುತ್ತದೆ. ಒಟ್ಟು 20-40 ಮರಿಗಳಿಗೆ ಹಲವು ಬಾರಿ 82 ಮರಿಗಳಿಗೆ ಜನ್ಮ ಕೊಡುತ್ತವೆ. ತನ್ನ ಮರಿಗಳಿಗೆ ಜನ್ಮ ಕೊಟ್ಟ ಕೂಡಲೇ ಅವುಗಳನ್ನು ಕಾಳಜಿ ಮಾಡಲು ಹೋಗುವುದಿಲ್ಲ. ಹಾಗಾಗಿ ಮರಿಗಳು ಸ್ವತಂತ್ರವಾಗಿ ಬದುಕಲು ಶುರು ಮಾಡುತ್ತವೆ. ಇವುಗಳ ಜೀವಿತ ಅವಧಿ 10-30 ವರ್ಷ ಮಾತ್ರ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗತ್ತಿನ ಅತಿ ದೊಡ್ಡ ಹಾವು ಅನಾಕೊಂಡ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ ಆನೆ ನಡೆದಿದ್ದಾರೆ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆನೆ ನಡೆದದ್ದೇ ದಾರಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಆನೆ ಕರ್ನಾಟಕದ ರಾಜ್ಯದ ಪ್ರಾಣಿ. ಆನೆಗಳು ಪ್ರಕೃತಿ ಸಂಪತ್ತಿನ ಬೃಹತ್ ಗಾತ್ರದ ಸಂಪನ್ಮೂಲ. ನಮ್ಮ ರಾಜ್ಯದ ಸಂಸ್ಕೃತಿ ಮತ್ತು ಶ್ರೀಮಂತ ಪರಂಪರೆಯಲ್ಲಿ ಅದಕ್ಕೆ ಮಹತ್ವದ ಸ್ಥಾನ ಇದೆ. ನಾವು ಚಿಕ್ಕವರಿದ್ದಾಗಿನ ನೆನಪು, ಆಗ ಉಜ್ಜಿನಿ ಆನೆ ಹಾಗೂ ಲಕ್ಷ್ಮಿ ಹೆಚ್ಚು ಫೇಮಸ್. ನಮ್ಮ ಹೋಣಿಗೆ ಲಕ್ಷ್ಮಿ ಉಜ್ಜಿನಿ ತೇರಿನ ಸಂದರ್ಭ ಆಗಮಿಸುತ್ತಿದ್ದಳು. ನಾವು ಆಕೆಯನ್ನು ನೋಡಲು ಓಡೋಡಿ ಹೋಗುತ್ತಿದ್ದೆವು. ಆ ಸಂಭ್ರಮವೇ ಬೇರೆ. ಮನೆ ಮುಂದೆ ಬಂದಾಗ ಆಕೆಯನ್ನು ಮುಟ್ಟಿ ಮೇಲೆ ಹತ್ತಿ ಖುಷಿ ಪಡುತ್ತಿದ್ದೆವು. ಆಕೆಯನ್ನು ಮುಟ್ಟುವಾಗ ಒಂದೆಡೆ ಭಯ, ಮತ್ತೊಂದೆಡೆ ಖುಷಿ. ಲಕ್ಷ್ಮಿ ತುಂಬ ಮುಗ್ಧೆ. ಕೇವಲ 5 ರೂಪಾಯಿ ಪಡೆದು ಆಶೀರ್ವದಿಸುತ್ತಿದ್ದಳು. ಸೊಂಡಿಲು ಬಾಲವನ್ನು ಹತ್ತಿಂದಿತ್ತ ಅಲ್ಲಾಡಿಸಿ ತಲೆಯನ್ನು ವಾಲಿಸಿ ತನ್ನ ಮೊರದಗಲ ಕಿವಿಯಿಂದ ಗಾಳಿ ಬೀಸುತ್ತ ಮನೋರಂಜನೆ ನೀಡುತ್ತಿದ್ದಳು. ನಮ್ಮ ಸಂತೋಷದಲ್ಲಿ ಆಕೆಯ ಪಾಲು ಪಡೆಯುತ್ತಿದ್ದಳು. ಆಕೆ ವಾಪಸು ಹೋಗುವಾಗ ನಮಗೆ ಬೇಜಾರವಾಗುತ್ತಿತ್ತು. ಇಷ್ಟು ಒಳ್ಳೆಯವಳಾದ ಲಕ್ಷ್ಮಿ ಇಂದು ನೆನಪು ಮಾತ್ರ. ಹಂಪಿ ಆನೆ ಲಕ್ಷ್ಮಿ ಅಷ್ಟೇ ಒಳ್ಳೆಯವಳು. ಆಕೆಯು ಅನಾರೋಗ್ಯದ ನಿಮಿತ್ತ ಕೋಲಾರಕ್ಕೆ ಚಿಕಿತ್ಸೆ ಪಡೆಯಲು ಶಿಫ್ಟಾದಳು. ಈಕೆ ಕೆಲವು ದೇವಸ್ಥಾನಗಳಲ್ಲಿ ಆನೆಗಳ ಕಂಡು ಆಶೀರ್ವಾದ ಪಡೆಯಬಹುದು. ನಮ್ಮ ಲಕ್ಷ್ಮಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡರ ಆನೆಯಷ್ಟು ಎಂದು ಗಲಾಟೆ ಮಾಡಿದವಳಲ್ಲ. ನಾಡಹಬ್ಬ ದಸರಾಕ್ಕಂತೂ ಆನೆಗಳೇ ಶೋಭೆ. ಚಾಮುಂಡೇಶ್ವರಿನು ಹೋರುವ ಗಜರಾನನನ್ನು ನೋಡುವುದೇ ಕಣ್ಣಿಗೆ ಒಂದು ಹಬ್ಬ. ಗಜರಾಜನ ಅಕ್ಕಪಕ್ಕದಲ್ಲಿ ಗಜರಾಣಿಯರ ಚಂದದ ನಡಿಗೆ. ಆನೆಗಳಿಗೆ ಸ್ನಾನ ಮಾಡಿಸುವುದು, ಅವುಗಳೊಂದಿಗೆ ಆಡುವುದು ಖುಷಿ. ಆನೆಗಳ ಮನೋದೈಹಿಕ ಬಯಕೆಗಳನ್ನು ಈಡೇರಿಸಿದಾಗ ಹಿತವಂತೆ. ಗಣೇಶನೆಂದು ಪೂಜಿಸಲ್ಪಡುವ ಗಜರಾಜನ ಕಥೆಗಳನ್ನು ಹಲವಾರು ಪುಣ್ಯ ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಆನೆಗಳು ತಮಗರಿವಿಲ್ಲದಂತೆ ಪರಿಸರ ಸಂರಕ್ಷಣೆಯನ್ನು ಮಾಡುತ್ತವೆ. ಎತ್ತರದ ಮರದ ಎಲೆ ಹಣ್ಣುಕಾಯಿ ಸವಿದ ಆನೆಗಳ ಲದ್ದಿಯ ಪೋಷಕಾಂಶದಲ್ಲಿ ಬೆಚ್ಚನೆ ಆಶ್ರಯ ಪಡೆದ ಬೀಜಗಳು ಇತರೆಡೆ ಹೋಗಿ ಸಸ್ಯರಾಶಿ ಹೆಚ್ಚುತ್ತವೆ. ಸಗಣಿ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಆನೆಗಳು ಗಾತ್ರದಲ್ಲಿ ಬೆಳೆದು ದೊಡ್ಡವಾದರೂ ನೀರಿನಲ್ಲಿ ಮೋಜಿನ ಆಟವನ್ನು ಇಷ್ಟಪಡುತ್ತವೆ. ಆನೆಗಳು ಉತ್ತಮ ನೆನಪಿನ ಶಕ್ತಿಗೆ ಹೆಸರುವಾಸಿ. ವರ್ಷಗಳ ನಂತರವೂ ಇತರ ಆನೆಗಳನ್ನು ಗುರುತಿಸಬಲ್ಲವು. ಸಂತೋಷ, ಕೋಪ, ದುಃಖ ಮತ್ತಿತರ ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ. ಕಷ್ಟದ ಸಂದರ್ಭದಲ್ಲಿ ಪರಸ್ಪರ ಸಾಂತ್ವನ ಹೇಳಿಕೊಳ್ಳುತ್ತವೆ. 100 ಕಿಲೋಮೀಟರ್ ಪ್ರಯಾಣಿಸುತ್ತವೆ. ಆನೆಗಳನ್ನು ಬೇಟೆಯಾಡುವುದು, ಅವುಗಳ ಆವಾಸ ಸ್ಥಾನ ನಾಶ, ಹೀಗೆ ಆನೆಗಳು ಎದುರಿಸುತ್ತಿರುವ ಸಮಸ್ಯೆಗಳತ್ತ ಈ ದಿನ ಚಿತ್ತ ಹರಿಸಬೇಕು. ವಿಶ್ವದಲ್ಲೀಗ ಆನೆಗಳ ಸಂಖ್ಯೆ ಸುಮಾರು 8 ಲಕ್ಷ. ಆಫ್ರಿಕಾ ಖಂಡದಲ್ಲಿಯೇ 7 ಲಕ್ಷ ಇವೆ. ಭಾರತದಲ್ಲಿ 28,000 ಆನೆಗಳಿವೆ. ಪ್ರತಿ ವರ್ಷ ದಂತಕ್ಕಾಗಿ 20,000 ಅಂದಾಜು ಆಫ್ರಿಕನ್ ಆನೆಗಳನ್ನು ಕೊಲ್ಲಲಾಗುತ್ತದೆ. ಆನೆಗಳನ್ನು ಹಿಡಿಯುವುದು, ಪಳಗಿಸುವುದು, ದಂತ ವ್ಯಾಪಾರ ಎಷ್ಟು ನಿರ್ಬಂಧ ಹೇರಿದರೂ ವ್ಯಾಪಕ. ಆನೆ ಮಾನವ ಸಂಘರ್ಷ ನಿರಂತರ. ಅತಿದೊಡ್ಡ ಸಸ್ತನಿಯಾದ ಆನೆಗಳ ಪ್ರಪಂಚದಲ್ಲಿ ಏಷ್ಯನ್ ಮತ್ತು ಆಫ್ರಿಕನ್ ಆನೆ ಎಂಬ 2 ಪ್ರಭೇದಗಳಿವೆ. ಆನೆಗಳ ಜೀವಿತಾವಧಿ 60-70 ವರ್ಷ. ದಿನಕ್ಕೆ ಸರಾಸರಿ 3-4 ಗಂಟೆ ನಿದ್ರಿಸುತ್ತವೆ. ಹೆಣ್ಮಕ್ಳ ಸ್ಟ್ರಾಂಗು ಗುರು ಎಂಬ ಮಾತಿನಂತೆ ಹೆಣ್ಣಾನೆ ಗುಂಪಿನ ನಾಯಕಿ. ಸ್ಪರ್ಶದೃಷ್ಟಿ, ವಾಸನೆ, ಧ್ವನಿ ಮೂಲಕ ಸಂವಹನ ನಡೆಸುತ್ತವೆ. ಪ್ರತಿದಿನ 270 ಕೆಜಿ ಆಹಾರ ತಿನ್ನುವುದು ಸಾಮಾನ್ಯ. ಇದರಲ್ಲಿ 60% ಜೀರ್ಣವಾಗದೆ ಹೊರ ಹಾಕುತ್ತವೆ. ಸಸ್ಯಗಳು, ಬೇರುಗಳು, ಹುಲ್ಲು, ಎಲೆ, ಹಣ್ಣು ಹಾಗೂ ತೊಗಟೆ ಸೇವಿಸುತ್ತವೆ. 12ನೇ ವಯಸ್ಸಿಗೆ ಗರ್ಭಾವತಿಯಾಗುವ ಆನೆಗಳು 55-60ರವರೆಗೂ ಗರ್ಭ ಧರಿಸುವ ಸಾಮರ್ಥ್ಯ ಹೊಂದಿರುತ್ತವೆ. ಆನೆಗಳ ಗರ್ಭಾವಸ್ಥೆ 22 ತಿಂಗಳು. ಹೆರಿಗೆ ಮತ್ತೆ 5 ವರ್ಷ ಅಂತರ. ಒಂದು ಸಲ ಒಂದೇ ಮರಿಗೆ ಜನ್ಮ ನೀಡುತ್ತದೆ. ಅವಳಿಗಳಿಗೆ ಜನ್ಮ ನೀಡುವುದು ಅಪರೂಪ. ಹೆರಿಗೆಯ ಅವಧಿ 11 ಗಂಟೆ.

ಉಳಿದ ಎಣ್ಣಾನೆಗಳು ಬಾಣಂತಿಯ ಸೇವೆ ಮಾಡುತ್ತವೆ. ಶಿಶುವಿನ ಮೊದಲ ಕ್ರಿಯೆಯೆಂದರೆ ಸೊಂಡಿನಲ್ಲಿ ಶೇಖರವಾಗಿರುವ ದ್ರವ ವಸ್ತುವನ್ನು ಹೊರಹಾಕಲು ಸೀನುವುದು. ಮರಿಯಾನೆ ದಿನಕ್ಕೆ 11 ಲೀಟರ್ ಹಾಲು ಕುಡಿಯುತ್ತವೆ. ಹುಟ್ಟಿದಾಗ ಆನೆಮರಿಯ ತೂಕ 100 ರಿಂದ 120 ಕೆಜಿ ತೂಕವಿರುತ್ತದೆ. ಆನೆಗಳು 4 ವರ್ಷಗಳ ಹಿಂದೆ ಸಿಂಧು ಕಣಿವೆ ನಾಗರಿಕತೆಯಲ್ಲೂ ಇದ್ದವಂತೆ. ಕ್ರಿಸ್ತಪೂರ್ವ 1500ರಷ್ಟು ಹಿಂದೆಯೇ ಸಂಸ್ಕೃತ ಗ್ರಂಥಗಳಲ್ಲಿ ಆನೆಯನ್ನು ಯುದ್ಧದ ಸಾಧನಗಳೆಂದು ಪರಿಗಣಿಸಿದರು. ಆನೆಗಳನ್ನು ಪರ್ಷಿಯನ್ನರು ಮೊದಲು ಯುದ್ಧಕ್ಕೆ ಬಳಸಿದರು. ಮಧ್ಯ ಆಫ್ರಿಕಾದ ಯಂಬುಂಟಿ ಜನಾಂಗದವರು ಪೂರ್ವಜರು ಆತ್ಮಗಳು ಆನೆಗಳಲ್ಲಿ ವಾಸಿಸುತ್ತವೆ ಎಂದು ನಂಬುತ್ತಾರೆ. ನೈಜೀರಿಯಾದ ಇನ್ಫೋಹುಕ್ಕು ಜನಾಂಗದವರು ಸಮಾಧಿಯಲ್ಲಿ ತಮ್ಮ ಸತ್ತ ನಾಯಕನ ಪಾದಗಳ ಕೆಳಗೆ ಆನೆಯ ದಂತಗಳನ್ನು ಇರಿಸುತ್ತಿದ್ದರು. ಬೌದ್ಧ ಧರ್ಮದಲ್ಲಿ ಬುದ್ಧನು ತನ್ನ ತಾಯಿಯ ಗರ್ಭವನ್ನು ಪ್ರವೇಶಿಸಿದಾಗ ತಾಯಿಗೆ ಬಿಳಿ ಆನೆಯ ಕನಸು ಬಿದ್ದಿತಂತೆ. ಆನೆ ನಡೆದೆದ್ದ ದಾರಿ, ಆದರೆ ಆ ದಾರಿಗೆ ನಾವು ಕಂಟಕ ಆಗಬಾರದು ಅಷ್ಟೇ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಆನೆ ನಡೆದೆದ್ದ ದಾರಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
5: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ ಬುಕ್ ಬುಕ್ನ ಕೆಮ್ತಾನ.
6: ಉತ್ಪಾದನೆ ಹೊರತಾಗಿಯೂ ದೇಶೀಯ ಬೇಡಿಕೆಯನ್ನು ಪೂರೈಸಲು ದೇಶದಲ್ಲಿ ಸಾಕಷ್ಟು ಸಕ್ಕರೆ ದಾಸ್ತಾನು ಲಭ್ಯವಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಇತ್ತೀಚಿನ ಸಕ್ಕರೆ ಬೆಲೆ ಏರಿಕೆ ಗಮನದಲ್ಲಿಟ್ಟುಕೊಂಡು ಅಗತ್ಯ ಸಕ್ಕರೆ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಗ್ರಾಹಕರಿಗೆ ಸ್ಥಿರ ಬೆಲೆ ಕಾಯ್ದುಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ. ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವಾಲಯವು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚಿನ ವಾರಗಳಲ್ಲಿ ಸಕ್ಕರೆ ಬೆಲೆಗಳು ಏರಿಕೆಯಾಗಿದ್ದು ಕಳೆದ ತಿಂಗಳು 20ರಂದು ಪ್ರತಿ ಕೆಜಿಗೆ 48 ರೂಪಾಯಿಯಿಂದ ಸುಮಾರು 55 ರೂಪಾಯಿಗೆ ಏರಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ನ ಸುಕ್ನಾದಲ್ಲಿ ಗೂರ್ಖಾ ನಾಯಕರೊಂದಿಗೆ ಮಹತ್ವದ ಸಭೆ ನಡೆಸಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಮುಖ್ಯ ಕಾರ್ಯದರ್ಶಿ ಮನೋಜ್ ಅಗರ್ವಾಲ್, ಪರ್ವತ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ವಿಶಾಲ್ ಲಾಮಾ, ಗೂರ್ಖಾ ನಾಯಕರಾದ ಬಿಮಲ್ ಗುರುಂಗ್, ಮಾನ್ ಘೀಶಿಂಗ್, ಲೋಕಸಭಾ ಸದಸ್ಯ ರಾಜು ಬಿಸ್ತ್ ಮತ್ತು ಇತರ ನಾಲ್ವರು ಗೂರ್ಖಾ ಶಾಸಕರು ಸಭೆಯಲ್ಲಿ ಭಾಗವಹಿಸಿದ್ದರು. ದೀರ್ಘಕಾಲದಿಂದ ಬಾಕಿ ಇರುವ ಬೇಡಿಕೆಗೆ ಸಂಬಂಧಿಸಿದಂತೆ ಶಾಶ್ವತ ರಾಜಕೀಯ ಪರಿಹಾರ ಒದಗಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಗೋರ್ಖಾ ಜನಮುಕ್ತಿ ಮೋರ್ಚಾ ಅಧ್ಯಕ್ಷ ಬಿಮಲ್ ಗುರುಂಗ್ ತಿಳಿಸಿದ್ದಾರೆ. ಇಂದು ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಬಿಎಸ್ಎಫ್, ಎಸ್ಎಸ್ಬಿ, ಐಬಿ, ಪೊಲೀಸ್ ಮತ್ತು ಇತರ ರಾಜ್ಯ ಹಾಗೂ ಕೇಂದ್ರ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಿಲಿಗುರಿ ಕಾರಿಡಾರ್ ಸಭೆ ನಡೆಯಲಿದೆ. 57ನೇ ಭಾರತ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಐಎಫ್ಎಫ್ಐನ ಸಿದ್ಧತೆಗಳಿಗಾಗಿ ದೆಹಲಿಯಲ್ಲಿ ನಿನ್ನೆ ನಡೆದ ಮೊದಲ ಸ್ಟೀರಿಂಗ್ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ವಹಿಸಿದ್ದರು. ಚಿತ್ರೋತ್ಸವವನ್ನು ವಿಶ್ವದರ್ಜೆಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವವಾಗಿ ಮತ್ತಷ್ಟು ಬಲಪಡಿಸುವ ಕ್ರಮಗಳ ಕುರಿತು ಚರ್ಚಿಸಲಾಯಿತು. ಚಲನಚಿತ್ರೋತ್ಸವವು ಈ ವರ್ಷದ ನವೆಂಬರ್ 20ರಿಂದ 28ರವರೆಗೆ ಗೋವಾದಲ್ಲಿ ನಡೆಯಲಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಮುರುಗನ್, ಈ ಚಿತ್ರೋತ್ಸವ ಯುವ ವಿದ್ಯಾರ್ಥಿಗಳು, ಉದಯೋನ್ಮುಖ ಚಲನಚಿತ್ರ ನಿರ್ಮಾಣಕಾರರು ಮತ್ತು

0: ಭಾರತೀಯ ಚಲನಚಿತ್ರೋದ್ಯಮದ ಬೆಳಕಿಗೆ ಬಾರದ ನಾಯಕರಿಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸಲಿದೆ ಎಂದು ತಿಳಿಸಿದರು. ಯುವ ಪ್ರತಿಭೆಗಳಿಗೆ ತಮ್ಮ ಸೃಜನಶೀಲತೆ ಪ್ರದರ್ಶಿಸಲು ಸ್ಥಾಪಿತ ಚಲನಚಿತ್ರ ನಿರ್ಮಾಪಕರಿಂದ ಕಲಿಯಲು ಮತ್ತು ಜಾಗತಿಕ ಚಲನಚಿತ್ರ ಸಮುದಾಯದೊಂದಿಗೆ ಸಂಪರ್ಕ ಸಾಧಿಸಲು ಚಿತ್ರೋತ್ಸವವು ವೇದಿಕೆಯನ್ನು ಒದಗಿಸಬೇಕು ಮತ್ತು ಅತ್ಯುತ್ತಮ ಚಲನಚಿತ್ರಗಳನ್ನು ತರುವ ಮೂಲಕ ಪ್ರಪಂಚದಾದ್ಯಂತದ ಸೃಜನಶೀಲ ಪ್ರತಿಭೆಗಳನ್ನು ಭಾರತಕ್ಕೆ ಪರಿಚಯಿಸುವ ಮೂಲಕ ತನ್ನ ಅಂತಾರಾಷ್ಟ್ರೀಯ ಪ್ರಭಾವವನ್ನು ಬಲಪಡಿಸಬೇಕು ಎಂದು ಸಚಿವರು ಹೇಳಿದರು. 4 ವರ್ಷದೊಳಗಿನ ಮಕ್ಕಳಿಗೆ ಬಳಸಲಾಗುತ್ತಿರುವ ಕ್ಲೋರ್ ಫೆನಿರಮಿನ್ ಮ್ಯಾಲಿಯೇಟ್ ಮತ್ತು ಫಿನೈಲ್ ಪ್ರಿನ್ ಒಳಗೊಂಡ ಔಷಧಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಸರ್ಕಾರ ಇಂದು ನಿರ್ಬಂಧಗಳನ್ನು ಹೇರಿದೆ. 4 ವರ್ಷದೊಳಗಿನ ಮಕ್ಕಳಿಗೆ ಈ ಔಷಧಗಳನ್ನು ಬಳಸುವಂತಿಲ್ಲ ಎಂದು ಆರೋಗ್ಯ ಸಚಿವಾಲಯದ ಅಧಿಸೂಚನೆಯಲ್ಲಿ ಸ್ಪಷ್ಟ ಎಚ್ಚರಿಕೆ ನೀಡಿದೆ. ಈ ಔಷಧಿಗಳ ಬಳಕೆಯು 4 ವರ್ಷದೊಳಗಿನ ಮಕ್ಕಳಿಗೆ ತೊಂದರೆಗಳನ್ನೊಡ್ಡುವ ಸಾಧ್ಯತೆ ಇದೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ ಜನವರಿಯಲ್ಲಿ ಇಂತಹ 16 ಔಷಧಗಳ ಉತ್ಪಾದನೆ, ಮಾರಾಟ ಮತ್ತು ವಿತರಣೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿಷೇಧಿಸಿತ್ತು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಸಮಿತಿ ದೆಹಲಿಯಲ್ಲಿಂದು ದೀನದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ನ ಕೃಷಿಯೇತರ ಜೀವನೋಪಾಯ ಘಟಕದಡಿಯ ಪ್ರಸ್ತಾವನೆಗಳನ್ನು ಪರಿಶೀಲಿಸಿತು. ಮಹಿಳಾ ನೇತೃತ್ವದ ಗ್ರಾಮೀಣ ಉದ್ಯಮಗಳನ್ನು ಬಲಪಡಿಸುವುದು ಮತ್ತು ಹೆಚ್ಚಿಸುವುದು ಹಾಗೂ ಸಣ್ಣ ಪ್ರಮಾಣದ ಸ್ವಸಹಾಯ ಗುಂಪು ಉದ್ಯಮಗಳನ್ನು ಉನ್ನತ ಶ್ರೇಣಿಯ ಬೆಳವಣಿಗೆ ಆಧಾರಿತ ವ್ಯವಹಾರಗಳಿಗಾಗಿ ಉತ್ತೇಜಿಸುವ ಉದ್ದೇಶದೊಂದಿಗೆ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮೀಣಾಭಿವೃದ್ಧಿ ಕಾರ್ಯದರ್ಶಿ ರೋಹಿತ್ ಕನ್ಸಾಲ್ ವಹಿಸಿದ್ದರು. ಗ್ರಾಮೀಣ ಮಹಿಳೆಯರಿಗೆ ಉದ್ಯಮಶೀಲತೆ, ನೇತೃತ್ವದ ಜೀವನೋಪಾಯದ ಅವಕಾಶಗಳನ್ನು ವೇಗಗೊಳಿಸುವುದು ಮತ್ತು 6 ಕೋಟಿ ಲಖ್ಪತಿ ದೀದಿಗಳನ್ನು ಮಾಡುವ ರಾಷ್ಟ್ರೀಯ ಗುರಿಗೆ ಕೊಡುಗೆ ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚೆಗಳು ನಡೆದವು. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರ ಅಧ್ಯಕ್ಷತೆಯಲ್ಲಿ ಹೊಸದಾಗಿ ನೇಮಕಗೊಂಡಿರುವ ಪಕ್ಷದ ಪದಾಧಿಕಾರಿಗಳ ಸಭೆ ಪ್ರಗತಿಯಲ್ಲಿದೆ. ಸಭೆಯಲ್ಲಿ ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಲವಂತ ಹಣ ಸುಲಿಗೆ, ಕಾನೂನುಬಾಹಿರ ರಸ್ತೆ ಮತ್ತು ಟೋಲ್ ತೆರಿಗೆ ಸಂಗ್ರಹ, ಅಕ್ರಮ ಮದ್ಯ ಮತ್ತಿತರ ವಿಷಯಗಳಿಗೆ ಸಂಬಂಧಿಸಿ ಪಶ್ಚಿಮ ಬಂಗಾಳದ ಜನತೆ ರಾಜ್ಯ ಸರ್ಕಾರ ಆರಂಭಿಸಿರುವ 4 ಉಚಿತ ಸಹಾಯವಾಣಿಗಳ ಮೂಲಕ ನೇರವಾಗಿ ದೂರು ದಾಖಲಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. 3 ದಿನಗಳ ಪಶ್ಚಿಮ ಬಂಗಾಳ ಭೇಟಿಯಲ್ಲಿರುವ ಸಚಿವರು ನಿನ್ನೆ ಸಿಲಿಗುರಿಯಲ್ಲಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಸಹಾಯವಾಣಿಗಳ ಕಾರ್ಯನಿರ್ವಹಣೆ ಕುರಿತು ಸಭೆ ನಡೆಸಿದರು. ಸಹಾಯವಾಣಿಯಲ್ಲಿ ದಾಖಲಾಗುವ ಎಲ್ಲಾ ದೂರುಗಳ ಕುರಿತಂತೆ ತ್ವರಿತ ಕ್ರಮ ತೆಗೆದುಕೊಳ್ಳಲಾಗುವುದು. ಬಲವಂತ ಹಣ ಸುಲಿಗೆ, ಸಿಂಡಿಕೇಟ್ ಚಟುವಟಿಕೆಗಳು ಮತ್ತು ಅಕ್ರಮ ಹಣ ಸಂಗ್ರಹದಿಂದ ಪಶ್ಚಿಮ ಬಂಗಾಳ ಜನತೆ ಅನೇಕ ವರ್ಷಗಳಿಂದ ನೊಂದಿದ್ದಾರೆ. ಈ ವ್ಯವಸ್ಥೆಯನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಕೆಲಸ ಮಾಡುತ್ತಿದೆ ಎಂದು ಅಮಿತ್ ಶಾ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹೊರ್ಮುಸ್ ಜಲಸಂಧಿ ಸದ್ಯ ಅಮೆರಿಕ ನಿಯಂತ್ರಣದಲ್ಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಮಿರ್ಟಲ್ ಬೀಚ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಇರಾನ್ಗೆ ಪರಮಾಣು ಶಸ್ತ್ರಾಸ್ತ್ರ ಅಭಿವೃದ್ಧಿಪಡಿಸಲು ಎಂದಿಗೂ ಅವಕಾಶ ಕೊಡುವುದಿಲ್ಲ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಪಡೆಯುವುದನ್ನು ಅಮೆರಿಕ ತಡೆದಿದೆ ಎಂದು ಹೇಳಿದರು. ಆದರೆ ಟ್ರಂಪ್ ಅವರ ಹೇಳಿಕೆಯನ್ನು ಇರಾನ್ ನಿರಾಕರಿಸಿದೆ. ಇರಾನ್ನ ಬೇಡಿಕೆಗಳನ್ನು ಅಮೆರಿಕ ಈಡೇರಿಸುವ ತನಕ ಹೊರ್ಮುಸ್ ಜಲಸಂಧಿಯನ್ನು ಮುಚ್ಚಲಾಗುವುದು ಎಂದು ಇರಾನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಭಾರತ ಮತ್ತು ನೇಪಾಳ ದ್ವಿಪಕ್ಷೀಯ ಸಹಕಾರದ ಎಲ್ಲಾ ಆಯಾಮಗಳನ್ನು ಪರಿಶೀಲಿಸಿದ್ದು, ಗಡಿ ನಿರ್ವಹಣಾ ಮತ್ತು ಭದ್ರತೆ ಕುರಿತ ಸಹಕಾರ ಬಲವರ್ಧನೆಯ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಡೆಹ್ರಾಡೂನ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ 14ನೇ ಭಾರತ ನೇಪಾಳ ಜಂಟಿ ಕಾರ್ಯಕಾರಿ ತಂಡದ ಸಭೆಯಲ್ಲಿ ಈ ಕುರಿತ ಚರ್ಚೆ ನಡೆದಿದೆ. 2 ದಿನಗಳ ಸಭೆಯಲ್ಲಿ ಗಡಿ ಮೂಲಕ ನಡೆಯುವ ಅಪರಾಧ ಮತ್ತು ಕ್ರಿಮಿನಲ್ ಚಟುವಟಿಕೆಗಳು, ಗಡಿ ಮೂಲಸೌಕರ್ಯವನ್ನು ಬಲಪಡಿಸುವುದು ಮತ್ತು ಸೂಕ್ತ ಬಳಕೆ, ರಸ್ತೆಗಳು ಹಾಗೂ ರೈಲ್ವೆ ಜಾಲಗಳು, ಅತಿಕ್ರಮಣ ತೆರವು ಸೇರಿದಂತೆ ಅನೇಕ ವಿಷಯಗಳ ಕುರಿತು ಚರ್ಚಿಸಲಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಅಲ್ಲದೆ ವಿವಿಧ ವಲಯಗಳಲ್ಲಿ ಸಾಂಸ್ಥಿಕ ಸಮನ್ವಯ ಬಲಪಡಿಸುವಿಕೆ ಮತ್ತು ಸಾಮರ್ಥ್ಯ ವೃದ್ಧಿ ಕುರಿತಂತೆಯೂ ಸಭೆಯಲ್ಲಿ ಚರ್ಚಿಸಲಾಗಿದೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ಭಾರತದ ಪುರುಷರ ತಂಡ ಆತಿಥೇಯ ನೆದರ್ಲ್ಯಾಂಡ್ಸ್ ವಿರುದ್ಧ ತನ್ನ 2ನೇ ಹಂತದ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 7:30 ಆರಂಭವಾಗಲಿದೆ. ಪಾಕಿಸ್ತಾನ ವಿರುದ್ಧ 5-3 ಗೋಲುಗಳು

ದಿಂದ ಗೆಲ್ಲುವ ಮೂಲಕ ಭಾರತ ಪೂಲ್ ಡಿಯಲ್ಲಿ ಸ್ಥಾನ ಪಡೆದಿದೆ. ಎರಡನೇ ಹಂತಕ್ಕೆ ಯಾವುದೇ ಅಂಕದೊಂದಿಗೆ ಪ್ರವೇಶಿಸದಿರುವ ಭಾರತಕ್ಕೆ ಇಂದಿನ ಪಂದ್ಯ ನಿರ್ಣಾಯಕವಾಗಿದೆ. ಮತ್ತೊಂದೆಡೆ ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತೀಯ ವನಿತೆಯರ ತಂಡ ನೆದರ್ಲ್ಯಾಂಡ್ಸ್ ವಿರುದ್ಧ 0-2 ಗೋಲಿನಿಂದ ಪರಾಭವಗೊಂಡಿದೆ. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಡಬಲ್ಸ್ ಜೋಡಿ ತ್ರೀಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸೆಮಿಫೈನಲ್ಸ್ನಲ್ಲಿಂದು ಸೆಣಸಲಿದ್ದಾರೆ. ದೆಹಲಿಯ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯುವ ಪಂದ್ಯದಲ್ಲಿ ಚೀನಾದ ಲಿಯು ಶೆಂಗ್ ಶು ಮತ್ತು ಟಾನ್ ನಿಂಗ್ ಅವರನ್ನು ಎದುರಿಸಲಿದ್ದಾರೆ. ಕೇರಳದ ಅಳಪ್ಪುಳದಲ್ಲಿರುವ ಪುನ್ನಮಾದ ಸರೋವರದಲ್ಲಿ 72ನೇ ನೆಹರು ಟ್ರೋಫಿ ದೋಣಿ ಸ್ಪರ್ಧೆ ಇಂದು ಆರಂಭವಾಗಿದೆ. ಪ್ರತಿಷ್ಠಿತ ಈ ವಾರ್ಷಿಕ ಸ್ಪರ್ಧೆಯಲ್ಲಿ ಸಾಂಪ್ರದಾಯಿಕ 22 ಸ್ನೇಕ್ ಬೋಟ್ಗಳು ಸೇರಿದಂತೆ 71 ದೋಣಿಗಳು ಭಾಗವಹಿಸಿವೆ. ನೆಹರು ಟ್ರೋಫಿಯು ಕೇರಳಂನ ಪ್ರಮುಖ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದಾಗಿದ್ದು ದೇಶ ವಿದೇಶಗಳಿಂದ ವೀಕ್ಷಕರನ್ನು ಆಕರ್ಷಿಸುತ್ತದೆ. ಸ್ಪರ್ಧೆಯ ಹಿನ್ನೆಲೆಯಲ್ಲಿ ಅಳಪ್ಪುಳ ಜಿಲ್ಲೆಯಲ್ಲಿಂದು ಸರ್ಕಾರಿ ಕಚೇರಿಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶೀಯ ಬೇಡಿಕೆ ಪೂರೈಸಲು ದೇಶದಲ್ಲಿ ಅಗತ್ಯ ಸಕ್ಕರೆ ದಾಸ್ತಾನು ಲಭ್ಯ, ಕೇಂದ್ರ ಸರ್ಕಾರ. ಡಾರ್ಜಿಲಿಂಗ್ನಲ್ಲಿ ಗೋರ್ಖಾ ನಾಯಕರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹತ್ವದ ಸಭೆ. ಕೇಂದ್ರ ಸಚಿವ ಡಾ ಎಲ್ ಮುರುಗನ್ ಅಧ್ಯಕ್ಷತೆಯಲ್ಲಿ 57ನೇ ಭಾರತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಿದ್ಧತೆಗಳ ಪರಿಶೀಲನೆ. ಹೊರ್ಮುಸ್ ಜಲಸಂಧಿ ಸದ್ಯ ಅಮೆರಿಕ ನಿಯಂತ್ರಣದಲ್ಲಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ. ಹಾಗೂ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಎರಡನೇ ಹಂತದಲ್ಲಿ ಭಾರತ ಇಂದು ನೆದರ್ಲ್ಯಾಂಡ್ಸ್ ವಿರುದ್ಧ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸ ಸರಕೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ.

0: ವಜ್ರವೈಢೂರ್ಯಂ ವಜ್ರವೈಢೂರ್ಯಂ.
1: ಕೇಳುಗರೆ, ಇದುವರೆಗೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳನ್ನ ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಏನಿದು

0: ಆನ್ಲೈನ್ ಬ್ಯಾಂಕಿಂಗ್ ಮತ್ತು ಯುಪಿಐ ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು ಯುಪಿಐ ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.
1: ಹಲೋ, ಯಾರು?
2: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲಾಕ್ ಆಗಿದೆ, ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ, ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
1: ಅಯ್ಯೋ, ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
0: ಕೆಳಗ್ರೆ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡನ್ನು ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
3: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
1: ನನಗೆ ಗೊತ್ತಿರಲಿಲ್ಲ, ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
3: ಯಾವಾಗಲೂ ನೆನಪಿರಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನು ಯಾರಿಗೂ ಶೇರ್ ಮಾಡಬೇಡಿ.
0: ನೋಡಿದ್ರಲ್ಲ ಕೇಳಿದ್ರೆ, OTP ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ WhatsApp ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ, ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ತೆರೆಯಲು ಪಿನ್ ಬೇಕಾಗುವುದಿಲ್ಲ, ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
3: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.gov.in ನಲ್ಲಿ ದೂರು ದಾಖಲಿಸಿ.
0: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. OTPಯನ್ನ ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂಥ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
4: ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತ ವ್ಯಸನ ಬದುಕೋಸಿನ ಕಾರ್ಯಕ್ರಮದಲ್ಲಿ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟ ಹಾಗೂ ಮದ್ಯವಜನ ಶಿಬಿರ ಕಾರ್ಯಕ್ರಮಗಳು ಕುಡಿತವನ್ನು ಬಿಡಿಸಲು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಕುರಿತು ಮಂಗಳೂರಿನ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಗಣೇಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
5: ಸ್ನೇಹಿತರೆ, ಎಲ್ರಿಗೆ ನಮಸ್ಕಾರ, ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನಿಮ್ಮ ಜೊತೆಯಲ್ಲಿ ಮದ್ಯಪಾನದ ಸಮಸ್ಯೆ ಅಥವಾ ಅಮಲು ಸೇವನೆಯ ಬಗ್ಗೆ ಸಮಸ್ಯೆ ಮತ್ತೆ ಅದಕ್ಕೆ ಪರಿಹಾರ ಈ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ನನಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಲಭಿಸಿದೆ, ಸಂತೋಷ ಕೂಡ ಆಗ್ತದೆ. ಸ್ನೇಹಿತರೆ, ಇಂದು ಸಮಾಜದಲ್ಲಿ ಮದ್ಯಪಾನ ಸೇವನೆ ಒಂದು ಸಾಮಾನ್ಯ ವಿಚಾರವಾಗಿದೆ. ಇದರ ಬಗ್ಗೆ ಯಾವುದೇ ರೀತಿಯ ಒಂದು ವಿರೋಧ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಣಲು ಸಿಗುವುದಿಲ್ಲ. ಮದ್ಯಪಾನ ಅಥವಾ ಅಮಲು ಸೇವನೆ, ಸಾಮಾನ್ಯವಾಗಿ ಎಲ್ಲರೂ ಮದ್ಯಪಾನ ಅಥವಾ ಅಮಲು ಸೇವನೆ ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ. ನಾನು ಇವತ್ತು ನಿಮ್ಮ ಮುಂದೆ ಮದ್ಯಪಾನದ ವಿಚಾರದಲ್ಲಿ ಅದು ಏನು ಸಮಸ್ಯೆ ಮಾಡ್ತದೆ, ಅದು ನಮಗೆ ಏನು ತೊಂದರೆ ಮಾಡ್ತದೆ, ಮತ್ತೆ ಅದಕ್ಕೆ ಪರಿಹಾರ ಏನು, ಇದರ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತುತಪಡಿಸುತ್ತೇನೆ. ಈಗ ಮದ್ಯಪಾನದ ಸೇವನೆಯು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣ ಸಿಗುತ್ತದೆ, ಮುಖ್ಯವಾಗಿ ಯುವಕರಲ್ಲಿ, ಯುವತಿಯರಲ್ಲೂ ಹಾಗೂ ಜನಸಾಮಾನ್ಯರಲ್ಲಿ ನಾವು ಮದ್ಯಪಾನ ಸೇವಿಸುವುದು ನಾವು ನೋಡ್ತೇವೆ. ಹೆಚ್ಚಾಗಿ ಎಲ್ಲರೂ ಮದ್ಯಪಾನ ಹಲವಾರು ಕಾರಣಗಳಿಗೋಸ್ಕರ ಮಾಡ್ತಾರೆ. ಮದ್ಯಪಾನದ ಆರಂಭ ಅಥವಾ ಮದ್ಯಪಾನದ ಕುಡಿತ, ಇದು ಆರಂಭವಾಗಲಿಕ್ಕೆ ಹಲವಾರು ಕಾರಣಗಳಿರ್ಬೋದು. ಕೆಲವರು ಮನೆಯಲ್ಲಿ ಮದ್ಯಪಾನ ಸೇವಿಸ್ತಾರೆ, ಕೆಲವರು ಸಭೆ

ಆರಂಭಗಳಲ್ಲಿ ಮತ್ತೆ ಕೆಲವರು ಕೆಲವು ಆಚರಣೆಗಳಲ್ಲಿ ಹಾಗೂ ಕೆಲವರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸುವ ದೃಷ್ಟಿಯಲ್ಲಿ ಈ ಮದ್ಯಪಾನ ಸೇವಿಸುವುದನ್ನು ನಾವು ನೋಡ್ತೇವೆ. ಆರೋಗ್ಯದ ದೃಷ್ಟಿಯಿಂದಲೂ ಹಾಗೂ ಕೆಲವರು ತಮ್ಮ ಮಾನಸಿಕ ತೊಳಲಾಟವನ್ನು ಸಂತೃಪ್ತಿಗೊಳಿಸುವ ಸರಕು ಉಂಟು, ನಾವು ಅದನ್ನು ಗಮನಿಸುತ್ತೇವೆ. ಅಥವಾ ಅದರ ಅನುಭವ ಇಲ್ಲೂ ನಮಗೆ ಕಾಣ ಸಿಗಬಹುದು ಅಥವಾ ನಮಗೆ ಇರಬಹುದು. ಮದ್ಯಪಾನ ಕುಡಿತಕ್ಕೆ ಹೀಗೆ ಹಲವಾರು ಕಾರಣಗಳಿರಬಹುದು, ಆದರೆ ಅದರ ಪರಿಣಾಮದ ವೃತ್ತಿ ಹಿಡಿದ ಕೆಲವು ವ್ಯಕ್ತಿಗಳು ಅದರ ಮೇಲೆ ಅವಲಂಬನೆಯನ್ನು ಬೆಳೆಸಿಕೊಳ್ತಾರೆ. ನಮಗೆ ಅರಿಯುತ್ತದೆ ಆ ವ್ಯಕ್ತಿಯ ಮನಸ್ಸು ಈ ಮದ್ಯಪಾನದ ಚಿಂತನೆಯಲ್ಲಿ ತೊಡಗುತ್ತದೆ. ಮದ್ಯಪಾನದ ಅವಲಂಬನೆಯೊಂದಿಗೆ ಬೆಳೆಯುತ್ತಾ ಹೋಗುವ ಇನ್ನೊಂದು ವಿಚಾರ ಏನೆಂದರೆ, ದಿನ ಕಳೆದಂತೆ ಆ ವ್ಯಕ್ತಿಯ ಕುಡಿತದ ಗಾತ್ರವು ಹೆಚ್ಚುತ್ತಾ ಹೋಗಿ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಆತನು ಕುಡಿಯುತ್ತಾನೆ. ಮುಂದೆ ಆ ವ್ಯಕ್ತಿ ತನಗೆ ಅರಿವಿಲ್ಲದೆ ಬಿಡಿಸಿಕೊಳ್ಳಲಾಗದ ಕುಡಿತದ ಮದ್ಯಪಾನದ ಸಮಸ್ಯೆಯ ಒಂದು ಸೆಳೆತಕ್ಕೆ ಅಥವಾ ಮಾನಸಿಕ ಸೆಳೆತಕ್ಕೆ ಬಲಿಯಾಗುತ್ತಾನೆ. ಆತನು ತನ್ನ ಇಚ್ಛೆಗೆ ವಿರುದ್ಧವಾಗಿ ಕುಡಿಯುತ್ತಾನೆ, ಮುಂದೆ ಅದೇ ಕಾಯಿಲೆಯಾಗಿ ಪರಿಣಮಿಸುತ್ತದೆ. ಅದೇ ಅಮಲ ರೋಗ ಅಥವಾ ಆಲ್ಕೋಹಾಲಿಸಂ ಎಂದು ಹೇಳ್ತೇವೆ. ಯಾರಿಗೆ ಕುಡಿತದ ಮಾನಸಿಕ ಸೆಳೆತ ಇದೆ ಅದನ್ನು ನಾವು ಆಬ್ಸೆಷನ್ ಎಂದು ಹೇಳ್ತೇವೆ, ಸೆಳೆತ ಧೂಳು ಎಂದು ಹೇಳ್ತೇವೆ. ಈ ರೀತಿ ಮಾನಸಿಕ ಸೆಳೆತ ಧೀರು ಆಬ್ಸೆಷನ್ ಯಾರಿಗೆ ಇದೆಯೋ ಆತನು ಒಂದು ಕಾಯಿಲೆ ಕಾಯಿಲೆ ಹೆಸರು ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆಯ ನಮಗೆ ತಿಳಿಸಿದಂತೆ 1956 ಆಲ್ಕೋಹಾಲಿಸಂ ಅನ್ನು ಹೇಳುತ್ತದೆ. ಹಾಗಾದ್ರೆ ಈ ಮದ್ಯಪಾನ ರೋಗ ಅಥವಾ ಆಲ್ಕೋಹಾಲಿಸಂ, ಈ ಮದ್ಯಪಾನ ರೋಗಕ್ಕೆ ಏನು ಲಕ್ಷಣಗಳಿವೆ? ಮುಖ್ಯವಾಗಿ ನಾನೀಗ ಹೇಳಿದೆ, ಯಾರಿಗೆ ಕುಡಿತದ ಮಾನಸಿಕ ಸೆಳೆತ ಇದೆ, ಒತ್ತಡ ಇದೆ, ಅಬ್ಸೆಷನ್ ಇದೆ, ಆತನಿಗೆ ಒಂದು ಬಿಡಿಸಿಕೊಳ್ಳಲಾಗದ ಸಮಸ್ಯೆ ಉಂಟಾಗುತ್ತೆ, ಆತನು ಒಂದು ಕಾಯಿಲೆಯಿಂದ ಬಳಲುತ್ತಾನೆ ಎಂದು ಹೇಳುತ್ತೆ. ಕೇವಲ ಆತನು ಮಾನಸಿಕ ಕುಡಿತ ಸೆಳೆತದಿಂದ ಬಳಲು, ಆದರೆ ಇನ್ನೊಂದು ವಿಚಾರ ಕೂಡ ಆತನಲ್ಲಿ ಇದೆ. ದೊಡ್ಡ ಸಮಸ್ಯೆ ಏನೆಂದರೆ, ಆ ವ್ಯಕ್ತಿ ತನ್ನ ಕುಡಿತದ ಸೆಳೆತವನ್ನು ಪರಿಹರಿಸುವಕ್ಕೋಸ್ಕರ ಅಥವಾ ಅಬ್ಸೆಷನ್ಗೆ ಒಳಗಾಗಿ ಆ ಕುಡಿತವನ್ನು ಕುಡಿಲಿಕ್ಕೆ ಹೋದ ಮೇಲೆ ಅವರ ದೇಹದಲ್ಲಿ ಒಂದು ರೀತಿಯ ಬದಲಾವಣೆ ಆಗ್ತದೆ. ನಾವು ಅದನ್ನು ಫಿಸಿಕಲ್ ಎಲರ್ಜಿ ಅಂತ ಹೇಳ್ತೇವೆ. ಕೆಲವರಿಗೆ ಸ್ವಲ್ಪ ಮದ್ಯಪಾನ ಮಾಡಿದ ನಂತರ ಆತನ ದೇಹದ ಪರಿಸ್ಥಿತಿ ಅಂದ್ರೆ ಆತನ ದೇಹವು ಜಾಸ್ತಿ ಜಾಸ್ತಿ ಕುಡಿತವನ್ನು ಕೇಳುತ್ತದೆ, ಕ್ರೇವಿಂಗ್ ಅಂತ ಹೇಳ್ತೇವೆ, ಆಲ್ಕೋಹಾಲಿಕ್ ಕ್ರೇವಿಂಗ್. ಸ್ವಲ್ಪ ಕುಡಿದ ಮೇಲೆ ಆ ವ್ಯಕ್ತಿಗೆ ಆತನು ಸಮಾಧಾನ ಪಡೆಯುವುದಿಲ್ಲ, ಜಾಸ್ತಿ ಜಾಸ್ತಿ ಕುಡಿತ ಆತನ ದೇಹ ಇಳಿಯಲಿಕ್ಕೆ ಅಥವಾ ಕುಡಿಲಿಕ್ಕೆ ಆತನನ್ನು ಪ್ರೇರೇಪಿಸುತ್ತದೆ. ಇದಕ್ಕೆ ನಾವು ಫಿಸಿಕಲ್ ಎಲರ್ಜಿ ಎಂದು ಹೇಳ್ತೇವೆ. ಯಾರಿಗೆ ತನ್ನ ಅಬ್ಸೆಷನ್ಗೆ ಕುಡಿತದ ಸೆಳೆತಕ್ಕೆ ಒಳಗಾಗಿ ಸ್ವಲ್ಪ ಕುಡಿದ ಮೇಲೆ ಆತನ ದೇಹದೊಳಗೆ ಕುಡಿತ ಹೋದ ಮೇಲೆ ಇನ್ನೂ ಕೂಡ ಕುಡಿಯಬೇಕೆಂದು ಯಾರಿಗೆ ಅನಿಸುತ್ತದೆಯೋ ಆ ವ್ಯಕ್ತಿಗೆ ಒಂದು ಖಂಡಿತವಾಗಿಯೂ ಕಾಯಿಲೆ ಇದೆ ಅಂದರೆ ಆ ವ್ಯಕ್ತಿಗೆ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎರಡು ವಿಚಾರಗಳು ನಾವು ಹೇಳ್ಬೋದು. ಒಂದನೇದಾಗಿ ಒಂದು ಕುಡಿತದ ಮಾನಸಿಕ ಸೆಳೆತ, ಇನ್ನೊಂದು ಕುಡಿತ ಆತನ ದೇಹದಲ್ಲಿ ಹೋದ ತಕ್ಷಣ ಆತನಲ್ಲಿರುವ ಕ್ರಿಯೆಯು ಆ ದೈಹಿಕ ಕ್ರಿಯೆ ಉಲ್ಬಣವಾಗಿ ಜಾಸ್ತಿ ಜಾಸ್ತಿ ಕುಡಿಯುವುದು. ಮುಂದೆ ಇನ್ನೊಂದು ವಿಚಾರ ಇದೆ ಏನೆಂದ್ರೆ, ಒಂದು ಕಡೆ ಕುಡಿದ ಮೇಲೆ ಮದ್ಯಪಾನ ಸೇವಿಸಿದ ಮೇಲೆ ಆತನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗ್ತದೆ, ಅವನ ವ್ಯಕ್ತಿತ್ವ ಬದಲಾಗ್ತದೆ. ಆತನು ಮಾತನಾಡುವ ಶೈಲಿ, ಆತನಲ್ಲಿ ಆತನ ನಡತೆ, ಆತನ ಹಲವಾರು ವಿಚಾರಗಳು ಅಲ್ಲಿ ಅವನನ್ನು ತೊಂದರೆಗೆ ಸಿಲುಕಿಸುತ್ತದೆ. ಆದುದರಿಂದ ಈ ರೀತಿ ಯಾರಿಗೆ ಆಗ್ತದೆ, ಮೊಟ್ಟ ಮೊದಲು ಸೆಳೆತ, ನಂತರ ಕುಡಿತ ಆದ ಮೇಲೆ ಪುನಃ ಪುನಃ ಕುಡಿದು, ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ಆತನ ವ್ಯಕ್ತಿತ್ವ ಬದಲಾಗುತ್ತದೆ. ಹೀಗೆ ಬಂಧುಗಳು, ಈ ರೀತಿ ಯಾರಿಗೆ ತೊಂದರೆ ಉಂಟಾಗುತ್ತದೆ ಆತನಿಗೆ ಖಂಡಿತವಾಗಿಯೂ ಆತನು ಕುಡಿತದ ಮಾನಸಿಕ ಸೆಳೆತದಿಂದ ಅಥವಾ ಕುಡಿತದ ಒಂದು ಕಾಯಿಲೆಯಾಗಿ ಪರಿಣಮಿಸುತ್ತದೆ. ಸ್ನೇಹಿತರೆ, ಈ ರೀತಿ ಎಲ್ಲರಿಗೂ ಆಗುವುದಿಲ್ಲ. ಮದ್ಯಪಾನ ಮಾಡಲು ಯಾರು ಹೋಗುವುದಿಲ್ಲ, ಅಥವಾ ಯಾರಿಗೂ ಕುಡಿತ ಮಾಡಬೇಕೆಂಬ ದೊಡ್ಡ ಸೆಳೆತ ಇಲ್ಲ, ಅಥವಾ ಕುಡಿದ ಮೇಲೆ ಯಾರಿಗೆ ಈ ರೀತಿ ಉಂಟಾಗ್ತದೆ ಇದು ಎಲ್ಲರಿಗೂ ಉಂಟಾಗುವುದಿಲ್ಲ. ನಮಗೆ ನಾವು ನೋಡ್ತೇವೆ, ತುಂಬಾ ಮಂದಿ ನಿಯತವಾಗಿ ಕುಡಿತಾರೆ, ಬೇಕಾದ್ರೆ ಕುಡಿತಾರೆ, ಕುಡಿತವನ್ನು ನಿಲ್ಲಿಸ್ತಾರೆ,
ಅಥವಾ ಕುಡಿದ ಮೇಲೆ ಅವರಿಗೆ ದೊಡ್ಡ ಸಾಮರ್ಥ್ಯ

ಉಂಟಾಗುವುದಿಲ್ಲ. ಆದರೆ ಕುಡಿದ ಮೇಲೆ ಯಾರಿಗೆ ಈ ರೀತಿ ತೊಂದರೆ ಆಗ್ತದೆ? ತುಂಬಾ ಮಂದಿಗೆ. ಇದು ಒಂದು ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಅಂಕಿಅಂಶಗಳ ಪ್ರಕಾರ ನೂರು ಮಂದಿ ಕುಡಿದ್ರೆ ಸರ್ವಸಾಮಾನ್ಯ 80% ಜನರಿಗೆ ಏನಾಗುದಿಲ್ಲ, ಆದ್ರೆ 20% ಜನರಿಗೆ ತೊಂದರೆ ಉಂಟಾಗ್ತದೆ ಅಂತ ಹೇಳ್ತಾರೆ. 20% ಜನರು ನಾವು ಯಾರೆಂದಿಗೆ ಗುರುತಿಸಿಕೊಳ್ಳೋಣ. ನಾನೀಗ ಹೇಳಿದ ಮೂರು ವಿಚಾರಗಳು ಯಾರಲ್ಲಿ ಇದೆಯೋ ಅವರು ಈ ಸಮಸ್ಯೆಗೆ ಅಥವಾ ಈ ಕಾಯಿಲೆಗೆ ಒಳಗಾಗಿದ್ದಾರೆ ಸ್ಪಷ್ಟವಾಗಿ ಹೇಳಬಹುದು. ನೋಡಿ, ಇದರಲ್ಲಿ ಮೂರು ವಿಚಾರಗಳು ನಾವು ಗಮನಿಸಬೇಕಾಗ್ತದೆ. ಒಂದು ಮಾನಸಿಕ ಆಯಾಮ, ಆ ಸೆಳೆತ. ಇನ್ನೊಂದು ದೈಹಿಕ ಆಯಾಮ, ಅದರಲ್ಲಿ ಆ ದೈಹಿಕ ಎಲರ್ಜಿ ಇದೆ. ಮತ್ತು ಮುಖ್ಯವಾಗಿ ಆಧ್ಯಾತ್ಮಿಕ ಆಯಾಮ ಎಂದು ಹೇಳ್ತೇವೆ. ನಾವು ಮನುಷ್ಯರು, ಮನುಷ್ಯ ಸ್ವಭಾವದವರು, ನಾವು ಈ ಭೂಲೋಕಕ್ಕೆ ಬರುವಾಗ ಎಲ್ಲ ರೀತಿಯ ದೈವಿಕ ಸದ್ಗುಣಗಳನ್ನು ತೆಗೆದುಕೊಂಡು ಬಂದವರು. ನಮ್ಮ ಎಲ್ಲರಲ್ಲಿಯೂ ಆ ಸದ್ಗುಣಗಳು ಇವೆ, ಒಳ್ಳೆಯ ವಿಚಾರಗಳಿವೆ. ಆದರೆ ಕಾರಣಾಂತರಗಳಿಂದ ಈ ದೈವಿಕ ಗುಣಗಳು, ಈ ಸದ್ಗುಣಗಳು ಎಲ್ಲಿಯೂ ತಿರುಗುತ್ತವೆ. ಅದಕ್ಕೆ ಹಲವಾರು ಕಾರಣಗಳಿವೆ. ನಮ್ಮ ಕೌಟುಂಬಕ್ಕೆ ಹಿನ್ನೆಲೆ ಇರಬಹುದು, ಅಥವಾ ಇಲ್ಲಿನ ಕೆಲವು ಪರಿಣಾಮದಂದೆಲ್ಲ ಇರಬಹುದು, ಸಾಮಾಜಿಕ ವಿಚಾರಗಳಿಂದಿರಬಹುದು, ನಮ್ಮ ನಾವು ಬೆಳೆದುಕೊಂಡು ಬಂದ ರೀತಿಯಲ್ಲಿ ಇರಬಹುದು. ಎಲ್ಲಿಯಾದ್ರೂ ಕೆಲವು ಸಮಸ್ಯೆಗಳು ಆ ವ್ಯಕ್ತಿಯ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬಿದ್ದು ಆತನ ಈ ಸದ್ಗುಣಗಳು ಎಲ್ಲೂ ತಿರುಚಿ ಆತನು ತಾನು ಮಾಡಬಾರದು ಅಥವಾ ಮಾಡಲು ಇಚ್ಛಿಸದ ವಿಚಾರಕ್ಕೆ ಬಲಿಯಾಗಿ ಮುಂದೆ ಆತನು ಮದ್ಯಪಾನದ ಸಮಸ್ಯೆಗೆ ಒಳಗಾಗುತ್ತಾನೆ. ಮುಂದೆ ಅದು ದೊಡ್ಡ ಸಮಸ್ಯೆಗೆ ಅದು ಆತನಿಗೆ ಕಾಡುತ್ತದೆ. ಈಗ ಈ ವಿಚಾರ ಬಹುಶಃ ನಮ್ಮಲ್ಲಿ ಹೆಚ್ಚಿನವರಲ್ಲಿ ನಾವು ನೋಡ್ತೇವೆ. ಈ ಇದೊಂದು ಕಾಯಿಲೆ, ಇದೊಂದು ತೊಂದರೆ ಹೆಚ್ಚಿನವರಲ್ಲಿ ಬೆಳೆಯುತ್ತದೆ, ಅದು ಗೊಂದಲಮಯ ಆಗ್ತದೆ. ಆದರೆ ಹೆಚ್ಚಾಗಿ ಯಾರೇ ವ್ಯಕ್ತಿ ಈ ರೀತಿ ಸಮಸ್ಯೆಗಾದ ಒಳಗಾದ ವ್ಯಕ್ತಿ ಅದನ್ನು ಆತನು ಒಪ್ಪಿಕೊಳ್ಳಿಕ್ಕೆ ಸಿದ್ಧನೇ ಇರುವುದಿಲ್ಲ, ಆತನು ಅದನ್ನು ನಿರಾಕರಿಸ್ತಾರೆ. ನನ್ನಲ್ಲಿ ಅದು ನಿರಾಕರಣೆಯ ವಿಚಾರ ಇದೆ, ದೊಡ್ಡ ಮಟ್ಟದ ನಿರಾಕರಣೆ ಇದೆ. ತನಗೆ ಈ ರೀತಿ ಸಮಸ್ಯೆ ಇದೆ, ತನಗೆ ಈ ರೀತಿ ತೊಂದರೆ ಇದೆ, ತನಗೆ ಈ ರೀತಿ ರಗಳೆಗಳು ಇವೆ. ಸರ್ವಸಾಮಾನ್ಯ ಯಾರೇ ಇಲ್ಲಿ ಮದ್ಯಪಾನದ ಸಮಸ್ಯೆಯಿಂದ ಬಳಲುತ್ತಿರುವ ವ್ಯಕ್ತಿ ಇಲ್ಲಿ ಆತನು ಒಪ್ಪಿಕೊಳ್ಳುತ್ತಿದೆ, ಆತನು ಅದನ್ನು ನಿರಾಕರಿಸ್ತಾನೆ. ಮತ್ತೆ ಆತನು ತನ್ನ ಕುಡಿಕರಬೇಕು ಯಾರಾದರೂ ಆತನಿಗೆ ಉದ್ಯೋಗವಾದಿ ಹೇಳಿದರೆ ಅಥವಾ ಆತನ ಸಮಸ್ಯೆಯನ್ನು ಆತನಿಗೆ ತಿಳಿಸಿದರೆ ಅದನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತಾನೆ ಮಾತ್ರ ಅಲ್ಲ, ಇಲ್ಲ ನಾನು ಅದನ್ನು ನಿಲ್ಲಿಸಬಲ್ಲೆ ಎಂಬ ಒಂದು ಹಠಕ್ಕೆ ಬಿಡುತ್ತಾರೆ. ಇದು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕೆಂಬ ವಿಚಾರ ಏನೆಂದರೆ ಆತನ ಒಂದು ಕಾಯಿಲೆಗೆ ಒಳಗಾಗಿದ್ದಾರೆ. ಈಗ ನಮಗೆ ಒಂದು ಕಾಯಿಲೆಗೆ ನಾವು ಒಳಗಾದರೆ ಇವತ್ತು ಯಾವುದೇ ಇರಬಹುದು, ಒಂದು ಮದ್ಯಪಾನ ಕಾಯಿಲೆ ಅಂತ ಬೇರೆ ಯಾವುದು ಜ್ವರ ಇರಬಹುದು, ಕ್ಯಾನ್ಸರ್ ಕಾಯಿಲೆ, ಯಾವುದೇ ಕಾಯಿಲೆಗೆ ನಾವು ಒಳಗಾದರೂ ಆ ಕಾಯಿಲೆಯನ್ನು ನಾವು ಸ್ವಂತ ನಮ್ಮ ಸ್ವಶಕ್ತಿಯಿಂದ ಗುಣಪಡಿಸಲಿಕ್ಕೆ ಆಗೋದಿಲ್ಲ. ನಾವೆಷ್ಟೋ ಗಟ್ಟಿ ಮನಸ್ಸು ಮಾಡಿ ನಮ್ಮಲ್ಲಿ ಒಂದು ವಿಲ್ ಪವರ್ ಅಂಗಡಿ ನಾವಿದೆ ಎಂದು ತಿಳಿಸ್ತೇವೆ. ನಾನು ನನ್ನ ವಿಲ್ ಪವರ್ ಇಂದ, ಸ್ವ ಇಚ್ಛೆಯಿಂದ ಈ ಕುರಿತು ನಿಲ್ಲಿಸುತ್ತೇನೆ ಅಥವಾ ನಾನು ಸ್ವೀಕಾರ ಮಾಡುವ ಅಮಲನ್ನು ನಿಲ್ಲಿಸುತ್ತೇನೆ ಎಂಬ ಒಂದು ಸಾಮಾಜಿಕ ಚಿಂತನೆ ಎಲ್ಲರಲ್ಲಿ ಇದೆ. ಸಾಮಾನ್ಯವಾಗಿ ಎಲ್ಲ ಮನುಷ್ಯನು ತನ್ನ ಸ್ವಶಕ್ತಿಯ ಮೇಲೆ ಹೊಂದಿಕೊಂಡು ಇವತ್ತು ದಿನವನ್ನು ಸಾಗಿಸುತ್ತಾನೆ ಮಾತ್ರ ಅಲ್ಲ, ಆತನು ತನ್ನ ಕುಡಿತವನ್ನು ನಿಲ್ಲಿಸಬಲ್ಲೆ ಎಂಬ ಒಂದು ದೊಡ್ಡ ವಿಚಾರಕ್ಕೆ ಬಂದು ತಳುತ್ತಾರೆ. ಆದುದರಿಂದ ಆ ವ್ಯಕ್ತಿಯಲ್ಲಿ ಆ ನಿರಾಕರಣೆ ಇದೆ ಮಾತ್ರ ಅಲ್ಲ, ತಾನು ತನ್ನ ಕುಡಿತವನ್ನು ಅಥವಾ ಸೇವಿಸುವ ಅಮಲವನ್ನು ನಿಲ್ಲಿಸುತ್ತೇನೆ ಎಂಬ ಒಂದು ಕ್ರಾಂತಿಗೆ ಒಳಗಾಗಿದ್ದರಿಂದ ಆತನು ಯಾವುದೇ ರೀತಿಯ ಬುದ್ಧಿವಾದ ಇರಲಿ ಆತನು ಸ್ವೀಕರಿಸಲಿಕ್ಕೆ ಸಿದ್ಧನಿರುವುದಿಲ್ಲ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ವಿಚಾರ ಏನಂದ್ರೆ ಬಂದು ಆತನು ಕೇವಲ ಈ ಕುಡಿತದ ವಿಚಾರದಲ್ಲಿ ತಾನು ಕುಡಿತ ನಿಲ್ಲಿಸೋದಲ್ಲ ಎಂಬ ಭ್ರಮಣೆಗೆ ಒಳಗಾದುದರಿಂದ ಆತನು ಅದನ್ನು ಯಾವುದೇ ಹೊರಗಿನ ಸಹಾಯ ತೆಗೆದುಕೊಳ್ಳಲಿಕ್ಕೆ ಸಿದ್ಧನಿಲ್ಲ. ಮುಖ್ಯವಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಏನೆಂದ್ರೆ ನಾನು ಹೇಳಿದೆ ಈಗ ಯಾವುದೇ ಒಂದು ಕಾಯಿಲೆ ಇರಲಿ, ಯಾವುದೇ ರೋಗ ಇರಲಿ, ಆ ವ್ಯಕ್ತಿ ತನ್ನ ಸ್ವಶಕ್ತಿಯಿಂದ ಆ ಕಾಯಿಲೆಯನ್ನು ಆತನ ಗುಣಪಡಿಸಲಿಕ್ಕೆ ಆಗುದಿಲ್ಲ. ಈಗ ಜ್ವರ ಬಂದ್ರೆ ನಾವು ನಮ್ಮ ಸ್ವಂತ ಶಕ್ತಿಯಿಂದ, ಸ್ವಂತ ಇಚ್ಛೆಯಿಂದ, ವಿಲ್ ಪವರ್ ಇಂದ ನಾವು ಆ ಜ್ವರವನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಈ ರೀತಿ ಈ ಕಾಯಿಲೆಯನ್ನು ಕೂಡ ಸ್ವಶಕ್ತಿಯಿಂದ, ಸ್ವ ಇಚ್ಛೆಯಿಂದ ಅಥವಾ ವಿಲ್ ಪವರ್ ಇಂದ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಈ ಕಾಯಿಲೆಗೆ ಯಾವುದೇ ಔಷಧೋಪಚಾರ ಇಲ್ಲ ಮಾತ್ರ,

ಔಷಧಿಯಿಂದ ಇದನ್ನು ಗುಣಪಡಿಸಲಿಕ್ಕಾಗುವುದಿಲ್ಲ. ಏಕೆಂದರೆ ಈ ಕಾಯಿಲೆ ಮೂರು ಆಯಾಮಗಳಿಂದ ಕೂಡಿದೆ, ಮಾನಸಿಕ, ದೈಹಿಕ ಹಾಗೂ ಆಧ್ಯಾತ್ಮಿಕ ವಿಚಾರಗಳಿಂದ ಕೂಡಿದ್ರಿಂದ ಈ ವ್ಯಕ್ತಿ ಹೊರಗಿನ ಸಹಾಯ ತೆಗೆದುಕೊಳ್ಬೇಕು. ಮುಖ್ಯವಾಗಿ ಇಂತಹ ಸಮಸ್ಯೆಗೆ ಒಳಗಾದ ವ್ಯಕ್ತಿಗೆ ಅಲ್ಕೋಹಾಲಿಕ್ ಎಂಬ ಬಾಂಧವ್ಯವನ್ನು ಕಲಸಿಕ್ಕಿದೆ. ಈ ಫೆಲೋಶಿಪ್ ಅಲ್ಲಿ ಆ ವ್ಯಕ್ತಿ ಬಂದು ಅಲ್ಲಿ ಅವನು ಬಂದು ಏನು ಮಾಡಬೇಕಾಗಿಲ್ಲ, ಅವನಿಗೆ ಧೈರ್ಯ ಕೊಡ್ತಾರೆ, ಅವನಿಗೆ ಬುದ್ಧಿವಾದ ಹೇಳುವುದಿಲ್ಲ, ಅವನ ವಿಚಾರಣೆ ಮಾಡಬೇಕು ಅಥವಾ ಆತನಿಗೆ ಏನೋ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಕೇವಲ ಅಲ್ಲಿ ಬಂದು ಸೀಮಿತತೆ ಪಡೆದ ಸದಸ್ಯರು ತಮ್ಮ ಅನುಭವ, ಬಲ ಮತ್ತು ಭರವಸೆಯ ಮುಖಾಂತರ ಅವರು ತಮ್ಮ ಅನುಭವಗಳನ್ನು ನೀಡ್ತಾರೆ. ಸರಿಯಾಗಿ ಆಲಿಸಿದೆ, ಅವರು ಪಟ್ಟ ಆ ಬಲ ಮತ್ತು ಭರವಸೆಯನ್ನು ಸ್ವೀಕರಿಸಿದರೆ ಆ ಗುಂಪಿನಲ್ಲಿ ಇರಬೇಕು, ಆತನಿಗೆ ಉಳಿತ ನಿಲ್ಲಿಸಲಿಕ್ಕೆ ಆಗ್ತದೆ. ನಿಲ್ಲಿಸಿದ್ದಾರೆ, ತುಂಬಾ ಮಂದಿ ಇದ್ದಾರೆ. ಇದು ಒಂದು ಏನ್ ಹೇಳ್ತೀವಿ ಬಂಧುಗಳೇ, ನಾವು ಇದನ್ನು ಹೇಳುವಾಗ ಸ್ವಲ್ಪ ಇದು ಏನು ಯಾರಿದ್ದು ಮಾತು ಕೇಳಿ ನನ್ಗೆ ಕುಡಿತ ನಿಲ್ಲಿಸ್ಲಿಕ್ಕೆ ಆಗ್ತದ, ಮಾತು ಕೇಳಿ ಕುಡಿತ ನಿಲ್ಲಿಸುದಲ್ಲ. ನಾವು ಒಂದು ಸಮಸ್ಯೆ ಇಟ್ಟುಕೊಂಡು ಬರುವಾಗ ಅಲ್ಲಿ ಇದರ ಮೊದಲು ಸಮಸ್ಯೆಯನ್ನು ಪರಿಹರಿಸಿಕೊಂಡ ವ್ಯಕ್ತಿಗಳು ನಮಗೆ ಸಹಾಯ ಮಾಡ್ತಾರೆ. ಈಗ ನಾನು ಉದಾಹರಣೆಗೆ ಒಂದು ನಮ್ಮ ವೈದ್ಯರ ಹತ್ರ ಯಾವುದೇ ನಮ್ಮ ಸಮಸ್ಯೆಯನ್ನು ಹೇಳಿದಾಗ ನಮ್ಗೆ ಕೆಲವು ರೀತಿಯ ಪರಿಹಾರವನ್ನು ಹೇಳ್ತಾರೆ. ಇಲ್ಲಿ ಕೂಡ ಹಾಗೆ ಅಲ್ಲಿ ಸದಸ್ಯರು ಇತರೆ ಸದಸ್ಯರು ತಮ್ಮ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಂಡ್ರು ಅದರ ಬಗ್ಗೆ ಅವರು ಅನುಭವ ಕೊಡ್ತಾರೆ. ಮುಖ್ಯವಾಗಿ ಇಲ್ಲಿ ಅವರು ಆ ಗುಂಪಿನಲ್ಲಿ ಒಂದು ಉನ್ನತ ಶಕ್ತಿಯನ್ನು ನಂಬುತ್ತಾರೆ. ಇಲ್ಲಿ ಜಾತಿ, ಧರ್ಮ, ಕುಲ, ಗೋತ್ರ, ರಾಜ್ಯಕ್ಕೆ ಏನಿಲ್ಲ. ಆದರೆ ಈ ಸಭೆಯಲ್ಲಿ ಅವರು ಮೊತ್ತ ಮೊದಲು ಹೇಳ್ತಾರೆ, ನೀವು ನಮ್ಮ ಅನುಭವವನ್ನು ಆಲಿಸು, ನಮ್ಮ ಜೊತೆಗಿರು, ಈ ಗುಂಪಿನಲ್ಲಿ ಇರು. ನಮ್ದು ಒಂದು ಕಾರ್ಯಕ್ರಮ ಇದೆ, ಒಂದು 12 ಮೆಟ್ಟಿಲುಗಳ ಕಾರ್ಯಕ್ರಮ ಇದೆ, 12 ಹಂತಗಳ ಒಂದು ಕಾರ್ಯಕ್ರಮ. ಆ ಹಂತಗಳ ಕಾರ್ಯಕ್ರಮವನ್ನು ನಾನು ಒಂದು ಸುಲಭವಾಗಿ ಹೇಳುವುದಾದರೆ ಆ 12 ಹಂತದ ಕಾರ್ಯಕ್ರಮ ಮೂರು ವಿಚಾರಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಮೊತ್ತ ಮೊದಲು ನಾವು ಒಂದು ಉನ್ನತ ಶಕ್ತಿಯ ಮೇಲೆ ನಂಬಿಕೆ ಇಡಬೇಕು. ಅದು ಉನ್ನತ ಶಕ್ತಿ ಯಾವ ಗುಂಪಿಗೆ ನೀನು ಸೇರಿಸಿ ಆ ಗುಂಪನ್ನೇ ನೀನು ಒಂದು ಉನ್ನತ ಶಕ್ತಿಯನ್ನು ಸ್ವೀಕಾರ ಮಾಡ. ಮಾತ್ರ ಅಲ್ಲ, ಅಲ್ಲಿ ನೀವು ಒಂದು ವ್ಯಕ್ತಿಗತ ಶಕ್ತಿ ನಂಬಬಹುದು. ಒಂದು ದೇವರನ್ನು ನಂಬಿ ದೇವರ ಆ ದೇವರ ಮೇಲೆ ನಾವು ನಂಬಿಕೆ ಇಡಬೇಕು. ನಮ್ಮ ನಮಗೊಂದು ಸಮಸ್ಯೆಯಿಂದ ನಾವು ತೊಂದರೆಗೊಳಗಾಗಿದ್ದು, ನಮ್ದು ಪೀಡೆಗೊಳಗಾಗಿದ್ದು, ಇದು ಮಾನಸಿಕ ಪೀಡೆ, ಮಾನಸಿಕ ಒಂದು ತೊಂದರೆಗೊಳಗ ವ್ಯಕ್ತಿಗಳಾದ ನಾವು ಇಟ್ಟುಕೊಂಡು ಸರಿಯಾಗಿ ಅರ್ಥ ಆಗ್ತದೆ. ಏಕೆಂದ್ರೆ ನಮ್ಮ ಮಾನಸ್ಸಿನಲ್ಲಿರುವ ಕುಡಿತದ ಗುಂಗನ್ನು ಅಬ್ಸೆಷನ್ ಅನ್ನು ಬಹುಶಃ ಭಗವಂತನೇ ತೆಗಿಬೇಕಾಗ್ತದೆ. ಬಹುಶಃ ಎಲ್ಲ ನಿಜವಾಗಿ ಅವ್ರು ತೆಗಿತಾರೆ, ಮತ್ತೆ ಅದಕ್ಕೆ ಬೇಕಾದಷ್ಟು ಪುರಾವೆಗಳು ಆ ಸಭೆಯಲ್ಲಿ. ಇಂದು ಅಲ್ಕೋಹಾಲಿಕ್ಸ್ ಅನಾನಿಮಸ್ ಸಭೆ ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಾದ್ಯಂತ ನಡೀತದೆ. ಹೆಚ್ಚು ಕಡೆ 1 ಕೋಟಿ ಜನರು ಇದರ ಸದಸ್ಯರಿದ್ದಾರೆ. ಮಾತ್ರ ಅಲ್ಲ, ಅಷ್ಟು ಮಂದಿ ಕೂಡ ಕುಡಿತದಿಂದ ದೂರ ನಿಂತು ಒಂದು ಒಳ್ಳೆ ಬದುಕನ್ನು ಇವತ್ತು ಬದುಕ್ತಾ ಇದ್ದಾರೆ, ಒಂದು ಒಳ್ಳೆ ಜೀವನ ನಡೆಸ್ತಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಈ ಸಭೆಯನ್ನು ನಂಬು, ಈ ಕಾರ್ಯಕ್ರಮವನ್ನು ನಂಬು, ಅಥವಾ ಒಂದು ಉನ್ನತ ಶಕ್ತಿಯನ್ನು ನಂಬು, ಅಥವಾ ಒಂದು ಭಗವಂತನೇ ಓಕೆ ನಂಬುದು, ಅವರ ಮೇಲೆ ಒಂದು ವಿಶ್ವಾಸ ಇದೆ. ನಿನ್ನ ಈ ಮಾನಸಿಕ ಕುಡಿತದ ಗುಂಗನ್ನು ಅದು ನಿವಾರಿಸುತ್ತದೆ ಇಲ್ಲಿ ನಂಬಿಕೆ, ಅದು ಮತ್ತೆ ಆಗ್ತದೆ ಬಂದು. ಮತ್ತೆ ಎರಡನೇದಾಗಿ ಅವ್ರು ಹೇಳ್ತಾರೆ ಇನ್ನೊಂದು ವಿಚಾರ, ಬಹಳ ಅಗತ್ಯವಾದ ವಿಚಾರ ಏನೆಂದ್ರೆ ಒಂದು ಆತ್ಮಾವಲೋಕನ ಮಾಡಿಕೊಡು. ಮಧ್ಯರೋಗಿ ಪಾಪಿ ಅಲ್ಲ, ಮಧ್ಯರೋಗಿಗೆ ಒಂದು ಸಮಸ್ಯೆ ಇದೆ ಅಥವಾ ಎಲ್ಲೂ ಕೆಲವು ತೊಂದರೆಗಳನ್ನು ತನ್ನ ಮೈನಲ್ಲಿ ಎಳೆದುಕೊಂಡಿದ್ದಾರೆ, ಬೇಕೆ ತಿಳಿಯಲ್ಲ. ಆತನಲ್ಲಿ ಕೆಲವು ದೋಷಗಳು ಇವೆ, ಆತನಲ್ಲಿ ಕೆಲವು ನ್ಯೂನತೆಗಳಿವೆ. ಅದು ಆತನ ಒಪ್ಪಿಕೊಳ್ಳಬೇಕು, ಆತನ ದೋಷಗಳನ್ನು ಅಥವಾ ನ್ಯೂನ ಒಪ್ಪಿಕೊಳ್ಬೇಕು. ಹೌದು, ನನ್ನಲ್ಲಿ ಈ ರೀತಿ ಕೆಲವು ನ್ಯೂನತೆಗಳಿವೆ, ಇರಬಹುದು ಕೀಳರಿಮೆ, ನಾಚಿಕೆ ಅಥವಾ ದೋಷಗಳ ರೂಪದಲ್ಲಿ ಅಪ್ರಾಮಾಣಿಕತೆ, ಅಹಂಭಾವ ಅಥವಾ ಏನ್ ಹೇಳ್ತೇವೆ ನಾವು ಶ್ರೇಷ್ಠರೆಂದು ನಮ್ಮನ್ನು ನಾವು ಬಣ್ಣಿಸಿಕೊಳ್ಳುವುದು ಅಥವಾ ನಮಗೆ ಯಾರಿಗೆ ಹಂಗಿಲ್ಲ ಅಂತ ಹೇಳಿ ಇಷ್ಟದೆಲ್ಲ ಕೆಲವು ತೊಂದರೆಗಳಿಂದ ಆತನು ಬಳಲುತ್ತಾರೆ. ಅದನ್ನು ಆತನ ಮನಸ್ಸಲ್ಲಿ ಒಪ್ಪಿಕೊಳ್ಳಿಕ್ಕೆ ಇಲ್ಲಿ ಸಹಾಯ ಮಾಡ್ತಾರೆ, ತನ್ನ ಆತ್ಮಾವಲೋಕನವನ್ನೇ ಮಾಡಿಕೊಳ್ಳಿಕ್ಕೆ ಅವರು ಇಲ್ಲಿ ಸಹಾಯ ಮಾಡ್ತಾರೆ. ನಾನು ಯಾವ ರೀತಿಯ ಒಂದು ಕನ್ನಡಿ ಮುಂದೆ ನಿಂತಿರ ಬಂಧುಗಳೇ, ನಾವು ಯಾರಲ್ಲಿ ನಮ್ಗೆ ನೋಡ್ಲಿಕ್ಕೆ, ಅದೇ ರೀತಿ ನಮ್ಮನ್ನು ನಾವು ನೋಡ್ಲಿಕ್ಕೆ ಇಲ್ಲಿ ಒಂದು ನಮ್ಗೆ ಒಂದು ಅವಕಾಶ ಬೇಕು. ಮತ್ತೆ ಕೊನೆಯದಾಗಿ ನನಗೆ ಇಲ್ಲಿ ಏನ್ ಸಿಕ್ಕಿದೆ, ನಾನು ಇವತ್ತು ಚೆನ್ನಾಗಿದ್ದೇನೆ. ಹೌದು ಚೆನ್ನಾಗಿದ್ದೆ, ನಾನು ನಿಜವಾಗಿ ನಾನೇ ಇವತ್ತೊಂದು ಉದಾಹರಣೆ, ನಾನು ಇವತ್ತು ಚೆನ್ನಾಗಿದ್ದೇನೆ. ನನಗಿವತ್ತು

ನನಗೊಂದು ಒಳ್ಳೆ ಜೀವನ ನನಗೆ ಇವತ್ತು ನಡೆಸಲಿಕ್ಕೆ ಆಗ್ತದೆ ಈ ಆಲ್ಕೋಹಾಲಿಕ್ ನಾನ್ ಯೂನಿವರ್ಸ್ ಎಂಬ ಬಾಂಧವ್ಯದ ಸಭೆಗಳ ಆಧಾರದಲ್ಲಿ ನನಗೆ ಆಗಿದೆ. ಆದ್ರೆ ಇತರರಿಗೆ ಸಾಧ್ಯ ಇದೆ? ಖಂಡಿತ ಸರ್, ನನಗೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಇದ್ದು ನಾನು ಸಮಸ್ಯೆಯಿಂದ ಬಳಲುತ್ತಿದ್ದೆ, ಇವತ್ತು ಚೆನ್ನಾಗಿದ್ದೇನೆ, ಇದು ನಾನೊಂದು ಪುರಾವೆ ಎಂದು ಹೇಳಿ. ಹಾಗೆ ದುರ್ಬಿಸಿ ಬಳಲುವಂತೆ ಯುದ್ಧದಿಂದ ದೂರ ಆಗುದಿಲ್ಲ, ಯುದ್ಧ ಆಗ್ತದೆ ಅದು ಖಂಡಿತ ಆಗಿದೆ. ನಾನು ನೋಡಿದ್ದೀನಿ, ನನ್ನ ಕಣ್ಣೆದರುಗಳು ನೋಡಿದ್ದೀನಿ. ಏನೇ ಇರಲಿ, ಸಭೆಗೆ ಬಾಂಧವ್ಯದ ಸಭೆಗೆ ಯಾವುದೇ ರೀತಿ ನಾವು ನಾಚಿಕೆಯಲ್ಲಿ ಸಂಭವಿಸಿದ್ದೀವಿ. ಇಲ್ಲಿ ಎರಡು ವಿಚಾರಗಳಿವೆ. ಒಂದು ಅನಾಮಿಕತೆ ಇದೆ, ಅನಾಮಿಕತೆ ಇದೆ. ಅನಾಮಿಕತೆ ಅಂದ್ರೆ ಇಲ್ಲಿ ಬಂದವರ ಬಗ್ಗೆ ಹೊರಗಡೆ ಯಾರು ಏನ್ ಹೇಳುದು, ಯಾರು ಬಂದಿದ್ದಾರೆ, ಹೇಗೆ ಬಂದಿದ್ದಾರೆ, ಅವರು ಯಾರು, ಹೆಸರು, ವಿಳಾಸ ಅಂತ ಅವರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಹೊರಗಡೆ ಹೇಳುವುದಿಲ್ಲ, ಹೊರಗಡೆ ತಿಳಿಸುವುದಿಲ್ಲ, ಎಂತವ್ರು ಬಂದಿದ್ದಾರೆ ಅಂತ ಹೇಳುವುದಿಲ್ಲ. ಮತ್ತೆ ಕೆಲವು ಬಂಧುಗಳು ಅವರು ನೀಡಿದ ಅನುಭವದ ವಿಚಾರ ಕೆಲವು ಅವರ ಹೆಸರನ್ನು ಹೇಳದೆ ಹೊರಗಡೆ ಹೇಳ್ತಾರೆ, ವಿನಃ ಅವರ ಪರಿಚಯದಿಂದ ವಿಚಾರ ಹೇಳುವುದಿಲ್ಲ. ಯಾಕೆಂದ್ರೆ ಹೊರಗಡೆ ಹೇಳುವ ಉದ್ದೇಶವೇನೆಂದರೆ ಇನ್ಯಾರಿಗಾದರೂ ಅದ್ರ ಸಹಾಯ ಆಗಲಿ ಅಂದರೆ, ಮತ್ತೆ ಇಲ್ಲಿ ಯಾರೇ ಬರಲಿ ಅವರ ಅನುಮತ್ತನ್ನು ಕಾಪಾಡ್ತಾರೆ ಮಾತ್ರ ಅಲ್ಲ, ಇಲ್ಲಿ ಕೂಡ ಅವರ ವ್ಯಕ್ತಿತ್ವಕ್ಕೆ ಯಾವುದೇ ರೀತಿಯ ತೊಂದರೆ ಬಾರದಿದ್ದಾಗಿ ಇಲ್ಲಿ ಸದಸ್ಯರು ಇಲ್ಲಿಯ ಗುಂಪು ನಡೆಸಿಕೊಂಡು ಹೋಗ್ತಾರೆ. ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ ವಿಚಾರಗಳಿದೆ. ಇದು ನಾಚಿಕೆ ಕೊಡುವ ವಿಚಾರ ಅಲ್ಲ. ನನಗೊಂದು ಕಾಯಿಲೆ ಆದ್ರೆ ನಾನು ಅಲ್ಲಿ ವೈದ್ಯಕೀಯ ತಜ್ಞರಲ್ಲಿ ಹೋಗ್ತೇನೆ, ಔಷಧಿ ತಗೊಳ್ತೇನೆ, ಚಿಕಿತ್ಸೆ ತಗೊಳ್ತೇನೆ. ಇದೇ ರೀತಿ ಇದೊಂದು ಕಾಯಿಲೆ, ಈ ಕಾಯಿಲೆ ಎಲ್ಲರಿಗೆ ಬಾಧ್ಯತೆ, ನನಗೆ ಈ ಕಾಯಿಲೆ ಆಗಿದೆ ಅಂದ್ರೆ ನನಗೆ ಅರ್ಥ ಆದ್ರೆ ಖಂಡಿತವಾಗಿ ನಾನು ಯಾವುದೇ ವಿಚಾರವನ್ನು ನಾವು ಲಿಖಿಸದೆ ನನ್ನ ಒಳಿತನ್ನು ಮಾತ್ರ ನೋಡಿ ಕೇಸಿಗೆ ಮಾತ್ರ ಗಮನದಲ್ಲಿ ಇಟ್ಟುಕೊಂಡು ನಾನು ಈ ಸಭೆಯಲ್ಲಿ ಭಾಗವಹಿಸುತ್ತೇನೆ. ನಾನು ಭಾಗವಹಿಸಿದ್ರೆ ಖಂಡಿತವಾಗಿಯೂ ನಾನು ಚೇತರಿಸುತ್ತಾನೆ. ಪುನಃ ಹೇಳ್ತೇನೆ ಬಂಧುಗಳೇ, ಇದಕ್ಕೆ ಬೇಕಾದಷ್ಟು ಪುರಾವೆಗಳು, ಬೇಕಾದಷ್ಟು ಉದಾಹರಣೆಗಳು ನಮ್ಮಲ್ಲಿ ಇವೆ. ಆದುದರಿಂದ ನಮ್ಮ ಪರಿಚಯದಲ್ಲಿ ಯಾರಾದರೂ ಈ ರೀತಿಯ ಕುಡಿತದ ಸಮಸ್ಯೆ ಇದ್ರೆ ನಮ್ಮ ಎಲ್ಲಿಯೋ ನೀವು ಈಗ ನನಗೆ ಈ ಕಾರ್ಯಕ್ರಮ ಆಯೋಜಿಸಿದ ವ್ಯಕ್ತಿಗಳು ಹೇಳಿದ್ರೆ ಅವ್ರ ಎಲ್ಲಿ ಗುಂಪುಗಳು ಇವೆ ಅಂತ ಹೇಳ್ತಾರೆ, ಅಲ್ಲಿ ಆ ಗುಂಪುಗಳ ಸಭೆಗಳಿಗೆ ಆ ಮದ್ಯಪಾನದ ಸಮಸ್ಯೆಯಿಂದ ಬಳಲುತ್ತಿರುವ ವ್ಯಕ್ತಿಯನ್ನು ಒಂದು ಆರಂಭದ ಹಂತದಲ್ಲಿ ಕರೆದುಕೊಂಡು ಅವ್ರ ಜೊತೆ ನಾವು ಕುತ್ಕೊಳ್ಳೋಣ. ಏಕೆಂದ್ರೆ ಇದೀಗ ಅವನ ಕುಟುಂಬ ಬಳಲುತ್ತಿದೆ, ನೆನಪಿಟ್ಕೊಳ್ಬೇಕು. ಮದ್ಯಪಾನ ಮಾಡಿದ ವ್ಯಕ್ತಿ ಮಾತ್ರ ಬಳಲುತ್ತಿಲ್ಲ, ಆತನು ತನ್ನ ಕುಟುಂಬದ ಸದಸ್ಯರೊಡನೆ ಅವನಿಗೂ ತೊಂದರೆ, ಹಾಗೆ ಕುಟುಂಬದ ಸದಸ್ಯರು ಕೂಡ ತುಂಬಾ ತೊಂದರೆಗೊಳಗಾಗಿದ್ದಾರೆ. ಆದುದರಿಂದ ನಾವು ಮುಖ್ಯವಾಗಿ ಇವತ್ತೊಂದು ಕೆಲಸ ಮಾಡೋಣ ಏನೆಂದ್ರೆ ನಮ್ಮ ಪರಿಚಯದಲ್ಲಿ ನಮ್ಮ ಗುರುತಿನಲ್ಲಿ ಯಾರಾದರೂ ಕುಡಿತದ ಸಮಸ್ಯೆಯಿಂದ ಬಳಲೋರಿದ್ದರೆ ಅವರಿಗೆ ನಾವು ಈ ಸಭೆಗೆ ಕರೆದುಕೊಂಡು ಹೋಗುವ, ಅವರಿಗೆ ಸಹಾಯ ಮಾಡೋಣ, ಅವ್ರ ಕುಟುಂಬದವರಿಗೆ ಸಹಾಯ ಮಾಡೋಣ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಅಂದಾಜು ಪ್ರಕಾರ ಸರಿಸುಮಾರು ಒಂದು 500-600 ಗುಂಪುಗಳು ಇವೆ ಅಂತ ಕಾರ್ಯಕ್ರಮಗಳು ನಡೀತದೆ. ಒಂದು ಅಂಕಿಅಂಶಗಳ ಪ್ರಕಾರ ಸಾಧಾರಣ ಒಂದು 10,000 ಮಂದಿ ಇಲ್ಲಿ ಇದ್ದೇವೆ ನಾವು, ಅದು ಸೀಮಿತತೆ ಬದುಕುವರಿದ್ದೇವೆ. ಸೊ ಇದು ದೊಡ್ಡ ನಾಚಿಕೆ ಬಿಡುವಂತ ವಿಚಾರ ಅಲ್ಲ. ಕೆಲವರು ನಮ್ಗೆ ಬೆರಳು ತೋರಿಸಬಹುದು, ಅದು ಮುಖ್ಯ ಅಲ್ಲ. ನಮ್ಗೆ ಇದರಿಂದ ತೊಂದರೆ ಆಗಿದೆ, ನಾವು ಅದರಿಂದ ಮುಕ್ತರ, ನಾವು ಅದರಿಂದ ಹೊರಗೆ ಬರ್ತೀವಿ. ಈ ಉದ್ದೇಶದಿಂದ ಕುಡಿತದಿಂದ ದೂರ ನಿಂತು ಅದರಿಂದ ದೂರ ನಿಲ್ಲಿಕ್ಕೆ ಬೇಕೆ ಬಿದ್ದವರಿಗೆ ಅವ್ರಿಗೆ ಕೂಡ ಸಹಾಯ ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದರೆ ಖಂಡಿತವಾಗಿ ಬಂದಿದ್ರೆ ನಮ್ಗೊಂದು ಒಳ್ಳೆಯ ಬದುಕು ಸಿಗ್ತದೆ. ಅದಕ್ಕೆ ಪುನಃ ಹೇಳ್ತೇನೆ, ನಾನು ಅದಕ್ಕೊಬ್ಬ ಉದಾಹರಣೆ, ನಾನು ಅದಕ್ಕೆ ಒಂದು ಪುರಾವೆ ಅಂತ ಹೇಳ್ತೇನೆ. ನಾನು ಕೂಡ ಅದೇ ರೀತಿ ಸಮಸ್ಯೆಗೆ ಒಳಗಾದಾಗಿದ್ದೇನೆ, ಆದ್ರೆ ಇವತ್ತು ಚೆನ್ನಾಗಿದ್ದೇನೆ. ಮದ್ಯಪಾನ ಇರಲಿ, ಯಾವುದೇ ರೀತಿ ಅಮಲು ಸೇವನೆ ನಾನು ಸೇವಿಸಿದ ಅಗತ್ಯ ಕೂಡ ಇಲ್ಲ. ಕಾರಣ ಈ ನಮ್ಮ ಈ ಬಾಂಧವ್ಯದಲ್ಲಿ ಬಂಧುಗಳು ಕೊಟ್ಟ ಅನುಭವ, ಬಲ ಭರವಸೆ, ಮತ್ತೆ ಈ 12 ಹಂತಗಳ ಕಾರ್ಯಕ್ರಮ, ಬಹುಶಃ ಈ ದಿಸೆಯಲ್ಲಿ ನಾವು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನನಗೆ ಅವಕಾಶ ಕೊಟ್ಟ ಸ್ನೇಹಿತರಿಗೆ ಧನ್ಯವಾದಗಳು. ಹಾಗೆ ನನ್ನ ಮೊಬೈಲ್ ನಂಬರ್ ಹೇಳ್ತೇನೆ, ನಿಮಗೆ ಬೇಕಾದರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಅದಕ್ಕೋಸ್ಕರ ಈ ರೀತಿ ಇದೆ ನನ್ನ ಸಂಖ್ಯೆ, 9964820840. ಧನ್ಯವಾದಗಳು. ಅಥವಾ ಈ ಆಯೋಜಕರನ್ನು ಕೂಡ ನೀವು ಸಂಪರ್ಕಿಸಬಹುದು. ಥ್ಯಾಂಕ್ ಯು.

ಶಿಬಿರ ಕಾರ್ಯಕ್ರಮಗಳು ಕುಡಿತವನ್ನ ಬಿಡಿಸಲು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಕುರಿತು ಮಂಗಳೂರಿನ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಗಣೇಶ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ. ನಮಸ್ಕಾರ ಪ್ರಿಯ ಕೇಳುಗರಿ, ನೀವು ಕೇಳಿ

0: ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಋವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
3: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
2: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
3: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
2: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
3: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
4: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
5: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
6: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
7: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಅನಲಾಗ್ ಪನ್ನೀರ್ ಮಾರಾಟ ಬಳಕೆ ನಿಷೇಧ, ಆಹಾರ ಸುರಕ್ಷತಾ ಇಲಾಖೆ ಆದೇಶ. ರಾಜ್ಯದ ಕಾರಾಗೃಹಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯಾಮೆರಾ ಹಾಗೂ ತಂತ್ರಜ್ಞಾನ ಅಳವಡಿಕೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ಧಾರ. ಆಹಾರ ಸುರಕ್ಷತೆ ಪರಿಶೀಲನೆಗೆ ವಾಚ್ ಟೀಮ್, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ಗ್ರಾಮೀಣ ಪ್ರದೇಶದಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ನೈಋತ್ಯ ರೈಲ್ವೆಗೆ ಮಂಗಳೂರು ರೈಲ್ವೆ ಪ್ರದೇಶ ಸೇರ್ಪಡೆ ಮಾಡಿ ರೈಲ್ವೆ ಮಂಡಳಿಯಿಂದ ಆದೇಶ. ರಾಜ್ಯಾದ್ಯಂತ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಹಿನ್ನೆಲೆಯಲ್ಲಿ ಕೃತಕ ಅನಲಾಗ್ ಪನ್ನೀರ್ ಬಳಕೆಯನ್ನು ಒಂದು ವರ್ಷದ ಅವಧಿಗೆ ನಿಷೇಧ ಹೊರಡಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ ನೀಡಿದೆ. ಹಾಲಿನ ಕೊಬ್ಬಿನ ಬದಲಿಗೆ ಸಸ್ಯಜನ್ಯ ಎಣ್ಣೆ, ಸಸ್ಯಜನ್ಯ ಕೊಬ್ಬು ಅಥವಾ ಇತರ ಅಂಶಗಳನ್ನು ಬಳಸಿ ತಯಾರಿಸಿದ ಉತ್ಪನ್ನಗಳನ್ನು ಪನ್ನೀರೆಂದು ಲೇಬಲ್ ಮಾಡಿ ಮಾರಾಟ ಮಾಡುವಂತಿಲ್ಲ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಹೋಟೆಲ್, ರೆಸ್ಟೋರೆಂಟ್ಗಳು ಕೃತಕ ಪನ್ನೀರನ್ನು ಆಹಾರ ಉತ್ಪನ್ನ ತಯಾರಿಕೆಯಲ್ಲಿ ಬಳಸುವುದು, ಸಂಗ್ರಹಿಸುವುದು, ಪೂರೈಸುವುದು ಹಾಗೂ ಮಾರಾಟ ಮಾಡುವಂತಿಲ್ಲ ಎಂದು ಇಲಾಖೆ ಸ್ಪಷ್ಟಪಡಿಸಿದೆ. ಕಾರಾಗೃಹ ಇಲಾಖೆಯ ಆಧುನೀಕರಣ ಹಾಗೂ ಬಲವರ್ಧನೆ ಉದ್ದೇಶದಿಂದ ಜೈಲುಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯಾಮೆರಾಗಳು ಸೇರಿದಂತೆ ಅತ್ಯಾಧುನಿಕ ತಾಂತ್ರಿಕ ಉಪಕರಣಗಳ ಖರೀದಿಗೆ 20 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಸಿಸಿಟಿವಿ ಇರಬೇಕು ಎಂದು ನ್ಯಾಯಾಲಯ ಈಗಾಗಲೇ ನಿರ್ದೇಶನ ನೀಡಿದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಠಾಣೆಯಲ್ಲೂ ಸಿಸಿಟಿವಿ 24 ಗಂಟೆ ಕಾರ್ಯನಿರ್ವಹಿಸುವಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಜಾ ಕುರಿತಂತೆ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಸಚಿವ ನಾಗೇಂದ್ರ ಪ್ರಾಸಿಕ್ಯೂಷನ್ಗೆ ಸಿಬಿಐ ಅನುಮತಿ ಕೇಳಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಈವರೆಗೆ ಕೇಂದ್ರದಿಂದ ಯಾವುದೇ ಅನುಮತಿ ಕೋರಿಕೆ ಬಂದಿಲ್ಲ, ರಾಜ್ಯಪಾಲರಿಗೆ ಸಿಬಿಐ ಪತ್ರ ನೀಡಿರುವ ವಿಚಾರ ತಿಳಿದಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಹಾಗೂ ನಕಲಿ ಔಷಧಗಳ ವಿರುದ್ದ ನಿಗಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಪ್ರತಿ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ವಾಚ್ ಟೀಮ್ ರಚಿಸಲು ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಸುರಕ್ಷಿತ ಆಹಾರ ಹಾಗೂ ನಕಲಿ ಔಷಧಗಳ ಕುರಿತು ಸಾರ್ವಜನಿಕರು ಸುಲಭವಾಗಿ ದೂರು ಸಲ್ಲಿಸಲು ಕ್ಯೂಆರ್ ಕೋಡ್ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಪ್ರತಿ ಹೋಟೆಲ್ ಮತ್ತು ಔಷಧ ಮಳಿಗೆಗಳ ಮುಂಭಾಗದಲ್ಲಿ ಕ್ಯೂಆರ್ ಕೋಡ್ ಅಳವಡಿಸಲು ಸೂಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕ್ಯೂಆರ್ ಕೋಡ್ ವ್ಯವಸ್ಥೆ ಆರಂಭಿಸಿದ ಕೇವಲ 2 ದಿನದಲ್ಲಿ 400ಕ್ಕೂ ಅಧಿಕ ದೂರುಗಳು ಬಂದಿವೆ. ದೂರುಗಳು ಬಂದ ಸ್ಥಳಗಳಿಗೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ಇರುವ ಅಧಿಕಾರಿಗಳೇ ತಮ್ಮ ವ್ಯಾಪ್ತಿಯಲ್ಲಿ ಆಹಾರ ಸುರಕ್ಷತೆ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವ ಮೂಲಕ ಗಣೇಶ ಚತುರ್ಥಿಯನ್ನು ಆಚರಿಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ

0: ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಚಿಂತಾಮಣಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಶೇಕಡ 90-95% ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸಿ ಪೂಜಿಸಿ ಪರಿಸರ ಸ್ನೇಹಿ ಗಣೇಶೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಯಾವುದೇ ಕಾರಣಕ್ಕೂ ಪಿಒಪಿ ಗಣಪತಿ ಮೂರ್ತಿಗಳ ಪ್ರತಿಷ್ಠಾಪನೆ ವಿಸರ್ಜನೆಗೆ ಅವಕಾಶ ಮಾಡಿಕೊಡಬಾರದೆಂದು ಮನವಿ ಮಾಡಿದ್ದಾರೆ. ಪಿಒಪಿ ಗಣಪತಿ ಮೂರ್ತಿಗಳಿಂದ ಜಲಮೂಲಗಳು ಕಲುಷಿತವಾಗಿ ಜನ ಜಾನುವಾರುಗಳ ಆರೋಗ್ಯದ ಮೇಲೂ ಪರಿಣಾಮ ಬೀರಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆಗೆ ಸಹಕರಿಸಬೇಕು ಎಂದು ಸಚಿವರು ಕರೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಶಕಗಳ ಬೇಡಿಕೆಯಂತೆ ಮಂಗಳೂರು ಸೇರಿದಂತೆ ಉಳ್ಳಾಳದವರೆಗಿನ ರೈಲ್ವೆ ವ್ಯಾಪ್ತಿಯನ್ನು ದಕ್ಷಿಣ ರೈಲ್ವೆಯ ಪಾಲಕ್ಕಾಡ್ ವಿಭಾಗದಿಂದ ನೈರುತ್ಯ ರೈಲ್ವೆಯ ಮೈಸೂರು ವಿಭಾಗಕ್ಕೆ ವರ್ಗಾಯಿಸಿ ರೈಲ್ವೆ ಮಂಡಳಿ ಅಧಿಕೃತ ಆದೇಶ ಹೊರಡಿಸಿದೆ. 3 ವಲಯಗಳಲ್ಲಿ ಹಂಚಿ ಹೋಗಿದ್ದ ಮಂಗಳೂರು ರೈಲ್ವೆ ಪ್ರದೇಶ ಇನ್ನು ಮುಂದೆ ನೈರುತ್ಯ ರೈಲ್ವೆಯ ಭಾಗವಾಗಲಿದೆ. ರಾಜ್ಯದ ಆರ್ಥಿಕ ಅಭಿವೃದ್ಧಿಯ ಅವಿಭಾಜ್ಯ ಅಂಗವಾಗಿರುವ ಮಂಗಳೂರು ರೈಲ್ವೆ ಪ್ರದೇಶಕ್ಕೆ ಈ ಮೂಲಕ ಮತ್ತಷ್ಟು ಹೆಚ್ಚಿನ ಶಕ್ತಿ ದೊರೆತಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಕೇಂದ್ರ ರೈಲ್ವೆ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣ, ಮಂಗಳೂರು ಭಾಗದ ಜನತೆಯ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿರುವ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಕರಾವಳಿ ಬೆಂಗಳೂರು ನಡುವೆ ಹೊಸ ರೈಲುಗಳ ಆರಂಭ, ವೇಳಾಪಟ್ಟಿ ಸುಧಾರಣೆ ಹಾಗೂ ಮಂಗಳೂರು ಸೆಂಟ್ರಲ್ ಮತ್ತು ಜಂಕ್ಷನ್ ನಿಲ್ದಾಣಗಳ ಅಭಿವೃದ್ಧಿಗೆ ವೇಗ ಸಿಗಲಿದೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು, ಚಿಂತಾಮಣಿ ತಾಲೂಕು ಪಂಚಾಯಿತಿ ಭವನದಲ್ಲಿ ಅತ್ಯಾಧುನಿಕ ಹವಾನಿಯಂತ್ರಿತ 300 ಆಸನಗಳ ಸಾಮರ್ಥ್ಯ ಸೌಧ ಸಭಾಂಗಣ ಮತ್ತು 150 ಆಸನಗಳ ಸಭಾಭವನ ಹಾಗೂ ಆಜಾದ್ ಚೌಕ್ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ, ಚಿಂತಾಮಣಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್, ವಿಧಾನ ಪರಿಷತ್ ಸದಸ್ಯ ಅನಿಲ್, ಜಿಲ್ಲಾಧಿಕಾರಿ ಪ್ರಭು, ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮೊದಲಾದವರು ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿ ನಡೆದ ಶೂಟೌಟ್ ಪ್ರಕರಣದ ಮ್ಯಾಜಿಸ್ಟ್ರೇಟ್ ತನಿಖೆ ಬಹುಪಾಲು ಅಂತ್ಯಗೊಂಡಿದ್ದು ಸೋಮವಾರ ವರದಿ ಸಲ್ಲಿಸುವ ಸಾಧ್ಯತೆ ಇದೆ ಎಂದು ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಹನೂರು ತಾಲೂಕಿನ ಕಾಡಿನೊಳಗೆ ಹೆಚ್ಚು ಜನವಸತಿ ಗ್ರಾಮಗಳಿದ್ದು ಈ ಬಗ್ಗೆ ಅರಣ್ಯ ಇಲಾಖೆ ನಿಯಮಗಳಲ್ಲಿ ಜನರ ಸಂಚಾರಕ್ಕೆ ಸಡಿಲಿಕೆ ಬೇಕೆಂದು ಸದನದಲ್ಲಿ ಪ್ರಸ್ತಾಪಿಸುವುದಾಗಿ ತಿಳಿಸಿದ್ದಾರೆ. ಶೂಟೌಟ್ ಬಳಿಕ ದುಷ್ಕರ್ಮಿಗಳು ತೋಮಿಯಾರ್ಪಾಳ್ಯ, ಕಾರಗ್ಯನಗುಡ್ಡ ಹಾಗೂ ಬೇಟೆಗಾರನ ಗುಡ್ಡ ಕಳ್ಳಬೇಟೆ ತಡೆ ಶಿಬಿರಗಳ ಸೋಲಾರ್ ತಂತಿ ಬೇಲಿ ಗೇಟ್ಗಳನ್ನು ಧ್ವಂಸ ಮಾಡಿದ್ದಾರೆ. ಇದು ಈ ಭಾಗದಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಮತ್ತೆ ಎಡೆಮಾಡಿಕೊಟ್ಟಿದೆ. ಇಂದು ಅರಣ್ಯಾಧಿಕಾರಿಗಳು ಹಾಗೂ ಪೊಲೀಸರು ಧ್ವಂಸ ಮಾಡಿರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕ್ಯಾನ್ಸರ್ ನಿಯಂತ್ರಣ ಮತ್ತು ಆರೈಕೆಯಲ್ಲಿ ಆರಂಭಿಕ ಹಂತದ ರೋಗ ನಿರ್ಣಯ ಹಾಗೂ ಸೂಕ್ತ ರೆಫರಲ್ ವ್ಯವಸ್ಥೆ ಅತ್ಯಂತ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಏಮ್ಸ್ ಮಾದರಿಯ ಉನ್ನತ ಆರೋಗ್ಯ ಸಂಸ್ಥೆಗಳು ಟೆಲಿಮೆಡಿಸಿನ್ ಮತ್ತು ತಜ್ಞರ ಮಾರ್ಗದರ್ಶನದ ಮೂಲಕ ಪ್ರಾಥಮಿಕ ಹಾಗೂ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಿಗೆ ನೆರವಾಗಬೇಕು ಎಂದು ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಒತ್ತಾಯಿಸಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸಮಿತಿಯ ಅಧ್ಯಯನ ಪ್ರವಾಸದ ಅಂಗವಾಗಿ ಹೈದರಾಬಾದ್ನಲ್ಲಿ ನಡೆದ ವಿವಿಧ ಉನ್ನತ ಮಟ್ಟದ ಸಭೆಗಳಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕ್ಯಾನ್ಸರ್ ಪತ್ತೆಯಾದ ತಕ್ಷಣವೇ ರೋಗಿಯ ಸಂಪೂರ್ಣ ಚಿಕಿತ್ಸಾ ಪಯಣಕ್ಕೆ ಆದ್ಯತೆ ನೀಡಬೇಕಿದೆ. ದೊಡ್ಡ ಸಂಸ್ಥೆಗಳು, ಗ್ರಾಮೀಣ ಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಜಿಲ್ಲಾ ಆಸ್ಪತ್ರೆಗಳಿಗೆ ತಂತ್ರಜ್ಞಾನದ ಮೂಲಕ ತಜ್ಞರ ಸಲಹೆ ನೀಡಿದರೆ ಸ್ಥಳೀಯವಾಗಿಯೇ ವಿಕೇಂದ್ರೀಕೃತ ಮತ್ತು ಗುಣಮಟ್ಟದ ಚಿಕಿತ್ಸೆ ಸಿಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಾಗತಿಕ ಆರೋಗ್ಯ ಸಂಶೋಧನೆಗಳು ಕೇವಲ ಒಪ್ಪಂದಗಳಾಗಿ ಉಳಿಯದೆ ಸಾಮಾನ್ಯ ರೋಗಿಗಳಿಗೆ ಕೈಗೆಟುಕುವ ತಂತ್ರಜ್ಞಾನಗಳಾಗಬೇಕು ಎಂದು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ಕೇರವಾಡದಲ್ಲಿರುವ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಯ ಅಭಿವೃದ್ಧಿ ಹಾಗೂ ದುರಸ್ತಿ ಕಾಮಗಾರಿಗಳಿಗಾಗಿ ಕೇಂದ್ರ ಸರ್ಕಾರದ ಧರ್ತಿ ಆಭಾ ಜನಜಾತಿಯ ಗ್ರಾಮ ಉತ್ಕರ್ಷ

0: ಅಭಿಯಾನ ಯೋಜನೆಯಡಿ 75 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದಿಂದ ಬಿಡುಗಡೆಯಾಗಿರುವ ಈ ಅನುದಾನದ ಮೂಲಕ ಶಾಲೆಯ ತರಗತಿ ಕೊಠಡಿಗಳು, ಶೌಚಾಲಯಗಳು ಹಾಗೂ ಶಿಕ್ಷಕರು ಮತ್ತು ಸಿಬ್ಬಂದಿಯ ವಸತಿ ಗೃಹಗಳ ಬೃಹತ್ ದುರಸ್ತಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಬುಡಕಟ್ಟು ಸಮುದಾಯದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಸುಸಜ್ಜಿತ ವಸತಿ ಸೌಲಭ್ಯ ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಉಸ್ತುವಾರಿಯಲ್ಲಿ ಈ ಕಾಮಗಾರಿಯನ್ನು 4 ತಿಂಗಳೊಳಗೆ ಪಾರದರ್ಶಕತೆ ಮತ್ತು ಉನ್ನತ ಗುಣಮಟ್ಟದೊಂದಿಗೆ ಪೂರ್ಣಗೊಳಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಿರ್ಮಾಣ ಏಜೆನ್ಸಿಗೆ ಸೂಚಿಸಲಾಗಿದೆ ಎಂದು ಸಂಸದರ ಕಾರ್ಯಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೇಂದ್ರ ಸರ್ಕಾರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಅಧೀನದಲ್ಲಿರುವ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ನ ಗವರ್ನಿಂಗ್ ಕೌನ್ಸಿಲ್ ಸದಸ್ಯರಾಗಿ ಕೋಲಾರ ತಾಲೂಕು ಕಲಂಡೂರು ಗ್ರಾಮದ ಡಾ ಕೆ ನಾಗರಾಜ್ರನ್ನು ನೇಮಕ ಮಾಡಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಅನಲಾಗ್ ಪನ್ನೀರ್ ಮಾರಾಟ ಬಳಕೆ ನಿಷೇಧ, ಆಹಾರ ಸುರಕ್ಷತಾ ಇಲಾಖೆ ಆದೇಶ. ರಾಜ್ಯದ ಕಾರಾಗೃಹಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯಾಮೆರಾ ಹಾಗೂ ತಂತ್ರಜ್ಞಾನ ಅಳವಡಿಕೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಿರ್ಧಾರ. ಆಹಾರ ಸುರಕ್ಷತೆ ಪರಿಶೀಲನೆಗೆ ವಾಚ್ ಟೀಮ್, ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ಗ್ರಾಮೀಣ ಪ್ರದೇಶದಲ್ಲಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನೇ ಪ್ರತಿಷ್ಠಾಪಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ. ನೈಋತ್ಯ ರೈಲ್ವೆಗೆ ಮಂಗಳೂರು ರೈಲ್ವೆ ಪ್ರದೇಶ ಸೇರ್ಪಡೆ ಮಾಡಿ ರೈಲ್ವೆ ಮಂಡಳಿಯಿಂದ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರು ಸರಗೂರು ಪಟ್ಟಣದ 9ನೇ ವಾರ್ಡಿನ ಸ್ಥಿತಿಗತಿ, ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಪ್ರಸ್ತುತ ದಿನಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರಗೂರು ಪಟ್ಟಣ ಪಂಚಾಯಿತಿಯ ಪ್ರಸಕ್ತ 9ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೋತಾ ಶ್ರೀನಿವಾಸ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ವಿಷಯದ ಕುರಿತು ಮಾತನಾಡುತ್ತಿದ್ದೇವೆ. ಆ ವಿಷಯ ಏನೆಂದರೆ ವಾರ್ಡಿನ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಪಾತ್ರ. ವಾರ್ಡು ಎಂದರೇನು, ಅಲ್ಲಿ ಏನೇನೆಲ್ಲ ಸೌಲಭ್ಯಗಳಿರಬೇಕು, ನೈರ್ಮಲ್ಯವನ್ನು ಯಾವ ರೀತಿ ನಿರ್ವಹಿಸಬೇಕು, ವಾರ್ಡಿನ ಅಭಿವೃದ್ಧಿಯಲ್ಲಿ ನಿವಾಸಿಗರ ಪಾತ್ರ ಎಂತಹದ್ದು ಎಂಬ ಹಲವಾರು ವಿಷಯಗಳ ಕುರಿತು ಮಾತನಾಡಲು ಹಾಗೂ ತಮ್ಮ ಅನಿಸಿಕೆಯನ್ನು ಒಂದಷ್ಟು ವಿಚಾರಗಳೊಂದಿಗೆ ಹಂಚಿಕೊಳ್ಳಲು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ಪಟ್ಟಣದ 9ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಯುತ ಶ್ರೀನಿವಾಸ್ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚಿಸೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
5: ಥ್ಯಾಂಕ್ ಯು
4: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ.
5: ನನ್ನ ಹೆಸರು ಶ್ರೀನಿವಾಸ್ ಅಂತ, ಸರಗೂರು ಪಟ್ಟಣ ಪಂಚಾಯಿತಿ ಸದಸ್ಯರು, 9ನೇ ವಾರ್ಡಿನ 3 ಬಾರಿ ಸದಸ್ಯರು, ಮತ್ತು ಒಂದು ಸಲ ನಮ್ಮ ಮಿಸಸ್ಸು ಪಟ್ಟಣ ಪಂಚಾಯಿತಿ ಮೆಂಬರಾಗಿ ಅಧ್ಯಕ್ಷರಾಗಿ ಆ ಸಂದರ್ಭದಲ್ಲಿ ಅವ್ರ ಕೈಲಿ ಆದಂತಹ ಕೆಲಸ ಕಾರ್ಯಗಳನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಜನಗಳಿಗೆ ಮೆಚ್ಚುವಂತ ಕೆಲಸಗಳನ್ನ ನಮ್ಮ ಮಿಸಸ್ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ, ಶ್ರೀಮತಿ ಪದ್ಮಾ ಅವರು ಅಧ್ಯಕ್ಷರಾದ ಸಂದರ್ಭದಲ್ಲಿ ಜನಗಳಿಗೆ ಏನು ಮೂಲಭೂತ ಸೌಕರ್ಯಗಳು ಕೊಡಬೇಕಾಯ್ತು. 2004 ಮಾನ್ಯ ಮಾಜಿ ಮಂತ್ರಿಗಳಾದಂಥ ಎಂ ಶಿವಣ್ಣ ಅವರು ಸೈಟ್ ವಿತರಣೆ ಮಾಡಬೇಕು ಅಂತ ಅವ್ರ ಸಂದರ್ಭದಲ್ಲಿ ಸೈಟ್ ಮಾಡಿದ್ರು. ಚಿಕ್ಕಣ್ಣ ಸಾಹೇಬರು MLA ಆದಂಥ ಸಂದರ್ಭದಲ್ಲಿ ಅವರು ಕೂಡ ಸೈಟ್ನ ಬೇಗ ಹಚ್ಚಬೇಕು ಅಂತ ಸಂದರ್ಭ ಬಂತು. ಹಾಗೂ ಕೂಡ ಅವರು ಮತ್ತು ಸನ್ಮಾನ್ಯ ದಿವಂಗತ ಚಿಕ್ಕಮಾಧು ಸಾಹೇಬರು, ಅವರು ಆರ್ ಧ್ರುವಾನಂದ ಸಾಹೇಬರು MP ಆಗಿದ್ದ ಸಂದರ್ಭದಲ್ಲಿ, ಆ ಸಂದರ್ಭ ನಮ್ಮ ಮಿಸಸ್ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ 216 ಸೈಟ್ಗಳು

0: 216 ಸೈಟ್ಗಳನ್ನ ಕಡುವು ಬಡವರಿಗೆ ಕೊಡಬೇಕು ಅಂತ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ನಮ್ಮ ಮಿಸೆಸ್ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಾವು ಎಲ್ಲ ಮೆಂಬರ್ಸ್ಗಳು ಆಗ ಚುನಾಯಿತಿ ಆಗಿದ್ದಂಥ ಪ್ರತಿನಿಧಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರೆಲ್ಲ ಒಗ್ಗಟ್ಟಾಗಿ ಮತ್ತು ನಮ್ಮ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಸೇರಿ ಕಡು ಬಡವರಿಗೆ ಒಂದು 216 ಸೈಟ್ನ ನಮ್ಮ ಅಧ್ಯಕ್ಷತೆಯಲ್ಲಿ ಕಡು ಬಡವರಿಗೆ ಕೊಟ್ಟಿದ್ದೀನಿ.
1: ಅಂದ್ರೆ ಸರಗೂರಿನಲ್ಲಿ ವಾಸ ಮಾಡ್ತಿರುವಂತಹ ಕಡು ಬಡವರಿಗೆ ನಿಮ್ಮ ಶ್ರೀಮತಿಯವರು ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಸುಮಾರು 216 ಸೈಟ್ಗಳನ್ನು ನೀಡಿ ಅವ್ರಿಗೆ ಮನೆಗಳನ್ನು ಕಟ್ಕೊಳ್ಳೋದಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಒಂದಷ್ಟು ಕೆಲಸಗಳನ್ನು ಆ ದಿನಗಳಲ್ಲೇ ಮಾಡಿದ್ದೀರಾ. ಸರ್, ಈಗ ಪ್ರಸ್ತುತ ಸರಗೂರಿನ ಒಂದು ಪ್ರಸ್ತುತ ವಾರ್ಡ್ಗಳ ಸ್ಥಿತಿಗತಿ ಹೇಗಿದೆ?
0: ವಾರ್ಡಲ್ಲಿ ಪ್ರತಿಯೊಬ್ಬರು ಚುನಾಯಿತ ಪ್ರತಿನಿಧಿಗಳಿದ್ದಾರೆ, 1-12 ಒಳ್ಳೆ ಕೆಲಸ ಕಾರ್ಯಗಳು ಮಾಡುವಂತ ಕೌನ್ಸಿಲರ್ಗಳು ಇದ್ದಾರೆ. ಯಾಕಂದ್ರೆ ಅದು ಪ್ರತಿಯೊಬ್ಬರಿಗೂ ಕೂಡ ವಾರ್ಡ್ನ ಚುನಾಯಿತ ಪ್ರತಿನಿಧಿನ ಯಾಕೆ ಮಾಡ್ತಾರೆ ಅಂತಂದ್ರೆ, ನನ್ನ ಕಡೆಯಿಂದ ಜನಗಳಿಗೆ ಒಳ್ಳೇದಾಗಬೇಕು, ಜನ ನನ್ನನ್ನು ನಂಬಿ ಆರಿಸಿ ಕಳಿಸಿದ್ಮೇಲೆ ಅವ್ರಿಗೆ ಆಗೋಂತ ಕೆಲಸ ಕಾರ್ಯಗಳು. ಇವತ್ತು ಯಾರು ನನಗೆ ಊಟಕ್ಕೆ ಕಾಸು ಕೊಡು ಇನ್ನೊಂದು ಕೊಡು ಅಂತ ಕೇಳೋಂಥ ಸಂದರ್ಭ, ಅವ್ರಿಗೆ ಬೇಕಾಗಿರೋದು ಏನು ಅಂತಂದ್ರೆ 4 ಒಂದು ಲೈಟು, ಇನ್ನೊಂದು ನೀರು, ಇನ್ನೊಂದು ಸ್ವಚ್ಛತೆ, ಮೂಲಭೂತ ಸೌಕರ್ಯಗಳು ಇನ್ನೇನಿದೆ ಆ ಥರದನ್ನ ಜನ ಕೇಳ್ತಾರೆ. ಅಷ್ಟು ಬಿಟ್ರೆ ಜನ ನನಗೆ ಇನ್ನೇನು ಬೇಕು ಅಂತ ಕೇಳೋದಿಲ್ಲ.
1: ಖಂಡಿತ.
0: ಅದರಿಂದ ಅವರು ಏನು ಹೇಳ್ತಾರೆ, ನಾನೊಬ್ಬ ಸೇವಕನಾಗಿ ನಾನು ಅವ್ರು ಏನು ಕೆಲಸ ಹೇಳ್ತಾರೆ ಆ ಕೆಲಸನ ಆವಾಗ್ಲಿಂದ ಕೂಡ ಮಾಡ್ತಿದ್ದೀನಿ, ಮುಂದಕ್ಕೂ ಮಾಡ್ತೀನಿ, ಮಾಡ್ಕೊಂಡು ಹೋಗ್ತಿದ್ದೀನಿ. ಆದ್ದರಿಂದ ವಾರ್ಡಲ್ಲಿ ಆಗಬೇಕಾದಂಥ ಕೆಲಸ ಕಾರ್ಯಗಳು ನನ್ನ ಕೈಯಲ್ಲಿ ಏನು ಮಾಡ್ಬೋದು ಅನ್ಸುತ್ತೆ ಆ ಥರ ನನ್ನ ವಾರ್ಡಲ್ಲಿ ಬೆಳಗ್ಗೆ ಒಂದ್ಸಲಿ 9 ಹೋಗ್ತೀನಿ, ಎಲ್ಲರನ್ನು ಮಾತಾಡಿಸ್ತೀನಿ. ಏನಾರ ಅಲ್ಲಿ ನೀರಿನ ಸೌಲಭ್ಯಗಳು ಏನು ಬರ್ತಾ ಇಲ್ಲ ಅಂತಂದ್ರೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅಟೆಂಡ್ ಮಾಡಿ, ನಾನು ಅಟೆಂಡ್ ಮಾಡಿದ್ರೆ ನಮ್ಮ ಮಿಸಸ್ ಅಟೆಂಡ್ ಮಾಡ್ತಾರೆ. ಅಲ್ಲಿ ತಿರ್ಗ ಮಧ್ಯಾಹ್ನ ಒಂದ್ಸಲ ಹೋಗ್ತೀನಿ, ತಿರ್ಗಾ ಸಾಯಂಕಾಲ ಲೈಟ್ಗಳು ನೋಡಕ್ ಹೋಗ್ತೀನಿ, ಎಲ್ಲರೂ ಲೈಟ್ ಆಫ್ ಆಗಿದೆಯಾ ಏನು ಅಂತ, ಲೈಟ್ ಆಫ್ ಆಯ್ತು ಇಂಥ ಕಂಬ ಲೈಟ್ ಆಫ್ ಆಗಿದೆ ಅಂತ ಹೋಗಿ ನಮ್ಮ ಮುಖ್ಯಾಧಿಕಾರಿಗಳು ತಿಳಿಸ್ತೀನಿ. ಆ ಸಂದರ್ಭದಲ್ಲಿ ಅವ್ರು ಬರ್ಕೊಂಡಿರ್ತಾರೆ, ನಮ್ಮ ಲೈಟ್ ಹಾಕಂತ ಒಬ್ಬ ಹುಡುಗ ಇದ್ದಾನೆ, ಅವ್ನು ಹೇಳಿದ ತಕ್ಷಣ ಅವನು ವಾರ್ಡ್ನ ಒಂದಿನ 2 ಹೆಚ್ಚು ಕಮ್ಮಿ ಆಗ್ಬೋದು, ಆದರೆ ಅದು ಲೈಟ್ನ ಬಗೆಹರಿಸ್ತಾರೆ.
1: ಮುಂದಿನ 2 ಏನು ಸಮಸ್ಯೆಗಳಿರುತ್ತೆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಂಪೂರ್ಣವಾಗಿ ನೀವು ಮತ್ತೆ ನಿಮ್ಮ ಶ್ರೀಮತಿಯವರು ಒಂದು ಜನಗಳಿಗೆ ಏನು ಸೌಕರ್ಯಗಳು ಬೇಕು ಅದನ್ನು ಒದಗಿಸ್ಕೊಂಡು ಹೋಗ್ತಾ ಇದ್ದೀರಾ. ಮುಂಚೆ ಸರಗೂರಿನಲ್ಲಿ ವಾರ್ಡ್ಗಳ ಸ್ಥಿತಿಗತಿ ಹೇಗಿತ್ತು ಅನ್ನೋದನ್ನು ಸ್ವಲ್ಪ ತಿಳಿಸಿ.
0: ಮುಂದೆ ಬಾರಿ ಅವಾಗಲೆಲ್ಲ ಸ್ವಲ್ಪ ಕಷ್ಟ ಇತ್ತು, ಆ ನೀರಿಂದೆಲ್ಲ ನೀರದಾಗ್ಬೋದು, ಕಸ ಎತ್ತದಾಗ್ಬೋದು. ಈಗ ಮುಂದಕ್ಕೆ ಹೋಗ್ತಾ ಇದೆ ಎಲ್ಲದ್ರಲ್ಲ, ಸರ್ಕಾರದಿಂದ ಬರೋಂಥ ಕೆಲಸ ಕಾರ್ಯಗಳು ಯಾವುದು, ಈಗ ನಮಗೆ ಮೊದಲು ಮನೆ ಕಸ ಅಂತ ಗಾಡಿ ಇರಲಿಲ್ಲ, MLA ಸಾಹೇಬ್ರ ಗಮನಕ್ಕೆ ತಂದು ನಾವು ರೆಜಿಲೇಷನ್ ಮಾಡಿದೊ. ಆ ಸಂದರ್ಭದಲ್ಲಿ ಎಲ್ಲ ಒಂದು 5 ಗಾಡಿ ಬಂದಿದೆ, ಬೆಳಿಗ್ಗೆ ಮಿನಿಮಮ್ 6:30-7 ನಮ್ಮ ಡ್ರೈವರ್ಸ್ಗಳು ತುಂಬ ಒಳ್ಳೆ ಹುಡುಗರು, ಮನೆ ಮನೆಗೆ ಒಬ್ರಿಗೂ ತೊಂದರೆ ಕೊಡದ ರೀತಿಯಲ್ಲಿ ಕಸನ ಅವರೇ ನಿಂತು ಕಸ ಹಾಕಿಸ್ಕೊತಾರೆ. ಒಣಕಸ ಬೇರೆ, ಹಸಿ ಕಸ ಬೇರೆ, ಅದನ್ನ ನಾವು ಇವತ್ತು ಏನ್ ಮಾಡ್ಬೇಕು ಅಂದ್ರೆ 2004 ಫಸ್ಟ್ ನಾವು ಗೆದ್ದಂತ ಸಂದರ್ಭ ನಮ್ಗೆ ಕಸ ಹಾಕಕ್ ಜಾಗ ಇರಲಿಲ್ಲ, ಎಲ್ಲ ಚಾನಲ್ ಸೈಡ್ ಆಗ್ತದ, ಅಲ್ಲಿಂದ ಊರ್ಲಿ ಬಂದಂತ ಕಸನ ಎತ್ಕೊಂಡ್ಬಂದು ಚಾನಲ್ ಮೇಲೆ ಸುರಿತಿದ್ದ. ಆ ಸಂದರ್ಭದಲ್ಲಿ ನಾವು ಫಸ್ಟ್ ಕೌನ್ಸಿಲ್ ಆಗುವಂತ ಸಂದರ್ಭದಲ್ಲಿ ನಾಗರಾಜ್ ಕೌನ್ಸಿಲರ್ ಇದ್ರು, ಅವರು 5 ವಾರ್ಡಿಂದ ಗೆದ್ದಿದ್ರು. ಅವರು ಮತ್ತೆ ಅವಾಗ ಗೆದ್ದಂತ ನಾವು ಸದಸ್ಯರು ಮೋಹನ್ ಅಣ್ಣ ಆಗ್ಬೋದು, ಪ್ರತಿಯೊಬ್ರು ನಮ್ಮ ಜೊತೆಲಿ ಗೆದ್ದಂತ SN ನಾಗರಾಜ್ ಅಂತ ಇದ್ರು, ಮಂಜಣ್ಣ ಅಂತಂದಿದ್ರು, ಅವರೆಲ್ಲ ಗೆದ್ದಂತ ಸಂದರ್ಭದಲ್ಲಿ ಇಲ್ಲಿ ಒಂದು 3-3.5 ಒಬ್ರು ಮುಸ್ಲಿಂಸ್ನ ಅವ್ರ ಜಾಗ ಅದು, ಅವ್ರ ಪ್ರಾಬ್ಲಮ್ ಇತ್ತು ಆ ಸಂದರ್ಭದಲ್ಲಿ ಜಾಗ ಕೊಟ್ಬಿಡ್ತೀನಿ ಅಂದ್ರು. ಆ ಜಾಗ ನಾವೆಲ್ಲ ಓಡಾಡಿ ಜಾಗ ತೆಗೆದು ಇವತ್ತು ಅದೊಂದು ಕಸ ಸುರಿಯಕ್ಕೆ ಒಳ್ಳೆ ಸ್ಥಳ ಆಯ್ತು,
1: ಒಂದು ಡಂಪಿಂಗ್ ಯಾರ್ಡ್ ಆಗಿದೆ ಈಗ.
0: ಇಲ್ಲ ಅಂತಂದ್ರೆ ಮಾತ್ರ ನಾವು ಇನ್ನೂ ಚಾನಲ್ ಮೇಲೆ ಸುರ್ಕೊಂಡು ಹೋಗ್ಬೋದಿತ್ತು. ಇದು ಮುಂದಕ್ಕೆ ಭಾರಿ ಕಷ್ಟ, ಸರಗೂರು ತಾಲೂಕಿಗೆ ನಮ್ಮ ಕಸ ಸುರಿಯಕ್ಕೆ ಜಾಗನೇ ಇರಲಿಲ್ಲ. ಅದೊಂದು ಒಳ್ಳೆ ಕೆಲಸ ಮಾಡಿದ್ರು, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಕೃತಜ್ಞತೆ ಹೇಳೋದು. ಯಾಕಂದ್ರೆ ಜಾಗ ಕೊಡ್ರಿ, ಇವತ್ತು ಅದು 200,000 ಆಯ್ತದೆ, ಅವತ್ತು ಪಾಪ ಅವ್ರು ಕಮ್ಮಿಲಿ ಕೊಟ್ರು ನಮ್ಗೆ, ಅಲ್ಲಿ ಇಲ್ಲಿ ಸುರಿತಿರೋ ನೋಡ್ರು. ಒಳ್ಳೆ ಕೆಲಸಗಳು ಆಗಿದೆ, ಆಗ ಸ್ವಲ್ಪ ಕಷ್ಟ ಆಯ್ತು, ಇವಾಗ ಎಲ್ಲಾನು ಮುಂದಕ್ಕೆ ಒಳ್ಳೊಳ್ಳೆ ಕೆಲಸ ಆಗ್ಬೇಕು ಅಂತ ಎಲ್ಲ ಸಹಕರಿಸ್ತೇವೆ, ಕೆಲಸಗಳು ಆಗ್ತಿದೆ ಸರ್. ಅವಾಗ ಸ್ವಲ್ಪ ಅನುದಾನ ಕಮ್ಮಿ ಇತ್ತು, ಸ್ವಲ್ಪ ಇವಾಗ ವಾರ್ಡ್ಗಳಲ್ಲಿ ಪ್ರತಿಯೊಂದು ರೋಡ್ಸ್ ಆಗ್ಬೋದು, ಡ್ರೈನೇಜ್ ಆಗ್ಬೋದು, ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಒಂದು 70% ಮುಗಿದಿದೆ. ಈಗಲೂ ಅಷ್ಟೇ ಸನ್ಮಾನ್ಯ ನಮ್ಮ ಜನನಾಯಕರಾದಂತ ಅನಿಲ್ ಚಿಕ್ಕಮದ ಸಾಹೇಬರು, ಸರ್ ಹಿಂಗೆ ನಮ್ಮ ವಾರ್ಡ್ಗಳಲ್ಲಿ ಸ್ವಲ್ಪ ತುಂಬ ತೊಂದರೆ ಇದೆ ಸರ್, ವಾರ್ಡ್ಗಳ ಮೇನ್ ರೋಡ್ ಸೆಕೆಂಡ್ ಮೇನ್ ರೋಡ್ ಸ್ವಲ್ಪ ಭಾರಿ ಪ್ರಾಬ್ಲಮ್ ಇದೆ, ಆಯ್ತು ಬಿಡೋಣ ಮಾಡೋಣ ಅದಕ್ಕೆ ಯಾಕೆ ಅಂತ ಒಂದು 2-3 ಮೀಟಿಂಗ್ ಕರೆದ್ರು. ಆ ಸಂದರ್ಭದಲ್ಲಿ ಒಂದಿನ ಅವರೇ ಡೇಟ್ ಕೊಟ್ಟರು, ಎಲ್ಲಿದ್ದೀರಾ ಅಂತಂತಂದ, ನಮ್ಮ ಅವ್ರ PA ಆದಂಥ ಮಂಜಣ್ಣ ಅವರು ಫೋನ್ ಮಾಡಿದ್ರು, ಶ್ರೀನಿವಾಸ್ ಎಲ್ಲಿದ್ದೀರಾ, ಹಿಂಗೆ ಸರ್ಗೂರು ಬರ್ತಾ ಇದ್ದೀನಿ, ಸಾಹೇಬ್ರು ಕಳಿಸಿದ್ರು, ಏನಣ್ಣ ಅಂತಂದೆ, ಒಂದು 2 ಕೋಟಿ 25 ಲಕ್ಷ

0: ಲಕ್ಷ ದುಡ್ಡು ಸ್ಯಾಂಕ್ಷನ್ ಆಗಿದೆ ಸರ್ವರಿಗೆ. ಯಾವ್ಯಾವ್ದು ರೋಡ್ಗಳು ತುಂಬ ತೊಂದರೆ ಇದೆ ಆ ರೋಡ್ಗಳನ್ನೆಲ್ಲ ರೆಡಿ ಮಾಡಿಸ್ಬೇಕು ಅಂತ ಸಾಹೇಬ್ರು ಹೇಳಿದ್ದಾರೆ ಅಂತ. ಆಗ ನಾನು ಫಸ್ಟ್ ಸಾಹೇಬ್ರಿಗೊಂದು ಫೋನ್ ಮಾಡಿದೆ, ಸರ್ ನಾವು ಒಂದು ಮಾತು ನಿಮ್ಗೆ ಹೇಳ್ದೋ, ಹೇಳಿದ ತಕ್ಷಣ ನೀವು ಸರ್ಗೂರಿಗೆ 2 ಕೋಟಿ 25 ಲಕ್ಷ ದುಡ್ಡು ಆಗಿದೆ, ತುಂಬ ಧನ್ಯವಾದಗಳು ಸರ್, ನಮ್ಮ ಸರ್ಗೂರು ಜನತೆ ಪರವಾಗಿ ನಿಮ್ಗೆ ತುಂಬ ಧನ್ಯವಾದಗಳು ಅಂತಂದು. ಅವಾಗ ಅದು ಏನೇನಿದೆ, ಎಲ್ಲೆಲ್ಲಿ ಯಾವ್ದು ನನಗೆ ಬೇಕಾಗಿದ್ದೇನೆ, ಸೆಕೆಂಡ್ ಮ್ಯಾನ್ ರೋಡ್
1: ಹೌದು,
0: ದಿನ ಜನಗಳು ಯಾವ್ಯಾವ ರೋಡ್ ರೆಡಿ ಮಾಡಿಸೋದು, ಯಾವ್ಯಾವ ರೋಡ್ ರೆಡಿ ಮಾಡಿಸೋದು ಅಂತ ಕೇಳ್ತಿದ್ರು. ಇವತ್ತು ಅದಕ್ಕೆ ಒಟ್ಟು 9 ವಾರ್ಡ್ ಮತ್ತೆ ಅದು ನನಗೆ 9 ವಾರ್ಡ್ ಸೇರುತ್ತೆ, ಒಟ್ಟು ಟೋಟಲ್ 1 ಕೋಟಿ 5 ಲಕ್ಷ ನಮ್ಮ ವಾರ್ಡ್ಗೆ ಹಾಕಿದ್ದಾರೆ. ಮಾವೀರ ಸರ್ಕಲ್ ಇಂದ ಇಲ್ಲಿ ಸಂತ ಮಸ್ತಿಗೆ 70 ಲಕ್ಷ, ನಮ್ಮ 9 ವಾರ್ಡ್ಗೆ 35 ಲಕ್ಷ ಹಾಕ್ಸಿದ್ವಿ. ಅದು ಆಟೋಮೆಟಿಕ್ ಆಗಿ ಕೆಲಸ ಸ್ಟಾರ್ಟ್ ಆಗಿದೆ, ಸ್ಟಾರ್ಟ್ ಆಗಿದೆ ಕೆಲಸ ನಡೀತಾ ಇದೆ, ನಡೀತಾ ಇದೆ. ಈಗ ನಾಳೆಯಿಂದ ಮಾವೀರ ಸರ್ಕಲ್ ಇಂದ ಜೆ ಸಿ ಬಿ ಬಂದು ಅದೆಲ್ಲ ಹೊಡಿತದೆ, ಅದು ಕೆಲಸ ಸ್ಟಾರ್ಟ್ ಆಗ್ತದೆ. ಅದೊಂದು ಆಗೋಯ್ತು. ಫಸ್ಟ್ ಮೇನ್ ರೋಡು ಕೂಡ ಅದು ಕೆಲಸ ಒಳ್ಳೆ ರೋಡ್ ಆಗಿತ್ತು, ಅದು MLA ಅವರು 1 ಕೋಟಿ ಅಷ್ಟು ಕೆಲಸ ತೆಗೆದು ಕೊಟ್ಟು ಅದು ದುಡ್ಡು ಕೊಟ್ಟು ಅದು ಕೆಲಸ ಮಾಡಿದ್ರು. AJML ಬರ್ತಲ್ಲ ಆ ಸಂದರ್ಭದಲ್ಲಿ ಈ ಗೊತ್ತಲ್ಲ ನಿಮ್ಗೆ ನಲ್ಲಿ ಕೆಲಸ ಮಾಡ್ಕೊಂಡು ಅದೆಲ್ಲ ಓಪನ್ ಮಾಡ್ತಾರೆ, ತಿರ್ಗ ಅವ್ರು ಮಾಡಿದ್ರು ಫಸ್ಟ್ ಇದ್ರ ಸ್ಥಿತಿಗತಿ
1: ಬರೋದಿಲ್ಲ,
0: ಯಾಕಂದ್ರೆ ಫಸ್ಟ್ ಮಾಡೋದಕ್ಕೆ ಸೆಕೆಂಡ್ಸ್ ಅಲ್ಲಿ ಪ್ಯಾಚ್ ಮಾಡೋದಕ್ಕೆ
1: ವ್ಯತ್ಯಾಸಗಳಾಯ್ತದೆ.
0: ಯಾಕಂದ್ರೆ ಒಂದ್ ರೋಡ್ ಅವಾಗ ಫಸ್ಟ್ ಮಾಡೋದ್ರಿಂದ ಒಂದೇ ಲೆವೆಲ್ ತಂದಿರ್ತಾರೆ, ಆ ಸೆಕೆಂಡ್ಸ್ ಅಲ್ಲಿ ತಂದಾಗ ಅವ್ರು ಬರೀ ಪ್ಯಾಚಿಂಗ್ ಆದಾಗ ಏನಾಯ್ತದೆ, ಮಣ್ಣು ಕೆಳಕ್ಕೆ ಇಳಿದಾಗ ಏನಾಯ್ತದೆ, ಸ್ವಲ್ಪ ಇದು ಹೈಟ್ ಆಯ್ತದೆ, ಇದು ಡೌನ್ಸ್
1: ಆಯ್ತದೆ.
0: ಅದರಿಂದ ಎರಡು ರೋಡ್ ಕಂಪ್ಲೀಟ್ ಆಯ್ತದೆ ಸಲ. ಮೊನ್ನೆ ಶಾಸಕರು ಇದನ್ನ ದುಡ್ಡು ಕೊಟ್ಟಿದ್ದಾರೆ ಕೆಲಸ, ಇದು ಸೆಕೆಂಡ್ ಮೀಟರ್ ಕೂಡ ಮುಗೀತದೆ ಸರ್.
1: ಸರ್, ಈಗ ಪ್ರಸ್ತುತ ತಮ್ಮ ವಾರ್ಡ್ಗಳ ಸ್ಥಿತಿ ಹೇಗಿತ್ತು ಅಂತ ತಿಳಿಸಿದ್ರಿ. ಈಗ ಸುಮಾರು ಒಂದು 3 ಜನರ ಅವಧಿಯಲ್ಲಿ ಈ ಆಗಿನ ಒಂದು ರಸ್ತೆಗಳಾಗಿರ್ಬೋದು, ಚರಂಡಿ ವ್ಯವಸ್ಥೆಗಳಾಗಿರ್ಬೋದು, ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಪ್ರಸ್ತುತ ಈಗ ತಮ್ಮ ವಾರ್ಡ್ ಯಾವ ರೀತಿ ಇದೆ, ತಮ್ಮ ವಾರ್ಡ್ನಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಸ್ಥಿತಿಗತಿ ಈಗ ಎಷ್ಟು ಸುಧಾರಿಸಿದೆ, ಜೊತೆಗೆ ಏನೆಲ್ಲ ಆಗಬೇಕು ಮುಂದಿನ ದಿನಗಳಲ್ಲಿ, ಅದ್ರ ಬಗ್ಗೆ ಹೇಳೋದಾದ್ರೆ.
0: ನನ್ನ ವಾರ್ಡಲ್ಲಿ ಡ್ರೈನೇಜ್ ಎಲ್ಲ ಮುಗಿದಿದೆ ಸರ್, ರೋಡ್ಸ್ ಈಗ ಒಂದು ನಾ ಹೇಳದ್ನಲ್ಲ ಈಗ ರೋಡ್ಸು ಮುಗ್ದಿದೆ. ಈಗ ಈಗ ಒಂದು ಅದೊಂದು ದೊಡ್ಡ ರೋಡ್ ನನಗೆ ASI ಬಸವನಾಯಕರ ಮನೆಯಿಂದ ಚಿಕ್ಕ ಚೆನ್ನಾಯಕರ ಮನೆಯವರೆಗೆ ಒಂದು ರೋಡ್ ಆಗ್ಬೇಕಾಯ್ತು, ಅದು ನಾನು ಹೇಳದ್ನಲ್ಲ ಅದೊಂದು ಕೆಲಸ ಆಗ್ಬೇಕಾಯ್ತು. ನಾನು 2 ಸಲ ಡಾಂಬರ್ ಮಾಡಿಸ್ತಾ ಇದ್ದು, ಡಾಂಬರ್ ನಿಲ್ಲೇ ಇಲ್ಲ. ಈಗೇನು ಮಾಡಿದೆ ಅದು ಅಲ್ಲಿ ಇಲ್ಲಿ ಹಾಕೋದ್ಬೇಡ ಅಂತಂದ್ಬಿಟ್ಟು 35 ಲಕ್ಷ ಟೋಟಲ್ ಕಾಂಕ್ರೀಟ್ ರಸ್ತೆಗೆ ಹಾಕ್ಬಿಟ್ಟೆ ಆ ರೋಡ್ ಪೂರ್ತಿ. ASI ಬಸವನಾಯಕರ ಮನೆಯಿಂದ ಚಿಕ್ಕ ಚೆನ್ನಾಯಕರ ಮನೆಯವರೆಗೆ ಡ್ರೈನ್ ಟು ಡ್ರೈನ್ ಮಧ್ಯದಲ್ಲಿ 5 ಮೀಟರ್ ಡ್ರೈನ್ ರೋಡ್ಸ್ ಮಾಡಿಸ್ತಾ ಇಲ್ಲ ನಾನು, ಈ ಡ್ರೈನ್ ಇಂದ ಈ ಡ್ರೈನ್ ಜನಗಳಿಗೆ ತಿರುಗಡವ್ರಿಗು ಒಳ್ಳೆ ವಾತಾವರಣ ಆಗ್ಬೇಕು, ಒಂದ್ ಗಾಡಿ ಬಂದು ಇನ್ನೊಂದ್ ಗಾಡಿ ಹೋಗ್ಬೇಕು, ಮಧ್ಯದಲ್ಲಿ ಒಂದ್ ಬೋರ್ ಇತ್ತು, ಆ ಬೋರ್ ಇಂದ ನಮ್ಮ ಯಾವ್ದೇ ಒಂದು ಗಾಡಿ ಹೋದ್ರೆ ಇನ್ನೊಂದ್ ಗಾಡಿ ಬರಕ್ ಆಯ್ತಿಲ್ಲ, ಆ ಬೋರ್ನು ಕೂಡ ಈಗ ಕೆಲಸ ಮಾಡಿದೀನಿ. ಆ ಬೋರ್ನ ತೆಗೆದ್ಬಿಟ್ಟು ಅದಕ್ಕೆ ಜನಗಳಿಗೆ ತೊಂದರೆ ಆಗ ರೀತಿಲಿ ಆ ಕಾಂಕ್ರೀಟ್ ಹಾಕಿ, ಯಾಕಂದ್ರೆ ಬೋರ್ ತೆಗೆದ್ ನಿಮ್ಗೆ ಗೊತ್ತು ಸಣ್ಣ ಗಿಣ್ಣ ಮಕ್ಕಳೆಲ್ಲ ಏನಾದ್ರೆ ಹೆಚ್ಚು ಕಮ್ಮಿಯಾಗಿ ಒಳಗಡೆ ಬಿದ್ದು ನಿಮ್ಗೆ ಎಷ್ಟು ಅದು ಅವಂತರ
1: ಆಗಿದೆ.
0: ಅದಕ್ಕೋಸ್ಕರ ಅದನ್ನು ಕೂಡ ವೆಲ್ಡಿಂಗ್ ಮಾಡಿಸಿ ತೆಗಿಸ್ಬಿಟ್ಟು ಅದ್ರ ಬದಲಾಗಿ, ಯಾಕೆ ಇವತ್ತು ನಾ ತೆಗೆದ ಮೇಲೆ ಯಾರಂದ್ರೆ ಬೇಕಾದಂತ ತೆಗೆದ್ಬಿಟ್ಟಪ್ಪ ನನ್ಗೆ ಆಗೋರು ಇರ್ತಾರೆ ಆಗದಿದ್ದವ್ರು ಇರ್ತಾರೆ, ಇಲ್ಲಿ ತೆಗೆದ್ನಲ್ಲ ಈಗ ಅದಕ್ಕೆ ಅದಕ್ಕೇನಾರು ಒಂದು ಬೇರೆ ತರದಲ್ಲಿ ಮಾಡಬೇಕಾಯ್ತಲ್ಲ ಅಂತ ಅದಕ್ಕೇನ್ ಮಾಡಿದೀನಿ, ಅದೇ ಪಕ್ಕದಲ್ಲಿ ಅಂಟರ್ಗಟ ದೇವಸ್ಥಾನ ಪಕ್ಕ ಒಂದು ಹೊಸ ಹ್ಯಾಂಡ್ ಪಂಪ್ ಸ್ಯಾಂಕ್ಷನ್ ಮಾಡಿಸಿದೀನಿ.
1: ಅಂದ್ರೆ ಅದರ ಬದಲಿಗೆ
0: ಅದು ಅಲ್ಲಿ ಹೋದ್ಮೇಲೆ ಇನ್ನೊಂದು ಬೇಕಲೇಬೇಕಲ್ಲ, ಅದ್ರ ಬದಲಿಗೆ ಒಂದು ಹೊಸ ಹ್ಯಾಂಡ್ ಪಂಪ್ ನ ಸ್ಯಾಂಕ್ಷನ್ ಮಾಡಿ ಈಗ ಆಲ್ರೆಡಿ ಟೆಂಡರ್ಗೆ ಹೋಗಿದೆ. ಅದು ಅದಾಯ್ತು ಅಂದ್ರೆ ಅಲ್ಲಿಗೆ ಇದಾಯ್ತದೆ. ನನಗ್ ಬೇಕಾಗಿರೋದೇನು, ಮೇನ್ ರೋಡ್ಸ್ ಬೇಕು. ನಾಳೆ ಯಾರು ಬಂದ್ರು ಯಾರಪ್ಪ ಈ ವಾರ್ಡಲ್ಲಿ ಗೆದ್ದಿದ್ರು, ಇದೇನಿದೆ ಸ್ಥಿತಿ ಅಂತ ಯಾರು ಮಾತಾಡ್ಬಾರ್ದು. ಯಾಕಂದ್ರೆ ನನ್ಗೆ ವೋಟ್ ಹಾಕಿರೋ ಜನಗಳಿಗೂ ಭಯಬಾರ್ದು, ಇಂಥವ್ನಿಗೆ ಆಯ್ಕೆ ಮಾಡಿದಾರಲ್ಲಪ್ಪ ಏನ್ ಕೆಲಸ ಮಾಡಿಲ್ಲ ಅಲ್ಲ ಅಂತನ್ಬಿಡ್ದು. GGMದು ಪ್ರತಿಯೊಬ್ಬರ ಮನೆಗೂ ನೀರು ಹೋಗ್ತಾ ಇದೆ, ನೀರೊಂದು ಪ್ರಾಬ್ಲಮ್ ಇಲ್ಲ. ಅದೇನೋ ಒಂದು ಸ್ವಲ್ಪ ಒಂದ್ 2-3 ಮನೆ ಆಗ್ಬೋದು, ಆದ್ರೂ ಕೂಡ ಅವ್ರಿಗೆ ಯಾವ್ದಾದ್ರು ಸಂದರ್ಭದಲ್ಲಿ ಇಂಜಿನಿಯರ್ ಹೇಳಿದ ತಕ್ಷಣ ಅವ್ರು ಬಂದು ವಿಚಾರಿಸ್ತೀನಿ. ನಂದು ಒಂದು ವಾರದಲ್ಲಿ ವಾಟರ್ದು ಕಂಪ್ಲೀಟ್ ಏನು ಪ್ರಾಬ್ಲಮ್ ಇಲ್ಲದ ರೀತಿ ಆಯ್ತದೆ, ನಮ್ಗೆ ಬೇಕಾಗಿರೋದೆ ನೀರು.
1: ಹೌದು,
0: ಕಂಪ್ಲೀಟ್ ಮುಗೀತದ
1: ಸರ್. ಈಗಲೂ ಸಹ ವಾರ್ಡಿನ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾದ್ರೆ ಇನ್ನು ಏನೆಲ್ಲ ತೊಡಕುಗಳು ಎದುರಾಗತ್ತೆ, ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ, ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ?
0: ಅಲ್ಲಿ ಎದುರಿಸಬೇಕಾಗತ್ತೆ, ಅದ್ರ ಬಗ್ಗೆ ಏನ್ ನಾನು ಅದ್ರ ಬಗ್ಗೆ ನಾನು ಯಾವ್ದೇ ತರ, ಯಾಕಂದ್ರೆ ನಾನು ಅಲ್ಲೇ ಹುಟ್ಟ ಅಲ್ಲೇ ಬೆಳೆದಿದ್ದೀನಿ, ಪ್ರತಿಯೊಬ್ಬರು ಮನ್ಮಗನ ಆಗಿದ್ದೀನಿ ನಾನು. ಅವ್ರಿಗೂ ಗೊತ್ತಿದೆ ಯಾರಂತ, ನಮ್ಮ ಹುಡುಗನೆ ನಮ್ ಕೆಲಸ ಮಾಡಿದ ಇನ್ಯಾವ ಕೆಲಸ ಮಾಡ್ತಾನೆ ಅನ್ನೋದು ಅವ್ರಿಗೂ ಗೊತ್ತು. ಯಾಕಂತಂದ್ರೆ ನಾನು ಒಂದ್ ಸಂದರ್ಭದಲ್ಲಿ ನನ್ನ ಎಲೆಕ್ಷನ್ ನನ್ಗೆ ಎಲೆಕ್ಷನ್ ಅಂತ ಗೊತ್ತಿರ್ಲಿಲ್ಲ, ನಾನು ಅವನು 0 ಪಾಯಿಂಟ್ ಬಂದವನು. ಯಾಕಂದ್ರೆ ನಂದು ನಮ್ಮ ತಂದೆ ಆಗಲಿ ಯಾರೇ ಆಗಲಿ ನಾ ರಾಜಕಾರಣಿಗಳಲ್ಲ, ನಾನು ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದವನು, ವೈಸ್ಟರ್ಲಿ ಕೆಲಸ ಮಾಡ್ತಿದ್ದವನು. ನನ್ನನ್ನು ಆಯ್ಕೆ ಮಾಡಬೇಕಾದ ಸಂದರ್ಭದಲ್ಲಿ ಎಲೆಕ್ಷನ್ಗೆ ಯಾರನ್ನೂ ಆಯ್ಕೆ ಮಾಡೋಕೆ ಹೋಗಿ ನನ್ನನ್ನು ಆಯ್ಕೆ ಮಾಡಿದ್ವು. ಆ ಸಂದರ್ಭದಲ್ಲಿ ನಾನು ಎಲೆಕ್ಷನ್ ಫೇಸ್ ಮಾಡಿದೆ, 36 ಓಟ್ಲಿ ವಿನ್ನಿಂಗ್ ಆದೆ, ಅಪೋಸಿಟ್ ಕ್ಯಾಂಡಿಡೇಟ್ ಲೀಡಿಂಗ್.

ಅಲ್ಲಿಂದ ಇಲ್ಲಿವರೆಗೂ ಕೂಡ ತಿರ್ಗಾ ಇನ್ನೊಂದು ಆ ವಾರ್ಡ್ಲಿ ಬೇರೆಯವ್ರಿಗೆ ಜಾಸ್ತಿ ಸ್ಥಳ ಕೊಟ್ಟಿಲ್ಲ. ಯಾಕಂದ್ರೆ ಕೆಲಸ ಮಾಡಿದ್ದೀನಿ, ನನಗೆ ಓಟ್ ಕೊಡಿ ಅಂತ ಕೇಳ್ತೀನಿ. ಕೆಲಸ ಮಾಡಿಲ್ಲ ನನಗೆ ಓಟ್ ಬೇಡ. ಅದರಿಂದ ನನ್ಗೆ ಯಾವುದೇ ಕೆಲಸಗಳಾದ್ರೂ ನಾನು ಅಲ್ಲಿ ಏನು ಇನ್ನೂ ಸುಮಾರು ಕೆಲಸ ಇದೆ, ಕೆಲಸ ಇಲ್ಲ ಅಂತಂತಲ್ಲ, ನನ್ನ ಕೆಲ ಆದಂಥ ಕೆಲಸಗಳನ್ನ ಇನ್ನೂ ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಏನಂದ್ರೆ ನಾನು ಮನೆಗಳು ಸ್ಕೂಡಿಸ್ಬೇಕು. ಮೇನ್ ಬೇಕಾಗಿರೋದು ಮನೆಗಳು. ತುಂಬಾ ಇನ್ನೂ ಕೈ ಹಂಚಿನ ಮನೆಗಳಿದೆ ನಾನು ನೋಡಲ್ಲಿ.

0: ಕೊಡಿ ಅಂತಂದ್ರೆ ಅವ್ರ ಜೊತೆ ಬೆಂಗಳೂರಿಗೆ ಹೋಗಿ ಸುತ್ತಿ ಮಾಡಿಸ್ಲೇಬೇಕು, ನಾನು ಮಾಡಿಸ್ತೀನಿ ಅದನ್ನು, ಬಿಡಲ್ಲ ನಾನು ಅದೇ ಅದಕ್ಕೆ. ಅದು ಈಗ ಕೇಳಿದ್ರು ಯಾಕಂದ್ರೆ ಯಾರು ಇನ್ನೂ ಸಚಿವರು ಅಂತ ಗೊತ್ತಾಗಿಲ್ಲ, ವಸತಿ ಸಚಿವರು. ಅದರಿಂದ ಸಾಹೇಬ್ರ ಗಮನ ತಂದಿದ್ದೀನಿ, ಅದಕ್ಕೆ ಸಚಿವ ಸಂಪುಟಗಳಿಗೆ ಆದ ತಕ್ಷಣ ಬೆಂಗಳೂರು ಮಸಲ್ ಬನ್ನಿ ಅಂತ ಹೇಳವ್ರೆ. ಹೋಗಿ ಮನೆಗಳ ಸ್ಯಾಂಕ್ಷನ್ ಮಾಡೋದು, ನಾನು ಮನೆ ಸ್ಯಾಂಕ್ಷನ್ ಮಾಡಿಸೋರ್ಗೆ ಮೊದಲನೇ ಆದ್ಯತೆ ನಂಗೆ ಅದ್ರ ಮೇಲೆ ಇದ್ದೀನಿ ಸರ್.
1: ಅಂದ್ರೆ ಇನ್ನೂ ಸಹ ತಮ್ಮ ಒಂದು ವಾರ್ಡ್ನಲ್ಲಿ ಕಡುಬಡವರು ವಾಸ ಮಾಡ್ತಾ ಇರೋದ್ರಿಂದ ಅವರಿಗೆ ಮೂಲಭೂತವಾಗಿ ಒಂದು ಮನೆಗಳನ್ನ ಮಾಡ್ಕೊಡ್ಬೇಕು ಅನ್ನೋದು ನಿಮ್ಮ ಒಂದು ಉದ್ದೇಶ ಆಗಿದೆ. ಆ ಉದ್ದೇಶಕ್ಕೆ ತಕ್ಕಂತೆ ಒಂದು ಸಚಿವ ಸಂಪುಟ ಪ್ರಸ್ತುತಿ ಆದ ನಂತರ ತದನಂತರದಲ್ಲಿ ತಾವು ಹೋಗಿ ಸಚಿವರನ್ನ ಭೇಟಿ ಮಾಡಿ ಒಂದಷ್ಟು ಮನೆಗಳನ್ನ ಸ್ಯಾಂಕ್ಷನ್ ಮಾಡಿ ತಮ್ಮ ವಾರ್ಡಿನಲ್ಲಿರುವಂತ ಕಡುಬಡವರಿಗೆ ವಿತರಿಸಬೇಕು ಅನ್ನೋದು ನಿಮ್ಮ ಈಗ ಸದ್ಯದ ಒಂದು ಗುರಿ. ಸರ್, ವಾರ್ಡಿನ ಒಂದು ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ಕಸ ಯಾವುದೇ ಕಾರಣಕ್ಕೂ ಮೊದ್ಲಿಗಿಂತ ಬುದ್ಧಿವಂತರಾಗಿದ್ದಾರೆ ಜನ ಈಗ. ಯಾಕಂದ್ರೆ ಕಸದ ಬಗ್ಗೆ ಜನಗಳ ಗೊತ್ತು. ನಮ್ಮ ಕಸನ ಈಗ ಮನೆ ಒಳಗಡೆ ಇದ್ರು ಕಸನೆ, ಹೊರಗಡೆ ಬಂದ್ರು ಕಸನೆ. ಮನೆ ಇದ್ದಂತ ಸಂದರ್ಭದಲ್ಲಿ ಮನೆ ಅವ್ರದೇ ಆದ್ಮೇಲೆ ಹೊರಗಡೆ ರೋಡು ಅವ್ರದೇನೆ.
1: ಹೌದು,
0: ಅಲ್ಲಿ ಮನೆ ಕ್ಲೀನ್ ಮಾಡಿ ತಗೊಂಡ್ಬಂದು ರೋಡ್ಗೆ ಬಿಸಾಕಿದ್ರೆ ರೋಡ್ ಯಾರ್ದು? ಸರ್ಕಾರಿ ರೋಡ್, ಸರ್ಕಾರನೇ ನಾವು, ನಮ್ದೇನೆ ಅದು. ಪ್ರತಿ ಒಂದು ಮನೆಗೆ ಕಸ ಇಡಕ್ಕೆ ಎರಡೆರಡು ಬಕೆಟ್ ಕೊಟ್ಟಿದ್ದೀನಿ, ಒಂದು ಹಸಿ ಕಸ ಹಾಕಕ್ಕೆ, ಒಂದು ಒಣ ಕಸ ಹಾಕೊಂಡು. ಬೆಳಗ್ಗೆ ಬಂದಂತ ಸಂದರ್ಭದಲ್ಲಿ ಪ್ರತಿ ಬೆಳಗ್ಗೆ 6:30-7 ಗಂಟೆಗೆ ಗಾಡಿ ಬಂದಂತ ಸಂದರ್ಭದಲ್ಲಿ ಒಂದು ಕಸನ ರೋಡ್ಗೆ ಹಾಕಲ್ಲ. ಅವ್ರು ಬಂದಾಗ ಅವ್ರ ಯಾವಾಗ ಗಾಡಿ ಬರ್ತದೆ, ಗಾಡಿ ಬಂದ ತಕ್ಷಣ ಗಾಡಿ ಇಟ್ಕೋತಾರೆ, ಗಾಡಿ ಕಸ ತಗೋತಾರೆ. ಅವರು ಹುಡುಗರು ಪಾಪ ಮೇಲೆ ನಿಂತ್ಕೊಂಡು ಹಸಿ ಕಸ ಯಾವುದು, ಒಣ ಕಸ ಯಾವುದು ಕೊಡಿ ಅಂತಂದ್ರೆ ಅದನ್ನ ಡಿವೈಡ್ ಮಾಡ್ಕೋತಾರೆ. ನಾನು ಮೊದ್ಲಿಗು ಈಗ್ಲೂ ನಮ್ಮ ವಾರ್ಡಲ್ಲಿ ಕಸ ಜಾಸ್ತಿ ಇಲ್ಲ. ಅವರು ಕೂಡ ವಾರ್ಡನ್ ಬಗ್ಗೆ ಈಗ ದಿನ ಬೆಳಗಾದ್ರೆ ಅವ್ನು ಬರ್ತಾನೆ ಕೆಲಸ ಮಾಡಿಸ್ತಾನೆ, ನಾವು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂದ್ರೆ ತಾಯಿಂದಿರು ಯಾವ್ದೇ ಕಣಕ್ಕೂ ಆ ತರದಲ್ಲಿ ಕಸನ ಎಲ್ಲೆಲ್ಲೇ ಬಿಸಾಕಲ್ಲ. ಅದು ಬಂದು ಬಕೆಟ್ ಇಟ್ಟಿರ್ತಾರೆ, ಬೆಳಗ್ಗೆ ಬಂದ ತಕ್ಷಣ ಕಸ ಕೊಡ್ತಾರೆ. ಆದ್ರೆ ಎಲ್ಲಕ್ಕಿಂತ ಇನ್ನೂ ಶೌಚಾಲಯಗಳು ನಮ್ಮ ಮಾಡಲ್ಲಿ ಶೌಚಾಲಯಗಳು ಆಯ್ತಾ ಇದೆ, ಮೊದಲ ರೀತಿ ಇಲ್ಲ. ಪ್ರತಿಯೊಂದು ಮನೇಲಿ ಶೌಚಾಲಯಗಳು ಆಗ್ತಾ ಇದೆ, ಅದು ಇಲ್ಲದಂತ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುದು. ಆದ್ರೂ ಬೇರೆ ರೀತಿ ರೋಡ್ ಅಲ್ಲಿ ಆತರ ಎಲ್ಲ ಇಲ್ಲ. ಅದನ್ನು ನಾನು ಇಲ್ದಾದಂತ ಸಂದರ್ಭದಲ್ಲಿ ಖಾತೆಗಳು ಮಾಡಿಸಿ ಅದಕ್ಕೆ ಒಂದು ಇವತ್ತು ನಮ್ಮ ಪಟ್ಟಣ ಪಂಚಾಯತಿಲಿ ಒಂದು ಟಾಯ್ಲೆಟ್ಗೆ 15,000 ದುಡ್ಡು ಕೊಡ್ತಾ ಇದೀವಿ. ಆ ತರದ್ದು ಸುಮಾರು ಜನ ತಗೊಂಡು ಕೆಲಸ ಮಾಡಿಸ್ಕೊಂಡಿದ್ದಾರೆ. ಅದರಲ್ಲೆಲ್ಲ ಸ್ವಲ್ಪ ಮುಂಚೂಣಿಲಿದ್ದಾರೆ ಈಗ, ಯಾಕಂದ್ರೆ ಮೊದಲ ರೀತಿ ಆ ತರ ಏನಿಲ್ಲ.
1: ಸರ್, ತಮ್ಮ ಒಂದು ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ಸಮರ್ಪಕ ನಿರ್ವಹಣೆ ಆಗ್ತಾ ಇದೆಯಾ ಪ್ರಸ್ತುತವಾಗಿ?
0: 100% ಆಯ್ತಾ ಇದೆ. ನಾನು ಹೇಳ್ತಿಲ್ಲ, ಪ್ರತಿಯೊಂದು ಈಗ ಮಕ್ಕಳು ಎಜುಕೇಶನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಅವ್ರಿಗೇನು ಡಿಗ್ರಿ ಮಾಡಿದಂತ ಹುಡುಗರ್ಸ್ಕೆ ನಾನು ಪ್ರತಿ ಮೀಟಿಂಗ್ಲಿ ನಾನು ಅವ್ರಿಗೆ ಏನು ಇಡ್ತೀನಿ ಅಂತಂತಂದ್ರೆ ಅವ್ರ ಇನ್ನೂ ತಂದೆ ತಾಯಿಗೆ ಹೊರ ಬೀಳ್ಬಿಡ್ತು ಅಂತಂದ್ಬಿಟ್ಟು ಎಜುಕೇಶನ್ಗೆ ಅಂದ್ಬಿಟ್ಟು ಅವ್ರು ಡಿಗ್ರಿ ಮಾಡಿರೋ ಮಕ್ಕಳಿಗೆ, ಎಸ್ ಟಿ ಮಕ್ಕಳಿಗೆ, ಎಸ್ ಸಿ ಮಕ್ಕಳಿಗೂ ಅದೇ ಥರ ಇದ್ದಾರೆ, ಕೃಷ್ಣ ಜಾತಿ ಮಕ್ಕಳಿಗೂ, ಜನರಲ್ ಮಕ್ಕಳಿಗೂ ಅದೇ. ನಮ್ಮಲ್ಲಿ ಜಾಸ್ತಿ ಎಸ್ ಟಿ ಮಕ್ಕಳುಗಳು ಜಾಸ್ತಿ. ಅವರಿಗೆ ಒಂದು 5,000 ರೂಪಾಯಿ ಅವ್ರ ಅಕೌಂಟ್ಗೆ ಹೋಗಿ ಕೊಟ್ಟಿದ್ದೀನಿ. ಮಿನಿಮಮ್ ಕಮ್ಮಿ ಅಂದ್ರೆ ನಾನು ಹೋದ್ಮೇಲೆ ನನ್ನ ಪ್ರಕಾರ ಮುಂದೆ ಒಂದು 7-8 ಲಕ್ಷಕ್ಕಿಂತ ದುಡ್ಡನ್ನ ಅವ್ರ ಅಕೌಂಟ್ಗೆ ಹೋಗಕ್ಕೆ ಮಾಡಿದ್ದೀನಿ. ಮತ್ತು ಇನ್ನು ಅದೇ ರೀತಿ ಯಾವ್ದಾದ್ರು ಒಂದು ಓದ್ಬಿಟ್ಟಿರ್ತಾರೆ ಒಂದು ಡ್ರೈವಿಂಗ್ ಲೈಸೆನ್ಸ್, ಇವತ್ತೊಂದು ಕೆ ಎಸ್ ಆರ್ ಟಿ ಸಿ ಆಗ್ಬೋದು, ಯಾವ್ದಾರು ಒಂದು ಗಾಡಿ ಓಡಿಸಿದ್ರು, ಪ್ರತಿ ವರ್ಷದಲ್ಲಿ ಬಂದಂತ ಅನುದಾನನ ಡ್ರೈವಿಂಗ್ ಸ್ಕೂಲ್ಗೂ ಇಟ್ಟಿದ್ದೀನಿ. ಅದು ಎಷ್ಟೋ ಜನ ಡ್ರೈವರ್ಸ್ ಆಗಿದ್ದಾರೆ, ಯಾಕಂದ್ರೆ ಅವರು ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಬೇಕಂದ್ರೆ ಒಂದು 7,000-8,000 ಖರ್ಚು ಆಯ್ತು,
1: ಖರ್ಚು ಮಾಡ್ಬೇಕು.
0: ಅದ್ರಲ್ಲಿ ಎಷ್ಟು ಕಡು ಬಡವರು ಇರ್ತಾರೆ, ಕೊಡೋಕ್ಕಾಗಲ್ಲ. ಅದನ್ನ ಏನ್ ಮಾಡ್ತೀನಿ, ಅದನ್ನು ಕೂಡ ಇಂತಿಂಥ ಮಕ್ಕಳು ನೀವು ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳಿ, ಅದ್ರಲ್ಲಿ 2-wheeler ಮಾಡಿಸ್ಕೊತಾರೆ. ಯಾಕಂತಂದ್ರೆ ಇವತ್ತು ನಂಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕಲೇಬೇಕು, ಇವತ್ತು ಪ್ರತಿಯೊಂದಕ್ಕೂ ಡ್ರೈವಿಂಗ್ ಲೈಸೆನ್ಸ್ ಇಲ್ಲಾಂದ್ರೆ ಕಷ್ಟ ಆಯ್ತು ಅಂತಂದ್ರು. ಅವ್ರುಗಳು ಕೂಡ ಅದನ್ನು ಕೂಡ ಸಮರ್ಪಕವಾಗಿ ಪ್ರತಿಯೊಬ್ಬರಿಗೂ ನಾನೇ ಮನೆ ಮನೆಗೆ ಹೋಗಿ ಹೇಳ್ತೀನಿ, ನೀನು 18 ವರ್ಷ ಆಗಿದ್ಯಲ್ವಾ, ಡ್ರೈವಿಂಗ್ ಲೈಸೆನ್ಸ್ ಬಾ, ನೀ ತಗೋ, ಅದು ಫ್ರೀ ಸರ್ಕಾರದಿಂದ ಬಂದಂತದನ್ನ ತಗೋ. ನೋಡಿ, ಯಾವ್ದಾರ ಒಂದು ಇಂಡಿಪೆಂಡೆಂಟ್ ಕಾರ್ಯಕ್ರಮ ಇರ್ಬೋದು, ಯಾವ್ದಾರ ಒಂದು ಕಾರ್ಯಕ್ರಮ ಡ್ರೈವಿಂಗ್ ಲೈಸೆನ್ಸ್ ವಿತರಣೆ ಮಾಡಿಸ್ತೀನಿ, ಶಾಸಕರಲ್ಲೇ ವಿತರಣೆ ಮಾಡಿಸ್ತೀನಿ, ಇಲ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಯಾರಾಗಿರ್ತಾರೆ ಅವ್ರ ಕೈಲಿ ವಿತರಣೆ ಮಾಡಿಸ್ತೀನಿ. ಮುಖ್ಯಾಧಿಕಾರಿಗಳು ಕೂಡ ಅವ್ರ ಮುಖಾಂತರನೇ ವಿತರಣೆ ಮಾಡಿಸ್ತೀವಿ. ಅದು ತುಂಬಾ ಅದು ಸರ್ಕಾರಕ್ಕೆ ಗಮನಕ್ಕೆ ಹೋಗುತ್ತೆ, ಓ ನಾವು ಕೊಟ್ಟಂತದ್ದು ಉಪಯೋಗಿಸ್ಕೊತಾ ಇದಾರೆ, ಇನ್ನೂ ಎಕ್ಸ್ಟ್ರಾ ಅನುದಾನ ಅವ್ರು ಬಿಡುಗಡೆ ಮಾಡಬಹುದು ಅಂತ ರೀತಿಲಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತೀವಿ.
1: ಸರ್, ನಿಮ್ಮ ವಾರ್ಡ್ನಲ್ಲಿ ಇರುವಂತಹ ಒಂದು ಸರ್ಕಾರಿ ಶಾಲೆಗಳಾಗಿರ್ಬೋದು, ಜೊತೆಗೆ ಒಂದು ಆರೋಗ್ಯ ಕೇಂದ್ರಗಳ ಅಭಿವೃದ್ಧಿಗೆ ನೀವು ನೀಡ್ತಿರೋ ಒತ್ತು ಎಂತದ್ದು, ಅದರ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಿ.
0: ನನಗೆ ಒಂದು ನೋವು ಏನಂತಂದ್ರೆ ನಮ್ಮ ವಾರ್ಡಲ್ಲಿ ಅಂಗನವಾಡಿ ಇಲ್ಲ, ಸ್ಥಳನೂ ಇಲ್ಲ. ಅದಕ್ಕೆ ನಾನೀಗ ನಾನು ಮತ್ತೆ ಶಿವಕುಮಾರ್ ಅಂತ ಅವಳು ಉಪಾಧ್ಯಕ್ಷರು 7-wheeler ಒಂದು ಸ್ಥಳ ಗವರ್ಮೆಂಟ್ ಜಾಗ ಆಯ್ತು, ಇಬ್ರು ಕೂಡ ಅದನ್ನ ಸಮರ್ಪಕವಾಗಿ ಹುಡುಕಿ ಅಧಿಕ

0: ಅಧಿಕಾರಿಗಳು ಕರ್ಕೊಂಡೋಗಿ ಈ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಹಿಂದ್ಗಡೆ ಎರಡು, 9ನೇ ವಾರ್ಡ್ಗೆ ಸಪ್ರೇಟ್ ಅಂಗನವಾಡಿ ಕೇಂದ್ರ ಮತ್ತೆ 7ನೇ ವಾರ್ಡ್ಗೆ ಸಪ್ರೇಟ್ ಅಂಗನವಾಡಿ ಕೇಂದ್ರ ಮಾಡಬೇಕು ಅಂತ ಈಗ ಆಲ್ರೆಡಿ ML ಅವ್ರ ಗಮನಕ್ಕೆ ಹೋಗಿತ್ತು. ಅದು ಒಂದೀಗ 7ನೇ ವಾರ್ಡ್ಗೆ ಸ್ಯಾಂಕ್ಷನ್ ಆಗಿದೆ. ಈಗ ಅವತ್ತು ನಾನು ML ಅವ್ರಿಗೆ ಕೇಳಿದೆ, ಏನು ಸರ್ ಎರಡನ್ನೂ ಒಟ್ಟಿಗೆ ಮಾಡ್ತೇನೆ ಇವತ್ತು, ಅಣ್ಣ ಎರಡೂ ಒಟ್ಟಿಗೆ ಬರ್ಬೋದಾಯ್ತು, ಈಗ ಬಂದು ಆಗಿದೆ, ಅದಾದ ತಕ್ಷಣ ನೆಕ್ಸ್ಟ್ ನಿಮ್ದು ಗುದ್ದಲಿ ಪೂಜೆ ಮಾಡಿ ಮಾಡ್ಸೋಣ ಅಂತಂದ್ರೆ ಅದೊಂದು ಆಗ್ಬೇಕು ಇವತ್ತು. ಯಾಕಂತಂದ್ರೆ ಅದೊಂದು ಆಯ್ತು, ಸ್ಥಳ ಎರಡಕ್ಕೂ ಆಗಿದೆ, ಆ ಕಡೆಗೆ 7ನೇ ವಾರ್ಡ್ಗೂ ಕೂಡ ಆಗಿದೆ, 9ನೇ ವಾರ್ಡ್ಗೂ ಈ ಸೊತ್ತೆಲ್ಲ ತೆಗೆದಿದ್ದೀವಿ. ಮೇನ್ ಅನುದಾನ ಬಿಡುಗಡೆ ಗುದ್ದಲಿ ಪೂಜೆ ಮಾಡಿ, ಅದೊಂದು ನಂಗೆ ತುಂಬ ನಮ್ಮ ಮಕ್ಳು ಯಾಕಂತಂದ್ರೆ ಈಗಲೂ ಬಾಡಿಗೆ ಕಟ್ತಾ ಇದ್ದಾರೆ ಸರ್ಕಾರದಿಂದ. ಅದೊಂದು ನನ್ನ ಸಂದರ್ಭದಲ್ಲಿ ಮಕ್ಳಿಗೆ ಅವು ತಟ್ಟೆ ಲೋಟ ಇಲ್ಲ ಅಂತ ಸಂದರ್ಭದಲ್ಲಿ ತಟ್ಟೆ ಲೋಟ ಕೂಡ ಕೊಡಿಸಿದ್ದೀನಿ. ಅವರು ಯಾವುದೇ ಕಾರಣಕ್ಕೂ ಈ ಬೇರೆ ಪ್ಲೇಟಲ್ಲಿ ತಿನ್ಬಾರ್ದು ಅಂತಂದು ಅವ್ರಿಗೆ ಸ್ಟೀಲ್ ತಟ್ಟೆ ಕೂಡ ಲೋಟ. ಆ ಸಂದರ್ಭದಲ್ಲಿ ನಾನು ಅದಕ್ಕೆ ಏನಾಗಬೇಕು ಮೂಲಭೂತ ಸೌಕರ್ಯ ಸಣ್ಣ ಮಕ್ಳಿಗೆ, ಅದು ಜಮ್ಕನ್ ಆಗ್ಬೋದು ಅವ್ರಿಗೆ, ಪ್ರತಿಯೊಂದು ಕೂಡ ಪಂಚಾಯತಿಂದ ಏನು ಕೊಡ್ಬೇಕು ಅದೆಲ್ಲ ನನ್ನ ಕೈಲಿ ಆದಂತ ಅಷ್ಟು ಕೊಟ್ಟಿದ್ದೀನಿ. ಯಾಕಂದ್ರೆ ನಾನು ಇಲ್ಲಿ ಕುತ್ಕೊ ಮಾತಾಡ್ಬಿಟ್ಟು ನಂಗೆ ಸುಳ್ಳು ಹೇಳಕ್ಕೆ ಬೇಸಿಲ್ಲ. ನಾಳೆ ನಾನು ಇಲ್ಲಿ ಮಾತಾಡೋದು, ನಾಳೆ ಇನ್ನೊಬ್ರು ಪ್ರಶ್ನೆ ಆಗ್ತಾರೆ ನೀವು ಕೊಡ್ಸಿದಿ ಅಂತ ಹೋಗಿ ಅಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಕೇಳ್ಬೋದು. ಆಗ ಅಲ್ಲಿರೋ ಟೀಚರ್ಸು ಇಲ್ಲಿ ಬಂದಿದೆ ಅಂತಂದ್ಬಿಟ್ಟು ಹೇಳಬೇಕು.
1: ಹೌದು,
0: ಆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ನನಗೆ ಸುಮ್ಸುಮ್ಗೆ ಪ್ರಚಾರ ತಗೊಳ್ಳೋಂಥ ಸ್ಥಿತಿಗತಿಲಿ ನಾನು ಇರಲ್ಲ. ಈಗ ಕೇಂದ್ರದ ಬಗ್ಗೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ತುಂಬ ಡಾಕ್ಟರ್ ಒಳ್ಳೆ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಪಾರ್ಸಾರ್ಥಿ ಅಂತ ಲೇಡಿ ಡಾಕ್ಟರ್ ಇದ್ದಾರೆ. ಅಲ್ಲಿರೋ ಟೋಟಲ್ ನರ್ಸ್ ಅಲ್ಲಿರೋ ಪ್ರತಿಯೊಬ್ಬರು ಈ ಯಾವುದೇ ಟೈಮ್ ಹೋಗ್ಲಿ ಎಷ್ಟೊತ್ತಲೇ ಹೋಗ್ಲಿ, ಸ್ವಲ್ಪ ರಾತ್ರಿ ಟೈಮ್ ಸ್ವಲ್ಪ ತೊಂದರೆ ಆಗ್ಬೋದು, ಆದರೆ ಹಾಸ್ಪಿಟ್ಲ್ ಸ್ವಚ್ಛತೆ ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದು. ಎಷ್ಟೊತ್ತರ ರಾತ್ರಿ ಹೋದ್ರೆ ಪಾರ್ಸಾರ್ಥಿ ಅವರು ನೋಡ್ತಾರೆ, ಅಲ್ಲಿರೋ ನರ್ಸ್ಗಳು ಅಷ್ಟೇ. ಯಾವಾಗ ನಾನು ಸುಮ್ಗೆ ಚೆಕಪ್ಗೆ ಹೋಗ್ತೀನಿ, ನಾನು ಸುಮ್ಗೆ ಹೋದಾಗ ನಾನು ಸುಮ್ಗೆ ಬಿ ಪಿ ಚೆಕಪ್ ಶುಗರ್ ಚೆಕಪ್ ಚೆಕಪ್ ಮಾಡ್ತೀನಿ, ನನ್ಗೆ ಹೆಂಗೆ ಮಾಡಿದ್ರೆ ಬೇರೆಯವ್ರಿಗೆ ಹೆಂಗೆ ಮಾಡ್ತಾರೆ ಅಂತ ನೋಡಿದ್ವಿ. ಆದರೆ ಎಲ್ಲರಿಗೂ ಒಂದೇ ಥರ ನೋಡ್ತಾರೆ, ಇವರು ಕೌನ್ಸಿಲರು ಇವರು ಬೇರೆ ಮಾಮೂಲಿ ಜನ ಆ ಥರ ಏನಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ನಮ್ಮನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ, ಒಬ್ಬ ಶಾಸಕರನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ, ಒಬ್ಬ ಎಂ ಪಿ ಸಾಹೇಬ್ನ ಹೆಂಗೆ ಟ್ರೀಟ್ ಮಾಡ್ತಾರೆ, ಪ್ರತಿಯೊಬ್ಬರನ್ನು ಕೂಡ ಅದೇ ರೀತಿಯಲ್ಲಿ ಟ್ರೀಟ್ ಮಾಡೋದಂತಂದು ಒಳ್ಳೆ ಆರೋಗ್ಯ ಕೇಂದ್ರ. ಅಲ್ಲಿರೋ ಪ್ರತಿಯೊಬ್ಬರು ನರ್ಸ್ ಆಗ್ಬೋದು, ಎಲ್ಲ ಎಲ್ಲ ಚೆನ್ನಾಗಿ ನೋಡ್ತಾರೆ. ಮತ್ತೆ ಒಬ್ರು ಕಣ್ಣಿನ ಡಾಕ್ಟರ್ ಇದ್ದಾರೆ, ಅದು ಕರ್ನಾಟಕ ಫ್ರೀ ಬಂದಿದೆ ಅಂತ ಸುಮ್ಮನೆ ಯಾರು ಹೇಳಿದ್ರು ಕರ್ನಾಟಕ ಫ್ರೀ ಬಂದಿದೆ ತಗೊಳ್ಳಿ ಅಂತ. ಸರ್ ಏನು ಅವರೊಂದು ಹಣ ಬಂದು ಸುಮಾರು ದಿನ ಆಗಿದೆ ಅಣ್ಣ, ಜನಗಳೇ ಬರಲ್ವಲ್ಲ ಅಣ್ಣ ತಗೊಳಕ್ಕೆ, ಫ್ರೀ ಬರೀ ಒಂದು ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಗ್ಲಾಸ್ ಇಸ್ಕೋಬೋದು ಕಣ ಅಂತ. ಆಗ ನಾನು ನನ್ನ ವಾರ್ಡಲ್ಲಿರೋ ಸುಮಾರು ಜನ ಕೇಳಿದೆ, ಈ ಥರ ಗ್ಲಾಸ್ ಬಂದಿದೆ, ಬರೀ ಒಂದು ಆಧಾರ್ ಕಾರ್ಡು ಒಂದು ಫೋಟೋ ತಗೊಂಡೋಗಿ ಕೊಡಿ ಅಂತ ಹೇಳ್ದಂತ ಆಯ್ತಾ. ಆಗ ಹಂಗಂತ ತಕ್ಷಣ ಏನು ಮಾಡಿದೆ ಅವರು ಪ್ರತಿಯೊಬ್ಬರು ಹೋಗಿ ಇಸ್ಕೋತಿದ್ರೆ, ನಾನೇ ಫಸ್ಟ್ ಇಸ್ಕೊಂಡೆ, ಕೊಡಿ ಇದು ಹೆಂಗಿದೆ ಅಂತ ನೋಡೋಣ ಅಂತ. ಅವಾಗ ನಿಮ್ಗೆ ಎಷ್ಟು ಏಜು ಅಂತ ನಂಗೆ 51 ಗ್ಲಾಸ್ ಕೊಟ್ರು. ಅದೇ ರೀತಿ ನಾನೆಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಮತ್ತೆ ಪ್ರತಿಯೊಬ್ಬರಿಗೆ ಹಿಂಗೆ ಇದೆ ಗ್ಲಾಸ್ ಇಸ್ಕೊಳ್ಳಿ ಅಂತಂತ ಅವ್ರು ಹೋಗಿ ತಗೋತಾ ಇದಾರೆ. ಒಳ್ಳೆ ಹಾಸ್ಪಿಟಲ್ ಇದೆ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಕೆಲಸ ಮಾಡ್ತಾರೆ.
1: ಸರ್, ಜೆ ಜೆ ಎಂ ಬಗ್ಗೆ ತಾವು ಫಸ್ಟೇ ಮಾತಾಡಬೇಕಾದ್ರೆ ತಿಳಿಸಿದ್ರಿ, ಜೆ ಜೆ ಎಂ ಒಂದು ಹಂತದಲ್ಲಿ ನಡೀತಾ ಇದೆ ಈಗ ಕೆಲಸಗಳು, ಒಂದು ಈಗ ಪ್ರಸ್ತುತ ಒಂದು ಜೆ ಜೆ ಎಂ ತನ್ನ ಕೆಲಸವನ್ನು ಮುಗಿಸಿ ಜನರಿಗೆ ಅದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ?
0: 100% ಇನ್ನೊಂದು ಒಂದೊಂದು 15 ದಿನದೊಳಗೆ ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ಬಂದು ನಾನು ಇಲ್ಲಿ ಶಾಸಕರ ಮುಖಾಂತರ ಇನ್ನೂ ಒಂದು ಸ್ವಲ್ಪ ನಿಮ್ಮ ಈಗ ಬರ್ತೀನಿ ತಿರ್ಗ. ಆ ಕೆಲಸ ಮುಗಿದೆ, 16.5 ಕೋಟಿ ದುಡ್ಡು ಸ್ಯಾಂಕ್ಷನ್ ಆಗಿದೆ, ಒಳ್ಳೆ ಕೆಲಸ ನಡೀತಾ ಇದೆ, ಒಳ್ಳೆ ಟ್ಯಾಂಕ್ ಆಗಿದೆ, ಒಂದು 5 ಲಕ್ಷ ಲೀಟರ್ ಟ್ಯಾಂಕ್ ಆಗಿದೆ. ಆಲ್ರೆಡಿ ಚೆಕ್ ಮಾಡ್ತಿದ್ದೀವಿ ನೀರನ್ನ, ಎಲ್ಲರ ಮನೆಗೂ ನೀರು ಹೋಗ್ತಾ ಇದೆ. ಅದು ನಿಮ್ಗೆ ಮೊದಲೇ ಹೇಳಿದೆ ನಾನು, ಅದರಲ್ಲಿ ಎಷ್ಟೊಂದು ನಲ್ಲಿಗಳಿಗೆ ಹೋಗ್ದಿರೋದು, ಯಾಕಂದ್ರೆ ಕಲೆಕ್ಷನ್ ಮಿಸ್ಟೇಕ್ ಆಗಿರುತ್ತದೆ ಅರ್ಜೆಂಟ್ಲಿ ಕೊಡುವಾಗ, ತಿರ್ಗಾ ಅದನ್ನು ತೆಗೆಸ್ಬಿಟ್ಟು ತಿರ್ಗಾ ಅದನ್ನು ಕಲೆಕ್ಷನ್ ಕೊಟ್ಟಂತ ಸರ್ ನೀರು ತುಂಬ ಚೆನ್ನಾಗಿ ನೀಟಾಗಿ ಇನ್ನೊಂದು 15-20 ದಿನದೊಳಗೆ ಅದು ಕೆಲಸ ಸಂಪೂರ್ಣ ಮುಗೀತದೆ. ನನಗೆ ಬೇಕಾದ್ರೆ ಅಷ್ಟೇ ಮನೆಗಳಿಗೆ ಯಾವುದೇ ಕಣಕ್ಕೂ ನೀರು ಅವ್ರಿಗೆ ಹೋಗ್ಲೇಬೇಕು, ಯಾಕಂದ್ರೆ ನೀರನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಗೊತ್ತಾಯ್ತು. ಅದಕ್ಕೆ ಮೀಟರ್ ಫಿಕ್ಸ್ ಮಾಡ್ತಾ ಇದ್ದಾರೆ, ಫಸ್ಟ್ ಇಷ್ಟು ದಿನ ಇಷ್ಟು ಲೀಟ್ರು ಅಂತ ಫ್ರೀ ಕೊಡ್ತಾರೆ. ಅದ ನಂತರ ನಮ್ದು ಕರೆಂಟ್ ಬಿಲ್ ಹೆಂಗೆ ಓಡ್ತದೆ ಆ ಥರ ಓಡಕ್ಕೆ ಸ್ಟಾರ್ಟ್ ಮಾಡುದು. ಹಾಗೆ ಜನಗಳಿಗೂ ಸ್ವಲ್ಪ ನೀರಿನ ಬಗ್ಗೆ ಅರಿವಾಯ್ತು, ನಾನು ಎಷ್ಟು ಮಿತಿಯಾಗಿ ಬೆಳೆಸ್ಬೇಕು ಅಂತನ್ನೋದು ಜನಗಳಿಗೂ ಹೋಯ್ತು. ಅದು ಒಳ್ಳೆ
1: ಅತಿ ಹೆಚ್ಚಾಗಿ ನೀರನ್ನ ಪೋಲ್ ಮಾಡೋ ಅಂತವ್ರಿಗೆ ಒಂದು ಪಾಠ ಅಂತಾನೆ ಹೇಳ್ಬೋದು.
0: ಹಾಗೆ ಅದಾಗ್ಬೇಕು, ಯಾಕಂತಂದ್ರೆ ಇವತ್ತು ನೋಡಿ ಈ ಸಲ ಮಳೆ ಕಮ್ಮಿ.
1: ಹೌದು,
0: ಮಳೆ ಕಮ್ಮಿ ಇರೋದ್ರಿಂದ ರೈತರಿಗೆ ತುಂಬಾ ತೊಂದರೆ ಆಗಿದೆ. ರೈತರೇ ನಮ್ಗೆ ಬೆನ್ನೆ ಅಲ್ವಾ.
1: ಹೌದು,
0: ಅವರು ಬೆಳೆದಂತ ಬೆಳೆ ನಾವು ಬೆಳೆಯಕ್ ಹೋಗಲ್ಲ, ಅವ್ರು ಬೆಳೆದಂತ ತಗೊಂಡ್ ಕೊಟ್ಟರೆ ನಾವು ಊಟ ಮಾಡಕ್ಕಾಗೋದು. ಇವತ್ ಮಳೆ ಇಲ್ಲ ಅಂತಂದ್ರೆ ಅವ್ರಿಗೂ ಇಲ್ಲ ನಮ್ಗೂ ಇಲ್ಲ. ಅದನ್ನ ನೀರ್ನ ಯಾವ ರೀತಿ ಉಪಯೋಗಿಸ್ಬೇಕು, ನೀರ್ನ ಜಾಸ್ತಿ ಖರ್ಚು ಮಾಡ್ಬಿಡ್ದು, ಎಷ್ಟು ಖರ್ಚು ಮಾಡ್ಬೇಕು ಅಷ್ಟು ಖರ್ಚು ಮಾಡ್ಬೇಕು. ನೀರ್ ಇಡೋದಾದ್ಮೇಲೆ ಅದನ್ನ ನಲ್ಲಿ ಹಾಕದೆ ಚರಣಿಗೆ ಬಿಡೋದು, ಅದನ್ನೆಲ್ಲ ಪ್ರತಿ ವಾರ್ಡ್ ಅಲ್ವೇ ಅದನ್ನ ದಯವಿಟ್ಟು ಇದ್ರ ಮುಖಾಂತರ ಹೇಳ್ತೀನಿ, ಅದನ್ನ ನೀರನ್ನ ದಯವಿಟ್ಟು ಅದನ್ನ ಚರಣಿಗೆ ಬಿಡೋದು, ಅದನ್ನೆಲ್ಲ ಬಿಡ್ಬಿಡಿ. ಅದನ್ನ ನೀರು ಮುಗಿತಾ ಆಫ್ ಮಾಡಿದ್ರೆ ಇನ್ನೊಂದು ಮನೆಗೆ ನೀರು ಹೋಯ್ತದೆ. ಅದು
1: ಹೌದು,
0: ಇಲ್ಲ ಅಂತಂದ್ರೆ ನೀರೆಲ್ಲ ತಿರ್ಗಾ ವೇಸ್ಟ್ ಆಗಿ ಹೋಗ್ತದೆ, ಬಚ್ಚಲ್ಗೆ ಹೋದ್ರೆ ನೀರು ವೇಸ್ಟ್ ಆಯ್ತದೆ.
1: ಹೌದು,
0: ಅದರಿಂದ

0: ಅಂದ್ರೆ ನಲ್ಲಿಯಲ್ಲಿ ನೀರ್ ಬರಲ್ಲ ಅನ್ನೋದು ನಿಮ್ಗೆ ಎಷ್ಟು ತೊಂದರೆ ಆಯ್ತದೆ, ನಲ್ಲಿ ನೀರ್ ಬಂದ ಹಿಡ್ದಾದ್ಮೇಲೆ ಅದನ್ನ ನೀರ್ ಹೊರಗಡೆ ಬಿಡೋದು ಅಷ್ಟೇ ತೊಂದರೆ ಆಗುತ್ತೆ. ತೊಂದರೆ ಯಾರಿಗಾಯ್ತ, ನನಗೆ ವಾಟರ್ ಮ್ಯಾನ್ಗೆ ಇಬ್ಬರಿಗೆ ತೊಂದರೆ ಆಗೋದು. ಟ್ಯಾಂಕ್ ಖಾಲಿಯಾದಾಗ ಪಾಪ ವಾಟರ್ ಮ್ಯಾನ್ ಬಸೀರ್ ಅಂತ ಮತ್ತೆ ನಾಗೇಶ್ ಅಂತ ಸುಮಾರು ಜನ ವಾಟರ್ ಮ್ಯಾನ್ಸ್ಗಳಿದ್ದಾರೆ. ಅವ್ರು ಮಧ್ಯರಾತ್ರಿ 4 ಗಂಟೆ ರಾತ್ರಿ 5 ಗಂಟೆ ರಾತ್ರಿಗೆಲ್ಲ ಹೋಗಿ ಟ್ಯಾಂಕ್ ಲೋಡ್ ಮಾಡ್ತಾರೆ. ಒಂದೇ ಸೋಮೇಶ್ವರ ದೇವಸ್ಥಾನ ಹತ್ರ ನಮ್ದೊಂದು ಮೋಟರ್ ಕೆಟ್ಟ ಸರ್, ಅಲ್ಲಿ ನಾವು ರೆಡಿ ಮಾಡಿಸ್ಬೇಕಾದ್ರೆ ತುಂಬ ಭಯ ಆಯ್ತದೆ. ಅಲ್ಲಿ ಎಂತೆಂತ ಹಾವುಗಳಿರ್ತದೆ ಅಂತಂದ್ರೆ ಮತ್ತೆ ಅದನ್ನ ಮಧ್ಯದಿಂದ ಮೋಟರ್ ಒಳಗಡೆ ಇಳಿದ್ಬಿಟ್ಟು ಮೋಟರ್ ಕೆಟ್ಟದಂತ ಸಂದರ್ಭದಲ್ಲಿ ಕೆಳಕ್ಕೆ ಇಳಿಬೇಕು. ಅದನ್ನ ನಿಮ್ಗೆ ಫೋಟೋ ತೋರಿಸ್ತೀನಿ. ಅವರು ಮಿನಿಮಮ್ ಕಮ್ಮಿ ಅಂದ್ರೆ ಕುತ್ತಿಗೆ ಗಂಟೆ ಕೆಳಕ್ಕೆ ಇಳಿದ್ರು. ಅವರು ರೆಡಿ ಮಾಡಿ ಈಚೆ ಬರೋಣ, ನಿಮ್ ಜೀವ ಕೈಲಿರಲ್ಲ. ಅದರಿಂದ ಪ್ರತಿಯೊಬ್ಬರಿಗೆ ನೀರನ್ನ ಸ್ವಲ್ಪ ಮಿತಿಯಾಗಿ ಬಳಸಿ ಅಷ್ಟೇ.
1: ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಉಪಯೋಗಿಸಿದ್ರೆ ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರಿಗೂ ಸಹ ಸಹಕಾರಿಯಾಗುತ್ತೆ. ಸರಿ, ಇಲ್ಲಿಯವರೆಗೆ ವಾರ್ಡಿನ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಹೇಗಿತ್ತು, ಅದರ ಬಗ್ಗೆ ಏನಾದರೂ ಹೇಳೋದಾದ್ರೆ?
0: ಪಾತ್ರ ಏನಂತಂತಂದ್ರೆ, ಅವ್ರ ಜನಗಳಿಗೆ ಏನು ಹೇಳಿದೆ ಅದನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ವಾರ್ಡ್ ಅದು, ನನ್ನ ಜನ ಆಯ್ಕೆ ಮಾಡಿದ್ದಾರೆ. ಆ ವಾರ್ಡಲ್ಲಿ ಯಾವುದೇ ಥರದಲ್ಲಿ ತೊಂದರೆ ಆಗ್ಬಾರ್ದು. ತೊಂದರೆ ಆಗದ ರೀತಿಯಲ್ಲಿ ನಾ ಕೆಲಸ ಕಾರ್ಯಗಳು ಮಾಡಬೇಕು. ಇನ್ನೂ ಕೆಲಸ ಮಾಡಬೇಕು ನಾನು. ಇಷ್ಟಕ್ಕೆ ಅಂತೆಲ್ಲ, ಈಗ ನಾನು ನಮ್ಮದೇ ಶಾಸಕರು ಇರೋದ್ರಿಂದ ನನ್ನ ಕೆಲಸ ಆಗಬೇಕು ಸರ್ ಅಂದು ಅಂತ. ನನಗೆ ಎಷ್ಟೇ ಜನಾಂಗ ಅಲ್ಲಿದೆ ಜಾಸ್ತಿ, ನನ್ನ ಕೆಲಸ ಆಗಬೇಕು ಸಾಹೇಬ್ರೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಖುಷಿಯಾಗಿ ಕೆಲಸ ಕೊಟ್ಟರು. ಈಗ ಯಾಕಂದರೆ ಒಳ್ಳೆ ಶಾಸಕರು, ಸುಮ್ಮನೆ ಏನೇನು ಹೇಳ್ಬೋದು, ಆದರೆ ಇರೋದೆ ಇದ್ದೇ ಇರ್ತದೆ. ಆದರೆ ಇವತ್ತವ್ರಿಗೆ ಒಂದು ಹೇಳ್ತಲ್ವ, ಮೂಗು ಬಸವಣ್ಣ ರೀತಿ, ಮುಂದೆ ಬಂದರೆ ಟಿವಿಯಲ್ಲ, ಹಿಂದೆ ಬಂದರೆ ಅದೇ ಇಲ್ಲ, ಆ ಥರ ಶಾಸಕರು. ಒಳ್ಳೆ ಶಾಸಕರು ಪ್ರತಿಯೊಬ್ಬರಿಗೂ ಕೂಡ ಸಿಗೋಂಥ ಶಾಸಕರು. ಸುಮ್ಮನೆ ಏನೇ ಹೇಳ್ಬೋದು, ಆದರೆ ಇವತ್ತಿನ ಲೆಕ್ಕದಲ್ಲಿ ಒಳ್ಳೆ ಮನುಷ್ಯ, ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾರೆ. ಓದೋಂಥವ್ರನ್ನ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವ್ರು ಬಂದ ಮನೆಗೆ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಹಸಿಸ್ ಕಳಿಸಲ್ಲ. ಒಂದು ಹೇಳ್ಬೇಕು ಅಂತಂತಂದ್ರೆ, ಅವರು ಫಸ್ಟು ಅವ್ರು ಬರೋಕ್ಕಿಂತ ಮುಂಚೆ ಎಲ್ಲರಿಗೂ ತಿಂಡಿ ಆಗಿದೆಯಾ, ಕಾಫಿ ಕುಡಿದಿದ್ದಾರ, ನೀರು ಕುಡಿದಿದ್ದಾರ, ನೀರು ಏನು ಕುಡಿದ್ರು, ಅದಕ್ಕೆ ಅಂದ್ಬಿಟ್ಟು ಸುಮಾರು ಜನ ಒಂದು 10-15 ಜನ ಕೆಲಸಕ್ಕೆ ಇಟ್ಟವ್ರು. ಹೋದಂಥ ಸಂದರೆ ಅಂಥ ಶಾಸಕರು ನಮ್ಮ ತಾಲೂಕಿಗೆ ಸಿಕ್ಕಿರೋದು ಹೆಮ್ಮೆ. ಈಗ ಒಳ್ಳೆ ಇವತ್ತು ನೋಡಿ ಅದೊಂದು ಹೇಳ್ಬಾರ್ದು, ಈಗ ಸರ್ಗುರ್ದಂತ ಕಂಪ್ನಿ ಹತ್ರ ಒಂದು ಒಳ್ಳೆ ಬ್ರಿಡ್ಜ್ ಆಯ್ತಾ ಇದೆ.
1: ಹೌದು,
0: ಅವ್ರ ಶ್ರಮ ಎಷ್ಟಿರ್ಬೇಕು. ಸುಮ್ಮ ಜನಪ್ರತಿನಿಧಿಗೆ ಕೆಲಸ ಮಾಡಿಲ್ಲ ಅಂತ ಹೇಳ್ತೀವಿ, ಕೆಲಸ ಮಾಡ್ಬೇಕಾದ್ರೆ ಅವ್ರು ಎಷ್ಟು ಮಿನಿಸ್ಟ್ರಿಗಳು ಸುತ್ತಬೇಕು ಅಂತ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನನ್ನ ಒಳ್ಳೆ ಜನ ಆಯ್ಕೆ ಮಾಡಿದ್ರೆ ಅಲ್ಲಿ ಏನೋ ಮೂಲಭೂತ ಸೌಕರ್ಯ ಆಗಬೇಕು. ಒಳೆ ಬಂದಂಥ ಸಂದರ್ಭದಲ್ಲಿ ಸೇತುವೆ, ಮೋಟ್ ಸೇತುವೆ ಮೇಲೆ ನೀರು ಬಂದ್ಬಿಟ್ರೆ ಡ್ಯಾಮ್ ಮೇಲೆ ಹೋಗ್ಬೇಕಾಯ್ತು.
1: ಹೌದು,
0: ಯಾಕಂದ್ರೆ ನಾಳೆ ದಿನ ಡ್ಯಾಮ್ ಎಲ್ಲ ಲೋಡ್ ಗಾಡಿಗಳು ಹೋಯ್ತಿರ್ಬೇಕಾದ್ರೆ ಆ ಡ್ಯಾಮ್ಗೆ ಹೆಚ್ಚು ಕಮ್ಮಿ ಆಯ್ತದೆ ಅಂತ ಸಂದರ್ಭದಲ್ಲಿ ಪಾಪ ಅದಕ್ಕೆ ಒಳ್ಳೆ ಬ್ರಿಡ್ಜ್ನ ತಗೊಬಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಅವರು ಕೂಡ ಅವ್ರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ಶಾಸಕರು ಇನ್ನೂ ಒಳ್ಳೆ ಕೆಲಸ ಕಾರ್ಯಗಳು ಮಾಡೋಕ್ಕೆ ಶಕ್ತಿ ತುಂಬಲಿ, ಅವ್ರಿಗೆ ದೇವರು ಭಗವಂತ ಒಳ್ಳೆ ಆಯಸ್ಸು ಅವರಿಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀವಿ.
1: ಸರ್, ನಿಮ್ಮ ಒಂದು ಸದಸ್ಯತ್ವದಲ್ಲಿ ಇನ್ನು ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳನ್ನ ಏನೇನು ಹಾಕೊಂಡಿದ್ದೀರಾ?
0: ನನಗೆ ಇನ್ನೂ ಏನಂತಂದ್ರೆ, ಅಲ್ಲಿ ಹಿಂಗೆ ಸೋಲಾರ್ ಲೈಟ್ ಮೊದಲೊಂದ್ಸಲ ಹಾಕ್ಸಿದೆ. ಕರೆಂಟ್ ಇಲ್ಲದ ಸಂದರ್ಭದಲ್ಲಿ ಸೋಲಾರ್ ಆಗಬೇಕು, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಲ್ಲ. ನನಗೆ ಅದು ತುಂಬ ನೋವಾಯ್ತದೆ. ಯಾಕಂದ್ರೆ ನಾನು ಅದು ಪ್ರತಿಯೊಂದು ಎಲ್ಲಿ ಜನ ಓಡಾಡ್ತಾರೆ ಕರೆಂಟ್ ಇಲ್ಲದ ಸಂದರ್ಭದಲ್ಲಿ ಸೋಲಾರ್ ಲೈಟ್ ಹಾಕ್ಸಿದೆ. ಆ ಸೋಲಾರ್ ಲೈಟ್ ಇನ್ನೂ ತುಂಬ ತುಂಬ ಚೆನ್ನಾಗೇ ಇಲ್ಲ. ಸೋಲಾರ್ ಒಳ್ಳೆ ಸೋಲಾರ್ ಲೈಟ್ ಹಾಕ್ಸ್ಬೇಕು ಅನ್ನೋ ನನ್ನ ಆಸೆ ಇದೆ. ಯಾಕಂದ್ರೆ ನನಗೆ ಯಾವತ್ತೂ ನನ್ನ ವಾರ್ಡಲ್ಲಿ ಸ್ವಚ್ಛತೆ ಚೆನ್ನಾಗಿರ್ಬೇಕು, ನೀರು ಚೆನ್ನಾಗಿ ಹೋಗ್ಬೇಕು, ಕಸ ರೋಡ್ಲಿ ಬಿದ್ದಿರಬಾರ್ದು, ರೋಡ್ ಚೆನ್ನಾಗಿರ್ಬೇಕು, ಪ್ರತಿಯೊಂದು ಮೂಲಭೂತ ಸೌಕರ್ಯಗಳಲ್ಲಿ ನನಗೆ ಇನ್ನೂ ಸುಮಾರು ಕೆಲಸ ಮಾಡ್ಬೇಕು ಅಂತಿದೆ. ಆಗುತ್ತೆ, ಮುಂದಿನ ನಮ್ಗೆ ಏನೋ ಹೇಳದ್ನಲ್ಲ, ಒಳ್ಳೆ ಶಾಸಕರು ಇದ್ದಾರೆ, ಕೆಲಸ ಕಾರ್ಯಗಳು ಮಾಡೋಕ್ಕೆ ನನ್ನ ಜೊತೆಯಲ್ಲಿ ನಾನು ಯಾವಾಗಲೂ ಅದ್ರ ಬಗ್ಗೆ ತೊಡಸ್ಕೊತೀನಿ. ಯಾರಿಗೊಂದು ವಿಧವೆ ವೇತನ ಆಗಬೇಕು, ಒಂದು ಕ್ಯಾಸ್ಟ್ ಇನ್ಕಮ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ, ಯಾರು ಫೋನ್ ಮಾಡಿದ ಸಂದರ್ಭದಲ್ಲಿ ಒಳ್ಳೆ ನಮ್ಗೆ ಇ ವಿ ಎಗಳಿದ್ದಾರೆ, ಆರ್ ಎ ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಕೆಲಸ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಮಾಡಿಕೊಡ್ತಾರೆ. ಅದನ್ನು ಬೇಕಾಗಿರೋದು ಅವ್ರು ಹೇಳಿದಾಗ ನಾನು ಅವ್ರ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಅಂತ ನನಗೆ ಒಳ್ಳೆ ಹೆಸರು.
1: ಹೌದು,
0: ಇನ್ನೂ ಒಳ್ಳೆ ಕೆಲಸ ಆಗಬೇಕು, ಇನ್ನೂ ಸ್ವಲ್ಪ ನನಗಿದೆ ಮನಸ್ಸಲ್ಲಿದೆ ಒಳ್ಳೆ ಕೆಲಸ ಮಾಡಬೇಕು ಅಂತ. ಆ ಕೆರೆಯ ಬಗ್ಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರು ಮತ್ತು ವರ್ತಕ ಮಂಡಳಿ ಸರಗೂರಿನ ಜನ ಎಲ್ಲ ಅದೊಂದು ಕೆರೆಯ ಬಗ್ಗೆ ಒಂದು ಒಳ್ಳೆ ಪಾರ್ಕ್ ಆಗಬೇಕು ಅಂತ. ಯಾಕಂದ್ರೆ ಕೆರೆ ಹಂಗೆ ಬಿದ್ದಿದ್ರೆ ಅದು ಕೆರೆ ಆಗಿರಲ್ಲ, ಅದು ಕಸ ತಗೊಂಡು ಸುರಿಯಕ್ಕೆ ಒಂದು ಸ್ಥಳ ಆಗೋಯ್ತು. ಇವತ್ತು ಪ್ರತಿಯೊಬ್ಬರಿಗೆ ಸ್ವಾಮಿ ವಿವೇಕಾನಂದ ಇವತ್ತು ನೋಡಿದ ನಮ್ಮ ಸರ್ಗುರ್ ಜನ ಎಲ್ಲರೂ ಅದಕ್ಕೆ ಸಾಥ್ ಕೊಡ್ತಿದ್ರು. ಅದು ಒಳ್ಳೆ ಪಾರ್ಕ್ ಆಗಬೇಕು. ಯಾಕಂದ್ರೆ ಜನ ನಮ್ಮ ತಾಯಿಂದರು ವಾಕ್ ಹೋಗಕ್ಕೆ ಅಲ್ಲಿ ಇಲ್ಲಿ ರೋಡ್ಲಿ ಹೋದಾಗ ಬೇರೆ ರೀತಿ ಕಾಣ್ತಾರೆ. ಅದೊಂದು ಪಾರ್ಕ್ ರೀತಿ ಆಗ್ಬಿಡ್ತು ಅಂತಂದ್ರೆ ಅಲ್ಲೆಲ್ಲ ಸಿಸ್ಟರ್ ಆಗ್ಬೋದು, ಮತ್ತು ತಾಯಿಂದರದು ಒಳಗಡೆ ಅದನ್ನು ವಾಕಿಂಗ್ ಪ್ಲೇಸ್ ಆಯ್ತು ಅಂತಾರೆ. ವಾಕ್ ಆದಂತ ಸಂದರ್ಭ ಕುಂತ್ಕೊಳ್ಳೋಕೆ

0: ಚೇರ್ಸು, ನಮ್ಮ ಪಂಚಾಯತಿಂದ ಏನಾಗಬೇಕು ನಾವು ಅದನ್ನ ಮಾಡ್ಕೊಡ್ತೀವಿ, ಎಲ್ಲ ಕೌನ್ಸಿಲರ್ಗಳು ಸೇರಿ. ಮತ್ತೆ ಅದು ಬೇಗ ಕೆಲಸ ಸ್ಟಾರ್ಟ್ ಆಗಲಿಲ್ಲ. ನಾವು ಎಂ ಎಲ್ ಆರ್ ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ, ಎಂ ಪಿ ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ. ಒಂದಿನ ಅವರು ಹೋಗೋಣ ಅಂತ ಹೇಳಿದ್ದಾರೆ, ಹೋಗ್ಬಿಟ್ಟಾದ್ರೆ ಈಗ ಕೆಲಸ ಕಾರ್ಯ ನಡೀತಾ ಇದೆ. ಅದಕ್ಕೆ ಏನು ನಮ್ಮ ಕೈನಿಂದ ಏನು ಸಹಾಯ ಆಗಬೇಕು ಅಂತ ಮೊದಲೊಂದ್ಸಲ ಹೇಳ್ದಂಥ ಸಂದರ್ಭದಲ್ಲಿ, ಮತ್ತೆ ಬ್ರಹ್ಮಣ ಸರ್, ನಾಗರಾಜಣ್ಣ ಸರ್ ಅವರೆಲ್ಲ ಒಂದ್ಸಲ ಜೆ ಸಿ ಬಿ ಕಳಿಸ್ಬೇಕು ಅಂತಂದು, ನಿಮ್ಮ ವಿವೇಕಾನಂದ ಯುವತ್ ಮೂಮೆಂಟ್ ಅವರು ಡಾಕ್ಟರ್ ಫೋನ್ ಲೇಡಿ ಡಾಕ್ಟರ್ ನಮಗೆ ಸ್ವಲ್ಪ ಕೆಲಸ ಇದೆ, ಮತ್ತು ನಮ್ಮ ಪಾಸ ಸರ್ ಇದಾರಲ್ಲ ಅವರು ಜೆ ಸಿ ಬಿ ಕಳಿಸ್ಬೇಕಣ ಹಿಂಗೆ ಅಂತಂದು. ಆ ಸಂದರ್ಭ ನಾ ಚೀಫ್ ಆಫೀಸರ್ಗೆ ಹೋದೆ, ಅರ್ಜೆಂಟ್ ಸರ್ ಜೆ ಸಿ ಬಿ ಕಳಿಸ್ಲೇಬೇಕು. ಅವರು ಕಂಟಿನ್ಯೂ 5 ದಿನ ಜೆ ಸಿ ಬಿ ಕಳಿಸ್ತಾರೆ. ಆಗ ನಂಗೆ ತುಂಬ ಫೋನ್ ಮಾಡ್ದೆ, ತುಂಬ ಟ್ಯಾಂಕ್ಸ್ ಅಣ್ಣ ಹೇಳಿದ ತಕ್ಷಣ ಕಳಿಸಿದ್ದೀನಿ. ಅದನ್ನ ಊರಿನ ಕೆಲಸ ಅಲ್ವಾ, ನನ್ನ ಕೆಲಸ ಆದ್ರೆ ಕಷ್ಟ, ಊರಿನ ಕೆಲಸಕ್ಕೆ ಯಾವಾಗ ನೀವು ಎಷ್ಟೊತ್ತಲ್ಲಿ ಅದ್ರಲ್ಲಿ ಫೋನ್ ಮಾಡಿ ನಾನು ಅದಕ್ಕೆ ನಾ ತೊಡಸ್ಕೊತೀನಿ, ನಿಮ್ಮ ಜೊತೇಲಿ ಇರ್ತೀನಿ. ನಮ್ಮ ಅಧ್ಯಕ್ಷರು ಚೈತ್ರ ಅವರು, ಉಪಾಧ್ಯಕ್ಷರು, ಮತ್ತೆ ನಮ್ಮ ಸರ್ವ ಸದಸ್ಯರುಗಳು ಆ ಕೆಲಸ ಮಾಡೋ ಪ್ರತಿಯೊಬ್ಬರು ಕೂಡ ಜೊತೆಲಿ ಬಂದು ನಿಂತ್ಕೊಂಡು ಏನಾಗಬೇಕು ನಾವು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೇಗ ಪಾರ್ಕ್ ಆಗಕ್ಕೆ ಸಂಪೂರ್ಣ ನಮ್ಮ ಕೈಯಲ್ಲಿ ಏನು ಸಹಾಯ ಆಗಬೇಕು ನಮ್ಮ ಜೊತೆಲಿ ನಿಂತ್ಕೊಂಡು ಮಾಡ್ತೀವಿ ಸರ್.
1: ಸರ್, ಒಟ್ಟಾರೆಯಾಗಿ ವಾರ್ಡಿನ ಒಂದು ಅಭಿವೃದ್ಧಿಯಲ್ಲಿ ಯುವಕರು ಮತ್ತು ಸಾರ್ವಜನಿಕರ ಪಾತ್ರ ಹೇಗಿದೆ?
0: ಒಳ್ಳೆ ಯುವಕರು ಎಲ್ಲ ನಮಗೆ ಸಪೋರ್ಟ್ ಕೊಡ್ತಾರೆ, ಪ್ರತಿಯೊಬ್ಬರು ಯಾವುದೇ ಥರದ ಕೆಲಸ ಕಾರ್ಯಗಳಿಗೂ ಅದ್ರ ಜೊತೆಲಿ ಬರ್ತಾರೆ. ಕೆಲಸ ಏನಾರ ಇದಾಗಬೇಕು ಏನಾರು ಆಗಬೇಕು ಅಂತ ತಿರ್ಗಾ ಫೋನ್ ಮಾಡ್ತಾರೆ, ಈ ಥರ ಕೆಲಸ ಆಗಿಲ್ಲ ಅದೊಂಚೂರು ನೋಡಿ ಅಂತ. ಏನಾಗಬೇಕು ಅಂತ ಸಂದರ್ಭದಲ್ಲಿ ಫೋನ್ ಹೇಳಿದ ತಕ್ಷಣ ನಾನು ನಮ್ಮ ಅಧಿಕಾರಿ ವರ್ಗದವ್ರಿಗೆ ತಿಳಿಸ್ತೀನಿ, ನಿಮ್ಗೆ ಏನೋ ಫೋನ್ ಮಾಡಿದ್ರೆ ಇದಾಗಬೇಕಂತ ನೋಡಿ ಅಂತ. ಅದಾದ ತಕ್ಷಣ ಅದು ಸ್ವಲ್ಪ ಟೈಮಿಂಗ್ ಚೇಂಜ್ ಆಗೋದು, ಆದರೆ ಅವ್ರು ಹೇಳ್ದಂಥ ಕೆಲಸನ ನಾನು ಮುಗಿದು ಬೇಗ ಕ್ಲಿಯರ್ ಮಾಡ್ತೀನಿ.
1: ಒಟ್ಟಾರೆಯಾಗಿ ಒಂದು ವಾರ್ಡಿನ ಅಭಿವೃದ್ಧಿಯನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಯುವಕರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಪ್ರತಿಯೊಬ್ಬರು ಸಹ ವಾರ್ಡಿನ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಒಂದು ಶ್ರಮ ಅನ್ನೋದನ್ನು ಕೊಟ್ಟೆ ಕೊಡ್ತಾರೆ. ಒಂದು ಬೆಂಬಲ ಅಂತೂ ಪ್ರತಿಯೊಬ್ಬರಿಂದ ಸಿಕ್ಕೇ
0: ಸಿಗುತ್ತೆ ಪ್ರತಿಯೊಬ್ಬರು, ಎಲ್ಲ ತಾಯಿಂದಿರಾಗ್ಬೋದು, ಅಕ್ಕಂದಿರಾಗ್ಬೋದು, ಅಣ್ಣ ತಮ್ಮದಿರಾಗ್ಬೋದು, ಪ್ರತಿಯೊಬ್ಬರು ಸಾಥ್ ಕೊಡ್ತಾರೆ. ಆ ಸಾಥ್ಗಳನ್ನು ಇವತ್ತು ನಾನು 3ನೇ ಬಾರಿ ಕೌನ್ಸಿಲರ್ ಆಗಿದ್ದೀನಿ, ಅದಕ್ಕೆ ಅವ್ರ ಸಹಕಾರ ಇಲ್ಲದೆ ನಾನು ಇಲ್ಲಿ ಕೌನ್ಸಿಲರ್
1: ಆಗುತ್ತೆ.
0: ಅದರಿಂದ ಪ್ರತಿಯೊಬ್ಬರು ಸಹಕಾರ ನಮ್ಮ ಜೊತೆಲಿದೆ. ನಾನು ಹೇಳ್ದಲ್ಲ ಸರ್, ಬೆಳಗ್ಗೆ ನಾವು ವಾಕ್ ಹೋಗಿದ್ದು ಬಂದಂಥ ಸಂದರ್ಭ ಬಂದು ಫಸ್ಟು ಮನೆಗೆ ಹೋಗೋಲ್ಲ, ಫಸ್ಟು ವಾರ್ಡ್ಗೆ ಹೋಗ್ತೀನಿ. ವಾರ್ಡ್ಗೆ ಹೋಗಿ ಒಂದು ರೌಂಡ್ ವಾರ್ಡ್ ತಿರುಗಿಸ್ಕೊಳ್ತೀನಿ, ಏನಾರ ಒಂದು ಇದೆಯಂತ ವೆಹಿಕಲ್ ಎಲ್ಲ ತಗೊಂಡು ನಿಲ್ಲಿಸ್ತೀನಿ, ಏನಾರು ಪ್ರಾಬ್ಲಮ್ ಇದ್ರೆ ಹೇಳ್ತಾರೆ. ನಾನು ಅದೇನಾಗಬೇಕು ನನ್ನ ಕಲಿ ಅದು ಪಂಚಾಯತಿಯಿಂದ ಏನು ಕೆಲಸ ಆಗಬೇಕು ಅದು ಮಾಡ್ತೀನಿ. ನನಗೆ ನಿಮ್ಮ ಮೊದಲೇ ಹೇಳ್ದೆ, ನನಗೆ ತಲೆಯಲ್ಲಿರೋದು ಏನಂದ್ರೆ ಮನೆ ಹೌಸಿಂಗ್ ನಂಗೆ ಬೇಕು. ಅದು ಅದೊಂದು ಸ್ವಲ್ಪ ಮನೆ ತಂದು ಹಾಕಿದ್ರೆ ಸುಮಾರು ಅಲ್ಲಿರೋಂಥ ಕೈ ಹಂಚಿನ ಮನೆಗಳು ಸುಮಾರು ಇದೆ, ತೆಗೆದು ಅದನ್ನ ತೊಗಸ್ಬೇಕು ಅಂತ ನನ್ನ ಆಸೆ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಜೊತೆಗೆ ಸರಗೂರಿನ ಸಾರ್ವಜನಿಕರಿಗೆ ಏನಾದರೂ ಸಂದೇಶವನ್ನು ಕೊಡೋದಾದ್ರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ?
0: ಜನಧ್ವನಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತದೆ. DC ಅವರಿಗಿರ್ಬೋದು, ಪ್ರತಿಯೊಬ್ಬರು ಒಂದು ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಿದ್ರೆ, ಆಗುಹೋಗುಗಳ ಬಗ್ಗೆ ಅರಿವು ಮೂಡಿಸ್ತಿದ್ರೆ, ಅದರಿಂದ ನಿಮ್ಗೆ ತುಂಬ ಧನ್ಯವಾದಗಳು. ಯಾಕಂದ್ರೆ ಈ ಜನಧ್ವನಿ ಅನ್ನೋದಂತಂದು ಪ್ರತಿಯೊಬ್ಬರಿಗೆ ಮಾದರಿ ಆಯ್ತದೆ. ನಾವು ಏನು ಕೆಲಸ ಮಾಡಿದ್ದೀವಿ, ಏನು ಕೆಲಸ ನೀವು ಏನು ಹೇಳ್ತೀರಾ ಅದು ನಾವು ಆಗಿದೆಯಾ ಆಗಿಲ್ವ ಅಂತಂದ್ರೆ ಜನಗಳಿಗೆ ಒಳ್ಳೆ ಮುಡಿಸ್ತೀರ. ನಾಳೆ ದಿನ ಕೆಲಸ ಮಾಡಿಲ್ಲ ಅಂತಂದ್ರೆ ನಾಳೆ ಇದು ಕೆಲಸ ಮಾಡಿಲ್ಲ ಅಂತಂತಂದ ಸಂದರ್ಭದಲ್ಲಿ ಅವ್ರು ಹೇಳ್ಬೋದು, ಅಲ್ಲಿ ಜನಧ್ವನಿಯಲ್ಲಿ ಕೂತ್ಕೊಂಡು ಮಾತಾಡಿದ್ಯಾಪ ಕೆಲಸ ಆಗಿದೆಯಾ ಆಗಿಲ್ವ ಅಂತ ಅವ್ರು ಕೇಳ್ಬೋದು. ಕೂತ್ಕೊಂಡು ಈಗಲೂ ಕೂಡ ಅವ್ರು ಕೇಳ್ತಿರೋ ಚರ್ಚೆ ಮಾಡ್ಬೋದು, ಇವ್ರನ್ನ ಇವ್ರು ಮಾಡಿದಾರಲ್ಲ ಈ ಕೆಲಸ ಆಗಿದೆಯಾ ಅಂತ. ಅದರಿಂದ ನಿಮ್ಗೆ ಜನಧ್ವನಿ ಒಳ್ಳೆ ಕಾರ್ಯಕ್ರಮ, ಯಾಕಂದ್ರೆ ನೀವು ಕೋವಿಡ್ ಅಂತ ಸಂದರ್ಭದಲ್ಲಿ ನಿಮ್ಮ ಪಾತ್ರ ತುಂಬಾ ಇದೆ ಅದ್ರಲ್ಲಿ. ಅದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಕೋವಿಡ್ ಅಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಜನರ ಗಂಜಿ ಕೇಂದ್ರ ಇಲ್ಲೇ ತರ್ತಿದ್ರು. ಆ ಸಂದರ್ಭ ನಿಮ್ಮ ಪ್ರತಿಯೊಬ್ಬರು ಬೆಂಬಲ ಕೊಟ್ಟಿದ್ದಾರೆ ಜನಗಳಿಗೆ. ಆ ಸಂದರ್ಭದಲ್ಲಿ ಧ್ರುವಾನ್ ಸಾಹೇಬ್ರಿದ್ರು, ಅವರು ಕೂಡ ನಾ ಅವರೆಲ್ಲ ಬಂದು ಹೇಗಿದೆ ಚೆನ್ನಾಗಿದೆ ಅಂತಂದು ಕೂಡ ಎಲ್ಲ ನೋಡಿದ್ದೀನಿ. ಯಾಕಂದ್ರೆ ಎಷ್ಟೋ ಜನನ ಇಲ್ಲಿ ಬದುಕಿಸಿದಿರ, ನೀವು ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದೀರಾ, ಅದರಿಂದ ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಸರಗೂರಲ್ಲಿರೋ ಜನತೆ ಎಲ್ಲ ಒಳ್ಳೆ ಜನ ಇದ್ದಾರೆ, ಯಾಕಂದ್ರೆ ಅವ್ರಿಗೆ ಪ್ರತಿಯೊಂದು ಅವ್ರಿಗೆ ಅವ್ರ ಮನಸ್ಸಲ್ಲಿ ಏನಿದ್ರೆ ಒಳ್ಳೆ ಕೆಲಸ ಕಾರ್ಯಗಳಾಗಬೇಕು, ಪ್ರತಿಯೊಂದು ವಾರ್ಡಲ್ಲೂ ಕೆಲಸ ಕಾರ್ಯಗಳಾಗಬೇಕು. ಯಾಕಂದ್ರೆ ನನ್ನ ಒಳ್ಳೆ ಆಗಬೇಕು ಅಂತಂತಲ್ಲ, ಪ್ರತಿಯೊಂದು ವಾರ್ಡಲ್ವ ನಾನು ಏನು ಮೂಲಭೂತ ಸೌಕರ್ಯಗಳು ಆಗಬೇಕು ಅಂತಿದ್ರೆ ಪ್ರತಿಯೊಂದು ವಾರ್ಡ್ಗೂ ಆಗಬೇಕು. ಯುವಕರಿಗೆ ಒಳ್ಳೆ ಉದ್ಯೋಗ ಸಿಗಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಯುವಕರು ಚೆನ್ನಾಗಿ ಓದಬೇಕು, ಒಳ್ಳೆ ಫೋರ್ಸ್ ಮ್ಯಾನ್ ಆಗಬೇಕು. ಒಳ್ಳೆ ತಂದೆ ತಾಯಿ ಅವ್ರ ಕಷ್ಟಪಟ್ಟು ಅವ್ರು ಓದಿಸ್ತಿದ್ರೆ, ಯಾಕೆ ಓದಿಸ್ತಾರೆ ಅಂದ್ರೆ ನನಗಾದಂತ ನೋವು ನನ್ನ ಮಕ್ಳಿಗಾಗಬೇಕು ಅಂತ. ಅವರು ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಒಳ್ಳೆ ಡಾಕ್ಟರ್, ಇಂಜಿನಿಯರ್, ಲಾಯರ್ಸ್, ಪೊಲೀಸ್ ಏನಾರ ಒಂದಾಗಬೇಕು. ಯಾಕಂದ್ರೆ ನಾನು ಓದ್ಬಿಟ್ಟು ಬರೀ SLC ಪಾಸ್ ಮಾಡ್ಕೊಂಡು ಸುಮ್ಮನೆ ಕುತ್ಕೊಂಡು ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ರದ್ದು ಕೆಲಸ ಅಲ್ಲ. ಚೆನ್ನಾಗಿ ಓದಿ ಆ ತಂದೆ ತಾಯಿಗೆ ಅವ್ರಿಗೆ ಎಷ್ಟು ಕಷ್ಟಪಟ್ಟು ನನ್ನ ಮಗ ಅಂತ ನನ್ನ ಮಗಳು ಅಂತ ಓದಿಸಿರ್ತಾರೆ, ಅವ್ರಿಗೆ ಲಾಸ್ಟ್ಗೆ ಅಪ್ಪ ನಮ್ಮ ನೀವು ಓದಿಸೋದಕ್ಕೆ ನಾನು ಇಂಥದ್ದಾಗಿದ್ದೀನಿ ಅವ್ರ ಏನು ಅವ್ರಿಗೇನು ಊಟ ಕೊಡೋದು ಬೇಕಾಗಿಲ್ಲ, ಇವ್ರು ಊಟ ಉಡ್ಸ್

0: ಇಟ್ಕೋಬೇಕು. ತಿರ್ಗಾ ತಂದೆ ತಾಯಿ ಹೊರಗಬಾರ್ದು. ನನಗೇನು ಬೇಕಾರ್ದು ಅದು ಚಿಕ್ಕದಿಂದ ಓದಿಸ್ದಲ್ದೆ ತಿರ್ಗಾ ಲಾಸ್ಟ್ಗೆ ತಿರ್ಗಾ ತಂದೆ ತಾಯಿಗೆ ಹೊರಗಬಾರ್ದು ಅನ್ನೋದು ಒಂದು. ಯುವಕರಿಗೆ ನಾನು ಹೇಳೋದು ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮೊಬೈಲ್ನ ಜಾಸ್ತಿ ನೋಡೋದು ಬಿಡಿ, ಓದೋದ್ ಬಗ್ಗೆ ಗಮನ ಹರಿಸಿ. ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ರು ಬರೆದಂಥ ಸಂವಿಧಾನದ ಅಡಿಯಲ್ಲಿ ನಾವು ಹೋಯ್ತಾರೆ. ಯಾಕಂದರೆ ಬಾಬಾ ಸಾಹೇಬ್ರು ಅವತ್ತಿನ ಕಾಲದಲ್ಲೇ ಒಳ್ಳೆ ಕೆಲಸ ಕಾರ್ಯಗಳನ್ನ ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ನಾನು ಇಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅವ್ರು ಕೊಟ್ಟಂಥ ಕೊಡುಗೆ. ಅವರ ವಿದ್ಯಾವಂತರು ಅವತ್ತಿನ ಕಾಲದಲ್ಲೇ ಫಾರಿನ್ಲೆಲ್ಲ ಓದಂಥವ್ರು. ಅವರು ಈ ಸಂವಿಧಾನ ಬರೀಬೇಕಾದ್ರೆ ಎಷ್ಟು ರಾತ್ರಿ ಎಷ್ಟು ಹಗಲುಗಳನ್ನ ಕಂಡ್ರು. ಇವತ್ತು ನಮ್ಗೆ ಎಲ್ಲ ಥರ ಲೈಟ್ ಸಿಗುತ್ತೆ, ಅವತ್ತು ಲೈಟ್ ಇತ್ತ
1: ಇಲ್ಲ,
0: ದೀಪದ ಅಡಿಲಿ ಕುತ್ಕೊಂಡು ಓದಿದ್ದಾರೆ. ಇವತ್ತು ನಾವು ನಮಗೆ ಪ್ರತಿಯೊಂದು ಜಾತಿ ಜನಕ್ಕೂ ಒಂದು ಸಂವಿಧಾನದ ಅಡಿಯಲ್ಲಿ ರಾಜಕೀಯವಾಗಿ ಪ್ರತಿಯೊಬ್ಬರು ಕೊಟ್ಟು ಒಂದು ಹಕ್ಕು ಕೊಟ್ಟಿದ್ದಾರೆ.
1: ಹೌದು,
0: ಅದರಿಂದ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಧನ್ಯವಾದಗಳು ಹೇಳ್ತೀನಿ, ನಿಮಗೂ ಕೂಡ ಧನ್ಯವಾದಗಳು ಹೇಳ್ತೀನಿ.
1: ಸರ್, ಇಲ್ಲಿಯವರೆಗೂ ಒಂದು ತಮ್ಮ ವಾರ್ಡಿನ ಸ್ಥಿತಿಗತಿ ಆಗಿರ್ಬೋದು, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಆಗಿರ್ಬೋದು, ಇದರಲ್ಲಿ ಒಂದು ಸಾರ್ವಜನಿಕರು ಮತ್ತು ಯುವಕರ ಒಂದು ಪಾತ್ರದ ಬಗ್ಗೆ ಮತ್ತು ವಾರ್ಡಿನ ಅಭಿವೃದ್ಧಿಯ ಬಗ್ಗೆ ಜೊತೆಗೆ ಮುಂದಿನ ಒಂದು ಯೋಜನೆಗಳ ಬಗ್ಗೆ ಈ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್.
1: ಇಂದು ನಾವು ಸರಗೂರು ಪಟ್ಟಣದ 9ನೇ ವಾರ್ಡಿನ ಸದಸ್ಯರಾದ ಶ್ರೀಯುತ ಶ್ರೀನಿವಾಸ್ ರವರಿಂದ 9ನೇ ವಾರ್ಡಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ವಾರ್ಡಿನ ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ಸಮಸ್ಯೆಗಳನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 9ನೇ ವಾರ್ಡಿನ ಸ್ಥಿತಿಗತಿ, ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಪ್ರಸ್ತುತ ದಿನಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರಗೂರು ಪಟ್ಟಣ ಪಂಚಾಯಿತಿಯ ಪ್ರಸ್ತುತ 9ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಯುತ ಶ್ರೀನಿವಾಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕಾನೂನು ಸಲಹೆ, ನಡುರಾತ್ರಿಯಲ್ಲಿ ಸ್ವಾತಂತ್ರ್ಯ ಭಾರತೀಯರ ಹಬ್ಬ ಎಂಬ ವಿಷಯದ ಕುರಿತು ಹೆಚ್ಡಿ ಕೋಟೆ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದ್ ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
3: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು
2: ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
4: ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿಯಾಗಿ ಹೇಳುವಂಥ ವಿಚಾರ ಏನಂತಂದರೆ, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. 80th ಈ ಒಂದು ಹಬ್ಬ ನಮ್ಮದು, 79 ಕಳೆದು 80th ನಾವು ಇವತ್ತು ಕಾಲಿಡ್ತಾ ಇದ್ದೀವಿ. ಇವತ್ತು ಈ ಮಟ್ಟದಲ್ಲಿದೆ ನಮ್ಮ ದೇಶ ಅಂತಂದರೆ, ಇವತ್ತು ನಮಗೆ 80 ಆಗಿದೆ ಸ್ವತಂತ್ರ ಸಿಕ್ಕಿ ಅಂತ. ಆದರೆ ಹಿಂದೆ ನಮ್ಮ ಒಂದು ನಮ್ಮ ದೇಶಕ್ಕಾಗಿ ಹೋರಾಡಿದ ವೀರರು, ಕೋಟಿ ಕೋಟಿ ಜನಸಂಖ್ಯೆಯಲ್ಲಿ ರಕ್ತನ ಬಸಿದು ಅವರು ಪಟ್ಟಂಥ ಕಷ್ಟದ ಫಲಿತಾಂಶ ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿದೆ. ನೋಡಿ, 1947 August 14 ಆ ಮಿಡ್ ನೈಟ್ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಫ್ರೀಡಮ್ ಅಟ್ ಮಿಡ್ ನೈಟ್ ಅಂತೇಳಿ ಒಂದು ಆಂಗ್ಲ ಭಾಷೆಯ ಒಂದು ಪುಸ್ತಕ ಇದೆ. ಅದನ್ನು HR ಚಂದ್ರವದನ್ರವರವರು ನಡುರಾತ್ರಿಯಲ್ಲಿ ಸ್ವತಂತ್ರ ಅಂತ ಹೇಳಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆ ಒಂದು ಪುಸ್ತಕನ ಓದ್ರೆ ಯಾವ್ಯಾವ ರಾಜ್ಯದಲ್ಲಿ, ಎಲ್ಲಿ, ಯಾವ್ಯಾವ ಭಾಗದಲ್ಲಿ, ಯಾವ್ಯಾವ ಪ್ರದೇಶಗಳಲ್ಲಿ ಏನೇನು ನಡೀತು ಅನ್ನೋದ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನ ನಾವು ಭಾರತೀಯರು ಆ ಪುಸ್ತಕನ ಓದಲೇಬೇಕು. ನೋಡಿ, ಆ ಒಂದು ಏನು August 15 ಹಿಂದಿನ ದಿನ August 14 ಆ ಡೆಲ್ಲಿಲಿ ಏನು ನಡೀತಾ ಇತ್ತು ಅಂತಂದ್ರೆ, ನೋಡಿ ಆ ದಿನ ಹೆಂಗಿತ್ತು ಅಂತಂದ್ರೆ, ಆ ಸಂಜೆ ವೇಳೆ ಸೂರ್ಯ ಮುಳುಗ್ತಾ ಇದ್ದಂತೆ ಆ ಬಿದಿರಿನ ದೊಣ್ಣೆ, ಜಿಂಕೆ ಚರ್ಮ, ಈ ಕಮಂಡಲ ಕೈಲಿಟ್ಕೊಂಡು ಈ ಜಟಾಧಾರಿಗಳಿಬ್ರು ಸನ್ಯಾಸಿಗಳು ಕಾರ್ನಲ್ಲಿ ಬರ್ತಾರಂತೆ. ಆಗ ಆ ಕಾರಿನ ಮುಂದೆ ಒಬ್ಬ ನಾಗಸ್ವರ ರಸ್ತೆಯಲ್ಲಿ ಒಂದು 17 ಮನೆ ನಂಬರ್ಗೆ ಬಂತಂತೆ ಆ ಕಾರು. ಆ ಮನೆಯಲ್ಲಿ ಯಾರಿದ್ರು ಅಂತ ಅಂದ್ರೆ, ಜವಾಹರ್ಲಾಲ್ ನೆಹರು ಅವರು ಅದನ್ನು ಕೂರಿಸಿ ಒಂದು ಯಾವುದೋ ಒಂದು ಪವಿತ್ರ ತೀರ್ಥದಿಂದ ಅವರಿಗೆ ಏನೋ ಒಂದು ಅವರಿಗೆ ಹಾಕಿ ಅವ್ರ ಮೈಗೆ ಹಣೆಗೆ

ವಿಭೂತಿ ಹಚ್ಚಿಕೊಂಡಿದ್ದಂತ ಯಾರು ಅವ್ರು ನೇರವರ ಹಣೆಗೂ ಸಹ ವಿಭೂತಿ ಹಚ್ತಾರಂತೆ, ಕೈಗೆ ದಂಡನೂ ಕೊಡ್ತಾರಂತೆ, ಭುಜದ ಮೇಲೂ ಸಹ ಅವರು ಆ ಒಂದು ಯಾವುದೋ ಒಂದು ಮೊಗಟ ಓದಿಸಿ ಅವರು ಆಶೀರ್ವಾದ ಸಹ ಮಾಡ್ತಾರೆ. ಸನ್ಯಾಸಿಗಳ ಕಂಡ್ರೆ ಈ ನಮ್ಮ ಈ ಜವಾಹರಲಾಲ್ ನೆಹರು ಅವರಿಗೆ ಈ ಮತ್ತೆ ಈ ಸನ್ಯಾಸಿಗಳು ಮತ್ತೆ ಈ ಮತ ಜಾತಿ ಅಂದ್ರೆ ಉರಿದು ಬಿಡ್ತಾ ಇದ್ದಂತೆ ಅವರು. ಆದ್ರೆ ಅಂತ ಸಮಯದಲ್ಲಿ ಅವರು ಈ ತರ ಅವರಿಗೆ ನನಗೆ ವಿಭೂತಿ ಎಲ್ಲ ಹಾಕೋದಕ್ಕೆ ಅವರು ಸಮ್ಮತಿ ಕೊಡ್ತಾರಂತೆ. ನೋಡಿ, ಎಲ್ಲ ಕಡೆ ಆಡುತ್ತಿದ್ದಂತ ಯೂನಿಯನ್ ಜಾಕ್ ಬಾವುಟ ಆ ದಿನ ಏನ ಆಗಸ್ಟ್ 14 ಸಂಜೆ ಕೆಳಗಡೆ ಇಳಿತಂತೆ. ನೋಡಿ, ಅವ್ರ ಬಾವುಟ 14 ಸಂಜೆ ಇಳಿತಂತೆ. ಆ ಜಾಗಕ್ಕೆ ಮಾರನೇ ದಿನ ನಮ್ಮ ಭಾರತ ಧ್ವಜ ಅಲ್ಲಿಗೆ ಹಾರಾಡುತ್ತೆ ಅನ್ನೋ ಒಂದು ಖುಷಿ ಆ ಜನಗಳಿಗೆ ಇತ್ತಂತೆ. ನೋಡಿ, ಆ ಲಕ್ನೋದ ಟವರ್ ಆಫ್ ರೆಸಿಡೆನ್ಸಿ ಮೇಲೆ ಅದೊಂದು ಬಿಲ್ಡಿಂಗ್ ಮೇಲೆ ಹಾರಾಡ್ತಿದ್ದಂಥ ಬ್ರಿಟಿಷರ ಧ್ವಜವನ್ನು 1857 ಆ ದಿನದವರೆಗೆ ಇಳಿಸಿದ್ದೇ ಇಲ್ಲ. ಅಂದು ಅವರ ಕೆಚ್ಚದ ಮತ್ತು ಸಾಹಸದ ಪ್ರತೀಕ. 14 ರಾತ್ರಿ 10 ಅದರ ಕೇರ್ ಟೇಕರ್ ಅದನ್ನು ಒಬ್ಬರು ಆ ಕೇರ್ ಟೇಕರ್ ಅನ್ನೋ ವ್ಯಕ್ತಿ ಅದನ್ನು ಇಳಿಸ್ತಾನಂತೆ. ಬಾವುಟ ಕಟ್ಟಲು ಇದ್ದ ಲೋಹದ ಕೊಲನ್ನು ಒಬ್ಬ ಕತ್ತರಿಸಿ ಹಾಕಿದ್ದಂತೆ. ಇನ್ನು ಟವಲ್ ಮೇಲೆ ಯಾವ ಬಾಟವನ್ನು ಆರಿಸಲಾಗುವುದಿಲ್ಲ ಅಂತ ಹೇಳ್ತಾರೆ. ನೇರು ಸನ್ಯಾಸಿಗಳು ಹಣೆಗೆ ಮೈಗೆ ಹಚ್ಚಿದ ವಿಭೂತಿಯನ್ನು ತೊಳೆದುಕೊಂಡು ಊಟಕ್ಕೆ ಕೂರ್ತಾರೆ. ತಕ್ಷಣವೇ ಅವರಿಗೆ ಒಂದು ಟೆಲಿಫೋನ್ ಕರೆ ಬರುತ್ತಂತೆ. ನೇರು ಅವರಿಗೆ ಲಾಹೋರ್ನಿಂದ ಫೋನ್. ಅಲ್ಲಿ ಹಿಂದೂಗಳು ಸಿಖ್ಖರು ಇದ ಮೊಹಲ್ಗಳಿಗೆ ಕುಡಿಯುವ ನೀರು ನಿಲ್ಲಿಸಿದ್ದಾರೆ. ಬೇಸಿಗೆದಾಗೆ ಉಳಿತಾ ಇದೆ, ಒಂದು ಕಡೆ ಬಾಯಾರಿಕೆ ಆಗ್ತಾ ಇದೆ. ಹಿಂಗ್ಸರು ಮಕ್ಕಳು ನೀರಿಗೆ ಮೊಹಲ್ದಿಂದ ಹೊರಕ್ಕೆ ಬಂದಾಗ ನಮ್ಮ ಮುಸಲ್ಮಾನರು ಅವರನ್ನು ಕೊಂದಾಕ್ತಿದ್ದಾರೆ. ಇವರು ದೆಹಲಿಯಲ್ಲಿದ್ದು ಏನು ಮಾಡೋಕ್ಕೆ ಸಾಧ್ಯ? ನೇರು ಯೋಚನೆಗೆ ಒಳಗಾಗ್ತಾರೆ, ಚಿಂತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅಲ್ಲೇ ಇದ್ದಂಥ ಅವರ ಮಗಳು ಇಂದಿರಾ ಗಾಂಧಿ ಮೇಡಮ್ ಅವರು ಅವರು ಮತ್ತು ಅವರ ಅತಿಥಿ ಪದ್ಮಜಾ ನಾಯ್ಡ್ ಅಂತ ಅವ್ರ ಜೊತೆ ಇರ್ತಾನಂತೆ. ಅವ್ರು ಹೇಳ್ತಾರಂತೆ ಮಗಳಿಗೆ, ಮತ್ತು ಅವರ ಅತಿಥಿ ಪದ್ಮಜಾ ಅವ್ರಿಗೆ ಹೇಳ್ತಾರಂತೆ, ನಾನು ಇಂದು ಹೇಗೆ ಮಾತನಾಡಲಿ, ನನ್ನ ಸುಂದರ ಲೋಹರ ಉರಿಯುತ್ತಿದೆ ಎಂದು ಹೇಳಿದರು. ನೋಡಿ, ನವದೆಹಲಿ ಅದರ ಮಧ್ಯರಾತ್ರಿ 14 1947 ಡಾಕ್ಟರ್ ರಾಜೇಂದ್ರ ಪ್ರಸಾದ್ ದೆಹಲಿಯ ಮನೆಯ ಅಂಗಳದಲ್ಲಿ ಆ ರಾತ್ರಿ ಹೋಮ ನಡೀತಿತ್ತು. ಹೊಸ ನಮ್ಮ ದೇಶದ ಗೃಹಪ್ರವೇಶ ಅಂತೆ. ಅಗ್ನಿಕುಂಡಕ್ಕೆ ಬ್ರಾಹ್ಮಣ ಪುರೋಹಿತರು ಮಂತ್ರವನ್ನು ಗಟ್ಟಿಯಾಗಿ ಹೇಳ್ತಾ ಇದ್ರು. ಮುಂದೆ ಮಂತ್ರಿಗಳಾಗುವವರು ಸಾಲಾಗಿ ನಿಂತಿರ್ತಾರಂತೆ. ಸಾಲಾಗಿ ಬರುವವರಿಗೆ ಹಣೆಗೆ ಒಬ್ಬರು ಕುಂಕುಮ ಇಡ್ತಾ ಬರ್ತಾರೆ. ಸ್ವತಂತ್ರ ಭಾರತ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲು ಅವರು ಸಿದ್ಧರಾಗ್ತಾರೆ. ದೇಶದ ಹೊರೆಯನ್ನು ಹೊರಬೇಕಾದಂಥ ನೆಹರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಎಷ್ಟೋ ಒಂದು ಅಲ್ಲಿ ಚರ್ಚೆ ವಿಧಾನಗಳನ್ನು ನಡೆದಂತ ಸ್ವಲ್ಪ ಹೊತ್ತಿಗೆ ಲೋವರ್ನಿಂದ ಒಂದು ಸುದ್ದಿ ಅವರ ಮನಸ್ಸನ್ನು ಕದಡಿ ಹೋಗ್ತಾ ಅಂತರ ಮಾಡುತ್ತಂತೆ. ಅವ್ರು ಯಾವುದೇ ಭಾಷೆ ಮಾಡೋದಕ್ಕೆ ಸಿದ್ಧ ಇರಲಿಲ್ಲವಂತೆ. ಅವ್ರ ಹೃದಯದಿಂದ ಒಂದು ಮಾತು ಬರ್ತದೆ, ಲಾಂಗ್ ಇಯರ್ ಹೆಗೋ ವಿ ಮ್ಯಾಡ್ ಯರ್ ಟ್ರೈಸ್ಟ್ ವಿತ್ ಎ ಡೆನ್ಸಿಟಿ ನೀನ್ ಅಂತ ಹೇಳ್ತಾರೆ. ಅವರ ಭಾಷಣ ಭವನದ ಬಳಿ ಸಹಸ್ರಾರು ಜನರು ಅವರನ್ನು ನೋಡಲು ನೂಕು ನುಗ್ಗಲು ಭಾಷಣ ಕೇಳಲು ಇರ್ತಾ ಇದ್ದಂತೆ. ಆದರೆ 50 ಮಳೆ, ಆ ದಿನ ಮಳೆ 12 ಹೊಡೆದಾಗ ಒಬ್ಬ ಸಂಕನಾದ ಮಾಡ್ತಾರಂತೆ. ದೇಶದ ಸ್ವತಂತ್ರದ ಉದಯವಾಯಿತು, ಸಾಮ್ರಾಜ್ಯ ಸಹ ಯುಗ ಕಳೆಯಿತು ಅಂತ ಹೇಳ್ತಾರೆ. ಬರುತ್ತಿದ್ದ ಮಳೆ ನಿಂತೋಗುತ್ತೆ. ಆ ಒಂದು ಭವನ ಹೊರಗಿದ್ದಂಥ ಜನ ಏನೋ ಒಂಥರ ಸಂತೋಷ ಉಂಟಾರೆ. ನೇರು ಅವರು ಈಚೆ ಬಂದಾಗ ಅವರು ಸುತ್ತಮುತ್ತ ಕೊಡ್ತಾರೆ. ಪೊಲೀಸರು ಜನರ ನೂಕು ನುಗ್ಗಲು ನಿಯಂತ್ರಣಕ್ಕೆ ಪ್ರಯತ್ನ ಮಾಡ್ತಾರೆ. ಪಕ್ಕದಲ್ಲಿ ನಿಂತಿದ್ದ ಒಬ್ಬ ಸಹಾಯಕರೊಡನೆ ನೇರು ಮಾತಾಡ್ತಾರಂತೆ. 10 ಕೆಳಗೆ ಅಂದರೆ 10 ಹಿಂದೆ ಲಂಡನ್ನಲ್ಲಿ ಈ ವೈಸ್ರಾಯ್ ಲೀನ್ ಲಿತಾಗೋ ಅವ್ರ ಬಳಿ ಒಂದು ವಾಗ್ವಾದ ಮಾಡ್ತಾ ಹೇಳ್ತಾರಂತೆ. ಇನ್ನು 10 ನಾವು ಸ್ವತಂತ್ರ ಪಡೆಯುತ್ತೇವೆ ಅಂತ ಈ ನೇರು ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಅವರು ನಗುತ್ತಾ ಹೇಳಿದ್ರಂತೆ, ಇಂಡಿಯಾ ನನ್ನ ಕಾಲದಲ್ಲಿ ಸ್ವತಂತ್ರವಾಗುವುದಿಲ್ಲ, ನೀನು ನಿನ್ನ ಜೀವಮಾನದಲ್ಲಿ ಅದನ್ನು ನೋಡುವುದಿಲ್ಲ ಅಂತ ಹೇಳ್ತಾರೆ. ನೋಡಿ, ನಮ್ಮ ದೇಶ ನಮ್ಮ ಹತ್ರ ಬಂದವ್ರೆ ನಮ್ಮನ್ನೇ ಸ್ವತಂತ್ರ ಆಗಿ ಬಿಡುವುದಿಲ್ಲ ಅಂತ ಹೇಳ್ತಾರೆ ಅಂತಂದರೆ ಆ ದಿನ ಎಷ್ಟು ನೋಡಿ ಹಿಂಗಾಗುತ್ತೆ. ಬ್ರಿಟಿಷ್ ರಾಜ್ ಅನ್ನುವ ಒಂದು ಭವ್ಯ ಅಂದರೆ ಕಳಂಕವತ್ತ ಕಟ್ಟಡ ಮತ್ತೊಂದಿಲ್ಲ. ಅಂದು ನಡುರಾತ್ರಿ ಗಂಟೆ ಹೊಡೆದಾಗ ಸಂಕವಾದ ಮೊಳಗಿತ್ತು. 2 ಹೊಸ ರಾಷ್ಟ್ರಗಳು ಸೃಷ್ಟಿಯಾದವು. ನೋಡಿ, ದೇಶದ ಎಲ್ಲ ನಗರಗಳಲ್ಲೂ ಹಳ್ಳಿಗಳಲ್ಲಿ ತುಂಬ ಸಂಭ್ರಮವೋ ಸಂಭ್ರಮ. ನಾವು ಯಾವಾಗ ಇಲ್ಲಿ ನಾವು ಹಳ್ಳಿಗಳಲ್ಲಿ ಹಬ್ಬ ಮಾಡ್ತೀವಲ್ಲ ಸಂಭ್ರಮ, ಆ ಸಂಭ್ರಮ ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ರಾಜ್ಯಗಳಲ್ಲೂ ಪ್ರತಿ ಭಾಗ ಪ್ರದೇಶಗಳಲ್ಲೂ ಬರ್ತಿತ್ತು. ನಮ್ಮ ಭಾರತದೊಳಗೆ ದೇವಸ್ಥಾನಗಳು, ಮಸೀದಿಗಳು, ಆಮೇಲೆ ಆ ಕೆಲವೊಂದು
ರೋಡ್ಗಳು

ಅಲ್ಲಿ ಹಿಂಗಸರು ಸೀರೆ ಬಿಟ್ಕೊಂಡು ಹೋಗೋದಕ್ಕೆ ಆಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಈ ಒಂದು ಸ್ವತಂತ್ರ ಸಿಕ್ಕಿದ ಮೇಲೆ ಎಲ್ಲರೂ ಅಲ್ಲಿ ಸ್ಯಾರಿ ಹಾಕೊಂಡು ಆ ಒಂದು ಬೀದಿಲಿ ಹಬ್ಬದ ಸಡಗರ ಥರ ಓಡಾಡ್ತಾ ಇತ್ತು. ಇನ್ನೊಂದೇನು ಅಂತಂದರೆ ವೆರಿ ಇಂಪಾರ್ಟೆಂಟ್, ಈ ಸಿಪಾಯಿ ದಂಗೆಯಿಂದ ಒಬ್ಬ ಯೋಧ ಶಾಪಗ್ರಸ್ತವಾದ ಕಾನ್ಪುರದಲ್ಲಿ ಇಂಗ್ಲಿಷರು ಮತ್ತು ಭಾರತೀಯರು ಸಾರ್ವಜನಿಕವಾಗಿ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಅಪ್ಪಿಕೊಳ್ತಿದ್ರು.

ನಮ್ಮ ಭಾರತದ ಧ್ವಜವನ್ನು ಹಾರಿಸ್ತಾನ ಕಾರಣಕ್ಕೋಸ್ಕರ ಅವ್ರನ್ನ ಜೈಲು ಶಿಕ್ಷೆ ಅನುಭವಿಸಿದ್ದ. ಅಂಥ ವ್ಯಕ್ತಿನ ಕರೆದು ಅಂದು ಟೌನ್ ಆನಿನಲ್ಲಿ ಧ್ವಜಾರೋಹಣ ಮಾಡುವಂಥ ಮರ್ಯಾದೆ ಸಿಗ್ತದೆ ಆ ವ್ಯಕ್ತಿ. ಆ ಲಕ್ನೋದಲ್ಲಿ ಆ ಮಧ್ಯರಾತ್ರಿ ರೆಸಿಡೆನ್ಸಿಯಲ್ಲಿ ನಡೆದಂಥ ಸಮಾರಂಭ, ಐ ಪಿ ಎಸ್ ಅಧಿಕಾರಿಗಳು ಆ ದಿನದ ರಾಜಸ್ವ ದಯಾಳಿಗೆ ಆಹ್ವಾನ ಪತ್ರ ಹೋಗಿತ್ತಂತೆ. ಒಂದು ಅಂದರೆ ರಾಷ್ಟ್ರೀಯ ಉಡುಗೆ ಆ ಒಂದು ಧೋತಿ ಉಟ್ರೆ ಸೂಕ್ತ ಎಂದು ಹೆಚ್ಚಾಗಿತ್ತು. ಆ ರಿಸೆಪ್ಷನ್ ಅದು ಆಗ ಔಪಚಾರಿಕವಾಗಿರ್ತದಂತೆ. ಉದ್ದನಿ ಮೇಜಿನ ಒಂದು ದೊಡ್ಡ ಒಂದು ಬೆಂಚ್ ಇರುತ್ತೆ, ಆ ಸಿಹಿ ತಿಂಡಿಗಳನ್ನು ಅಲ್ಲಿ ಸೇರಿಸಿಟ್ಟಿರ್ತಾರೆ. ಆ ಒಂದು ಏನು ಅದನ್ನು ಗೇಟ್ನ ತೆಗೆದ ತಕ್ಷಣ ಏನು ಗಂಡು ಮಕ್ಕಳು ಹೆಣ್ಮಕ್ಳು ಅಂದರೆ ಅಲ್ಲಿರೋಂಥ ಎಷ್ಟೋ ಸಾವಿರಾರು ಜನ ಸಡ್ಸಡನ್ನಾಗಿ ನುಗ್ತಾರಂತೆ. ಆ ನುಗ್ಗಿದ್ದಕ್ಕೆ ಆ ಸಿಹಿ ತಿಂಡಿಗಳೆಲ್ಲ ಬಿದ್ದೋಗ್ತಾರೆ. ಆದರೆ ಈ ಮದ್ರಾಸು, ಬ್ಯಾಂಗ್ಳೂರು, ಪಾಟ್ನಾ ಈ ಮುಂತಾದ ನಗರಗಳ ಹಳ್ಳಿಗಳಲ್ಲಿ ದೇವಸ್ಥಾನಗಳಲ್ಲಿ ಆ ರಾತ್ರಿ ದೇವರಿಗೆ ವಿಶೇಷ ಅರ್ಚನೆಯನ್ನು ಮಾಡ್ತಾಯಿದ್ರು. ಈ ಮುಂಬೈಯಲ್ಲಿ ಜನ ಸ್ವತಂತ್ರೋತ್ಸವವನ್ನು ಹೆಚ್ಚು ಆಸಕ್ತಿಯಿಂದ ಭಾವೋದ್ರೇಕದಿಂದ ಆಚರಿಸ್ತಾ ಇರ್ತಾರೆ. ಅಲ್ಲಿಯ ರಸ್ತೆಗಳು ಸ್ವತಂತ್ರಗೊಳಿಸೋದಕ್ಕಾಗಿ ಮಾಡಿದಂಥ ಹರತಾಳ, ಮುಷ್ಕರ, ಮೆರವಣಿಗೆ, ಪೊಲೀಸರ ಲಾಠಿ ಚಾರ್ಜ್ ಇವಕ್ಕೆಲ್ಲ ಸಾಕ್ಷಿಯಾಗಿತ್ತು. ಇದರ ಜೊತೆಗೆ ನಾವು ಈಗ ಹಬ್ಬ ಆಚರಿಸ್ತಿರುವಾಗ ಆಚರಿಸ್ತಿದ್ದಂಥ ಸಂದರ್ಭದಲ್ಲೂ ಸಹ ಪ್ರತಿಯೊಂದು ಧರ್ಮದಲ್ಲೂ ಕೆಟ್ಟ ಮುಗಿಸೋದಿದ್ದೇ ಇರುತ್ತೆ. ಕೊಟ್ಟ ಅಂತ ಹೇಳಿ ಒಂದು ಕೊಟ್ಟದನೆಂದು ಪ್ರದೇಶ, ಅಲ್ಲಿ ಇಡೀ ಹಿಂದೂ ಕುಟುಂಬವನ್ನು ಮುಸ್ಲಿಮರು ಕಡಿದು ಬೆಂಕಿಗೆ ಹಾಕ್ತಾರೆ. ಅದರ ಪಕ್ಕದಲ್ಲಿಯೇ ಕೆಲವು ಮುಸ್ಲಿಮರು ಹಿಂದೂಗಳಿಗೆ ಸಹಾಯ ಮಾಡಿರ್ತಾರೆ, ಅವ್ರನ್ನೂ ಸಹ ತುಂಡಾಗಿ ಅವ್ರು ಕತ್ತರಿಸ್ತಾರೆ. ಅದರಲ್ಲಿ ಅನೇಕ ಧರ್ಮದವರು ಇರ್ತಾರೆ. ಕಲ್ಕತ್ತಂತ ಹಿಂಸೆಯಿಂದ ಸಿಡಿಬೇಕಾಯಿತು. ಹಿಂದೂ ಮತ್ತು ಮುಸ್ಲಿಂ ಗೋಂಡಗಳು ತಮ್ಮ ಚಾಕು ಮತ್ತು ಚೂರಿಗಳನ್ನು ಒಳಗಿಟ್ಕೊಂಡು ಒಂದು ಕಡೆ ಹೋರಾಟ, ಇನ್ನೊಂದು ಕಡೆ ನಮ್ಮ ಸ್ವತಂತ್ರ ಬಂತಲ್ಲ ಅನ್ನೋ ಸಂತೋಷ. ಇವತ್ತು ನಮ್ಮ ಇವತ್ತು ಸಂಭ್ರಮ ಮಾಡ್ತಾ ಇದ್ದೀವಿ ಅಂತಂದರೆ ಅವತ್ತು ಹೇಗೆ ನಡೀತಾ ಇತ್ತು ಅಂತಂದ್ರೆ ರಕ್ತದ ಹೂಕೋಳಿ ನಡೀತಾ ಇತ್ತು. ಒಂದು ಕಡೆ ಸ್ವತಂತ್ರ ಸಿಕ್ತು ಅನ್ನೋ ಅಂತ ಒಂದು ಖುಷಿಯಾದ, ಮತ್ತೊಂದು ಕಡೆ ನಮ್ಮ ದೇಶ ವಿಘಟನೆ ಆಗ್ತಾ ಇದೆ ಅನ್ನೋ ಒಂದು ದುಃಖ. ಈ ಬೆನಾರಸ್ ಅಂತ ಈಗ ಆಗಸ್ಟ್ 15 ಮಾರ್ನಿಂಗ್ ಸ್ವತಂತ್ರದ ಸುಂದರ ಋಣೋದಯ. ಬೆನಾರಸ್ ಅನ್ನೋ ಒಂದು ಪ್ರದೇಶ ಭಾರತದ ಅತ್ಯಂತ ಪ್ರಾಚೀನ ನಗರಗಳೊಂದು, ಅಲ್ಲಿ ಏನು ರಾಷ್ಟ್ರದ ಒಂದು ಒಂದು ಹೊಸ ರಾಷ್ಟ್ರದ ಉದಯಕ್ಕೆ ಒಂದು ಪ್ರಾರ್ಥನೆ ನಡೀತಾ ಇತ್ತು. ನೋಡಿ, ನಮ್ಮ ಹಿಮಾಲಯದಲ್ಲಿ ಹುಟ್ಟುವಂಥ ಪವಿತ್ರ ಗಂಗಾ ನದಿ 1500 ಮೈಲಿ ಹರಿದು ಬಂಗಾಳ ಕೊಲ್ಲಿ ಸೇರ್ತದೆ. ಕೆಲವು ಕಡೆ ಸಣ್ಣದಾಗಿ, ಕೆಲವು ಕಡೆ ದೊಡ್ಡದಾಗಿ, ಕೆಲವು ಕಡೆ ಸೌಮ್ಯವಾಗಿ, ಕೆಲವು ಕಡೆ ಧುಮುಕಿ ವೇಗವಾಗಿ ಗಂಗೆಯ ಪಾತ್ರಗಳಲ್ಲಿ ಅನೇಕ ನಗರಗಳು, ಹಳ್ಳಿಗಳಿವೆ. ಹಿಂದೂಗಳಿಗೆ ಇದೊಂದು ಪವಿತ್ರ ನದಿ. ಅಂದು ಬೆಳಿಗ್ಗೆ ಘಾಟ್ಗಳಿಗೆ ಸಾವಿರಾರು ಜನ ಬರ್ತಾರೆ. ಒಬ್ಬೊಬ್ಬರ ಕೈಯಲ್ಲೂ ಹೂವು, ಆಜ್ಞಾನವನ್ನು ಒಡೆದೋಡಿಸುವಂತಹ ದೀಪ. ಅಷ್ಟರಲ್ಲಾಗಲೇ ನದಿಯಲ್ಲಿ ನಿಂತು ಸಹಸ್ರ ಜನರು ಪೂರ್ವದ ಕಡೆ ತಿರುಗಿ ಸ್ನಾನ ಮಾಡಿ ಅವರ ಪ್ರಾರ್ಥನೆ ಆ ವಿಷ್ಣುವಿಗೆ ಅಂದರೆ ಆ ದೇವರಿಗೆ ಮುಗಿತಿದ್ದಂಥ ಕೈ, ಅವರ ಆ ಒಂದು ಸಂತೋಷ, ಸಾವಿರಾರು ಭಕ್ತಾದಿಗಳು ಒಟ್ಟಿಗೆ ಸೇರುತ್ತಾ ಪ್ರಾರ್ಥನೆ ಮಾಡುತ್ತಾ ಆ ನೀರಿನ ಮೇಲೆ, ಆ ನದಿಯ ನೀರಿನ ಮೇಲೆ ಒಂದು ದೀಪನ ತೇಲ್ಬಿಡ್ತಾರೆ. ಅಲ್ಲಿ ಆ ದೇವಸ್ಥಾನ ಇದು ಪಂಡಿತ್ ಭವಾನಿ ಶಂಕರ್ ಅನ್ನೋ ಬೆನಾರಸ್ ಅಂತ ಏನು ಪ್ರದೇಶ, ಅಲ್ಲಿ ಒಂದು ಒಂದು ಸುವರ್ಣ ದೇವಾಲಯದ ಅರ್ಚಕ ಅವರು ಪಂಡಿತ್ ಭವಾನಿ ಶಂಕರ್ ಅಂತ. ಅಂದು ಅವನಿಗಾದಷ್ಟು ಸಂತೋಷ ಮತ್ತಾರಿಗೂ ಆಗಿರಲಿಲ್ಲ ಅಂತ ಹೇಳ್ತೀನಿ. ಕಾರಣ ಏನು ಅಂತಂದರೆ, ವ್ಯಕ್ತಿ ಏನು ಮಾಡ್ತಿದ್ದ ಪಂಡಿತ್ ಭವಾನಿ ಶಂಕರ್ ಅಂದರೆ, ಬ್ರಿಟಿಷರ ಕಣ್ತಪ್ಪಿಸಿ ಓಡಾಡುತ್ತಿದ್ದಂಥ ನಮ್ಮ ದೇಶಾಭಿಮಾನಿಗಳನ್ನು ಆತ ತನ್ನ ದೇಗುಲದಲ್ಲಿ ಆಶ್ರಯ ಕೊಡ್ತಾ ಇತ್ತು. ಆ ಗಂಧ ಹೂವು ತಗೊಂಡು ಅವನು ಪಟ್ಟಂಥ ಖುಷಿನೇ ಬೇರೆ. ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲೂ, ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ಆ ಸಂತೋಷ ಸ್ಥಳಗಳನ್ನೇ ನೋಡ್ಬೋದು. ಈ ಏನು ನಮ್ಮ ಪ್ರಾಚೀನ ರಾಜದ ಮೇಲೆ ಮುಂಚಾನೆ ಹೊಂಗಿರಣ ಅವರಿಸ್ತಾ ಬರ್ತಾ ಇದೆ. ಜನನಗರಕ್ಕೆ ಟಾಂಗ್ಗಳಲ್ಲಿ, ಎತ್ತಿನ ಗಾಡಿಗಳಲ್ಲಿ, ಬಸ್ಸಲ್ಲಿ, ರೈಲ್ಗಳಲ್ಲಿ, ಕುದುರೆ ಕತ್ತೆಗಳಲ್ಲಿ ಅಂದರೆ ಕತ್ತೆ ಮೇಲೆ ಸೈಕಲ್ಗಳ ಮೇಲೆ ಮತ್ತು ಕೆಲವರು ನಡ್ಕೊಂಡು ಬರ್ತಾ ಆಗಮಿಸ್ತಾರೆ. ಅಲ್ಲಿ ಎಲ್ಲ ಜಾತಿಯ ಜನ, ಎಲ್ಲ ವರ್ಗದ ಜನ, ಹಿಂದೂಗಳು, ಸಿಖ್ಖರು, ಪಾರ್ಸಿಗಳು, ಮುಸ್ಲಿಮರು, ಆಂಗ್ಲೋ ಇಂಡಿಯನ್ನರು, ಬ್ರಾಹ್ಮಣರು, ಅಸ್ವಸ್ಥರು, ಹೆಂಗಸರು, ಗಂಡಸರು, ಮಕ್ಕಳು, ಎಲ್ಲರ ಬಯಲು ಅದೇ, ಬ್ರಿಟಿಷರು ದೇಶ ಬಿಟ್ಟು ಹೋಗುತ್ತಿದ್ದಾರೆ, ಈಗ ನಾವು ಸ್ವತಂತ್ರರು, ನೇರ ಭಾರತದ ಧ್ವಜವನ್ನು ಏರಿಸ್ತಾರೆ. ಏನು ಮೈ ಜುಮ್ಮನತ್ತೆ ಅಲ್ವಾ? ನಮ್ಮ ದೇಶ ಆಳ್ತಿದ್ದವರು ಹೋಗ್ತಾ ಇದ್ದಾರೆ ನಮ್ಮನ್ನು ಬಿಟ್ಟು, ನಮ್ಮ ದೇಶನ ಬಿಟ್ಟು. ಈಗ ನಾವು ಇದ್ದೀವಿ, ಭಾರತೀಯರು ನಾವು ಸ್ವತಂತ್ರ ಆಗ್ತಾ ಇದ್ದೀವಿ ಅಂತಂದಾಗ ಎಷ್ಟೋ ಕಡೆ ತುತ್ತೂರಿ ಊದುವವರು, ಬೆಳ್ಳಿ

0: ತುತ್ತೂರಿ ಒತ್ತಾ ಇರ್ತಾರಂತೆ. ನೇರು ತನ್ನ ನಿಲುವಂಗಿಯಲ್ಲಿ ವಲ್ಲಭಾಯಿ ಪಟೇಲ್ ರೋಮನ ಚಕ್ರವರ್ತಿಯಂತೆ ಬಟ್ಟೆ ಒಟ್ಟು, ಮಿಕ್ಕವರು ಟೋಪಿ ತೊಟ್ಟು ಮುಂದ್ಕಡೆ ನಿಂತಿದ್ರೆ, ಅಲ್ಲಿದ್ದವರಿಗೆಲ್ಲ ಬ್ರಿಟಿಷ್ ಸರ್ಕಾರದ ಅತಿಥಿಗಳಾಗಿ ಒಂದಲ್ಲ ಒಂದು ಸಮಯದಲ್ಲಿ ಜೈಲಿನಲ್ಲಿ ಹೋದವ್ರೆ ಕಳೆದವ್ರೆ ಯಾರು ಸುಮ್ಮನೆ ಇದ್ದವರಲ್ಲ. ಎಲ್ಲ ಬ್ರಿಟಿಷರು ಅವನ್ನ ವಶಪಡಿಸ್ಕೊಂಡು ಜೈಲಲ್ಲಿ ಹಿಂಸೆ ಕೊಟ್ಟದೆಯ. ಆನಂತರ ಈ ಏನು ಒಂದು ಪ್ರಮಾಣ ವಚನಗಳಾಗುತ್ತೆ, ಮುಂತಿಗಳು ಪ್ರಮಾಣ ವಚನ ಕೈಗೊಳ್ತಾರೆ ನಮ್ಮ ನವದೆಹಲಿಯಲ್ಲಿ ಇಂಡಿಯಾ ಗೇಟ್ ಬಳಿ ಆ ಸಂಜೆ 5 ಗಂಟೆ ಸಾರ್ವಜನಿಕವಾಗಿ ಧ್ವಜಾರೋಹಣ ಸಮಾರಂಭ. ಏನು ಜಾಗತಿಕ ಮೊದಲನೇ ಯುದ್ಧದಲ್ಲಿ ಬ್ರಿಟಿಷ್ ಚಕ್ರಾಧಿಪತಿಯಾದಂಥ ಪರ ಹೋರಾಡಿದ ವೀರಮರಣ ಹೊಂದಿದಂಥ ಭಾರತೀಯ ನೆನಪಿಗೋಸ್ಕರ ಕಟ್ಟಿದಂಥ ಕಟ್ಟಡ ಅದು ಇಂಡಿಯಾ ಗೇಟ್. ಸಂಭ್ರಮಕ್ಕೆ ಸುಮಾರು 30,000 ಜನ ಬರಬಹುದು ಅಂತ ಹೇಳಿ ನಿರೀಕ್ಷೆ ಮಾಡಿರ್ತಾರಂತೆ ನೋಡಿ. ಆದರೆ ಅಲ್ಲಿ ಇದ್ದಂಥ ಜನ ಎಷ್ಟು ಗೊತ್ತಾ? 500,000 ಜನರು ಅಲ್ಲಿ ಸೇರ್ಕೋತಾರಂತೆ. ಏನೆಂದು ಇಂಡಿಯಾ ರಾಜಧಾನಿ ಅಷ್ಟೊಂದು ಜನ ಉತ್ಸವಕ್ಕೆ ಯಾವತ್ತೂ ಸೇರಿರಲಿಲ್ಲವಂತೆ ನೋಡಿ. ಎಲ್ಲೆಲ್ಲೂ ಜನ. ಈ ಮೌಂಟ್ ಬ್ಯಾಟನ್ ಅಂತ ಅವ್ರ ಮಗಳು ಪಾಮಲಾ ಮೌಂಟ್ ಬ್ಯಾಟನ್ ವೇದಿಕೆ ಮೇಲೆ ಬರಲು ಅವ್ರಿಗೆ ಆಗ್ತಾ ಇರಲಿಲ್ಲವಂತೆ. ಅಷ್ಟೊಂದು ನುಕ್ಕುನುಗ್ಗು ನಡೆದು ಬರಬೇಕಾದ್ರೆ ಜನರು ತುಳ್ಕೊಂಡು ಬರಬೇಕಾಗುತ್ತೆ. ನೇರ್ ಹೇಳದಂತೆ ಅವಳಿಗೆ ಹೈ ಹಿಲ್ಡ್ ಪೋಸ್ ಬಿಚ್ಚಿ ಜನರನ್ನು ಅಲ್ಲಿ ಇಲ್ಲಿ ತುಳಿಯುತ್ತಾ ವೇದಿಕೆಗೆ ಬರ್ತಾಳೆ. ಅಂಗರಕ್ಷಕರ ರಕ್ಷಣೆಯಲ್ಲಿ ಮೌಂಟ್ ಬ್ಯಾಟನ್ ಸ್ಟೇಟ್ ಕ್ಯಾರನ್ನಲ್ಲಿ ಅವ್ರು ಬರ್ತಾರೆ. ಜನರಿಗೆ ಏನು ಖುಷಿಯೋ ಖುಷಿ. ಆ ಜನಸಾಗರದಲ್ಲಿ ಎಳೆ ಮಕ್ಕಳು ಎತ್ಕೊಂಡು ಎಷ್ಟೋ ಜನ ತಾಯಂದಿರು, ನೂಕೋಟದ ಶಿಶುಗಳು ಜಜ್ಜಿ ಹೋಗಬಹುದೆಂದು ತಾಯಿಗಳು ಮಕ್ಕಳನ್ನು ಈ ರಬ್ಬರ್ ಚೆನ್ನಂತೆ ಅವ್ರಿಗೆ ಮೇಲೇಸಿದ್ದು ಹಿಡ್ಕೊಳ್ತಾ ಇದ್ದಂತೆ ನೋಡಿ. ಆ ಪುಸ್ತಕದನ್ನು ನೀವು ಓದಬೇಕು. ನೀವು ಅದನ್ನು ಓದಿದ್ರೆ ನಮಗೆಷ್ಟು ಹುಮ್ಮಸ್ಸಾಗುತ್ತೆ, ಎಷ್ಟು ಸಡಗರ ಆಗುತ್ತೆ. ನಾನಂತೂ ಆ ಬುಕ್ಸ್ನ 2 ಸಾರಿ ಓದಿದ್ದೀನಿ. ಸೊ ತುಂಬ ಪಾಪ ಏನು ಅವರು, ಥ್ಯಾಂಕ್ಸ್ ಫಾರ್ HR ಚಂದ್ರವದನ್ ರಾವ್ ಏನವರಿದ್ದಾರೆ, ಇಂಗ್ಲೀಷ್ ಪುಸ್ತಕದಿಂದ ಕನ್ನಡ ಪುಸ್ತಕಕ್ಕೆ ಬರೆದರು, ಅವ್ರಿಗೆ ತುಂಬ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇವತ್ತಿನ ಯುವಕರು, ಇವತ್ತಿನ ನಮ್ಮ ಭಾರತೀಯರೆಲ್ಲರೂ ಆ ಪುಸ್ತಕಗಳನ್ನು ಓದಬೇಕು. ಅದನ್ನು ಓದಿದ್ರೆ ಆ ದಿನ ಏನು ನಡೀತು, ನಾನು ಹೇಳ್ತಿರೋದು ಜಸ್ಟ್ ಅಲ್ಲಿ ಒಂದು ಪಾಯಿಂಟೂ ಇಲ್ಲ ನಾನು ಹೇಳ್ತಿರೋದು. ಅದೊಂದು ಬುಕ್ಸನ್ನು ಓದಿದ್ರೆ ಆ ಸಣ್ಣ ಪುಸ್ತಕ ಯಾವ್ಯಾವ ಪ್ಲೇಸ್ ಸ್ಥಳದಲ್ಲಿ ಏನೇನು ಆಯಿತು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಗಾಳಿಯಲ್ಲಿ 100+ ಮಕ್ಕಳು, ಏನು ಮಕ್ಕಳು ಮಳೆ ಬರ್ತಿದೆ ಅಂತ ಹೇಳ್ತಾರೆ. ಬ್ಯಾಂಡಿದ್ದ ಧ್ವಜಾರೋಹಣ ಮಾಡೋಣ ಎಂದು ಹೇಳಿದ ಮೌಂಟ್ ಬ್ಯಾಟನ್ ಅವ್ರು ಹೇಳ್ತಾರೆ, ಕೇಸರಿ ಬಿಳಿ ಹೆಸರಿನ ಬಾವುಟ ಮೇಲೇರಿತು. ಚಕ್ರವರ್ತಿನಿ ವಿಕ್ಟೋರಿಯಾಳ ಮರಿಮಗ ಭಾರತದ ಧ್ವಜಕ್ಕೆ ಸೆಲ್ಯೂಟ್ ಮಾಡ್ತಾರೆ. ಸೇರಿದ 500,000 ಜನ ಕೇಕೆ ಹಾಕ್ತಾರೆ. ನಮ್ಮ ಸ್ವತಂತ್ರಕ್ಕಾಗಿ ಹೋರಾಡಿದಂಥ ದೇಶಾಭಿಮಾನಿಗಳಿಗೆ ಆದ ಶಿಕ್ಷೆ, ತುರಂಗವಾಸ, ಗಡಿಪಾರು ಇವೆಲ್ಲ ಆ ಕ್ಷಣದಲ್ಲಿ ಮರೆತು ಆಕಾಶದಲ್ಲಿ ಅವರಿಗೆ ಕಾಮನ ಬಿಲ್ಲು ಕಾಣಿಸ್ತಂತಾಗುತ್ತೆ. ಮೌಂಟ್ ಬ್ಯಾಟನ್ ಅವರು ಕೈ ಆಡಿಸ್ತಾ ಅಂದರೆ ಟಾಟಾ ಮಾಡ್ತಾ ಜನಸ್ತಂಭವನ್ನು ನೋಡಿದ್ರಂತೆ ಅವರೆಲ್ಲ ಮತ್ತು ನೀವರು ಅವರೆಲ್ಲ ಸೇರಿ ಅವರು ಹೊರಡ್ತಾರೆ. ಇಷ್ಟು ಹೇಳ್ತಾ ನಾನು ಮತ್ತೊಮ್ಮೆ ಈ ವಿಚಾರ ಸಂಬಂಧಪಟ್ಟ ಹಾಗೆ ಇನ್ ಡೀಟೇಲ್ ಆಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಹಾಯ್.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಕೇಳುಗರೆ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ನಡುರಾತ್ರಿಯಲ್ಲಿ ಸ್ವಾತಂತ್ರ್ಯ ಭಾರತೀಯರ ಹಬ್ಬ ಎಂಬ ವಿಷಯದ ಕುರಿತು HD ಕೋಟೆ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 112 ಕುರಿತು ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಒಳಿತೆಂದು ಸೊಗಸೆಂದು,
4: ಒಳಿತೆಂದು ಸೊಗಸೆಂದು
3: ಜಗವು ಮೆಚ್ಚುವುದೆಲ್ಲ,
4: ಜಗವು ಮೆಚ್ಚುವುದೆಲ್ಲ
3: ಕಲೆ ಕಣಂಗಳು ಮಾತ್ರ,
4: ಕಲೆ ಕಣಂಗಳು ಮಾತ್ರ
3: ಪೂರ್ಣಂಗಳಲ್ಲ,
4: ಪೂರ್ಣಂಗಳಲ್ಲ
3: ನಲಿವು ಚೆಲುವುಗಳ,
4: ನಲಿವು ಚೆಲುವುಗಳ
3: ಪರಿಪೂರ್ಣ ಮೂಲಾಕೃತಿಯೇ,
4: ಪರಿಪೂರ್ಣ ಮೂಲಾಕೃತಿಯೇ
3: ಪರಬೊಮ್ಮನೆನ್ನುವರು ಮಂಕುತಿಮ್ಮ,
4: ಪರಬೊಮ್ಮನೆನ್ನುವರು ಮಂಕುತಿಮ್ಮ.
3: ಕಳೆದ 4 ಮುಕ್ತಕಗಳಲ್ಲಿ ನಾವು ಸಚ್ಚಿದಾನಂದ ಘನ, ಸತ್, ಚಿತ್ ಮತ್ತು ಆನಂದ ಈ ಮೂರರ ಏಕೀಕೃತ ರೂಪವಾದಂಥ ಪರಬ್ರಹ್ಮ ತತ್ವದ ಕುರಿತು ನಾವು ನೋಡಿದ್ವಿ. ಈಗ ನಾವು 126 ಮುಕ್ತಕ ಏನು ನೋಡ್ತಾ ಇದ್ದೀವಿ. ಇದು ಮತ್ತು ಇನ್ನು ಮುಂದಿನ 2-3 ಮುಕ್ತಕಗಳಲ್ಲಿ ನಾವು ಆ ಸಚ್ಚಿದಾನಂದ ಘನವನ್ನು ನಮ್ಮ ನಿತ್ಯ ಜೀವನದಲ್ಲಿ ಯಾವ ರೀತಿಯಲ್ಲಿ ನಾವು ನೋಡ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಮಾದರಿಯನ್ನು ಡಿ ವಿ ಜಿಯವರು ನಮ್ಮ ಮುಂದಿಡ್ತಾರೆ. ನಮಗೆ ಜೀವನದಲ್ಲಿ ಯಾವಾಗಲೂ ಚೆನ್ನಾಗಿರೋದೇ ಬೇಕು. ಆ ಚೆನ್ನಾಗಿರೋವಂಥದ್ದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಚೆನ್ನಾಗಿದೆ ಅಂತ ಅನಿಸುತ್ತೆ. ಒಳಿತೆಂದು ನನಗೆ ಚೆನ್ನಾಗಿದೆ, ನನಗೆ ಚೆನ್ನಾಗಿ ಅನಿಸುತ್ತೆ, ನನಗೆ ಒಳ್ಳೆಯದು ಅನ್ನೋದು ಒಂದಾದರೆ, ಸೊಗಸೆಂದು ಅಯ್ಯೋ ಎಷ್ಟು ಚೆನ್ನಾಗಿದೆ ಅದು ಹೊರಗಡೆದು ಸುಂದರವಾದಂಥ ಒಂದು ದೃಶ್ಯ, ಈ ರೀತಿದು ಒಂದು ನಮಗೆ ಅನಿಸುತ್ತೆ. ಈ ಎರಡೂ ಕೂಡ ಜಗವು ಮೆಚ್ಚುತ್ತೆ, ಆದರೆ ಇಡೀ ಜಗ ಒಂದನ್ನೇ ಒಳಿತು ಅಂತ ಮೆಚ್ಚುತ್ತಾ ಅಥವಾ ಒಂದನ್ನೇ ಸೊಗಸು ಅಂತ ಮೆಚ್ಚುತ್ತಾ ಅಂತ ನಮ್ಮನ್ನು ನಾವು ಕೇಳಿಕೊಂಡ್ರೆ ನಮಗೆ ಒಂದು ಸ್ಪಷ್ಟವಾಗಿ ಗೊತ್ತಾಗೋದೇನೆಂದರೆ ಹಾಗಲ್ಲ, ಅದು ಬಹಳ ವೈಯಕ್ತಿಕವಾದಂಥ ಅಭಿಪ್ರಾಯ. ಈಗ ನನಗೆ ಯಾವುದು ಸರಿ ಅಂತ ತೋರಿಸುತ್ತೋ ಅದು ನಿನಗೆ ಸರಿ ಅಂತ ತೋರದೇ ಇರಬಹುದು. ನನಗೆ ಕಾಫಿ ಇಷ್ಟ, ಕಾಫಿಗೆ ಸಕ್ಕರೆ ಹಾಕಿದರೆ ಇಷ್ಟ. ಇನ್ಯಾರಿಗೋ ಟೀ ಇಷ್ಟ, ಅವರಿಗೆ ಟೀಗೆ ಸಕ್ಕರೆ ಹಾಕದೇ ಇದ್ದರೆ ಇಷ್ಟ. ಸೊ ಹೀಗೆ ಆ ವ್ಯತ್ಯಾಸಗಳು ಬಹಳ ಜಾಸ್ತಿ ಇರುತ್ತೆ ಒಬ್ಬರಿಂದ ಒಬ್ಬರಿಗೆ. ಹಾಗೆ ನನಗೆ ಯಾವುದು ಓಹ್ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಯಾವುದೋ ಒಂದು ಪಕ್ಷಿಯನ್ನು ನೋಡಿದಾಗ ಅನ್ನಿಸ್ಬಹುದು. ಬಟ್ ಇನ್ಯಾರಿಗೋ ಅದೇನು ಮಹಾ ಪಕ್ಷಿ, ಅದರ ಏನು ಮಹಾ ಅದು, ನಾನು ಬೇರೆ ಏನೋ ನೋಡ್ತೀನಿ ಅಂತ ಅಂದ್ಕೊಂಡು ಅವ್ರು ಮುಂದಕ್ಕೆ ಹೋಗ್ಬೋದು. ಸೊ ಹಾಗೆ ಜಗತ್ತಿನಲ್ಲಿರುವಂತಹ ನಾವೆಲ್ಲರೂ ಕೂಡ ಇದು ಒಳಿತು ನನಗೆ ಅಂತ ಯಾವುದನ್ನು ಅಂದ್ಕೊಳ್ತೀವೋ, ಇದು ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅಂದ್ಕೊಳ್ತೀವೋ, ಅದೆಲ್ಲವೂ ಕೂಡ ಬಹಳಷ್ಟು ವೈಯಕ್ತಿಕವಾದಂತಹ ಆಂತರಿಕವಾದಂತಹ ಕೆಲವು ಭಾವನೆಗಳು,

0: ಕ್ರಿಯೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲಿ ನನಗೆ ನನ್ನ ದಾರಿಯೇ ಸರಿ ಅಂತಲೇ ನನಗೆ ಅನ್ನಿಸ್ತಾ ಇರುತ್ತೆ. ನಂದನ್ನ ನೀನು ಒಪ್ಕೋ ಅಂತ ಹೇಳಿದಾಗ ನಿನಗೆ ಅಷ್ಟು ಸುಲಭವಾಗಿ ಅದು ಒಪ್ಕೊಳ್ಳೋದಕ್ಕೆ ಇಚ್ಛೆ ಇರಲ್ಲ. ಯಾಕೆ, ನಿನ್ನ ದೃಷ್ಟಿಯಲ್ಲಿ ಬೇರೆ ಏನೋ ಚೆನ್ನಾಗಿದೆ, ಬೇರೆ ಏನೋ ಚೆನ್ನಾಗಿದೆ. ಸೊ ನನಗೆ ಚೆನ್ನಾಗಿರೋವಂಥದ್ದು ಮತ್ತು ನಿನಗೆ ಚೆನ್ನಾಗಿರೋವಂಥದ್ದು ಇವು ನಮ್ಮ ದೃಷ್ಟಿಯಲ್ಲಿ ಬೇರೆ ಬೇರೆ ಆದರೂ ಕೂಡ
1: ನಾವು ನೆನ್ಪಿಟ್ಕೊಳ್ಬೇಕಾದ್ದು ಒಂದು ಬಹಳ ಸ್ವಾರಸ್ಯಕರವಾದಂಥ ಅಂಶ ಏನಪ್ಪ ಅಂದರೆ,
0: ಅದು ಒಂದೇ ಚಿತ್ರದಲ್ಲಿ ರಚಿತವಾಗಿರೋಂಥ ಎರಡು ಹೂವುಗಳು ಅನ್ನೋ ರೀತಿಯಲ್ಲಿ. ಒಂದು ಪೇಂಟಿಂಗ್ ಇದೆ, ಆ ಪೇಂಟಿಂಗ್ನಲ್ಲಿ ನನಗೆ ಒಂದು ಹೂವು ಇಷ್ಟ, ನಿನಗೆ ಇನ್ನೊಂದು ಹೂವು ಇಷ್ಟ, ಎರಡೂ ಕೂಡ ಇರೋವಂಥದ್ದು ಯಾವುದರಲ್ಲಿ, ಒಂದೇ ಪೇಂಟಿಂಗಲ್ಲಿ. ಸೊ ಆ ಎಲ್ಲರ ಒಳಿತುಗಳನ್ನು ಎಲ್ಲರ ಸೊಗಸುಗಳನ್ನು ಒಳಗೊಂಡಂಥ ಒಂದು ಪರಿಪೂರ್ಣವಾದಂಥ ಚಿತ್ರ ಏನಿದೆಯೋ ಆ ಮೂಲ ಆ ಕೃತಿ ಪರಬ್ರಹ್ಮ. ಸೊ ನನಗೆ ಚೆನ್ನಾಗಿದೆ ಅಂತ ಅನಿಸಿದ್ದು ನನಗೆ ಚೆನ್ನಾಗಿರುತ್ತೆ, ಅದರ ಅರ್ಥ ಇನ್ಯಾರಿಗೋ ಚೆನ್ನಾಗಿದೆ ಅಂತ ಅನಿಸಿದ್ದು ಚೆನ್ನಾಗಿಲ್ಲದೆ ಇರೋವಂಥದ್ದು ಅನ್ನೋ ಭಾವನೆ ನಮಗೆ ಬಂದ್ಬಿಡುತ್ತೆ. ಸೊ ಈ ಭೇದ ಭಾವದಿಂದಲೇ ನಮ್ಮಲ್ಲಿ ಹೆಚ್ಚೆಚ್ಚಾಗಿ ವೈಷಮ್ಯಗಳು ಕೂಡ ಬರುವಂಥದ್ದು. ಆ ಪರಿಪೂರ್ಣ ಚಿತ್ರವನ್ನು ನಾವು ನೋಡ್ತಾ ನನಗೆ ಈ ಪೂರ್ಣ ಚಿತ್ರದಲ್ಲಿ ಈ ಭಾಗ ಇಷ್ಟ, ಅದೇ ಪೂರ್ಣ ಚಿತ್ರದ ಇನ್ನೊಂದು ಭಾಗವನ್ನು ಬೇರೆ ಯಾರೋ ಇಷ್ಟಪಡಬಹುದು ಅನ್ನೋಂಥ ಸತ್ಯಾಂಶ ನನಗೆ ಸದಾಕಾಲ ನೆನಪಿದ್ರೆ ಆಗ ನಾನು ನನ್ನ ವೈಯಕ್ತಿಕ ಭಾವನೆಗಳಿಗೆ ಪರಮಸತ್ಯದ ಒಂದು ಪಟ್ಟವನ್ನು ಕಟ್ಟಲ್ಲ, ಎಲ್ಲರನ್ನೂ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಭಾವದಲ್ಲಿ ಇರ್ತೀನಿ. ಇಲ್ಲಿ ಇನ್ನೊಂದು ನಾವು ನೆನ್ಪಿಟ್ಕೊಳ್ಬೇಕಾದೇನೆಂದರೆ, ಚೆನ್ನಾಗಿರೋಂಥ ವಸ್ತು ಒಂದು ಸರ್ತಿ ನನಗೇನಾದರೂ ಸಿಕ್ಕಿದ್ರೆ ಸಿಕ್ಕಿದ ಒಂದು ಸ್ವಲ್ಪದ ವಸ್ತುವಿನ ಪ್ರಮಾಣದಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ನನಗೆ ತೃಪ್ತಿ ಆಗಲ್ಲ, ನನಗೇನು ಅನಿಸುತ್ತೆ, ನನಗೆ ಇನ್ನಷ್ಟು ಬೇಕು ಅಂತ ಅನಿಸುತ್ತೆ. ಆಯ್ತಪ್ಪ ಇನ್ನಷ್ಟು ನನಗೆ ಸಿಕ್ತು, ಆ ಸಿಕ್ಕಿದ್ದು ನನಗೇನು ಅನ್ನಿಸ್ತಾ ಇರುತ್ತೆ, ನನಗೆ ಸದಾಕಾಲ ನನಗೆ ಇದಿರಲೇಬೇಕು. ಸೊ ಎರಡು ವಿಚಾರಗಳು, ಒಂದು ಎಷ್ಟು ಪ್ರಮಾಣದಲ್ಲಿ ನನಗೆ ಆ ಚೆನ್ನಾಗಿರೋಂಥ ನನಗೆ ಸಂತೋಷ ಕೊಡ್ತಾ ಇರೋವಂಥ ನನ್ನ ಮನಸ್ಸಿಗೆ ಮುದ ನೀಡ್ತಾ ಇರೋವಂಥ ವಸ್ತು ಎಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದೆ, ಜಾಸ್ತಿ ಸಿಕ್ಕಬೇಕು, ನನಗೆ ಎಷ್ಟು ಬೇಕೋ ಅಷ್ಟು ಸಿಕ್ಕಬೇಕು, ಮತ್ತು ಎಷ್ಟು ಸಮಯ ಅದು ಸಿಗ್ತಾ ಇದೆ, ಸದಾಕಾಲ ನನಗೆ ಅದು ಇರಲೇಬೇಕು ಅನ್ನೋಂಥ ಭಾವನೆ ನನಗಿರುತ್ತೆ. ಇದು ಸ್ವಾಭಾವಿಕವಾಗಿ ನಮಗೆಲ್ಲರಿಗೂ ಅನಿಸೋವಂಥದ್ದು. ಸೊ ನನಗೆ ಇಷ್ಟ ಆಗಿರೋವಂಥ ಯಾವುದೋ ಒಂದು ವಸ್ತು ಸ್ವಲ್ಪವೇ ಸಿಕ್ತು ಅಂತಂದರೆ ಅವಾಗೇನಾಗುತ್ತೆ, ನನಗದು ಇಷ್ಟ ಇದ್ದರೂ ಕೂಡ ನನಗೆ ತೃಪ್ತಿ ಸಿಕ್ಕಲ್ಲ, ಇನ್ನಷ್ಟು ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತಾ ಇರುತ್ತೆ. ಹಾಗೆ ಸಿಕ್ಕಿದಂಥ ವಸ್ತು ನನ್ನ ಕೈಯಿಂದ ಹೊರಟೋಯ್ತು ಅಂದ್ಕೊಳ್ಳೋಣ, ಇವತ್ತು ಸಿಕ್ತು ಹೊರಟೋಯ್ತು ಅಂದ್ಕೊಳ್ಳೋಣ, ಹೊರಟೋದ ತಕ್ಷಣ ನನಗೆ ಅಯ್ಯೋ ಅದು ಹೊರಟೋಯ್ತಲ್ಲ ಅಂತ ಬೇಸರ, ಇಷ್ಟೊತ್ತು ನನ್ನ ಹತ್ರ ಇತ್ತಲ್ಲ ಅನ್ನೋಂಥ ಖುಷಿಯನ್ನು ನಾನು ಮರೆತು ಬಿಡ್ತೀನಿ. ಸೊ ಹಾಗೆ ಈ ಪ್ರಮಾಣ ಮತ್ತು ಅವಧಿ ಈ ಎರಡು ಕೂಡ ಬಹಳ ಮುಖ್ಯ. ಅದಕ್ಕೆ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ, ನಮಗೆ ಸಿಕ್ಕುವಂಥ ಯಾವುದೇ ವಸ್ತುವನ್ನು ನಾವು ಒಳಿತು ಅಥವಾ ಸೊಗಸು ಅಂತ ಅಂದುಕೊಂಡಾಗ ಒಂದು ಅದು ವೈಯಕ್ತಿಕವಾದಂಥ ಅಭಿಪ್ರಾಯ, ಎರಡನೇದು ಅದು ಕಲೆ ಅಂದರೆ ಸ್ವಲ್ಪ ಮಾತ್ರ ಕಣಗಳು ಮಾತ್ರ, ಅದು ಪ್ರಮಾಣದ ದೃಷ್ಟಿಯಿಂದಲೂ ಸ್ವಲ್ಪ, ಅವಧಿಯ ದೃಷ್ಟಿಯಿಂದಲೂ ಸ್ವಲ್ಪ. ಸೊ ನಾವು ಈ ಪ್ರಮಾಣ ಅವಧಿ ಎರಡರಲ್ಲೂ ಸೀಮಿತವಾದಂತಹ ನಮ್ಮ ಕೈ ಜಾರಿ ಹೋಗಬಹುದಾದಂಥ ವಸ್ತುಗಳಲ್ಲೇ ಒಳಿತನ್ನು ಸೊಗಸನ್ನು ನೋಡ್ತಾ ಅದು ಕಳೆದು ಹೋದಾಗ ದುಃಖದಲ್ಲಿ ಮುಳುಗುವಂಥ ಪರಿಸ್ಥಿತಿಯಲ್ಲೇ ಸದಾಕಾಲ ಇರ್ತೀವಿ. ಬದಲಿಗೆ ನಾವು ಮಾಡಬೇಕಾದ್ದೇನು, ಈ ಒಳಿತು ಮತ್ತು ಸೊಗಸು ಇವೆರಡೂ ಕೂಡ ಯಾವ ಮೂಲದಿಂದ ಬರ್ತಾ ಇದೆ ಅಂತ ನಾವು ನೋಡಿಕೊಂಡಾಗ ಅದು ಒಂದು ದೊಡ್ಡದಾದಂತಹ ನಿಧಿ, ಯಾವತ್ತೂ ಬತ್ತಲಾರದಂತಹ ಒಂದು ಚಿಲುಮೆ ಅದು. ಆ ಚಿಲುಮೆಯೇ ನಾನು ಆರಾಧಿಸೋದಕ್ಕೆ ಸಾಧ್ಯ ಆದರೆ, ಆ ಚಿಲುಮೆಯನ್ನೇ ನನ್ನದಾಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ, ಸಣ್ಣದಾಗಿ ನಾನು ಈಗ ಪಡ್ಕೊಳ್ತಾ ಇರೋವಂತಹ ಒಳಿತು, ಸ್ವಲ್ಪ ಮಟ್ಟಿಗೆ ಮಾತ್ರ ನೋಡ್ತಾ ಇರೋವಂತಹ ಸೊಗಸು ಅದು ಕ್ಷಣಿಕ, ಅದನ್ನು ದಾಟಿ ಪ್ರಪಂಚದಲ್ಲಿರುವಂತಹ ಎಲ್ಲ ಒಳಿತುಗಳು ಎಲ್ಲ ಸಂತೋಷಗಳು ಎಲ್ಲ ಸೌಂದರ್ಯಗಳ ಪರಿಪೂರ್ಣವಾದಂತಹ ಮೂಲ ಕೃತಿಯನ್ನೇ ನಾನು ನೋಡೋದಕ್ಕೆ ಸಾಧ್ಯವಾ, ಅದನ್ನು ನಾನು ನೋಡಿಕೊಂಡಾಗ ಅದು ಪರಬ್ರಹ್ಮ. ಆ ಪರಬ್ರಹ್ಮನನ್ನು ನಾನು ಪ್ರತಿಯೊಂದರಲ್ಲೂ ನೋಡಬೇಕು, ಭಿನ್ನತೆಗಳು ಇದ್ದಾಗಿಯೂ ಸಹ ಪರಿಪೂರ್ಣತೆಯನ್ನು ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಆಗ ನಮ್ಮ ಮಧ್ಯೆ ಇರುವಂತಹ ಭಿನ್ನ ಅಭಿಪ್ರಾಯಗಳು ಗೋಡೆಗಳಾಗಲ್ಲ, ಅದನ್ನು ನಾವು ಪರಸ್ಪರ

0: ಮಾಡಿಕೊಂಡು ಹಂಚಿಕೊಂಡು ಪರಸ್ಪರರ ಒಳಿತು ಸೊಗಸುಗಳನ್ನು ನಾವು ನಮ್ಮ ಒಂದು ಒಳಿತಿಗಾಗಿ ತಿರುಗಿಸ್ಕೊಂಡಾಗ ಪರಬ್ರಹ್ಮನ ಸ್ವರೂಪವನ್ನು ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯಿಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 112 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ನೆನಸುದ ಕಾರ್ಯಕ್ರಮದಲ್ಲಿ ಅಮ್ಮನಾಗುವ ದಾರಿ ಪ್ರೀತಿಯೇ ಜವಾಬ್ದಾರಿ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಅಮ್ಮನಾಗುವ ದಾರಿ, ಪ್ರೀತಿಯೇ ಜವಾಬ್ದಾರಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಆಕೆಯ ಮನಸ್ಸು ಮತ್ತು ಅವಳು ಮತ್ತೊಮ್ಮೆ ಹುಟ್ಟುವ ಕ್ಷಣವನ್ನು ಆ ಎರಡು ಗೆರೆಗಳು ಸಂಕೇತಿಸುತ್ತವೆ. ಅವಳ ದೇಹದಲ್ಲಿ ಮಗು ಬೆಳೆಯುವ ಮುಂಚೆಯೇ ಆಕೆಯ ಹೃದಯದಲ್ಲಿ ಅಮ್ಮನ ವಾತ್ಸಲ್ಯ ಹುಟ್ಟಿಬಿಡುತ್ತದೆ. ಬದುಕಿನ ಹೊಸ ಅಧ್ಯಾಯ ಶುರುವಾಗುವುದು ಇಲ್ಲಿಂದಲೇ. ಆಗಾಗ ವಾಂತಿ, ಊಟದ ವಾಸನೆ, ದೇಹದಲ್ಲಿ ಕಾರಣವೇ ಇಲ್ಲದ ಆಯಾಸ, ರಾತ್ರಿ ನಿದ್ರೆ ಬರದ ಕ್ಷಣಗಳು, ಏಕಾಏಕಿ ಕಣ್ಣೀರು ತುಂಬುವ ಭಾವನೆ, ಇವೆಲ್ಲವೂ ಆಕೆಯ ಹೊಸ ಪ್ರಪಂಚದ ಭಾಗ. ಒಂದರ್ಥದಲ್ಲಿ ಹೇಳುವುದಾದರೆ ಈ ಸಮಯದಲ್ಲೇ ನಾನು ನನ್ನ ಅಮ್ಮನನ್ನು ಹೊಸದಾಗಿ ಅರ್ಥ ಮಾಡಿಕೊಂಡೆ. ನಾವು ಮಕ್ಕಳಾಗಿದ್ದಾಗ ತಾಯಿಯ ತ್ಯಾಗ ಕಾಣುವುದಿಲ್ಲ, ಆದರೆ ತಾಯಿಯಾಗುವ ದಾರಿಯಲ್ಲಿ ನಡೆಯಲಾರಂಭಿಸಿದಾಗ ಅಮ್ಮನ ಪ್ರತಿಯೊಂದು ನೋವು ತನ್ನದೇ ದೇಹದ ಅನುಭವವಾದಂತೆ ಅನಿಸುತ್ತದೆ. ಆ 9 ತಿಂಗಳು ನನ್ನನ್ನು ಒತ್ತುಕೊಂಡದಲ್ಲದೆ ಪ್ರತಿಯೊಂದು ಭಯ, ನೋವು, ನಿದ್ದೆಯಿಲ್ಲದ ರಾತ್ರಿಗಳನ್ನು ಆಕೆ ಹೇಗೆ ಕಳೆದಳೋ ಎಂಬುದನ್ನು ಖುದ್ದಾಗಿ ನಾನೇ ಅನುಭವಿಸುತ್ತಿದ್ದೇನೆ. ಅಮ್ಮ ಅಜ್ಜಿಯರ ಕಾಲದಲ್ಲಿ ವೈದ್ಯಕೀಯ ಸೌಲಭ್ಯಗಳು ಕಡಿಮೆ, ಸ್ಕ್ಯಾನಿಂಗ್ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಪ್ರತಿಯೊಂದು ಅನುಮಾನಕ್ಕೂ ಉತ್ತರ ನೀಡಲು ಇಂಟರ್ನೆಟ್ ಇರಲಿಲ್ಲ. ಆದರೆ ಪ್ರಕೃತಿ ಮಾತ್ರ ಇತ್ತು, ಮನೆಯ ಅಂಗಳ ಇತ್ತು, ಒಟ್ಟಿಗೆ ಕುಳಿತು ಮಾತನಾಡುವ ಜನರಿದ್ದರು, ಹಿರಿಯರ ಅನುಭವ ಇತ್ತು, ಸಂಬಂಧಗಳ ಬೆಚ್ಚನೆ ಇತ್ತು. ಇಂದು ನಮ್ಮ ಬಳಿ ಅತ್ಯಾಧುನಿಕ ಆಸ್ಪತ್ರೆಗಳಿವೆ, 1000 ಯೂಟ್ಯೂಬ್ ವಿಡಿಯೋಗಳಿವೆ, ಪ್ರತಿಯೊಂದು ಪ್ರಶ್ನೆಗೆ ಗೂಗಲ್ AI ಉತ್ತರ ಕೊಡುತ್ತದೆ. ಆದರೆ ಏಕಾಂಗಿತನ ಎಂಬ ದೊಡ್ಡ ಸಮಸ್ಯೆ ಮಾತ್ರ ನುಂಗಲಾರದ ತುತ್ತಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ 1000 ಜನ ಫಾಲೋವರ್ಸ್ ಇದ್ದರು, ಮನಸ್ಸಿನ ಮಾತನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಒಬ್ಬ ವ್ಯಕ್ತಿ ಸಿಗದೆ ಹೋಗುವ ಕಾಲ ಇದು. ಸಂಬಂಧದೊಂದಿಗೆ ಆಹಾರವು ಬದಲಾಗಿದೆ. ನಮ್ಮ ಅಜ್ಜಿಯರು ಮನೆಯ ಅಂಗಳದಲ್ಲೇ ತರಕಾರಿ ಬೆಳೆದು ಆ ಮಣ್ಣಿನ ಸುವಾಸನೆ, ಪ್ರಕೃತಿಯ ಮಡಿಲಲ್ಲಿ ಕೂತು ಸಂತೃಪ್ತಿಯಿಂದ ಊಟ ಮಾಡುತ್ತಿದ್ದರು. ನಾವಿಂದು ಪ್ಯಾಕೆಟ್ ಆಹಾರ, ರಾಸಾಯನಿಕ ಬೆಳೆ, ಒತ್ತಡದ ಜೀವನ, ನಿದ್ದೆಯ ಕೊರತೆ, ಮಾಲಿನ್ಯದ ಗಾಳಿಯ ನಡುವೆ ಬದುಕುತ್ತಿದ್ದೇವೆ. ಇಂದಿನ ತಲೆಮಾರಿನವರು ದೈಹಿಕವಾಗಿ ಹೆಚ್ಚು ದುಡಿದರು, ಮನಸ್ಸಿಗೆ ಆಸರೆ ಕೊಡುವ ಸಂಬಂಧಗಳು ಇದ್ದವು. ಇಂದು ನಾವು ದೈಹಿಕ ಕೆಲಸ ಕಡಿಮೆ ಮಾಡಿದರೂ ಮಾನಸಿಕ ಒತ್ತಡ ಹೆಚ್ಚು ಹೊರುತ್ತಿದ್ದೇವೆ. ಗರ್ಭಿಣಿಗೆ ವಿಟಮಿನ್ ಮಾತ್ರೆಗಳು ಬೇಕು, ಅದರ ಜೊತೆಗೆ ವಿಟಮಿನ್ ಪ್ರೀತಿ ಕೂಡ ಬೇಕು, ವೈದ್ಯರ ಸಲಹೆ ಬೇಕು, ಆದರೆ ಮನೆಯವರ ಸಮಾಧಾನದ ಮಾತು ಕೂಡ ಬೇಕು.

ಪೌಷ್ಟಿಕ ಆಹಾರ ಬೇಕು. ಆದರೆ ಯಾರಾದರೂ ನೀನು ಚೆನ್ನಾಗಿದ್ದೀಯಾ ಎಂದು ಕೇಳುವ ಕಾಳಜಿಯೂ ಬೇಕು. ಇದು ಇಡೀ ಕುಟುಂಬದ ಹೊಣೆಗಾರಿಕೆ, ಜೊತೆಗೆ ಸ್ನೇಹಿತರದು, ಕಚೇರಿಯ ಸಹೋದ್ಯೋಗಿಗಳದ್ದು. ಏಕೆಂದರೆ ಗರ್ಭಿಣಿ ತನ್ನೊಳಗೆ ಇನ್ನೊಂದು ಜೀವವನ್ನು ಹೊತ್ತುಕೊಂಡೇ ಕಚೇರಿಗೆ ಬರುತ್ತಾಳೆ. ಒಮ್ಮೆ ಕುರ್ಚಿ ಕೊಡುವುದು, ಮತ್ತೊಮ್ಮೆ ಭಾರವಾದ ಕೆಲಸ ಕೊಡದಿರುವುದು, ಸ್ವಲ್ಪ ವಿಶ್ರಾಂತಿ ಮಾಡಿ ಎಂದು ಹೇಳುವುದು, ಇವೆಲ್ಲವೂ ಚಿಕ್ಕ ಸಹಾಯಗಳಂತೆ ಕಾಣಬಹುದು. ಆದರೆ ಅವಳ ಮನಸ್ಸಿನಲ್ಲಿ ಜೀವನ ಪೂರ್ತಿ ಉಳಿಯುವ ನೆನಪುಗಳಾಗುತ್ತವೆ. ಪ್ರತಿಯೊಬ್ಬ ಗರ್ಭಿಣಿಯು ತನ್ನೊಳಗೆ ಮಗುವಿನ ಜೊತೆಗೆ ಸಾವಿರ ಕನಸುಗಳನ್ನು ಹೊತ್ತಿರುತ್ತಾಳೆ, ಸಾವಿರ ಭಯಗಳನ್ನು ಮರೆಮಾಚಿರುತ್ತಾಳೆ. ಒಂದು ಮೃದುವಾದ ನಗುವಿನ ಹಿಂದೆ ಅನೇಕ ಪ್ರಶ್ನೆಗಳನ್ನು ಮೌನವಾಗಿ ಇಟ್ಟುಕೊಂಡಿರುತ್ತಾಳೆ. ಅವಳಿಗೆ ಬೇಕಾಗಿರುವುದು ದೊಡ್ಡ ಸಹಾಯವಲ್ಲ, ಒಂದು ಫೋನ್ ಕರೆ, ಒಂದು ನಗು, ಒಂದು ಅಪ್ಪುಗೆ, ಜಾಗೃತಿ ಎನ್ನುವ ಒಂದು ಮಾತು. ಈ ನಾಲ್ಕು ಪದಗಳೇ ಸಾವಿರ ಔಷಧಿಗಳಿಗಿಂತ ಹೆಚ್ಚು ಪರಿಣಾಮಕಾರಿ. ಯಾಕೆಂದರೆ ತಾಯಿಯಾಗುವುದು ಪ್ರಕೃತಿಯ ಒಂದು ವರ. ಆ ತಾಯಿಯನ್ನು ಪ್ರೀತಿಯಿಂದ ಕಾಪಾಡುವುದು ಸಮಾಜದ ಜವಾಬ್ದಾರಿ. ಪ್ರಿಯ ಕೇಳುಗರೇ, ಕೇಳದಲ್ಲಿಷ್ಟೊತ್ತು ಅಮ್ಮನಾಗುವ ದಾರಿ ಪ್ರೀತಿಯೇ ಜವಾಬ್ದಾರಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ. ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಅಮ್ಮನಾಗುವ ದಾರಿ ಪ್ರೀತಿಯೇ ಜವಾಬ್ದಾರಿ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
2: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ, ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
3: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
2: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
3: ಹೌದು ಸ್ಮಿತ್,

0: ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಇನ್ನು ಮುಂದೆ ಕೇಳಿ ಬರೋಣ ಬೆಳಕಿನ ದೀಪಗಳು ಮತ್ತು ಮಹರ್ಷಿ ವಿಶ್ವಾಮಿತ್ರರ ಕುರಿತು ಡಾಕ್ಟರ್ ಗುರುರಾಜ ಕಾರ್ಜಗಿರವರು ನಡೆಸಿಕೊಡುವ ಕಾರ್ಯಕ್ರಮ.

ಈ ಕಡೆ ವಾಮದೇವ ಏನ್ ಮಾಡಿದ್ದ, ಎಚ್ಚರಿತ ಬಿದ್ದಿದ್ದಲ್ಲ ಕೌಶಿಕ, ಅವನ ಆಶ್ರಮ ಕರ್ಕೊಂಬಂದ. ಅವನ ಆರೋಗ್ಯ ಸುಧಾರಿಸ್ಬೇಕಾದ್ರೆ 2 ವಾರ ಹಿಡಿತು, ಅವನ್ ಏನಾಗಿದೆ ಅಂತ ಅರ್ಥ ಆಗ್ಬೇಕಾದ್ರೆ. ಒಂದ್ ದಿವಸ ಕೌಶಿಕ ಕೇಳಿದ, ವಾಮದೇವ ನನಗೆ ಆಶ್ಚರ್ಯ ಆಗೋದೇನು ಅಂದ್ರೆ, ಆ ಬ್ರಹ್ಮದಂಡ ಬಂತಲ್ಲ ನನ್ನ ಹೊಡೆಯೋದಕ್ಕೆ, ನನ್ನ ಕೊಲ್ಲೋದಕ್ಕೆ, ಎಲ್ಲಿಂದ ಬಂದೆ ನೀನು? ಆ ಕ್ಷಣ ನೀನು ಬಂದಿದ್ದೇವೋ ಸತ್ತೋಗ್ಬಿಡ್ತೀನಲ್ಲ ನಾನು, ನನಗೆ ಹಿಂಗೆ ತೊಂದರೆ ಬಂತು ಅಂತ ನಿನಗೆ ಗೊತ್ತಾದದ್ದು ಹೇಗೆ? ಎಲ್ಲೋ ಇದ್ದವನಷ್ಟು ಬೇಗ ಬಂದು ಹೇಗೆ ನೀನು? ಮತ್ತೆ ಇನ್ನೊಂದು ನಾನು ಹೇಳಬೇಕಾದದ್ದು, ನನ್ನಲ್ಲಿ ಏನೋ ವಿಚಿತ್ರ ಬದಲಾವಣೆ ಆಗ್ತಿದೆ 2 ವಾರದಲ್ಲಿ. ಈಗ ಬದಲಾವಣೆ ಏನು ಅಂದರೆ, ನನಗೆ ವಶಿಷ್ಠರ ಬಗ್ಗೆ ಕೋಪನೇ ಇಲ್ಲ. ಈಗ ಅವ್ರ ಮೇಲೆ ಕೋಪದಿಂದ ದ್ವೇಷದಿಂದ ಹೋಗಿದ್ದನ್ನೆಲ್ಲ ಹೊಡೆಯೋದಕ್ಕೆ ನನಗೆ ಕೋಪನೇ ಇಲ್ಲ ರೀ ಅವನ ಬಗ್ಗೆ. ಅವ್ರ ಬಗ್ಗೆ ಪ್ರೀತಿ ಬರ್ತದೆ, ಅಭಿಮಾನ ಬರ್ತಾ ಇದೆ ನನಗೆ, ಅಂಥ ಋಷಿಗಳಿದ್ದಾರಲ್ಲ ಅಂತ ಅನಿಸ್ಬಿಡ್ತದೆ. ಯಾಕಾಯ್ತು ಬದಲಾವಣೆ ಇದು? ವಾಮದೇವ ಭಾಳ ಚಂದ ಹೇಳ್ತಾನೆ. ನಾನು ಹೇಳ್ತಾನೆ, ಮನಸ್ಸು ಅನ್ನುವಂಥದ್ದು ಒಂದು ಬೆಳಕಿನ ಕಂಬ ಇದ್ದ ಹಾಗೆ. ಇದನ್ನು ಸಾಮಾನ್ಯವಾಗಿ ಸೈನ್ಸ್ ಹುಡುಗರು ಹೇಳ್ತಾ ಇರ್ತೀನಿ, ಒಂದು ಬ್ಯಾಟ್ರಿ ಟಾರ್ಚ್ ತಗೊಂಡು ಆದರೆ ಅದೇ ಬೆಳಕಿನ ಕಿರಣಗಳನ್ನು ಏಕೀಭವಿಸಿದಾಗ ಲೇಸರ್ ಆಗಿಬಿಡುತ್ತೆ, ಅದೇ ಬೆಳಕೆ, ಮತ್ತೊಂದೇನಿಲ್ಲ. ಅಗಲ ಆದಾಗ ಹರಡಿ ಹೋಗ್ತದೆ, ಬಹಳ ದೂರ ಹೋಗಲ್ಲ, ಶಕ್ತಿಶಾಲಿ ಅಲ್ಲ ಅದು. ಆದರೆ ಅದೇ ಬೆಳಕಿನ ಕಿರಣಗಳನ್ನು ಒಂದು ಕಡೆಗೆ ಒಗ್ಗೂಡಿಸಿದಾಗ ಲೇಸರ್ ಆಗಿ 1 ಇಂಚ್ ದಪ್ಪ ಇರುವಂತಹ ಸ್ಟೇನ್ಲೆಸ್ ಸ್ಟೀಲ್ ಅನ್ನು ಬೆಣ್ಣೆ ಕತ್ತರಿಸಿದಂಗೆ ಕತ್ತರಿಸ್ಬಿಡುತ್ತೆ, ಅದೇ ಬೆಳಕೆ, ಅದು ಮತ್ತೊಂದೇನು ಅಲ್ಲ. ಹೇಳ್ತಾನೆ, ಮನುಷ್ಯನ ಮನಸ್ಸು ಹಾಗೇ ಇದೆ. ನಮ್ಮ ಮನಸ್ಸು ಅಷ್ಟು ಪವರ್ಫುಲ್ ಇದೆ, ಅದನ್ನು ನಾವೇನು ಮಾಡಿದ್ದೀವಿ ಅಂದರೆ 5 ಇಂದ್ರಿಯಗಳಲ್ಲಿ ಹಂಚಿಬಿಟ್ಟಿದ್ದೇವೆ ಅದನ್ನು. ಎಷ್ಟು ಬ್ಯೂಟಿಫುಲ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಬಹುಶಃ ಅದಾಗ್ಬೋದು ಅನಿಸುತ್ತೆ. ಕೆಲವೊಂದು ಮನೆಯಲ್ಲಿ ಅಡುಗೆ ಮನೆಯಲ್ಲೇ ಡೈನಿಂಗ್ ಹಾಲ್ ಇರ್ತದೆ, ಹೊಸ ಮಾಡರ್ನ್ ಸ್ಟೈಲ್, ಅದು ಓಪನ್ ಕಿಚನ್ ಅಂತೆಲ್ಲ ಬಂದಿದೆ. ನಮ್ಮ ಹಳೆ ಮನೆಯಲ್ಲೆಲ್ಲ ಹಂಗಿಲ್ಲ, ಅಡುಗೆ ಮನೆಯೇ ಬೇರೆ, ಡೈನಿಂಗ್ ಹಾಲೇ ಬೇರೆ. ನೀವು ಡೈನಿಂಗ್ ಇದ್ದಂಥ ಮನೆ ವಿಚಾರ ಮಾಡ್ಕೊಳ್ಳಿ, ಅಲ್ಲಿ ಟಿವಿ ಇದೆ. ತಾಯಿ ಏನು ಮಾಡ್ತಾಳೆ ಅಡುಗೆ ಮಾಡೋಳು ಅಂದರೆ, ಅಡುಗೆ ಮಾಡ್ತಾ ಮಾಡ್ತಾ ಟಿವಿ ಪ್ರೋಗ್ರಾಮ್ ನೋಡ್ತಾ ಇರ್ತಾಳೆ. ಮನೆಯಲ್ಲಿ ನೋಡಿದ್ದೇವೆ ನೀವು, ತರಕಾರಿ ಹೆಚ್ಚುತ್ತಾ ಆ ಫೇವ್ರೇಟ್ ಸೀರಿಯಲ್ ಇರ್ತಾವಲ್ಲ, ಬಿಡೋಕ್ಕಾಗಲ್ಲ ಅವನ್ನೆಲ್ಲ, ಅವ್ನು ನೋಡ್ಬೇಕು. ಈಗ ಏನೇನು ಆಗ್ತದೆ ದಯವಿಟ್ಟು ಗಮನಿಸಿ, ನೀವು ಕಣ್ಣಿಂದ ಚಿತ್ರ ನೋಡ್ತಾ ಇದ್ದೀರಿ, ಕಿವಿಯಿಂದ ಡೈಲಾಗೋ ಹಾಡೋ ಕೇಳಿಸ್ಕೊತಾ ಇದ್ದೀರಿ ಅಲ್ಲ, ಅದ್ರ ಜೊತೆ ಕೈಯಿಂದ ತರಕಾರಿ ಹೆಚ್ಚುತ್ತಾ ಇದ್ದೀನಿ. ಆ ಸೌತೆಕಾಯಿ ಕೈನೋ ಸೀನೋ ಕತ್ತರಿಸೋದು ರುಚಿ ನೋಡ್ತೀನಿ ಒಂದು ಸ್ವಲ್ಪ. ಅಲ್ಲಿ ಮನೆಯಲ್ಲಿ ಅಡುಗೆ ಮಾಡಿದ್ರೆ ವಾಸನೆ ಬರ್ತಾ ಇದೆ, ಓ ಕುದೀತಾ ಇದೆ ಕುದೀತಾ ಇದೆ, ಹಾಲು ಉಪ್ತಾ ಇದೆ ಅಂತ ಗಮನಿಸಿ. 5 ಇಂದ್ರಿಯಗಳೇ ಕೆಲಸ ಮಾಡ್ತಾ ಇದೆ ಒಂದೇ ಕಾಲಕ್ಕೆ ಅಲ್ಲ, ಕಣ್ಣು ಕಿವಿ ಮೂಗು ನಾಲಿಗೆ ಎಲ್ಲ ಒಂದೇ ಸಮ ಕೆಲಸ ಮಾಡ್ತಿದ್ದಾರೆ. ಮನಸ್ಸು ಒಂದೇ, ಆದ್ರೆ ಮನಸ್ಸು 5ರಲ್ಲೂ ತೊಡಗಿದೆ ಅದು ಅಲ್ವಾ, ಕರೆಕ್ಟ್ ಹೇಳಿದಲ್ವಾ? ಟಿವಿ ನೋಡೋದ್ರಲ್ಲಿ ಮನಸ್ಸು ತೊಡಗಿದೆ, ಕೇಳೋದ್ರಲ್ಲಿ ಕಿವಿಯಿಂದ ಮೂಲಕ ಬಂದಂತಕ್ಕೆ ಅದಕ್ಕೊಂದು ಮನಸ್ಸು ಭಾಗ ಇದೆ. ಅಂದ್ರೆ ಮನಸ್ಸಿನ ಒಂದು ಭಾಗ ನೋಡ್ತಾ ಇದೆ, ಒಂದು ಕೇಳ್ತಾ ಇದೆ, ಒಂದು ಮುಟ್ತಾ ಇದೆ, ಒಂದು ಟೇಸ್ಟ್ ಮಾಡ್ತಾ ಇದೆ, 5 ಕಡೆ ಹಂಚಿ ಹೋಗಿದೆ. ಅದನ್ನು ವಾಮದೇವ ಚಂದ ಹೇಳ್ತಾನೆ ಅಂದ್ರೆ, ಅಕಸ್ಮಾತ್ ಆಗಿ ನಾನು ಇಂದ್ರಿಯಗಳಿಂದ ಮನಸ್ಸನ್ನು ಒಳಗೆ ಎಳ್ಕೊಂಡ್ಬಿಟ್ರೆ, ಆಗಲೇ ಟಾರ್ಚ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಹರಡಿದಾಗ ಶಕ್ತಿಶಾಲಿ ಆಗೋಲ್ಲ, ಏಕೀಭವಿಸಿದಾಗ ಶಕ್ತಿಶಾಲಿ ಆಗ್ತದೆ. ಅವನು ಹೇಳ್ತಾನೆ, ಅಕಸ್ಮಾತ್ ಆಗಿ ನನ್ನ ಎಲ್ಲ ಇಂದ್ರಿಯಗಳನ್ನ ಮನಸ್ಸನ್ನು ತೆಗೆದು ಒಂದೇ ಕಡೆ ಇಟ್ಕೊಂಡ್ರೆ ಅದು ಎಂಥ ಶಕ್ತಿಶಾಲಿ ಆಗ್ತದೆ ಅಂದ್ರೆ, ಭೂತ ಭವಿಷ್ಯಗಳನ್ನು ತಿಳ್ಕೊತಾರೆ, ಮುಂದಾಗೋದನ್ನು ಹೇಳ್ತದೆ ಏನಾಗ್ತದೆ ಅಂತ, ಆ ಶಕ್ತಿ ಮನಸ್ಸಿಗೆ ಬರ್ತದೆ. ನಿಮ್ಗೆ ಗೊತ್ತಿದೆ ವಿವೇಕಾನಂದರ ಜೀವನದಲ್ಲಿ ಆದದ್ದು. ವಿವೇಕಾನಂದರ ಜೀವನದಲ್ಲಿ ಒಬ್ಬ ಒಪೆರಾ ಸಿಂಗರ್ ಆಕೆ, ಒಬ್ಬ ದೊಡ್ಡ ಸಿಂಗರ್, ಒಪೆರಾ ಶೋ ನಡೆದಿದೆ, ಆಕೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ, ಹೋಗ್ತೀನಿ ನಾನು ಪ್ರೋಗ್ರಾಮ್ ಮುಗಿತು ಹೋಗ್ತೀನಿ ಅಂದು. ಅವನು ಓನಕ್ಕೆ ಅದು ಹೆಂಗೆ ಹೋಗ್ತೀಯಾ ಅಂದ, ಅವನು ಪ್ರೋಗ್ರಾಮ್ ಇದೆ ನಿಂದು ಹಾಡ್ಬೇಕು ನೀನು ಅದಕ್ಕೆ, ನಾಟಕ ಮುಗಿದ್ಮೇಲೆ ಹೋಗು ಅಂದ. ಮನಸ್ಸಿಲ್ಲದ ಮನಸ್ಸಿಂದ ಉಳ್ಕೊಂಡ್ಲಾಕೆ ಮನೆಗೆ ಹೋಗುವ ಹೊತ್ತಿಗೆ ಆಕೆ ಮಗಳು, ಒಬ್ಬಳೆ ಮಗಳು ಬೆಂಕಿ ಹೆಚ್ಚಿಸ್ತೋ ಸತ್ತೋಗಿದ್ಲು. ಆಕೆ ಮನಸ್ಸಲ್ಲಿ ಏನು

0: ಅಂದ್ರೆ ನಾನು ಹಾಡೋದ್ ಬಿಟ್ಟು ಬಂದಿದ್ರೆ ನನ್ನ ಮಗಳು ಉಳ್ಕೋತಾ ಇದ್ಲು ಅಂತ ತಲೆಗೆ ಬಂದ್ಬಿಡ್ತು. ಅವತ್ತಿಂದ ಹಾಡೋದನ್ನ ಬಿಟ್ಬಿಟ್ಲೆ. ಇದನ್ನ ಘಟನೆ ವಿವೇಕಾನಂದರು ಯಾರೋ ಹೇಳಿದ್ರು. ಅವ್ರ ಆಕೆ ಹತ್ರ ಮಾತಾಡ್ತಾ ಆಕೆ ಜೀವನದಲ್ಲಿ ಆದಂತ ಹಿಂದಿನ ಘಟನೆಗಳನ್ನೆಲ್ಲ ಹೇಳ್ತಾರೆ. ಹಿಂಗಾಯ್ತು ಹಿಂಗಾಯ್ತು ಅಂತ. ಹೌದು, ನಿಮ್ಗೇನ್ ಗೊತ್ತು ಅಂತ. ನನಗೆ ಗೊತ್ತಾಗುತ್ತೆ, ಮುಂದೆ ಏನಾಗ್ತದ ಹೇಳ್ತೀನಿ ನಾನು. ಮತ್ತಿನ್ನೊಂದು, ನಿಮಗೆ ಹಾಡು ಇದೆಯಲ್ಲ, ಕಂಠ ಇದೆಯಲ್ಲ, ಭಗವಂತ ಕೊಟ್ಟ ದೇಣಿಗೆ ಅದು, ಅದನ್ನ ಹಾಗೆ ಬಿಡಬೇಡಿ, ಹಾಡು ಬೆಳೆಸಿ ಅಂತ ಹೇಳಿದ್ರು. ಮುಂದಕ್ಕೆ ಹಾಡೋಕ್ ಶುರು ಮಾಡಿದೆ. ನಿಮ್ಗೆ ಗೊತ್ತಿದೆ, ಈ ಫೌಂಡೇಶನ್ ಬರ್ತದೆ, ದೊಡ್ಡ ಫೌಂಡೇಶನ್ ಆಗ್ಬೇಕಾದ್ರೆ ದೊಡ್ಡ ದೊಡ್ಡ ದಾನಿಗಳು ಬಂದಾಗ ರಾಕ್ ಫೆಲ್ಲರ್ ಅಂತ ಹುಡುಗ. ತಂದೆ ದೊಡ್ಡವರು, ಮಗ ಸ್ವಲ್ಪ ಉದ್ದಟ, ಕೋಪ ಅವನಿಗೆ. ಅವನಿಗೆ ಯಾರೋ ಹೇಳಿದ್ರು, ವಿವೇಕಾನಂದ ಬಂದಿದ್ದಾರೆ ಇಂಡಿಯಾದ ಸನ್ಯಾಸಿ, ಅವರೆಲ್ಲ ಹೇಳ್ತಾರೆ ಆದದ್ದನ್ನ ಅಂತ. ಹೌದಾ, ಮುಂದೆ ಕೂತ್ಕೊಂಡು ಹೇಳು ನಮ್ಮ ಬಗ್ಗೆ ಏನು ಹೇಳ್ತಿ ಹೇಳು ಅಂದ. ಇವ್ರದ್ದು ನಾ ಜಾದೂಗಾರ ಅಲ್ಲ ಏನಲ್ಲ, ಆದ್ರೂ ಹೇಳ್ತೀನಿ ಕೇಳು ಅಂತ. ಅವನ ಜೀವನದಲ್ಲಿ ಅವನಿಗೆ ಮಾತ್ರ ಗೊತ್ತಿರುವಂತಹ ಘಟನೆಗಳನ್ನ ಹೇಳಿದ್ರು. ಓ, ಎಲ್ಲ ಗೊತ್ತಿದೆ ಹಾಗಾದ್ರೆ ನಿನಗೆ ಅಂದ್ಬಿಟ್ಟು, ಆಯ್ತು ಥ್ಯಾಂಕ್ ಯು ಅಂದ. $10 ನೋಟನ್ನು ಎಸೆದ, ತಗೋ $10 ಅಂದ. ವಿವೇಕಾನಂದ ಹೇಳ್ತಾರೆ, ಈ ಡಾಲರ್ಗೋಸ್ಕರ ಹೇಳಿಲ್ಲ ನಾನು. ಮತ್ತೆ ಇನ್ನೊಂದು ಮಾತು ಹೇಳ್ಬೇಕು ನಿನಗೆ, ನಿನ್ನ ದುಡ್ಡೇನಿದೆ, ಅಹಂಕಾರ ಇದೆಯಲ್ಲ ದುಡ್ಡಿದೆ ಅಂತ, ನಿಂದಲ್ಲ ದುಡ್ಡದು, ನೀನು ಯುವರ್ ಕಸ್ಟೋಡಿಯನ್ ಆಫ್ ಮನಿ, ದೇವ್ರು ನಿನಗೆ ಕೊಟ್ಟಿದ್ದಾನೆ ಮತ್ತೊಬ್ರು ಹಂಚೋದಕ್ಕೆ, ಇಟ್ಕೊಂಡು ಕೂತಿದ್ಯಾ ಸರಿ ಅಲ್ಲ ಅದು ಅಂತ ಸಿಟ್ಟು ಬಂದ್ಬಿಡ್ತು. ನೀನ್ಯಾನು ಹೇಳಕ್ ನನಗೆ ಅಂತ, ನಾನು ಹೇಳ್ಬೇಕು ಮತ್ತೆ ಯಾರು ಹೇಳ್ಬೇಕು, ನಾ ಹೇಳದೆ ನೀನು ಹೇಳ್ತಾರೆ ನಿನಗೆ ಅಂತ. ಇವ್ರು ವಾಪಸ್ ಹೋಗಿ ಎಷ್ಟೋ ಸಾವಿರಾರು ಡಾಲರ್ದು ಒಂದು ಫೌಂಡೇಶನ್ ಮಾಡಿ, ರಾಕ್ ಫೆಲ್ಲರ್ ಫೌಂಡೇಶನ್ ಮಾಡಿ ಬಂದ. ಬಂದು ಇವ್ರ ಟೇಬಲ್ ಮೇಲೆ ಎಸೆದ, ನೋಡು ನೀ ಹೇಳಿದ್ದಕ್ಕೆ ಫೌಂಡೇಶನ್ ಮಾಡಿದ್ದೀನಿ, ಥ್ಯಾಂಕ್ ಮೀ ಅಂದ. ಥ್ಯಾಂಕ್ ಮೀ, ನಾನು ಥ್ಯಾಂಕ್ಸ್ ಹೇಳು ಅಂತ. ಅವರದ್ದು ಯು ಶುಡ್ ಥ್ಯಾಂಕ್ ಮೀ, ಬಿಕಾಸ್ ಐ ಟೋಲ್ಡ್ ಯು ದಟ್ ಯು ಆರ್ ಎ ಕಸ್ಟೋಡಿಯನ್ ಆಫ್ ಗಾಡ್. ನಿನ್ನ ರೊಕ್ಕ ಅಲ್ಲ, ನಾನು ಹೇಳಿದ್ದು. ಇವತ್ತಿಗೆ ರಾಕ್ ಫೆಲ್ಲರ್ ಫೌಂಡೇಶನ್ ನಿಂತ್ಕೊಂಡಿದೆ, ಲಕ್ಷಾಂತರ ಜನ ಮಕ್ಕಳಿಗೆ ಅನುಕೂಲ ಆಗಿದೆ. ಇದನ್ನು ಮಾಡಿದ್ದು ವಿವೇಕಾನಂದ. ಅವ್ರು ಹೇಳ್ತಾರೆ, ಪುಸ್ತಕ 400-500 ಪುಟದ ಪುಸ್ತಕ ಒಂದು ದಿವಸದಲ್ಲಿ ಓದಿ ಮುಗಿಸ್ಬಿಡು. ಅವ್ರು ಸುಮ್ಮನೆ ಓದಿದ್ರೆ ಬಿಟ್ರ ಅಂತ ತೆಗೀರಿ ಹೇಳ್ತೇನೆ. ಪೇಜ್ ನಂಬರ್ 232 ಎಡಗಡೆ ಭಾಗದಲ್ಲಿ ಇದಿದೆ, ಹೇಳಬೇಕು ಅದು. ಅಷ್ಟು ರೇಜರ್ ಶಾರ್ಪ್ ಮೆಮ್ರಿ. ಹೆಂಗ್ ಬಂತು ಅಂದಾಗ ಅವರು ಇದೇ ಹೇಳ್ತಾರೆ, ನಮ್ಮ ಮನಸ್ಸನ್ನ 5 ಇಂದ್ರಿಯಗಳ ಕಡೆ ಹರಡ್ಬಿಟ್ಟಿದೀವಲ್ಲ ನಾವು, ಹೀಗೆ ಪ್ರತಿಯೊಂದು ಅಶಕ್ತ ಆಗ್ತಾ ಹೋಗ್ತದೆ. ಅವೆಲ್ಲವೂ ಹಿಡಿದು ಒಂದ್ ಕಡೆ ಕೂಡಿಸಿದಾಗ ಬೇಕಾದ ಭೂತ ಭವಿಷ್ಯಗಳನ್ನ ನೋಡಬಹುದು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು, ಎಷ್ಟು ಬೇಗ ಬಂದೆ ಹೇಗೆ ಅಂತ ಕೇಳಿದೆಲ್ಲ ನೀನು, ಅದಕ್ಕೊಂದು ಹಾದಿ ಇದೆ. ಎಷ್ಟು ಚಂದ ನೋಡಿ, ಲಾಜಿಕ್ ಎಷ್ಟು ಚೆನ್ನಾಗಿದೆ ಅದು. ನಮ್ಮ ದೇಹ ಆದದ್ದು ಪಂಚಭೂತಗಳಿಂದ ಆದಂತಹದ್ದು, ಈ ಪಂಚಭೂತಗಳ ಸೇರಿ ಈ ದೇಹ ಆಗಿದೆ. ಇದು ವಾಪಸ್ ಹಂಚಿಬಿಟ್ರೆ ನಾನು ಪಂಚಭೂತಗಳಿಗೆ, ನನ್ನ ದೇಹನೇ ಇರೋಲ್ಲ, ಹಗರಾಗಿರ್ತೀನಿ. ಅವಾಗ ನಾ ಗಾಳಿ ಹಂಗೆ ಹಾರ್ಬೋದು, ನೀರನ್ನ ಹಂಗೆ ತೇಲ್ಕೊಂಡು ಹೋಗ್ಬೋದು, ಸರ್ರ ಅಂತ ಮನೋವೇಗದಲ್ಲಿ ಹೋಗ್ಬಿಡ್ಬೋದು ನಾನು, ಹಾಗೆ ಬಂದೆ ಅಂತ ಹೇಳ್ತಾನೆ. ಹೌದಾ, ನನಗೂ ಆಗ್ತದೆ ನಿನಗೂ ಆಗ್ತದೆ, ಆದರೆ ಪ್ರಯತ್ನ ಮಾಡಬೇಕು, ತಪಸ್ಸು ಮಾಡಬೇಕಾಗತ್ತೆ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಹೇಗೆ ಅಂತ. ನಮ್ಮ ಮನೆಯಲ್ಲಿ ಒಂದು ಪುಸ್ತಕದ ರಾಶಿ ಇರ್ತದೆ, ಅಯ್ಯೋ ಹೆಂಗಪ್ಪ ಮಾಡೋದಿದನ ನೋಡ್ತೀನಿ, ಅಡ್ಡಿಲ್ಲ ಕಪಾಟಿದ್ದಾವೆ. ಎಲ್ಲ ವಿಜ್ಞಾನದ ಪುಸ್ತಕ ಇಲ್ಲಿ ಹೋಗ್ಬೇಕು, ಸಾಹಿತ್ಯದ ಪುಸ್ತಕ ಇಲ್ಲಿ ಹೋಗ್ಬೇಕು, ಅಧ್ಯಾತ್ಮದ ಪುಸ್ತಕ ಇಲ್ಲಿ ಹೋಗ್ಬೇಕು, ಹಿಂದಿ ಪುಸ್ತಕ ಇಲ್ಲಿ, ಇಂಗ್ಲೀಷ್ ಪುಸ್ತಕ ಇಲ್ಲಿ. ಹಂಚಿಬಿಟ್ಮೇಲೆ ಏನು ಉಳಿತಲ್ಲಿ, ಏನು ಉಳಿಲಿಲ್ಲ, ಎಲ್ಲ ಕಪಾಟಲ್ಲಿ ಹೋಗ್ಬಿಡ್ತು. ಪುಸ್ತಕ ಕಳೆದು ಹೋಗಿದೆಯಾ, ಕಳೆದಿಲ್ಲ, ಪುಸ್ತಕ ಸರಿಯಾದ ಜಾಗದಲ್ಲಿ ಹೋಗಿದ್ದಾರೆ. ವಾಮದೇವ್ ಹೇಳೋದು, ನಮಗಿರುವಂತಹ ಪಂಚಭೂತಗಳನ್ನ ಪಂಚಭೂತಗಳನ್ನ ಹಂಚಿಬಿಟ್ರೆ ನಾವು ಒಂಥರ ಯಾವುದೋ ಮಿಸ್ಟರ್ ಇಂಡಿಯಾ ಮಾಯ ಆಗ್ಬಿಡ್ತೀವಿ ನಾವು. ದೇಹನೇ ಇರೋಲ್ಲ, ಬೇಕಾದಲ್ಲಿ ಹೋಗ್ಬೋದು, ಬೇಕಾದಷ್ಟು ವೇಗವಾಗಿ ಹೋಗ್ಬೋದು ಅಂತ ಹೇಳ್ತಾರೆ. ನೀ ಮಾಡ್ಬೋದಪ್ಪ, ಅದಕ್ಕೊಂದು ದಾರಿ, ತಪಸ್ಸಿದೆ, ತಪಸ್ಸು ಮಾಡು. ಮತ್ತೆ ಇನ್ನೊಂದು, ನೀ ಕೇಳಿದಲ್ಲ, ನನ್ನ ಮನಸ್ಸಲ್ಲಿ ಬದಲಾವಣೆ ಆಗ್ಬಿಟ್ಟಿದೆ, ವಶಿಷ್ಠ ಬಗ್ಗೆ ಕೋಪ ಇಲ್ಲ ಅಂದೆಲ್ಲ, ಅದಕ್ಕೆ ಯಾಕೆ ಗೊತ್ತಾ, ಏನು ಕಾರಣ ಗೊತ್ತಾ ಅಂತ ಕೇಳು. ನೀನು ಗೊತ್ತಿಲ್ಲ, ನೀನು ಕಾಣಿಸಿಲ್ಲ, ಎಚ್ಚರ ತಪ್ಪಿ ಬಿದ್ದಿದ್ದೆ ನೀನು, ಆ ಬ್ರಹ್ಮದಂಡ ನೀನು ಹೊಡಿಲಿಲ್ಲ. ನೀನು ಸುತ್ತ ಪ್ರದಕ್ಷಿಣೆ ಹಾಕಿ ಹೋಗುವಾಗ ನಿನ್ನ ಮನಸ್ಸಲ್ಲಿದ್ದಂಥ ದ್ವೇಷ, ಕೋಪ, ತಾಪ ಎಲ್ಲ ಕಲ್ಮಶ ಇತ್ತಲ್ಲ, ಅದನ್ನು ಕಿತ್ಕೊಂಡು ಭಸ್ಮ ಮಾಡಿ ಹೋಗ್ಬಿಡ್ತದೆ.
1: ಸೃಷ್ಟಿಕರ್ತ ಲೋಕಕರ್ತ ಸರ್ವ ಕಾರಣಕರ್ತ.
0: ನಿನ್ನ ಮನಸ್ಸು ಶುದ್ಧ ಆಗಿದೆ, ಈಗ ನಿನ್ನ ದ್ವೇಷ ಅವ್ರಿಗೆ ಸಾಧ್ಯವೇ ಇಲ್ಲ, ಇದು ವಶಿಷ್ಠರ ಕೃಪೆ ನಿನ್ನ ಮೇಲೆ ಅಂತ ಹೇಳಿದ್ರು. ಅವನಿಗೆ ಬೆರಗಾಗಿ ಹೋಗ್ಬಿಟ್ಟ. ಯಾರನ್ನು ಹೊಡಿಬೇಕು, ಯಾರನ್ನು ಕೊಲ್ಲಬೇಕು ಅಂಥೇಳಿ ಈಶ್ವರನ ತಪಸ್ಸು ಮಾಡಿ ಆಯುಧಗಳನ್ನು ತಗೊಂಡು ಹೋಗಿದ್ನೋ ಆ ವ್ಯಕ್ತಿ ನನ್ನ ಮನಸ್ಸನ್ನು ಶುದ್ಧ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾರಲ್ಲಪ್ಪ. ತಕ್ಷಣ ಕೇಳ್ತಾನೆ ವಾಮದೇವನಿಗೆ, ವಾಮದೇವ ನಾನು ವಶಿಷ್ಠ ಆಗಬೇಕಲ್ಲಪ್ಪ. ನೋಡಿ ಈಗ ಎಷ್ಟು ಚೆನ್ನ ಬದಲಾವಣೆ ಅಂದರೆ, ವಶಿಷ್ಠನ ಕೊಲ್ತೀನಿ ಅಂದಂಥ ಮನುಷ್ಯ ಹೇಳ್ತಾನೆ ನಾನು ವಶಿಷ್ಠ ಆಗಬೇಕಲ್ಲಪ್ಪ, ಈಗ ಆಗಬೇಕಾದ್ರೆ ಏನು ಮಾಡಬೇಕು ಹೇಳ್ತಾನೆ. ಅವ್ರು ಖಾಲಿ ಬೀಳ್ಬೇಕಂತೀಯ ನೀನು ಅಂತ. ಇಲ್ಲ, ಖಾಲಿ ಬೀಳಲ್ಲ, ಖಂಡಿತ ಬೀಳಲ್ಲ ನಾನು. ನಾನೇನು ಮಾಡ್ತೀನಿ ಗೊತ್ತಾ, ನಾನು ಇನ್ನೊಬ್ಬ ವಶಿಷ್ಠ ಆಗಿ ಅವ್ರ ಮುಂದೆ ಹೋಗ್ತೀನಿ, ಅವಾಗ ಅಲ್ಲಿವರೆಗೂ ಹೋಗಲ್ಲ ಅಂತ ಹೇಳ್ತಾನೆ. ಹಾಗಾದರೆ ನಿನಗೆಲ್ಲ ವಾಮದೇವ ವಶಿಷ್ಠ ಜೊತೆಗೆ ಇದ್ದವನಲ್ವಾ, ಅವ್ರ ಶಿಷ್ಯ ಅಲ್ವಾ ನೀನು, ವಶಿಷ್ಠ ಆಗೋ ಗುಟ್ಟೇನು? ನಾನು ಹೇಳಿ ನಾನು ವಶಿಷ್ಠ ಆಗಬೇಕು. ಅವನು ಹೇಳ್ತಾನೆ, ಗುಟ್ಟು ಏನೂ ಇಲ್ಲಪ್ಪ ವಶಿಷ್ಠದು, ಅದೇ ವಿಶಿಷ್ಟತೆ ಅವ್ರದ್ದು, ಗುಟ್ಟೇನೂ ಇಲ್ಲ. ಆದರೆ ಒಂದು ವಿಷಯ ತಿಳ್ಕೋಬೇಕಾದದ್ದು, ಅವರಂತೆ ಆಗೋದು ಸುಲಭ ಸಾಧ್ಯ ಅಲ್ಲ, ಅಸಾಧ್ಯವೂ ಅಲ್ಲ. ಅವ್ರು ಹೇಗಿದ್ದಾರೆ ಅಂದರೆ, ಶುದ್ಧವಾದ ನೀರು ಇದ್ದಂಗಿದ್ದಾರಂತೆ. ನೀರಿಗೆ ರುಚಿ ಇಲ್ಲ, ಬಣ್ಣ ಇಲ್ಲ, ವಾಸನೆ ಇಲ್ಲ. ಅವ್ರು ಹಾಗೆ ಕನ್ನಡಿ ಇದ್ದ ಹಾಗೆ ಪ್ರಪಂಚ ಪ್ರತಿಫಲಿಸಿ ಇಟ್ಟುಬಿಡ್ತಾರೆ. ಅವರು ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲ ಸಂಕಲ್ಪಗಳನ್ನು ಮಾಡ್ತಾರೆ, ಆದರೆ ಸ್ವಂತಕ್ಕೋಸ್ಕರ ಯಾವ ಸಂಕಲ್ಪವನ್ನು

ಮಾಡೋದಿಲ್ಲ. ಎಷ್ಟು ಚಂದ ನೋಡಿ, ಲೋಕಕ್ಕೋಸ್ಕರ ಎಲ್ಲ ಸಂಕಲ್ಪಗಳನ್ನು ಮಾಡ್ತಾರೆ, ಲೋಕ ಕಲ್ಯಾಣಕ್ಕೆ ತನಗೋಸ್ಕರ ಯಾವ ಸಂಕಲ್ಪವನ್ನು ಮಾಡೋದಿಲ್ಲ. ಅದೇ ವಶಿಷ್ಠತೆ ಅಂತ ಹೇಳ್ತಾನೆ. ವಶಿಷ್ಠರಾಗಬೇಕಾದ್ರೆ ಇದೊಂದೇ ಇರಬೇಕು, ತನ್ನ ಸ್ವಂತದ್ದು ಅಂತಿಲ್ಲ, ಏನು ಮಾಡಿದ್ರು ಪ್ರಪಂಚಕ್ಕೋಸ್ಕರ ಮಾಡಬೇಕು. ಹಾಗೆ ನೀವು ಮಾಡಿದಾಗ ಆಗ್ತದೆ. ಅದಕ್ಕೆ ಮನಸ್ಸು ತುಂಬ ನಿರ್ಮಲ ಆಗಬೇಕಪ್ಪ. ಆ ಮನಸ್ಸು ನಿರ್ಮಲ ಆಗಬೇಕಾದ್ರೆ ತಪಸ್ಸು ಬೇಕು, ಅದು ದ್ವೇಷರಹಿತವಾದಂಥ ತಪಸ್ಸು ಬೇಕು. ನೀ ಮಾಡು ಅಂತಾನೆ. ತಕ್ಷಣ ವಿಶ್ವಾಮಿತ್ರ ಹೇಳ್ತಾನೆ, ನಾನು ಜಾಗ ಹುಡುಕ್ತೀನಿ, ಒಂದು ಬೇರೆ ಜಾಗ, ದಕ್ಷಿಣಕ್ಕೆ ಹೋಗ್ತೇನೆ ಈ ಸಲ, ಬರೀ ಉತ್ತರದ ಹಿಮಾಲಯದಲ್ಲೇ ಇದ್ದೇನೆ ನಾನು, ಆ ಕಡೆ ಹೋಗ್ತೇನೆ ಅಂತ ವಿಂಧ್ಯ ದಾಟಿ ಬರ್ತಾನೆ. ಬಂದು ವಿಂಧ್ಯ ದೇಪತದಲ್ಲಿ ಈ ರೇವಾ ನದಿ ಬರ್ತದೆ. ರೇವಾ ನದಿ ದಂಡಿ ಮೇಲೆ ಒಂದು ಜಾಗ ಕಟ್ಕೊಂಡು ಪರ್ಣ ಕೊಟ್ಕೊಂಡು ಇದ್ಬಿಡ್ತಾನೆ, ಇಲ್ಲೇ ಇರ್ತೀನಿ, ನಾನು ಸಾಧನೆ ಮಾಡ್ತೀನಿ. ಸಾಧನೆ ಮಾಡೋದೇನು, ನಾನು ವಶಿಷ್ಠ ಆಗಬೇಕು. ಯಾವ ಅಪೇಕ್ಷೆಗಳು ಇಲ್ಲ ನನಗೀಗ, ಯಾರ ದ್ವೇಷ ಇಲ್ಲ, ಮನಸ್ಸು ಇನ್ನೂ ಶುದ್ಧ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಶುರು ಮಾಡ್ತಾನೆ. ಅವನು ಹೇಳ್ತಾನೆ, ಇವತ್ತಿದ್ದ ನಾನು ಯಾರನ್ನು ದ್ವೇಷಿಸಲು ಸಾಧ್ಯ ಇಲ್ಲ, ಅದು ಭಾಳ ಚೆನ್ನಾಗಿದೆ. ಐ ಆಮ್ ಇನ್ಕೇಪಬಲ್ ಆಫ್ ಹೇಟಿಂಗ್ ಎನಿಬಾಡಿ ಅಂತ. ಐ ಡೋಂಟ್ ವಾಂಟ್ ಟು ಹೇಟ್ ಅಲ್ಲ, ಐ ಆಮ್ ಇನ್ಕೇಪಬಲ್ ಆಫ್ ಹೇಟಿಂಗ್ ಎನಿಬಾಡಿ. ಯಾರನ್ನು ದ್ವೇಷ ಮಾಡೋ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತೇನೆ. ಜಗತ್ತಿನಲ್ಲಿ ಎಲ್ಲರನ್ನೂ ಪ್ರೀತಿ ಮಾಡ್ತೇನೆ, ವಿಶ್ವದ ಎಲ್ಲರಿಗೂ ನಾನು ಮಿತ್ರನಾಗ್ತೇನೆ. ಇನ್ಮೇಲೆ ನನ್ನ ಹೆಸರು ಕೌಶಿಕ ಅಂತಿರಲ್ಲ, ವಿಶ್ವಾಮಿತ್ರ ಅಂತ ಆಗಬೇಕು. ತಪಸ್ಸು ಘನ ಆಯಿತು, ಅಸಾಧ್ಯ ಘನ ತಪಸ್ಸು. ಅವನ ತಪಸ್ಸಿನ ಶಕ್ತಿ ಬಗ್ಗೆ ಎಲ್ಲ ಆಶ್ರಮಗಳಲ್ಲಿ ಮಾತು ಬರೋದಂತೆ. ತಪಸ್ವಿ ಅಂದರೆ ವಿಶ್ವಾಮಿತ್ರಪ್ಪ. ನಾವು ಏನೇನು ಆಸೆಗೋಸ್ಕರ ತಪಸ್ಸು ಮಾಡ್ತೀವಿ, ಆ ಸಿದ್ಧಿಯಾಗಲಿ ಈ ಸಿದ್ಧಿಯಾಗಲಿ ಅಂತ. ಇವನು ಯಾವುದೂ ಇಲ್ಲಲ್ರಿ, ಏನು ಅಪೇಕ್ಷೆ ಗೊತ್ತಿಲ್ಲ ನಮಗೆ, ಅವನು ಯಾವ ಅಪೇಕ್ಷೆಗೋಸ್ಕರ ಮಾಡ್ತಿದ್ದಾನೆ ಗೊತ್ತಿಲ್ಲ. ಅತ್ಯಂತ ನಿಷ್ಕಾಮವಾದಂಥ ತಪಸ್ಸು ಮಾಡುವವನು ವಿಶ್ವಾಮಿತ್ರ ಒಬ್ಬನೇ ಅಂತ ಜಗತ್ತೆಲ್ಲ ಜನಜನತೆ ಆಗ್ಬಿಡ್ತು. ಜನ ಹೇಳಿದರು, ಇವ ರಾಜರ್ಷಿ ಅನ್ನೋಕ್ಕೆ ಶುರು ಮಾಡಿದರು, ರಾಜರ್ಷಿ ವಿಶ್ವಾಮಿತ್ರ ಅಂತ ಶುರು ಮಾಡಿದರು. ಆತ ಸಿದ್ಧಿ ದಾರಿಯೊಳಗೆ ಒಂದು ಕೆಲಸ ಮಾಡಿಕೊಂಡ, ಆಪೋದೇವಿಯರನ್ನು ಬೇಡ್ಕೊಂಡ. ಆಪೋದೇವಿ ನೀರು, ನೀರಸ್ಥ ಮಾಡೋದು, ಆಪೋ ಅಂದ್ರೆ ನೀರು. ಆಪೋದೇವಿಯರನ್ನು ಸಾಧನೆ ಮಾಡಿಕೊಂಡ, ಸಿದ್ಧಿ ಆಯಿತು, ಅವ್ರು ಒಪ್ಪಿಗೆ ಕೊಟ್ಟರು, ಅವ್ರ ಅನುಗ್ರಹ ಪಡ್ಕೊಂಡ. ಅವತ್ತಿಂದ ಅವರು ಆಪೋದೇವಿ ಅವ್ನ ಮೈಲಿ ಆವಾಹನೆ ಆಯಿತು. ಒಂದು ದಿವಸ ಧ್ಯಾನದಲ್ಲಿ ಕೂತ್ಕೊಂಡಾಗ ಅವನ ಕಣ್ಣು ಮುಂದೆ ಮೂರು ತೇಜೋ ರಾಶಿಗಳು ಬಂತಂತೆ, ತೇಜದ ಮೂರು ಗುಂಪುಗಳು ಬಂತಂತೆ. ಈಗ ನಾವು ನೋಡಿರಬೇಕು, ಈ ಝೂಮ್ ಔಟ್ ಝೂಮ್ ಇನ್ ಮಾಡ್ತೀವಲ್ಲ ನಾವು, ಬ್ಲರ್ ಆಗಿರುತ್ತೆ, ಸ್ಲೋಲಿ ಫೋಕಸ್ ಮಾಡಿದಾಗ ಶಾರ್ಪ್ ಆಗ್ತದೆ, ಹಾಗೆ ಕಲ್ಪನೆ ಮಾಡ್ಕೋಬೇಕು ನಾವು. ಮೂರು ಅಸಾಧ್ಯ ಪ್ರಚಂಡವಾದ ಬೆಳಕಿನ ಮೂರು ಗುಂಪುಗಳು ಬಂದಂಗಾಯಿತು. ನಿಧಾನಕ್ಕೆ ಕರಗಿ ಕರಗಿ ಮೂರು ವ್ಯಕ್ತಿಗಳ ಆಕಾರ ಬಂತು. ಯಾರು ಮೂರು ಆಕಾರ? ಒಬ್ಬನಂತೂ ವಾಮದೇವ ಅಂತ ಇವನೇ ಕರ್ಕೊಂಬಂದಂಗಾಯ್ತು ಇಬ್ಬರನ್ನ. ಇನ್ನೊಬ್ರು ಯಾರು? ಯಾನೊಬ್ಬ ರಾಜರ್ಷಿ ಕಣ್ಣಂಗೆ ಕಾಣಿಸ್ತಾನೆ, ಇನ್ನೊಬ್ಬ ಮಹರ್ಷಿ ಕಣ್ಣಂಗೆ ಕಾಣಿಸ್ತಾನೆ. ಇವನ್ ಪರಿಚಯ ಇದೆ, ಕಡೆದೊಂದು ಪರಿಚಯ ಇದೆ. ಕಡೆದೊಂದು ರುಚಿಕ, ರುಚಿಕ ಅಂದರೆ ಅಕ್ಕನ ಗಂಡ, ನಿಮ್ಗೆ ಗೊತ್ತು ರುಚಿಕ ಮಹರ್ಷಿ, ಆತ ಇದ್ದಾನೆ. ಅಯ್ಯೋ ನಮ್ಮ ಭಾವ ಭಾವ ಬಂದಿದ್ದಾರೆ. ಇನ್ನೊಬ್ರು ಯಾರು? ವಾಮದೇವ ಕೇಳಿದೆ, ಈ ನಡುವಿನ ಋಷಿ ಯಾರು ಅಂತ. ಅವನು ಹೇಳ್ದ, ನಿಮ್ಗೆ ಗೊತ್ತಿಲ್ಲ, ನೀನು ಅಜ್ಜ. ಅವನು ಕುಶಿಕ ಮಹಾರಾಜ, ಕುಶಿಕ ಮಹಾರಾಜ ಈಗ ಸ್ವರ್ಗದಲ್ಲಿದ್ದಾನೆ, ಅವ್ರೆಲ್ಲರಿಗೂ ಗೊತ್ತಾಗಿದೆ ನೀನು ತಪಸ್ಸು ಮಾಡ್ತಾ ಇದ್ದೀಯಾ ಅಂತ, ನಿಷ್ಕಾಮ ತಪಸ್ಸು ಮಾಡ್ತಿದ್ದೀಯಾ ಅಂತ ಗೊತ್ತಾಗಿದೆ. ಆದ್ದರಿಂದ ನಿನಗೆ ಕ್ಷಾತ್ರ ತೇಜ ಬ್ರಹ್ಮ ತೇಜ ಎರಡೂ ಬರಲಿ ಅಂತ ಆಶೀರ್ವಾದ ಮಾಡೋದಕ್ಕೆ ಅವ್ರು ಬಂದಿದ್ದಾರೆ ಅಂತ. ಇವನು ಗಮನಿಸಿದ, ಆಶೀರ್ವಾದ ಮಾಡಿದರು, ಅವ್ರಿಗೆಲ್ಲ ಇವನು ಸೇವೆ ಮಾಡಿದ, ಅವ್ರು ಮಾಯಾಗಿ ಮತ್ತೆ ಹೋಗ್ಬಿಟ್ರು. ಇವನು ಮನಸ್ಸಲ್ಲಿ ಕಾಡೋಕೆ ಶುರು ಆಯಿತು. ಈ ಮೂರು ಜನ ಬಂದರು, ದೀಪದ ಹಾಗೆ ಬಂದರು, ಆಕಾರ ತಗೊಂಡ್ರು, ಮತ್ತೆ ಕರಗಿ ದೀಪದಂಗಾಗಿ ಹೋಗ್ಬಿಟ್ರು. ಅಂದ್ರೆ ಆಕಾರ ಬರ್ತದೆ ಹೋಗ್ತದೆ ಅಂದಂಗೆ ಆಯ್ತಲ್ಲ. ವಾಮದೇವ ಹೇಳಿದ್ದು ನೆನಪಾಯ್ತು, ನಾನಿರುವಂಥ ಪಂಚಭೂತಗಳನ್ನೆಲ್ಲ ಹಂಚಿಬಿಟ್ರೆ ನನಗೆ ಆಕಾರ ಇರೋಲ್ಲ ಅಂತ, ಅದನ್ನು ಪಡ್ಕೊಳ್ಬೇಕು ಅಂತ ವಿಚಾರ ಮಾಡಿದ. ಮತ್ತು ತಪಸ್ಸು ಮಾಡೋಕೆ ಶುರು ಮಾಡಿದ. 26 ದಿವಸ ಏಕತ್ರ ತಪಸ್ಸು ಮಾಡಿದಾಗ ಅವನಿಗೆ ಎಚ್ಚರನೇ ಇಲ್ಲ, ಮುಗಿದು ಹೊರಗೆ ಬರ್ತಾನೆ, ಆಯಾಸನೇ ಆಗಿಲ್ಲ ಅವನಿಗೆ, ಏನು ಹಸಿವೆ ಆಗಿಲ್ಲ, ನೀರಡಿಕೆ ಆಗಿಲ್ಲ. ಇದು ಹೆಂಗಾಯಿತು ಅಂತಂದಾಗ, ಮುಂದೆ ಇಬ್ಬರು ತರುಣಿಯರು ನಿಂತಿರ್ತಾರೆ, ತುಂಬ ಸುಂದರ ತರುಣಿಯರು ನಿಂತಿರ್ತಾರೆ, ನಗ್ನಾಗ್ತಾ ಇರ್ತಾರೆ. ಯಾರಮ್ಮ ತಾಯಿ ನೀವು ಅಂತ ಕೇಳ್ತಾನೆ. ಅವ್ರು ಹೇಳ್ತಾರೆ, ನೋಡಿ ನಾವು ಆಪೋದೇವಿ ಆದೇಶದ ಪ್ರಕಾರ ಬಂದಿದ್ದೇವೆ, ನಿಮ್ಮನ್ನು ಸೇರ್ಕೋಬೇಕು, ನಿಮ್ಮನ್ನು ಸೇವೆ ಮಾಡಬೇಕು ಅಂತ ನಮ್ಗೆ ಆಪೋದೇವಿ ಕಳಿಸಿದ್ದಾರೆ. ನೀವು ಯಾರು? ನಾನು ಬಲ, ಈಕೆ ಅತಿ ಬಲ, ಹೆಸರು ನಮ್ದು ಬಲ ಅತಿ ಬಲ ಅಂತ. ಈ ಮುಂಜಾನೆ ಪಡೆದು ಮುಂದೆ ರಾಮಾಯಣದಲ್ಲೂ ಬರ್ತದೆ, ಬಲ ಅತಿ ಬಲ ಅಂತ. ನಾವಿಬ್ಬರು ಯಾರ ಜೊತೆಗೆ ಇರ್ತೀವೋ ಅವರ ಅನುಗ್ರಹಕ್ಕೆ ಪಾತ್ರರಾದರೆ ಅವರಿಗೆ ಹಸಿವೆ ನೀರಡಿಕೆ ಆಗೋದಿಲ್ಲ, ದೇಹ ಶ್ರಮ ಆಗೋದಿಲ್ಲ, ಯಾವ ರೋಗ ರುಜಿನ ಕಾಪಾಡಿಕೊಳ್ಳೋದಿಲ್ಲ, ಅದಕ್ಕೆ ನಿಮ್ಮ ಜೊತೆಗೆ ಇರಬೇಕು ಅಂತ ಕಳಿಸಿದ್ದಾರೆ, ತಪಸ್ಸು ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ. ಆಯಿತು ಅಂತ ಅವನು ಆವಾಹನೆ ಮಾಡಿಕೊಂಡ. ಮುಂದೆ ನಿಮ್ಗೆ ಗೊತ್ತಿದೆ, ರಾಮ ಲಕ್ಷ್ಮಣರನ್ನು ಕರ್ಕೊಂಡು ವಿಶ್ವಾಮಿತ್ರ ಹೋದಾಗ, ತಾಟಿಕೆ ಒದಕ್ಕೆ ಹೋದಾಗ ದಾರಿಯಲ್ಲಿ ಅವ್ರಿಗೆ ಕೂಡ ಬಲ ಅತಿ ಬಲ ಕೊಡ್ತಾನೆ. ಮುಂದೆ ಅದಕ್ಕೆ ಯುದ್ಧ ಮಾಡಬೇಕಾದ್ರೆ ಅವ್ರಿಗೆ ಆಯಾಸ ಆಗಲ್ಲ ಅಂತ ಅತಿ ಬಲ ಕೊಡ್ತಾನೆ. ಮುಂದೆ ವಿಶ್ವಾಮಿತ್ರ ಆಗಲ್ಲ ಹೇಳಿದ್ದಾನೆ, ಹೊಸ ಅಪೇಕ್ಷೆ ಇದು, ಗಾಳಿಯಲ್ಲಿ ಹಾರಬೇಕು, ದೇಹ ಇಲ್ಲದೆ ಹೋಗಬೇಕು, ಹಂಗೆ ಆಗೋಕ್ಕೆ ಸಾಧ್ಯ ಇದೆಯಾ, ಕರಗಿ ಹೋಗಬೇಕು. ಇನ್ನೊಂದು ಆಸೆ ಬಂತು ಅವನಿಗೆ. ಈಗ ಅವ್ರು ನೋಡಿದೆ ದೇಹ ಕರಗಿಸ್ಕೊಂಡ್ರು, ಮತ್ತೆ ದೇಹ ಒಪ್ಪಿದ್ರು. ಹಾಗಾದ್ರೆ ನಾನು ಪಂಚಭೂತಗಳಲ್ಲಿ ನನ್ನ ದೇಹವನ್ನು ಹಂಚೋದಾದರೆ ಪಂಚಭೂತ ಸ್ವಲ್ಪ ಹೊಸ ಪ್ರಾಣ ಕೂಡ ಸೃಷ್ಟಿ ಮಾಡ್ಬೋದಲ್ಲ, ನಾನು ಹೊಸ ಜೀವ ಸೃಷ್ಟಿ ಮಾಡ್ಬೋದಲ್ಲ, ಇಡೀ ಪ್ರಪಂಚ ಮಾಡೋದು ಬೇಕಾಗಿಲ್ಲ ನನಗೆ. ಸಣ್ಣ ಸಣ್ಣ ಪಕ್ಷಿ, ಒಂದು ಸಣ್ಣ ಪುಟ್ಟ ಗಿಡ,

ಮಾಡ್ಬೋದಲ್ಲ, ಹಾಗಾದ್ರೆ ಹೊಸ ಆಸೆ ಬಂದ್ಬಿಡ್ತಾ ಅವನಿಗೆ, ಪ್ರಾಣ ಸೃಷ್ಟಿ ಮಾಡಬೇಕು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಮೊದಲು ಪ್ರಾಣ ರಕ್ಷಣೆ ಮಾಡ್ಕೋಬೇಕು, ಆಮೇಲೆ ಪ್ರಾಣ ಸೃಷ್ಟಿ ಮಾಡಬೇಕು. ಆ ದಿಶೆಯೊಳಗೆ ತಪಸ್ವಿರಾಯಿತು. ಎಷ್ಟು, 1 ವರ್ಷನೋ 2 ವರ್ಷನೋ 3 ವರ್ಷ ಹಾಗೆ ಮಾಡ್ದ. 3-4 ವರ್ಷ ಆದಮೇಲೆ ವಿಶ್ವಾಮಿತ್ರ ಸ್ವಲ್ಪ ಎಚ್ಚರ ಬಂದಾಗಲೇ ನಾನು ಅನ್ಸೋಕೆ ಶುರು ಆಯಿತು, ನನ್ನ ದೇಹದಲ್ಲಿ ಏನೋ ವಿಚಿತ್ರ ಬದಲಾವಣೆ ಆಗ್ತಾ ಇದೆ ಅನಿಸ್ಬಿಡ್ತು. ಏನು ವಿಚಿತ್ರ, ನಾನು ಗೊತ್ತಾಗ್ತಾ ಇಲ್ಲ ಅವನು ಏನಾಗಿದೆ ಅಂತ. ದೇಹದಲ್ಲೇ ಬದಲಾವಣೆ ಆಗ್ತಾ ಇದೆ. ಸ್ನಾನಕ್ಕೆ ಹೋದ ನದಿಗೆ, ವಿಚಿತ್ರ ಆಗ್ಬಿಡ್ತು ನದಿಗೆ ಹೋದಾಗ, ನಿಮ್ಗೆ ಗಮನಿಸ್ಬೇಕು ಆ ಥರ ಬೆರಗುಟ್ಟಂಗೆ ಘಟನೆಗಳು. ನದಿ ಸ್ನಾನಕ್ಕೆ ಹೋದಾಗ ಎಷ್ಟೋ ಮೀನುಗಳು ಇರ್ತಾವಲ್ಲ, ದೂರ ದೂರ ಇರ್ತಾವ ಮೀನುಗಳು, ಮನುಷ್ಯ ಹೋದಾಗ ಹತ್ತಿರ ಬರಲಿಕ್ಕಿಲ್ಲ. ಆದ್ರೆ ನೀರಲ್ಲಿ ಅವನು ಕಾಲಿಟ್ಟ ತಕ್ಷಣ ಸಾವಿರಾರು ಮೀನುಗಳು ಎಲ್ಲ ನುಗ್ಗಿ ನುಗ್ಗಿ ಅವನ ಕಡೆ ಬರ್ತಾ ಇತ್ತು. ಬರೋದಷ್ಟೇ ಅಲ್ಲ, ಇವನ್ ದೇಹ ಮುಟ್ಟಿದ ತಕ್ಷಣ ಸತ್ತು ಹೋಗ್ತಿದ್ವು. ಸಾವಿರಾರು ಮೀನ ಇವನ್ ಕಡೆ ಬರಬೇಕು, ದೇಹ ಮುಟ್ಟಬೇಕು, ಸತ್ತು ಹೋಗ್ಬಿಡ್ಬೇಕು. ಅವ್ನು ಗಾವರಿ ಆದ, ಯುಕಪ್ಪ ಇಷ್ಟೊಂದು ಮೀನುಗಳು ಸತ್ತು ಹೋಗ್ತಾ ನಾನು ಮುಟ್ಟಿದ್ರೆ, ಹೊರಗಡೆ ಬಂದ ನೀರಿಂದ, ಬೇಡ ಬೇಡ ಮೀನ ಕೊಲ್ಲೋದು ಬೇಡ ಅಂತ. ಅದನ್ನು ಪುಟ್ಟ ಗಿಡ ಇತ್ತು, ಆ ಗಿಡ ಮುಟ್ಟಿದ. ಮುಟ್ಟಿದ ತಕ್ಷಣ ಸಿಡ್ಲು ಹೊಡೆದ ಹಾಗೆ ಚಕ್ಕನ ಬೆಂಕಿ ಹತ್ಕೊಂಡು ಬರಬರಬ ಸುಟ್ಟು ಬೂದಿ ಆಗೋಯ್ತು. ಅವನಂದ, ಇದು ನನ್ನಲ್ಲಿ ಏನೋ ಒಂದು ಶಕ್ತಿ ಸೇರ್ಕೊಂಡ್ಬಿಟ್ಟಿದೆ, ನಾನು ಮುಟ್ಟಿದ್ದೆಲ್ಲ ಬೆಂಕಿ ಆಗ್ತಾ ಇದೆ, ಯಾಕಾಯ್ತು ಇದು, ಹಾಗೆ ನನ್ನ ದೋಷನ ಲಾಭನ ಇದು, ಅದು ಪ್ರಯೋಜನ ಇದೆಯಾ, ಯಾ ನನ್ನ ಹತ್ರ ಯಾರಾದ್ರು ಮನುಷ್ಯರು ಬಂದ್ರೆ ಗತಿ ಏನು, ಯಾರಾದ್ರು ಮುಟ್ಟಿಬಿಟ್ಟರೆ ಸುಟ್ಟು ಹೋಗ್ತಾ ತೋಗ್ತಾರಲ್ಲ ಅವರು ಅಂಥೇಳಿ, ಇದು ಯಾವ ಶಕ್ತಿ ನೋಡಬೇಕು ಅಂತ ಧ್ಯಾನ ಮಾಡೋಕೆ ಶುರು ಮಾಡಿದ. ನೀವು ಗಮನಿಸಿದ್ರೆ ಸ್ನೇಹಿತರೆ, ಅಲ್ಲಿಂದ ಯಾಕೆ ಹೇಳ್ಕೊಂಬರ್ತಿದ್ದೇನೆ ಇದೆಲ್ಲ ಅಂದರೆ, ಹಂತ ಹಂತವಾಗಿ ಹೇಗೆ ವಿಶ್ವಾಮಿತ್ರ ಮೇಲಕ್ಕೇರಿದ ಅಂತ. ಒಂದೇ ಸಲ ಪಟ್ ಅಂತ ಹೋಗಲಿಲ್ಲ ಮೇಲೆ, ಹೇಗೆ ಹಂತ ಹಂತವಾಗಿ ಬೆಳ್ಕೊಂಡು ಹೋಯಿತು. ದೇಹದಲ್ಲಿ ಬೇರೆ ಬದಲಾವಣೆ ಆಗಿದೆ ಅನಿಸ್ತು. ಧ್ಯಾನ ಮಾಡೋಕೆ ಶುರು ಮಾಡಿದ, ಆಳವಾದ ಧ್ಯಾನಕ್ಕೆ ಹೋದ. ತುಂಬ ಆಳ ಧ್ಯಾನಕ್ಕೆ ಹೋದಾಗ ಒಂದು ದಿವಸ ಅವನು ಅಂತರ್ಮುಖಿ ಆದಾಗ ಅವನ ಹೃದಯದಲ್ಲಿ ಒಂದು ದೊಡ್ಡ ಬೆಳಕು ಕಂಡಂಗಾಯಿತು.

ಬಹಳ ದೊಡ್ಡ ಶಕ್ತಿ ಜ್ಯೋತಿ ಕಂಡಂಗಾಯ್ತು. ಬಹಳ ಅತ್ಯಂತ ಶಕ್ತಿಶಾಲಿಯಾದ ಪ್ರಚಂಡವಾದದ್ದು ಜ್ಯೋತಿ ಇರೋದನ್ನು ಕಂಡ. ಯಾವುದು ಜ್ಯೋತಿ ಇದು ಅಂದಾಗ ಜ್ಯೋತಿನೇ ಮಾತಾಡೋಕೆ ಶುರು ಆಯಿತು. ಅದು ಹೇಳ್ತು, ನಾ ಈ ಜ್ಯೋತಿ ಇದೆಯಲ್ಲಪ್ಪ, ನಿಂದೇ ಜ್ಯೋತಿ ಇದು. ದೇಹದೊಳಗೆ ಪ್ರಾಣಾಪಾನದ ನಡುವೆ ಮಥನ ನಡೀತದೆ, ಪ್ರಾಣಾಪಾನದ ಮಥನ ನಡೀತದೆ. ಆ ನಡೆದ್ರಿಂದ ದೇಹ ಬೆಚ್ಚಗಾಗಿರುತ್ತೆ. ಅದಕ್ಕೆ ನೋಡಿ, ದೇಹದಲ್ಲಿ ಚೈತನ್ಯ ಇರೋ ತನಕ ದೇಹ ಬೆಚ್ಚಗಾಗಿರುತ್ತೆ. ಚೈತನ್ಯ ಹೋದ ತಕ್ಷಣ ತಣ್ಣಗಾಗಿಬಿಡುತ್ತೆ. ಒಳಗಡೆ ಮಥನ ಆಗ್ತಾ ಇದೆ, ಪ್ರಾಣಾಪಾನಗಳು ಮಥನ ಆಗ್ತದಲ್ಲ, ಅದರಿಂದ ಉಷ್ಣ ಬರ್ತದೆ. ಅದು ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿರುತ್ತೆ. ಅದು ನೀವು ನೋಡಿ, ಸ್ವಲ್ಪ ಜ್ವರ ಬಂದಾಗ ಏನಾಗುತ್ತೆ, ತುಂಬ ಸೆಕೆ ಸೆಕೆ ಆಗುತ್ತೆ, ಬಿಸಿ ಬಿಸಿ ಅನಿಸುತ್ತೆ ಎಲ್ಲಾನು. ಮತ್ತೊಬ್ಬರು ಕೈ ಮಾಡಿದ್ರೆ ಜಾಸ್ತಿ ಬಿಸಿ ಇದೆ, ಮೈ ಬಿಸಿ ಇದೆ ಅಂತೀವಿ. ಅಂದರೆ ದೇಹದಿಂದ ಹೆಚ್ಚಿನ ಉಷ್ಣ ಹೊರಗೆ ಹೋಗೋಕೆ ಶುರು ಆಗುತ್ತೆ. ನೀನು ಎಷ್ಟು ಮಟ್ಟಿಗೆ ತಪಸ್ಸು ಮಾಡಿ ಒಳಗಿರೋ ಜ್ಯೋತಿ ಆತ್ಮಜ್ಯೋತಿಯನ್ನು ಕಂಡುಕೊಂಡಿದ್ದಿ ಅಂದರೆ, ನಿನ್ನ ಮೈಯಲ್ಲಿ ವಿಪರೀತ ಉಷ್ಣ ಇದೆ ಈಗ, ಅದು ದೇಹಕ್ಕೆ ಎಷ್ಟು ಬೇಕು ಇಟ್ಕೊಳ್ಳುತ್ತೆ, ಉಳುಕಿದ್ದೆಲ್ಲ ಹೊರಕೊಡುತ್ತೆ, ಮುಟ್ಟಿದ್ದೆಲ್ಲ ಭಸ್ಮ ಆಗಿ ಹೋಗ್ತದೆ. ಹಾಗೆ ನಾನೇನು ಮಾಡಬೇಕು ಅಂದವನು. ನೋಡು, ಈ ಶಕ್ತಿ ಇದೆಯಲ್ಲ, ಒಳಗಡೆ ಶಕ್ತಿ ಇದೆ ಅಂತ ತಿಳ್ಕೊಳ್ಳೋದು ದೊಡ್ಡ ಸಾಧನೆ, ಅದು ತಪಸ್ಸು, ಇದನ್ನು ಸಾಧಿಸಿಬಿಟ್ಟಿದೆ. ಈ ಜ್ಯೋತಿ ಇದೆಯಲ್ಲ, ಇದನ್ನು ಪ್ರಾಣಜ್ಯೋತಿ ಅಂತ ಕರೀತಾರೆ. ಈ ಪ್ರಾಣಜ್ಯೋತಿಯನ್ನು ಸರಿಯಾಗಿ ಬಳಸ್ಕೋಬೇಕು ನೀನು. ಹಾಗಾದ್ರೆ ಏನು ಮಾಡಬೇಕು ನಾನು, ಮೈ ಸುಡಬಾರದಲ್ಲ, ಮತ್ತೊಬ್ಬರು ಸುಡಬಾರದಲ್ಲ ಅಂತ. ಇಲ್ಲ, ನೀ ಸುಡಬಾರದು ಅಂದರೆ ಸುಡಲ್ಲ. ಚೆನ್ನಾಗಿದೆ ನೋಡಿ, ನೀನು ಹಾಗೆ ಗೊತ್ತಿಲ್ಲದಂಗೆ ಹೋದ್ರೆ ಸುಟ್ಬಿಡುತ್ತೆ ಅದು. ನೀ ಸಂಕಲ್ಪ ರಹಿತವಾಗಿದ್ದರೆ, ಚೆನ್ನಾಗಿರೋ ಮಾತಿದ್ದು ಹೇಳಬೇಕು ನಾನು, ನೀನು ಸಂಕಲ್ಪ ರಹಿತವಾಗಿ ಏನಾದರೂ ಕೆಲಸ ಮಾಡಿದ್ರೆ ಸುಟ್ಟಾಕತ್ತೆ. ಸಂಕಲ್ಪದಿಂದ ಮಾಡಿದರೆ ಒಳ್ಳೇದಾಗತ್ತೆ. ಅವನು ಕೇಳಿದ ಹಾಗೆ ಇಷ್ಟೊಂದು ಮೀನ ಸತ್ತೋಯ್ತಲ್ಲ ನನ್ನಿಂದಾಗಿ, ಪ್ರಾಣ ವಾಪಸ್ ಕೊಡ್ಬೋದಾ ಅಂತ. ಕೊಡ್ಬೋದು, ಅದರಲ್ಲಿ ಏನಿದೆ? ನೀನು ಮನಸ್ಸು ಮಾಡಿ ಸಂಕಲ್ಪದಿಂದ ಆಗಬೇಕು ಪ್ರಾಣ ಬರಲಿ ಅಂತ ಬಂದ್ಬಿಡ್ತದೆ ಅಂದ. ಇನ್ನು ಉದಾಹರಣೆ ಕೊಡಬೇಕು ನಾನು ಹೇಗೆ ಅಂತ, ಸ್ವಲ್ಪ ಮಾಡರ್ನ್ ಎಕ್ಸಾಂಪಲ್ ಕೊಡೋದಾದರೆ, ಇಲೆಕ್ಟ್ರಿಕ್ ವೈರ್ ನೀವು ನೋಡಿರ್ಬೇಕು ಕೆಲವೊಂದ್ಸಲ, ಈ ಮನೆ ಕೆಲಸ ಫ್ಲೋರಿಂಗ್ ಎಲ್ಲ ಬರ್ತಾರಲ್ಲ, ಅವ್ರೇನು ಪ್ಲಗ್ ಪಿನ್ ಬಿಗಿನ್ ಹಾಕಲ್ಲ ಅವರು, ಸುಮ್ಮನೆ ಎರಡು ವೈರ್ ಸಿಕ್ಸ್ ಬಂತಾರೆ ಹಂಗೆ ಒಳಗಡೆ ನೋಡಿದಿರ ಅದನ್ನು, ಭಾರಿ ಡೇಂಜರಸ್ ಅದು. ಈ ವೈರ್ ಹಿಂಗೆ ಇರ್ತವೆ, ಕರೆಂಟ್ ಇದೆ ಒಳಗಡೆ, ಮುಟ್ಟಿದ್ರೆ ಶಾಕ್ ಹೊಡಿತದೆ ನಿಮಗೆ ಅದು. ವೈರ್ ಹಂಗೆ ಹೇಳಿದ್ರೆ ಶಾಕ್ ಹೊಡಿತದೆ. ಅದೇ ವೈರ್ಗೊಂದು ಪ್ಲಗ್ ಪಿನ್ ಹಾಕಿಟ್ಬಿಟ್ರೆ ನೀವು ಬೇಕಾದಲ್ಲಿ ಮಾತ್ರ ಬಳಸ್ಬೋದು. ನಿಮ್ಮ ಯಾವ ಇಕ್ವಿಪ್ಮೆಂಟ್ ಆದರೂ ಬಳಸ್ಬೋದಲ್ಲ, ಫ್ರಿಜ್ ಉಪಯೋಗಿಸ್ಬೋದು, ಏನು ಬೇಕಾದ್ರೂ ಬಳಸ್ಬೋದು ನೀವು. ಅದು ಪ್ರಯೋಜನಕಾರಿ ಆಗೋದು ಯಾವಾಗ ಅಂದರೆ, ಒಂದು ವ್ಯವಸ್ಥೆ ಮಾಡಿದಾಗ. ವೈರನ್ನು ಸಂಕಲ್ಪ ಅಂತ ಹೇಳಿ ಸ್ವಿಚ್ ಹಾಕಿಟ್ರೆ ನಿಮಗೆ ಪ್ರಯೋಜನ ಆಗುತ್ತೆ, ಹಾಗೆ ಇಟ್ಟರೆ ಶಾಕ್ ಹೊಡಿತದೆ. ಅವ್ನು ಹೇಳಿದ್ದು ಅದು ದೇಹದಲ್ಲಿರುವಂಥ ಪ್ರಾಣಜ್ಯೋತಿ ಹಾಗೇನೇ, ನೀನು ಎಚ್ಚರ ತಪ್ಪಿ ಹಾಗೆ ನಡ್ಕೊಂಡ್ಬಿಟ್ರೆ ಅದು ಮತ್ತೊಬ್ಬರನ್ನ ಭಸ್ಮ ಮಾಡುತ್ತೆ, ಸಂಕಲ್ಪದಿಂದ ಮಾಡಿದಾಗ ಒಳ್ಳೇದಾಗತ್ತೆ ಅಂತ. ಹಾಗಾದ್ರೆ ಮಾಡ್ತೀನಿ ಅಂತಾನೆ, ವಾಪಸ್ ಹೋಗ್ತಾನೆ. ಮೀನು ತೇಲಾಡ್ತಿರ್ತಾವೆ ಸತ್ತ ಮೀನುಗಳು ನೀರಲ್ಲಿ, ಇವ್ನು ಹೋಗ್ತಾನೆ ಧ್ಯಾನ ಮಾಡಿ ಈ ಮೀನುಗಳಿಗೆಲ್ಲ ಪ್ರಾಣ ಬರಲಿ ಅಂತ ಹೇಳ್ತಾ ಕೈ ಇಡ್ತಾನೆ. ಎಲ್ಲ ಮೀನುಗಳು ಜೀವದಿಂದ ಬಂದು ಸರ್ರ ಅಂತ ನೀರಲ್ಲಿ ಹೋಗ್ಬಿಡ್ತಾನೆ. ವಾಪಸ್ ಬಂದು ಆ ಮರ ಮುಡ್ತಾನೆ, ನನ್ನಿಂದ ಭಸ್ಮವಾದಂಥ ಮರ ಮತ್ತು ಮೊದಲು ಹಾಗೆ ನೆಲೆಗಳಿಸ್ತಾ ಇರಲಿ ಅಂತ ಚಕ್ ಅಂತ ಮರ ಹಾಗೆ ಬಂದ್ಬಿಡುತ್ತೆ. ಅವನು ಬೆರಗಾಗ್ಬಿಟ್ಟ, ನನಗೆ ಏನೋ ಸಿದ್ಧಿ ಆಯ್ತಿದ್ರು. ಹಾಗಾದರೆ ಏನೇ ಮಾಡಿದರೂ ಕೂಡ ಸಂಕಲ್ಪ ನಾವು ಕೂಡ ಹಾಗೆ ಮಾಡಬೇಕಾಗತ್ತೆ ಅನಿಸುತ್ತೆ. ಯಾವುದು ಸಂಕಲ್ಪ ರಹಿತವಾಗಿ ಮಾಡಿದಂಥ ಕಾರ್ಯ ವ್ಯರ್ಥ

ಆಗ್ತದೆ, ಅನಾಹುತ ಆಗುತ್ತೆ. ಸಂಕಲ್ಪ ಸರಿಯಾಗಿದ್ದರೆ ಒಳ್ಳೆ ಕೆಲಸ ಆಗ್ತದೆ ಅಂತ ಒಂದು ಪಾಠ ನಮ್ಗೆ ಬಂದಿರೋದು. ಆತನ ಹಾಗಾದರೆ ಆನಂತರ ನನಗೆ ಪ್ರಾಣ ಸೃಷ್ಟಿ ಮಾಡೋದು ಬಹಳ ಸುಲಭ ಅಂದಂಗೆ ಆಯ್ತಲ್ಲ. ಹಾಗಾದ್ರೆ ಈಗ ಒಂದು ಸಲ ಪ್ರಾಣ ಜ್ಯೋತಿ ಅಂತ ಗೊತ್ತಾದರೆ ಪ್ರಾಣ ತೆಗೆಯೋದು ಎಷ್ಟು ಸುಲಭನೋ, ಪ್ರಾಣ ಕೊಡೋದಷ್ಟೇ ಸುಲಭ ಆಯಿತು. ಅಂದರೆ ಪಾತ್ರೆಯಲ್ಲಿ ನೀರು ಸುರಿದಂಗೆ ಆಯ್ತಲ್ಲ. ಪ್ರಾಣ ಜ್ಯೋತಿ ಬರ್ಬೇಕಾದ್ರೆ ಅದು ಸಾಧನೆ ಬೇಕು. ಅದು ಗೊತ್ತಾದ್ಮೇಲೆ ಬಹಳ ಸುಲಭ ಆಗಿಬಿಡ್ತು ಅಂತ ಹೇಳ್ತಾನೆ. ಹಾಗಾದರೆ ಒಂದು ವಿಚಾರ ಬಂತು ಅವನಿಗೆ, ಇಲ್ಲೆಲ್ಲ ಪ್ರಾಣಗಳು, ಇಷ್ಟೊಂದು ಜೀವಗಳ ಪ್ರಾಣಗಳಿದ್ದಾವೆ, ಈ ಎಲ್ಲ ಪ್ರಾಣಗಳಿಗೂ ಕಾರಣವಾದಂಥ ಮೂಲ ಪ್ರಾಣ ಒಂದಿರಬೇಕಲ್ಲ, ಆತ್ಮ ಪರಮಾತ್ಮ ಅಂತ ಹೇಳ್ತೀವಿ ಹಾಗೆ, ಎಲ್ಲ ಪ್ರಾಣಗಳಿಗೂ ಮೂಲವಾದಂಥ ಪ್ರಾಣ ಇರಬೇಕಲ್ಲ, ಅದು ಹೇಗಿರಬೇಕು, ಹುಡುಕಬೇಕು ಅಂತ ತಪಸ್ಸಿಗೆ ಕೂತ್ಕೊಂಡ. ಒಂದು ಮಾತು ದಯವಿಟ್ಟು ನೆನೆಸ್ಬೇಕು ಸ್ನೇಹಿತರೆ, ಏನನ್ನು ಹುಡುಕೋ ಕೊಟ್ಟಿದ್ದಾನೆ ವಿಶ್ವಾಮಿತ್ರ? ಈಗ ಜಗತ್ತಿಗೆ ಕಾರಣವಾದಂಥ ಪ್ರಾಣಶಕ್ತಿಯನ್ನು ಹುಡುಕ ಕೊಟ್ಟಿದ್ದಾನೆ. ಈ ಪ್ರಾಣ ತಪಸ್ಸಿನೊಳಗೆ ವಶಿಷ್ಠರಿಲ್ಲ, ವಶಿಷ್ಠರಿಗೆ ಶಿಕ್ಷೆ ಮಾಡಬೇಕು ಅಂತ ಇಲ್ಲ, ಅಸ್ತ್ರಗಳನ್ನು ತರಬೇಕು ಅಂತ ಇಲ್ಲ. ದಯವಿಟ್ಟು ಮಾಡಬೇಕಾದಿದ್ದು ಬಹಳ ಮುಖ್ಯ. ವಿಶ್ವಾಮಿತ್ರನ ಚಿಂತನೆಯಲ್ಲಿ ಹೇಗೆ ಬದಲಾವಣೆ ಆಯಿತು ಅಂದರೆ, ಈಗ ಸ್ವಂತದ ಯಾವ ಅಪೇಕ್ಷೆನೂ ಅವನಿಗಿಲ್ಲ.

0: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗತ್ತಿನ ಮೂರನೇ ಅತಿದೊಡ್ಡ ಭೂಸಸ್ತನಿ ಹಿಪೋಪಟಮಸ್ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗತ್ತಿನ ಮೂರನೇ ಅತಿ ದೊಡ್ಡ ಭೂಸಸ್ತನಿ ಹಿಪೋಪೋಟಮಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಹಿಪೋಪೋಟಮಸ್ಗಳನ್ನು ವೈಜ್ಞಾನಿಕವಾಗಿ ಹಿಪೋಪೋಟಮಸ್ ಹಿಂಬಿಪಿಎಸ್ ಎಂದು ಕರೆಯಲಾಗುತ್ತದೆ. ಹಿಪೋಪೋಟಮಸ್ಗಳು ಜಗತ್ತಿನ ಮೂರನೇ ಅತಿ ದೊಡ್ಡ ಭೂ ಸಸ್ತನಿಗಳಾಗಿವೆ. ಇವು ತಮ್ಮ ಜೀವನದ ಬಹುಪಾಲು ನದಿಗಳು ಮತ್ತು ಸರೋವರಗಳಲ್ಲಿ ಕಳೆಯುತ್ತವೆ. ಇವುಗಳನ್ನು ಹೆಚ್ಚಾಗಿ ಆಫ್ರಿಕಾದಲ್ಲಿ ಕಾಣಬಹುದು. ಈ ಪ್ರಾಣಿಗಳು ತಮ್ಮ ಕೆಟ್ಟ ಸ್ವಭಾವಕ್ಕೆ ಪ್ರಸಿದ್ಧವಾಗಿವೆ. ಇವು ಮನುಷ್ಯನಿಗೆ ಹೆದರುವುದಿಲ್ಲ ಮತ್ತು ತಮ್ಮ ಪ್ರದೇಶವನ್ನು ಪ್ರವೇಶಿಸುವ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಮತ್ತು ಇತರೆ ಪ್ರಾಣಿಗಳ ಮೇಲೆ ದಾಳಿ ಮಾಡುತ್ತವೆ. ಹಿಪೋಪೋಟಮಸ್ಗಳನ್ನು ಆಫ್ರಿಕಾದ ಅತ್ಯಂತ ಅಪಾಯಕಾರಿ ಪ್ರಾಣಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಹಿಪೋಪೋಟಮಸ್ಗಳಲ್ಲಿ ಎರಡು ವಿಧಗಳು, ಅವುಗಳೆಂದರೆ ಸಾಮಾನ್ಯವಾಗಿ ಹಿಪೋಪೋಟಮಸ್ಗಳು ಮತ್ತು ಫಿಗ್ಮಾ ಹಿಪೋಪೋಟಮಸ್ಗಳು. ಸಾಮಾನ್ಯ ಹಿಪೋಪೋಟಮಸ್ಗಳು ಅತ್ಯಂತ ದೊಡ್ಡ ಪ್ರಾಣಿಗಳಾಗಿವೆ. ಇವು 12 ಅಡಿ ಉದ್ದವನ್ನು ತಲುಪಬಹುದು ಮತ್ತು 7,000 ಪೌಂಡ್ಗಳಷ್ಟು ತೂಗಬಹುದು. ಫಿಗ್ಮಾ ಹಿಪೋಪೋಟಮಸ್ಗಳು 7.5 ಅಂದರೆ 1.73 ಅಡಿ ಉದ್ದವನ್ನು ತಲುಪಬಹುದು ಮತ್ತು 600 ಪೌಂಡ್ ತೂಕವನ್ನು ಹೊಂದಿರಬಹುದು. ಹಿಪೋಪೋಟಮಸ್ಗಳು 10 ರಿಂದ 30 ಪ್ರಾಣಿಗಳನ್ನು ಒಳಗೊಂಡಿರುವ ಗುಂಪಿನಲ್ಲಿ ವಾಸಿಸುತ್ತವೆ. ಈ ಗುಂಪನ್ನು ಪಾಡಿ ಎಂದು ಕರೆಯಲಾಗುತ್ತದೆ. ಇವು ತಮ್ಮ ಹೆಚ್ಚಿನ ಅಂದರೆ ದಿನಕ್ಕೆ 18 ಗಂಟೆಗಳವರೆಗೆ ನೀರಿನಲ್ಲಿ ಕಳೆಯುತ್ತವೆ. ಏಕೆಂದರೆ ಇವುಗಳ ದೇಹ ಚರ್ಮ ಬೆವರು ಗ್ರಂಥಿಗಳನ್ನು ಹೊಂದಿಲ್ಲ. ಆದ್ದರಿಂದ ತಮ್ಮ ದೇಹದ ಚರ್ಮ ಬಿಸಿಯಾಗಿರುವುದನ್ನು ತಡೆಯುವುದಕ್ಕೆ ಇವು ಹೆಚ್ಚಾಗಿ ನೀರಿನಲ್ಲಿ ಇರುತ್ತವೆ. ಆದರೆ ರಾತ್ರಿಯಲ್ಲಿ ನೀರಿನಿಂದ ಹೊರಗೆ ಬಂದು ಹುಲ್ಲು ಮತ್ತು ಗಿಡದಿಂದ ಬಿದ್ದ ಹಣ್ಣುಗಳನ್ನು ತಿಂದು ಮತ್ತೆ ಬೆಳಗ್ಗೆ ಆದ ಕೂಡಲೇ ನದಿಗೆ ಬರುತ್ತವೆ. ಇವುಗಳ ಕಣ್ಣುಗಳು ಮೂಗಿನ ಒಳ್ಳೆಗಳು ಮತ್ತು ಕಿವಿಗಳು ತಲೆಯ ಮೇಲ್ಭಾಗದಲ್ಲಿ ನೆಲೆಗೊಂಡಿರುವುದರಿಂದ ಇವು ನೀರಿನಲ್ಲಿ ಇದ್ದಾಗಲೂ ನೋಡಬಹುದಾದ ಸಾಮರ್ಥ್ಯವನ್ನು ಹೊಂದಿವೆ. ಇವು ನೀರಿನಲ್ಲಿ ಧುಮುಕಿದಾಗ ಇವುಗಳ ಕಿವಿ ಮತ್ತು ಮೂಗಿನ ಒಳ್ಳೆಗಳು ಸ್ವಯಂಚಾಲಿತವಾಗಿ ಮುಚ್ಚಲ್ಪಡುತ್ತವೆ. ಹಿಪೋಪೋಟಮಸ್ಗಳು 1 ಗಂಟೆಗೆ 13 ಕಿಲೋಮೀಟರ್ನಷ್ಟು ವೇಗದಲ್ಲಿ ಈಜುತ್ತವೆ. ಕಾಲುಗಳು ಜಾಲಪಾದಗಳನ್ನು ಹೊಂದಿದ್ದು ಮತ್ತು ಅವು ಚಿಕ್ಕದಾಗಿದ್ದರೂ ನದಿಗಳು ಮತ್ತು ಸರೋವರಗಳ ಮೂಲಕ ಚಲಿಸುವಷ್ಟು ಶಕ್ತಿಯುತವಾಗಿವೆ. ಇವು ನೀರಿನಲ್ಲಿ ಮುಳುಗಿದಾಗ 5 ನಿಮಿಷಗಳವರೆಗೆ ನೀರಿನ ಅಡಿಯಲ್ಲಿ ತಮ್ಮ ಉಸಿರನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಇವುಗಳ ಚರ್ಮದ ಲೋಳಿಯ ಗ್ರಂಥಿಗಳು ಕೆಂಪು ವರ್ಣದ್ರವ್ಯ ಎಣ್ಣೆಯುತ ಪರದೆಯನ್ನು ಸ್ರವಿಸುತ್ತವೆ. ಈ ದ್ರವವು ರಕ್ತ ಮತ್ತು ಬೆವರಿನ ಮಿಶ್ರಣವಾಗಿದೆ ಎಂದು ಭಾವಿಸಲಾಗಿತ್ತು ಮತ್ತು ಇದಕ್ಕೆ ರಕ್ತದ ಬೆವರು ಎಂಬ ಅಡ್ಡ ಹೆಸರು ನೀಡಲಾಯಿತು. ಈ ದ್ರವವು ಹಿಪೋಸೂಡೋರಿಕ್ ಆಮ್ಲ ಮತ್ತು ನಾರ್ಹಿ ಸೂಪೋಡೋರಿಕ್ ಆಮ್ಲದ ಸಂಯೋಜನೆ ಎಂದು ಈಗ ತಿಳಿದು ಬಂದಿದೆ. ಈ ಸಂಯುಕ್ತಗಳು ಸೂರ್ಯನಿಂದ ನೇರಳೆನಿಧಿತ ಕಿರಣಗಳನ್ನು ಹೀರಿಕೊಳ್ಳುವ ಮೂಲಕ ಚರ್ಮವನ್ನು ರಕ್ಷಿಸುತ್ತವೆ ಮತ್ತು ರೋಗವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಯತೊಡಗುತ್ತದೆ. ಶ್ರವಿಸುವಿಕೆಯು ಬಣ್ಣರಹಿತವಾಗಿ ಹೊರಹೊಮ್ಮುತ್ತದೆ ಮತ್ತು ಸೂರ್ಯನಿಗೆ ಒಡ್ಡಿಕೊಂಡ ಕೂಡಲೇ ಕೆಲವು ನಿಮಿಷಗಳಲ್ಲಿ ಕಿತ್ತಳೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇವು ಸಸ್ಯಾಹಾರಿಗಳಾಗಿದ್ದು ಹುಲ್ಲು ಬಿದ್ದ ಹಣ್ಣು ಕಬ್ಬು ಮತ್ತು ಜೋಳವನ್ನು ತಿನ್ನಲು ಇಷ್ಟಪಡುತ್ತವೆ. ಇವು ಕೇವಲ 1 ರಾತ್ರಿಯಲ್ಲಿ 75 ಪೌಂಡ್ಗಳಷ್ಟು ಅಂದರೆ ಹುಲ್ಲಿನ ದೊಡ್ಡ ಪ್ರಮಾಣದ ಸಸ್ಯವರ್ಗವನ್ನು ಸೇವಿಸಬಹುದು. ಇವು ಬೃಹತ್ ಪ್ರಮಾಣದಲ್ಲಿದ್ದರೂ ಮನುಷ್ಯರಿಗಿಂತ ವೇಗವಾಗಿ ಓಡಬಲ್ಲವು. ಇವು ಸಿಂಹದ ಗರ್ಜನೆಯಂತೆ ದೊಡ್ಡ ಶಬ್ದವನ್ನು ಉಂಟು ಮಾಡುತ್ತವೆ. ಇವುಗಳ ಹತ್ತಿರದ ಸಂಬಂಧಿಗಳು ತಿಮಿಂಗಿಲಗಳು ಮತ್ತು ಡಾಲ್ಫಿನ್ಗಳು. ಹಿಪೋಪೋಟಮಸ್ಗಳ ದಂತಗಳು ನಿರಂತರವಾಗಿ ಬೆಳೆಯುತ್ತವೆ. ಬೇಟೆಗಾರರು ಇವುಗಳ ದಂತಗಳಿಗೆ

0: ಇವುಗಳನ್ನ ಕೊಲ್ಲುತ್ತಾರೆ. ಹಿಪೋಪೋಟಮಸ್ಗಳು ಹಿಂಡಿನಲ್ಲಿ ಪ್ರಬಲ ಗಂಡು ಹಿಪೋಪೋಟಮಸ್ ನೇತೃತ್ವವನ್ನ ವಹಿಸುತ್ತದೆ. ತನ್ನ ಪ್ರದೇಶದಲ್ಲಿ ವಣ್ಣುಗುವವರ ಮತ್ತು ಪ್ರತಿಸ್ಪರ್ಧಿ ಗಂಡುಗಳ ವಿರುದ್ಧ ಹೋರಾಡಿ ನದಿಯ ದಂಡೆಯ ಮೇಲಿರುವ ತನ್ನ ವಿಸ್ತಾರವಾದ ಪ್ರದೇಶವನ್ನು ಕಾಪಾಡಿಕೊಳ್ಳುತ್ತದೆ. ಇವು ಉದ್ದವಾದ ದಂತಗಳನ್ನು ಬಹಿರಂಗಪಡಿಸಲು ತನ್ನ ಅಗಾಧವಾದ ಬಾಯಿಯನ್ನು ಬಳಸುತ್ತದೆ ಮತ್ತು ತೆರೆಯತೊಡಗುತ್ತದೆ. ಪ್ರಮುಖ ಗಂಡು ಹಿಪೋಪೋಟಮಸ್ ಇನ್ನೊಂದು ಗಂಡು ಹಿಪೋಪೋಟಮಸ್ ಅನ್ನು ಎದುರಿಸಲು ಸಾಧ್ಯವಾಗಿದ್ದರೆ ಎರಡು ಹಿಪೋಪೋಟಮಸ್ಗಳು ಸೇರಿ ಆಗಾಗ ಹೋರಾಡುತ್ತವೆ. ಇದು ಇವುಗಳ ಮಾರಣಾಂತಿಕ ಗಾಯಗಳಿಗೆ ಕಾರಣವಾಗುತ್ತದೆ. ಕೆಲವೊಮ್ಮೆ ಪ್ರಬಲವಾದ ಗಂಡು ಇತರೆ ಗಂಡುಗಳನ್ನು ತಮ್ಮ ಪ್ರದೇಶದಲ್ಲಿ ಪ್ರವೇಶಿಸಲು ಅನುಮತಿಸಿದರೂ ಇಂದಿನಲ್ಲಿರುವ ಹೆಣ್ಣು ಹಿಪೋಪೋಟಮಸ್ಗಳ ಜೊತೆ ಸಂತಾನೋತ್ಪತ್ತಿಗಾಗಿ ಇತರೆ ಗಂಡು ಹಿಪೋಪೋಟಮಸ್ಗಳು ಚೆನ್ನಾಗಿ ವರ್ತಿಸಬೇಕು. ಹಿಪೋಪೋಟಮಸ್ಗಳು ಹೊಸ ಪ್ರದೇಶವನ್ನು ಸಮೀಪಿಸಿದಾಗ ಇವು ನಿಂತು ತಮ್ಮ ಹಿಂಬದಿಯಿಂದ ಗಾಳಿಯಲ್ಲಿ ಸಗಡಿ ಮತ್ತು ಮೂತ್ರವನ್ನು ಬಿಡುಗಡೆ ಮಾಡುತ್ತದೆ. ಅಪರಿಚಿತ ಗಡಿಯ ಸುತ್ತಲೂ ಮಲವನ್ನು ಚದುರಿಸಲು ಬಾಲವನ್ನು ಅತ್ಯಂತ ಜೋರಾಗಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಅಡ್ಡವಾಗಿ ಅಲಗಾಡಿಸಿ ಮಲವನ್ನು ಬಿಡುತ್ತದೆ. ಗಂಡು ಹಿಪೋಗಳು ಸಾಮಾನ್ಯವಾಗಿ ನೀರಿನಿಂದ ಹೊರಬರುತ್ತದೆ. ತೀರದ ಉದ್ದಕ್ಕೂ ಅವುಗಳ ಮೇಯುವ ಹಾದಿಗಳಲ್ಲಿ ಸಗಣಿಯನ್ನು ಹರಡಿಸಿ ತಮ್ಮ ಜಾಗಗಳನ್ನು ಗುರುತು ಮಾಡಿಬಿಡುತ್ತವೆ. ಗಂಡು ಹಿಪೋಗಳು ಬಹುಪತಿತ್ವವನ್ನು ಹೊಂದಿವೆ. ಅಂದರೆ ಒಂದು ಗಂಡು ಹಿಪೋಪೋಟಮಸ್ ಸಾಮಾಜಿಕ ಗುಂಪಿನಲ್ಲಿ ಹಲವಾರು ಹೆಣ್ಣುಗಳೊಂದಿಗೆ ಸಂಗಾತಿಯಾಗುತ್ತದೆ. ಸಂತಾನೋತ್ಪತ್ತಿಯು ಕಟ್ಟುನಿಟ್ಟಾಗಿ ಕಾಲಯೋಚಿತವಲ್ಲದಿದ್ದರೂ ಗರ್ಭಧಾರಣೆಯು ಸಾಮಾನ್ಯವಾಗಿ ಫೆಬ್ರವರಿ ಮತ್ತು ಆಗಸ್ಟ್ ತಿಂಗಳ ನಡುವೆ ಸಂಭವಿಸುತ್ತದೆ ಮತ್ತು ಜನನಗಳು ಸಾಮಾನ್ಯವಾಗಿ ಮಳೆಗಾಲದಲ್ಲಿಯೇ ಅಕ್ಟೋಬರ್ ಮತ್ತು ಏಪ್ರಿಲ್ ತಿಂಗಳ ನಡುವೆ ಸಂಭವಿಸುತ್ತದೆ. ಸಂಗಾತಿಯನ್ನ ಹುಡುಕುವಾಗ ಪ್ರಬಲವಾದ ಗಂಡು ಹಿಪೋಗಳು ವಿಶ್ರಾಂತಿ ಅಥವಾ ಮೇಯಿಸುವ ಹಿಂಡಿನ ಮೂಲಕ ಅಲೆದಾಡುತ್ತದೆ. ಹಿಂಡಿನ ದಾಳಿಯಲ್ಲಿ ಹೆಣ್ಣು ಹಿಪೋಗಳು ಅವನ್ನ ಕಾಪಾಡಿ ಸಾಮಾನ್ಯವಾಗಿ ವಿಧಿಯನ್ನಾಗಿ ವರ್ತಿಸುತ್ತದೆ. ವಿಧಿಯ ಗಂಡು ಹಿಪೋಗಳು ಗುರಿಯು ಶಾಖದಲ್ಲಿ ಹೆಣ್ಣನ್ನ ಹುಡುಕುವುದು. ಹುಡುಕಿದ ನಂತರ ಸಂಗಾತಿ ಜೊತೆ ಇವುಗಳ ಪ್ರಣಯ ಆರಂಭವಾಗುತ್ತದೆ. ಗಂಡು ಹೆಣ್ಣು ಹೆಣ್ಣಿನಿಂದ ಹೊರಗೆ ತಳ್ಳುವ ಮೂಲಕ ಅಪಹಾಸ್ಯ ಮಾಡುತ್ತದೆ. ಹೆಣ್ಣು ಹಿಪೋಗಳು ಆಳವಾದ ನೀರಿನಲ್ಲಿ ಹಿಂಬಾಲಿಸುತ್ತದೆ. ನಂತರ ನೀರಿನಲ್ಲಿ ಗಂಡು ಹೆಣ್ಣು ಕೂಡಿ ಮಿಲನ ಕ್ರಿಯೆ ತೊಡಗುತ್ತವೆ. ಇವುಗಳ ಗರ್ಭಧಾರಣೆಯು 230 ದಿನಗಳವರೆಗೆ ಇರುತ್ತದೆ. ಒಂದು ಮಗು ಮಾತ್ರ ಜನಿಸುತ್ತದೆ. ಸಿಂಹಗಳು, ಚಿರತೆಗಳು, ಮೊಸಳೆಗಳು ಮತ್ತು ಗಂಡು ಹಿಪೋಮೋಟಮಸ್ಗಳ ವಿರುದ್ಧ ತಾಯಿ ಮಗುವನ್ನು ರಕ್ಷಿಸುತ್ತಾಳೆ. ಶಿಶುಗಳು 1 ವರ್ಷ ಪೂರ್ತಿ ಹಾಲನ್ನು ಕುಡಿಯುತ್ತವೆ. ಆದರೆ ಇವು ಹುಟ್ಟಿದ ಕೆಲವು ವಾರಗಳ ನಂತರ ಹುಲ್ಲನ್ನು ತಿನ್ನಲು ಶುರು ಮಾಡುತ್ತವೆ. ಇವು ಕಾಡಿನಲ್ಲಿ 45 ವರ್ಷಗಳವರೆಗೆ ವಾಸಿಸುತ್ತವೆ. ಇವು ನೀರಿನಲ್ಲಿ ಮಲವಿಸರ್ಜನೆ ಮಾಡುವುದರಿಂದ ಅವುಗಳ ಸಗಣಿ ಆಹಾರ ಸರಪಳಿಗಳಿಗೆ ಅಗತ್ಯವಾದ ಮೂಲಭೂತ ಅಂಶಗಳನ್ನು ಒದಗಿಸುತ್ತದೆ. ಸಣ್ಣ ಸೂಕ್ಷ್ಮಾಣು ಜೀವಿಗಳು ಇದನ್ನು ತಿನ್ನುತ್ತವೆ ಮತ್ತು ನಂತರ ದೊಡ್ಡ ಪ್ರಾಣಿಗಳು ಆ ಜೀವಿಗಳನ್ನು ತಿನ್ನುತ್ತವೆ. ಕಾಡುಗಳಲ್ಲಿ ಹಿಪೋಪೋಟಮಸ್ಗಳು ಸಸ್ಯವರ್ಗದ ಮೂಲಕ ಹಾದಿಗಳನ್ನು ಮಾಡುತ್ತವೆ. ಈ ಹಾದಿಗಳನ್ನು ಇತರೆ ಪ್ರಾಣಿಗಳು ಕಾಡಿನಲ್ಲಿ ನಡೆದಾಡಲು ಬಳಸಬಹುದು. ಇವುಗಳ ಅಚ್ಚುಮೆಚ್ಚಿನ ಆಹಾರವು ಹುಲ್ಲು ಆಗಿರುವುದರಿಂದ ಇವು ಹುಲ್ಲುಗಳನ್ನ ಸಣ್ಣ ಗಾತ್ರ ಆಗುವವರೆಗೂ ತಿನ್ನುತ್ತವೆ. ಹಿಪೋಪೋಟಮಸ್ಗಳು ಆಫ್ರಿಕಾ ಪರಿಸರ ವ್ಯವಸ್ಥೆಯ ಪ್ರಮುಖ ಭಾಗವಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗತ್ತಿನ 3ನೇ ಅತಿ ದೊಡ್ಡ ಭೂಸಸ್ತನಿ ಹಿಪೋಪೋಟಮಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗತ್ತಿನ 3ನೇ ಅತಿದೊಡ್ಡ ಭೂಸಸ್ತನಿ ಹಿಪೋಪೋಟಮಸ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ.
2: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
3: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
2: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
3: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಇನ್ನು ಮುಂದೆ ಕೇಳಿ ಬರೋಣ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುನಾಳೋ ಬಾವಿಡಕೆ ಕಾರ್ಯಕ್ರಮ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಪ್ರಪಂಚದಾದ್ಯಂತ ಒಬೆರಾಯ್ ಹೋಟೆಲ್ಸು ಬಹಳ ಪ್ರಸಿದ್ಧವಾದಂಥದ್ದು. ಒಬೆರಾಯ್ ಹೋಟೆಲ್ ಸಿಗುವಂತಹ ಸೌಕರ್ಯಗಳು ಜಗತ್ತಿನ ಯಾವ ಅಂತಾರಾಷ್ಟ್ರೀಯ ಹೋಟೆಲ್ಗಳಿಗೂ ಕಮ್ಮಿ ಇಲ್ಲ. ಆದ್ರೆ ಹೋಟೆಲ್ಗಳು ಹೇಗೆ ಸೃಷ್ಟಿಯಾದವು ಅನ್ನೋದು ಮಾತ್ರ ಅದ್ಭುತ ರೋಮಾಂಚಕವಾದಂತ ಕಥೆ ಅದು. ರಾಯ್ ಬಹದ್ದೂರ್ ಮೋಹನ್ ಸಿಂಗ್ ಒಬೆರಾಯ್ ಈ ಪಾಕಿಸ್ತಾನದಲ್ಲಿರುವಂತಹ ಪಂಜಾಬದ ಭಾಗದಲ್ಲಿ 1898 ಹುಟ್ಟಿದ್ರು. ಅವರು 6 ತಿಂಗಳವರಿದ್ದಾಗ ಅವ್ರ ತಂದೆ ಕಾಲ ಆದ್ರಂತೆ, ಬಡತನ ಬೆನ್ ಹತ್ಬಿಡ್ತು. ಪ್ರಾಥಮಿಕ ಶಿಕ್ಷಣವನ್ನು ರಾವಲ್ಪಿಂಡಿಯಲ್ಲಿ ಮುಗಿಸಿ ಕಾಲೇಜ್ ಶಿಕ್ಷಣನ ಲಾಹೋರಲ್ಲಿ ಮಾಡಿದರು. ಆಗ ಲಾಹೋರಲ್ಲಿ ಭಾರೀ ಪ್ರಮಾಣದ ಪ್ಲೇಗ್ ಬಂತಂತೆ. ಊರಲ್ಲಿ ಯಾರೂ ಇರೋಂಗಿಲ್ಲ, ಎಲ್ಲಿ ಹೋದಿರ್ಬೇಕು? ಈ ಹುಡುಗ ರಾಯ್ ಬಹದ್ದೂರ್ ಮೋಹನ್ ಸಿಂಗ್ ಒಬೆರಾಯ್ ಲಾಹೋರ್ ಬಿಟ್ಟು ಶಿಮ್ಲಾಗೆ ಬಂದರು ತನ್ನ ಭವಿಷ್ಯ ಆರಿಸ್ಬೇಕು ಅಂತ. ಶಿಮ್ಲಾ ಆವಾಗ ಈ ಬ್ರಿಟಿಷ್ ಅಧಿಕಾರಿಗಳಿಗೆ ಬೇಸಿಗೆಯಲ್ಲಿ ವಿಹಾರ ಸ್ಥಳ ಅದು, ಅಲ್ಲೇ ಇರಬೇಕು. ಅದಕ್ಕೆ ಆಲ್ ವೈಸ್ರಾಯ್ಸ್ ಎಲ್ಲ ಅಲ್ಲೇ ಇರ್ತಾ ಇದ್ರು. ಈಗ ಅದು ರಾಷ್ಟ್ರಪತಿ ನಿವಾಸ ಅಂತ ಕರೀತಾರೆ ಅಲ್ಲಿ. ಒಬೆರಾಯ್ ಜೇಬಲ್ಲಿ ಒಂದು ಪೈಸ ಇಲ್ಲ. ಶಿಮ್ಲಾಕ್ಕೆ ಹೋದರು, ಒಂದು ಯಾವುದೋ ಹೋಟೆಲ್ ಸೆಸಿಲ್ ಹೋಟೆಲ್ ಅಂತ ಒಂದು ಹೋಟೆಲು, ಆ ಮಾಲೀಕರು ಬೇಡ್ಕೊಂಡ್ರು ಏನಾದರೂ ಒಂದು ಆಹಾರ ಕೊಡಿ, ಕೆಲಸ ಕೊಡಿ, ನಾನು ಮಾಡ್ತೀನಿ ಅಂದರು. ತಿಂಗಳಿಗೆ 50 ರೂಪಾಯಿ ಸಂಬಳದ ಮೇಲೆ ಕೆಲಸಕ್ಕೆ ಸೇರಿಕೊಂಡ್ರು. ನೆಲ ಒರೆಸೋದ್ರಿಂದ ಹಿಡಿದು ಟೇಬಲ್ ಒರೆಸೋವರೆಗೂ ಕೆಲಸ. ಪರಿಶ್ರಮ ಪ್ರಾಮಾಣಿಕತೆ ಮಾಡಿ ಮಾಡಿ ಮಾಲೀಕರ ಮೆಚ್ಚುಗೆಗೆ ಪಾತ್ರ ಆದರು. ಅವ್ರದ್ದು ವಿಶೇಷ ಏನಂದರೆ, ಹೇಳಿದ ಕೆಲಸ ಅಷ್ಟೇ ಮಾಡೋದಲ್ಲ, ತಾವೇ ಮುಂದಾಲೋಚನೆಯಿಂದ ಏನೇನು ಮಾಡಿದರೆ ಹೋಟೆಲ್ ಒಳ್ಳೇದಾಗ್ತದೆ ಅಂತ ಮೈ ಮೇಲೆ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದ್ರಂತೆ. ಆ ಹೊತ್ತಿಗೆ ಇನ್ನೊಬ್ಬ ವ್ಯಕ್ತಿ ಕ್ಲಾರ್ಕ್ ಅನ್ನೋನು ಶಿಮ್ಲಾದಲ್ಲಿ ಒಂದು ಕ್ಲಾರ್ಕ್ ಹೋಟೆಲ್ ಅಂತ ತೆಗೆದ. ಇವನು ಕರ್ಕೊಂಡು ಹೋದ, ಬಾಪ ನನ್ನ ಜೊತೆ ಕೆಲಸ ಮಾಡು ಅಂತ. ಹೋಟೆಲ್ ಕಟ್ಟೋದು ನಿಭಾಯಿಸೋದು ಎಲ್ಲ ಕೆಲಸವನ್ನು ಸರಿಯಾಗಿ ಮನಸ್ಸಿಟ್ಟು ಕಲಿತರು ಒಬೆರಾಯ್. ಮುಂದೆ ಕ್ಲಾರ್ಕು ಶಿಮ್ಲಾ ಬಿಟ್ಟು ಬೇರೆ ಕಡೆ ದಿಲ್ಲಿಗೆ ಹೋಗ್ತೀನಿ ಅಂದಾಗ ಹೋಟೆಲ್ ಮಾರಬೇಕು ಅಂದ. ಹೇಗೂ ಮಾರ್ತೀನಿ, ನೀನೇ ತೊಗೊಂಬಿಡಪ್ಪ ಅಂತ ಒಬೆರಾಯ್ ಹೇಳ್ದ. ದುಡ್ಡು ಏನೋ ಮಾಡಿ ಎಷ್ಟಿತ್ತೋ ಕೊಟ್ಟರು, ದುಡ್ಡು ಕಮ್ಮಿ ಬಿತ್ತು. ಇನ್ನ ಗಮನಿಸ್ಬೇಕು ಸ್ನೇಹಿತರೆ ಹೇಗಿರ್ತದೆ ಜೀವನ ಅಂತ. ಒಬೆರಾಯ್ ಹೆಂಡತಿ ಹೇಳಿದರು, ದುಡ್ಡು ಕಮ್ಮಿ ಬಂತು ಅಂತ ಹೋಟೆಲ್ ಬಿಡಬೇಡಿ, ನಾನು ಕೊಡ್ತೀನಿ ಅಂತ ಕೊರಳಲ್ಲಿ ಹಾಕಿದ ಮಂಗಳಸೂತ್ರ ತೆಗೆದು ಕೊಟ್ಲು. ಅದನ್ನು ಮಾರಿ ಆ ಹೋಟೆಲ್ ಕೊಂಡ್ಕೊಂಡ್ರಂತೆ. ಆ ನಂತರ ಆ ತಾಯಿ ಕೃಪೆನೋ ಅಥವಾ ತ್ಯಾಗನೋ ಗೊತ್ತಿಲ್ಲ, ಹಿಂತಿರುಗಿ ನೋಡಲಿಲ್ಲ ಒಬೆರಾಯ್. ಕಲ್ಕತ್ತಾದ ಗ್ರ್ಯಾಂಡ್ ಹೋಟೆಲ್ ಕೊಂಡ್ಕೊಂಡ್ರು. ಈಗ ಹಲವಾರು ದೇಶಗಳಲ್ಲಿ ಅತ್ಯುತ್ತಮ ಹೋಟೆಲ್ಗಳನ್ನು ಮಾಡಿದ್ದಾರೆ, ರೆಸಾರ್ಟ್ ನಡೆಸ್ತಾರೆ. ಈಗ ಒಬೆರಾಯ್ ಸಂಸ್ಥೆಯಲ್ಲಿ ಸುಮಾರು 12,000 ಜನ ಕೆಲಸ ಮಾಡ್ತಾರೆ. ಕೊನೆಗೆ ರಾವ್ ಬಹದ್ದೂರ್ ಮೋಹನ್ ಸಿಂಗ್ ಒಬೆರಾಯ್ ತಮ್ಮ 103ನೇ ವಯಸ್ಸಿಗೆ ನಿಧನರಾದರು. ಜೇಬಿನಲ್ಲಿ 1 ರೂಪಾಯಿ ಇಲ್ಲದಂಥ ಹುಡುಗ ಈ ಎತ್ತರದ ಮಟ್ಟವನ್ನು ಮುಟ್ಟಿದ್ದು ಅತ್ಯಂತ ಅದ್ಭುತವಾದ ಸುರಮ್ಯವಾದ ಕಥೆ ಇದು. ಒಂದು ಘಟನೆ ನನ್ನ ನೆನಪಿದೆ, ಅವ್ರಿಗೆ 100ನೇ ವರ್ಷ ಇದ್ದಾಗ ಡೆಲ್ಲಿಯಲ್ಲಿ ಒಂದು ಹೋಟೆಲಲ್ಲಿ ಒಬೆರಾಯ್ ಹೋಟೆಲಲ್ಲೇ ಸಂದರ್ಶನ ಇಟ್ಟಿದ್ರು. ಟೆಲಿವಿಷನ್ ಇಂಟರ್ವ್ಯೂ ಆಗ್ತಾ ಇತ್ತು. ಆ ಹುಡುಗಿ ಕೇಳಿದ್ದು ಇಂಟರ್ವ್ಯೂ ಮಾಡೋಳು, ಸರ್ ನೀವು ಸಣ್ಣವರಿದ್ದಾಗ ತುಂಬ ಬಡತನ ಇತ್ತು, ಇಷ್ಟೊಂದು ಶ್ರೀಮಂತಿಕೆ ಇದೆ, ದೊಡ್ಡ ಸಾಧನೆ ಆಗಿದೆ, ಪ್ರಪಂಚದ ಎಲ್ಲ ಕಡೆಗೂ ನಿಮ್ಮ ಹೋಟೆಲ್ಗಳಿದ್ದಾವೆ, ಶ್ರೀಮಂತಿಕೆ ಅಂತೂ ಬೇಕಾದ

ಸಂತೋಷ ಬಂದ್ಬಿಟ್ಟಿದೆ. ನಿಜವಾಗ್ಲೂ ಹೇಳಿ, ನಿಮ್ಮ ಜೀವನದಲ್ಲಿ ಅತ್ಯಂತ ತೃಪ್ತಿ ಸಮಾಧಾನ ಇದ್ದದ್ದು ಯಾವಾಗ? ಬಾಲ್ಯದಲ್ಲೋ ಈಗೋ? ಅಭಿರಾಯ ಕೊಟ್ಟ ಉತ್ತರ ಅಸಾಮಾನ್ಯವಾದಂಥ ಉತ್ತರ, ನಮಗೆಲ್ಲ ಅತ್ಯಂತ ಬೋಧಕವಾದಂಥ ಉತ್ತರ. ಆತ ಹೇಳಿದು, ನಾನು ಬಡವನಾಗಿದ್ದಾಗಲೇ ಸಂತೋಷವಾಗಿದ್ದೆ, ಯಾಕಂದರೆ ಬಡತನ ಇದ್ದರೂ ನನ್ನ ಜೊತೆಗೆ ಅತ್ಯಂತ ಪ್ರಿಯಳಾದ ಪತ್ನಿ ಇದ್ಲು, ಮಕ್ಕಳು ಎಲ್ಲರೂ ಜೊತೆಗೆ ಇರ್ತಾ ಇದ್ವಿ. ಅವರ ಪ್ರೇಮದಲ್ಲಿ ಕಷ್ಟ ಗೊತ್ತೇ ಆಗಲಿಲ್ಲ ನನಗೆ. ನನ್ನ ಮಗ ಅಪಘಾತದಲ್ಲಿ ತೀರ್ಕೊಂಡ, ಇನ್ನೊಬ್ಬ ಅಸ್ತಮಾ ರೋಗಕ್ಕೆ ಬಲಿಯಾಗಿ ಹೋದ, ನನ್ನ ಹೆಂಡತಿ, ನನ್ನ ಜೀವದ ಆಧಾರವಾಗಿದ್ದಂಥ ಹೆಂಡತಿ ನನ್ನನ್ನು ಬಿಟ್ಟು ಹೋಗಿ ಭಗವಂತನ ಪಾದ ಸೇರ್ಕೊಂಡ್ಬಿಟ್ಲು. ಇನ್ನೊಬ್ಬ ಮಗ ಇದೇ ಕೆಲಸದಲ್ಲಿದ್ದಾನೆ, ಯಾವ್ಯಾವ ದೇಶದಲ್ಲಿ ಸುತ್ತಾಡ್ತಾನೋ, ವರ್ಷಕ್ಕೊಮ್ಮೆ ನೋಡಿದರೆ ಹೆಚ್ಚು. ನಾನು ಏಕಾಂಗಿಯಾಗಿ ಹೋಗಿದ್ದೇನೆ. ಈಗ ಯಾವುದೇ ಹೋಟೆಲ್ಗೆ ಹೋದರೆ ಚೇರ್ಮನ್ ಅಂತಾರೆ, ದೊಡ್ಡ ಕೊಠಡಿ ಕೊಡ್ತಾರೆ, ಎಲ್ಲ ಅನುಕೂಲಗಳು ಮಾಡಿಕೊಡ್ತಾರೆ. ಆದರೆ ಪ್ರೀತಿ ನಗು ಅಲ್ಲ ಅದು, ಪ್ಲಾಸ್ಟಿಕ್ ನಗು, ಚೇರ್ಮನ್ ಅಂತ ನಗ್ತಾರೆ. ನನಗೆ ಆತ್ಮೀಯವಾದ ನಗು, ನೋಡಿ ಎಷ್ಟೋ ವರ್ಷ ಆದಂಗಾಗಿದೆ, ನಾನು ಬಡತನ ಇದ್ದಾಗಲೇ ಚೆನ್ನಾಗಿದ್ದೆ ಅಂತ. ಭಗವಂತನ ರೀತಿಯೇ ವಿಚಿತ್ರವಾದದ್ದು ಸ್ನೇಹಿತರೆ. ಒಂದನ್ನು ಕೊಡುವಾಗ ಇನ್ನೊಂದನ್ನು ಕಿತ್ಕೋತಾನೆ. ಎಲ್ಲವನ್ನು ಕೊಟ್ಟುಬಿಟ್ರೆ ನಾವೇ ದೇವರಾಗಿ ಬಿಡ್ತೀವಲ್ವಾ, ಮರ್ತೆ ಬಿಡ್ತೀವಲ್ವಾ? ಒಬೆರಾಯನ ಮಾತು ನೆನಪಿರಬೇಕು, ಶ್ರೀಮಂತಿಕೆನೆ ಜೀವನದ ಪರಮ ಉದ್ದೇಶ ಅನ್ನುವಾಗ ನೆನೆಸ್ಕೋಬೇಕು. ಆತ ಹೇಳ್ತಾನೆ, ನನ್ನ ಪರಿವಾರದವರ ಪ್ರೀತಿ ಇದ್ದಾಗ ಸಂತೋಷವಾಗಿದ್ದೆ ಹೊರತಾಗಿ ದುಡ್ಡಿದ್ದಾಗ ಆಗಲಿಲ್ಲ ಅನ್ನುವಂಥದ್ದು. ದುಡ್ಡನ್ನೇ ಜೀವನದ ಪರಮ ಗುರಿ ಅಂದವರಿಗೆ ಈ ಮಾತು ಆಗಾಗ ನೆನಪಾಗ್ತಿರ್ಬೇಕು ಅಂತ ಅನ್ಸುತ್ತೆ.

0: ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರ ಅವರು ಪ್ರಸ್ತುತಪಡಿಸಿದ ಕರುನಾಳು ಬಳಿಕೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292911.
1: ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ

0: ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ರವರು ಹಾಡಿರುವ ಹಾಡುಗಳನ್ನು.

0: ಇದುವರೆಗೂ ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮರವರು ಹಾಡಿರುವ ಹಾಡುಗಳನ್ನು ಹಾಡುವಸೆ ಕಾರ್ಯಕ್ರಮದಲ್ಲಿ ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
2: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
3: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೇ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲ್ಯಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೆ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
0: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ: ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
2: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930 ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾರ್ಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
1: ಒಂದು ಚಿಕ್ಕ ನೈಜ ಕಥೆ: ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಆಮಿಷಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆ್ಯಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
3: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ

0: ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುಯಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
1: ಅಂತಿಮ ಸಂದೇಶ ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ.

0: ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವು ಬಿತ್ತರಗೊಂಡಿತು. ಇನ್ನು ಮುಂದೆ ಕೇಳಿಬರೋಣ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಕಳೆದ 5 ದಶಕಗಳಿಂದ ನಾಟಕ ಕಲಿಸುತ್ತಾ ಬರುತ್ತಿರುವ ಅನುಭವ ಹಾಗೂ ಬಣ್ಣದ ಬದುಕಿನ ಸಾರ್ಥಕ ಪಯಣ ಕುರಿತು ಸರಗೂರು ತಾಲೂಕು ಆಗತೂರು ಗ್ರಾಮದ ಶ್ರೀಯುತ ಚಿಕ್ಕನಾಯಕರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ವೃತ್ತಿ ಸಂತೃಪ್ತಿ
2: ಕಾಯಕವೇ ಕೈಲಾಸ.
1: ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
2: ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
1: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
2: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
1: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ವೃತ್ತಿ ಸಂತೃಪ್ತಿ.
0: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜಗತ್ತಿನಲ್ಲಿ ಸಾವಿರಾರು ವೃತ್ತಿಗಳಿವೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಬೆಲೆ ಇದೆ. ಆದರೆ ಹಗಲನ್ನು ರಾತ್ರಿಯಾಗಿಸಿ ತನ್ನ ನೋವನ್ನು ಮರೆತು ಪರರ ಮುಖದಲ್ಲಿ ನಗು ಮೂಡಿಸುವ ಕಲಾವಿದನ ಬದುಕು ಇದೆಯಲ್ಲ, ಅದು ಕೇವಲ ಒಂದು ವೃತ್ತಿಯಲ್ಲ, ಅದೊಂದು ಅದ್ಭುತವಾದ ಜೀವನ ಪ್ರೀತಿ. ಇವತ್ತು ನಮ್ಮ ಜೊತೆಗಿದ್ದಾರೆ. ದಶಕಗಳಿಂದ ರಂಗಭೂಮಿಯ ಮೇಲೆ ಬಣ್ಣ ಹಚ್ಚಿ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸುತ್ತಾ ನಾಟಕಗಳ ವೇದಿಕೆಗಳ ಮೇಲೆ ತಮ್ಮ ಧ್ವನಿಯ ಮೂಲಕ ಸಾವಿರಾರು ಸಂಜೆಗಳನ್ನು ಸ್ಮರಣೀಯವಾಗಿಸಿದ ಒಬ್ಬ ಅಪ್ಪಟ ಕಲಾವಿದರು. ಹಣ ಹಂತಸ್ತಿಗಿಂತ ಹೆಚ್ಚಾಗಿ ವೃತ್ತಿ ಸಂತೃಪ್ತಿ ಮತ್ತು ಜನರ ಪ್ರೀತಿಯೇ ಜೀವನದ ದೊಡ್ಡ ಆಸ್ತಿ ಎಂದು ನಂಬಿದವರು ಇವರು. ಬನ್ನಿ ಇವತ್ತು ಅವರ ಒಂದು ಕಲಾಪಯಣದ ಏಳುಬೀಳುಗಳು ಮತ್ತು ಈ ವೃತ್ತಿ ಅವರಿಗೆ ನೀಡಿದ ಒಂದು ಅಪಾರವಾದ ತೃಪ್ತಿಯ ಬಗ್ಗೆ ಮಾತನಾಡೋಣ. ಸರ್, ಪ್ರಥಮವಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್,
4: ಸ್ವಾಗತ.
3: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುವವರಿಗೆ ಮಾಡಿಕೊಡೋದಾದ್ರೆ.
4: ಚಿಕ್ಕನಾಯಕರು ಅಂತ ನಮ್ಮ ಹೆಸರು, ಮರಿನಾಯಕರು ಅಂತ ನಮ್ಮ ತಾಯಿ ಹೆಸರು, ಪುಡಿಸಿದಮ್ಮ ಅಂತ ನಮ್ಮದು. ಇಲ್ಲೇ ಸಹಸಿತವಾಗಿ ತಳಕುಳ ನಮ್ಮದು ಹಿಂದೆ ಕಾಲದಿಂದ.
3: ಸರ್, ಇಂದಿನ ಒಂದು ಕಾಲದಲ್ಲಿ ಜನರು ಒಂದು ಸ್ಥಿರವಾದ ಕೆಲಸದ ಬೆನ್ನನ್ನು ಹತ್ತುತ್ತಾರೆ. ಇಂತಹ ಸಂದರ್ಭದಲ್ಲಿ ನೀವು ಈ ಒಂದು ಅನಿಶ್ಚಿತತೆಯಿಂದ ಕೂಡಿದಂತಹ ಒಂದು ನಾಟಕ ವೃತ್ತಿಯನ್ನು, ಈ ಒಂದು ಕ್ಷೇತ್ರವನ್ನು ವೃತ್ತಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಾ. ಈ ಒಂದು ವೃತ್ತಿಯ ಬಗ್ಗೆ ನಿಮಗೆ ಏನು ಪ್ರೇರಣೆ ಸಿಕ್ತು ಈ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ಈ ವೃತ್ತಿಯನ್ನು ಹೇಗೆ ಕಲ್ತ್ರಿ ಅದ್ರ ಬಗ್ಗೆ ತಿಳಿಸೋದಾದರೆ?
4: ನಾವು ಅಂದರೆ ಹಾರ್ಮೋನಿ ಕಲಿಯೋದು ನಮ್ಮ ಅಣ್ಣ ಅವರು ಕನ್ನಡ ಪಾಠ ಮಾಡಿದರು. ಆವಾಗ ಹಾರ್ಮೋನಿ ತಂದರು, 90 ರೂಪಾಯಿಗೆ ಹಾರ್ಮೋನಿ ತಂದಿದ್ರು. ಆವಾಗ ನಾನು ಹಾರ್ಮೋನಿ ಕಲ್ತಿರಲಿಲ್ಲ, ಆವಾಗ ನಮ್ಮನೇ ಮಡಗ್ತಿದ್ರು. ನಾನು ಎತ್ತಿ ನುಡಿಸ್ತಾ ಇದ್ದೆ, ನಮ್ಮ ಗುರುಗಳು ನೋಡಿ ನೋಡಿ ನಾನು ಸದಾ ರೀತಿಯಿಂದ ಎತ್ತಿದ್ದು ನೋಡ್ಕೊಂಡು ನೋಡ್ಕೊಂಡು ಸದಾ ರೀತಿಯಿಂದ ಎತ್ತಿ ಮನೇಲಿ ತಗೋ ನುಡಿಸೋದು ಯಾರು ಬರಬಾರ್ದು ಹುಡುಗರು. ಆ ರೀತಿಯಾಗಿ ನಾನು ಬಾರಿಸೋದು ಕಲ್ತ್ಕೊಂಡು ಕಲ್ತಾಗ ಏನಾಗುತ್ತೆ, ಎಲ್ಲ ಕಲ್ತ ಮೇಲೆ ಸ್ವಲ್ಪ ಭಜನೆ ಸೆಟ್ಕೋದು, ಪುರಂದರ ದಾಸ ಕೀರ್ತನೆಗಳಿಗೆ ಹೋದು. ಆವಾಗ ಊರೆಲ್ಲ ಭಜನೆ ಮಾಡ್ತಾಯಿದ್ರು, ಅಲ್ಲಿ ವೃತ್ತಿ ಚೆನ್ನಾಗಿ ಸಿಕ್ತು ನಂಗೆ. ಎಲ್ಲ ಸರಸ್ವತಿ ನನಗೆ ಸ್ವಲ್ಪ ಒಲ್ದು ಪರವಾಗಿಲ್ಲ ಮಟ್ಟದಲ್ಲಿ ಜನ ಆಚರಿಸ್ತು. ಆವಾಗೇನಾಗೋಯ್ತು, ಒಬ್ಬ ಕಲಾವಿದರು ಅಂತಂದರೆ ಅವರು ಯಕ್ಷಗಾನ ನಾಟಕ ಮಾಡಿಸ್ತಿದ್ರು. ಯಕ್ಷಗಾನ ನಾಟಕ ಮಾಡಿಸಿದಾಗ ಆವಾಗ ನನ್ನ ಹಾರ್ಮೋನಿ ಬಾರಿಸ್ಕೊಡಿ ಬನ್ನಿ ಅಂತ ಕರೆದ್ರು. ಕರೆದಾಗ ಆಗ ನಾನು ಅಲ್ಲಿ ನೃತ್ಯ ಮಾಡಿ ಹಾರ್ಮೋನಿ ನುಡಿಸ್ಕೊ

0: ಕೊಟ್ಟು ಒಂದು ಎರಡು ಮೂರು ತಿಂಗ ನುಡಿಸಿ ಅವರು ಹೇಳೋದು, ನಾನು ನುಡಿಸೋದು. ಆ ರೀತಿ ಮಾಡಿ ಒಂದು ದೊಡ್ಡ ಹಬ್ಬದಲ್ಲಿ ಒಂದು ಕಲನ ನಾನು ಹಾರ್ಮೋನಿ ನುಡಿಸಿ ಮಾಡಿದೆ ಅವ್ರಿಗೆ. ಆವಾಗೇನಾಗೋಯ್ತು, ಹುಡುಗರೆಲ್ಲ ನೀವೇ ಸ್ವಂತ ಮಾಡಬೇಕು, ಹಂಗಾರೆ ನಾವು ಸೇರ್ತೀವಿ, ಒಂದು ಪ್ಲಾಟ್ ತಗೊಬನ್ನಿ ಅಂದರು. ಆವಾಗ ಎಲ್ಲೇ ಒಂದು ಪ್ಲಾಟು ಅಂದರೆ ಕೆಣಗಣಪುರದಲ್ಲಿ ಒಂದು ಪ್ಲಾಟ್ ಇತ್ತು ಸ್ವಾಮಿ ನಾಟಕದ್ದು. ಅವಾಗ ಅಲ್ಲಿಂದ ತಗೊಬಂದು ಪ್ರಥಮೆ ನಾನೇ ಸ್ವತಃ ರೀತಿಯಿಂದ ಕಲಿತು ಆವಾಗ ನಾನು ಆಡ್ಸೋಕೆ ಮಾಡಿದೆ. ಆವಾಗ ನಾನು ಕಲಿಬೇಕಾರೆ ನಾನು ಅದನ್ನೆಲ್ಲ ನೋಡ್ಬೇಕಾರೆ ಕಾರಣ ಏನಂದ್ರೆ ನಮ್ಗೆ ಇಷ್ಟು ಕಲಿಸೋರೇ ಇಲ್ಲ. ಆವಾಗ ನಾನೇ ಹೋಗಿ ನೆಕ್ಸ್ಟ್ ಟೈಮ್ ನಾವು ಕಲ್ತ್ಕೊಳ್ಳೋದು, ಹೋಗಿ ಹೋಗಿ ಅಳಿಸ್ಕೊಳ್ಳೋದು ಅವ್ರ ಕಲಿ. ಐದನೇ ಕ್ಲಾಸ್ ಗಂಟ ಓದಿ, ಐದನೇ ಕ್ಲಾಸ್ ಗಂಟ ಓದಿದಾಗ ನನಗೆ ಯಾರು ಹೇಳೋರು ಇರ್ತಿಲ್ವಲ್ಲ, ಎರಡು ಕೆಲಸನೂ ಮಾಡ್ತಿದ್ದೆ. ಏಳು ಅಂದರೆ ಈ ಮನೆ ಕೆಲಸ, ದನ ಕರ ಇವನ್ನೆಲ್ಲ ಮಾಡ್ಕೊಂಡು ಇಳ್ಕೋದು, ತಿರ್ಗಬಂದು ಪಾಠ ಮಾಡೋದು, ಮಾಡ್ಕೊಂಡು ಮಾಡ್ಕೊಂಡು ಕಲಿತೆ. ಕಲಿತಾಗ ಹೋಯ್ತು, ಆಗ ನಾನು ನಮ್ಮೂರಲ್ಲೇ ಒಂದು ನಾಲ್ಕು ನಾಟಕ ಐದು ನಾಟಕ ಆಡಿಸ್ತೆ. ಆಗ ವಯಸ್ಸು ನನಗೆ ಎಷ್ಟು, 24 ವರ್ಷ ವಯಸ್ಸು. ಹಾಂ, ಹಾರ್ಮೋನಿ 18 ವರ್ಷ ಕಲ್ತಿದ್ದೆ, 24 ವರ್ಷಕ್ಕೆ ನಾಟಕ ಪ್ರಾರಂಭ ಮಾಡ್ಕೊಂಡೆ, ಎರಡು ಮೂರು ನಾಟಕ ಆಡಿಸ್ತೆ. ಆವಾಗ ಏನಂದರೆ ನಮಗೆ ಊಟಕ್ಕೆ ತೊಂದರೆ, ಆವಾಗ ಅವಾಗ ಮಕ್ಕಳು ಆಗ್ಬಿಟ್ಟ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಏನು ಮಾಡೋದು ಅಂದ್ಬಿಟ್ಟು ಆಗ ಎನ್ ಬೇಗರು ನಾಟಕಕ್ಕೆ ಹೋದೆ. ಎನ್ ಬೇಗರು ನಾಟಕ ಮಾಡಿದೆ, 3 ತಿಂಗಳ ಪಾಠ ಮಾಡಿ ಅಲ್ಲಿ ದೊಡ್ಡ ನಾಟಕ ಆಡಿಸ್ಬಿಟ್ಟು ಆಗ ಹೆಸರು ಬಂದಿಲ್ಲ ನಾನು ಪರವಾಗಿಲ್ಲ ಮೇಷ್ಟು ಅನ್ನೋದು. ಆವಾಗ ದೊಡ್ಡ ನಾಟಕ ಆಡಿಸ್ಮೇಲ ಆವಾಗ ಅಲ್ಲಿಂದ ಬಿಟ್ಟು ತಿರುಗಿ ಶಾಂತಿಪುರಕ್ಕೆ ಹೋದೆ, ಅವ್ರು ಕರೆಸ್ಕೊಂಡ್ರು. ಅಲ್ಲಿ ಒಂದು 3 ತಿಂಗಳ ಪಾಠ ಮಾಡಿ ಅಲ್ಲೊಂದು 4-5 ವರ್ಷ ಮಾಡಿಸಿ. ಅಲ್ಲಿಂದ ಬಂದು ಖಾರಾಪುರಕ್ಕೆ ಹೋದೆ, ಖಾರಾಪುರದಲ್ಲಿ ಒಂದು 10 ವರ್ಷ ಮಾಡಿಸ್ತಿ. ಖಾರಾಪುರದಲ್ಲಿ ಒಂದು 10 ವರ್ಷ ಮಾಡಿದ್ಮೇಲೆ ಆವಾಗ ಮೇಟಿಕುಪ್ಪ, ಅಣ್ಣೂರು, ಎಚ್ ಡಿ ಕೋಟೆ ಇದೆಲ್ಲ ಮಾಡಿದೆ. ಅಲ್ಲೇ 4-5 ವರ್ಷ ಮಾಡಿಸ್ತಿ ನಾಟಕನ. ಎಲ್ಲ ಪ್ರಚಾರ ಆಗೋದಾಗ ನನಗೆ ವಯಸ್ಸು 30 ವರ್ಷ ಗಂಟ ಆಯಿತು. ಆಗ ನಮ್ಮ ಹುಡುಗರು ಚಿಕ್ಕವಾಗಿದ್ದು ಅದರಲ್ಲೇ ನಾವು ಜೀವನ ಮಾಡ್ಕೊಬರೋದು, ಇಲ್ಲಿ ಸ್ವಲ್ಪ ಏನೋ ಒಂದು 1/2 ಎಕರೆ ಗಡ್ಡನ ಮಾಡ್ಕೊಂಡು ಹೋಯ್ತಾ ಇದ್ದೆ ನಮ್ಮ ಟೈಮ್ ಬಂದಾಗ. ಆವಾಗೇನಾಗೋಯ್ತು, ಹಂಗೆ ಆಡ್ಕಾಡ್ಕ ಬಂದು ಈ ಅವನ ಮೇಲೆ ಕಲನ ನನಗೆ ತುಂಬ್ಕತ್ತು. ಬೇರೆ ಕಡೆ ಆದ್ವಿ ಏನೇ ಆದ್ವಿ ಹೋಗಿ ನಾನು ಮಾಡ್ತೀನಿ ಅನ್ನೋ ಉದ್ದೇಶ ಬಂತು. ಎಲ್ಲರೂ ನಾನು ಬಚಾಯಿಸ್ತೀನಿ ಸ್ವಾಮಿ ನನಗೆ ಕೊಟ್ಟ ನನಗೆ. ಆಗ ನಮ್ಗೆ ಕೂರ್ಬೇಕ ನನಗೆ ಇತರದೇ ನನಗೆ ಪರವಾಗಿಲ್ಲ ಅನ್ನಾಗ ಬತ್ತು. ನನಗೆ ಆಧರಿಸಿದ್ರು ಜನಗಳು, ಒಳ್ಳೊಳ್ಳೆ ಸನ್ಮಾನ ಮಾಡಿದ್ರು, ಎಲ್ಲ ಮಾಡಿದ್ರು. ಆವಾಗ ಹುಣಸೂರು ತಾಲೂಕಿನವ್ರು ಹೇಳಿದ್ರು, ಹುಣಸೂರು ತಾಲೂಕಿನವ್ರು ಹೋಗಿ ಅಲ್ಲೇ ಒಂದು 2 ವರ್ಷ ಮಾಡಿದೆ.
1: 2 ವರ್ಷ
0: ಹುಣಸೂರು ತಾಲೂಕಿನಲ್ಲಿ ಅದೇ ಟೈಮ್ ಬಂದಾಗ ಅವ್ರು ಕರೆಸ್ಕೊತಿದ್ರು, ಹಂಗೆ ಮಾಡ್ಕೊಬಂದ್ವಿ. ಅದು ಬಿಟ್ಟರು ಅಲ್ಲಿಂದ ಬಂದು ತಿರ್ಗಾ ಈಗ ಉದ್ಮೂರು, ಉದ್ಮೂರಲ್ಲಿ 4-5 ವರ್ಷ ಅಲ್ಲಿ ಮಾಡಿದೆ. ಅಲ್ಲಿ ಅಲ್ಲಿ ಬಿಟ್ಟರೆ ಈಗ ನಮ್ಮೂರು ಅಂತ ಇದೇನು ಪ್ರಥಮೆ ಬಿಡಿ, ಇಲ್ಲೇ ನಾ ಕಲಿತು ಬೇರೆ ಕಡೆ ಹೋಗಿರೋದು. ಮತ್ತು ಸಾಗರ, ಬಸಾಪುರ ಮತ್ತು ಅಲ್ಲೆಲ್ಲ ಮಾಡ್ಕೊಂಡು ಬಂದೀನಿ. ಅದು ಬಿಟ್ಟರೆ ಇನ್ನು ಇಲ್ಲಿ ಹಳೆಯಗ್ಗಳು ಅಲ್ಲಿ ಮಾಡಿದೆ 4 ವರ್ಷ, ಹಳೆಯಗ್ಗಳು ಮಾಡಿದೆ. ಅಷ್ಟು ಬಿಟ್ರೆ ಇನ್ನೂ ಇಲ್ಲಿ ಸಿದ್ದೇನ್ಗಳು ಅಂತದ ಅಂತರ್ಸಂತವು ಅಲ್ಲಿ ಮಾಡಿದೆ. ಅಲ್ಲಿಂದ ತಿರ್ಗಾ ಇಲ್ಲಿ ಅಂಕಣಾಪುರ ಅಲ್ಲೆಲ್ಲ ಮಾಡ್ಕೊ ಬಂದಿದ್ದೀನಿ. ಹಿಂಗೆ ಅಷ್ಟು ಮಾಡಿ ಏನು ಮಾಡೋಯ್ತು ನಮ್ಗೆ, ಈಗ ನಮಗೆ ಬತ್ತ ಇನ್ನೂ ಮಕ್ಕಳೆಲ್ಲ ಮಿಜರಷ್ಟು ಬಂದ್ರೆ ಆವಾಗ ಮದುವೆ ಅನ್ನುವ ಮಕ್ಕಳಿಗೂ ಮದುವೆ ಮಾಡೋ ಅಂಥ ಕೆಪಾಸಿಟಿ ಬಂತು. ಹಂಗೂ ನಾವು ಭಗವಂತನ ಸೇವೆ ನಾವು ಬಿಡಲಿಲ್ಲ, ಬಿಡದೆ ನಾವು ಮಾಡಿ ಇಲ್ಲಿ ಇನ್ನೂ ಅವರು ಮಕ್ಕ ಮರಿ ಅವ್ರಿಗೂ ಆದಾಗ ನಾವು ಉದ್ದೇಶ ಏನಂತಂದ್ರೆ ಅವ್ರವ್ರ ಮೃತ್ಯು ಅವ್ರವ್ರು ಮಾಡ್ಕೋಯ್ತಾರೆ, ನಾವು ನಮ್ಮ ಕರ್ತವ್ಯ ನಾವೇನದ ಅದನ್ನು ನಾವು ಮಾಡಬೇಕು ಅಂದ್ಬಿಟ್ಟು ನಾವೇನು ಮಾಡಿದೆ. ಆವಾಗ ಸರಿ ನಿಮ್ಮ ನಿಮ್ಮ ಕರ್ತವ್ಯ ನೀವು ಮಾಡ್ಕೊಳ್ಳಪ್ಪ, ನನ್ನ ಕರ್ತವ್ಯ ನಾನು ಬಿಡೋಲ್ಲ ನಾನು ಮಾಡ್ತೀನಿ ಅಂತ ಹಿಂಗೆ ಹೇಳ್ಕೊಂಡು ಬಂದು ನಮ್ಮ ಕಲನ ಈಗ ನಾವು ಮಾಡ್ಕೊ ಹೋಯ್ತಾ ಇರ್ತೀನಿ. ಅಷ್ಟು ಬಿಟ್ರೆ ನಮ್ಗೆ ಗುರುಗಳು ಯಾರು ಅಂತಂದ್ರೆ ಬಸವನಾಯ್ಕರೇ ಗುರುಗಳು ನಮ್ಗೆ. ಬಸವನಾಯ್ಕರು ಅವರು ಪೊಲೀಸ್ ಸ್ಟೇಷನ್ಗೆ ಎಚ್ಚರಿ ಕೊಟ್ಟಲ್ಲಿ ಪೊಲೀಸ್ ಸ್ಟಾಫ್ಗೆ ಕಲಿಸಿದ್ದು ಅವರು ಬಸವನಾಯ್ಕರು ನಮ್ಗೆ ಗುರುಗಳು. ಅವರು ಬಿಟ್ಟರೆ ಇನ್ನೂ ಇಲ್ಲದೇವರು ಒಬ್ಬರು ಇದ್ದರು, ಎಲ್ಲದೇವರ ವಿದ್ಯಾದೇವರು ಇಬ್ಬರು ವೆಂಕಟದಾಸ ನಾಯ್ಕರು ಅಂತ, ಅವರೆಲ್ಲ ನಮಗಂತ ಹಿರಿಯವರು. ಅವರೆಲ್ಲ ನೋಡಿ ನೋಡಿ ನೋಡಿ ನೋಡಿ ನಾವು ಈ ಕಲನ ನಾವು ತುಂಬ್ಕೊಂಡು

0: ನಡದನೆ ಅಂತ ನಾಟಕ ಮಾಡಿಸಿ ಕೂಟರಿ ಸ್ವಾಮಿ ನಾಟಕ ಒಂದು 10 ವರ್ಷ ಮಾಡಿಸಿ ಈಗ ಡ್ಯಾನ್ಸ್ ಕೋಣ ಮಾಡಕ್ಕೆ ಅಂತ ಅಂದ್ಕೊಂಡು ಏರ್ಪಾಡು ಮಾಡಿ ಅದೆಲ್ಲ ಪ್ರಾಟ್ ಎಲ್ಲ ಈಸ್ಕೊಂಬಂದು ಈಸ್ಕೊಂಬಂದ್ರೆ ಈಗ TVಗಳು ಈ ಮೊಬೈಲ್ಗಳು ಬಂದೆ ಅಂದೀಚಿಗ ನಾಟಕಗಳೆಲ್ಲ ನಿಲ್ಲಲ್ಲ. ಎಲ್ಲ ಹರಿಶ್ಚಂದ್ರ ನಾಟಕ ಮತ್ತು ನಳದ ಮೇಂಚಿ ನಾಟಕಗಳು ಡ್ಯಾನ್ಸ್ ಕೋಣ ಕುರುಕ್ಷೇತ್ರ ಇವೆಲ್ಲ ನಾವು ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಉದ್ದೇಶ ಇದ್ದರೂ ಇವೆಲ್ಲ ನಿಲ್ಲ ಬಂದ. ಈಗ ನಮ್ಗೆ ಸ್ವಾಮಿ ನಾಟಕ ಒಂದು ನಮ್ಮ ಪರಿಚಯ ಮಾಡ್ಕೊಂಡು ನಾವು ಅದರಲ್ಲಿ ಹೋಯ್ತಾಯಿದ್ದೀನಿ, ಅವನ್ನ ಸೇವೆ ಮಾಡ್ಕೊಂಡು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅದರಿಂದ ಅದ್ರ ಮಧ್ಯೆ ನಮ್ಗೆ ಈಗ ವಯಸ್ಸು ಬರ್ತಾ ಇರ್ತೆ ಆಯ್ತಲ್ಲ, ಇನ್ನೇನು ಮಾಡೋದು? ಇನ್ನೂ ಆದಷ್ಟು ನಮ್ಗೆ ದೃಷ್ಟಿ ಭಗವಂತ ಎಲ್ಲಿ ಗಂಟ ನಮ್ಗೆ ಕೊಟ್ಟಿರ್ತಾನೆ ಆ ಅವನು ಸತ್ಮಾನ ಕೊಡಗಂಟು ನಾವು ಅವ್ನು ಸೇವೆ ಮಾಡಬೇಕು ಅನ್ನೋದು ನಮ್ಮ ಒಳಗೆ ಇರ್ತದೆ. ಅದನ್ನು ನಾವು ಪಾರಿಸ್ಥಿಕ ವೈಚಾಮಿ. ಈಗ ನಾವು ಮತ್ತೆ ಕರ್ನಾಟಕದಲ್ಲಿ ಪ್ರಶಸ್ತಿ ಕೊಟ್ಟರು, ನಮ್ಗೆ ಬೇಕಾದಷ್ಟು ಕಡೆಯಿಂದ ನಮಗೆಲ್ಲ ಸನ್ಮಾನ ಮಾಡಿ ನಮ್ಗೆ ಒಳ್ಳೆ ಥರದಲ್ಲಿ ಮಾಡ್ಕೊಳ್ಳಿಸ್ತಾರೆ. ಅಷ್ಟು ಇದಂತಂದರೆ ಅದರಿಂದ ನಾವು ಈಗ ಇನ್ನು ಯಾವುದು ಬೇಡ, ನಾವು ಇವನ್ನ ಸೇವನೆ ಮಾಡ್ಕೊಂಡು ಈ ಕಲಾನ ತುಂಬಿಕೊಂಡಿರೋದನ್ನ ನಾವು ಪರಿಚಯ ಮಾಡ್ಕೊ ಹೋಗ್ಬೇಕು ಅಂದ್ಕೊಂಡು ಹಿಂಗೆ ಹೋಯ್ತಾವನಿ.
1: ಈಗ ಮಾತಾಡ್ತಾ ತಾವೇನೆ ತಿಳಿಸಿದ್ರಿ ನಿಮಗೆ ಈಗ ಸುಮಾರು 2-3 ಜನ ಗುರುಗಳಿದ್ರು ಅಂತ, ಅವ್ರ ಹತ್ರ ನೀವು ಯಾವ ರೀತಿ ಒಂದು ಈ ವಿದ್ಯೆಯನ್ನ ಕಲ್ತ್ರಿ, ಅವರು ಯಾವ ರೀತಿಯಾಗಿ ನಿಮಗೆ ವಿದ್ಯೆಯನ್ನ ಕಲಿಸ್ಕೊಟ್ರು, ಅದರ ಒಂದು ಹಿಂದಿನ ಅನುಭವವನ್ನ ಒಂದಷ್ಟು ಅನುಭವವನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
0: ಅವ್ರನ್ನ ನೋಡ್ಕೊಂಡು ನಾವು ಯಾವ ರೀತಿ ಅವರು ನುಡಿಸ್ತಾ ಇದ್ರು, ಅವರು ನಮ್ಗೆ ಹೇಳ್ಕೊಡ್ತಿರ್ಲಿಲ್ಲ, ಅವರು ಯಾವ ರೀತಿ ಮಾಡ್ತಾಯಿದ್ರು, ಯಾವ ರೀತಿ ಕಲನ ಹೆಂಗೆ ಮಾಡ್ತಾಯಿದ್ರು, ಪದ್ಯಗಳು ಹೆಂಗೆ ಹೇಳ್ತಿರು, ಯಾವ ಮನೇಲಿ ಆಡ್ತಿದ್ರು, ಯಾರ್ಯಾರಿಗೆ ಯಾವ ಪಾಠ ಕೊಡ್ಬೇಕು, ಈ ಕ್ರಿಮಿನಲ್ ಅಂತೇಳಿ ಕೊಡ್ಬೇಕು, ಅಲ್ಲೋರ್ಕೆ ಏನು ಯಾವ ರೀತಿ ಬಡಬ್ರಾಹ್ಮಣ ಯಾವ ರೀತಿ ಮಾಡಬೇಕು, ಮೊದಲನೇ ಕ್ರಿಮಿ ಏನು ಮಾಡಬೇಕು, ಇವೆಲ್ಲ ನಾವು ನೋಡಿ ಅವರು ಮಾಡ್ತಿರಲ್ಲ, ಅದು ನೋಡಿ ನೋಡಿ ನಾವು ಅವರೇ ನಮ್ಗೆ ಗುರುಗಳು ಆದರು. ಈಗ ಆಗ ಅದರಿಂದ ನಾವು ಅವರಿಂದ ನಾವು ಈಗ ಆ ಗುರುಗಳಿಂದ ನಾವು ಆಗಿ ಈಗ ಬೇರೆಯವ್ರನ್ನ ನಾವು ಕಲಿಸಿ ಈಗ ನಾವು ಗುರುಗಳಾಗಿವಿ. ಈಗ ಅವ್ರಿಗೆ ಇಬ್ಬರಿಗೆ ಪಾಠ ಮಾಡ್ಕೊಟ್ಟಿನಿ, ಇಬ್ಬರು ಪಾಠ ಮಾಡಿ ಅವರು ನಮ್ಮ ಕಲನ ನಾವು ತುಂಬಿಕೊಂಡು ಅವರು ಮಾಡ್ತಾವ್ರೆ. ಈಗ ಇಬ್ಜಲಲ್ಲಿ ಒಬ್ಬರು ಮಾಡ್ಯಾರ, ಇಲ್ಲಿ ನಿಲ್ವಾಗಲಲ್ಲಿ ಒಬ್ಬರು ಮಾಡ್ತಾವ್ರೆ, ಅವರೆಲ್ಲ ನಾವು ಹೇಳಿ ಮಾಡಿರೋದೇ ನಾವು, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಅದರಿಂದ ನಾವು ನಮ್ಮೇ ಅವರು ನಮ್ಮಿಂದ ಅವರಿಂದ ನಾವು ಕಲ್ತೀವಿ, ನಮ್ಮಿಂದ ಇನ್ನೂ ಸ್ವಲ್ಪ ಹಂಚಬೇಕು 4 ಜನಕ್ಕೆ ಅಂದ್ಬಿಟ್ಟು ನಾವು ಬೇಕಾದ ಊರುಗಳೆಲ್ಲ ಮಾಡ್ಕೊಬಂದು ಇವತ್ತಿನ ದಿವಸ ಹಿಂಗೆ ಮಾಡ್ಕೊಂಡು ಈಗ ಹೋಯ್ತಾನೆ.
1: ಸರ್, ಪ್ರಥಮ ಬಾರಿಗೆ ತಾವು ಒಂದು ಬಣ್ಣ ಹಚ್ಚಿದಂತಹ ಸಂದರ್ಭದಲ್ಲಿ ಅಥವಾ ವೇದಿಕೆಯ ಮೇಲೆ ಹೋಗಿ ಮೈಕ್ ಹಿಡಿದು ನಿಂತಹ ಸಂದರ್ಭದಲ್ಲಿ ನಿಮಗೆ ಆ ಒಂದು ಮೊದಲ ಅನುಭವ ಹೇಗಿತ್ತು, ಅದರ ಒಂದು ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ?
0: ಅದು ಹೆಂಗೆ ಅಂತಂದ್ರೆ, ಅದು ನಾನು ಫಸ್ಟು ನಾಟಕ ಸೇರಿದೆ, ನಾಡ್ದು ಪಾಠ ಮಾಡಿದೆ, ನಳದನೆ ಅನ್ಸಿದೆ, ನಾಡ್ದು ಪಾಠ ಮಾಡಿದೆ, ಆ ಬಣ್ಣನ ಹಚ್ಕೊಂಡು ನಾವು 4 ವರ್ಷ ಪಾಠ ಮಾಡಿದೆ. ಆವಾಗ ನಮ್ಗೆ ಸ್ವಲ್ಪ ಮಾಡಬೇಕು ಅನ್ನೋ ಉದ್ದೇಶ ಬಂತು. ಆವಾಗ ಮೇಲೆ ನಾವು ಹೋಗಿ ಮೈಕ್ನಲ್ಲಿ ಮಾತಾಡೋದಾಗಲಿ ಏನೇ ಆಗಲಿ ಸ್ವಲ್ಪ ಧೈರ್ಯ ಬಂತು. ಆವಾಗ ನಾವು ಪ್ರಥಮ ಕಾಲದಲ್ಲಿ ಎಲ್ಲ ಕಡೆನೂ ಓದು ನಮ್ಮ ಬನ್ನಿ ಆಡಿಸ್ತೀವಿ ಅಂತಂದ್ಬಿಟ್ಟು ಕರೆದು ನಮ್ಗೆ ಸನ್ಮಾನ ಮಾಡಿ ಆ ಬಣ್ಣ ಹಚ್ಚಿದ್ರಲ್ಲ, ಅದರಿಂದ ಇವರು ಕಲಾವಿದರು ಅನ್ನೋದು ಕರೆದು ನಮ್ಗೆ ಸನ್ಮಾನ ಮಾಡಿ ನಮ್ಗೆ ಆಶೀರ್ವಾದ ಕೊಡ್ತಾವ್ರೆ. ಅಷ್ಟು ಬಿಟ್ಟರೆ ಏನೇನಿಲ್ಲ. ನಳದ ಮೇಂಚಿ ನಾಟಕದಲ್ಲಿ ನಾನು ನಾರದ ಮಾಡಿದ್ದು, ಅದೊಂದು ಬಿಟ್ಟರೆ ಯಾವುದೇ ಇಲ್ಲ. ಅಲ್ಲಿಂದ ಈಚೆಗೆ ನಾನೇ ಕಲಿಸೋದು ತಿಳಿಕೊಂಡಲ್ಲ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ.
1: ಪ್ರಥಮವಾಗಿ ತಾವು ಬಣ್ಣ ಹಚ್ಚಿದ್ದು ಒಂದು ನಳದ ಮಯಂತಿ ಎಂಬ ಒಂದು ನಾಟಕದಲ್ಲಿ, ನಾರದ ಪಾತ್ರದಲ್ಲಿ ಪ್ರಥಮ ಬಾರಿಗೆ ಒಂದು ಬಣ್ಣ ಹಚ್ಚಿದ್ರಿ.
0: ನಾನು ಇದಕ್ಕೆ ಬಂದದು, ಸ್ಟೇಜ್ ಬಂದದು. ಆವಾಗೆಲ್ಲ ನಾರ್ಮನಿ ಕಲ್ತಿದೆ, ಕಲ್ತಿದ್ರು ಸ್ಟೇಜ್ ಬಂದಿತ್ತಿಲ್ಲ. ಆವಾಗ ನಾನು ಸ್ಟೇಜ್ ಬಂದದು, ಆವಾಗ ಸುಮಾರು ಮಂಡ್ಯ ಸಿಂಚಿ ಎಲ್ಲ ತಕ್ಕಬಂದು ಈಗ ನಾನು ಸುಮಾರು 4-5 ಮಂಡ್ಯದಿಂದ ಸುಮಾರು 5-6 ಕಡೆ ಸೀನ್ಸ್ ತಗೊಬಂದು, ಸಾಲಗ್ರಾಮ ಸೀನ್ಸು ಈ ಕಡೆ ಬೇರೆ ಕಡೆ ಇದೆಲ್ಲ ತಗೊಂಡು ಆಡಿಸಿದ್ದೀನಿ. ಎಲ್ಲ ಆಡಿ ನಾವು ಆಡಿಸ್ಕೊಬಂದ್ರಿಂದ ನಾವು ಸ್ಟೇಜ್ಗೆ ಹತ್ತಿಲ್ಲ. ನಾವು ಮಾತಾಡಿ ಅಂದಾಗ ಮಾತಾಡಿ ನಾವು ಮಾಡಿಸಿರ್ತೀನಿ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಆದರೆ ನಾವು ಪ್ರಥಮೆ ಕಾಲದಿಂದವಿ ನಾವು ಈ ಕಲನ ನಾವು ಬಿಟ್ಟಿಲ್ಲ. ಹಾರ್ಮೋನಿಯಲ್ ಆಡಿ ಅಸಲ್ವಿ ಬಂದಿದ್ದಾಗ ನಾವು ಹಾರ್ಮೋನಿಯಲ್ ಆಡಿ ಎಲ್ಲ ನಮ್ಮ ರಾಗ ಪರಿಚಯ ಎಲ್ಲ ತಕ್ಕೊಂಡೋಗಿ ಇಂಥ ದಿವಸ ನಾವು ಹಾಕ್ತೀವಿ ಅಂತ ಹೇಳಿ ನಮಗೂ ಕೊಟ್ಟಿದ್ರು. ಆವಾಗ ಕರೆಕ್ಟಾಗಿ ಹಾಕಿದ್ರು, ಹಾಕಿ ನಮ್ಗೆ ಗೊತ್ತಾಯಿತು ಹಾಕ

0: ಮಾಡಾರ ಅಂತ.
1: ಸರ್, ಈ ಒಂದು ನಾಟಕ ಕ್ಷೇತ್ರದಲ್ಲಿ ಈಗ ರಾತ್ರಿ ಎಲ್ಲ ತಮಗೆ ಒಂದು ನಾಟಕ ಪ್ರದರ್ಶನ ಇರೋದ್ರಿಂದ ನಿಮಗೆ ನಾಟಕ ಪ್ರದರ್ಶನದ ಒಂದು ಕೆಲಸಗಳು ಇದ್ದೇ ಇರುತ್ತೆ. ಒಂದು ರಾತ್ರಿ ಸಮಯದಲ್ಲಿ ಒಂದು ನಿದ್ದೆಗೆಡೋದ್ರಿಂದ ಆರೋಗ್ಯ ಮತ್ತು ಒಂದು ಕುಟುಂಬದ ಜವಾಬ್ದಾರಿಗಳ ನಡುವೆ ಸಮತೋಲನವನ್ನ ಹೇಗೆ ಕೈಕೊಂಡು ಹೋಗ್ತೀರಾ? ನಿಮ್ಗೆ ಇದು ಎಷ್ಟು ಕಷ್ಟ ಆಗುತ್ತೆ ನಿಜವಾಗ್ಲೂ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಕಷ್ಟ ಆಗುತ್ತೆ ಅಂತಂದ್ರೆ, ನಾವು ಬೆಳಿಗ್ಗೆ ನಾಟಕ ಮಾಡಿದಾಗ ಬೆಳಿಗ್ಗೆ ಟೈಮು ನಿದ್ದೆಗೆಟ್ಟಿರ್ತೀವಿ, ಮನೆಯವರನ್ನ ನಾವು ಜವಾಬ್ದಾರಿ ತಕೊಳಲ್ಲ. ಆವಾಗ ನಾವು ನಾಟಕದಿಂದ ಬಂದು ಏನು ಭಗವಂತ ಹೆಸರು ಹೇಳ್ಕೊಂಡು ಸ್ನಾನ ಮಾಡ್ಕೊಂಡು ಪ್ಲಾಟ್ ದುಪ್ಪ ಹಾಕ್ಬಿಟ್ಟು ಒಂದು ಗಳಿಗೆ ಮನಗಿದ್ದು ನಾನು ಮನಗಿದ್ದು ಎದ್ದು ನಾಶ ಮಾಡ್ಕೊಂಡು ಆವಾಗ ಸ್ನಾನ ಮಾಡಿದ್ಮೇಲೆ ಆರೋಗ್ಯ ಸರಿ ಐತೆ, ಮಾಮೂಲಿ ಇತ್ತು, ಅದೇನೂ ಇಲ್ಲ. ಆದರೆ ಎರಡು ದಿವ್ಸ ಗಂಟ ಸ್ವಲ್ಪ ನಿದ್ರೆ ಸ್ವಲ್ಪ ಕಮ್ಮಿ ಇರ್ತದೆ. ಆವಾಗ ನಾವೇನು ಮಾಡ್ತೀವಿ, ಇನ್ನೊಂದು ಸತಿ ಸ್ನಾನ ಮಾಡಿದ್ರೆ ಆಗ ಸ್ವಲ್ಪ ಇದಾಯ್ತದೆ. ಆವಾಗ ಆರೋಗ್ಯ ಕೆಟ್ಟೋಗಿತ್ತು, ಆವಾಗ ಡಾಕ್ಟ್ರ್ ತೋರಿಸಿ ಆಗ ಮಾತ್ರೆ ಕೊಟ್ಟು ಮಾತ್ರೆ ಕುಡಿಯೋ ತೊಡಿನಿ ಎರಡು ವರ್ಷದಿಂದ ಒಂದೊಂದು ಮಾತ್ರೆ ತಕೊಂಡು ಹೋಯ್ತಾವನಿ. ಅಷ್ಟು ಪುಟ್ಟು ಇನ್ನೇನಿಲ್ಲ.
1: ಸರ್, ಒಂದು ಆರ್ಥಿಕವಾಗಿ ಏರಿಳಿತಗಳಿದ್ರೂ ಸಹ ಎಂದಾದರೂ ಈ ಒಂದು ವೃತ್ತಿ ಸಾಕು ಅಂತ ನಿಮ್ಗೇನಾದರೂ ಬೇಸರ ಮೂಡಿದೆಯಾ? ಜೊತೆಗೆ ಈ ಕಲೆ ನೀಡುವಂತಹ ತೃಪ್ತಿ ಎಲ್ಲ ನೋವುಗಳನ್ನ ಹೇಗೆ ಮರೆಸ್ಕೊಂಡು ಬಂದಿದೆ ಅದ್ರ ಬಗ್ಗೆ ಹೇಳೋದಾದರೆ?
0: ಅದೇ ಎಲ್ಲ ನೋವು ಅಂತಂದರೆ ಎಲ್ಲ ಈಗ ಬೇರೆ ಕಡೆ ಮಕ್ಕ ಮರಿ ಎಲ್ಲ ನೋವನ್ನೆಲ್ಲ ನೆನೆಸ್ಕೊಬಂದು ನಾವೆಲ್ಲ ಹೊಟ್ಟಿವಿ. ಎಲ್ಲನೂ ಭಗವಂತನೇ ನಮ್ಗೆ ಸಾಕಾರ ಕೊಟ್ಟು, ಆ ಸರಸ್ವತಿ ನನಗೆ ನೆಂಬಿರೋದ್ರಿಂದ ಎಲ್ಲ ಸಾಕಾರ ಕೊಟ್ಟು ನಮ್ಮ ಮಕ್ಳಿಗೂ ಒಳ್ಳೇದು ಮಾಡಿ ನಮಗೂ ಸಾಕಾರ ಕೊಟ್ಟಾರ. ನಾವು ಇನ್ನೂ ಇವತ್ತು ಇಷ್ಟು ಇದಾದ್ವಿ, ಇನ್ನೂ ಮಾಡಬೇಕು ಅನ್ನೋ ಉದ್ದೇಶ ಇರ್ತದೆ. ಬೇಜಾರು ಏನಂತೇದು ಆಗಲ್ಲ, ಬೇಜಾರು ಏನಂತೇವದು ಆಗಲ್ಲ. ನಮ್ಮ ಮಕ್ಕಳು ಅವ್ರವ್ರ ಜವಾಬ್ದಾರಿಗಳ ಬಿಟ್ಬಿಟ್ಟಾರ. ಅವನೇ ಆ ಸರಸ್ವತಿನೇ ದಾರಿ ಬಿಟ್ಬಿಟ್ಟಾರ ಅವರು, ಹೋಗಿಯಪ್ಪ ಅವ್ನ ಪಡೆದವ್ ಮಾಡ್ಕೋಬೋದು ಅಂತ. ನಾವು ಏನಂದ್ರೆ ಮಕ್ಕ ಮರಿಯಲ್ಲ ಒಟ್ಟಿಗಿದ್ರೆ ನಮಗೂ ಗಾಬರಿ ಆಗೋದು. ಆ ಗಾಬರಿ ತೊರೆಸಿ ಅವನ ಸರಸ್ವತಿ ಮೇಲೆ ನಾವು ಕಲಾವಿದರಾಗಿರುತ್ತ. ನಾವು ಏನಂತಂದ್ರೆ ನಮ್ಮ ಕೃತ್ಯ ನೀವು ಮಾಡ್ಕೋ ಹೋಗು, ಶಕ್ತಿ ತಗೊಂಡು ಮಾಡು, ಮಾಡಿದಾಗ ಬೇಕಾರ ನಾವೇ ಇದಾಗ್ತ. ಆಗ ಮಕ್ಕಳೆಲ್ಲ ನಮ್ಗೆ ಸಹಕರಿಸ್ತಾರ. ಅಲ್ಲಿಗ ನಾವು ಸಾಕು ಇಲ್ಗ ನಿನ್ ಸೇವಾ ಅನ್ನೋದು ನಾವು ನಿಲ್ಲಿಸ್ತೀವಿ ಅಂತ. ಇಷ್ಟೇ ನಮ್ಮ ವ್ಯವಹಾರ.
1: ಸರ್, ತಾವು ಇಲ್ಲಿವರೆಗೂ ಸಹ ಈಗ ಎಷ್ಟೋ ಪಾತ್ರಗಳನ್ನು ಮಾಡಿದ್ದೀರಾ, ಹಾಗೆ ಎಷ್ಟೋ ನಾಟಕಗಳನ್ನು, ಎಷ್ಟೋ ನಾಟಕಗಳಲ್ಲಿ ಹಲವಾರು ಪಾತ್ರಗಳನ್ನು ಮತ್ತೊಬ್ಬರಿಗೆ ಕಲಿಸ್ಕೊಟ್ಟಿದ್ದೀರಾ. ಒಂದು ಪ್ರದರ್ಶನವನ್ನು ಮುಗಿಸಿ ಮನೆಗೆ ಹಿಂತಿರುಗುವಂಥ ಸಂದರ್ಭದಲ್ಲಿ ನಿಮಗೆ ಸಿಗುವಂಥ ಸಂತೃಪ್ತಿ ಹೇಗಿರುತ್ತೆ, ನೀವು ಅದ್ರ ಬಗ್ಗೆ ಏನಾದರೂ ತಿಳಿಸೋದಾದರೆ?
0: ನಮ್ಮ ನಾಟಕ ಮಾಡಿ ಹೋಗ್ಬೇಕಾದ್ರೆ ಕೊನೆ ಫಸ್ಟಿಂದ ಹಿಡಿದು ಕೊನೆಗಂಟ ಮಾಡೋದಾದರೆ ಕೊನೆ ಏನದ ಅಲ್ಲಿಗಂಟು ಮಾಡಿ ಅವನು ಸ್ವಾಮಿ ವರ ಕೊಟ್ಟು ಕೊಡಗಂಟ್ವಿ. ಫಸ್ಟಿಂದ ಹಿಡಿದು ಸ್ವಾಮಿ ವರ ಕೊಟ್ಟು ಕೊಡಗಂಟು ನಮ್ಗೆ ಏನು ಕಾಣಲ್ಲ. ಅವನ ದೃಷ್ಟಿ ಇದ್ದೇ ಇರ್ತದೆ ನಮ್ಗೆ. ಅಲ್ಲಿ ಗಂಟ ನಾವು ಅರ್ಧಂ ಪರ್ಧಂ ಮಾಡೋಕ್ಕಾಗಲ್ಲ. ಒಂದು ಕಥೆಯಾಗಲಿ, ಮನ ಕಥೆಯಾಗಲಿ, ಈ ನಾಟಕದೇ ಆಗಲಿ, ಮನೆ ಕಥೆಗೆ ಹೋಯ್ತೀನಿ. ಹರಿ ಕಥೆ ಒಂದು ಇಲ್ಲ, ಮನೆ ಕಥೆಗಳಿಗೂ ಹೋಯ್ತೀನಿ. ಅದು ಪ್ರಾರಂಭ ಏನಿದೆ, ಚಿಲ್ಮೇದಾಸರ ಕಥೆನೂ ಮಾಡ್ತೀನಿ, ಈ ಪೌರಾಣಿಕ ನಾಟಕಗಳನ್ನು ಮಾಡ್ತೀನಿ. ಮಾಡ್ಕೊಂಡು ನಾವು ಕೊನೆ ಗಂಟ ನಮ್ಗೆ ಏನು ಅನ್ಸಲ್ಲ. ಅವನ ದೃಷ್ಟಿನೇ ಅದಾಗ ನಮ್ಗೆ ಸರಸ್ವತಿ ಕಟ್ಟಿಸಿಂದ ಅಲ್ಲಿ ಗಂಟ ನಾವು ಮಾಡಲೇಬೇಕು. ಏನು ಬೇರೆ ಕಡೆ ನಮಗೆ ಜ್ಞಾನ ಇರಲ್ಲ. ಆ ಕಡೆ ಈ ಕಡೆ ನೋಡಬೇಕು, ಮುಟ್ಟಬೇಕು ಅನ್ನೋದಿಲ್ಲ. ಒಂದು ಟೀನು ಸುತ ಕುಡಿಯೋಕ್ಕಾಗಲ್ಲ. ನೀರು ಮಾತ್ರ ಒಂದು ಗ್ಲಾಸ್ ನೀರು ಕುಡಿಬೇಕು, ಯಾಕಂದ್ರೆ ಬಾಯಿ ಆರ್ತ ಅವಾಗ. ಏನೇಳಿ ಬಾಯಿ ಆರ್ತಿರ್ತ. ನಾವು ಬೇರೆಯವ್ರು ಅವ್ರು ಆಡಿದ್ವಿ, ನಮಗೆ ಜ್ಞಾಪನ ಶಕ್ತಿ ಬರ್ತಾ ಇರ್ತದ. ಅವಾಗ ಬಾಯಿ ಆರ್ತಾ ಇರ್ತ ನಮ್ಗೆ. ಅವಾಗ ಒಂದು ಬಾಟ್ಲ ನೀರು ಮಡಿಕೋಬೇಕು, ನಾವು ಕುಡಿತಾ ಇರ್ಬೇಕು ಸ್ವಲ್ಪ ಸ್ವಲ್ಪ ಆಡಿದಾಗ ಬೆಳಕರೆ ಗಂಟ. ಆ ರೀತಿ ನಮ್ಗೆ ವೃತ್ತಿ ಮಾಡ್ತೀವಿ. ಬೆಳಕ ಮಂಗಳ ಆದ್ಮೇಲೆ ಆವಾಗ ಒಂದು ಟೀ ಕುಡಿತೀವಿ. ಅಷ್ಟು ಬಿಟ್ಟರೆ ಟೀ ಕುಡ್ಕೊಂಡು ಆಮೇಲೆ ಬಂದು ಸ್ನಾನ ಗಿನ ಮಾಡ್ಕೊಂಡು ಆವಾಗ ಒಂದು ಚೂರು ನಾಶನೆ ಮಾಡ್ಕೊಂಡು ಆವಾಗ ಒಂದು ಗಳಗ ಮಂಗಿರ್ತೀವಿ. ಇಷ್ಟಿರ್ತ.
1: ಸರ್, ಜನರ ಒಂದು ಚಪ್ಪಾಳೆ ಆಗಿರ್ಬೋದು, ಶಿಲ್ಲೆಗಳಾಗಿರ್ಬೋದು, ಒಬ್ಬ ಕಲಾವಿದನ ಪಾಲಿಗೆ ಒಂದು ಸಂಬಳಕ್ಕಿಂತ ದೊಡ್ಡದು ಅಂತಲೇ ಹೇಳ್ಬೋದು. ಇದರ ಒಂದು ಅನುಭವವನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ?
0: ಅದರಲ್ಲಿ ಒಂದು ಚಪ್ಪಾಳ ಅಂತಂದ್ರೆ ಒಂದು ಶ್ರೀಪಾಟ್ ಅಲರ್ಕಿ ಶ್ರೀಪಾಟ್ಗೆ ನಾವು ಕೊಡ್ತೀವಿ. ಅಲ್ಲಿ ಏನಾಗತ್ತೆ ಅಂತಂದ್ರೆ ಒಂದು ಆಡುವಿಕೆಗಳನ್ನು ಒಂದು ಎರಡು ಸಲ ಮೂರು ಸಲ ಒಂದು ಸಲ ನುಡಿಸಿದಾಗ ಎಲ್ಲ ಚಪ್ಪಾಳ ಹಾಕ್ತಾರೆ. ಚಪ್ಪಾಳ ಹಾಕಿದಾಗ ನಾವು ಇನ್ನೊಂದು ಸಲ ನುಡಿಸ್ಬೇಕು ಅದನ್ನು. ಅಲ್ಲಿಗೆ ನಮಗೂ ಸ್ವಲ್ಪ ಖುಷಿ ಆಯಿತು, ಆಮೇಲೆ ಹುಡುಗರಿಗೂ ಖುಷಿ ಆಯ್ತದ. ಆವಾಗ ಚಪ್ಪಾಳನ ಹಾಕಿದಾಗ ಆವಾಗ ಶಿಲ್ಪಿ ಹೊಡಿತಾರ, ಶಿಲ್ಪಿ ಹೊಡಿತಾರ, ಆಮೇಲೆ ವೋಟ್ ಪೋರ್ ಅಂತ ಕೊಡ್ತಾರ. ವೋಟ್ ಪೋರ್ ಅಂತ ಕೊಟ್ಟಾಗ ತಿರ್ಗಿ ನಾವು ನುಡಿಸ್ಲೇಬೇಕು ಅದನ್ನ. ಆ ನುಡಿಸ್ತೀವ ಅದು ಪೆದ್ದ ಆಯ್ತದ. ಆಗ ಹುಡುಗರಿಗೂ ಬೇಜಾರದ

0: ಓಡ್ ಕೂತಿರೋ ಓಡ್ಸ್ಪರ್ ಕೊಟ್ಟಾಗ ನಾನು ಇನ್ನೊಂದು ಸ್ವಲ್ಪ ಬಾರಿಸ್ನಿಲ್ಲ ಅಂದ್ರೆ ಅವ್ನು ನುಡಿಸ್ನಿಲ್ಲ ಅಂದ್ರೆ ಅವ್ರಿಗೆ ಅವ್ರಿಗೂ ಬೇಜಾಗೋಯ್ತ ಇನ್ನು ಎಷ್ಟು ಬಾರಿಸ್ನಿಲ್ವಲ್ಲ ಇನ್ನೊಂದು ಸ್ವಲ್ಪ ಬಾರಿಸೋದಲ್ಲ ಅಂತಂತಾರ. ಅದನ್ನೆಲ್ಲ ನಾವು ಪಾಲಿಸ್ಕೊಂಬಂದಿವಿ. ಪಾಲಿಸ್ಕೊಂಬಂದು ಕಾಡು ಸಿನ್ಸಲ್ಲಿ ಯಾವ ನುಡಿಸ್ಬೇಕು ಮತ್ತು ದರ್ಬಾರ್ ಸಿನ್ಸಲ್ಲಿ ಯಾವ ರೀತಿ ನುಡಿಸ್ಬೇಕು ಅವೆಲ್ಲ ನಾವು ಪಾಲಿಸ್ಕೊಂಬಂದಿವಿ. ಕಟ್ಟದಲ್ಲಿ ಯಾವ ಯಾವ ರೀತಿ ನುಡಿಸ್ಬೇಕು ಅವೆಲ್ಲ ನುಡಿಸ್ಕೊಂಡು ಲಾಸ್ಟ್ನಲ್ಲಿ ಅವನು ಮಂಗಳ ಹೇಳೋ ಹೊತ್ತಿನಲ್ಲಿ ವರ ಕೊಡಿಸಿ ಆ ಭಗವಂತನ ಸೇವೆ ಮಾಡಿ ಪ್ರತಿಯೊಂದು ಅಷ್ಟೇ ಲಾಸ್ಟ್ನಿಂದ ಫಸ್ಟ್ನಿಂದ ಹೋಗಿ ಲಾಸ್ಟ್ಗೆ ಮಾಮೂಲಿ ವರ ಕೊಟ್ಟವನು ಯಾವ ರೀತಿ ಹಿಂದ ಇದ್ದ ಆ ರೀತಿ ಮಾಡಿ ಮುಂದಕ್ಕೆ ನಡೆಸ್ತಾರೆ. ಹಂಗ ನಳದಮ್ಮಿ ಹಂಚಿಲ್ ಆಗಲಿ ಸ್ವಾಮಿ ನಾಟಕದಲ್ಲಿ ಆಗಲಿ ಪ್ರತಿಯೊಂದು ನಾಟಕದಲ್ಲೂ ಅದೇ ಇದರಲ್ಲಿ ಕೃಷ್ಣ ರುಕ್ಮಿಣಿ ಇದ್ರಲ್ಲಿ ಬರ್ತಾರೆ ಇದರಲ್ಲಿ ಕುರುಕ್ಷೇತ್ರದಲ್ಲಿ ದುರ್ವೇದನ ಪಾಠ ಯಾರಾಗ ಹೆಂಗೆ ಮಾಡಬೇಕು ಇವೆಲ್ಲ ಆದರೆ ಅದನ್ನು ನಾವು ಮಾಡಿಲ್ಲ. ಈಗ ಪರಿಚಯ ಮಾಡ್ತಾವನಿ ಮಾಡ್ಕೊಂಡು ನಾವು ಇದೆಲ್ಲ ಮಾಡ್ತೇವೆ ಒಟ್ಟಿನಲ್ಲಿ ಮಾಡಿದ್ವಿ. ನಾವು ಈ ಪರಿಚಯ ಮಾಡಿದ್ರೆ ನಮ್ಮ ಹುಡುಗನಿಗೆ ಈಗ ಒಂದು ಸ್ವಲ್ಪ ಪ್ರಾಕ್ಟೀಸ್ ಕೊಡ್ಬೇಕು ಅಂದ್ಬಿಟ್ಟು ಹಿಂಗೆ ಮಾಡ್ಕೋತೀನಿ. ನಾನು ಬೇರೆಯವ್ರಿಗೆ ಸ್ವಾಮಿ ನಾಟಕ ಒಂದು ಕಲಿಸೋದು ಮಾಡಿದ್ರೆ ಇಬ್ಬರು ಪರಿಚಯ ಮಾಡಿಕೊಟ್ಟಿನಿ ಒಂದು ಇಬ್ಬರಿಗೆ ಅನ್ನ ಆ ಕಲಿಸಿರೋದು ಹುಡುಗರು ಎಷ್ಟಾಗರ ಬೇಕಾರ ಅಷ್ಟಾಗರ ಅವರು ಓಯ್ ಅದನ್ನ ನಾ ಹೇಳ್ಕೊಳಕ್ಕಾಗಲ್ಲ. ನಾಟಕ ಎಷ್ಟು ಮಾಡಿದೀನಿ ನನಗೆ ನನಗೆ ಗೊತ್ತಿಲ್ಲ. ಹಾಂ ಮಾಡಿದ್ದೀನಿ. ಆಮೇಲೆ ಅನ್ನದಾನೆ ಮಾಡಿ ನೂರೊಂದು ಸ್ವಾಮಿ ನಾಟಕನೇ ಅನ್ನದಾನೆ ಮಾಡಿ ಬೇಕಾದಷ್ಟು ಜನ ಮಾಡ್ಯಾರ. ಅವೆಲ್ಲ ಹಳ್ಳಿ ಮೇಲೆಲ್ಲ ನಾಟಕ ಆಡಿಸಿದ್ದೀನಿ ಅವ್ರು ಕರ್ಕೋಗಿ. ಅವಕ್ಕೆಲ್ಲ ಗೌರವ ಕೊಟ್ಟಾರ ಹಾರ್ಮೋನಿಗಳು ಸುಮಾರು ಎಷ್ಟು ಹಾರ್ಮೋನಿ ಆಗಿದ್ವು ಅವ್ರು ತಂದು ಕೊಟ್ಟಿರೋಗಳು ಅಷ್ಟು ಹಾರ್ಮೋನಿ ನುಡಿಸಿ ನುಡಿಸಿ ನಮ್ಗೆ ಬೇಕಾದಷ್ಟು ಅನುಭವ ಬಂದಿರೋದ್ರಿಂದ ನಾವು ಮುಂದುವರ್ಕೊಂಡು ಆ ಸರಸ್ವತಿ ಜ್ಞಾನದಿಂದ ನಾವು ಹೋಯ್ತಾ ಇದ್ದೀವಿ.
1: ಸರ್, ಹಣದ ಅರಿವು ಹೆಚ್ಚಿರುವಂತಹ ಒಂದು ಬೇರೆ ವೃತ್ತಿಗಿಂತ ಈ ಕಲಾ ಬದುಕು ನಿಮಗೆ ನೀಡಿದಂತಹ ಅತಿದೊಡ್ಡ ಗೌರವ ಅಥವಾ ಪ್ರೀತಿ ಎಂಥದ್ದು, ಅದರ ಒಂದು ಅನುಭವವನ್ನು ಹಂಚ್ಕೊಳ್ಳೋದಾದರೆ?
0: ನಾವು ಏನಂದ್ರೆ ಹಣ ಕಾಸು ಅನ್ನೋದು ನನಗೆ ಇದಿಲ್ಲ. ನಮ್ಗೆ ಕಲಾನ ತುಂಬಿರೋದ ದೃಢದಿಂದ ಅವ್ರು ಏನು ಕೊಡ್ತಾರ ಅವರು ನಮಗೆ ಈಗ ಎಷ್ಟು ಅನುಭವ ಇರ್ತದ ಈ ಕಲಾ ತುಂಬೋದಕ್ಕೆ ಅವ್ರಿಗೆ. ನಾನು ಅವರು 20 ಜನಕ್ಕೂ ಕಲಾ ತುಂಬಬೇಕು. 20 ಜನಕ್ಕೆ ಎಷ್ಟಿನ ಗಂಟ ನಾವು ಕಲಾ ಮಾಡಬೇಕು, ಎಷ್ಟಿನ ನೃತ್ಯ ಮಾಡಬೇಕು, ಅದ್ರ ಬಗ್ಗೆಯಾಗಿ ನಾನು ಅದನ್ನು ನಾವು ಪಾಲಿಸ್ಕೊತೀನಿ. ಪಾಲಿಸ್ಕೊಂಡು ಅವತ್ತು ನಾವು ಬರೋ ದಿವ್ಸಕ್ಕೆ ಮೊದ್ ಮಧ್ಯ ವರ್ಷ ಕೊಟ್ಟಿರ್ತಾರೆ. ಆವಾಗ ಬರಾಗ ಪೂರ ಎಲ್ಲನೂ ನಾಟಕ ಮಾಡಿ ಬರಾಗ ನಮ್ಗೆ ಆವಾಗ ನಾವು ಎಲ್ಲ ತೀರಿಸ್ತಾರೆ ದುಡ್ಡು ನಮ್ಮ ಲೆಕ್ಕನ ತೀರಿಸಿ ಸನ್ಮಾನ ಮಾಡಿ ಬಟ್ಟ ಬರ ಎಲ್ಲ ಕೊಟ್ಟು ನಮ್ಗೆ ಎಲ್ಲ ಇಕ್ಕಿಸಿ ನಾಟಕ ಮಾಡಿರ್ತಾರೆ. ಅವಾಗ ಬರಾಗ ನಮ್ಮ ವೃತ್ತಿ ಏನದ ಕೊಟ್ಟು ಕಳಿಸ್ತಾರೆ. ಖುಷಿ ಕೊಡ್ತಾರ ಅಂತ ಅನ್ನೋದೇನಿಲ್ಲ ನಮಗೆ ಏನಂದರೆ ಎಲ್ಲ ಪ್ರತಿಯೊಂದರಲ್ಲೂ ಎಲ್ಲ ಎಲ್ಲ ಕಡೆನೇ ಹೋಟೆಲೇ ಆಗಲಿ ಅರವೇಲೇ ಆಗಲಿ ಉಸಿರು ತಾಲೂಕು ಅರವೆ ಅಲ್ಲೇ ಆಗಲಿ ನೂರಲ್ಲೇ ಆಗಲಿ ಎಲ್ಲೇ ಹೋದ್ರು ಈಗ ಈ ಕಡೆ ಎನ್ಬೇಗೂರಲ್ಲೇ ಆಗಲಿ ನಾ ಎಲ್ಲೇ ನಾಟಕ ಮಾಡಿ ಖಾರಾಪುರಲ್ಲೇ ಆಗಲಿ ಎಲ್ಲ ಕಡೆನು ನಮ್ಗೆ ಖುಷಿ ಪಟ್ಟು ನಮ್ಗೆ ಕಳಿಸ್ತಾರೆ. ನಮ್ಗೆ ಅದರಿಂದ ನಮ್ಗೆ ಎಲ್ಲದರಿಂದ ಖುಷಿಯಾಗಿರೋದ್ರಿಂದ ನಾವು ಇನ್ನು ಬಿಡಬಾರ್ದು ಈ ಭಗವಂತ ಸೇವನ ಈ ಕಲಾನ ನಾವು ಬಿಡಬಾರ್ದು ಅನ್ನೋದು ವೃತ್ತಿಯಿಂದ ನನಗೆ ಯಾರೋ ಒಬ್ಬರು ಹಿಂಗೆ ಒಬ್ಬರು ಜಾವರ ನಾಯಕರು ಕಲಾವಿದರು ನಮ್ಮ ಕರೆಸಿ ಆಗ ಅಲ್ಲಿ ಸನ್ಮಾನ ಮಾಡಿಸಿ ಇವರು ಮಹಾ ಕಲಾವಿದರು ಅನ್ನೋದು ಗೊತ್ತಿಸಿ ನಮ್ಗೆ ಸನ್ಮಾನ ಮಾಡಿ ನಮ್ಮ ಕರ್ನಾಟಕ ಪ್ರಶಸ್ತಿ ಪಡಿಸ್ರು.
1: ಸರ್, ಇತ್ತೀಚಿನ ಒಂದು ದಿನಗಳಲ್ಲಿ ಒಂದು ಡಿಜಿಟಲ್ ಮಾಧ್ಯಮಗಳಿಂದಾಗಿ ಈ ಒಂದು ಆರ್ಕೆಸ್ಟ್ರಾಗಳಾಗಿರ್ಬೋದು ಅಥವಾ ತಮ್ಮ ಒಂದು ನಾಟಕಗಳಾಗಿರ್ಬೋದು ಇವುಗಳ ಒಂದು ಬೇಡಿಕೆ ನಿಜವಾಗ್ಲೂ ಸಹ ಕಡಿಮೆ ಆಗ್ತಾ ಇದೆ ಅಂತ ಎಲ್ರಿಗೂ ಸಹ ಗೊತ್ತಿರೋಂಥ ವಿಷಯನೇ. ಇದರ ನಡುವೆಯೂ ಸಹ ತಮ್ಮ ಒಂದು ವೃತ್ತಿಪರತೆಯನ್ನು ಹೇಗೆ ಉಳಿಸ್ಕೊಂಡು ಕಾಪಾಡಿಕೊಂಡು ಪ್ರಸ್ತುತ ದಿನಗಳಲ್ಲೂ ಸಹ ತಮ್ಮ ಒಂದು ನಾಟಕ ವೃತ್ತಿಯನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳೋದಾದರೆ?
0: ಸರ್, ಈಗ ಏನಂತಂದ್ರೆ ಈಗ ಮುಂದುವರಿಸೋದಂದ್ರೆ ಟಿವಿಗಳು ಈ ಮೊಬೈಲ್ಗಳು ಬಂದ್ರಲ್ಲ ಬಂದೋಡ್ರಿಂದ ಮುಂದುವರಿಸೋ ಅಂತ ಹೋಯ್ತೀವಿ. ಹೋದ್ರಾದ್ರು ಮುಂದುವರಿಯೋಕ್ಕಾಗಲ್ಲ. ನಾವು ಎಷ್ಟು ಮಾಡಿವಿ ಅಷ್ಟಕ್ಕೆ ಹೇಳಕ್ಕೆ ಹೋಯ್ತದ ಅಷ್ಟು ಬಿಟ್ಟರೆ ಮುಂದಕ್ಕೆ ಮುಂದುವರಿಸಲ್ಲ. ಆಮೇಲೆ ಅವ್ರಿಗೂ ಪರಿಚಯ ಜಾಸ್ತಿ ಈಗಿನವ್ರಿಗೆ ನಾಟಕದಲ್ಲಿ ಪರಿಚಯ ಬರಲ್ಲ. ಅವರು ಹಿಂದೆ ಮಾಡಿರ್ತಾರಲ್ಲ ಆ ಕಲಾವಿದರು ನಮ್ಗೆ ಕರೆದು ನಾವು ಪರಿಚಯ ಮಾಡಿಕೊಡ್ತಾರೆ ನಾಟಕ ಮಾಡಿಸ್ತಾರೆ. ಆ ವೃತ್ತಿಯಿಂದ ನಾವು ಹೋಯ್ತೀವಿ. ನಮಗೆ ಇದಿಲ್ಲ ಎಲ್ಲ ಪ್ರತಿಯೊಂದು ಕಡೆನೂ ನಮ್ಗೆ ಹೋದಾಗ ಯಾರು ಸಹಕರಿಸ್ತಾರೆ ಬಂದಾಗ ನಮ್ಗೆ ಒಂದು ಗೌರವ ಕೊಟ್ಟು ಒಂದು ನಮ್ಮ ನಮಸ್ಕಾರ ಹೇಳಿ ಒಂದು ಗೌರವ ಕೊಟ್ಟು ಸ್ವಾಗತ ಮಾಡಿಸಿ ಕಳಿಸ್ತಾರೆ. ಓದೋದು ನಮಗೇನು ಇರಲಿಲ್ಲ. ನಾವೇನಂದ್ರೆ ಈಗ ನಮಗೂ 20 ಜನಕ್ಕೆ ತುಂಬಬೇಕಲ್ಲ ಆ ಕಾಲನ ಅದು ಎಷ್ಟಾಯ್ತದ ಅಷ್ಟಕ್ಕೆ ನಾವು ಮಾತಾಡ್ಕೊಳ್ಳೋ. ಈಗ ಆಗದ ಕಾಲದಲ್ಲಿ ಕಮ್ಮಿ ಇತ್ತು, ಅವಾಗ ಬರೀ 700 ರೂಪಾಯಿಗೆ 3 ತಿಂಗಳ ಪಾಠ ಮಾಡಿ.

0: ನಾಟಕ ಆಡಿಸಿ ಜನ ಪರಿಚಯ ಮಾಡ್ಕೋಬೇಕಲ್ಲ ನಾನು. ಅದರಿಂದ ಬರೀ 700 ರೂಪಾಯಿಗೆ 3 ತಿಂಗಳ ಪಾಠ ಮನೆಯಲ್ಲಿ ಯಾವಾಗ ರಾಗಿ ಕೊಟ್ಟರ, ಇವಾಗ ರಾಗಿ ಕೊಡಲ್ಲ. ದುಡ್ಡು ಸಿಗ್ತದ? ದುಡ್ಡು ನಮಗೆ ಗೀಟಲ್ಲ, ನಮ್ಗೆ ನಮ್ಮ ಇದ್ದಕ್ಕೆ ನಮ್ಗೆ ಗೀಟಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಕಲ್ತಿರೋ ಜಾಗದಲ್ಲಿ, ಕಲ್ಸಿರೋ ಜಾಗಗಳಲ್ಲಿ ಹೋಯ್ತೀವಿ. ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಬರ್ತೀವಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ.
1: ಸರ್, ಹೊಸ ತಲೆಮಾರಿನ ಒಂದು ಕಲಾವಿದರಿಗೆ ನೀವು ನೀಡುವಂತಹ ಸಂದೇಶ ಏನು? ಕಲೆಯಲ್ಲಿ ಸಂತೃಪ್ತಿ ಮುಖ್ಯನೋ ಅಥವಾ ಯಶಸ್ಸು ಮುಖ್ಯನೋ, ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ?
0: ಸರ್, ಸಂತೃಪ್ತಿ ಅಂತಂದ್ರೆ ಅವ್ರ ಒಳಗೆ ಇರಬೇಕು. ಅದು ನಾವು ಕರಿತೀವಿ ಅನ್ನೋ ಉತ್ಪೂರ್ಕವಾಗಿದ್ದಾಗ ನಾವು ಅವ್ರಿಗೆ ಇದ್ದು ತುಂಬ್ತೀವಿ. ಇಂಥದ್ದು ಮಾಡ್ರಪ್ಪ, ಇಂಥದ್ದು ಮಾಡುವ ಒಂದು ಸಲ ಇದ್ದೀರ, ಒಂದು 10 ದಪ್ಪ ಆಗಲಿ, ಒಂದು ಜಿನಿಯರ್ ಆಗಲಿ, ಹೇಳಿ ಅವ್ರಿಗೆ ತುಂಬಿಸಿ, ಹೇಳಪ್ಪ ಹಿಂಗೆ ಹೋಗಿ ಈ ಕಲಾನ ಬಿಡಬೇಡಿ, ನೀವು ನನ್ನ ಹೆಸರು ಹೇಳ್ಕೊಂಡು ನೀವು ಮಾಡ್ಕೊಂಡು ಹೋಗಿ. ಇವತ್ತಿಲ್ಲ, ಇವತ್ತು ನಮ್ಗೆ ಬೇರೆ ಗುರುಗಳಾಗಿದ್ರು. ನೀವು ಕಲಿತಾಗ ಏನಾಗುತ್ತೆ, ನಮ್ಮ ಗುರು ಅಂತಿದ್ದಾರೆ. ಯಾರು? ಚಿಕ್ಕಣ ಎಷ್ಟು ಗುರು ಕಣ ನಮ್ಗೆ ಕಲಿಸಿಕೊಟ್ಟಿರೋದು ಒಂದು ಸೋಸ್ಗ. ಈಗ ಪ್ರಾಂತ್ಯದಲ್ಲಿ ಆಗಲಿ ಏನೇ ಆಗಲಿ ನಮ್ಮನ್ನ ಮುಂದುವರಿಸಾರ ಪ್ರತಿಯೊಂದರಲ್ಲಿ ಅಂತಿದ್ರಲ್ಲಿ. ನಾವು ಹಿಂಗೆ ಹೋಗಿ ಅಂದ್ಕೊಂಡು ನಾವು ಕಲಾವಿದರ್ಗ ನಾವು ತುಂಬಿ ನಾವು ಮಾಡಿಕೊಡ್ತೀವಿ.
1: ಸರ್, ನಿಮ್ಮ ಒಂದು ಕಲೆಗೆ ಸರ್ಕಾರದಿಂದ ಅಥವಾ ಸಮಾಜದಿಂದ ಇನ್ನೂ ಯಾವೆಲ್ಲ ರೀತಿಯ ಒಂದು ಅವಶ್ಯಕತೆಗಳು ಮತ್ತು ಬೆಂಬಲಗಳು ಬೇಕು ಅಂತ ನೀವು ಬಯಸ್ತೀರಾ?
0: ಸರ್, ನಮ್ಗೆ ಕಲಾವಿದರಲ್ಲಿ ನಮ್ಗೆ 2-3 ಸಲ ಇದೇ ಜವರನಾಯಕರು, ಆರ್ಕೆಸ್ಟ್ರಾ ಜವರನಾಯಕರು ಕರ್ಕೋಗಿ ಕೊಡಿಸಿದ್ರು. ಅದೆಲ್ಲ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಅಲ್ಲಿ ಬಂದು ಒಂದ್ಸಲ 10,000 ಬಂತು, ಒಂದ್ಸಲ 15,000 ಬಂದಿತ್ತು. ಅಲ್ಲಿಂದ ಈಚೆಗೆ ತಿರ್ಗಾ ಹಾಕಿದ್ರು, ಬ್ಲಡ್ ಕೇಸ್ ಅನ್ನು ಹಾಕಿದ್ರು, ಹಾಕಿದ್ರು ಈಚೆಗೆ ಬರಲಿಲ್ಲ. ಆಮೇಲೆ ಅವರು ಕಲಾಮಂದಿರದಲ್ಲಿ ನಿಮ್ಮ ಇಸ್ಕೂಲ್ ದಾಖಲಾತಿ ತಕ್ಕ ಬನ್ನಿ, ಮತ್ತೆ ನಾವು ನೇರಬೇಕಾಗಿಲ್ಲ, ಇಸ್ಕೂಲಲ್ಲಿ ದಾಖಲಾತಿ ನಿಮ್ಮ ನಾಟಕ ಮಾಡಿದ್ದು ಫೋಟೋಗಳು ಇವೆಲ್ಲ ತಕಬಂದಿ ಅಂತ ಹೇಳಿದರು. ಅದರಿಂದ ನಮ್ಗೆ ಇಸ್ಕೂಲ್ ದಾಖಲಾತಿ ಸಿಕ್ಕಲಿಲ್ಲ. ಇಸ್ಕೂಲ್ ದಾಖಲಾತಿ ಅಂತಂದ್ರೆ 54ನೇಯಿಂದ ಈಚೆಗ ನಾವು 54ರಲ್ಲಿ ನಾವು ಇಸ್ಕೂಲ್ಗೆ ಹಂಗೆ ಕಳಿಸೋರಿಲ್ವಲ್ಲ, ನಾವು ಹೋಗ್ತೀವಿ ಬರ್ಕತ್ತಿದ್ವಿ ಅಲ್ಲಿ. ಅದು ನೋಡ್ಸೋಕಂಟ 2 ಕಡೆನೂ ನೋಡಿಸ್ತೋ, 1,000 ಹೋಗ್ತೀವಿ, 2,000 ಹೋಗ್ತೀವಿ, ಎಲ್ಲೂ ಸಿಕ್ಕಲಿಲ್ಲ. ಅದನ್ನ ನಿಲ್ಲಿಸ್ಬಿಟ್ಟೆ. ಇಲ್ಲ, ಏನು ಸೌಲಭ್ಯ ಇಲ್ಲ. ಸೌಲಭ್ಯ ಇದ್ದಿಂದ ನಾವು ಯಾವಾಗ ಇಸ್ಕೂಲ್ ದಾಖಲಾತಿ ಸಿಕ್ತಿರಗಂಟ, ನಮ್ಗೆ ಏನು ಸೌಲಭ್ಯ ಸಿಕ್ತಿರಗಂಟ ನಾವು ಹಂಗೆ ಇದನ್ನು ಕಟ್ವಿ. ಈಗ ರೈತರು ತಾವು ಹೊಡೆದಾಡ್ಕೊಂಡು ತಿಂಗಳಾಡ್ಕಟ್ಲ ಹೆಂಗೆ ಹಂಗೆ ಮಾಡ್ಕೊಂಡು ಜೀವನ ಸಾಗಿಸ್ಕೊ ಹೋಗ್ತೇವೆ ಅಷ್ಟೇ.
1: ಸರ್, ಈ ಒಂದು ವೃತ್ತಿ ನಿಮಗೆ ತೃಪ್ತಿಯನ್ನು ಕೊಟ್ಟಿದೆಯಾ? ಎಷ್ಟು ಸಂತೃಪ್ತಿಯನ್ನು ಈ ವೃತ್ತಿ ನಿಮಗೆ ನೀಡಿದೆ, ಅದ್ರ ಬಗ್ಗೆ ಹೇಳೋದಾದರೆ?
0: ಸಂತೃಪ್ತಿ ಅಂತಂದ್ರೆ ಸರ್, ನಾವು ಬೇಕಾದಷ್ಟು ದಿನದಿಂದ ಮಾಡ್ತಾ ಬಂದಿರುತ್ತೆ, ನಮ್ಗೆ ಸಂತೃಪ್ತಿ. ಯಾಕಂದ್ರೆ ನಾವು ಕಳಿಯೋಕ್ಕಾಗಲ್ಲ, ಇದನ್ನು ನಮ್ಮ ಅನ್ನ ಕೊಟ್ಟಿರೋದು. ಅದರಿಂದ ನಾವು ಇವತ್ತು ಎಷ್ಟೇ ಆಗದೆ ನಾವು ಅನ್ನ ಕೊಟ್ಟಿರೋ ಸರಸ್ವತಿ ನಾವು ಕಳಿಬಾರ್ದು. ಕಲಾವಿದರು ನಾವು, ಕಲಾವಿದರು ಅಂದರೆ ಕಲಾವಿದರಾಗೇ ಇರಬೇಕು, ರೈತ ಆದಮೇಲೆ ರೈತರಾಗೇ ಇರಬೇಕು. ಈಗ ನಾನು ನೋಡಿದಾಗ ಮೇಷ್ಟು ಅನ್ಸ್ಕೊಳ್ಳಲ್ಲ ನಾನು, ನೀವು ಕಲಾವಿದ ಅನ್ನೋದ ಹಳ್ಳಿ ಕಡೆ ಹೋದ್ರೆ ನೋಡಿದವ್ರು ಇವ್ರು ಮೇಷ್ಟಲ್ಲ ಅಂತಾರೆ. ಅವ್ರು ನೋಡಿದವರೇ ಮೇಷ್ಟು ಅನ್ನೋರು, ಇವರು ನಾಟಕ ಮೇಷ್ಟು ಅನ್ನೋದು ನೋಡಿದವ್ರೆ. ನಾವು ಮೇಷ್ಟು ಅನ್ಸ್ಕೊಳಕ್ಕೆ ಆಗ್ತಿ ಹೇಳಲ್ಲ. ಅವು ಬೇರೆ ಬೇರೆ ಕಡೆ ಎಲ್ಲ ನಾಟಕ ಮಾಡ್ಕೊ ಬಂದಿರ್ತಿಂದ ನೋಡಿರೋರು ಇವ್ರು ಮೇಷ್ಟು ಕಣ ಯಾರು ಮಾಡ್ತಾವ್ರಿ ಅವ್ರ ಜೊತೆ ಚೆನ್ನಾಗಿ ಹಳವಿದ ಹಣ ಕಾಲವಿದ್ದಾರೆ ಇವರು ಅಂತ ಕೇಳ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇದನ್ನ ನಾವು ಸತ್ಮಾನ ಇರ್ಕೊಂಡು ನಾವು ಮಾಡ್ಕೊ ಹೋಗ್ಬೇಕು ಅನ್ನೋದು ಒಂದು ವೃತ್ತಿ ಅದ.
1: ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ಮತ್ತು ಈ ಒಂದು ಕಲೆಯ ಬಗ್ಗೆ ಆಸಕ್ತಿ ಇರುವಂತಹ ಯುವಕರಿಗೆ ಏನಾದರೂ ಸಂದೇಶವನ್ನು ಕೊಡೋದಾದ್ರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ?
0: ಕಲಾವಿದರಿಗೆ ಸಂದೇಶ ಕೊಡೋದು ಅಂತಂದ್ರೆ, ಅವರು ಬಂದು ನಮ್ಮ ಕರೆದಾಗ, ಒಟ್ಟಾಗಿ ಬಂದು ನಮ್ಮ ಕರೆದಾಗ ನಾವು ಹೋಗಿ ಅವ್ರನ್ನ ಪರಿಚಯ ಮಾಡ್ಕೊಂಡು ನಾವು ಹಿಂಗಿಂಗ ನೋಡಪ್ಪ ನಾವು ಈ ಥರ ನಾಟಕ ಮಾಡ್ಕೊಡ್ತೀವಿ, ಬೇಕಾದ್ರೆ ನೀವು ಬಂದು ನಮ್ಗೆ ಹೇಳಿದ್ರ, ನಾವು ಬಂದು ಏನೋ ಮಾತಾಡ್ಕೊಂಡು ನಾವು ನಾಟಕನ ಪರಿಚಯ ಮಾಡ್ಕೊಡ್ತೀವಿ. ನೀವು ಆಡಿ ಇಂಥ ದಿಸ್ಕ ಇಷ್ಟು ತಿಂಗಳು ಅಂತ ಮಾತಾಡ್ತೀರ, ಮಾತಾಡ್ತೀವಿ, ನಿಮ್ಗೆ ಎಷ್ಟು ತಿಂಗ ಬೇಕು ಅಂತ ಕೇಳ್ತೀವಿ. ಇಷ್ಟು ತಿಂಗ ಬೇಕು ಅಂದಾಗ 8 ತಿಂಗಳಂಟ ಪಾಠ ಮಾಡಿರ್ತೀವಿ. ಆವಾಗ ನಾನು ದೊಡ್ಡ ಸೀನ್ಸಿ ಆಗಲಿ ಚಿಕ್ಕ ಸೀನ್ಸಿ ಆಗಲಿ ತಗೊಂಡು ಒಂದು ನಾಟಕನ ಪೂರ್ತಿ ಮಾಡಿಬಿಟ್ಟು ಆವಾಗ ಮನೆಗೆ ಬರ್ತೀನಿ. ಈಗ ನಾಟಕ ಕಲಿಯ ಅಂತ ನಿಯೋಕರಿಗ ಅವ್ರು ಕರೆದಾಗ ನಾನು ಹೋಗಿ ಪಾಠ ಮಾಡ್ಕೊಡ್ತೀನಿ ಅಂತ ಹೇಳಿ, ಅಷ್ಟು ಬಿಟ್ಟರೆ ಏನಿಲ್ಲ.
1: ಸರ್, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಸಹ ಕಲೆಯ ಮೇಲಿನ ಒಂದು ನಿಮ್ಮ ನಿಷ್ಠೆ ಎಂಥವ್ರಿಗೂ ಸಹ ಸ್ಫೂರ್ತಿ ನೀಡುವಂಥರ ಇದೆ. ಈ ಒಂದು ಜೀವನದ 7 ಬೀಳುಗಳ ನಡುವೆ ಕಲೆಯನ್ನೇ ಉಸಿರಾಗಿಸಿಕೊಂಡ ನಿಮ್ಮ ಬದುಕು ಹೀಗೆ ಸಾರ್ಥಕವಾಗಿರಲಿ ಅಂತ ಹೇಳ್ತಾ, ಆತ್ಮೀಯ ಶ್ರೋತೃಗಳೇ, ಇಂದು ನಾವು ಆಗತ್ತೂರು ಗ್ರಾಮದಲ್ಲಿ ನಿವಾಸಿಗರಾಗಿರುವ

0: ಹಾಗೂ ನಾಟಕದ ಮೇಷ್ಟ್ರಾಗಿ ತುಂಬಾ ವರ್ಷಗಳಿಂದ ತಮ್ಮ ಒಂದು ವೃತ್ತಿಯನ್ನು ಒಂದು ಈ ವೃತ್ತಿಯಲ್ಲೇ ಮುಂದುವರಿಸಿಕೊಂಡು ಬಂದಿರುವಂತಹ ಶ್ರೀಯುತ ಚಿಕ್ಕನಾಯಕರವರ ಬದುಕಿನಲ್ಲಿರುವ ಒಂದು ವೃತ್ತಿ ಸಂತೃಪ್ತಿಯನ್ನು ಕಂಡುಕೊಂಡೆವು. ಕೇವಲ ಹಣಗಳಿಕೆಗಿಂತ ತಮ್ಮ ಕೆಲಸದಲ್ಲಿ ಗೌರವ, ಕೌಶಲ್ಯ ಮತ್ತು ಕಲೆಯ ತೃಪ್ತಿಯಲ್ಲಿ ನಿಜವಾದ ಸಂತೋಷ ಇರುವುದು ಎಂದು ನಾವು ಅವರ ಮಾತಿನಿಂದ ಅರಿತುಕೊಂಡೆವು. ನಮ್ಮೊಂದಿಗೆ ಮಾತನಾಡಿ ತಮ್ಮ ಅಮೂಲ್ಯ ಸಮಯ ಮತ್ತು ಅನುಭವಗಳನ್ನು ಹಂಚಿಕೊಂಡ ಶ್ರೀಯುತ ಚಿಕ್ಕನಾಯಕರವರಿಗೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ಹೃತ್ಪೂರ್ವಕ ಧನ್ಯವಾದಗಳು ಸರ್.
1: ಧನ್ಯವಾದಗಳು.
0: ಮತ್ತಷ್ಟು ಆಸಕ್ತಿದಾಯಕ ವ್ಯಕ್ತಿಗಳು ಮತ್ತು ಅವರ ವೃತ್ತಿ ತೃಪ್ತಿಯ ಕಥೆಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
2: ವೃತ್ತಿ ಸಂತೃಪ್ತಿ,
3: ಕಾಯಕವೇ ಕೈಲಾಸ.
2: ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
3: ಯಾವ ವೃತ್ತಿಯು ಕೀಳಲ್ಲ, ಯಾವ ವೃತ್ತಿಯು ಮೇಲಲ್ಲ.
2: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
3: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
2: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ವೃತ್ತಿ ಸಂತೃಪ್ತಿ.
4: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಇದುವರೆಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಕಳೆದ 5 ದಶಕಗಳಿಂದ ನಾಟಕ ಕಲಿಸುತ್ತಾ ಬರುತ್ತಿರುವ ಅನುಭವ ಹಾಗೂ ಬಣ್ಣದ ಬದುಕಿನ ಸಾರ್ಥಕ ಪಯಣ ಕುರಿತು ಸರಗೂರು ತಾಲೂಕು ಆಗತೂರು ಗ್ರಾಮದ ಶ್ರೀಯುತ ಚಿಕ್ಕನಾಯಕರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನಾಥ ಕಾರ್ಯಕ್ರಮ.
5: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
6: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
6: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
5: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
6: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ.
5: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
6: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 26ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತ್

ಜಗತ್ತಿನಲ್ಲಿ ಶುಕ್ಲಪಕ್ಷ ಮತ್ತು ಕೃಷ್ಣಪಕ್ಷಗಳೆಂಬ ಎರಡು ಗತಿಗಳು ಶಾಶ್ವತವಾಗಿವೆ ಎಂದು ಹೇಳಿದೆ. ಇದರಲ್ಲಿ ಒಂದರಲ್ಲಿ ಹೋದರೆ ಹಿಂತಿರುಗುವುದಿಲ್ಲ, ಮತ್ತೊಂದರಲ್ಲಿ ಹೋದರೆ ಅವನು ಹಿಂದಿರುಗುತ್ತಾನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಪ್ರಪಂಚದಲ್ಲಿ ಬಹಳ ಹಿಂದಿನಿಂದಲೂ ಎರಡು ಮಾರ್ಗಗಳಿವೆ. ಒಬ್ಬನು ಮುಕ್ತನಾಗಿ, ಒಂದೇ ಸಲ ಮುಕ್ತವಾಗಿ ಈ ಸಂಸಾರದ ಒಂದು ಜಂಜಾಟಗಳಿಂದ ಸಿಡಿದು ಹೋದ ಬೀಜದಂತೆ ನೆಗೆದು ಹೊರಟೋಗ್ಬಿಡ್ತಾನೆ. ಅವರು ಹಿಂತಿರುಗಿ ಬರುವಂಥದ್ದೆಲ್ಲ, ಹಿಂತಿರುಗಿ ಬರುವ ಟಿಕೆಟ್ ಇಲ್ಲದೆ ಹೋಗುವಂಥವನು. ಮತ್ತೊಬ್ಬ ಈ ಪ್ರಪಂಚವನ್ನು ಬಿಡುವಾಗಲೇ ಮರಳಿ ಬರುವ ಟಿಕೆಟನ್ನು ತೆಗೆದುಕೊಂಡು ಹೋಗಿರ್ತಾನೆ. ತನ್ನ ಕರ್ಮಾನುಸಾರ ಯಾರದೋ ಮನೆಯಲ್ಲಿ ಹುಟ್ಟಿ ಇನ್ನೂ ಅವನು ಒಳ್ಳೆಯದೋ ಕೆಟ್ಟದ್ದೋ ಎಲ್ಲವನ್ನು ಅನುಭವಿಸಬೇಕಾಗಿದೆ. ಈ ಜೀವದ ಕಾಯಿ ಮಾಗುವುದಕ್ಕೆ ಸಂಸಾರದ ಗುಡಾಣದಲ್ಲಿ ಅವನು ಇನ್ನೂ ಬರಬೇಕಾಗಿದೆ. ಹಾಗಾಗಿ ಇಲ್ಲಿ ಎರಡು ರೀತಿಯ ಮಾರ್ಗಗಳನ್ನು ಕೃಷ್ಣ ವಿವರಿಸ್ತಾ ಇದ್ದಾನೆ. ಒಂದು ಶುಕ್ಲಪಕ್ಷ, ಅದೇ ಮತ್ತೊಂದು ಕೃಷ್ಣಪಕ್ಷ.

0: ಶುಕ್ಲ ಪಕ್ಷ ಅಂತಂದ್ರೆ ಶುಕ್ಲ ಮಾರ್ಗ, ಇದನ್ನ ದೇವಯಾನ ಅಂತಲೂ ಕೂಡ ಕರೀತಾರೆ. ಅದೇ ಕೃಷ್ಣ ಪಕ್ಷ ಅಥವಾ ಕೃಷ್ಣ ಮಾರ್ಗ, ಇದನ್ನ ಪಿತೃಯಾನ ಅಂತಲೂ ಕೂಡ ಕರೀತಾರೆ. ಒಂದು ಮಾರ್ಗವು ಜೀವವನ್ನು ವಿಕಾಸದ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ಮತ್ತು ಇನ್ನೊಂದು ಜೀವವನ್ನು ಪುನಃ ಹಿಂದಕ್ಕೆ ತರುವಂಥದ್ದು ಅಥವಾ ಮರಳಿ ತರುವಂಥದ್ದು. ಸಂಕ್ಷೇಪವಾಗಿ ನಾವು ಹೇಳಬೇಕು ಅಂತಂದರೆ, ಒಂದು ಮಾರ್ಗ ಮೋಕ್ಷಕ್ಕೆ, ಮತ್ತೊಂದು ಮಾರ್ಗ ಸಂಸಾರಕ್ಕೆ ಅಂತೇಳಿ ಹೇಳಬಹುದು. ಪ್ರಪಂಚದಲ್ಲಿ ಮನುಷ್ಯನ ಜೀವನ ರೀತಿಯನ್ನು ಮುಖ್ಯವಾಗಿ ಎರಡು ರೀತಿಯಲ್ಲಿ ವಿಂಗಡಿಸಬಹುದು. ಅವು ಯಾವುವೆಂದರೆ, ಒಂದು ಪ್ರೇಯೋ ಮಾರ್ಗ, ಇನ್ನೊಂದು ಶ್ರೇಯಸ್ಸಿನ ಮಾರ್ಗ. ಜೀವನದಲ್ಲಿ ಇಂದ್ರಿಯ ಸುಖಗಳನ್ನೇ ಬಯಸುತ್ತಾ ಅದಕ್ಕಾಗಿ ಜೀವನ ಸವೆಸುವವರು ಪ್ರೇಯೋಭಿಲಾಷಿಗಳು. ಇಂದ್ರಿಯ ಸುಖಗಳು ಆತ್ಯಂತಿಕ ಸುಖವನ್ನ ಕೊಡುವುದಿಲ್ಲ ಅಂಥೇಳಿ ತಿಳಿದು ಅವುಗಳಿಗೆ ಬಲಿಯಾಗದೆ ಆತ್ಮ ಸುಖವನ್ನ ಪಡೆಯಬೇಕೆಂಬ ಉದ್ದೇಶದಿಂದ ಸಂಯಮದ ಬದುಕನ್ನ ಬಾಳುವವರು ಶ್ರೇಯೋಭಿಲಾಷಿಗಳು. ಈ ಎರಡು ರೀತಿಯ ಜೀವನ ಕ್ರಮಗಳು ಮತ್ತು ಅದೇ ರೀತಿ ಎರಡು ರೀತಿಯ ಗತಿಗಳು ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಬಂದಿರುವಂಥದ್ದಾಗಿದೆ. ಒಬ್ಬ ಸಾಧಕನ ವೈಯಕ್ತಿಕ ಬಾಳಿಗೆ ಇದನ್ನು ಅಳವಡಿಸಿ ಹೇಳೋದಾದರೆ, ಈ ಎರಡು ರೀತಿಯ ಜೀವನ ಕ್ರಮ ಅವನ ಮನಸ್ಸಿನಲ್ಲಿಯೇ ಇರುತ್ತವೆ. ಶ್ರೇಯೋ ಮಾರ್ಗವನ್ನು ತುಳಿಯುತ್ತಿರುವಂಥ ಯೋಗಿಯು ಎಷ್ಟೋ ಬಾರಿ ಪ್ರಪಂಚದ ಪ್ರಲೋಭನೆಗಳಿಗೆ ಸಿಕ್ಕಿಬಿದ್ದು ಪ್ರೇಯೋದಾರಿಗೆ ಬೀಳುವಂತಹ ಸಂಭವವೂ ಕೂಡ ಇರುತ್ತದೆ. ಮತ್ತೆ ಅವನು ತನ್ನ ಹುಚ್ಚುತನವನ್ನು ತಿಳಿದುಕೊಂಡು ಶ್ರೇಯಸ್ಸಿನ ದಾರಿಗೆ ಬರಬಹುದು. ಆದರೆ ಇದು ಸಾಮಾನ್ಯವಾಗಿ ಎಲ್ಲ ಸಾಧಕರ ಜೀವನದಲ್ಲಿ ಕಂಡುಬರುವಂಥದ್ದು ಅಂಥೇಳಿ ಪರಮಾತ್ಮನೇ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಶುಕ್ಲ ಮತ್ತು ಕೃಷ್ಣ ಈ ಎರಡು ಮಾರ್ಗಗಳಲ್ಲಿಯೂ ಕೂಡ ಪ್ರಪಂಚ ನಡೀತಾನೇ ಇದೆ. ಶುಕ್ಲ ಪಕ್ಷದಲ್ಲಿ ಒಮ್ಮೆ ಹೋದರೆ ನಾವು ಮರಳಿ ಬರೋಲ್ಲ. ಅಂದರೆ ಎಲ್ಲ ಸಂಸಾರದ ಜಂಜಾಟಗಳನ್ನೆಲ್ಲ ನೀಗಿ ಸರ್ವರೀತಿಯಲ್ಲೂ ಸಮರ್ಪಣಾ ಭಾವದಿಂದ ನಾವು ಮುಂದುವರೆದು ನಮ್ಮನ್ನೇ ನಾವು ಸಮರ್ಪಿಸಿಕೊಂಡಿರ್ತೇವೆ ಆ ಭಗವಂತನಿಗೆ. ಅದು ಪ್ರೇಯೋ ಮಾರ್ಗ. ಇನ್ನೊಂದು ಮಾರ್ಗದಲ್ಲಿ ನನಗೆ ಅದು ಬೇಕು, ನನಗೆ ಇದು ಬೇಕು, ನಾನು ಇಂಥ ಗುರಿಯನ್ನು ಸಾಧಿಸಬೇಕು, ನಾನು ಇಂಥ ಗುರಿಯನ್ನು ಮುಟ್ಟಿ ಯಶಸ್ಸನ್ನು ದೊರಕಿಸ್ಕೊಳ್ಬೇಕು ಅನ್ನುವಂಥ ಒಂದು ರಾಜಮಾರ್ಗ ಏನಿದೆ ಅದು ಒಂದು ಪ್ರೇಯೋ ಮಾರ್ಗ. ಅದರಲ್ಲಿ ಪುಣ್ಯಪ್ರಾಪ್ತಿಯೂ ಆಗಬಹುದು, ಪಾಪಪ್ರಾಪ್ತಿಯೂ ಆಗಬಹುದು. ಯಾವ ಮಾರ್ಗವನ್ನು ನಾವು ಹೆಜ್ಜೆಯನ್ನು ಇಡ್ತೀವೋ ಆ ಮಾರ್ಗದಂತೆ ನಾವು ಇಲ್ಲಿಂದ ಮರಣವನ್ನು ಹೊಂದುತ್ತೇವೆ ಅಥವಾ ಸಾಯುಜ್ಯವನ್ನು ಪಡೀತೇವೆ. ಸದಾಕಾಲ ಭಕ್ತಿ ಮಾರ್ಗದಲ್ಲಿಯೇ ಇದ್ದರೆ ಆ ಮುಕ್ತಿ ಮಾರ್ಗವೂ ನಮಗೆ ಸುಲಭವಾಗಿ ದೊರಕಿಬಿಡುತ್ತೆ. ಬದಲಿಗೆ ನಾವು ಮರಳಿ ಬರ್ತೇವೆ, ನಮ್ಮೆಲ್ಲ ಕರ್ಮಗಳನ್ನು ಮತ್ತೆ ಮತ್ತೆ ನಾವು ಅನುಭವಿಸ್ತೇವೆ ಅಂತೇಳಂದರೆ ಅದು ಪಿತೃಯಾನವೂ ಆಗುತ್ತೆ. ಹೋಗಿ ಹೋಗೋವಾಗಲೇ ಮತ್ತೊಂದು ಸಲ ಇಲ್ಲಿಗೆ ಬರೋದಕ್ಕೆ ಟಿಕೆಟನ್ನು ಪಡ್ಕೊಂಡೇ ಇಲ್ಲಿಗೆ ಬರುವಂಥದ್ದು ಅದೇ ಪುನರ್ಜನ್ಮ ಅಂತ. ಹಾಗಾಗಿ ನಾವು ಜೀವನವನ್ನು ಹೇಗೆ ನಡೆಸ್ತೀವಿ ಅನ್ನೋದ್ರ ಮೇಲೆ ನಮಗೆ ಇಲ್ಲಿ ಪ್ರೇಯೋ ಮಾರ್ಗವೋ ಅಥವಾ ಶ್ರೇಯಸ್ಸಿನ ಮಾರ್ಗವೋ ಅನ್ನೋದ್ರ ಮೂಲಕ ನಾವು ಈ ಸಾಯುಜ್ಯದ ನಂತರದ ವಿಧಿಯನ್ನು, ನಂತರದ ಸ್ಥಾನವನ್ನು, ವಿಧಿವಿಧಾನಗಳನ್ನು ಇಲ್ಲಿ ಕೃಷ್ಣ ನಮಗೆ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಮರಣದ ನಂತರವೂ ಕೂಡ ಹೇಗಿರುತ್ತೆ ಈ ಬದುಕು ಅಥವಾ ನಮ್ಮ ಆತ್ಮ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಸರ್ಕಾರಿ ಶಾಲಾ ಕಾಲೇಜುಗಳ ಹೆಣ್ಣು ಮಕ್ಕಳಿಗೆ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ, ಸಚಿವ ಬಸವರಾಜ ರಾಯರೆಡ್ಡಿ. ರಾಜ್ಯದ 102 ಬರ ಪೀಡಿತ ತಾಲೂಕುಗಳಲ್ಲಿ ಅವಲೋಕನ ನಡೆಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ. ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ದೊರೆತಿಲ್ಲ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಧಾರವಾಡದಲ್ಲಿ ಅತ್ಯಾಧುನಿಕ ಎನ್ ಜೆನ್ ಅಂಚೆ ಕಚೇರಿ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಮಿಳುನಾಡಿಗೆ ಕಬಿನಿ ಕೆಆರ್ಎಸ್ ಜಲಾಶಯ

0: ಗಳಿಂದ ನೀರು ಬಿಡುಗಡೆ, ಹೊಗೆನಕಲ್ನಲ್ಲಿ ಕಾವೇರಿ ನದಿಯ ಒಳಹರಿವು ಹೆಚ್ಚಳ. ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 12ನೇ ತರಗತಿ ಶಿಕ್ಷಣ ಪೂರ್ಣಗೊಳಿಸಿ ಉನ್ನತ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿನಿಯರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ಯೋಜನೆ ಜಾರಿಗೊಳಿಸಲಾಗಿದೆ. ವಿದ್ಯಾರ್ಥಿ ವೇತನ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ, ಈ ಯೋಜನೆಯಡಿ ಅರ್ಹ ವಿದ್ಯಾರ್ಥಿನಿಯರಿಗೆ 3 ವರ್ಷಕ್ಕೆ 30,000 ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಇಂಜಿನಿಯರಿಂಗ್, ವೈದ್ಯಕೀಯ, ಬಿಎ, ಬಿಕಾಂ, ಬಿಎಸ್ಸಿ ಸೇರಿದಂತೆ ವಿವಿಧ ಪದವಿ ಹಾಗೂ ಉನ್ನತ ಶಿಕ್ಷಣದ ಕೋರ್ಸ್ಗಳಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿನಿಯರು ಪ್ರಯೋಜನ ಪಡೆಯಬಹುದು. 3 ವರ್ಷದ ಕೋರ್ಸ್ 90,000, 4 ವರ್ಷದ ಕೋರ್ಸ್ಗೆ 120,000, ವೈದ್ಯಕೀಯ ಕೋರ್ಸ್ಗೆ 150,000 ರೂಪಾಯಿ ನೆರವು ದೊರೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಆದಾಯ, ಜಾತಿ, ಮೆರಿಟ್ ಸೇರಿದಂತೆ ಯಾವುದೇ ಮಾನದಂಡಗಳನ್ನು ಪರಿಗಣಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಾ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ದೃಷ್ಟಿಯಿಂದ ಚಿಂತಾಮಣಿಯಲ್ಲಿ 21 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಭವನ ಹಾಗೂ ಅನುಭವ ಕೇಂದ್ರವನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅನುಭವ ಕೇಂದ್ರ ಲೋಕಾರ್ಪಣೆಗೊಳಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈಗಾಗಲೇ 102 ತಾಲೂಕುಗಳಲ್ಲಿ ಬರ ಪೀಡಿತ ಪ್ರದೇಶವನ್ನು ಅವಲೋಕನ ನಡೆಸುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವರದಿ ಬಂದ ಬಳಿಕ ಬರ ಪೀಡಿತ ಪ್ರದೇಶಗಳನ್ನು ಘೋಷಿಸಿ ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಸದನದಲ್ಲಿ ಪ್ರತಿಭಟನೆ ನಡೆಸಲು ನಿಯಮಗಳಿದ್ದು ರಾಜಕೀಯ ಸರಿಯಲ್ಲ ಎಂದು ವಿಪಕ್ಷಗಳಿಗೆ ತಿರುಗೇಟು ನೀಡಿದ್ದಾರೆ. ರಾಜ್ಯದ ನಿಜವಾದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಪ್ರತಿಪಕ್ಷಗಳಿಗೆ ಆಸಕ್ತಿ ಇಲ್ಲ ಎಂದು ಪರಮೇಶ್ವರ್ ದೂರಿದ್ದಾರೆ. ನೈಸ್ ರಸ್ತೆ ಯೋಜನೆ ದೇವೇಗೌಡರ ಕನಸಿನ ಕೂಸಾಗಿದ್ದು, ಬಳಿಕ ಆಡಳಿತಕ್ಕೆ ಬಂದ ಸರ್ಕಾರಗಳು ಕಂಪನಿ ಮಾಲೀಕರ ಮೂಲಕ ಭ್ರಷ್ಟಾಚಾರಕ್ಕೆ ಅವಕಾಶ ನೀಡಿವೆ ಎಂದು ಕೇಂದ್ರ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಹಾಸನದ ಹೊಳೆ ನರಸೀಪುರದಲ್ಲಿ ಮಾತನಾಡಿದ ಅವರು, ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ 20 ವರ್ಷವಾದರೂ ಪರಿಹಾರ ದೊರೆತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೈಸ್ ಕಂಪನಿ ತನ್ನ ಯೋಜನೆ ಪೂರ್ಣಗೊಳಿಸುವ ಬದಲು ನ್ಯಾಯಾಲಯಕ್ಕೆ ಸರ್ಕಾರವನ್ನು ಎಳೆತರುವ ಮೂಲಕ ಮುಖಭಂಗ ಮಾಡಿದೆ ಎಂದು ದೂರಿದ್ದಾರೆ. ಕಾನೂನುಬಾಹಿರವಾಗಿ ಟೋಲ್ ವಸೂಲು ಮಾಡಲು ಅವಕಾಶ ನೀಡಲಾಗಿದೆ. ಸರ್ಕಾರದ ಅನುಮತಿ ಪಡೆಯದೆ ವರ್ಷದಿಂದ ವರ್ಷಕ್ಕೆ ಟೋಲ್ ದರ ಹೆಚ್ಚಿಸಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 111 ಕಿಲೋಮೀಟರ್ ರಸ್ತೆ ಯೋಜನೆಯಡಿ ಕೇವಲ 5 ಕಿಲೋಮೀಟರ್ ರಸ್ತೆ ನಿರ್ಮಿಸಿ ಟೋಲ್ ಸಂಗ್ರಹಿಸಲಾಗುತ್ತಿದೆ. ಇದುವರೆಗೆ ಸುಮಾರು 2,000 ಕೋಟಿ ರೂಪಾಯಿ ಟೋಲ್ ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು, ನೈಸ್ ರಸ್ತೆಯಲ್ಲಿ ಟೋಲ್ ಕಟ್ಟಬೇಡಿ ಎಂದು ಜನರಿಗೆ ಪ್ರಚೋದನೆ ನೀಡುವುದು ಸರಿಯಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜವಾಬ್ದಾರಿ ಸ್ಥಾನದಲ್ಲಿರುವ ಕುಮಾರಸ್ವಾಮಿಯವರು ಈ ರೀತಿ ಕರೆ ನೀಡಬಾರದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಸಿಐಡಿ ಹಾಗೂ ಎಸ್ಐಟಿ ತನಿಖೆಯಲ್ಲಿ ನಾಗೇಂದ್ರ ಹೆಸರು ಇಲ್ಲ. ಸಿಬಿಐ ಹಾಗೂ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು 2ನೇ FIR ನಲ್ಲಿ ಅವರ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈ ವಿಷಯದ ಕುರಿತಂತೆ ಸದನದಲ್ಲಿ ಪ್ರತಿಪಕ್ಷಗಳು ಏಕೆ ಚರ್ಚೆ ಮಾಡುತ್ತಿಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಪ್ರತಿಪಕ್ಷಗಳನ್ನು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಧಾರವಾಡದ ವಿದ್ಯಾಗಿರಿಯಲ್ಲಿ ನವೀಕೃತಗೊಂಡ ಅತ್ಯಾಧುನಿಕ ಎನ್ ಜನ್ ಅಂಚೆ ಕಚೇರಿಯನ್ನು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಅಂಚೆ ಇಲಾಖೆಯು ಸಾರ್ವಜನಿಕರಿಗೆ ಆಧುನಿಕ ಸೌಲಭ್ಯಗಳು, ಸುಧಾರಿತ ಮೂಲಸೌಕರ್ಯ ಹಾಗೂ ತಂತ್ರಜ್ಞಾನ ಆಧಾರಿತ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಈ ನೂತನ ಅಂಚೆ ಕಚೇರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಇಂಡಿಯನ್ ಪೋಸ್ಟ್ ದೇಶಾದ್ಯಂತ 100ಕ್ಕೂ ಹೆಚ್ಚು ಎನ್ ಜನ್ ಅಂಚೆ ಕಚೇರಿಗಳನ್ನು ಹೊಂದಿದ್ದು, ಈ ಯೋಜನೆ ಯೋಜನೆಯಡಿ

0: ಧಾರವಾಡದ ವಿದ್ಯಾಗಿರಿ ಕಚೇರಿಯು ರಾಷ್ಟ್ರವ್ಯಾಪಿ ವಿಸ್ತರಣೆಯ ಭಾಗವಾಗಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದ್ದಾರೆ. ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜು ಆವರಣಗಳಲ್ಲಿ ಯುವ ಪೀಳಿಗೆಗೆ ಅನುಕೂಲವಾಗುವಂತೆ ಆರಂಭಿಸಿರುವ ಈ ಅಂಚೆ ಕಚೇರಿ ಆಧುನಿಕ ಮತ್ತು ಡಿಜಿಟಲ್ ಸ್ನೇಹಿಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕಬಿನಿ ಮತ್ತು ಕೃಷ್ಣರಾಜ ಸಾಗರ ಜಲಾಶಯಗಳಿಂದ ನಿರಂತರವಾಗಿ ನೀರು ಬಿಡುತ್ತಿರುವುದರಿಂದ ತಮಿಳುನಾಡಿನ ಹೊಗೆನಕಲ್ನಲ್ಲಿ ಇಂದು ಕಾವೇರಿ ನದಿಯ ಒಳಹರಿವು 12,000 ಕ್ಯೂಸೆಕ್ಗಳಿಗೆ ಏರಿದೆ. ಈ ನಡುವೆ ಪ್ರವಾಸಿಗರನ್ನು ರಕ್ಷಿಸಲು ಮುನ್ನೆಚ್ಚರಿಕಾ ಕ್ರಮವಾಗಿ ಧರ್ಮಪುರಿ ಜಿಲ್ಲಾಡಳಿತ ನಿಷೇಧ ಮುಂದುವರೆಸಿದೆ. ಕೇಂದ್ರ ಆಯೋಗದ ಸೂಚನೆ ಬಳಿಕ ರಾಜ್ಯ ಸರ್ಕಾರ ಕೆಆರ್ಎಸ್ ಮತ್ತು ಕಬಿನಿ ಅಣೆಕಟ್ಟುಗಳಿಂದ ಒಟ್ಟು 14,940 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು ಈ ಏರಿಕೆ ಕಂಡುಬಂದಿದೆ. ಕೃಷ್ಣರಾಜಸಾಗರ ಜಲಾಶಯದ ಸಲಹಾ ಸಮಿತಿ ಸಭೆಯಲ್ಲಿ ಕಬ್ಬು ಭತ್ತ ಹೊರತುಪಡಿಸಿ ಉಪ ಬೆಳೆಗಳನ್ನು ಬೆಳೆಯುವಂತೆ ಸರ್ಕಾರ ಸೂಚನೆ ನೀಡಿರುವುದನ್ನು ಖಂಡಿಸಿ ಮಂಡ್ಯ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರಾಗಿ ಗಂಜಿ ಸೇವಿಸುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಪರ ಹೋರಾಟಗಾರ ಮಂಜುನಾಥ್, ಪ್ರತಿದಿನ ಕೆಆರ್ಎಸ್ ಜಲಾಶಯದಿಂದ 12,000 ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹರಿಯುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಮಾತ್ರ ಮಂಡ್ಯ ಜಿಲ್ಲೆಯ ರೈತರು ಉಪ ಬೆಳೆ ಬೆಳೆದರೆ ನೀರು ನೀಡಲಾಗುವುದು ಎಂದಿದ್ದಾರೆ. ನಮ್ಮ ನೀರನ್ನು ತಮಿಳುನಾಡಿಗೆ ನೀಡಿ ನಾವು ಏಕೆ ಉಪ ಬೆಳೆ ಬೆಳೆಯಬೇಕೆಂದು ಪ್ರಶ್ನಿಸಿದ್ದಾರೆ. ಇದನ್ನು ಖಂಡಿಸಿ ಇದೇ 26ರಂದು ಕೆಆರ್ಎಸ್ಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ಐಎಎಸ್ ಅಧಿಕಾರಿ ನಾಪತ್ತೆಯಾಗಿದ್ದಾರೆ ಎಂಬ ವರದಿಗಳು ಸತ್ಯಕ್ಕೆ ದೂರ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸಂಬಂಧಪಟ್ಟ ಅಧಿಕಾರಿ ಸರ್ಕಾರದೊಂದಿಗೆ ಸಂವಹನ ನಡೆಸಿ ಕೌಟುಂಬಿಕ ತುರ್ತು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರಜೆ ಕೋರಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಅಧಿಕೃತ ದೂರವಾಣಿ ಸಂಪರ್ಕದಲ್ಲಿ ಇಲ್ಲದ ಕಾರಣ ಅವರು ಎಲ್ಲಿದ್ದಾರೆ ಎಂಬ ಬಗ್ಗೆ ಗೊಂದಲ ಹಾಗೂ ಊಹಾಪೋಹಗಳಿಗೆ ಕಾರಣವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಕಟಿಸಲಾಗಿರುವ ಮೀಸಲಾತಿ ಪ್ರಕ್ರಿಯೆಯಲ್ಲಿ ಹಲವಾರು ಲೋಪಗಳಾಗಿದ್ದು ನಿಯಮಗಳನ್ನು ಪಾಲಿಸದೆ ಮೀಸಲಾತಿ ನಿಗದಿಪಡಿಸಲಾಗಿದೆ ಎಂದು ಜೆಡಿಎಸ್ ನಾಯಕರು ಆರೋಪಿಸಿದ್ದಾರೆ. ಹಾಸನದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವರಾದ ಎಚ್ಡಿ ರೇವಣ್ಣ, ಎ ಮಂಜು, ಎಚ್ಕೆ ಕುಮಾರಸ್ವಾಮಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೀಸಲಾತಿ ನಿಗದಿಪಡಿಸುವ ಮುನ್ನ ಜನರ ಅಭಿಪ್ರಾಯವನ್ನು ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ಮಾಜಿ ಸಚಿವ ಎಚ್ಡಿ ರೇವಣ್ಣ ಮಾತನಾಡಿ, ಸರ್ಕಾರ ಯಾವುದೇ ಅಭಿಪ್ರಾಯ ಸಂಗ್ರಹಿಸದೆ ಏಕಾಏಕಿ ಮೀಸಲಾತಿ ಪ್ರಕಟಿಸಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಒಂದು ವಾರದೊಳಗೆ ಮೀಸಲಾತಿ ಪ್ರಕ್ರಿಯೆಯನ್ನು ಸರಿಪಡಿಸದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇದೇ ವೇಳೆ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ತೀವ್ರವಾಗಿದ್ದರೂ ಸರ್ಕಾರ ಗಮನಹರಿಸುತ್ತಿಲ್ಲ ಎಂದು ದೂರಿದ್ದಾರೆ. ಪರಿಸರ ಸಂರಕ್ಷಣೆಯೊಂದಿಗೆ ಜನರ ಹಿತಾಸಕ್ತಿ ಕಾಪಾಡುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಶಾಸಕ ಎಎಸ್ ಪೊನ್ನಪ್ಪ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಅವರು, ಪರಿಸರ ಹಾಗೂ ಪಶ್ಚಿಮಘಟ್ಟ ರಕ್ಷಣೆಯಾದರೆ ಮಾತ್ರ ನಾಡು ಉಳಿಸಿ ನೈಸರ್ಗಿಕ ಸಮತೋಲನ ಕಾಪಾಡಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಶಾಲಾ ಕಾಲೇಜುಗಳ ಹೆಣ್ಣು ಮಕ್ಕಳಿಗೆ ದೀಪಿಕಾ ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ, ಸಚಿವ ಬಸವರಾಜ ರಾಯರೆಡ್ಡಿ. ರಾಜ್ಯದ 102 ಬರಪೀಡಿತ ತಾಲೂಕುಗಳಲ್ಲಿ ಅವಲೋಕನ ನಡೆಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ದೊರೆತಿಲ್ಲ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಧಾರವಾಡದಲ್ಲಿ ಅತ್ಯಾಧುನಿಕ ಎನ್ ಜನ್ ಅಂಚೆ ಕಚೇರಿ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಮಿಳುನಾಡಿಗೆ ಕಬಿನಿ ಕೆಆರ್ಎಸ್ ಜಲಾಶಯಗಳಿಂದ ನೀರು ಬಿಡುಗಡೆ, ಹೊಗೆನಕಲ್ನಲ್ಲಿ ಕಾವೇರಿ ನದಿಯ ಒಳಹರಿವು ಹೆಚ್ಚಳ. ಇಲ್ಲಿಗೆ ವಾರ್ತಾ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30ಕ್ಕೆ.
1: ಕೇಳಿಬರೋಣ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮೈಸೂರಿನ ಮಹಾರಾಣಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶನ ಸಲಹೆಗಾರರು ಮತ್ತು ಲೇಖಕರಾದ ಡಾಕ್ಟರ್ ಲಕ್ಷ್ಮಣ ಬೀರವರು. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು.

0: ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾಂಧವ್ಯ ಕೇಂದ್ರ ಜನಧ್ವನಿ 9.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವ್ಯ ಗೆಳೆಯ ನಿಂಗರಾಜು. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶಕರು, ಸಲಹೆಗಾರರು ಹಾಗೂ ಲೇಖಕರು ಆದ ಡಾಕ್ಟರ್ ಲಕ್ಷ್ಮಣ್ ಬೀರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಥ್ಯಾಂಕ್ ಯು, ಧನ್ಯವಾದಗಳು.
1: ಸರ್, ಬಹಳ ಮುಖ್ಯವಾದ ಒಂದು ವಿಷಯ ಅಂತಲೇ ಕೂಡ ಹೇಳ್ಬೋದು, ಅದರಲ್ಲೂ ಗ್ರಾಮೀಣ ಮಟ್ಟದಲ್ಲಿ ಈ ಮಕ್ಕಳಿಗೊಂದು ವೃತ್ತಿ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂತೆ, ಒಂದು ಕೆರಿಯರ್ ಗೈಡೆನ್ಸ್ ಸಂಬಂಧಪಟ್ಟಂತೆ ಇವತ್ತು ತಾವು ಒಂದು ಮಾರ್ಗದರ್ಶನ ಸಲಹೆಗಳನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ನಮ್ಮ ಜೊತೆ ಇರ್ತಕ್ಕಂಥ ಬಹಳ ಸಂತೋಷ. ಸರ್, ಮೊದಲನೇದಾಗಿ ಈ ಒಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಒಂದು ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಏಕೆ ಅಗತ್ಯ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
2: ವೃತ್ತಿ ಮಾರ್ಗದರ್ಶನ ಅನ್ನೋದು ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಅನಿವಾರ್ಯ ಮತ್ತು ಅವಶ್ಯಕವಾದಂಥ ವಿಷಯ.
1: ಹೌದು,
2: ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದು ತುಂಬ ಬೇಕು. ಯಾಕೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅಂದರೆ, ಈಗ ನಗರ ಮತ್ತು ಪಟ್ಟಣದಲ್ಲಿ ಇಂಥ ವಿದ್ಯಾರ್ಥಿಗಳು ಈಗಿನ ಎಲ್ಲ ಥರದ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಎಲ್ಲವೂ ಅವ್ರಿಗೆ ಕೈಗೆ ಬೇಗ ಸಿಗುತ್ತೆ. ಆದರೆ ನಮ್ಮ ಗ್ರಾಮೀಣ ಪರಿಸರದ ಭಾಗದ ಮಕ್ಕಳಿಗೆ ವಿಶೇಷವಾಗಿ ಏನಂತಂದರೆ, ಈಗ ಅವರು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಓದ್ತಾರೆ, ಅದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ತುಂಬ ಗೊಂದಲಕ್ಕೊಳಗಾಗ್ತಾರೆ.
1: ಹೌದು.
2: ಸೊ ಕಾಮನ್ ಆಗಿ ಅವರು ಹೆಂಗೆ ನಿರ್ಧಾರಗಳನ್ನ ತಗೋತಾರೆ ಅಂತಂದರೆ, ನಾನು ನನ್ನ ಸ್ವಂತ ಅನುಭವವನ್ನು ಹೇಳೋದಾದರೆ, ನಾವೆಲ್ಲ ಹೆಂಗೆ SSLC ಆದಮೇಲೆ PUC ಆದಮೇಲೆ ಏನು ಮಾಡಬೇಕು ಅಂತ ನಾವು ಡಿಸಿಷನ್ ತಗೊಳ್ಳೋದು ಹೇಗೆ ಅಂದರೆ, ಕಾಮನ್ ಆಗಿ SSLCಲಿ ಮಾರ್ಕ್ಸ್ ಮೇಲೆ ನಿರ್ಧಾರ ತಗೊಬಿಡ್ತೀವಿ.
1: ಹೌದು.
2: ಈಗ ನಮಗೆ ತುಂಬ ಒಳ್ಳೆ ಅತ್ಯುತ್ತಮ ಅಂಕಗಳು ಬಂದರೆ ನಾವೇನು ಮಾಡ್ತೀವಿ, ಯೂಶ್ವಲಿ ಸೈನ್ಸ್ಗೆ ಹೋಗೋದು, ತುಂಬ ಕಡಿಮೆ ಮಾರ್ಕ್ಸ್ ಬಂದರೆ ಆರ್ಟ್ಸ್ಗೆ ಹೋಗೋದು, ಅಥವಾ ಸೈನ್ಸು ತುಂಬ ಕಷ್ಟ ನನಗೆ ಮಾಡೋಕ್ಕಾಗಲ್ಲ ಅಂತಂದಾಗ ನಾವು ಎಲ್ಲಿಗೆ ಆರ್ಟ್ಸ್ ಅಥವಾ ಕಾಮರ್ಸ್ಗೆ ಹೋಗ್ಬಿಡೋದು, ಇದು ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದು ಮಾನದಂಡ ಏನು ಯೂಸ್ ಮಾಡ್ತೀವಿ ಅಂದರೆ, ನಮಗೆ ಯಾವುದು ಸ್ಕೂಲು ತುಂಬ ಹತ್ರ ಇದೆ, ನಮಗೆ ಹಾಸ್ಟೆಲ್ ಫೆಸಿಲಿಟಿ ಎಲ್ಲಿ ಹತ್ರ ಇದೆ, ಈ ಒಂದು ಮಾನದಂಡನ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಒಬ್ಬ ವಿದ್ಯಾರ್ಥಿ ಆ SSLC ಮುಗಿದ ನಂತರ ತಾನು ಏನು ಮಾಡಬೇಕು ಅನ್ನೋದನ್ನು ಹೆಂಗೆ ನಿರ್ಧಾರ ಮಾಡಬೇಕು ಅಂದರೆ, ಅವನಿಗೆ ಏನು ಇಷ್ಟ ಇದೆ, ಅವನ ಆಸಕ್ತಿ ಏನು, ಅವನ ಪ್ಯಾಷನ್ ಏನು, ಜೀವನದಲ್ಲಿ ಅವನ ಗುರಿ ಏನು ಅನ್ನೋ ಒಂದು ವಿಷಯವಾದ ಮಾನದಂಡ ಆಗಬೇಕು. ನಾವು ತೆಗೆದಿರ್ತಕ್ಕಂಥ ಮಾರ್ಕ್ಸ್ ಆಗಿರ್ಬೋದು, ಯಾಕಂದ್ರೆ ಮಾರ್ಕ್ಸ್ಗೂ ಬುದ್ಧಿವಂತಿಕೆ ಅಲ್ಲ, ಮಾರ್ಕ್ಸೇ ಬೇರೆ. 3 ಗಂಟೆ ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ಬರೆಯೋದನ್ನೇ ನಾವು ಅವನ ಒಂದು ಜೀವನ ಮತ್ತು ಅವನ ಬುದ್ಧಿವಂತಿಕೆ ನಾವು ಅಳತೆ ಮಾಡೋಕ್ಕಾಗಲ್ಲ. ಹಾಗಾಗಿ ಮಾರ್ಕ್ಸು ಮತ್ತು ಬೇರೆ ಬೇರೆ ಥರದ ಒಂದು ಈಗ ನಾವು ಅವ್ರತಕ್ಕಿಂತ ಫಿನಾನ್ಷಿಯಲ್ ಕಂಡೀಷನ್ಸ್ ಇರ್ಬೋದು, ಆಮೇಲೆ ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಇರ್ಬೋದು, ಸೊಸೈಟಿ ಇನ್ಫ್ಲೂಯೆನ್ಸು, ಇದ್ಯಾವುದು ಸಹ ಆ ವಿದ್ಯಾರ್ಥಿ ಮೇಲೆ ಪರಿಣಾಮ ಬೀರಬಾರ್ದು. ಅವನ ಸ್ವಂತ ಆಸಕ್ತಿ ಮತ್ತು ಜೀವನದಲ್ಲಿ ಏನು ಮಾಡಬೇಕು ಅಂತ ಇದ್ದಾನೆ ಅವನ ಗುರಿ, ಅದ್ರ ಬೇಸ್ ಮೇಲೆ ಅವನ ಆಸಕ್ತಿ ಮೇಲೆ ಅವನು ಒಂದು ಕೋರ್ಸ್ನ ಆಯ್ಕೆ ಮಾಡ್ಕೋಬೇಕು.
1: ಹೌದು.
2: ಆ ಗುರಿ ಅಂತ ಬಂದಾಗ ಈಗ ನೀವೇ ನೋಡಿ, ಮಕ್ಕಳಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಡಿಫೈನ್ ಆಗಿರಲ್ಲ ಮಕ್ಕಳಲ್ಲಿ. ಈಗ ಯಾವುದೇ ಒಂದು ಮಗುನ ನೀವು ಅಬ್ಸರ್ವ್ ಮಾಡಿ, ಅವನು ಒಂದು 6ನೇ ಕ್ಲಾಸ್ಗೆ ಹೋದಾಗ ಅವನು ಅವ್ರ ಟೀಚರ್ಸು ಫ್ರೆಂಡ್ಸ್ ಪೇರೆಂಟ್ಸ್ ಎಲ್ಲ ಕೇಳಿದಾಗ ಹೇಳ್ತಾ ಇರ್ತಾನೆ ನೀವೇನು ಮಾಡಬೇಕು ಅಂತ ಕೇಳಿದಾಗ, 6ನೇ ಕ್ಲಾಸಲ್ಲಿ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಅಂತ ಹೇಳ್ತಾನೆ.
1: 7ನೇ ಕ್ಲಾಸ್ಗೆ
2: ನಾವು ಅದೇ ಮಗುನ ಕೇಳಿದಾಗ ಅದು ಇನ್ನೊಂದೇನೋ ಹೇಳುತ್ತೆ. 8ನೇ ಕ್ಲಾಸ್ಗೆ ಬಂದಾಗ ಏನೋ AS ಆಫೀಸರ್ ಅನ್ಬೋದು, 9ನೇ ಕ್ಲಾಸ್ ಬಂದಾಗ ನಾನು ಟೀಚರ್ ಆಗಬೇಕು ಅನ್ಬೋದು, ಆಮೇಲೆ 10ನೇ ಕ್ಲಾಸ್ಗೆ ಬಂದಾಗ ಇನ್ನೇನೋ. ಅಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ನೀವು ಯಾವುದೇ ಮಕ್ಕಳನ್ನು ನೋಡಿ, ಅವರು ಗುರಿ ಜೀವನದಲ್ಲಿ ಏನು ಮಾಡಬೇಕು ಅಂತ ಅದು ಬದಲಾಗ್ತಾ ಇರುತ್ತೆ. ಈ ಬದಲಾವಣೆ ಆಗೋದು ತಪ್ಪಲ್ಲ. ಮಕ್ಕಳು ತಾವು ಬೆಳೀತಾ ಬೆಳೀತಾ ಅವರ ಮನೋವಿಕಾಸ ಹೆಚ್ಚಾದಂಗೆ, ಮತ್ತೆ ಅವರು ಬೇರೆ ಬೇರೆ ತರದ ಶೈಕ್ಷಣಿಕ ಪರಿಸರಕ್ಕೆ ಅವರು ಪರಿಸರವನ್ನ ನೋಡದಂತ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ವ್ಯಕ್ತಿಗಳ ಪರಿಚಯ ಆಗ್ತಾ ಹೋಗುತ್ತೆ ವರ್ಷದಿಂದ ವರ್ಷಕ್ಕೆ. ಅದರ ಪರಿಣಾಮ, ಅದರ ಇನ್ಫ್ಲೂಯೆನ್ಸು ಮಕ್ಕಳಲ್ಲಾಗಿ ಅವರ ಗುರಿನಲ್ಲಿ ಬದಲಾವಣೆ ಆಗೋದು ತಪ್ಪಲ್ಲ. ಆದರೆ ಆ ಮಕ್ಕಳ ಗುರಿ ಯಾವ್ದ ಮೇಲೆ, ಅವ್ರ ಕೆಪಾಸಿಟಿ ಮೇಲೆ ನಿಂತಿರ್ಬೇಕು, ಅವ್ರ ಆಸಕ್ತಿ ಗುರಿ ಎರಡು ಒಂದೇ ಆಗಿರ್ಬೇಕು.
1: ಹೌದು.
2: ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ಕೆಲವು ಮಕ್ಕಳಿಗೆ ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು ಅಂತ ಇರ್ತಾರೆ, ಬಟ್ ಅವ್ರಿಗೆ ವಿಜ್ಞಾನನೇ ಆಸಕ್ತಿ ಇರಲ್ಲ, ಮ್ಯಾಥಮೆಟಿಕ್ಸೇ ಕಷ್ಟ ಇರುತ್ತೆ. ಎಷ್ಟೋ ಮಕ್ಕಳು ನಮ್ಮ ಗ್ರಾಮೀಣ ಮಕ್ಕಳು PUC ಅದನ್ನು ಆರ್ಟ್ಸ್ ತಗೊಂಡಿರ್ತಾರೆ. ನಾವು ಕೇಳ್ತೀವಿ ನೀವು ಏನಾಗಬೇಕು ಅಂತಂದ್ರೆ, ಅವರು ಆರ್ಟ್ಸ್ ಓದ್ತಾ ಇದ್ರು ಸಹ ನಾನು ವೈದ್ಯನಾಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ. ಅಂದರೆ ನಮ್ಮ ಮಕ್ಕಳಿಗೆ ಇಲ್ಲಿ ನಾನು ನನ್ನ

ನಾನು ಜೀವನ ಅವ್ರ ಗೋಲ್ಸೇ ಡಿಫೈನ್ ಆಗಿರಲ್ಲ. ಪ್ರಾಬ್ಲಮ್ ಏನಪ್ಪ ಅಂದ್ರೆ ನಾವೇನ್ ಅವರು ಎಸ್ ಎಲ್ ಸಿ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಯಾವ್ದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಅವರ ಜೀವನದ ಗುರಿ ಮೇಲೆ ನಿಂತಿರುತ್ತೆ. ಹಾಗಾಗಿ ಇಲ್ಲಿ ಪೋಷಕರು ಮತ್ತೆ ಶಿಕ್ಷಕರು ನಾವು ಮಕ್ಕಳನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ ಅವರ ಗೋಲ್ಸ್ ನ ಡಿಫೈನ್ ಮಾಡೋದನ್ನ ಹೆಲ್ಪ್ ಆಗ್ಬೇಕು. ನಿಮ್ಮಲ್ಲಿ ಈ ಕೆಪಾಸಿಟಿ ಇದೆ. ಈಗ ಮಕ್ಕಳಲ್ಲಿ ಕೆಲವು ತುಂಬಾ ಬುಕ್ಕಿಶ್ ಇರ್ತಾರೆ, ಕೆಲವು ತುಂಬಾ ಪ್ರಾಕ್ಟಿಕಲ್ ಆಗಿ ಇರ್ತಾರೆ, ಕೆಲವು ತುಂಬಾ ಪೀಪಲ್

0: ಮಕ್ಕಳಲ್ಲಿ ಬೇರೆ ಬೇರೆ ತರದ ಬುದ್ಧಿವಂತಿಕೆ ಇರುತ್ತೆ. ಬುದ್ಧಿವಂತಿಕೆ ಅಂದ್ರೆ ಪುಸ್ತಕದ ಜ್ಞಾನವನ್ನು ಓದಿ ತಲೆಯಲ್ಲಿ ಇಟ್ಟುಕೊಂಡು ಪರೀಕ್ಷೆ ಬರೆಯೋದಷ್ಟೇ ಅಲ್ಲ, ಬುದ್ಧಿವಂತಿಕೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇರುತ್ತೆ, ಸ್ಪೋರ್ಟ್ಸ್ ಅಲ್ಲಿ ಇಂಟೆಲಿಜೆನ್ಸ್ ಇರುತ್ತೆ, ಕೆಲವಿಗೆ ಬರವಣಿಗೆ ಇರುತ್ತೆ, ಕೆಲವಿಗೆ ವಾಕ್ಚಾತುರ್ಯ ಇರುತ್ತೆ. ಈ ತರ ಸಾಕಷ್ಟು ಡಿಫ್ರೆಂಟ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಇರುತ್ತೆ ಮಕ್ಕಳಲ್ಲಿ. ಸೊ ನಾವು ಇದನ್ನ ಒಂದನ್ನೇ ನಾವು ಬುದ್ಧಿವಂತಿಕೆ ಅಂತ ಕನ್ಸಿಡರ್ ಮಾಡ್ಬಿಡ್ತೀವಿ. ಆಮೇಲೆ ಮೂರವರು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಗುರಿ ಅಂತಂದಾಗ ಅವರು ದೊಡ್ಡ ಮಟ್ಟದ ಗುರಿ ಇಟ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಅವರು ಸುತ್ತಮುತ್ತ ವಾಸಿಸುವ ಪರಿಸರ ಅವ್ರಿಗೆಲ್ಲ ಕಾಣೋದ ಯಾರಪ್ಪ ಅಂದ್ರೆ ಒಂದು ಸಣ್ಣ ಪುಟ್ಟ ಸರ್ಕಾರಿ ನೌಕರರು ಮಾತ್ರ ಅವ್ರ ಕಣ್ಣು ಕಾಣ್ತಾರೆ. ಯಾರೊಬ್ರು ಪ್ರೈಮರಿ ಟೀಚರು, ಹೈಸ್ಕೂಲ್ ಟೀಚರ್ ಆಗಿರ್ಬೋದು, KSRTC ಬಸ್ ಡ್ರೈವರು, ಕಂಡಕ್ಟರು, ಈ ತರ ಸಣ್ಣ ಪುಟ್ಟ ಹುದ್ದೆಗಳನ್ನೇ ನೋಡಿ ನೋಡಿ ನೋಡಿ ಅವ್ರಿಗೂ ಅದೇ ತರ ಆಗ್ಬೇಕು ಅಂತ ಇರುತ್ತೆ. ನೀವು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ನೋಡಿ, ಅವ್ರು ಯಾರಿಗೂ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕು, ಹೈಕೋರ್ಟ್ ಜಡ್ಜ್ ಆಗ್ಬೇಕು, ನಾನು ಇಸ್ರೋ ಈಗ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಲ್ಲಿ ನಾನು ವಿಜ್ಞಾನಿ ಆಗ್ಬೇಕು, ಮತ್ತೆ ನಾನು ದೊಡ್ಡ ದೊಡ್ಡ MNC ಕಂಪನೀಸ್ಗಳಲ್ಲಿ ಮೈಕ್ರೋಸಾಫ್ಟ್ ಗೂಗಲ್ ಅಂತ ಕಂಪ್ನಿಗಳಲ್ಲಿ ನಾನು ಒಂದು ಕ್ಲೋಸ್ ಟುಗೆದರ್ ಪ್ಯಾಕೇಜ್ ತಗೋಬೇಕು, ಮತ್ತೆ ನಾನು ದೊಡ್ಡ ದೊಡ್ಡ ನಮ್ಮ ದೇಶದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಅಂತಿದೆ, ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಇದೆ, ಸುಮಾರು 121 ಇನ್ಸ್ಟಿಟ್ಯೂಟ್ಗಳಿವೆ. ಇಂಥ ಅಂದ್ರೆ ಯಾವುದು NIT ಆಗಿರ್ಬೋದು, IIT, ನ್ಯಾಷನಲ್ ಲಾ ಸ್ಕೂಲ್ ಇರ್ಬೋದು, DRDO, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಇಂಥ ಕಡೆ ಎಲ್ಲ ನಾನು ಹೋಗಿ ಓದ್ಬೇಕು. ಸೊ ಇದ್ಯಾವುದು ಅವರಲ್ಲಿ ಇರಲ್ಲ, ತುಂಬಾ ಮಾಹಿತಿಯ ಕೊರತೆ ಇದೆ.
1: ಹೌದು,
0: ಓಕೆ. ಸೊ ಇಂಥ ಮಕ್ಕಳನ್ನ ಅಡ್ರೆಸ್ ಮಾಡೋಕ್ಕೆ ಅವ್ರನ್ನ 1-to-1 ಕುಂತ್ಕೊಂಡು ಮಾತಾಡೋರಾಗಿರ್ಬೋದು, ಮತ್ತೆ ಇದಕ್ಕೆ ಇದನ್ನ ಪ್ರೇರೇಪಿಸುವಂತಹ ಮತ್ತೆ ಇಂತಹ ಶೈಕ್ಷಣಿಕ ವಾತಾವರಣವನ್ನ ಕಲ್ಪಿಸುವಂತಹ ವ್ಯವಸ್ಥೆನೇ ನಮ್ಮ ಗ್ರಾಮೀಣ ಮಕ್ಕಳಿಗೆ ಇಲ್ಲ ನಾನು ನೋಡ್ದಂಗೆ. ಈ ಉದ್ದೇಶದಿಂದ ಅವ್ರಿಗೆ ಈ ಕೆರಿಯರ್ ಗೈಡೆನ್ಸು ತುಂಬಾ ಅನಿವಾರ್ಯ ಅಂತ ನನ್ಗನ್ಸುತ್ತೆ.
1: ಓಕೆ ಸರ್, ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ, ಹೇಳಿ. ಹಲೋ, ಸರ್ ತಾವು ಹೇಳಿದ್ರಿ ಈಗ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ವೃತ್ತಿ ಮಾರ್ಗದರ್ಶನದ ಅಗತ್ಯ ಅಥವಾ ಅದರದ್ದು ಮಹತ್ವ ಏಕೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಈಗ ನಾವು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಆ ವಿದ್ಯಾರ್ಥಿಗಳು ಯಾವ ಒಂದು ಅಂಶಗಳನ್ನು ಮುಖ್ಯವಾಗಿ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
0: ಸರ್, ಯಾವುದೇ ಒಂದು ವೃತ್ತಿ, ಈಗ ವೃತ್ತಿ ಅಂತ ಬಂದರೆ ಸುಮಾರು ನಮ್ಮಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಡಿಫ್ರೆಂಟ್ ವೃತ್ತಿಗಳಿದೆ, ಪ್ರೊಫೆಷನ್ಸ್ ಇದೆ. ಈಗ ಟೀಚಿಂಗ್ ಒಂದು ಪ್ರೊಫೆಷನು, ಅಡ್ವೊಕೇಟ್ ಒಂದು ಪ್ರೊಫೆಷನು, ಜಡ್ಜ್ ಒಂದು ಪ್ರೊಫೆಷನ್, ಪೊಲೀಸ್ ಅದು ಒಂದು ವೃತ್ತಿ. ಇದೇ ಥರ ಸಾಕಷ್ಟು, ಈಗ ಸಿಂಗಿಂಗ್ ಅದು ಕೂಡ ಒಂದು ವೃತ್ತಿನೇ. ಸೊ ಇದೇ ಥರ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ವೃತ್ತಿಗಳು ನಮ್ಮಲ್ಲಿದೆ. ಅದರಲ್ಲಿ ಅವನು ವೃತ್ತಿನ ಹೆಂಗ್ ಆಯ್ಕೆ ಮಾಡ್ಕೋಬೇಕಂದ್ರೆ ಅವನಲ್ಲಿರೋ ಆಸಕ್ತಿ, ಪ್ಯಾಷನ್ ಮೇಲೆ. ಈಗ ನನ್ನಲ್ಲಿ ತುಂಬಾ ನಾನು ಒಳ್ಳೆ ಗುಡ್ ಕಮ್ಯುನಿಕೇಟರು, ನನ್ನ ಜನಗಳ ಜೊತೆ ಮಾತಾಡೋಂತ ಒಂದು ಸ್ಕಿಲ್ ಇದೆ ನನಗೆ, ಮಾತುಗಾರಿಕೆ ಚೆನ್ನಾಗಿದೆ. ಅವರು ಟೀಚಿಂಗ್ ಪ್ರೊಫೆಷನ್ಗೆ ಬರ್ಬೋದು ಅಥವಾ ಯಾವುದು ಲಾ ಪ್ರೊಫೆಷನ್ಸ್ಗೆ ಬರ್ಬೋದು. ಕೆಲವರು ಪೀಪಲ್ ಓರಿಯಂಟೆಡ್, ಮಷಿನ್ ಓರಿಯಂಟೆಡ್ ಇರ್ತಾರೆ, ಅವ್ರಿಗೂ ಅವ್ರಿಗೆ ಜನಗಳ ಜೊತೆ ಸಂವಹನ ಇದರಲ್ಲಿ ತುಂಬಾ ಕಡಿಮೆ ಇರ್ತಾರೆ. ಅಂತ ವಿದ್ಯಾರ್ಥಿಗಳು ಈ ರಿಸರ್ಚು, ಇನೋವೇಷನ್ ಇಂಥ ಫೀಲ್ಡ್ಗೆ ಹೋಗ್ಬೋದು. ಅಂದ್ರೆ ಇದು ಅವರ ಒಂದು ಕೆಪಾಸಿಟಿ ಮೇಲೆ ಹೋಗುತ್ತೆ ಸರ್, ಅವರ ಆಸಕ್ತಿ ಮೇಲೆ. ಅದು ಅವರು ಒಂದು ವೃತ್ತಿನ ಆಯ್ಕೆ ಮಾಡ್ಕೋಬೇಕಾಗುತ್ತೆ.
1: ಖಂಡಿತ.
0: ಅಂದ್ರೆ ಈಗ ಬಟ್ ನನಗೆ ಅಲ್ಲ ಆ ವೃತ್ತಿಗೆ ಹೋದ್ರೆ ಈಗ ಎಲ್ಲ ವೃತ್ತಿನ ಹೆಂಗ ಆಯ್ಕೆ ಮಾಡ್ಕೋತಿದ್ರೆ ಅಂದ್ರೆ ಎಲ್ರಿಗೂ ಏನ್ ಬೇಕು, ನನಗೆ ಒಂದು ಜಾಬ್ ಬೇಕು, ಜಾಬ್ ಎರಡೇ ಮಾನದಂಡ ನನಗೆ, ಅದು ಒಂದು ಒಳ್ಳೆ ಸಂಬಳ ಕೊಡಬೇಕು ಮತ್ತೆ ಒಂದು ರೆಸ್ಪೆಕ್ಟ್ ಕೊಡಬೇಕು, ಇವೆರಡು ಬೇಕು ನನಗೆ. ಬರೀ ರೆಸ್ಪೆಕ್ಟ್ ಕೊಟ್ಟು ಸ್ಯಾಲ್ರಿ ಕೊಡ್ಲಿಲ್ಲ ಅಂತಂದ್ರು ನಾನು ಕೆಲಸ ಮಾಡಲ್ಲ, ಅಥವಾ ಬರೀ ಸ್ಯಾಲ್ರಿ ಕೊಟ್ಟು ರೆಸ್ಪೆಕ್ಟ್ ಇಲ್ಲ ಅಂತಂದ್ರು ಇಲ್ಲ, ಜನಗಳ ನಿರೀಕ್ಷೆ ಆಗೇನೆ.
1: ಖಂಡಿತ ಸರ್.
0: ಅದರಲ್ಲೂ ನಮ್ಮ ಗ್ರಾಮೀಣ ಪರಿಸರದ ಒಂದು ಮನಸ್ಥಿತಿ ಹೇಗಿದೆ ಅಂದ್ರೆ ನಮ್ಗೆ ಕೆಲಸ ಬೇಕು, ಅದರಲ್ಲೂ ಸರ್ಕಾರಿ ಕೆಲಸನೇ ಬೇಕು ಅನ್ನೋದು ಅವರ ವಾದ.
1: ಹೌದು.
0: ಆದರೆ ವಾಸ್ತವ ನಿಮ್ಗೊಂದು ಹೇಳ್ಬಿಡ್ತೀನಿ, ಈಗ ನಮ್ಮ ಇಂಡಿಯಾದಲ್ಲಿ ಇರತಕ್ಕಂಥ ಒಟ್ಟು ಸರ್ಕಾರಿ ಒಟ್ಟು ಉದ್ಯೋಗ ಪ್ರಮಾಣದಲ್ಲಿ ಸರ್ಕಾರಿ ಉದ್ಯೋಗ ಇರೋದು ಕೇವಲ 2.5% ಮಾತ್ರ. ಇನ್ನು ಸುಮಾರು 97% ಉದ್ಯೋಗ ಖಾಸಗಿ ಕ್ಷೇತ್ರದಲ್ಲಿ, ಆರ್ಗನೈಸ್ಡ್ ಮತ್ತು ಅನ್ಆರ್ಗನೈಸ್ಡ್ ಸೆಕ್ಟರ್ಲಿ, ಅಗ್ರಿಕಲ್ಚರ್ ಸೆಕ್ಟರ್ಲ್ಲಿ ಇದೆ. ಸೊ ನಾವೇನ್ ಮಾಡ್ತಾ ಇದೀವಿ, ಕೇವಲ ಕಡಿಮೆ 2.5% ಇರತಕ್ಕಂತ ಈ ಸರ್ಕಾರಿ ಉದ್ಯೋಗಕ್ಕೆ ಹೆಚ್ಚು ಪ್ರಯತ್ನ ಪಡ್ತೀವಿ. ಸೊ ಈ ಮೈಂಡ್ ಸೆಟ್ ಒಬ್ಬ ಯಾಕೆ ಈಗ ನಮ್ಮ ಹಳ್ಳಿಗಳನ್ನ ನೋಡಿ, ಸರ್ಕಾರಿ ಉದ್ಯೋಗಗಳಿಗೆ ಒಂದು ರೆಸ್ಪೆಕ್ಟ್ ಕೊಡೋದು, ಅವ್ರನ್ನ ಮಾತ್ರ ಎಲ್ಲೋ ಒಂದು ತುಂಬಾ ಉನ್ನತ ವಾಗಿ ಅವ್ರಿಗೆ ಗೌರವ ಕೊಟ್ಟು ಉನ್ನತ ಹಂತದಲ್ಲಿ ಇರ್ತಾರೆ. ಬೇರೆಯವರು ಖಾಸಗಿ ಕಂಪ್ನಿಗಳಲ್ಲಿ ಅವರು ಒಳ್ಳೆ ಉತ್ತಮ ಜೀವನ ನಡೆಸಿ ಅವರಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇದ್ರು ಸಹ ಅವ್ರಿಗೆ ಒಳ್ಳೆ ರೆಸ್ಪೆಕ್ಟ್ ಇರಲ್ಲ. ಇದು ನಮ್ಮ ಗ್ರಾಮೀಣದಲ್ಲಿ ನಿಮಗೂ

0: ಗೊತ್ತಿದೆ ನೋಡಿ. ಈ ಮನಸ್ಥಿತಿ ಹೋಗ್ಬೇಕು.
1: ಹೌದು,
0: ಎಲ್ರಿಗೂ ಸರ್ಕಾರಿ ಕೆಲಸ ತಗೊಳ್ಳಿ, ಅವರೆಲ್ಲರೂ ಸರ್ಕಾರಿ ಕೆಲಸಕ್ಕೆ ಹೋಗ್ಲೇಬೇಕು ಅನ್ನೋಂತ ಒಂದು ಅನಿವಾರ್ಯತೆಯಿಂದ, ಆ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರಬೇಕು.
1: ಖಂಡಿತ ಸರ್, ಹೌದು.
0: ಇದು ಇವತ್ತು ಇದು ಇದು ವಿದ್ಯಾರ್ಥಿಗಳಿಗಿಂತ ಪೋಷಕರಿಗೆ ಈ ಜ್ಞಾನ ಬೇಕು.
1: ಹೌದು,
0: ಹಾಗಾಗಿ ವೃತ್ತಿ ಆಯ್ಕೆಯಲ್ಲಿ ಆಮೇಲೆ ವೃತ್ತಿಗೆ ಪೂರಕವಾದಂತಹ ಕೋರ್ಸ್ಗಳ ಆಯ್ಕೆನಲ್ಲಿ ಫಸ್ಟ್ ನಾವು ಡಿಸಿಷನ್ ತಗೋಬೇಕು ಸರ್. ನಾವು ಒಂದು ಒಳ್ಳೆ ಕೋರ್ಸ್ ಅನ್ನ ಮಾಡಿದ್ರೆ ಅದು ನಮ್ಗೆ ಸಾಕಷ್ಟು ವೃತ್ತಿಗಳಿಗೆ ನಮ್ಮನ್ನ ತಗೊಂಡೋಗುತ್ತೆ. ಕೆಪಾಸಿಟಿ ಇದ್ರೆ ತುಂಬಾ ಬೇಕಂತ ವೃತ್ತಿ ಸ್ಕಿಲ್ ಇಂಪಾರ್ಟೆಂಟ್. ನಾವೊಂದು ಒಳ್ಳೆ ಕೋರ್ಸ್ ಮಾಡಿದ್ರೆ ಅಲ್ಲೆಲ್ಲ ಕಲಿತೀವಿ, ನೆಕ್ಸ್ಟ್ ನಾವು ಸುಮಾರು ವೃತ್ತಿಗಳನ್ನ ನಾವು ಮಾಡ್ಬೋದು.
1: ಹೌದು,
0: ಹಂಗೆ ಬೇಸಿಕಲಿ ನಾವು ವಿದ್ಯಾರ್ಥಿಗಳಿಗೆ ವೃತ್ತಿಯ ಜೊತೆಗೆ ಈ ಕೋರ್ಸ್ಗಳು ಕಾಲೇಜಿನ ಆಯ್ಕೆ ತುಂಬಾ
1: ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು
0: ಹೌದು.
1: ಓಕೆ ಸರ್, ಈಗ ತಾವು ಹೇಳಿದ್ರಿ ಈಗ ಆಸಕ್ತಿ ಇರ್ಬೋದು, ನಾವು ಆ ಕಾಲೇಜ್ಗಳನ್ನ ನಾ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ. ಈಗ ಅದೇ ರೀತಿಗೆ ವಿದ್ಯಾರ್ಥಿಗಳಿಗೆ ತಮ್ಮ ಆಸಕ್ತಿ ಸಾಮರ್ಥ್ಯ ಮತ್ತು ತಮ್ಮ ಕೌಶಲ್ಯವನ್ನು, ಯಾಕಂದ್ರೆ ಕೆಲವರುಗಳು ತಮ್ಮಲ್ಲಿ ಕೌಶಲ್ಯಗಳಿರುತ್ತೆ ಆಸಕ್ತಿ ಇರುತ್ತೆ, ಅದನ್ನು ಅವರು ಒಂದು ಹೊರ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ತಾವು ಹೇಳಿದಂಗೆ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಾರೆ, ತುಂಬ ಕೌಶಲ್ಯವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ. ಸೊ ಇವರು ಹೇಗೆ ಈ ಒಂದು ಕೌಶಲ್ಯವನ್ನು ಅಥವಾ ಆಸಕ್ತಿಯನ್ನು ಗುರುತಿಸ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾವ ಥರ ಹೋಗಿ ಗುರುತಿಸ್ಕೊಳ್ಬೋದು ಸರ್ ಅವರು?
0: ಸರ್, ಅದೇ ನಾನು ಹೇಳಿದಾಗೆ ಈಗ ಒಬ್ಬ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಈಗ ದೇವಿ ಶೆಟ್ಟಿ ಅಂತ ಒಬ್ಬರು ಫೇಮಸ್ ಡಾಕ್ಟರ್ ನಿಮಗೆಲ್ಲ ಗೊತ್ತಿದೆ, ಅವರು ಒಂದು ಹೇಳ್ತಾರೆ, ದ ರೂರಲ್ ಸ್ಟೂಡೆಂಟ್ಸ್ ಹ್ಯಾಸ್ ಮ್ಯಾಜಿಕ್ ಇನ್ ದೇರ್ ಹ್ಯಾಂಡ್ಸ್ ಅಂತ. ಅಂದರೆ ಅವರ ಪ್ರಕಾರ ಈ ಯಾರು ಗ್ರಾಮೀಣ ಪರಿಸರದಲ್ಲಿ ಬೆಳೆದು ವಿಜ್ಞಾನನ ಓದಿ ಅದರಲ್ಲೂ MBBS ಅಂತ MBBS MD ಕೋರ್ಸ್ಗಳನ್ನ ಓದಿ ಬಂದಿರ್ತಾರೋ ಅವರು ಮೆಡಿಸಿನ್ ಫೀಲ್ಡಲ್ಲಿ ಪೇಷೆಂಟ್ನ ಕ್ಯೂರ್ ಮಾಡೋದ್ರಲ್ಲಿ, ಪೇಷೆಂಟ್ ಇಂಟ್ರಾಕ್ಟ್ ಮಾಡೋದ್ರಲ್ಲಿ ತುಂಬ ನಿಸ್ಸೀಮ್ರು, ದೇ ಕ್ಯಾನ್ ಡೂ ಮ್ಯಾಜಿಕ್ ಇನ್ ದರ್ ಹ್ಯಾಂಡ್ಸ್ ಅಂತ. ಈ ರೂರಲ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ತುಂಬ ಅಭಿಮಾನದಿಂದ ಒಂದು ಮಾತನ್ನ ಹೇಳ್ತಾರೆ. ಅಂದರೆ ನಾವು ಗ್ರಾಮೀಣ ಪರಿಸರದಲ್ಲಿ ಬೆಳೆದಿರೋದ್ರಿಂದ ನಾವೆಲ್ಲವನ್ನು ನೋಡಿರ್ತೀವಿ, ವಿಜ್ಞಾನ, ಈ ಕೃಷಿ, ಕೃಷಿಗೆ ನೇರವಾದ ಸಂಪರ್ಕನ ಹೊಂದಿರ್ತೀವಿ, ಅನಿಮಲ್ಸು ಎಲ್ಲವನ್ನು ನೋಡಿರ್ತೀವಿ ನಾವು. ಹಂಗಾಗಿ ಇವ್ರಿಗೆ ಬೇಗ ಎಲ್ಲವನ್ನು ಕಲಿಬೋದು ಅಂತ ಒಂದು ಕೆಪಾಸಿಟಿ ಇವರಲ್ಲಿರುತ್ತೆ.
1: ಹೌದು.
0: ಆದರೆ ಸಮಸ್ಯೆ ಏನಪ್ಪ ಅಂದರೆ ಗ್ರಾಮೀಣ ಮಟ್ಟದ ಭಾಗ ಮಕ್ಕಳಲ್ಲಿ ಒಂದು ಥರದ ಕೀಳರಿಮೆ ಇರುತ್ತೆ.
1: ಹೌದು ಸರ್, ಓಕೆ ಸರ್, ಅದ್ರ ಬಗ್ಗೆ ನಮ್ಮ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ,
2: ನನ್ನ ಹೆಸರು ವಿಜಯಕುಮಾರ್ ಅಂತ ಹೇಳಿ ನಾನು
1: ವಿಜಯ್ ಕುಮಾರ್ ಅವರು ಉಸ್ಕೂರ್ ಹಾಡಿ ಶಾಲೆಯಿಂದ ಮಾತನಾಡ್ತಾ ಇದ್ದಾರೆ. ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ವಿಜಯ್ ಕುಮಾರ್ ಅವರೇ?
2: ಸರ್, ಇಲ್ಲಿ ಒಂದರಿಂದ ಐದಕ್ಕೆ ಐದನೇ ಕ್ಲಾಸ್ ಸ್ಟ್ಯಾಂಡ್ ಐತೆ ಪ್ರೈಮರಿ ಸ್ಕೂಲ್.
1: ಹಾಂ
2: ಹಾಂ. ಮುಂದಕ್ಕೆ ಮಕ್ಕಳಿಗೆ ಹೋಗಲ್ಲ, ಮಕ್ಕಳು ಮುಂದಕ್ಕೆ ಹೋಗಿ ಸರ್, ಮುಂದಕ್ಕೆ ಅವ್ರು SSC ತನಕ ಹೋಗಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನೇ.
1: ಓಕೆ, ಈಗ ತಾವ್ ಹೇಳ್ತಾ ಇದ್ದೀರಾ ಒಂದ್ರಿಂದ ಐದನೇ ತರಗತಿ ತನಕ ಮಾತ್ರ ಇಲ್ಲಿ ಶಾಲೆ ಇದೆ, ಮುಂದಕ್ಕೆ ಅವ್ರು SSLC ಓದೋದಕ್ಕೆ. ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ನಿಮ್ಮ ಪ್ರಶ್ನೆ ಸರ್ಗೆ ನಾನು ಹೇಳ್ತಾ ಇದ್ದೀನಿ, ನೀವು ಹೇಳಿದ್ದು ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಸರ್. ಅದು ಈಗ ಅವ್ರದ್ದು ಪ್ರಶ್ನೆ ಏನಪ್ಪ ಅಂದ್ರೆ ಅದು ಟ್ರೈಬಲ್ ಹಾಡಿ ಸ್ಕೂಲು, ಸೊ ಅಲ್ಲಿಗೆ ಒಂದರಿಂದ ಐದನೇ ತರಗತಿ ತನಕ ಮಾತ್ರ ಶಾಲೆ ಇದೆ, ಸೊ ಮುಂದಕ್ಕೆ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಅಂತ ಮಕ್ಕಳಿಗೆ ನಾವು ಏನು ಮಾಡ್ಬೋದು ಟೀಚರ್ ಆಗಿ ಅಂತಕ್ಕಂಥ ಒಂದು ಪ್ರಶ್ನೆ ಅವ್ರದ್ದು.
0: ಸರ್, ಒಂದು ನೀವು ಅಲ್ಲಿ ಮಕ್ಕಳು ಒಂದರಿಂದ ಐದನೇ ತರಗತಿ ತನಕ ಓದಿ ಐದನೇ ತರಗತಿಯಿಂದ ನೆಕ್ಸ್ಟು ಅವರ ಮುಂದಿನ ಶಿಕ್ಷಣಕ್ಕೆ ಅವ್ರು ಹೋಗ್ತಾ ಇಲ್ಲ ಅಂತಂದ್ರೆ ಅವರಲ್ಲಿ ಎರಡು ಕಾರಣ ಇರ್ಬೋದು. ಒಂದು, ಈ ಟ್ರೈಬಲ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ ತಾವು ಇರುವಂಥ ಸ್ಥಳದಲ್ಲೇ ಅವ್ರಿಗೆ ಶಾಲೆ ಎಲ್ಲವೂ ಅದೇ ಪರಿಸರದಲ್ಲಿ ಸಿಗಬೇಕು ಅನ್ನೋದು ಅವರ ಮನಸ್ಥಿತಿ ಆಗಿರುತ್ತೆ. ಸೊ ಇದು ಟ್ರೈಬಲ್ ಮೈಂಡ್ ಸೆಟ್. ಸೊ ಇಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ಬೋದು, ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಟ್ರೈಬಲ್ ಸ್ಟೂಡೆಂಟ್ಸ್ಗೆ ಅಂತಲೇ ಸಾಕಷ್ಟು ರೆಸಿಡೆನ್ಸಿಯಲ್ ಸ್ಕೂಲ್ನ ಕೊಟ್ಟಿದೆ. ಈಗ ಟ್ರೈಬಲ್ ಮಕ್ಕಳಿಗೆ ಅವ್ರಿಗೆ ಶಿಕ್ಷಣಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಮನೆಯಲ್ಲಿ ಆ ಥರ ಶೈಕ್ಷಣಿಕ ಪರಿಸರ ಇರಲ್ಲ. ಸೊ ಇದನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ವಿದ್ಯಾರ್ಥಿಗಳಿಗೋಸ್ಕರನೇ ಆರನೇ ತರಗತಿಯಿಂದ ಉಚಿತ ಶಿಕ್ಷಣ, ಅವ್ರಿಗೆ ಊಟ ವಸತಿ ಇಂದ ಹಿಡಿದು ಪ್ರತಿ ಒಂದೂ ಒಂದು ಉಚಿತ ಶಿಕ್ಷಣ ಅವ್ರಿಗೆ ಸಿಗ್ತಾ ಇದೆ. ಹಂಗಾಗಿ ನೀವೇನು ಮಾಡ್ಬೋದು ಅಂತಂದರೆ ಐದನೇ ಕ್ಲಾಸ್ ಮುಗಿದ ನಂತರ ಆರನೇ ಕ್ಲಾಸ್ಗೆ ಅವ್ರನ್ನ ಆ ಒಂದು ರೆಸಿಡೆನ್ಸಿಯಲ್ ಸ್ಕೂಲ್ಗೆ ಸೇರಿಸ್ಬೋದು. ರೆಸಿಡೆನ್ಸಿಯಲ್ ಸ್ಕೂಲಲ್ಲಿ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇರುತ್ತೆ ಖಂಡಿತವಾಗ್ಲೂ. ಯಾಕಂದರೆ ಅವ್ರು ನಮ್ಮ ನೀವು ಮನೇಲೇ ಬಿಟ್ಟರೆ ಏನಾಗುತ್ತೆ ಅಂದರೆ ಅವರು ಮನೆಯಲ್ಲಿರ್ತಕ್ಕಂಥ ಪರಿಸರ ಏನಾಗಿರುತ್ತೆ ಅಂದರೆ ಅವರ ಶಿಕ್ಷಣಕ್ಕೆ ಪೂರಕವಾಗಿರಲ್ಲ. ಈಗ ಅವ್ರ ತಂದೆ ತಾಯಿ ಪ್ರತಿದಿನ ಕೂಲಿನಲ್ಲಿ ಮಾಡಿ ಬರ್ತಾರೆ, ಮತ್ತು ಅವರು ಮದ್ಯ ವ್ಯಸನಕ್ಕೆ ಒಳಗಾಗಿರ್ತಾರೆ. ಮಕ್ಕಳು ಪ್ರತಿದಿನ ಅದನ್ನೇ ನೋಡ್ತಾ ಎಲ್ಲೋ ಒಂದು ಕಡೆ ಅವರು ಒಂದು ಅದಕ್ಕೆ ಅಡಿಕ್ಟ್ ಆಗ್ತಾರೆ, ಆಕರ್ಷಣೆ ಹೊಂದ್ತಾರೆ. ಹಂಗಾಗಿ ಅಂತ ವಾತಾವರಣದಿಂದ ಮಕ್ಕಳನ್ನ ಒಂದು ಶೈಕ್ಷಣಿಕ ಪರಿಸರಕ್ಕೆ ಶಿಫ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವರಲ್ಲಿ ಅವ್ರನ್ನ ನಾವು ಸಾಕಷ್ಟು ವಿದ್ಯಾವಂತರಾಗಿ ಮಾಡ್ಬೋದು. ಈ ವಿಚಾರದಲ್ಲಿ

0: ನಮ್ಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅನ್ನ ಸಾಕಷ್ಟು ಕೆಲಸ ಮಾಡಿದೆ. ಅವ್ರದ್ದು ಮೇನ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದನೆ ಈ ಟ್ರೈಬಲ್ ಪೀಪಲ್ಗೆ ಎಜುಕೇಶನ್ ಕೊಟ್ಟು ಅವ್ರನ್ನ ಸಮಾಜದ ಮುಖ್ಯ ಒಂದು ವಾಹಿನಿಗೆ ತರದೇ ಅವರ ಮುಖ್ಯ ಉದ್ದೇಶ. ಅದರಿಂದನೇ ಅದನ್ನ ಅದನ್ನ ವದ ಮೂಟ ಇಟ್ಕೊಂಡೇ ಅದನ್ನು ಪ್ರಾರಂಭ ಆಗಿರೋದು. ಸೊ ಇಂತಹ ಸಾಕಷ್ಟು ಎನ್ ಜಿ ಒಗಳು ಸಹ ಇವತ್ತು ಕೆಲಸ ಮಾಡ್ತಾ ಇದೆ. ಮತ್ತೆ ಇಂಥ ಟ್ರೈಬಲ್ ಆಡಿಯಿಂದ ಓದಿ ಇವತ್ತು ಅಗ್ರಿಕಲ್ಚರ್ ಸೈನ್ಸ್ ಅಲ್ಲಿ ಸೈಂಟಿಸ್ಟ್ಗಳು ಸಹ ಆಗಿದ್ದಾರೆ. ನಾವು ತುಂಬಾ ಜನ ನೋಡಿದೀವಿ ಅವರು ಟ್ರೈಬಲ್ ಅಡಿಗೆ. ನಮ್ಮ ಹುಣಸೂರು ಭಾಗದವರು, ಶ್ರೀಕೋಟೆ ಭಾಗದವರೆಲ್ಲ ಸಾಕಷ್ಟು ಜನ ಓದಿದ್ದಾರೆ ಸರ್ ಸ್ಪೋರ್ಟ್ಸ್ ಅಲ್ಲಿ. ಈಗ ಒಬ್ರು ಇಲ್ಲಿ ಪೊನ್ನಂಪೇಟೆ ಫಾರೆಸ್ಟ್ರಿ ಕಾಲೇಜಲ್ಲಿ ಒಬ್ರು ಫಾರೆಸ್ಟ್ ನಲ್ಲಿ ಪ್ರೊಫೆಸರ್ ಸಹ ಆಗಿದ್ದಾರೆ. ಹಂಗಾಗಿ ಸಾಕಷ್ಟು ಉದಾಹರಣೆಗಳಿದೆ. ನೀವು ಅಂತವ್ರನ್ನ ನೀವು ಮಾದರಿಯಾಗಿ ತಗೊಂಡು ಮಕ್ಕಳನ್ನ ಮೋಟಿವೇಟ್ ಮಾಡಿಸಿ ನೀವು ನಾವು ಬೆಳಿಬೇಕು ಸರ್.
1: ಓಕೆ ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಈಗ ಮಕ್ಕಳು ಹೇಗೆ ಅಂದರೆ ಗ್ರಾಮೀಣ ವಿದ್ಯಾರ್ಥಿಗಳು ಯಾವ ಥರ ಒಂದು ಕೌಶಲ್ಯಗಳನ್ನು ಗುರುತಿಸ್ಕೊಳ್ಬೇಕು ಅನ್ನೋದ್ರೆ. ಸೊ ಅದೇ ರೀತಿ ಈಗ SSLC ಮತ್ತು PUC ನಂತರ ಇರತಕ್ಕಂಥ ಒಂದು ಪ್ರಮುಖ ಶಿಕ್ಷಣಗಳಿರ್ಬೋದು ಮತ್ತು ವೃತ್ತಿ ಅವಕಾಶಗಳ ಬಗ್ಗೆ ತಾವು ತಿಳಿಸ್ಬೋದು ಸರ್, ಯಾಕೆಂದರೆ SSLC ಮತ್ತು PUC ಅಂತಕ್ಕಂಥದ್ದು ಒಂದು ಮೆಟ್ಟಿಲು. ಸೊ ಈ ಸಂದರ್ಭದಲ್ಲಿ ನಾವು ಯಾವ ಥರ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅದ್ರ ಮೇಲೆ ಕೂಡ ನಮ್ಮ ಒಂದು ಜೀವನ ಇರ್ಬೋದು ಅಥವಾ ನಮ್ಮ ವೃತ್ತಿ ಇರ್ಬೋದು ಎಲ್ಲ ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಹೇಗೆ ಅವ್ರುಗಳಿಗೆ ಈ ಒಂದು ಅವಕಾಶಗಳ ಬಗ್ಗೆ ತಿಳಿಸ್ಬೋದು ಸರ್?
0: ಸರ್, SSLC ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ಲಾಸ್ಟ್ ಕಳೆದ ವರ್ಷದಲ್ಲಿ ಸುಮಾರು 724,794 ಜನ ವಿದ್ಯಾರ್ಥಿಗಳು ಪಾಸ್ ಆದರು. ಸೊ ಇದರಲ್ಲಿ ಕಾಮನ್ಗೆ ಅವ್ರಿಗೆ ಏನೇನು ಅವಕಾಶ ಇದೆ ಅಂತಂದರೆ ಮಾಮೂಲಿ ಒಂದು ಪ್ರೀ ಯೂನಿವರ್ಸಿಟಿ ಕೋರ್ಸ್ ಇದೆ, ಅದ್ಬಿಟ್ಟರೆ ಡಿಪ್ಲೊಮೊ ಇದೆ, ITI ಇದೆ, ಪ್ಯಾರಾಮೆಡಿಕಲ್ ಇದೆ, ಮತ್ತು ಅದರ್ ಜಾಬ್ ಓರಿಯೆಂಟೆಡ್ ಡಿಪ್ಲೊಮೊ ಕೋರ್ಸ್ಗಳು, 5 ತರದ ಕೋರ್ಸ್ಗಳಿವೆ. ಇದರಲ್ಲಿ ಸುಮಾರು 95% ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ತಾರೆ ಅಂದರೆ PUC ಸೇರ್ತಾರೆ. ಇನ್ನು 5-10% ವಿದ್ಯಾರ್ಥಿಗಳು ITI, ಡಿಪ್ಲೊಮೊ, ಪ್ಯಾರಾಮೆಡಿಕಲು ಈ ಥರದ ಕೋರ್ಸ್ಗಳಿಗೆ ಸೇರ್ತಾರೆ. ಬಟ್ ನಾನು ಸಜೆಸ್ಟ್ ಮಾಡಿದೆ ಏನಪ್ಪ ಅಂದರೆ, ಈ ವಿದ್ಯಾರ್ಥಿಗಳು ಅವ್ರ ಜೀವನದಲ್ಲಿ ಏನಾದರೂ ದೊಡ್ಡದಾಗಿ ಸಾಧನೆ ಮಾಡಬೇಕು, ನಾವು ಈ ಎಂಥ ಇರೋರು ನನ್ನ ಪ್ರಕಾರ ಅವರು PUC ಜಾಯ್ನ್ ಆಗಬೇಕು. ಈ ITI ಡಿಪ್ಲೊಮೊ ಈಗ ಕೆಲವು ವಿದ್ಯಾರ್ಥಿಗಳು ಡಿಪ್ಲೊಮೊಗೆ ಸೇರ್ತಾರೆ, ಯಾಕೆಂದ್ರೆ ಈ PUC ಸೈನ್ಸ್ ಕಷ್ಟ ಅಂದ್ಬಿಟ್ಟು ಡಿಪ್ಲೊಮೊಗೆ ಸೇರ್ತಾರೆ. ಅದು ತಪ್ಪು. ಅದು ಡಿಪ್ಲೊಮೊ ಕರಿಕುಲಮ್ ಹೇಗಿದೆ ಅಂದ್ರೆ, ಸೈನ್ಸ್ ಕರಿಕುಲಮ್ಮು ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಏನಿದೆ ಅದೇ ಡಿಪ್ಲೊಮೊದಲ್ಲೂ ಬರುತ್ತೆ. ಹಾಗಾಗಿ ಅವರು ಸೈನ್ಸ್ ಡಿಫಿಕಲ್ಟ್ ಅಂತ ಡಿಪ್ಲೊಮೊಗೆ ಸೇರೋದು ತಪ್ಪು. ಹಾಗೆ ನಾನು ಸಜೆಸ್ಟ್ ಮಾಡೋದು ಅವರು PUC ಸೇರೋದು ಬೆಸ್ಟು. ಈ ITI ಮತ್ತೆ ಪ್ಯಾರಾಮೆಡಿಕಲು ಇಲ್ಲೂ ಹೋಗ್ಬೋದು, ಬಟ್ ಇಲ್ಲಿ ITI ಪ್ಯಾರಾಮೆಡಿಕಲ್ ಮತ್ತೆ ಅದರ ಜಾಬ್ ಓರಿಯೆಂಟೆಡ್ ಕೋರ್ಸ್ ಮುಗಿದ ನಂತರ ಅವರಿಗೆ ಮುಗಿಸಿದ ನಂತರ ಯಾವ್ದಾದ್ರು ಒಂದು ಕೆಲಸ ಸಿಕ್ಕೇ ಸಿಗುತ್ತೆ. ಆಮೇಲೆ ITI ಮುಗಿದ ತಕ್ಷಣ ಅವರು ಸ್ವಂತವಾಗಿ ಯಾವ್ದಾದ್ರು ಒಂದು ಕೆಲಸವನ್ನ ಪ್ರಾರಂಭ ಮಾಡಬಹುದು. ಆದ್ರೆ ಒಂದು ತಮ್ಮ ವೃತ್ತಿಯಲ್ಲಿ ತುಂಬಾ ದೊಡ್ಡ ಬದಲಾವಣೆಗಳನ್ನ ಮತ್ತೆ ಗ್ರೋತ್ ಇಲ್ಲ ಇಲ್ಲಿ. ಆ ದೃಷ್ಟಿಯಿಂದ ನಾನು PUC ಅವ್ರನ್ನ ರೆಕಮೆಂಡ್ ಮಾಡ್ತೀನಿ. ಮತ್ತೆ PUC ನಿಮ್ಗೆ ಗೊತ್ತಿದೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್ 3 ಇದೆ. ಬಟ್ ಈಗ ಬದಲಾದ ಶೈಕ್ಷಣಿಕ ಪರಿಸರದಲ್ಲಿ ಏನಾಗಿದೆ ಅಂದ್ರೆ, ಈಗ ಮೊದಲೆಲ್ಲ ಏನಾಗಿತ್ತು, ನಮ್ಮ ಹತ್ರ ದುಡ್ಡಿದೆ ಅಂತಂದ್ರೆ ನಮ್ಗೆ ಬೇಕಾದಂತ ಶಾಲೆಗಳನ್ನ ನಾವು ಆಯ್ಕೆ ಮಾಡ್ಕೋಬಹುದಾಗಿತ್ತು.
1: ಹೌದು.
0: ಬಟ್ ಈಗ ಏನಾಗಿದೆ ಅಂದ್ರೆ ಸರ್, SSLC ಮುಗಿಸಿದ ತಕ್ಷಣ PUC ಆದ ತಕ್ಷಣ ನೆಕ್ಸ್ಟ್ ಇಯರ್ ಎಜುಕೇಶನ್ಗೆ ಹೋಗ್ಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ, ಎಲ್ಲದಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ. ಸುಮಾರು 40 ಹೆಚ್ಚು ಡಿಫ್ರೆಂಟ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಇವೆ ಸರ್. ಯಾವುದೇ ಪ್ರೊಫೆಷನಲ್ ಕೋರ್ಸ್ಗೆ ಹೋಗ್ಬೇಕಂತಂದ್ರೆ, ಮತ್ತೆ ನಮ್ಮ ಭಾರತದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿಗೆ ಹೋಗ್ಬೇಕಾದ್ರೆ, ಮತ್ತೆ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳು, ಮತ್ತೆ ನಮ್ಮ ರಾಜ್ಯದ ವಿಶ್ವವಿದ್ಯಾನಿಲಯಗಳು, ಈ ಎಲ್ಲ ವಿಶ್ವವಿದ್ಯಾನಿಲಯಗಳಿಗೆ ಹೋಗ್ಬೇಕಾದ್ರು ಈ ಎಂಟ್ರೆನ್ಸ್ ಎಕ್ಸಾಮ್ ಇದು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎಡೂ ತರದೇ ಇಲ್ಲನೆ.
1: ಹೌದು.
0: ಅವರು ಸ್ಟ್ರೈಟ್ ಅವೇ ಆಫ್ಟರ್ SSLC ಆರ್ಟ್ಸ್ ಸೇರ್ತಾರೆ, ಕಾಮರ್ಸ್ ಸೇರ್ತಾರೆ, ಸೈನ್ಸ್ ಸೇರ್ತಾರೆ. ಅವ್ರಿಗೆ PUC ಆದ್ಮೇಲೆ ಏನ್ ಮಾಡ್ಬೇಕು ಅದನ್ನ ಗಮನದಲ್ಲಿ ಇಟ್ಕೊಂಡು ಅವರು PU ಕೋರ್ಸ್ ನ ಪ್ಲಾನ್ ಮಾಡಲ್ಲ ಅವರು. ಈಗ ನೋಡಿ ಹೆಂಗೆ ಅಂತಂದ್ರೆ, ಈಗ PUC ನಲ್ಲಿ ಎಲ್ಲರೂ ಕಾಮರ್ಸ್ ಅಂತ ಬರೋಣ. ಕಾಮರ್ಸ್ಗೆ ನಾವು ಟ್ರೆಡಿಷನಲ್ ಆಗಿ ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್, ಅಕೌಂಟೆನ್ಸಿ ಓದ್ತೀವಿ. ಈಗ ನೋಡಿ, ಈ ಬಿಸ್ನೆಸ್ ಅಕೌಂಟೆನ್ಸಿಗೆ ಹಿಸ್ಟ್ರಿ ಪೂರಕವಾದ ಸಬ್ಜೆಕ್ಟ್ ಅಲ್ಲ.
1: ಹೌದು.
0: ಅದ್ರ ಬದಲು ನಾನು ಅವ್ರಿಗೆ ರೆಕಮೆಂಡ್ ಮಾಡೋದೇನಪ್ಪ ಅಂದ್ರೆ, ನೀವು ಬಿಸ್ನೆಸ್ ಅಕೌಂಟೆನ್ಸ್ ಜೊತೆಗೆ ಎಕನಾಮಿಕ್ಸ್ ಓದಿ, ಸ್ಟಾಟಿಸ್ಟಿಕ್ಸ್ ಓದಿ, ಕಂಪ್ಯೂಟರ್ ಸೈನ್ಸ್ ಓದಿ, ಬೇಸಿಕ್ ಮ್ಯಾಥಮೆಟಿಕ್ಸ್ ಇದೆ, ಈಗೆಲ್ಲ ಇಂತಹ ಕಾಂಬಿನೇಷನ್ಗಳು ಬಂದಿದೆ. ಸೊ ನೀವು ಟ್ರೆಡಿಷನಲ್ ಆಗಿ HEBA ಓದೋ ಬದಲು ನೀವು ಬಿಸ್ನೆಸ್, ಅಕೌಂಟೆನ್ಸಿ, ಹಿಸ್ಟ್ರಿ, ಎಕನಾಮಿಕ್ಸ್ 3 ಒಳ್ಳೆ ಸಬ್ಜೆಕ್ಟ್, ಇದ್ರ ಜೊತೆಗೆ ಒಂದು ಕಂಪ್ಯೂಟರ್ ಸೈನ್ಸ್, ಒಂದು ಸ್ಟಾಟಿಸ್ಟಿಕ್ಸ್ ಬೇಸಿಕ್ ಇದನ್ನ ತಗೊಳ್ಳಿ. ಆಮೇಲೆ ಇನ್ನು ಆರ್ಟ್ಸ್ ಓದಂತವ್ರಿಗೆ ನಾನು ರೆಕಮೆಂಡ್ ಮಾಡೋದು, ನೀವು ಆರ್ಟ್ಸ್ ನೀವು ಇಂಗ್ಲಿಷ್ ಮೀಡಿಯಂ ಓದಿ. ಇವತ್ತು ಆರ್ಟ್ಸ್ ಏನಾಗಿದೆ ಅಂದ್ರೆ, ನಿಮ್ಗೊಂದು ಡೇಟಾ ಹೇಳ್ತೀನಿ ಕೇಳಿ, SSLC ಮುಗಿದ ತಕ್ಷಣ PUC ಸೇರೋ ವಿದ್ಯಾರ್ಥಿಗಳಲ್ಲಿ ನಮ್ಗೆಲ್ಲ ಮೊದಲು ಹೆಂಗಿದೆ, ಸೈನ್ಸ್ ತುಂಬಾ ಕಷ್ಟ, ಸೈನ್ಸ್ಗೆ ಯಾರು ಸೇರಲ್ಲ ಅಂತ ಮೈಂಡ್ ಇತ್ತು. ನಿಮ್ಗೆ ಇನ್ನೊಂದು ಡೇಟಾ ಗೊತ್ತಾ, ಈ ಲಾಸ್ಟ್ ಇಯರ್ ರಿಸಲ್ಟ್ ಅಲ್ಲಿ ನಮ್ಮ ರಾಜ್ಯದಲ್ಲಿ PUC ಪಾಸ್ ಆಗಿರೋರು ಸುಮಾರು

0: 637,000 ಜನ ಎಕ್ಸಾಮ್ ಬರೀತಾರೆ. ಆರ್ಟ್ಸ್ ಅಲ್ಲಿ ಪಾಸ್ ಆಗಿರೋದು ಕೇವಲ 98,000 ಜನ. ಕಾಮರ್ಸ್ 182,000, ಸೈನ್ಸ್ 266,000. ಅಂದ್ರೆ ಎಷ್ಟು ಅಂತಂದ್ರೆ ಆರ್ಟ್ಸ್ಗೆ ವಿದ್ಯಾರ್ಥಿಗಳಿಲ್ಲ. ನಿಮ್ಗೆ ಇನ್ನೂ ಒಂದು ಗೊತ್ತಿಲ್ಲ, 2024-25 ಆರ್ಟ್ಸ್ ಅಲ್ಲಿ ಪಾಸ್ ಔಟ್ ಆಗಿರೋದು ಇಡೀ ನಮ್ಮ ರಾಜ್ಯದಲ್ಲಿ ಬರೀ 81,000 ಜನ ಅಷ್ಟೇ. ಅಂದ್ರೆ ಹಿಂಗಾಗಿದೆ, ಒಬ್ಬ ವಿದ್ಯಾರ್ಥಿ ಆರ್ಟ್ಸ್ ಸೇರಿದ್ರೆ ಕಾಮರ್ಸ್ಗೆ ಇಬ್ರು, ಸೈನ್ಸ್ಗೆ 3 ಜನ. ಅತಿ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ವಿಜ್ಞಾನಕ್ಕೆ ಹೋಗ್ತಾ ಇದಾರೆ.
1: ಖಂಡಿತ ಹೌದು,
0: ಹೆಚ್ಚು ಪದವೀಧರರು ಇವತ್ತು ವಿಜ್ಞಾನದಲ್ಲೇ ಬರ್ತಾ ಇರೋದು.
1: ಹೌದು,
0: ಬಟ್ ಆರ್ಟ್ಸ್ಗೆ ನನ್ನ ಪ್ರಕಾರ ಇನ್ನು 5 ವರ್ಷ ಹಿಂಗೆ ಇದು ಫ್ರೀಸಿಂಗ್ ಅಲ್ಲಿ ಇರುತ್ತೆ. ಆರ್ಟ್ಸ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ತುಂಬಾ ಕಡಿಮೆ ಆಗುತ್ತೆ. ಇನ್ನು 5 ವರ್ಷ ಆದ್ಮೇಲೆ ಆರ್ಟ್ಸ್ ಪದವೀಧರರಿಗೆ ತುಂಬಾ ಡಿಮ್ಯಾಂಡ್ ಬರುತ್ತೆ. ಆಮೇಲೆ ಹೆಚ್ಚು ಅನ್ಎಂಪ್ಲಾಯ್ಗಳು ಸೃಷ್ಟಿಯಾಗೋದು ಇಲ್ಲೇಪ್ಪ ಅಂದ್ರೆ ಈ ಒಂದು ವಿಜ್ಞಾನ ಪದವೀಧರರು. ಯಾಕಂದ್ರೆ ಕಳೆದ 10 ವರ್ಷಗಳಿಂದ ಈ ಟ್ರೆಂಡ್ ಏನಾಗಿದೆ ಅಂದ್ರೆ, ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಒಂದು ತರದ ಪ್ರೆಸ್ಟೀಜ್ ಇದೆ, ಇಂಜಿನಿಯರಿಂಗ್ ಡಾಕ್ಟರ್ ಓದೋದ್ರ ಮಾತ್ರ ಜೀವನ ಇದೆ, ಸೈನ್ಸ್ ಓದೋರು ಮಾತ್ರ ಬುದ್ಧಿವಂತರು, ಆರ್ಟ್ಸ್ ಓದೋರಿಗೆ ಕೆಲಸ ಸಿಗಲ್ಲ, ಈ ತರ ಒಂದು ಪೂರ್ವಗ್ರಹ ಪೀಡಿತರಾಗಿದ್ದಾರೆ. ಕಾಲ್ ಅಟೆಂಡ್ ಮಾಡೋಣ. ಸೊ ಈ ತರ ಪೂರ್ವಗ್ರಹ ಪೀಡಿತರಾಗಿ ಏನಾಗಿದೆ ನೋಡಿ, ಈ ತರ ನಮ್ಮಲ್ಲಿ ಒಂದು ಇಂಬ್ಯಾಲೆನ್ಸ್ ಆಗಿ ಇವತ್ತು ಎಷ್ಟೋ ಕಡೆ ಆರ್ಟ್ಸ್ ಕ್ಲೋಸ್ ಆಗ್ತಾ ಇದೆ. ಆರ್ಟ್ಸ್ ಕಾಲೇಜ್ಗಳು,
1: ಹೌದು,
0: ಆರ್ಟ್ಸ್ಗೆ ವಿದ್ಯಾರ್ಥಿಗಳೇ ಹೋಗ್ತಾ ಇಲ್ಲ. ಅಂದ್ರೆ ಈ ಪ್ರೆಜುಡಿಸ್ನ ಅಂದ್ರೆ ಇದು ಯಾಕೆ ಆಗ್ತಾ ಇದೆ ಅಂತಂದ್ರೆ, ಅವ್ರಿಗೆ ಹೇಳ್ದಲ್ಲ ಸರ್, ಸ್ಕೋಪ್ ಅನ್ನೋ ಒಂದು, ಈಗ ಸೈನ್ಸ್ ಮಾಡಿದ್ರೆ ಸ್ಕೋಪ್ ಇದೆ, ಆರ್ಟ್ಸ್ ಸ್ಕೋಪ್ ಇಲ್ಲ ಅಂತ.
1: ಹೌದು,
0: ನನ್ನ ಪ್ರಕಾರ ಇದಕ್ಕೆ ನಿಮ್ದು ನೆಕ್ಸ್ಟ್ ಪ್ರಶ್ನೆ ಇದೆ. ಈ ಸ್ಕೋಪ್ ಅನ್ನೋದು ಡಿಪೆಂಡ್ ಆಗೋದು ಕೋರ್ಸ್ ಮೇಲೆ ಸರ್, ಸ್ಟೂಡೆಂಟ್ ಇಂದ ಡಿಪೆಂಡ್ ಆಗೋದು. ಅವನು ಒಂದು ಕೋರ್ಸ್ ನ ಎಷ್ಟು ಪರಿಣಾಮಕಾರಿಯಾಗಿ ಅವನು ಅಧ್ಯಯನ ಮಾಡ್ತಾನೆ ಅದ್ರ ಮೇಲೆ ಸ್ಕೋಪ್ ನಿಂತಿರುತ್ತೆ ಹೊರತು ಆ ಕೋರ್ಸ್ ಮೇಲೆ ಸ್ಕೋಪ್ ನಿಂತಿರಲ್ಲ.
1: ಖಂಡಿತ ಸರ್.
0: ಈ ಕನ್ನಡ ಲಿಟ್ರೇಚರ್ ಓದೋರು IAS IPS ಎಕ್ಸಾಮ್ಗಳನ್ನ ಪಾಸ್ ಮಾಡಿದ್ದಾರೆ. ಹಂಗಾಗಿ ಎಲ್ಲವೂ ಸ್ಕೋಪು ಡಿಪೆಂಡ್ ಆಗ, ಎಲ್ಲಾ ಸಬ್ಜೆಕ್ಟ್ಗಳಿಗೂ ಸ್ಕೋಪ್ ಇದೆ. ಆದ್ರೆ ವಿದ್ಯಾರ್ಥಿ ಅದನ್ನ ಚೆನ್ನಾಗಿ ಓದ್ಬೇಕಷ್ಟೇ. ಈಗ MBBS ಓದಿ ಅನ್ಎಂಪ್ಲಾಯ್ಗಳು ಆಗಿರೋರಿದ್ದಾರೆ, BSc ನರ್ಸಿಂಗ್ ಮಾಡಿ, BSc ಅಗ್ರಿಕಲ್ಚರ್ ಮಾಡಿ, ಈವನ್ ಇಂಜಿನಿಯರಿಂಗ್ ನಿಮ್ಗೆ ಗೊತ್ತಿರಲಿ, ಇವತ್ತು ಅತ್ಯಂತ ಇಂಜಿನಿಯರಿಂಗ್ ನಾವೇನು ದೊಡ್ಡ ಪದವಿ ಅಂತ ಕರಿತೀವಿ, ಇವತ್ತು ಇಂಜಿನಿಯರಿಂಗ್ ಮಾಡಿರೋರಲ್ಲಿ ಸುಮಾರು 60% ವಿದ್ಯಾರ್ಥಿಗಳಿಗೆ ಜಾಬ್ ಸ್ಕಿಲ್ಸೇ ಇಲ್ಲ.
1: ಹೌದು,
0: ಆ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮ್ ಅಲ್ಲಿ ಜಾಬ್ ತಗೊಳ್ತಕ್ಕಂತ ಅರ್ಹತೆನೆ ಅವ್ರಿಗಿಲ್ಲ. ಅವರೆಲ್ಲ 15,000-20,000 ಬೆಂಗಳೂರಿನಂತ ಒಂದು MNC ಕಂಪನೀಸ್ಗಳಲ್ಲಿ ಕೆಲಸ ಮಾಡ್ತಾ ಇದಾರೆ. ಈಗ ನಮ್ಮೂರುಗಳಲ್ಲೇ ಕೂಲಿಗೆ ಹೋದ್ರೆ 500-600 ಸಂಬಳ ಸಿಗುತ್ತೆ, ತಿಂಗಳಿಗೆ 18,000 ಆಯ್ತು. ಸೊ ಅವರು ಸೂಟು, ನಮ್ಮ ಅಲ್ಲಿ ಸೂಟು ಬೂಟ್ ಹಾಕೊಂಡವರು 18,000 ತಗೋತಾ ಇದಾರೆ. ದಟ್ ಇಸ್ ದ ಡಿಫರೆನ್ಸ್. ಸೊ ಈ ತರ ಸನ್ನಿವೇಶಕ್ಕೆ ನಾವು ಇವತ್ತು ಬಂದು ನಿಂತಿದ್ದೀವಿ ಸರ್.
1: ಖಂಡಿತ.
0: ಆಮೇಲೆ ನಮ್ದು ವಿಷಯ ಏನಪ್ಪಾ ಅಂದ್ರೆ ಇನ್ನೊಂದು ಪ್ರಮುಖವಾದ ವಿಚಾರ, ಎಲ್ಲ ಪೋಷಕರು ಒಂದು ಅರ್ಥ ಮಾಡ್ಕೋಬೇಕಾರಪ್ಪ ಅಂದ್ರೆ, ನಾನು ಒಂದು ಪಾಯಿಂಟ್ ಹೇಳ್ದಲ್ಲ ಸರ್, ಈ PUC ಆದ ನಂತರ ಇದೆಯಲ್ಲ, ನಮ್ಗೆ ಬೇಕಾದಂತ ಕೋರ್ಸ್ ಮತ್ತೆ ಕಾಲೇಜ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಕೆಲವು ಕೋರ್ಸ್ ಮತ್ತೆ ಕಾಲೇಜನ್ನ ನಾವು ಆಯ್ಕೆ ಮಾಡ್ಕೊಳಕಾಗಲ್ಲ. ಎಂಟ್ರೆನ್ಸ್ ಎಕ್ಸಾಮ್ಸ್ ಮುಖ್ಯ ಸರ್, ಎಲ್ಲದಕ್ಕೂ ಇವತ್ತು ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ. ಯಾವ್ದಕ್ಕೆ ಅಂದ್ರೆ, ನೀವು ಉದಾಹರಣೆಗೆ ಯಾವುದೇ ಪ್ರೊಫೆಷನಲ್ ಕೋರ್ಸ್, ಈಗ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, BSc ನರ್ಸಿಂಗ್ ಮತ್ತೆ BSc ನರ್ಸಿಂಗ್ ಇರ್ಬೋದು, ಆಮೇಲೆ ಸೆಂಟ್ರಲ್ ಯೂನಿವರ್ಸಿಟೀಸ್ ಹೋಗುದು, ಎಲ್ಲದಕ್ಕೂ ಇವತ್ತು ಎಂಟ್ರೆನ್ಸ್ ಎಕ್ಸಾಮ್ಸ್ ಇದೆ.
1: ಓಕೆ ಸರ್, ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ,
2: ಹಲೋ.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನಾಗರಾಜ್ ಅಂತ, ಮಾಗುಳಿಂದ ಮಾತಾಡ್ತೀನಿ.
1: ಹಾ ನಾಗರಾಜ್ ಅವ್ರು ಹೇಳಿ, ಇವತ್ತು ವೃತ್ತಿ ಮಾರ್ಗದರ್ಶನದ ಬಗ್ಗೆ ಮಾತನಾಡ್ತಾ ಇದ್ದಾರೆ.
2: ವೃತ್ತಿಪರ ಶಿಕ್ಷಣಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಗ್ರಾಮೀಣ ಮಕ್ಕಳು ದಾರಿ ತಪ್ಪತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು?
0: ಸರ್ ಅದು ಹೌದು, ಸತ್ಯ ಅದು. ಈಗ ವೃತ್ತಿಪರ ಮಾರ್ಗದರ್ಶನ ಇಲ್ಲದೆ ದಾರಿ ತಪ್ಪತಾ ಇರೋದು ಸತ್ಯ ಅಂತ ನಿಮಗೆ ಗೊತ್ತಾದ್ಮೇಲೆ ಅದಕ್ಕೆ ಪೋಷಕರಾಗಿ ಮತ್ತೆ ಅಲ್ಲಿನ ಒಂದು ಶಾಲೆ ಮತ್ತೆ ಅಲ್ಲಿನ ಶಾಲೆನಲ್ಲಿ ಒಂದು ಒಂದು ಸಮಿತಿನೂ ಇರುತ್ತೆ. ಅವರೆಲ್ಲ ಏನ್ ಮಾಡ್ತಾ ಇದಾರೆ ಸರ್, ಈಗ ನಾವೆಲ್ಲ ಸೇರಿ ಮಕ್ಕಳಿಗೆ ಏನಾದ್ರು ಮಾಡ್ಲೇಬೇಕಲ್ವ ಸರ್. ಸೊ ಹಾಗಾಗಿ ಇದನ್ನ ಅರಿವು ಮೂಡಿಸತಕ್ಕಂತ ಕೆಲಸವನ್ನ ನಾವು ಮಾಡಬೇಕು. ಈಗ ಪ್ರತಿ ವರ್ಷ ಒಂದು ಊರಿನಲ್ಲಿ ಈ ಥರ ಒಂದು ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಗಳನ್ನ ಇದಕ್ಕೆ ಸಂಬಂಧಪಟ್ಟಂಥ ಸಂಪನ್ಮೂಲಗಳ ವ್ಯಕ್ತಿಗಳನ್ನ ಕರೆದು, ಸೊ ಪೋಷಕರು ಮತ್ತು ಈ ವೃತ್ತಿ ಮಾರ್ಗದರ್ಶನ ಅನ್ನೋದು ಸರ್ ನಾವು ಅಂತೀವಿ, ಇದು ವಿದ್ಯಾರ್ಥಿಗಳಿಗಿಂತ ಪೋಷಕರಿಗೆ ಬೇಕು ಸರ್. ಯಾಕೆಂದ್ರೆ ನನ್ನ ಮಗ ಇವತ್ತು 5ನೇ ಕ್ಲಾಸ್ ಓದ್ತಾ ಇದ್ದಾನೆ, 6ನೇ ಕ್ಲಾಸ್ ಓದ್ತಾ ಇದ್ದಾನೆ, ಇನ್ನು 5 ವರ್ಷ ಆದಮೇಲೆ SLC ಮುಗಿಯುತ್ತೆ, ಇನ್ನು 7 ವರ್ಷ ಆದ್ಮೇಲೆ, ಇನ್ನು ಅದಾದ್ಮೇಲೆ 2 ಇಯರ್ಸ್ಗೆ PUC ಮುಗಿಯುತ್ತೆ, ಇದು ಮುಗಿದಾದ್ಮೇಲೆ ಯಾವ ಸಂಸ್ಥೆಗೆ ನಾವು ಸೇರಿಸ್ಬೇಕು, ಆ ಸಂಸ್ಥೆಗೆ ಸೇರಿಸಿದಾಗ ಅವನಿಗೆ ಹಾಸ್ಟೆಲ್ ವ್ಯವಸ್ಥೆ ಹೆಂಗೆ ಮಾಡಬೇಕು, ಮತ್ತು ಇದಕ್ಕೆ ಬೇಕಾದಂತಹ ಹಣಕಾಸು ವ್ಯವಸ್ಥೆನ ನಾನು ಹೇಗೆ ಮಾಡ್ಕೋಬೇಕು ಅಂತ ಒಂದು ನಮ್ಮ ಮಕ್ಕಳ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಭವಿಷ್ಯದ ರೂಪುರೇಷೆನೆ ಪೋಷಕರಲ್ಲಿ ಇಲ್ಲ ಸರ್ ಇವತ್ತು, ಅದು ದೊಡ್ಡ ಸಮಸ್ಯೆ.
2: ಪಾಪ ಹಳ್ಳಿಯಲ್ಲಿ ಇರ್ತಾರೆ, ಅವ್ರಿಗೆ ಏನು ಗೊತ್ತಾಗ ಮಾರ್ಗದರ್ಶನ, ಅವ್ರಿಗೂ ಮಾರ್ಗದರ್ಶನ ಬೇಕು ಸರ್.

0: ಅವರು ಒಳ್ಳೆದಿರ್ತಾರ ಸೈನ್ಸ್ ಯಾವ್ದು ಆರ್ಟ್ಸ್ ಯಾವ್ದು ಅನ್ನೋದೇ ಗೊತ್ತಿರಲ್ಲ ಪಾಪ.
1: ಹೌದು ಸರ್, ಹೌದು,
0: ಈಗ ಬೇರೆ ಏನ್ ಹೇಳ್ತಾರ ಅದ ಒಪ್ಪತ್ತಾರ ಅವ್ರು,
1: ಒಪ್ಕೊಬಿಡ್ತಾರೆ. ಆಮೇಲೆ ನಾ ಹೇಳ್ದಲ್ಲ ಸರ್, ಈಗ ಮಕ್ಳು ಹೆಂಗಿದೆ ಅಂದ್ರೆ ಅವರು ಅವ್ರಿಗೆ ಅವರು ಎಷ್ಟು 15-16 ವಯಸ್ಸಲ್ಲಿ ಇರ್ತಾರೆ, ಅವ್ರಿಗೆ ನಿರ್ಧಾರ ತಗೊಳಕಾಗಲ್ಲ. ಎಲ್ಲ ನಾವು ಮಕ್ಕಳ ಮೇಲೆ ಬಿಡಕ್ಕಾಗೋದಿಲ್ಲ. ಈಗ ಮಕ್ಕಳಿಗೆ ನಿರ್ಧಾರ ತಗೊತವೆ ಅಂತಂದ್ರೆ, ಈಗ ನಾವು ಹೇಳ್ದಲ್ಲ ಅವ್ರ ಫ್ರೆಂಡ್ಸ್ಗಳೆಲ್ಲ ಎಲ್ಲೋ ಒಂದ್ ಕಡೆ ಕಾಲೇಜ್ ಸೇರ್ತಾ ಇರ್ತಾರೆ, ಇವರು ಹೋಗಿ ಆ ಕಾಲೇಜ್ ಸೇರ್ಕೊಳ್ಳೋದು. ಮತ್ತೆ ಈ ತರ ಅವ್ರದ್ದು ನಿರ್ಧಾರಗಳು ಹೆಂಗಿರ್ತವೆ ಅಂತಂದ್ರೆ, ಅವ್ರಿಗೆ ಮೆಚುರಿಟಿ ಇರಲ್ಲ. ಅವ್ರಿಗೆ ನಾವು ತಿಳಿ ಹೇಳ್ಬೇಕು, ನಿನ್ಗೆ ಈ ತರ ನಿನ್ನ ಬುದ್ಧಿವಂತಿಕೆ ಈ ತರ ಇದೆ, ನೀನು ಈ ವಿಷಯದಲ್ಲಿ ಬುದ್ಧಿವಂತ ಇದೀಯಾ, ಹಾಗಾಗಿ ನೀನು ಈ ಒಂದು ಕೋರ್ಸ್ನ ಮಾಡಿದ್ರೆ ನೀನು ಸಕ್ಸಸ್ ಆಯ್ತಿ ಅಂತ ಆ ಮಕ್ಕಳಿಗೆ ತಿಳಿಯೇಳುವಂತಹ ಕೆಲಸವನ್ನ ಪ್ರಮುಖವಾಗಿ ಶಿಕ್ಷಕರು ಮತ್ತೆ ಪೋಷಕರು ಇಬ್ರು ಸಹ ಕೂಡಿ ಮಾಡ್ಬೇಕು ಸರ್. ಈ ತರದ ಶೈಕ್ಷಣಿಕ ಪರಿಸರವನ್ನ ನಾವು ಸೃಷ್ಟಿ ಮಾಡಿಲ್ಲ ಅಂತ ಏನಾಗುತ್ತೆ, ನಮ್ಮ ಮಕ್ಕಳು ಓದ್ತಾರೆ, ಕೊನೆಗೆ ಒಂದು ಪ್ರಾಪರ್ ಡೈರೆಕ್ಷನ್ ಇಲ್ಲ, ಇಲ್ದಾನೆ ಅವರು ಯಾವುದೋ ಒಂದು ಕೋರ್ಸ್ಗೆ ಸೇರಿ ನಮಗೆ ಅನ್ಎಂಪ್ಲಾಯ್ ಆಗಲಿ, ಪುನಃ ಪೋಷಕರಿಗೆ ಹೊರೆ ಆಗ್ತಕ್ಕಂಥ ಸನ್ನಿವೇಶ ಇವತ್ತು ಸಾಕಷ್ಟು ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ದೀವಿ.
0: ಮಾಧ್ಯಮಗಳಲ್ಲಿ ಅವರು ತಿಳ್ಕೊಳಕ ಬೇಕಾದಷ್ಟು ಚಾನಲ್ಗಳಿವೆ ಸರ್, ಅವರು ಏನೇನು ಯಾವ್ಯಾವ ವೃತ್ತಿ ಆರಿಸ್ಕೋಬೇಕು ಅವರ ಇಚ್ಛೆಗನುಸಾರವಾಗಿ ಆಯ್ಕೋ ಮಾಡ್ಕೋಬಹುದು ಅವರು. ಈಗ ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಇದು ಹುದ್ದೆಗ ಬಿ ಮಾಡಿದವರು PhD ಮಾಡಿದವರೆಲ್ಲ ಬರ್ತಿದ್ದಾರೆ ಸರ್, ಅದೇ ಬಹಳ ವಿಷಾದವಾಗಿದೆ. ಬೇಕಾಗಿರೋದೆ SSC ಕ್ವಾಲಿಫಿಕೇಶನ್, SSC PUC ಕ್ವಾಲಿಫಿಕೇಶನ್, MSc PhD ಮಾಡಿದವರೆಲ್ಲ ಹಿಂಗೆಲ್ಲ ಸಾಕಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದೆ.
1: ಹೌದೌದು. ಸೊ ಈಗ ಪೋಷಕರಾಗಿ ನೀವಿದ್ದ ಅನಲಿಸಿದ್ ಯಾಕೆ ಹಿಂಗ ಆಗ್ತಾ ಇದೆ, ನಮ್ಮ ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿದ್ರೆ? ಯಾಕಂದ್ರೆ ನೋಡಿ, ಈಗ BE ಗ್ರಾಜ್ಯುವೇಟು, PhD ಗ್ರಾಜ್ಯುವೇಟು, ಅವನ ಉದ್ದೇಶ ಅವನು ಪೊಲೀಸ್ ಆಗ್ಬೇಕನ್ನೋ ಉದ್ದೇಶದಿಂದ ಅವನು ಇಂಜಿನಿಯರಿಂಗ್ ಸೇರಿಲ್ಲ, ಅವ್ನು ಪೊಲೀಸ್ ಆಗ್ಬೇಕನ್ನೋ ಉದ್ದೇಶದಿಂದ ಅವನು ಮಾಸ್ಟರ್ ಡಿಗ್ರಿ ಮಾಡಿ PhD ಮಾಡಿಲ್ಲ, ಅವನ ಉದ್ದೇಶನೇ ಬೇರೆ. ಅವನು ಇಂಜಿನಿಯರಿಂಗ್ ಅಂತಂದ್ರೆ ಅವನು ಇಂಜಿನಿಯರಿಂಗ್ ರಿಲೇಟೆಡ್, ಉದಾಹರಣೆಗೆ ಯಾವುದು ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಕಂಪ್ಯೂಟರ್ ಸೈನ್ಸು, ಇದರನ್ನೆಲ್ಲೇ ಸಾಕಷ್ಟು ದೊಡ್ಡ ದೊಡ್ಡ ಸಂಬಳವನ್ನು ಕೊಡ್ತಕ್ಕಂಥ ಉದ್ಯೋಗಗಳಿದೆ. ಸೊ ಅವನು ಅದಕ್ಕೆ ಫೋಕಸ್ ಮಾಡಿದಾನು. ಇಲ್ಲಿಗೆ ಯಾಕೆ ಬರ್ತಾ ಇದ್ದಾನೆ ಅಂತಂದರೆ, ಅವನು ಓದ್ತಕ್ಕಂಥ ಇಂಜಿನಿಯರಿಂಗ್ ಸ್ಟ್ರೀಮ್ನ ಅವನು ಸರಿಯಾಗಿ ಅಭ್ಯಾಸ ಮಾಡದಿರೋದ್ರಿಂದ ಸೊ ಅವನಿಗೆ ಅಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಆಗಿದೆ. ಸೊ ಈ ಕೋರ್ಸಿಂದ ನಾನು ಉದ್ಯೋಗವನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಇನ್ಸೆಕ್ಯೂರಿಟಿ, ಮತ್ತು ಅವನಿಗೆ ಕಾನ್ಫಿಡೆನ್ಸ್ ಇಲ್ಲದಿರಿಂದ ಏನು ಮಾಡ್ತಾ ಇದ್ದಾರೆ, ಅವರು ಈ ಕಡೆ ಮುಖ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾವು ಇದು ಪ್ರಾರಂಭದಲ್ಲಿ ಆಗ್ಬೇಕು ಸರ್. ಇದು ನಾವು ಈಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಒಂದು ಗಾದೆ ಮಾತು ಇದೆಯಲ್ಲ ಸರ್, ಆ ಥರ ನಾವು ಅವ್ರಿಗೆ ಈಗ PUC ಡಿಗ್ರಿನಲ್ಲಿ ಅವ್ರಿಗೆ ಈ ಕೆರಿಯರ್ ಗೈಡೆನ್ಸ್ ಮಾಡಬಾರ್ದು. ಈಗ ನೀವೇ ನೋಡಿ, ಒಬ್ಬ ಡಿಗ್ರಿ ಓದ್ತಾ ಇರೋನು, ಒಬ್ಬ ಮಾಸ್ಟರ್ ಡಿಗ್ರಿ ಓದ್ತಾ ಇರೋನು, ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ಲಿ ಮಕ್ಳು ಇದ್ದಾರೆ ಅಂತಂದರೆ, ಅದು ಇಟ್ಸ್ ಅ ಫೇಲ್ಯೂರ್ ಆಫ್ ಅವರ್ ಸಿಸ್ಟಮ್. ಅವನಿಗೆ ಆ ಥರ ಕನ್ಫ್ಯೂಷನೇ ಬರಬಾರ್ದು. ಯಾಕಂದ್ರೆ ಕಳೆದ ಒಬ್ಬ ಹುಡುಗ ಪದವಿ ಅಂತಂದರೆ ಅವನು 12-13 ವರ್ಷ ಶೈಕ್ಷಣಿಕ ಪರಿಸರದಲ್ಲಿ ಅವನು ಓದಿರ್ತಾನೆ. ಸೊ ಆ ಒಂದು ಶಿಕ್ಷಣ ಅವನಿಗೆ ಏನು ತಂದುಕೊಡ್ತು? ಅವನು 600-600 ಮಾರ್ಕ್ಸ್ ತೆಗೆದಿರ್ಬೋದು, 100-110 ತೆಗೆದಿರ್ಬೋದು, ಆದರೆ ಒಂದು ಸ್ವಂತ ನಿರ್ಧಾರವನ್ನು ತಗೊಳ್ತಕ್ಕಂಥ ಸಾಮರ್ಥ್ಯ, ಶಕ್ತಿ, ಮನೋಬಲ ನಮ್ಮ ಮಕ್ಕಳಲ್ಲಿ ಇಲ್ಲ ಅಂತಂದರೆ, ಸೊ ನಾವು ಯೋಚನೆ ಮಾಡಬೇಕಾಗಿರೋದು ನಾವು ಎಂಥ ಒಂದು ಶೈಕ್ಷಣಿಕ ಪರಿಸರವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ. ಸೊ ಇದನ್ನ ನಾವು ತುಂಬಾ ಗಂಭೀರವಾಗಿ ಆಲೋಚನೆ ಮಾಡಬೇಕು.
0: ಅವರು ಓದ್ದವರು ಒಳ್ಳೆ ಪರಿಸರಕ್ಕೂ ಒಂದು ಪಟ್ಟಣ ಇದಕ್ಕೂ ಮಾಡಲ್ಲ, ಎಡಬಿಡಂಗಿ ಆಗಿ ಬಹಳ ತ್ರಿಶಂಕವಾಗಿರ್ತಾರೆ ಸರ್ ಕೆಲವರೆಲ್ಲ, ಬಹಳ ಸಮಾಜದಲ್ಲಿ ಅವರು ಮುಂದುವರಿಬೇಕಾದ್ರೆ ಬಹಳ ಕಷ್ಟವಾಯ್ತು ಅಂತ.
1: ಹೌದು.
2: ಬೇರೆ ಪ್ರಶ್ನೆ ಇತ್ತ ನಾಗರಾಜ್ ಅವರೇ?
0: ಥ್ಯಾಂಕ್ ಯು ಸರ್.
2: ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ SSLC PUC ನಂತರ ನಾವು ಹೇಗೆ ಯಾವ ಥರ ಒಂದು ವೃತ್ತಿ ಇರ್ಬೋದು ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ಅದೇ ರೀತಿ ಈ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ವೃತ್ತಿ ಆಯ್ಕೆ ಕುರಿತಿರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
1: ಸರ್, ವೃತ್ತಿ ಆಯ್ಕೆಯ ತಪ್ಪು ಕಲ್ಪನೆಗಳು ಅನ್ನೋದಕ್ಕಿಂತ ನಾನು ಫಸ್ಟ್ ಹೇಳ್ದಲ್ಲ, ನಾನು ಯಾವ ವೃತ್ತಿನ ನಾನು ಮಾಡಬೇಕು ಅನ್ನೋದೇ ಡಿಫೈನ್ ಆಗಿರಲ್ಲ ಅದು. ತಪ್ಪು ಕಲ್ಪನೆ ಅನ್ನಕ್ಕಿಂತ ಈಗ ಮಕ್ಕಳು ಏನಾಗಿದ್ದಾರೆ, ನನಗೆ ಯಾವ್ದಾದ್ರು ಕೆಲಸ ಸಿಕ್ಕರೆ ಸಾಕು, ನಿಮಗೆ ಸಂಬಳ ಬಂದರೆ ಸಾಕು ಅನ್ನೋ ಒಂದು ಲೆವೆಲ್ಗೆ ಮಕ್ಕಳು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಸ್ಪೆಸಿಫಿಕ್ ಆಗಿ ಈಗ ನಾವು ಮಕ್ಕಳಿಗೆ ಏನಾಗಿ, ನಾವು ನಮ್ಮ ಡಿಗ್ರಿನಲ್ಲಿ ನಮ್ಮ ಕಾಲೇಜಲ್ಲಿ 3,500 ಜನ ಸ್ಟೂಡೆಂಟ್ಸ್ ಇರ್ತಾರೆ. ನಾವು ಅವ್ರಿಗೆ BSCಗೆ ಅಡ್ಮಿಷನ್ ಆದ ತಕ್ಷಣ ಒಂದು ಪ್ರಶ್ನೆ ಕೇಳ್ತೀನಿ, ನೀವು BSCನ ನೀವು ಚೂಸ್ ಮಾಡ್ಕೊಂಡಿರೋದ ಅಥವಾ ನೀವು BSCಗೆ ಬೈ ಚಾನ್ಸ್ ಬಂದಿರೋದ ಅಂತ? ಆರ್ ಯು ಎಂಟರ್ಡ್ BSC ಬೈ ಚಾನ್ಸ್ ಆರ್ ಯು ಐ ಚೂಸ್ BSC ಅಂತ? ಬೈ ಚಾನ್ಸ್ ಅಂದರೆ ನಾವು ಏನೋ ಬೇರೆ ಮಾಡಬೇಕಾಗಿತ್ತು, ಅಲ್ಲೆಲ್ಲೂ ಸಿಗಲಿಲ್ಲ, ಅದಕ್ಕೆ BSCಗೆ ಬಂದಿದ್ದೀವಿ. ಆ ಥರದವ್ರು ಇರ್ತಾರೆ ಸುಮಾರು 90% ಮಕ್ಕಳು. ಅವ್ರಿಗೆ ಇಂಜಿನಿಯರಿಂಗು, ಮೆಡಿಕಲು, ಫಾರ್ಮಸಿ, ನರ್ಸಿಂಗ್ ಸಿಗದೇ ಇವತ್ತು

0: ಬೇಸಿಕ್ ಸೈನ್ಸ್ ಬರ್ತಾ ಇದಾರೆ, ಕೇಳ್ತಾ ಇರ್ತೀವಿ ನಾವು. ಈ ಯಾಕೆ ಅಂದ್ರೆ ಈಗ ಪ್ರಿಪೇರ್ಡ್ನೆಸ್ ಅಂತ ಕರಿತೀವಿ, ಸಿದ್ಧತೆ, ಒಂದು ಮಾನಸಿಕ ಸಿದ್ಧತೆ ಇರಬೇಕು. ಮತ್ತೆ ಇನ್ನೊಂದು, ಈ ಶೈಕ್ಷಣಿಕ ಪರಿಸರವನ್ನ ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡು ಇರೋದ್ರಿಂದ ಅವ್ರು ಏನಾಗ್ತಾರೆ, ಫೇಲ್ಯೂರ್ ಆಗ್ತಾ ಇದಾರೆ. ಓಕೆ, ಈಗ ವೃತ್ತಿ ಆಯ್ಕೆ ಅಂತ ನಾನು ಹೇಳ್ದಲ್ಲ, ವೃತ್ತಿ ಅನ್ನೋದು ಯಾರ ಮೇಲೆ ಇರುತ್ತೆ ಅಂದ್ರೆ ಅವನ ಆಪ್ಟಿಟ್ಯೂಡ್ ಮೇಲೆ, ಅವನ ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಅವನ ಪ್ಯಾಷನ್ ಏನು. ಈಗ ಒಬ್ಬ ವಿದ್ಯಾರ್ಥಿ ಬಂದು ನಾನು ಏನು ವೃತ್ತಿ ಮಾಡ್ತೆ ಅಂತ ನಾನು ಕೇಳಿದೆ, ನಾನು ಅವನ ಆನ್ಸರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವನ ಕೆಪಾಸಿಟಿ ಏನು, ಅವ್ನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು. ಈಗ ಸ್ವಾಟ್ ಅನಾಲಿಸಿಸ್ ಅಂತ ಕರಿತೀವಿ. ಓಕೆ, ಸ್ಟ್ರೆಂತು, ವೀಕ್ನೆಸ್ಸು, ಅಪಾರ್ಚುನಿಟಿ ಮತ್ತು ಥ್ರೆಟ್ಟು, ಅದು ಇಂಡಿವಿಜುವಲ್ಲಿ ಡಿಫ್ರೆನ್ಸ್ ಇರುತ್ತೆ. ಅವನು ಅನಾಲಿಸಿಸ್ ಮಾಡಬೇಕು, ನನ್ನ ಸ್ಟ್ರೆಂತ್ ಏನು, ನಾನು ಯಾವ ಕ್ಷೇತ್ರಕ್ಕೆ ಹೋದರೆ ನಾನು ಸಕ್ಸಸ್ ಆಗ್ಬೋದು, ನನ್ನ ಕೆಪಾಸಿಟಿ ಏನು, ನನ್ನ ಸ್ಕಿಲ್ಲು ಕೆಪಾಸಿಟಿಗೆ ಮತ್ತು ಈ ವೃತ್ತಿಗೆ ಒಂದಕ್ಕೊಂದು ಪೂರಕವಾಗಿದೆಯಾ. ಈಗ ಎಷ್ಟೋ ಜನ ಹೇಳ್ದಲ್ಲ, ಅವ್ರಿಗೆ ಕಮ್ಯುನಿಕೇಶನ್ ಗ್ಯಾಪ್ ಇರುತ್ತೆ, ದೇ ನಾಟ್ ಗುಡ್ ಸ್ಪೀಕರ್. ಓಕೆ, ಅವರು ಜನಗಳ ಜೊತೆ ಮಾತಾಡಾಗಿರ್ಬೋದು, ಕಮ್ಯುನಿಕೇಶನ್ಲಿ ತುಂಬ ಪೂರ್ ಇರ್ತಾರೆ. ಬಟ್ ಅಂಥವ್ರನ್ನ ಟೀಚಿಂಗ್ ಫೀಲ್ಡಿಗೆ ಬಂದು ಅವರು ಸರ್ವೈವ್ ಆಗ್ತಾರ, ಅಲ್ಲಿ ಸರ್ವೈವ್ ಆಗಲ್ಲ, ಅಲ್ಲಿ ಫೇಲ್ಯೂರ್ ಆಗ್ತಾನೆ ಅವನು. ಹಂಗಂತ ಅವನು ದಡ್ಡ ಅಂತಲ್ಲ, ಅವನು ಬೇರೆ ಏನೋ ಕ್ಷೇತ್ರ ಇರುತ್ತೆ. ಸೊ ಅದನ್ನ ಗುರುತಿಸ್ಕೋಬೇಕು ಅವನು,
1: ಖಂಡಿತ
0: ನಾನು ಈ ಕ್ಷೇತ್ರಕ್ಕೆ ಫಿಟ್ ಇಲ್ಲ, ಹಂಗಾಗಿ ನಾನು ಬೇರೆ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ. ಸೊ ಅವ್ರ ಪ್ರಶ್ನೆಗಳು ಕೇಳ್ಕೋಬೇಕಲ್ಲಿ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ದೊಡ್ಡ ಕೊರತೆ ಏನಪ್ಪಾ ಅಂದ್ರೆ, ಈಗ ನಾನು ನಮ್ದು ಇಲ್ಲಿ ಈಗ ಸರ್ಗುರುಲೊಂದು ಪಿ ಯು ಕಾಲೇಜ್ ಆಗಿದೆ, ಸೈನ್ಸ್, ನಮ್ಮ ಕೋಟೆಲ್ಲಿ ಸೈನ್ಸ್ ಕಾಲೇಜ್ಗಳೊಂದು ಅಷ್ಟಾಗಿದೆ. ನಮ್ಮ ಕೋಟೆ ತಾಲೂಕಿನ ಮಕ್ಕಳು, ಎಸ್ಪೆಷಲ್ ನಮ್ಮ ಮೈಸೂರು ಜಿಲ್ಲೆ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳು ನೋಡ್ತೀನಲ್ಲ, ಇವರೆಲ್ಲರೂ ಒಂದು ಕಾಮನ್ ಪ್ಯಾಟರ್ನ್ ಇದೆ, ಎಲ್ಲ ಗ್ರಾಮೀಣ ಮಕ್ಕಳಲ್ಲಿ ಒಂದು ಕಾಮನ್ ಪ್ಯಾಟರ್ನ್ ಆಫ್ ಚೂಸಿಂಗ್ ಅ ಕೋರ್ಸ್ ಇದೆ. ಏನು, ಪಿ ಯು ಸಿ ಆರ್ಟ್ಸ್ ಆಯ್ತಾ, ನೆಕ್ಸ್ಟು ಬಿ ಎ, ಪಿ ಯು ಸಿ ಕಾಮರ್ಸ್ ಆಯ್ತಾ, ನೆಕ್ಸ್ಟು ಬಿ ಕಾಮ್, ಪಿ ಯು ಸಿ ಸೈನ್ಸ್ ಆಯ್ತಾ, ನೆಕ್ಸ್ಟು ಬಿ ಎಸ್ ಸಿ. ಇದೇ ಕಾಮನ್ ಪ್ಯಾಟರ್ನಲ್ಲಿ ನಾವು ಸುಮಾರು ಯಾವಾಗ ಶಿಕ್ಷಣದಲ್ಲಿ ಜಾಗೃತಿ ಬಂದು ಇವರೆಲ್ಲ, ಆಮೇಲೆ ಎಲ್ಲ ಇವರೆಲ್ಲ ಫಸ್ಟ್ ಜನ್ರೇಷನೇ. ಸುಮಾರು ಬಹುತೇಕ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು 80% ಮಕ್ಕಳು ಫಸ್ಟ್ ಜನ್ರೇಷನ್ ಲರ್ನರ್ಸೇ. ಇಲ್ಲಿ ಯಾರು ಸೆಕೆಂಡ್ ಜನ್ರೇಷನ್ ತುಂಬ ಕಡಿಮೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಜನ್ರೇಷನ್ ಅಂತೂ ಇಲ್ವೇ ಇಲ್ಲ ಬಿಡಿ. ಸೊ ಇವರಲ್ಲಿ ಏನಾಗಿದೆ ಅಂದ್ರೆ ಒಂದು ಕಾಮನ್ ಪ್ಯಾಟರ್ನ್ ಇದೆ. ಇವ್ರನ್ನ ಬ್ರೇಕೇ ಮಾಡಲ್ಲ ಇವರು. ಇದು ಯಾಕೆ ಬ್ರೇಕ್ ಮಾಡ್ಬೇಕಂದ್ರೆ ಮಾಹಿತಿ ಕೊರತೆ ಇದೆ. ಈಗ ನೋಡಿ, ಒಬ್ಬ ವಿದ್ಯಾರ್ಥಿ, ಈಗ ಉದಾಹರಣೆಗೆ ಒಬ್ಬ ಆರ್ಟ್ಸ್ ಮಾಡೋ ವಿದ್ಯಾರ್ಥಿ ನೋಡಿ, ಅವನು ಮನ್ಸು ಪಟ್ಟರೆ ಪಿ ಯು ಸಿ ಆದ ತಕ್ಷಣ ಅವನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಹೋಗಿ ಡಿಫೆನ್ಸ್ ಅಲ್ಲಿ ಅವನು ಲೆಫ್ಟಿನೆಂಟ್ ಆಗಿ ಸೆಲೆಕ್ಟ್ ಆಗ್ಬೋದು ಪಿ ಯು ಸಿ ಆದ ತಕ್ಷಣ. ಆಮೇಲೆ ಅವನು ಪಿ ಯು ಸಿ ಆದ ತಕ್ಷಣ ಡೈರೆಕ್ಟ್ ಆಗಿ ಸೆಂಟ್ರಲ್ ಯೂನಿವರ್ಸಿಟಿಗೆ ಮಾಸ್ಟರ್ಸ್ ಡಿಗ್ರಿ ಮಾಡ್ಬೋದು, ಇಂಟಿಗ್ರೇಟೆಡ್ 5 ವರ್ಷ ಡಿಗ್ರಿಗೆ ಹೋಗ್ಬೋದು. ಅವನು ಪಿ ಯು ಸಿ ಆದ ತಕ್ಷಣ ಸೆಂಟ್ರಲ್ ಯೂನಿವರ್ಸಿಟಿ ಅಥವಾ ಎಂ ಎ ಇನ್ ಇಂಗ್ಲೀಷು, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಮಾಡ್ಬೋದು. ಒಬ್ಬ ಪಿ ಯು ಸಿ ಆರ್ಟ್ಸ್ ಆದ ವಿದ್ಯಾರ್ಥಿ, ಸಾರಿ ಪಿ ಯು ಸಿ ಕಾಮರ್ಸ್ ವಿದ್ಯಾರ್ಥಿ, ಅವನು ಪಿ ಯು ಸಿ ಆದ ತಕ್ಷಣ ಐ ಎ ಎಂ ಅಲ್ಲಿ ಅವನು ಎಂ ಬಿ ಎ ಮಾಡ್ಬೋದು 5 ಇಯರ್ಸ್. ನೋಡಿ, ಪಿ ಯು ಸಿ ಆದ ತಕ್ಷಣ ಆ ಥರದ ಅವಕಾಶಗಳಿದೆ. ಆಮೇಲೆ ಒಬ್ಬ ಪಿ ಯು ಸಿ ವಿದ್ಯಾರ್ಥಿ ಸೈನ್ಸ್ ಮುಗಿದ ತಕ್ಷಣ ಅವನು ಟ್ರೆಡಿಷನಲ್ ಆಗಿ ಇಂಜಿನಿಯರಿಂಗ್ ಮೆಡಿಕಲ್ ಬದಲು ಅವನು ಇಸ್ರೋದಲ್ಲಿ ಏವಿಯೇಷನ್ ಇಂಜಿನಿಯರಿಂಗ್ ಮಾಡ್ಬೋದು, ಐ ಐ ಟಿನಲ್ಲಿ ಬಿ ಟೆಕ್ ಕೋರ್ಸ್ಗಳನ್ನ ಮಾಡ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿಗಳಿಗೆ ಹೋಗ್ಬೋದು. ಸೊ ಅಂದರೆ ಇಲ್ಲಿ ಅವರು ಸರಿಯಾಗಿ ಆಫ್ಟರ್ ಪಿ ಯು ಸಿ ಒಬ್ಬ ವಿದ್ಯಾರ್ಥಿಗೆ ಒಂದು ಒಳ್ಳೆ ಕೋರ್ಸ್ ಮತ್ತು ಒಂದು ಒಳ್ಳೆ ಕಾಲೇಜ್ ಎರಡೂ ಇಲ್ಲಿ ಬೇಕಾಗುತ್ತೆ ಸರ್.
1: ಖಂಡಿತ ಸರ್.
0: ಯಾಕಂದರೆ ಒಳ್ಳೆ ಕಾಲೇಜ್ ಯಾಕೆ, ಇವತ್ತಿನ ಜಾಬ್ ಮಾರ್ಕ್ ಉದ್ಯೋಗ ಮಾರುಕಟ್ಟೆ ಹೆಂಗಿದೆ ಅಂದರೆ, ನಿಮಗೆ ಕೆಲಸ ಹೆಂಗೆ ಕೊಡುತ್ತೆ ಅಂದರೆ ನೀವು ಯಾವ ಇನ್ಸ್ಟಿಟ್ಯೂಟ್ ಪ್ರಾಡಕ್ಟು ನೀವು ಅದ್ರ ಮೇಲೆ ಆಗುತ್ತೆ.
1: ಹೌದು.
0: ಈಗ ಒಂದು ಉದಾಹರಣೆಗೆ, ನಮ್ಮಲ್ಲಿ ಲಾ ಇದೆ, ಈಗ ಪಿ ಯು ಸಿ ಆದಮೇಲೆ ನಾವು ಲಾನ ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಲೆವೆಲ್ ಲಾ ಕಾಲೇಜ್ ಇದೆ, ಮತ್ತು ರಾಷ್ಟ್ರೀಯ ಕಾನೂನು ಶಾಲೆಗಳು ಅಂತ ನಮ್ಮಲ್ಲಿದೆ. ಈ ರಾಷ್ಟ್ರೀಯ ಕಾನೂನು ಶಾಲೆಗಳು, ಉದಾಹರಣೆಗೆ ಬೆಂಗಳೂರು ನ್ಯಾಷನಲ್ ಲಾ ಸ್ಕೂಲ್ ಇದೆ, ಏಷ್ಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಲಾ ಕಾಲೇಜ್ ಇನ್ ಏಷ್ಯಾದು. ಸೊ ಪಿ ಯು ಸಿ ಆದಮೇಲೆ ಅಲ್ಲೂ ಲಾ ಮಾಡ್ಬೋದು. ಈಗ ಅಲ್ಲಿ ಲಾ ಮಾಡೋದ್ರಿಂದ ಏನು ಲಾಭ ಅಂತಂದರೆ, ಈಗ ಒಬ್ಬ ಎನ್ ಎಲ್ ಯು ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರಲ್ಲಿ ಲಾ 5 ವರ್ಷದ ಲಾ ಪ್ರೋಗ್ರಾಮ್ ಪಿ ಯು ಸಿ ಆದಮೇಲೆ ಅಲ್ಲಿಗೆ ಜಾಯ್ನ್ ಆದರೆ, ನೋಡಿ ಅಲ್ಲಿ ಕಲ್ಲಿಗೆ ಮುಗಿಸಿದ ತಕ್ಷಣ ಅವನು ಮಿನಿಮಮ್ ಒಂದು 20-25 ಲಕ್ಷ ಮಿನಿಮಮ್ ಪ್ಯಾಕೇಜ್ ಇದೆ. ಮತ್ತು ಇಂಥ ಲಾ ಸ್ಕೂಲಲ್ಲಿ ಡಿಗ್ರಿ ಮಾಡಿ ಹೊರಗಡೆ ಬರ್ತಾರಲ್ಲ, ಇವ್ರು ಯಾರೂ ಯಾವುದು ಗೌರ್ಮೆಂಟ್ ಕೆಲಸಕ್ಕೂ ಹೋಗಲ್ಲ, ಪ್ರೈವೇಟ್ ಕೆಲಸಕ್ಕೂ ಹೋಗಲ್ಲ, ಅವರೇ ಓನ್ ಸ್ಟಾರ್ಟ್ಅಪ್ ಮಾಡ್ತಾರೆ, ಲೀಗಲ್ ಕನ್ಸಲ್ಟೆನ್ಸಿಗಳನ್ನ ಓಪನ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಸ್ಕಿಲ್ಲು ಕೆಪಾಸಿಟಿ ಅವ್ನಿಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಆ ಇನ್ಸ್ಟಿಟ್ಯೂಟಲ್ಲಿ ಸಿಗುತ್ತೆ. ಹಾಗಾಗಿ ಇನ್ಸ್ಟಿಟ್ಯೂಷನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್.
1: ಹೌದು.
0: ಅವನು ಯಾವ ಒಂದು ಶೈಕ್ಷಣಿಕ ಪರಿಸರದಲ್ಲಿ ಬೆಳೀತಾನೆ, ಸೊ ನೇಚರ್ ಆ್ಯಂಡ್ ನರ್ಚರ್ ಅಂತ ಒಂದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಯಾಕೆ ಇದನ್ನ ಒಂದು ಒಂದು ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ನೋಡಿ, ಯಾಕೆ ಅಲ್ಲಿ ವಿದ್ಯಾರ್ಥಿಗಳು ಇಂಥ ಸಂಸ್ಥೆಗಳಿಗೆ ಹೋಗ್ಬೇಕು ಅಂತಂದರೆ, ಈಗ ನಾವು ನಾರ್ಮಲ್ ಲಾ ಕಾಲೇಜು ಅಲ್ಲಿಗೂ ಏನು ಡಿಫ್ರೆನ್ಸ್ ಅಂದರೆ, ಈಗ ಒಬ್ಬ ನಾರ್ಮಲ್ ಲಾ ಕಾಲೇಜ್ 5 ವರ್ಷ ಇದೆ, ಅಲ್ಲೂ 5 ವರ್ಷ ಕೋರ್ಸ್ ಇದೆ. ಈಗ ನಾರ್ಮಲ್ ಲಾ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ಇಂಟರ್ನ್ಶಿಪ್ನ 5ನೇ ವರ್ಷದ ಕೊನೆ 3 ತಿಂಗಳಲ್ಲಿ ಅವನಿಗೊಂದು ಇಂಟರ್ನ್ಶಿಪ್ ಇರುತ್ತೆ. ಬಟ್ ಇಲ್ಲಿ ನೀವು ಎನ್ ಎಲ್ ಯು ನ್ಯಾಷನಲ್ ಲಾ ಸ್ಕೂಲ್ಗಳಲ್ಲಿ ಅವನು ಫಸ್ಟ್ ಸೆಮ್ಮಿಂದನೇ ಇಂಟರ್ನ್ಶಿಪ್ ಇರುತ್ತೆ. ಅವನಿಗೆ ಬೆಳಗ್ಗೆ ಒಂದು 9:00 to 1:00

0: ಗಂಟೆ ಕ್ಲಾಸ್ ಮುಗಿದ್ರೆ ಮಧ್ಯಾಹ್ನ 2 ಗಂಟೆ ಮೇಲೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅಂಡರ್ಲಿ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ವರ್ಷ? 5 ವರ್ಷ ಇಂಟರ್ನ್ಶಿಪ್ ಇರುತ್ತೆ ಅವನಿಗೆ. 50% ಈಸ್ ಗೋಯಿಂಗ್ ಟು ಸ್ಪೆಂಡ್ ದ ಟೈಮ್ ವಿತ್ ದ ರಿನೌಂಡ್ ಅಡ್ವೊಕೇಟ್ಸ್. ಸೊ ಯು ಜಸ್ಟ್ ಇಮ್ಯಾಜಿನ್ ದ ಕೆಪಾಸಿಟಿ. ಅವನಿಗೂ ಮತ್ತೆ ನಮ್ಮ ನಾರ್ಮಲ್ ಲಾ ಕಾಲೇಜ್ ಇಬ್ಬರು ನಾವು ಪೈಪಟ್ಬಿಟ್ರೆ ಯಾರು ವಿನ್ ಆಗ್ತಾರೆ? ಹಾಗಾಗಿ ನನ್ನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮೊದಲನೇ ಪ್ರಯತ್ನ ಆಫ್ಟರ್ ಪಿ ಯು ಸಿ ಒಳ್ಳೆ ನೀವು ಯಾವ್ದಾದ್ರು ಕೋರ್ಸ್ಗೆ ಹೋಗಿ, ನೀವು ಬಿ ಎನೆ ಮಾಡಿ ಸೆಂಟ್ರಲ್ ಯೂನಿವರ್ಸಿಟಿ ಬಿ ಎ ಮಾಡಿ, ನೀವು ಬಿ ಕಾಮ್ನೆ ಮಾಡ್ಬೇಕಾ ಸೆಂಟ್ರಲ್ ಯೂನಿವರ್ಸಿಟಿಗೆ ಹೋಗಿ, ನೀವು ಎಮ್ ಬಿ ಎ ಮಾಡ್ಬೇಕಾ ಎಮ್ ಎ ಮಾಡ್ಬೇಕಾ, ನಿಮ್ಗೆ ಎಲ್ಲ ಈ ಥರ ಶೈಕ್ಷಣಿಕ. ನಮ್ಮಲ್ಲಿ 171 ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತಿದೆ, ಪ್ರತಿಷ್ಠಿತ ಸಂಸ್ಥೆಗಳು. ಈ ಸಂಸ್ಥೆಗಳಿಂದ ಭಾರತದಲ್ಲಿ ಪ್ರತಿ ವರ್ಷ 125,000 ಪದವೀಧರರು ಹೊರಗಡೆ ಬರ್ತಾ ಇದ್ದಾರೆ. ಈ 125,000 ಪದವೀಧರರಲ್ಲಿರಲ್ಲ, ಬಹುತೇಕ ಐ ಎ ಎಸ್ನ ಪಾಸ್ ಮಾಡೋಂಥವ್ರು ಇಂಥ ಸಂಸ್ಥೆಯಲ್ಲಿ ಬಂದವ್ರೆ. ನೀವು ನೋಡಿ ಪ್ರತಿ ವರ್ಷ ಐ ಎ ಎಸ್ ಕಾಲಾದಾಗ ಹೆಚ್ಚು ಐ ಎ ಎಸ್ನ ಪಾಸ್ ಮಾಡೋರು ಇಂಥ ಸಂಸ್ಥೆ ವಿದ್ಯಾರ್ಥಿಗಳೇ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರ
2: ಸರ್? ನನ್ನ ಹೆಸರು ದೊಡ್ಡಸಿದ್ನಾಯ್ಕ ಕೃಷ್ಣ.
1: ದೊಡ್ಡಸಿದ್ನಾಯ್ಕರೇ, ಹಾ ಹೇಳಿ. ಇವತ್ತು
2: ಸಮಾಜ ಸೇವಕ
1: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಇವತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು.
2: ಸರ್, ಈಗ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಗೆ ಶಿಕ್ಷಣ ಮಾಧ್ಯಮ ಮತ್ತು ಆರೋಗ್ಯ ಮಾಧ್ಯಮ ಮತ್ತು ಆರ್ಥಿಕತೆಯ ಬೆಳವಣಿಗೆ ಪೂರಕ ಚೈತನ್ಯವನ್ನು ಈಗ ಸಂವಿಧಾನಾತ್ಮಕವಾಗಿ ಯಾರು ಮಾಡಿದ್ದಾರೆ. ಆದ್ರೆ ಮಾಧ್ಯಮಕ್ಕೆ ಅವರ ಅನುದಾನ ಬಳಕೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವ ಒಂದು ಪ್ರವೃತ್ತಿಯನ್ನು ಗ್ರಾಮ ಪಂಚಾಯತಿಗಳು ಬಳಸ್ಕೋತಾ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಯಾವುದೇ ಶಿಕ್ಷಣ ಮಾಧ್ಯಮದ ಅಮೌಂಟ್ ಇರೋದ್ರೆ ಯಾವುದೋ ಒಂದು ಬಿಲ್ಡಿಂಗ್ ಬಣ್ಣ ಹೊಡೆದ್ಬಿಟ್ಟು ಆಗೋಯ್ತು ಅಂತ ಅಮೌಂಟ್ ಡ್ರಾ ಮಾಡ್ಬಿಡ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರು. ಈ ರೀತಿ ಪ್ರವೃತ್ತಿಯಿಂದ ಶಿಕ್ಷಣ ಮಾಧ್ಯಮ ಡೆವಲಪ್ ಆಗಲ್ಲ. ಆದ್ರಿಂದ ನಾನು ಗ್ರಾಮ ಪಂಚಾಯತಿಗೆ ಒಂದು ಮನವರಿಕೆಯನ್ನ ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ಸಾಹೇಬ್ರೆ, ತಾವು ಒಂದು ಸಲಹೆಯನ್ನ ಅವ್ರಿಗೆ ಕೊಡಬೇಕು ಅಂತ ಮನವಿಯನ್ನು ಮಾಡ್ತಾ, ಶಿಕ್ಷಣ ಮಾಧ್ಯಮಕ್ಕೆ ಮಕ್ಕಳಿಗೆ ಬುಕ್ ಇರ್ಬೋದು ಬೈಲ್ಸ್ ಇರ್ಬೋದು ಈ ತರ ಮಾಧ್ಯಮಗಳ ಪುಸ್ತಕ ಮತ್ತು ಕೆಲವು ಸಲಕರಣೆಗಳಿರ್ಬೋದು ಸ್ಕೂಲ್ಗೆ, ಇಂಥ ವಸ್ತುಗಳನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಿಕ್ಷಣ ಮಾಧ್ಯಮಕ್ಕೆ 4% ಅಮೌಂಟ್ ಅನ್ನ ತೆಗೆದುಕೊಡೋದ್ರಿಂದ ಶಿಕ್ಷಣ ಮಾಧ್ಯಮ ತುಂಬಾ ಪ್ರಗತಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ.
1: ಅದೇ
2: ತಮ್ಮ ಇಂಥ ಒಂದು ಅನುದಾನ ಬರ್ತಾ ಇದ್ರು ಅದು ದುರ್ಬಳಕೆ ಆಗ್ತಾ ಇದೆ. ಇದನ್ನ ಶಿಕ್ಷಣಕ್ಕೆ ಮಕ್ಕಳ ಪ್ರವೃತ್ತಿಗಾಗಿ ಬೆಳೆಸ್ತಾರೆ, ಅದು ಶಿಕ್ಷಣ ಮಾಧ್ಯಮ ಪ್ರಗತಿಪೂರ್ಣವಾಗುತ್ತೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅಂತ ನನ್ನ ಒಂದು ಅನಿಸಿಕೆ.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ದೊಡ್ಡಸಿದ್ನಾಯ್ಕರೆ.
0: ಸರ್ ದೊಡ್ಡಸಿದ್ನಾಯ್ಕ ಸರ್ ನಮಸ್ತೆ, ನಿಮ್ಮ ಕಾಳಜಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಸರ್, ಗ್ರಾಮ ಪಂಚಾಯತಿಗಳ ಉದ್ದೇಶ ಕೇವಲ ಆ ಒಂದು ಗ್ರಾಮದ ಮೂಲ ಸೌಕರ್ಯಗಳನ್ನ ಡೆವಲಪ್ ಮಾಡೋದಲ್ಲ, ಶಿಕ್ಷಣಕ್ಕೂ ಸಹ ಅವರು ಫಂಡ್ನ ಕೊಡ್ಬೋದು ಅಂತ ಪ್ರಾವಿಷನ್ ಇದೆ. ಈಗ ಆ ಒಂದು ಸುತ್ತಮುತ್ತಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಒಳ್ಳೆ ಉನ್ನತ ಸಂಸ್ಥೆಗಳಲ್ಲಿ ಹೋದ್ರೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುವಂಥ ಯೋಜನೆ ಇರ್ಬೋದು, ಅಥವಾ ಅವರಿಗೆ ಒಂದು ಪ್ರೋತ್ಸಾಹಧನವಾಗಿ ಅವರ ಸ್ಕೂಲ್ ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ನೇರವಾಗಿ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಸಾಕಷ್ಟು ಪ್ರಾವಿಷನ್ನು ಗ್ರಾಮ ಪಂಚಾಯತಿನಲ್ಲಿ ಇದೆ. ಆದರೆ ಇದು ಹೆಚ್ಚಿನ ಅಂಶ ಇದು ರಾಜಕೀಯ ಹಿತಾಸಕ್ತಿನ ಹೊಂದಿರುತ್ತೆ. ಆ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಸೊ ಇವರ ವಿವೇಚನೆಗೆ ಇದು ಬಿಟ್ಟಿರುತ್ತೆ. ಸೊ ಇದನ್ನು ನಾವು ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಹಣಕಾಸಿನ ಸಹಾಯವನ್ನು ಮಾಡಬೇಕು ಅಂತಂದರೆ, ಇದು ನಾ ಹೇಳ್ದಂಗೆ ಅಲ್ಲಿನ ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ಅಧ್ಯಕ್ಷರು ಇವರ ಇಚ್ಛಾಶಕ್ತಿಯಲ್ಲಿ ಪ್ರಮುಖವಾಗುತ್ತೆ. ಸೊ ನಾವು ಕಾನೂನು ಮುಖಾಂತರನೂ ಇದನ್ನು ಪಡ್ಕೋಬೋದು, ಬಟ್ ಇದು ಹೆಂಗಾಗಬೇಕಂದ್ರೆ ಇದು ಒಂಥರ ಕಲೆಕ್ಟಿವ್ ಎಫರ್ಟ್ ಆಗಬೇಕು ಇದು. ಸೊ ಒಬ್ಬರೇ ನಾವು ವಾಯ್ಸ್ ರೈಸ್ ಮಾಡೋದ್ರಿಂದ ಆಗಲ್ಲ, ಇದು ಎಲ್ಲರೂ ಸಮುದಾಯದವರು. ಈಗ ನಾನು ಹೇಳ್ದಲ್ಲ, ನೀವೇನು ಮಾಡ್ಬೋದು, ಇದನ್ನ ಒಂದು ಕ್ಯಾಂಪೇನ್ ಥರ ಮಾಡ್ಬೋದು. ನಮ್ಮ ಈಗ ಉದಾಹರಣೆಗೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮದ ಮಕ್ಕಳಿಗೆ ನೀವು ಮೊದಲು ಮುಂಚಿತವಾಗಿ ನೀವು ನಿಮ್ಮ ಶಿಕ್ಷಣದಲ್ಲಿ ಓದಿ ಅತ್ಯುತ್ತಮ ಅಂಕಗಳನ್ನ ಗಳಿಸಿ ಉನ್ನತ ವ್ಯಾಸಂಗಕ್ಕೆ ನೀವು ಜಾಯಿನ್ ಆದರೆ ನಮ್ಮ ಗ್ರಾಮ ಪಂಚಾಯತಿಯಿಂದ ನಿಮಗೆ ಇಷ್ಟು ಸಹಾಯಧನ ಕೊಡ್ತೀವಿ ಅಂತ ಮಕ್ಕಳಲ್ಲಿ ಒಂದು ಜಾಗೃತಿ

0: ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಪಂಚಾಯಿತಿ ಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಇದಾಗುತ್ತೆ.
1: ತಮ್ಮ ಸಲಹೆಯನ್ನ ಶಿಕ್ಷಣ ಮಾಧ್ಯಮದ ಜೀವಾಗ ಹೇಳೋ ಮುಖಾಂತರ ಏನಾದ್ರೂ ಒಂಚೂರು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ
2: ಇದ್ದೀನಿ.
0: ಸರ್ ಖಂಡಿತ ಸರ್, ಪ್ರಯತ್ನ ಪಡ್ತೀವಿ ಸರ್. ಥ್ಯಾಂಕ್ ಯು,
2: ಧನ್ಯವಾದಗಳು ದೊಡ್ಡ ಕರೆ ಮಾಡಿದ್ದಕ್ಕೆ.
1: ಆಯ್ತು, ತುಂಬಾ ಕೃತಜ್ಞತೆಗಳು
2: ಸರ್. ಓಕೆ ಸರ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ರಿ. ಏನೋ ವೃತ್ತಿ ಮಾರ್ಗದರ್ಶನ ಸಂಬಂಧಪಟ್ಟಂತೆ ಗ್ರಾಮೀಣ ಮಕ್ಕಳು ಎಲ್ಲಿ ಇಟ್ಟಿರ್ತಾ ಇದ್ದಾರೆ, ಯಾವ ಥರ ಒಂದು ಅಪರ್ಚುನಿಟಿಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ರಿ. ಈಗ ಅದೇ ರೀತಿ ಈಗ ಈ ಒಂದು ಡಿಜಿಟಲ್ ತಂತ್ರಜ್ಞಾನ ಮತ್ತು ಈ ಒಂದು ಕೃತಕ ಬುದ್ಧಿಮತ್ತೆ ಅಂದರೆ ಎ ಐ ಯುಗದಲ್ಲಿ ಈ ಒಂದು ಹೊಸ ವೃತ್ತಿ ಅವಕಾಶಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದಾ ಸರ್?
0: ಹೌದು ಸರ್, ಸರ್ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ವೆಲ್ಕಮ್ ಮಾಡಬೇಕು. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ, ಇದು ನಮ್ಮ ಉದ್ಯೋಗಗಳನ್ನ ಕಸಿದುಕೊಳ್ಳುತ್ತೆ ಅನ್ನೋ ಒಂದು ಭಯವನ್ನು ವ್ಯಕ್ತಪಡಿಸಬಾರ್ದು. ಅದು ಯಾಕೆಂದ್ರೆ ನೀವೇ ನೋಡಿ, ಈಗ ಒಂದು 30-35 ವರ್ಷಗಳಿಂದ ನಮಗೆ ಕಂಪ್ಯೂಟರ್ ಬಂತು. ಕಂಪ್ಯೂಟರ್ ಬಂದಾಗಲೂ ಸಹ ನಾವು ಇದೇ ತರ ಭಯವನ್ನು ವ್ಯಕ್ತಪಡಿಸಿದ್ವಿ, ಕಂಪ್ಯೂಟರ್ ನಮ್ಮ ಉದ್ಯೋಗವನ್ನು ಕಸಿದುಕೊಳ್ಳುತ್ತೆ, 100 ಜನ ಮಾಡೋ ಕೆಲಸನ 1-5 ಕಂಪ್ಯೂಟರ್ ಮಾಡುತ್ತೆ, 100 ಜನರು ಅನ್ಎಂಪ್ಲಾಯ್ ಆಗ್ತಾರೆ ಅಂತ ನಾವು ಭಯ ವ್ಯಕ್ತಪಡಿಸಿ. ಇದು ನಿಮ್ಗೆ ಗೊತ್ತಿಲ್ಲ. ಸೊ ನೀವು ಈಗ 35 ವರ್ಷ ಆದ್ಮೇಲೆ ನಾವು ಇವಾಗ ನೋಡಿ, ಕಂಪ್ಯೂಟರ್ ಇಲ್ಲಾದ್ರೆ ಏನಾಗ್ತಿತ್ತು? ಕಂಪ್ಯೂಟರ್ನ ನಾವು ಹೊಸ ಹೊಸ ತಂತ್ರಜ್ಞಾನವನ್ನ ನಾವು ಕಲೀಲಿಲ್ಲ ಅಂದ್ರೆ ನಾವು ಏನಾಗ್ತಿದ್ವಿ ಅನ್ನೋದನ್ನ ನೀವು ಜಸ್ಟ್ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಆಮೇಲೆ ಇಡೀ ಪ್ರಪಂಚದ ಎಲ್ಲಾ ದೇಶಗಳು ವಿಜ್ಞಾನ ತಂತ್ರಜ್ಞಾನದಲ್ಲಿ ತಾಮುಂದು ಅನ್ನೋ ಒಂದು ಸ್ಪರ್ಧೆನ ಇಟ್ಟಿವೆ ಇವತ್ತು. ಆ ಸ್ಪರ್ಧೆಯಲ್ಲಿ ನಾವೇನಾದ್ರೂ ಭಾಗವಹಿಸಲಿಲ್ಲ ಅಂತಂದ್ರೆ ನಾವು ಹಿಂದುಳಿತೀವಿ. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದನ್ನ ನಾವು ಕಲೀಲೇಬೇಕು ಸರ್.
2: ಹೌದು.
0: ಆಮೇಲೆ ಇನ್ನೊಂದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಾವು ಇದೊಂಥರ ಆಡೆಡ್ ಬೆನಿಫಿಟ್ ಇದ್ದಂಗೆ. ಇದು ಇದನ್ನ ನಾವು ಕಲಿಯೋದ್ರಿಂದ ನಾವು ಮಾಡ್ತಕ್ಕಂಥ ಕೆಲಸವನ್ನ ನಾವು ತ್ವರಿತಗತಿಯಲ್ಲಿ ಮಾಡ್ಬೋದು. ಈಗ ನಾವು ಹೇಳಿ, ನಾನು ನಿಮ್ಗೆ ಮುಂಚೆ ಹೇಳ್ದೆ, ಯಾವುದೋ ಒಂದು ರಿಪೋರ್ಟ್ 200 ಪೇಜ್ ಇದೆ, ನನಗೆ ಅದನ್ನ ಓದೋಕ್ಕಾಗಲ್ಲ, AI ಟೂಲ್ಸ್ನ ಯೂಸ್ ಮಾಡ್ಕೊಂಡು ನಾನು ಒಂದು 5-10 ನಿಮಿಷದಲ್ಲಿ ನಾನು ಒಂದು ಕನ್ಸಾಲಿಡೇಟ್ ರಿಪೋರ್ಟ್ನ ರೆಡಿ ಮಾಡ್ಬೋದು. ಸೊ ಬೇರೆ ಬೇರೆ ಥರ ಇದೆ ಬಿಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾಗ್ತದೆ, ಇದು ಜಾಬ್ ರೋಲನ್ನ ಚೇಂಜ್ ಮಾಡುತ್ತೆ, ಜಾಬ್ಸನ್ನ ಏನು ಕಡಿಮೆ ಮಾಡಲ್ಲ ಇದು. ಅಂದ್ರೆ ಇಲ್ಲಿ ಇದು ಹೆಂಗಾಗಿತ್ತು ಅಂದ್ರೆ, ಇದು ಈಗ ಒಂದು ಫಿಟ್ಟೆಸ್ಟ್ ಆಫ್ ದ ಸರ್ವೈವಲ್ ಅಂತ ಒಂದು ಮಾತಿದೆಯಲ್ಲ. ಈಗ ಪ್ರಪಂಚ ದಿನೇ ದಿನ ವಿಜ್ಞಾನ ತಂತ್ರಜ್ಞಾನ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಒಂದು ಯಾವುದು ಕಾಂಪಿಟೇಟಿವ್ ಪ್ರಪಂಚಕ್ಕೆ ಬೇಕಾದಂತ ಕೌಶಲ್ಯಗಳನ್ನ ನಾನು ಕಲೀಲಿಲ್ಲ ಅಂತ ನಾನು ಸರ್ವೈವ್ ಆಗಲ್ಲ.
2: ಹೌದು.
0: ಈಗ ಫಿಟ್ಟೆಸ್ಟ್ ಆಫ್ ದ ಸರ್ವೈವಲ್, ಈ ಒಂದು ಕಾಡ್ನಲ್ಲಿ ಸಾವಿರಾರು ಪ್ರಾಣಿಗಳು ಇರ್ತವೆ, ಯಾವುದು ಬಲಿಷ್ಠವಾಗಿರುತ್ತೆ ಅದು ಮಾತ್ರ ಸರ್ವೈವ್ ಆಗಿರುತ್ತೆ. ಅದೇ ತರ ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಇವತ್ತಿಗೆ ಬೇಕಾದಂತ ಎಲ್ಲಾ ತರ ಸ್ಕಿಲ್ಗಳನ್ನ ನಾವು ಕಲೀಲಿಲ್ಲ ಅಂತ ನಾನು ಸರ್ವೈವ್ ಆಗಲ್ಲ.
2: ಖಂಡಿತ ಸರ್.
0: ಹಾಗಾಗಿ ಸೊ ನಾನು ಬೀಯಿಂಗ್ ಅ ಹೈಯರ್ ಎಜುಕೇಶನ್ ಟೀಚರ್, ನಾನು AIನ ವೆಲ್ಕಮ್ ಮಾಡ್ತೀನಿ. ನಾವು AIನ ಕಲೀಲೇಬೇಕು ಅನಿವಾರ್ಯ.
2: ಹೌದು.
0: AIನ ಕಲಿಯೋದ್ರಿಂದ ಏನಾಗುತ್ತೆ, ಈಗ ನೀವು ನೋಡಿ, ಈಗ ಮೊದಲು ನಮ್ಮ ಒಂದು 20-30 ವರ್ಷದಿಂದ ನಮ್ಮ ಜನಸಂಖ್ಯೆ ಎಷ್ಟಿತ್ತು, ಈಗ ಜನಸಂಖ್ಯೆ ಎಷ್ಟಾಗಿದೆ, ಇಷ್ಟು ಜನಸಂಖ್ಯೆ ಕೆಲಸಗಳನ್ನ ಮಾಡಬೇಕು ಅಂತ ತಂದಾಗ ಸೊ ನಮ್ಗೆ ಮಷಿನರೀಸ್ ಬೇಕೇ ಬೇಕು.
2: ಖಂಡಿತ.
0: ಕಂಪ್ಯೂಟರ್ಸ್ ನಮ್ಗೆ ಬೇಕೇ ಬೇಕು. ಈಗ ಕಂಪ್ಯೂಟರ್ ಅನ್ನೋದು ಕಾಮನ್ ಆಗಿದೆ, ಈಗ ನಿಮ್ಗೆ ಎಲ್ಲ ಕಡೆ ಡಿಜಿಟಲೈಸ್ ಆಗಿದೆ.
2: ಹೌದು.
0: ಎಲ್ಲ ಈ ಡಿಜಿಟಲ್ ವರ್ಲ್ಡ್ ಅಲ್ಲಿ ಬದುಕ್ತಾ ಇದೀವಿ ನಾವೀಗ, ಎಲ್ಲ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಆಮೇಲೆ ನಾವು ಅಕಾಡೆಮಿಕ್ ರೆಕಾರ್ಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ಎವ್ರಿಥಿಂಗ್ ಈಸ್ ತ್ರೂ ಡಿಜಿಟಲ್.
2: ಹೌದು.
0: ಹೌದು, ಈ ತರ ಆಗಿದೆ. AI ಬಂದಾಗ ನೆಕ್ಸ್ಟ್
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಬ್ರಿಕ್ಸ್ ಪ್ರತಿನಿಧಿಗಳೊಂದಿಗೆ ವಿಶಾಖಪಟ್ಟಣಂ ಬಳಿ ಬೌದ್ಧ ಪಾರಂಪರಿಕ ತಾಣ ಸಂದರ್ಶಿಸಿದ ಸಚಿವ ಮನ್ಸುಖ್ ಮಾಂಡವೀಯ. ನಾಳೆಯಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಲೋಕದಾಲತ್, ಮೊದಲ ದಿನವೇ 400 ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ ಸುಪ್ರೀಂ ಕೋರ್ಟ್. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ 2ನೇ ಪಂದ್ಯ ನಾಳೆ ಆರಂಭ. ವಾರ್ತೆಗಳ ವಿವರ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕೆಲವು ಸಚಿವರು ಮತ್ತು ಬ್ರಿಕ್ಸ್ ದೇಶಗಳ ಹಿರಿಯ ಪ್ರತಿನಿಧಿಗಳೊಂದಿಗೆ ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಬಳಿಯ ಐತಿಹಾಸಿಕ ತೋಟ್ಲಕೊಂಡ ಬೌದ್ಧ ಪರಂಪರೆಯ ಸ್ಥಳಕ್ಕೆ ಇಂದು ಭೇಟಿ ನೀಡಿದ್ದಾರೆ. ಮಹಾಸ್ತೂಪ, ಧ್ಯಾನ ಕೇಂದ್ರಗಳು, ಬಾವಿಗಳು ಮತ್ತು ಅಡುಗೆ ಮಾಡುತ್ತಿದ್ದ ಪ್ರದೇಶಗಳು ಸೇರಿದಂತೆ ಪ್ರಾಚೀನ ಬೌದ್ಧ ಅವಶೇಷಗಳನ್ನು ಪ್ರತಿನಿಧಿಗಳು ವೀಕ್ಷಿಸಿದರು. ಈ ಸ್ಥಳದ ಐತಿಹಾಸಿಕ ಮಹತ್ವ ಮತ್ತು ಶತಮಾನಗಳ ಹಿಂದೆ ಅಲ್ಲಿ ವಾಸಿಸುತ್ತಿದ್ದ ಬೌದ್ಧ ಸನ್ಯಾಸಿಗಳ ಜೀವನದ ಕುರಿತು ಅವರಿಗೆ ತಿಳಿಸಲಾಯಿತು. ತೋಟ್ಲಕೊಂಡದ ಶ್ರೀಮಂತ ಬೌದ್ಧ ಪರಂಪರೆಯನ್ನು ಕೇಂದ್ರ ಸಚಿವ ಮಾಂಡವ್

0: ಶ್ಲಾಘಿಸಿದರು. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಅಂಗವಾಗಿ ತೊಟ್ಲಕೊಂಡದಲ್ಲಿ ಡಾಕ್ಟರ್ ಮಾಂಡವಿಯ ಒಂದು ಸಸಿಯನ್ನು ನೆಟ್ಟರು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ನಾಳೆಯಿಂದ 2 ದಿನಗಳ ಕಾಲ ರಷ್ಯಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಸಚಿವರು ಭಾರತ ರಷ್ಯಾ ಅಂತರ್ ಸರ್ಕಾರಿ ಆಯೋಗದ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭೇಟಿಯ ಸಮಯದಲ್ಲಿ ಡಾಕ್ಟರ್ ಜೈಶಂಕರ್ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ದೇಶಾದ್ಯಂತ ವಂದೇ ಮಾತರಂ ರಾಷ್ಟೀಯ ಗೀತೆಯ ಕುರಿತು ಜಾಗೃತಿ ಮೂಡಿಸಲು ಮತ್ತು ಅದನ್ನು ಪಸರಿಸುವ ನಿಟ್ಟಿನಲ್ಲಿ ಬಿಜೆಪಿ ಪ್ರಚಾರ ಕಾರ್ಯವನ್ನು ಕೈಗೊಂಡಿದೆ. ಪಕ್ಷದ ಹೊಸ ರಾಷ್ಟೀಯ ಕಾರ್ಯಕರ್ತನನ್ನು ನೇಮಕ ಮಾಡಿದ ನಂತರ ಮೊದಲ ಸಭೆಯಲ್ಲಿ ಈ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು. ನವದೆಹಲಿಯ ತಮ್ಮ ಕೇಂದ್ರ ಕಚೇರಿಯಲ್ಲಿ ವಂದೇ ಮಾತರಂ ಗಾಯನವನ್ನು ಮೊಟಕುಗೊಳಿಸಿದ್ದಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಬಿತ್ ಪಾತ್ರ ಟೀಕಿಸಿದ್ದಾರೆ. ರಾಷ್ಟೀಯ ಗೀತೆಯ ಮನ್ನಣೆಯನ್ನು ಅಲ್ಲಗಳೆಯುವ ಕಾಂಗ್ರೆಸ್ ಪ್ರಯತ್ನ ಸಫಲವಾಗುವುದಿಲ್ಲ. ಮಹಾತ್ಮ ಗಾಂಧಿ ಕೂಡ ವಂದೇ ಮಾತರಂ ಹಾಡುವ ಕುರಿತು ಮಾತನಾಡಿದ್ದರು. ಇದು ರಾಷ್ಟ್ರದ ಐಕ್ಯತೆಯ ಮಂತ್ರವಿದ್ದಂತೆ ಇದರಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನು ಬೇರ್ಪಡಿಸುವ ಯಾವುದೇ ಅರ್ಥ ಹುದುಗಿಲ್ಲ ಎಂದು ಸಂಬಿತ್ ಪಾತ್ರ ಸ್ಪಷ್ಟಪಡಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಸುಖ್ನಾದಲ್ಲಿ ಹಿರಿಯ ಗೂರ್ಖಾ ನಾಯಕರೊಂದಿಗೆ ಪ್ರಮುಖ ಸಭೆ ನಡೆಸಿದರು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ದಾರ್ಜಿಲಿಂಗ್ ಲೋಕಸಭಾ ಸಂಸದ ರಾಜು ಬಿಸ್ತಾ, ಸಭೆಯು ಫಲಪ್ರದವಾಗಿದ್ದು ಎಲ್ಲಾ ಗೂರ್ಖಾ ನಾಯಕರು ತಮ್ಮ ಸಮಸ್ಯೆಗಳನ್ನು ರಚನಾತ್ಮಕವಾಗಿ ಮಂಡಿಸಿದ್ದಾರೆ ಎಂದು ಹೇಳಿದರು. ಸಭೆಯಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಸಹ ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯಗಳನ್ನು ಹಾಗೂ ಬದ್ಧತೆಯನ್ನು ವ್ಯಕ್ತಪಡಿಸಿದರು. ಸಭೆಯ ನಂತರ ಬಿಎಸ್ಎಫ್ನ ಮಾಜಿ ನಿರ್ದೇಶಕ ಹಾಗೂ ಉಪರಾಷ್ಟೀಯ ಭದ್ರತಾ ಸಲಹೆಗಾರರಾದ ಸಂಧಾನಕಾರ ಪಂಕಜ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗುವುದು ಎಂದು ಸಚಿವ ಅಮಿತ್ ಶಾ ಘೋಷಿಸಿದರು. ಕೇರಳದ ಕೊಚ್ಚಿ ಮೂಲದ ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಭಾರತೀಯ ನೌಕಾಪಡೆಗೆ 3ನೇ ಆಳವಿಲ್ಲದ ನೀರಿನ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆ ಮ್ಯಾಂಗ್ರೋಲ್ ಅನ್ನು ಹಸ್ತಾಂತರಿಸಿದೆ. ಈ ಹಡಗು 80%ಕ್ಕಿಂತ ಹೆಚ್ಚು ಸ್ಥಳೀಯ ತಂತ್ರಜ್ಞಾನವನ್ನು ಒಳಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇದು ಕರಾವಳಿಯಲ್ಲಿ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಕಾರ್ಯಾಚರಣೆಗಳು, ನೀರೊಳಗಿನ ಕಣ್ಗಾವಲು, ಕಡಿಮೆ ತೀವ್ರತೆಯ ಸಮುದ್ರ ಕಾರ್ಯಾಚರಣೆಗಳು ಮತ್ತು ಗಣಿ ಯುದ್ಧ ಸಾಮರ್ಥ್ಯಗಳಿಗೆ ಸಜ್ಜುಗೊಂಡಿದೆ. ಈ ಹಡಗನ್ನು ವಾಟರ್ ಜೆಟ್ಗಳಿಂದ ನಡೆಸಲಾಗುತ್ತದೆ ಮತ್ತು ಅತ್ಯಾಧುನಿಕ ಟಾರ್ಪಿಡೋಗಳು, ಜಲಾಂತರ್ಗಾಮಿ ವಿರೋಧಿ ರಾಕೆಟ್ಗಳು ಜೊತೆಗೆ ಸುಧಾರಿತ ರಡಾರ್ಗಳು ಮತ್ತು ಸೋನಾರ್ಗಳನ್ನು ಇದು ಹೊಂದಿದೆ. ಈ ಹಡಗು ಸ್ಥಳೀಯ ರಕ್ಷಣಾ ಉತ್ಪಾದನಾ ಪರಿಸರ ವ್ಯವಸ್ಥೆಯ ಬೆಳೆಯುತ್ತಿರುವ ಬಲಕ್ಕೆ ಸಾಕ್ಷಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಮಾಧಾನ ಸಮಾರೋಹ ಉಪಕ್ರಮದಡಿ ಕೈಗೊಳ್ಳಲಾದ 3 ದಿನಗಳ ವಿಶೇಷ ಲೋಕ್ ಅದಾಲತ್ನ ಮೊದಲ ದಿನದಲ್ಲೇ ಸರ್ವೋಚ್ಚ ನ್ಯಾಯಾಲಯ ಸುಮಾರು 400 ವ್ಯಾಜ್ಯಗಳನ್ನು ಪರಿಹರಿಸಿದೆ. ಉಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ವೈವಾಹಿಕ ಪ್ರಕರಣ, ಆಸ್ತಿ ವಿವಾದ, ಮೋಟಾರು ವಾಹನ ಅಪಘಾತ, ಭೂ ಒತ್ತುವರಿ ವಿವಾದ, ತೆರಿಗೆ ವಿವಾದ, ಸೇವೆ ಮತ್ತು ಕಾರ್ಮಿಕ ವ್ಯಾಜ್ಯಗಳು ಇವುಗಳಲ್ಲಿ ಪ್ರಮುಖವಾದವು. ನ್ಯಾಯ ಒದಗಿಸುವಿಕೆ ವ್ಯವಸ್ಥೆಯ ಪ್ರಮುಖ ಪಾತ್ರವಾದ ಮಧ್ಯಸ್ಥಿಕೆ ಮತ್ತು ಇತರ ಪರಿಹಾರ ವಿಧಾನಗಳನ್ನು ಬಳಸಿ ಈ ಉಪಕ್ರಮದ ಮೂಲಕ ಪ್ರಕರಣಗಳ ಇತ್ಯರ್ಥವನ್ನು ಮುಂದುವರಿಸಲಾಗುವುದು ಎಂದು ಸರ್ವೋಚ್ಚ ನ್ಯಾಯಾಲಯ ತಿಳಿಸಿದೆ. 16 ವಿಶೇಷ ಲೋಕ್ ಅದಾಲತ್ ಪೀಠಗಳಲ್ಲಿ 600 ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಪ್ರತಿ ಪೀಠದಲ್ಲೂ 2 ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಹಿರಿಯ ವಕೀಲರು ಮತ್ತು ಇತರ ನ್ಯಾಯವಾದಿಗಳ ಸಹಯೋಗದೊಂದಿಗೆ ತ್ವರಿತ ಪ್ರಕರಣ ಇತ್ಯರ್ಥಕ್ಕಾಗಿ ಲೋಕ್ ಅದಾಲತ್ಗಳು ಕಾರ್ಯನಿರ್ವಹಿಸುತ್ತಿವೆ. ವಿಶೇಷ ಡಾಲರ್ ರೂಪಾಯಿ ವಿದೇಶಿ ವಿನಿಮಯ ಸ್ವಾಪ್ ಸೌಲಭ್ಯವು 2026 ಆಗಸ್ಟ್

0: ಆಗಸ್ಟ್ 21 ವೇಳೆಗೆ 72.85 ಬಿಲಿಯನ್ ಅಮೆರಿಕನ್ ಡಾಲರ್ ವಿದೇಶಿ ವಿನಿಮಯ ಹರಿವನ್ನು ಪಡೆದುಕೊಂಡಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಇಂದು ತಿಳಿಸಿದೆ. ಒಟ್ಟು ಹರಿವಿನ ಪೈಕಿ ವಿದೇಶಿ ಕರೆನ್ಸಿ ವಿದೇಶಿ ಬ್ಯಾಂಕ್ ಠೇವಣಿಗಳು ಗರಿಷ್ಠ ಪಾಲು ಹೊಂದಿದ್ದು ಅವುಗಳ ಮೊತ್ತ 65.4 ಬಿಲಿಯನ್ ಅಮೆರಿಕ ಡಾಲರ್ಗಳಷ್ಟಾಗಿದೆ. ಇದೇ ವೇಳೆ ವಿದೇಶಿ ಕರೆನ್ಸಿ ಸಾಲಗಳು 4.86 ಬಿಲಿಯನ್ ಅಮೆರಿಕ ಡಾಲರ್ ಹಾಗೂ ಬಾಹ್ಯ ವಾಣಿಜ್ಯ ಸಾಲಗಳು 2.59 ಬಿಲಿಯನ್ ಅಮೆರಿಕ ಡಾಲರ್ ಕೊಡುಗೆ ನೀಡಿವೆ. ಈ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ದೇಶಕ್ಕೆ ಅಗತ್ಯವಿದ್ದಷ್ಟು ವಿದೇಶಿ ವಿನಿಮಯ ಹರಿದು ಬಂದಿದ್ದರಿಂದ ಇದರ ಅವಧಿಯನ್ನು 1 ತಿಂಗಳು ಕಡಿತಗೊಳಿಸಲಾಯಿತು. ಈ ಯೋಜನೆಯು ಎಫ್ಸಿಎನ್ಆರ್ಬಿ ಠೇವಣಿಗಳಿಗೆ 2026 ಆಗಸ್ಟ್ 31 ಮುಕ್ತವಾಗಿರುತ್ತದೆ. ಭಾರತದ ಜೈವಿಕ ಸಂಪನ್ಮೂಲಗಳ ಬಳಕೆಯಿಂದ ಉಂಟಾಗುವ ಪ್ರವೇಶ ಮತ್ತು ಪ್ರಯೋಜನ ಹಂಚಿಕೆ ಕಾರ್ಯವಿಧಾನದ ಅಡಿಯಲ್ಲಿ ರಾಷ್ಟೀಯ ಜೀವ ವೈವಿಧ್ಯ ಪ್ರಾಧಿಕಾರವು 2.82 ಕೋಟಿ ರೂಪಾಯಿಗಳನ್ನು ರಾಜ್ಯಗಳಿಗೆ ವಿಸ್ತರಿಸಿದೆ. ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯವು ವಿತರಿಸಿದ ಮೊತ್ತದಲ್ಲಿ 2.80 ಕೋಟಿ ರೂಪಾಯಿಗಳನ್ನು 27 ರಾಜ್ಯ ಜೀವ ವೈವಿಧ್ಯ ಮಂಡಳಿಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಗಳಿಗೆ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದೆ. ಕರ್ನಾಟಕದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ 2.01 ಲಕ್ಷ ರೂಪಾಯಿಗಳನ್ನು ಇದೇ ಸಮಯದಲ್ಲಿ ಬಿಡುಗಡೆ ಮಾಡಲಾಗಿದೆ. ಬಿಡುಗಡೆ ಮಾಡಲಾದ ಹಣವನ್ನು ಜನರ ಜೀವ ವೈವಿಧ್ಯ ನೋಂದಣಿಗಳ ದಾಖಲೀಕರಣ ಮತ್ತು ನವೀಕರಣ, ಜೀವ ವೈವಿಧ್ಯ ಸಂರಕ್ಷಣೆ, ಕ್ಷೀಣಿಸಿದ ಪರಿಸರ ವ್ಯವಸ್ಥೆಗಳ ಪುನಃಸ್ಥಾಪನೆ, ಜೀವ ವೈವಿಧ್ಯ ಪರಂಪರೆಯ ತಾಣಗಳ ಬಲವರ್ಧನೆ ಮತ್ತು ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಗಳ ಸಾಮರ್ಥ್ಯ ವೃದ್ಧಿ ಸೇರಿದಂತೆ ಹಲವಾರು ಚಟುವಟಿಕೆಗಳಿಗೆ ಬಳಸಿಕೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಗಡಿ ರಾಜ್ಯವಾದ ಪಂಜಾಬ್ನಲ್ಲಿ ಭಾರತೀಯ ಸೇನೆಯು ಅತ್ಯಾಧುನಿಕ ಡ್ರೋನ್ಗಳ ತನ್ನ ಮೊದಲ ತುಕಡಿಯಾದ ಬಾಟ್ ಬೆಟಾಲಿಯನ್ ಅನ್ನು ಸ್ಥಾಪಿಸಿದೆ. ಆಕಾಶದಲ್ಲಿ ಸೇನೆಯ ಕಣ್ಣುಗಳಾಗಿ ಕಾರ್ಯನಿರ್ವಹಿಸುವ ಈ ತುಕಡಿಯು ವೈಮಾನಿಕ ಚುರುಕುತನ, ತುರ್ತು ಸ್ಪಂದಿಸುವಿಕೆ ಮತ್ತು ಯುದ್ಧ ಭೂಮಿ ಸಹಾಯ ವ್ಯಾಪ್ತಿಯನ್ನು ಹೆಚ್ಚಿಸುತ್ತವೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹದಗೆಡುತ್ತಿರುವ ಪರಿಸ್ಥಿತಿಯ ನಡುವೆ ಮಧ್ಯಪ್ರವೇಶಿಸುವಂತೆ ಒತ್ತಾಯಿಸಿ 70 ಹೆಚ್ಚು ಬ್ರಿಟಿಷ್ ಸಂಸದರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಪಾಕಿಸ್ತಾನಿ ಪಡೆಗಳಿಂದ ಉಂಟಾಗುವ ರಕ್ತಪಾತವನ್ನು ಕೊನೆಗೊಳಿಸುವಂತೆ ಮತ್ತು ನಾಗರಿಕರ ಜೀವಗಳನ್ನು ರಕ್ಷಿಸಲು ಕ್ರಮ ಕೈಗೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ಶ್ರೀಲಂಕಾ ಮತ್ತು ಭಾರತ ತಂಡಗಳ ನಡುವಿನ 2ನೇ ಟೆಸ್ಟ್ ಪಂದ್ಯ ನಾಳೆ ಕೊಲಂಬೋದಲ್ಲಿ ಆರಂಭವಾಗಲಿದೆ. ಪಂದ್ಯ 10:00 ಆರಂಭವಾಗಲಿದೆ. 2 ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನಾಯಕತ್ವದ ಭಾರತ 165 ರನ್ಗಳಿಂದ ವಿಜಯ ಸಾಧಿಸಿತ್ತು. 2ನೇ ಪಂದ್ಯದಲ್ಲಿ ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯೊಂದಿಗೆ ತಂಡ ನಾಳೆ ಅಂಗಳಕ್ಕೆ ಇಳಿಯಲಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿಯು ಮಹಿಳಾ ಡಬಲ್ಸ್ ಸೆಮಿಫೈನಲ್ನಲ್ಲಿ ಐತಿಹಾಸಿಕ ಕಂಚಿನ ಪದಕವನ್ನು ಪಡೆದುಕೊಂಡಿತು. ಅಗ್ರಶ್ರೇಯಾಂಕಿತ ಹಾಲಿ ಚಾಂಪಿಯನ್ ಲಿಯು ಶಾಂಗ್ಶು ಮತ್ತು ಟ್ಯಾನ್ ನಿಂಗ್ ವಿರುದ್ದ ಭಾರತೀಯ ಜೋಡಿ ಸೋಲೊಪ್ಪಿಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಪ್ರತಿನಿಧಿಗಳೊಂದಿಗೆ ವಿಶಾಖಪಟ್ಟಣಂ ಬಳಿ ಬೌದ್ಧ ಪಾರಂಪರಿಕ ತಾಣ ಸಂದರ್ಶಿಸಿದ ಸಚಿವ ಮನ್ಸುಖ್ ಮಾಂಡವಿಯ. ನಾಳೆಯಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಲೋಕದಾಲತ್, ಮೊದಲ ದಿನವೇ 400 ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸಿದ ಸುಪ್ರೀಂಕೋರ್ಟ್. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ 2ನೇ ಪಂದ್ಯ ನಾಳೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಎರಡಕ್ಕೂ ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಈಗ ನಮ್ಮ ಇಂಡಿಯಾದಲ್ಲಿ ಮೆಡಿಕಲ್ ಮಾಡಬೇಕು ಅಂದ್ರೆ MBBS ಹೋಗ್ಬೇಕಂದ್ರೆ ನೀಟ್ ಅಂತ ಒಂದು ಪರೀಕ್ಷೆ ಬರೀಬೇಕು. ಈ ನೀಟ್ ಪರೀಕ್ಷೆಗೆ ಸುಮಾರು 25 ಲಕ್ಷ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ. ಆದ್ರೆ ಗವರ್ಮೆಂಟ್ ಸೀಟ್ ಇರದಷ್ಟು 1,26,000 ಸೀಟ್ ಅಷ್ಟೇ ಗವರ್ಮೆಂಟ್ ಸೀಟ್ ಇರೋದು. ಅಂದ್ರೆ ನಾವು ಮಕ್ಕಳಿಗೆ ಯಾವ ತರ ಓರಿಯಂಟ್ ಮಾಡ್ಬೇಕು ಅಂದ್ರೆ ನಮ್ಮ ಮಗು ಗವರ್ಮೆಂಟ್ ಕಾಲೇಜಲ್ಲಿ ಗವರ್ಮೆಂಟ್ ಸೀಟ್ ತಗೊಂಡ್ರೆ 56,000 ಫೀಸ್ ಆಗುತ್ತೆ. ಅದೇ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ತಗೊಂಡ್ರೆ 5 ಲಕ್ಷದಿಂದ 10 ಲಕ್ಷ ತನಕ ಫೀಸ್ ಆಗುತ್ತೆ. ಇಲ್ಲ ನನಗೆ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಇರುತ್ತೆ, ಅಲ್ಲಿಗೆ ಹೋದ್ರೆ ಅದು 1 ಕೋಟಿಗೆ ಹೆಚ್ಚು ಫೀಸ್ನ ಕಟ್ಟಬೇಕಾಗುತ್ತೆ. ಇದು ಹಿಂಗೆ ವ್ಯವಸ್ಥೆ ಇದೆ. ಹಾಗಾದ್ರೆ ಸೀಟ್ಸ್ ಕಡಿಮೆ, ಸ್ಪರ್ಧೆ ಜಾಸ್ತಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ತಯಾರಿ ಆಗಬೇಕು. ಯಾಕಂದ್ರೆ ಸಕ್ಸಸ್ಗೆ ಒಂದು ಫಾರ್ಮ್, ಸಕ್ಸಸ್ ಅಂದರೆ ಏನೋನೋ ನಾವು ಹೇಳ್ತೀವಿ. ಸಕ್ಸಸ್ ಅಂದರೆ ಪ್ರಿಪ್ರೇಷನ್ ಪ್ಲಸ್ ಅಪಾರ್ಚುನಿಟಿ ಈಸ್ ಈಕ್ವಲ್ ಟು ಸಕ್ಸಸ್. ಅಂದ್ರೆ ಸಿದ್ಧತೆನೇ ಆಗಿನ ಅವಕಾಶಗಳು ಎಲ್ರಿಗೂ ಸಿಕ್ಕೇ ಸಿಗುತ್ತೆ, ಬಟ್ ಯಾರು ಸಿದ್ಧತೆಯನ್ನ ಮಾಡಿರ್ತಾರೋ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್.

0: ಸಿದ್ಧತೆ ಯಾವಾಗ ಮಾಡಬೇಕು ಅಂದ್ರೆ, ಸಿದ್ಧತೆ ಅರ್ಲಿ ಪ್ರಿಪರೇಷನ್ ಮಾಡಬೇಕು. ಈಗ ಸ್ಪರ್ಧೆ ದೊಡ್ಡಿರೋದ್ರಿಂದ ಅರ್ಲಿ ಪ್ರಿಪರೇಷನ್ ಮಾಡಬೇಕು. ಆಮೇಲೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಸಮಸ್ಯೆ ಏನು ಗೊತ್ತಾ ಸರ್, ನಾನು ಹೇಳಿದ್ನಲ್ಲ ಈ ನೀಟ್ ಆಗಿರ್ಬೋದು, ಜೆ ಡಬಲ್ ಇ ಆಗಿರ್ಬೋದು, ಎನ್ ಡಿ ಎ ಆಗಿರ್ಬೋದು, ಕ್ಲಾಟ್ ಎಕ್ಸಾಮ್ ಆಗಿರ್ಬೋದು, ಮತ್ತೆ ಸಿ ಯು ಇ ಟಿ, ಐ ಪಿ ಮ್ಯಾಟ್, ಈ ಎಲ್ಲ ಪರೀಕ್ಷೆಗಳು ಯಾವಾಗ ಬರ್ತವೆ ಅಂದರೆ ಅವರ ಸೆಕೆಂಡ್ ಪಿ ಯು ಸಿ ಓದ್ತಾ ಇರ್ತಾರಲ್ಲ ಸರ್, ಸೆಕೆಂಡ್ ಪಿ ಯು ಸಿ ಜೂನ್ಗೆ ಅಡ್ಮಿಷನ್ ಆಗಿರ್ತಾರಲ್ಲ, ಇನ್ ದ ಮಂತ್ ಆಫ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರಲ್ಲಿ ಈ ಪರೀಕ್ಷೆಗಳಿಗೆ ಪ್ರೋಸೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಕೆಲವು ಪರೀಕ್ಷೆಗಳು ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಮುಗಿಯೋಕ್ಕಿಂತಾನೆ ಇರ್ತವೆ. ಸೊ ನಮ್ಮವ್ರು ನಾವು ಏನ್ಕೋತೀವಿ, ಪಿ ಯು ಸಿ ಮುಗಿದಾದ್ಮೇಲೆ ಏನೋ ಮಾಡ್ಬೋದು, ಮುಗಿದಾದ್ಮೇಲೆ ನಾವು, ಈ ಪ್ರೋಸೆಸ್ ಮುಂಚೆನೆ ಇದೆ, ಇದ್ರ ಜಾಗೃತಿ ಇಲ್ಲ. ಇದು ಒಂದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಂದಾಗ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಷ್ಟೇ, ಈಗ 1,000 ಎಸ್ ಡಿ ಎ ಪೋಸ್ಟ್ ಕಾಲ್ ಆದ್ರೆ ಅದಕ್ಕೆ 10,00,000 ಜನ ಅಪ್ಲೈ ಮಾಡ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು.
1: ಹೌದು,
0: ನೀವು ಯಾವುದೇ ಸ್ಪರ್ಧಾತ್ಮಕ ಈ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಆಗಿರ್ಬೋದು, 700-800 ಪೋಸ್ಟ್ ಅಷ್ಟೇ ವರ್ಷಕ್ಕೆ ಕಾಲ್ ಮಾಡ್ತಾರೆ.
1: ಹೌದು,
0: ಅಪ್ಲಿಕೆಂಟ್ಸ್ ಎಷ್ಟಿರ್ತಾನೆ, 11,00,000 ಲಾಸ್ಟ್ ಇಯರ್, 11,00,000 ಅಪ್ಲಿಕೆಂಟ್ಸ್. ಈ 11,00,000 ಅಲ್ಲಿ ಪ್ರಿಲಿಮ್ಸ್ ಬರೆದು ಮೇನ್ಸ್ಗೆ ಒಂದು 2.5 ಲಕ್ಷ ಜನ ತಗೋತಾರೆ. ಆ ಮೇನ್ಸ್ ಆದ್ಮೇಲೆ ನೆಕ್ಸ್ಟ್ ಇಂಟರ್ವ್ಯೂಗೆ ಒಂದು 5,000 ಜನ ಹೋಗ್ತಾರೆ, ಅದ್ರಲ್ಲಿ ಸೆಲೆಕ್ಟ್ ಆಗೋದು 800 ಜನ. ಸೊ ನಾನು ಹೇಳೋದೇನಪ್ಪ ಅಂದ್ರೆ, ನೀವು ಡಿಫೈನ್ ಮಾಡ್ಕೋಬೇಕು, ನೀವು ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ಮ ಪ್ರಿಯಾರಿಟಿ ಆದ್ರೆ, ಸೊ ನೀವು ಅದರ ಆಳಾಗ್ಲೇ ತಿಳ್ಕೋಬೇಕು, ನಾನು ಯಾವ ಪರೀಕ್ಷೆಗೆ ಓದ್ಬೇಕು, ಆ ಪರೀಕ್ಷೆ ಯಾವಾಗ ಕಾಲ್ ಆಗುತ್ತೆ, ನೋಟಿಫಿಕೇಶನ್ ಟೈಮ್ ಯಾವುದು, ಮತ್ತೆ ಇದಕ್ಕೆ ಎಷ್ಟು ಜನ ಆಸ್ಪಿರೆಂಟ್ಸ್ ಇರ್ತಾರೆ, ಸ್ಪರ್ಧೆ ತಿಳ್ಕೋಬೇಕು, ಅದಾದ್ಮೇಲೆ ಸಿಲೆಬಸ್ ಏನಿರುತ್ತೆ. ಸೊ ಈಗ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋದ್ರೆ, ನಮ್ಮ ಕೆ ಪಿ ಎಸ್ ಇರ್ಬೋದು, ಯು ಪಿ ಎಸ್ ಇರ್ಬೋದು, ಮತ್ತೆ ಬ್ಯಾಂಕಿಂಗ್ ಇರ್ಬೋದು, ಆರ್ ಆರ್ ಬಿ ಇರ್ಬೋದು, ಈ ತರ ಸುಮಾರಿದೆ. ಅದರಲ್ಲಿ ನಮಗೆ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಡಿಫೆನ್ಸ್, ಮತ್ತೆ ಇದರಲ್ಲಿ ಸಾಕಷ್ಟು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಎಲ್ಲ ಬರುತ್ತೆ. ಸೊ ಇದರಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಬಂದಂಗೆ ಸಿಲೆಬಸ್ ಬೇರೆ ಇರುತ್ತೆ.
1: ಹೌದು,
0: ಬಟ್ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿಗೆ ಒಂದು ಕಾಮನ್ ಸಿಲೆಬಸ್ ಇರುತ್ತೆ. ಯಾವುದು, ಈಗ ಹಿಸ್ಟ್ರಿ ಇರ್ಬೋದು, ಮತ್ತೆ ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಮತ್ತೆ ಎನ್ವಿರಾನ್ಮೆಂಟಲ್ ಅಂಡ್ ಬಯೋಡೈವರ್ಸಿಟಿ ಇರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್, ಇವೆಲ್ಲ ಕಾಮನ್ ಇರುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು, ನೀವು ನಿಜವಾಗ್ಲೂ ನೀವು ಕಾಂಪಿಟೇಟಿವ್ ಆಸ್ಪಿರೆಂಟ್ ಇದ್ರೆ ನೀವು ಇದನ್ನ ಪಿ ಯು ಸಿಯಿಂದ ಸ್ಟಾರ್ಟ್ ಮಾಡಬೇಕು. ನಾನು ಹೇಳ ಸರ್, ಪಿ ಯು ಸಿ ಡಿಸೈಡ್ ಮಾಡ್ಕೋಬೇಕು ಅವನು, ನಾನು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಹೈಯರ್ ಎಜುಕೇಶನ್ಗೆ ಹೋಗ್ಬೇಕಾ ಅಂತ ಡಿಸೈಡ್ ಮಾಡ್ಕೋಬೇಕು.
1: ಹೌದು,
0: ನನ್ನ ಪ್ರಕಾರ ಒಬ್ಬ ವಿದ್ಯಾರ್ಥಿ ಎಸ್ ಎಲ್ ಸಿ ಮುಗಿದ ತಕ್ಷಣ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಸರ್, ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ತಲೆ ಕೆಡ್ಸ್ಕೋಬೇಕು. ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ಪಿ ಯು ಸಿ ಆದ ನಂತರ ನೆಕ್ಸ್ಟ್ ಯು ಜಿಗೆ ಹೋಗ್ತಾರೆ ಸರ್, ಅಂಡರ್ ಗ್ರಾಜುಯೇಷನ್, ಆವಾಗ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಅವಾಗ ತಲೆ ಕೆಡ್ಸ್ಕೋಬೇಕು. ಅರ್ಥ ಆಯ್ತಾ? ನಾವು ಎಸ್ ಎಸ್ ಎಲ್ ಸಿ ಇಂದ ಎಂಟ್ರೆನ್ಸ್ ಎಕ್ಸಾಮ್ಸು, ಪಿ ಯು ಸಿ ಆದ್ಮೇಲೆ ಏನೇನು ನಾವು ಒಳ್ಳೆ ಇನ್ಸ್ಟಿಟ್ಯೂಟ್ಗೆ ತಗೊಳ್ಳೋದೇ ಒಬ್ಬ ವಿದ್ಯಾರ್ಥಿಯ ಪ್ರಮುಖ ಗುರಿ ಆಗಿರ್ಬೇಕು. ಆಫ್ಟರ್ ಪಿ ಯು ಸಿ ಡಿಗ್ರಿ ಇಂದ ಏನ್ ಮಾಡ್ಬೇಕು, ಅವನು ಕಾಂಪಿಟೇಟಿವ್ಗೆ ತಯಾರಾಗಬೇಕು ಫಸ್ಟ್ ಇಯರ್ ಇಂದಾನೆ.
1: ಓಕೆ ಸರ್, ಒಂದು ಮತ್ತೊಂದು ಕರೆ ಇದೆ. ಹಲೋ,
2: ಹಲೋ.
1: ಹಾ ನಮಸ್ತೆ, ತಮ್ಮ ಹೆಸರು? ಹಲೋ, ನಮಸ್ತೆ.
2: ಹಾ
1: ಮೇಡಮ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್, ಇವಾಗ ನೀವು ಸರ್ ಮಾತಾಡ್ತಿದ್ರು ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ, ಆಮೇಲೆ ಕರಿಯರ್ ಪಿ ಯು ಸಿ ಮತ್ತೆ ಎಲ್ಲ ಹೇಗಾಗುತ್ತೆ ಅಂತಂದ್ರೆ, ಮಕ್ಳಿಗೆ ತುಂಬಾ ಆಸಕ್ತಿ ಇರುತ್ತೆ ಆ ತರ ಕೋರ್ಸ್ ಮಾಡಬೇಕು, ಈ ತರ ಕೋರ್ಸ್ ಮಾಡ್ಬೇಕು ಅಂತೆಲ್ಲ. ಸರ್, ಮಕ್ಳಿಗಿಂತ ಹೆಚ್ಚಾಗಿ ಸ್ವಲ್ಪ ಪೇರೆಂಟ್ಸ್ ಬಗ್ಗೆ ಮಾಹಿತಿ ಅನ್ನ ಅವ್ರು ತಿಳಿಸ್ತಿದ್ದೀರಾ? ಕೆಲವು ಪೇರೆಂಟ್ಸ್ ಒಪ್ಪೋದೇ ಇಲ್ಲ, ಒಂದು ಫೀಸ್ ಸ್ಟ್ರಕ್ಚರ್ ತುಂಬಾ ಜಾಸ್ತಿ ಇರುತ್ತೆ ಕೋರ್ಸ್ ಸ್ಕೂಲಲ್ಲಿ. ಸೊ ಹಂಗಾಗಿ ಅವರು ಸ್ವಲ್ಪ ಮಕ್ಕಳಿಗೆ ಡಿಲೇ ಮಾಡ್ಬಿಡ್ತಾರೆ, ಬೇರೆ ಬೇಡ ಅಂತ ಅಲ್ಲೇ ಬ್ರೇಕ್ ಡೌನ್ ಮಾಡ್ಬಿಡ್ತಾರಲ್ವಾ? ಆತರ ಪೇರೆಂಟ್ಸ್ಗೂ ಒಂದು ಅಷ್ಟು ಮಾಹಿತಿ ಕೊಡೋ ಅಂತ ಏನಾದ್ರು ತಿಳಿಸ್ಬೋದಾ ಅಂತ ನಾನು ಕೇಳೋದು. ಯಾಕಂದ್ರೆ ಮಕ್ಕಳಿಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಪೇರೆಂಟ್ಸ್ ಅದಕ್ಕೆ ಸಹಕಾರ ಕೊಡ್ತಿರಲ್ಲ, ಅಂತ ಟೈಮ್ ನಲ್ಲಿ ಹೇಗೆ ಸರ್ ಮುಂದುವರಿಯೋದು ಕರಿಯೋದಕ್ಕೆ ಎಲ್ಲ?
0: ಓಕೆ ಮೇಡಮ್, ನಮಸ್ತೆ. ಈಗ ನಿಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ಸೊ ಇಲ್ಲಿ ಮಗುಗೆ ಒಂದು ಆಸಕ್ತಿ ಇರುತ್ತೆ, ಬಟ್ ಪೇರೆಂಟ್ಸ್ ಆಸಕ್ತಿ ಬೇರೆ ಇರುತ್ತೆ. ಸೊ ಈ ತರದ ಒಂದು ದ್ವಂದ್ವಕ್ಕೆ ಎಲ್ಲರೂ ಒಳಗಾಗ್ಬಿಡ್ತೀವಿ. ಪೇರೆಂಟ್ಸ್ ಮನಸ್ಸಲ್ಲಿ ಏನೋ ಇರುತ್ತೆ, ನನ್ನ ಮಕ್ಕಳು ಇಂಥ ಕೋರ್ಸ್ಗೆ ಹೋಗ್ಬೇಕು, ಇಂಥ ವೃತ್ತಿಗೆ ಹೋಗ್ಬೇಕು ಅಂತ ಪೇರೆಂಟ್ಸ್ ಮನಸ್ಸಲ್ಲಿ ಇರುತ್ತೆ, ಬಟ್ ಮಗುಗೆ ಅದು ಆಸಕ್ತಿ ಇರಲ್ಲ. ಬಟ್ ನನ್ನ ಪ್ರಕಾರ ಇಲ್ಲಿ ಎರಡು, ಈಗ ಕೆಲವು ಮಕ್ಳಿಗೆ ಏನಂತಂದ್ರೆ, ನಾನು ಹೇಳ್ದಲ್ಲ ಅವ್ರಿಗೆ ಈ ನಿರ್ಧಾರ ತಗೊಳ್ಳೋ ಅಂತ ಶಕ್ತಿ ಎಸ್ ಎಸ್ ಎಲ್ ಸಿ ಟೈಮಲ್ಲಿ ತುಂಬ ಕಡಿಮೆ ಇರುತ್ತೆ. ಆದರೆ ಪೇರೆಂಟ್ಸ್ ಹೆಂಗೆ ಡಿಸಿಷನ್ ತಗೋಬೇಕು ಅಂದರೆ, ನಿಮ್ಮ ಮಗುನ ನೀವು ಫಸ್ಟ್ ಒಂದನೇ ವರ್ಷದಿಂದ ನೋಡಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಮಗ ಯಾವ ವಿಷಯದಲ್ಲಿ ಬುದ್ಧಿವಂತ ಇದ್ದಾನೆ, ಅವನು ಯಾವ ಕೋರ್ಸ್ಗೆ ಓದಿದ್ರೆ ಅವನು ಸಕ್ಸಸ್ ಆಗ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ. ಅದನ್ನ ಅವನಿಗೆ ತಿಳಿಸಿ ಹೇಳಿ.

0: ಆಮೇಲೆ ಇನ್ನೊಂದು ಹೇಳಿದ್ರಿ, ಈಗ ಅವರು ಮಕ್ಳು ಯಾವುದೋ ಒಂದು ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಅನ್ಕೊಂಡಿರ್ತಾರೆ, ಅದಕ್ಕೆ ಸಾಕಷ್ಟು ಫೀಸ್ ಇರುತ್ತೆ, ಆ ಫೀಸ್ನ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ, ಆ ಕಾರಣದಿಂದ ನಾವು ಆ ಮಕ್ಕಳಿಗೆ ಆ ಮಕ್ಕಳು ಆ ಕೋರ್ಸಿಂದ ವಂಚಿತರಾಗ್ತಾರೆ ಅಂತ ನಿಮ್ಮ ಒಂದು ಇದು. ನೋಡಿ, ನನ್ನ ಪ್ರಕಾರ ಫಿನಾನ್ಸ್ ಅನ್ನೋದು ಮ್ಯಾಟ್ರ್ ಆಗಲ್ಲ ನಮಗೆ. ಯಾಕೆ ಅಂತಂದರೆ ನೋಡಿ, ಈಗ ನಿಮ್ಮ ಮಕ್ಕಳನ್ನ ಪಿ ಯು ಸಿ ಆದಮೇಲೆ ನೀವು ಐ ಐ ಟಿಲೂ ಓದಿಸ್ಬೋದು, ಇಂಜಿನಿಯರಿಂಗು ಕಲಿಸ್ಬೋದು, ಮೆಡಿಕಲ್ನು ಮಾಡಿಸ್ಬೋದು, ಫಾರ್ಮಸಿ ಎಲ್ಲ ಕೋರ್ಸ್ನು ಕಡಿಮೆ ದುಡ್ಡಲ್ಲೇ ಮಾಡಿಸ್ಬೋದು. ಸೊ ಇಲ್ಲಿ ಸಮಸ್ಯೆ ಏನಾಗ್ಬಿಡುತ್ತೆ ಅಂತಂದರೆ, ಈಗ ಈ ಫಿನಾನ್ಷಿಯಲ್ ಪ್ರಾಬ್ಲಮ್ ನಮಗೆ ಯಾಕೆ ಸಡನ್ನಾಗಿ ಅರೈಸ್ ಆಗುತ್ತೆ ಅಂದರೆ, ನಮಗೆ ನಾನು ಹೇಳ್ದಲ್ಲ, ಒಬ್ಬ ಪೋಷಕರಿಗೆ ಅವರು ತಮ್ಮ ಮಕ್ಕಳ ಶಿಕ್ಷಣವನ್ನು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿರಬೇಕು. ಯಾಕಂದರೆ ನಮಗೆ ನಮ್ಮ ಹತ್ರ ದುಡ್ಡು ಸಾಕಷ್ಟಿದೆ, ಕೋಟಿ ಕೋಟಿ ದುಡ್ಡಿದೆ, ಏನಿಗಾರು ಸೇರಿಸ್ತೀನಿ ಅಂತಂದರೆ ಅವರು ಅವಶ್ಯಕತೆ ಇಲ್ಲ. ಆದರೆ ಈ ಮಿಡ್ಲ್ ಕ್ಲಾಸ್ ಮತ್ತು ಬಡವ ಜನಗಳು ಏನು ಮಾಡಬೇಕು ಅಂದರೆ ಒಂದು ಪ್ಲ್ಯಾನ್ ಇರಬೇಕು. ಈಗ ನಮಗೊಂದು ಪಿ ಯು ಸಿ ಮುಗಿತದೆ, ನೆಕ್ಸ್ಟು ಡಿಗ್ರಿಗೆ ಸೇರಿಸ್ಬೇಕು, ಇಂಥ ಕಾಲೇಜ್ ಇಂಥ ಕೋರ್ಸ್ಗೆ ಹೋಗಲ್ಲ, ಎಷ್ಟು ಫೀಸ್ ಆಗುತ್ತೆ ಅಂತನ್ನೋದು ಒಂದು 3-4 ವರ್ಷದಿಂದನೇ ಪೇರೆಂಟ್ಸು ಸಹ ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಆಮೇಲೆ ಇವತ್ತೆಲ್ಲ ಏನಾಗಿದೆ ಅಂದರೆ ನೋಡಿ, ನಮ್ಮ ಮಗು ಚೆನ್ನಾಗಿ ಓದಿದ್ರೆ ಪಿ ಯು ಸಿ ಆದ ನಂತರ ಈಗ ಏನಾಗಿದೆ ಅಂದರೆ, ನಮ್ಮ ಮಕ್ಕಳು ಪಿ ಯು ಸಿಲಿ 600-600 ಮಾರ್ಕ್ಸ್ ತೆಗೆದ್ರು ಕೆಲವು ಸೀಟ್ ಸಿಗಲ್ಲ. ಈ ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ, ಈಗ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಮಾಡಿದ್ರೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಅವ್ರಿಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದೆ. ಉದಾಹರಣೆಗೆ ನೋಡಿ, ಈಗ ನಾನು ನಿಮ್ಮ ಮಗು ಪಿ ಯು ಸಿ ಓದ್ತಾ ಇದ್ದಾನೆ ಅನ್ಕೊಳ್ಳಿ, ಅವನೇನಾದರೂ ಐ ಐ ಟಿಗಳಿಗೆ ನ್ಯಾಷನಲ್ ಲಾ ಸ್ಕೂಲ್ಗೆ ಸೇರಿದ್ರೆ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ 2.5 ಲಕ್ಷ ಒನ್ ಟೈಮ್ ಸ್ಕಾಲರ್ಶಿಪ್ ಬರುತ್ತೆ. ಆಮೇಲೆ ಕೆಲವು ಕೋರ್ಸ್ಗಳಿದೆ, ಉದಾಹರಣೆಗೆ ಅವರು ನಮ್ಮ ದೇಶದಲ್ಲಿ ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ ಇದೆ, ಐ ಐ ಸಿ ಬ್ಯಾಂಗ್ಳೂರು ಅಂತ, ಅಲ್ಲಿ ಅವರು ಬೇಸಿಕ್ ಸೈನ್ಸಿಗೆ ಸೇರಿದ್ರೆ ಪ್ರತಿ ತಿಂಗಳು 5,000 ಸ್ಕಾಲರ್ಶಿಪ್ ಬರುತ್ತೆ. ಈ ಥರ ಅವರು ಡಿಗ್ರಿ ಸೇರ್ತಾ ಇದ್ದಂಗೆ ಸ್ಕಾಲರ್ಶಿಪ್ ಬರ್ತಕ್ಕಂಥ ಸಾಕಷ್ಟು ಕೋರ್ಸ್ಗಳಿದೆ, ಪ್ರತಿ ತಿಂಗಳು 5,000, ಅದಾದಮೇಲೆ 7,000, ಈ ಥರ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಸ್ಗಳಿದೆ. ಸೊ ಅದನ್ನು ನಾವು ತಿಳ್ಕೋಬೇಕು. ಸೊ ನಮ್ಮ ಮಕ್ಕಳನ್ನ ಏನು ಮಾಡ್ಕೋಬೇಕು, ನಮಗೆ ಸ್ಕಾಲರ್ಶಿಪ್ ಬರಿಂದ ಫೈನಾನ್ಷಿಯಲ್ ಬರ್ಡನ್ನು ಕಡಿಮೆ ಆಗುತ್ತೆ, ಮತ್ತು ನಿಮ್ಮ ಮಗುಗೆ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆನೂ ಸಹ ಸಿಗುತ್ತೆ. ಸೊ ಈ ಥರ ನಾನು ಹೇಳಲ್ವ, ಈಗ ನಮಗೆ ಗ್ರಾಮೀಣ ಭಾಗದವ್ರಿಗೆ ನಾನು ಹೇಳಲ್ವ, ಮೆಡಿಕಲ್ ಅಂದ್ರೆ ನಮ್ಗೆ ಭಯ, ಯಾಕಂದರೆ ಮೆಡಿಕಲ್ ಓದ್ಸೋಕ್ಕೆ ನಮ್ಗೆ 100,000 ರೂಪಾಯಿ ದುಡ್ಡು ಖರ್ಚಾಗುತ್ತೆ, ನಮಗೆ ಕಷ್ಟ ಆಗುತ್ತೆ ಅನ್ನೋ ಒಂದು ಈ ಭಯ ಇರುತ್ತೆ. ಬಟ್ ಅದು ಭಯ ಅಲ್ಲ, ಅದು ಅಜ್ಞಾನ ಅದು. ಯಾಕೆ ಅಂದರೆ ನೋಡಿ, ನಾನು ಹೇಳ್ದಲ್ವಾ, ನಿಮ್ಮ ಮಗಳು ಕರೆಕ್ಟಾಗಿ ಪಿ ಯು ಸಿ ಆದಮೇಲೆ ಒಳ್ಳೆ ರ್ಯಾಂಕಿಂಗ್ ಬಂದರೆ, ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ನಿಮ್ಮ ಮಗಳಿಗೆ ವರ್ಷಕ್ಕೆ 50,000 ಫೀಸ್ ಬರುತ್ತೆ, ಸ್ಕಾಲರ್ಶಿಪ್ಪಿನೇ 60,000-70,000 ಬರುತ್ತೆ, ಮತ್ತು ಮೆಡಿಕಲ್ ಸೀಟ್ ತಗೊಂಡಿದ್ದೀರಾ ಅಂದರೆ 100% ಬ್ಯಾಂಕ್ ಲೋನ್ ಸಿಗುತ್ತೆ. ಸೊ ಹೀಗಾಗಿ ಏನು ಮಾಡ್ಬೋದು, ಈಗ ಫಿನಾನ್ಷಿಯಲ್ ಬರ್ಡನ್ ಕಡಿಮೆ ಆಯ್ತಲ್ಲ, ಪ್ರಾಬ್ಲಮ್ ಏನಪ್ಪ ಅಂದರೆ ನಮಗೆ ಧೈರ್ಯನೇ ಇರಲ್ಲ, ಎಜುಕೇಷನ್ ಲೋನ್ಗೆ ನಾವು ಹೋಗೋದಿಲ್ಲ. ನಾವು ಈಗ ಎಜುಕೇಷನ್ ಲೋನು ಯಾವಾಗಂದರೆ ಅದು ಮಕ್ಕಳ ಶಿಕ್ಷಣ ಮುಗಿದ ನಂತರ ನೀವು ಆ ಲೋನನ್ನು ತೀರಿಸೋಂಥದ್ದಿರುತ್ತೆ, ಅದು ಇನ್ಸ್ಟಾಲ್ಮೆಂಟಲ್ಲಿ. ಸೊ ಹಾಗಾಗಿ ನಾವು ಎಜುಕೇಟ್ ಆಗಬೇಕು. ಫಿನಾನ್ಷಿಯಲ್ ಅಂತ ಬಂದಾಗ ನಾವು ಯಾವ ಥರ ಒಂದು ಅರೇಂಜ್ಮೆಂಟ್ ಮಾಡ್ಬೋದು, ಈ ಕೋಚಿಂಗು ಟ್ಯೂಷನ್ ಫೀಸ್ ಎಲ್ಲ ನಾವು ಹೆಂಗೆ ಅರೇಂಜ್ ಮಾಡ್ಬೋದು. ಸ್ಟಾರ್ಟಿಂಗ್ ಬಿಗಿನಿಂಗ್ ನಾವು ಇವತ್ತಿನ ಶೈಕ್ಷಣಿಕ ಪರಿಸರ ಹೇಗಿದೆ ಅಂದರೆ, ಕಾಶಿದ್ದವ್ರಿಗೆ ಕಜ್ಜಾಯ ಆ ಥರ ಆಗಿದೆ. ನಮ್ಮಲ್ಲಿ ನಾವು ಒಂದೊಳ್ಳೆ ಫೀಸು, ಈಗ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಳ್ಳೆ ಫೀಸ್ ಕೊಟ್ಟರೆ ಒಳ್ಳೆ ಶಿಕ್ಷಣ ಅನ್ನೋ ಒಂದು ಇದೆ. ಬಟ್ ಹಲವಾರು ಸರ್ಕಾರಿ ಸಂಸ್ಥೆಗಳಲ್ಲಿ ಉಚಿತವಾಗಿ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಸಾಕಷ್ಟು ಸರ್ಕಾರಿ ಸಂಸ್ಥೆಗಳಿದೆ. ಈಗ ನಮ್ಮ ಮೈಂಡಲ್ಲಿ ಒಂದು ಇದೆಯಲ್ಲ, ನಮಗೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಳ್ಳೆ ಶಿಕ್ಷಣ ಇಲ್ಲ, ಆ ಮೈಂಡ್ ಸೆಟ್ಟಿಂದ ಫಸ್ಟ್ ನಾವು ಹೊರಗಡೆ ಬರಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಅರ್ಧ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ. ಸೊ ದಯವಿಟ್ಟು ನೀವೇನು ಮಾಡಿ, ಪ್ಲಾನ್ ಮಾಡಿ. ನಿಮ್ಮ ಮಗು ಈಗ ನಿಮ್ಮ ಮಗು ಏನು ಮಾಡ್ತಾ ಇದ್ದಾರೆ, ಈಗ ನಿಮ್ಮ ಮಗು ಏನು ಮಾಡ್ತಾ ಇದ್ದಾರೆ ಹೇಳಿ
1: ಸರ್. ಅಂದ್ರೆ ಇವಾಗ ಅವರು ಗ್ರೇಡ್ 8 ಅಲ್ಲಿ ಇದ್ದಾರೆ, ಬಟ್ ಈಗಿನಿಂದಾನೆ ಅವ್ರಿಗೆ ಬೇಕಲ್ ಬರ್ತಾರೆ ಎಲ್ಲ, ಈಗ ಜಾಸ್ತಿ ಬರುತ್ತಾರೆ, ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ರೆಡಿ ಬರ್ತಿದೆ ಮೆಸೇಜಸ್. ವಿವೇಕ ಸ್ಕೂಲ್ ಅಲ್ಲಿ ಓದ್ತಿರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಮಾಡಿರ್ತೀವಿ, ಬಟ್ 10th ಕ್ಲಾಸ್ ಅಲ್ಲಿ ಅವ್ರದ್ದು ಏನೋ ಬೇರೆ ಪ್ಲಾನ್ ಇರುತ್ತೆ, ನಾವೇನೋ ಹೇಳ್ತೀವಿ ಅದಕ್ಕೆ ಅವ್ರು ಹೋಗ್ತಿರಲ್ಲ. ಬಟ್ ಅವ್ರು ಹೇಳೋ ಅಂತದ್ದು ಹೈ ಕ್ವಾಲಿಟಿ ಎಜುಕೇಶನ್ ಬೇಕಂದ್ರೆ ನೋಡಿರ್ತಾರಲ್ಲ ಸರ್ ಎಲ್ಲ ಕಡೆ ಫ್ರೆಂಡ್ಸ್, ಅಷ್ಟೊಂದು ನಮ್ಗೆ ನಾವ್ ಏನೋ ಒಂದು ಇದ್ರೆ ಇರ್ತೀವಿ. ಅದಕ್ಕೆ ನಿಮ್ಗೆ ಹತ್ರ
0: ಈಗ ಹೈಫೈ ಕ್ವಾಲಿಟಿ ಅದು ಗೊತ್ತಾಯ್ತು ಗೊತ್ತಾಯ್ತು. ನೀವು ನೋಡಿ, ನೀವು ಈಗ ನಿಮ್ಮ ಮಗನಿಗೆ ಇನ್ಸ್ಟಿಟ್ಯೂಟ್ ಬೇಕಲ್ವಾ, ಒಳ್ಳೆ ಇನ್ಸ್ಟಿಟ್ಯೂಟ್ಗಳು ಕಡಿಮೆ ಫೀಸಲ್ಲೇ ನಿಮಗೆ ಅತ್ಯುತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಳ್ಳೆ ಒಳ್ಳೆ ಸಂಸ್ಥೆಗಳಿದ್ದಾವೆ. ಅವನ ಆ ಕೋರ್ಸ್ ಮಾಡಬೇಕು, ಆ ಕೋರ್ಸ್ಗೆ ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳಿದೆ. ಅದನ್ನು ಹೇಳಿದ್ರೆ ಮಾಹಿತಿ ಕೊರತೆ, ನಾವೇನು ಮಾಡಬೇಕು ಅದ್ರ ಬಗ್ಗೆ ತಿಳ್ಕೋಬೇಕು. ಈಗ ಇಂಥ ಕೋರ್ಸ್ ಮಾಡಬೇಕು, ಉದಾಹರಣೆಗೆ ಲಾ ಕೋರ್ಸನ್ನ ಸಾಕಷ್ಟು ಈಗ ನಮ್ಮ ಪ್ರೈವೇಟ್ ಕಾಲೇಜು ಸುಮಾರು 1-5 ಲಕ್ಷ ಫೀಸ್ ಇರ್ತಕ್ಕಂಥ ಲಾ ಕಾಲೇಜ್ಗಳಿದ್ದಾವೆ. ಗೌರ್ಮೆಂಟ್ ಕಾಲೇಜ್ಗಳು 15-20,000 ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಗೌರ್ಮೆಂಟ್ ಕಾಲೇಜ್ಗಳಲ್ಲೂ ಲಾ ಒಂದು ಕೋರ್ಸ್ಗೂ ಸೇರಿಸ್ಬೋದು. ಮತ್ತು ನ್ಯಾಷನಲ್ ಲಾ ಸ್ಕೂಲ್ಗೆ ಹೋದ್ರೆ ನಿಮಗೆ ಅಲ್ಲಿ 2.5 ಲಕ್ಷ ಫೀಸ್ ಇದೆ, ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ 2 ಲಕ್ಷ ಬರುತ್ತೆ.

0: ಆಗುತ್ತೆ.
1: ಸ್ಟಾರ್ಟಿಂಗ್
0: ನಾವು ಫೀಸ್ ಇದು ಕಟ್ಟಿದ್ರೆ ಆಮೇಲೆ ನಮ್ಗೆ ಸ್ಕಾಲರ್ಶಿಪ್ ಬರುತ್ತೆ, ನೆಕ್ಸ್ಟ್ ವರ್ಷದಿಂದ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ. ಇದು ಸಮಸ್ಯೆ ನಮ್ಗೇನಂದ್ರೆ ಏಕದು ಒಂದೇ ಸರಿ ಇಷ್ಟೆಲ್ಲ ಅಮೌಂಟ್ನ ನಾವು ರೆಡಿ ಮಾಡೋಕ್ಕೆ ನಮಗೆ ಕಷ್ಟ ಆಗೋದ್ರಿಂದ ಏನು ಮಾಡ್ತೀವಿ ನಾವು ಗೊಂದಲಕ್ಕೊಳಗಾಗ್ತೀವಿ. ಇದು ಯಾಕೆಂದ್ರೆ ನಮಗೆ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಪ್ಲಾನ್ ಇರಲ್ಲ. ನಾವು ಶಿಕ್ಷಣಕ್ಕೆ ಅಂತಲೇ ಒಂದಷ್ಟು ಹಣಕಾಸನ್ನು ಕೂಡಿಡುವಂತಹ ಒಂದು

0: ಒಂದು ಪ್ರೀ ಪ್ಲಾನಿಂಗ್ ಆಗಿರ್ಬೋದು, ಅದಕ್ಕೊಂದಷ್ಟು ಅಮೌಂಟನ್ನು ಸೇವ್ ಮಾಡೋದಾಗಿರ್ಬೋದು, ಇಂಥ ಒಂದು ಮನಸ್ಥಿತಿ ನಮ್ಮಲ್ಲಿಲ್ಲ. ನಾವು ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತೀವಿ? ಈಗ ನೋಡಿ, ಮಕ್ಕಳು ಮದುವೆ ಅಂತ ಬಂದಾಗ ಸಾಕಷ್ಟು ಲಕ್ಷಾಂತರ ರೂಪಾಯಿ ಅವ್ರಿಗೆ ಚಿನ್ನ ಮಾಡಿಸೋದು, ಒಡವೆ ಮಾಡಿಸೋದು, ಇದನ್ನು ಅವರು ಒಂದು 5-6 ಕ್ಲಾಸಿಂದನೇ ಶುರು ಮಾಡ್ತೀವಿ. ಬಟ್ ನನ್ನ ಪ್ರಕಾರ ನೀವು ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ಅವ್ರಿಗೆ ಗೋಲ್ಡ್ ಬದಲು ಅವ್ರ ಎಜುಕೇಶನ್ ಮೇಲೆ ಇನ್ವೆಸ್ಟ್ ಮಾಡಿ, ಅದು ನಿಮಗೆ ದೊಡ್ಡ ರಿಟರ್ನು. ಸೊ ದಯವಿಟ್ಟು ಆ ದಿಸೆಯಲ್ಲಿ ನಮ್ಮ ಪೇರೆಂಟ್ಸ್ ಯೋಚನೆ ಮಾಡಿದ್ರೆ ಖಂಡಿತವಾಗಲೂ ನಾವು ಯೋಚನೆ. ಅದಕ್ಕೆ ನಾನು ಹೇಳೋದು, ಕೆರಿಯರ್ ಗೈಡೆನ್ಸು ಪೇರೆಂಟ್ಸ್ಗೆ ಬಹುಮುಖ್ಯವಾಗಿ ಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಮ್ಮದು ಈ ಥರ ವರ್ಕ್ಶಾಪ್ ಮಾಡ್ತಾ ಇರ್ತೀವಿ, ದಯವಿಟ್ಟು ನಮ್ಮ ವರ್ಕ್ಶಾಪ್ ಅಟೆಂಡ್ ಮಾಡಿ. ಮೈಸೂರು ಅಕ್ಕಾಯಸ್ ಅಕಾಡೆಮಿಲಿ ಇರುತ್ತೆ, ನೀವು ಬನ್ನಿ. ನಿಮಗೆ ಅಲ್ಲಿ ಇದ್ರ ಬಗ್ಗೆನೇ ಒಂದು ದಿನದ ಒಂದು ವರ್ಕ್ಶಾಪ್ ನಾವು ಮಾಡ್ತೀವಿ, ಯಾಕೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ,
1: ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಹಾಂ ಸರ್, ತಾವು ಕೂಡ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಈ ಒಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ವೃತ್ತಿ ಮಾರ್ಗದರ್ಶನದ ಒಂದು ಅವಕಾಶಗಳು ಮತ್ತು ಅದರ ಒಂದು ಮಹತ್ವ ಕುರಿತು. ಈಗ ಈಗ ನಾವು ಕೊನೆಯದಾಗಿ ನಾವು ಮಾತನಾಡೋದಾದ್ರೆ, ಈಗ ವಿದ್ಯಾರ್ಥಿಗಳು ತಮ್ಮ ಕನಸಿನ ವೃತ್ತಿಯನ್ನು ಸಾಧಿಸಲು ಪ್ರತಿದಿನ ಯಾವ್ಯಾವ ರೀತಿಯ ಒಂದು ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಬೇಕು ಸರ್?
0: ಸರ್, ಈಗ ಅವ್ರ ಕನಸಿನ ವೃತ್ತಿನ ಅವರು ಹೋಗ್ಬೇಕು ಅಂತಂದರೆ, ಈಗ ವಿದ್ಯಾರ್ಥಿ ಯಾವ ಸ್ಟೇಜ್ ಅಂತಂದರೆ, ಉದಾಹರಣೆಗೆ ಅವನು SSLC ಮುಗಿಸಿ ಪಿ ಯು ಸಿಗೆ ಬಂದಿದ್ದಾನೆ ಅಂತಂದರೆ, ಅವನಿಗೊಂದು ವೃತ್ತಿ ಡಿಫೈನ್ ಆಗಿದೆ ಅಂದರೆ ಅದಕ್ಕೆ ಅವನು ಪ್ರತಿದಿನ ವರ್ಕ್ ಮಾಡಲೇಬೇಕು. ಅದರಲ್ಲೂ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಅಂತೂ ವರ್ಕ್ ಮಾಡಲೇಬೇಕು.
1: ಹೌದು,
0: ಹೆಂಗಿದೆ ಅಂದರೆ, ನಮ್ಮಲ್ಲಿ ಪ್ರತಿ ವರ್ಷ ನಮ್ಮ ಕಳೆದ 2025-26 ಸಾಲಿನಲ್ಲಿ ಭಾರತ ದೇಶದಲ್ಲಿ ಔಟ್ಪುಟ್ ಆಗಿರತಕ್ಕಂಥ ಗ್ರಾಜ್ಯುಯೇಟ್ಸ್ ಎಷ್ಟು ಅಂದರೆ 1,25,00,000. ಪ್ರತಿ ವರ್ಷ ಆನ್ ಆ್ಯನ್ ಆವರೇಜ್ ಫ್ರಮ್ ಲಾಸ್ಟ್ 5 ಎವ್ರಿ ಇಯರ್ ವಿ ಆರ್ ಪ್ರೊಡ್ಯೂಸಿಂಗ್ 1 crore ಗ್ರಾಜ್ಯುಯೇಟ್ಸ್. ಇನ್ನು ನೆಕ್ಸ್ಟ್ ಇಯರ್ ಅದು 1,30,00,000, ಇನ್ನು 5 1.5 crore ಆಗ್ಬೋದು. ಹಿಂಗಾಗಿ ಸ್ಪರ್ಧೆ ಇರೋದ್ರಿಂದ ಇದಕ್ಕೆ ಒಬ್ಬ ವಿದ್ಯಾರ್ಥಿ ತನ್ನ ವೃತ್ತಿಗೆ ಏನು ಮಾಡ್ಬೋದು, ಅವನು ಪ್ರತಿದಿನ ಅವನು ತಯಾರಾಗಲೇಬೇಕು. ಹೆಂಗೆ ಅವನು ತಯಾರಾಗ್ಬೋದು ಅಂದರೆ, ಅವನು ಒಂದು ಟೈಮ್ ಟೇಬಲ್ ಹಾಕೋಬೇಕು ಸರ್. ಹೆಂಗೆ, ಈಗ ಒಂದು 24 ಅವನು ಅವನು ಊಟ ಸ್ನಾನ, ಅವನ ಸ್ವಚ್ಛ, ಅವನ ಕಾಲೇಜಿನ ಸಮಯ, ನಿದ್ರೆ ಇವೆಲ್ಲನೂ ಕಳೆದ್ರೆ ಅವನಿಗೆ ಒಂದು 5-6 ಸಿಕ್ಕೇ ಸಿಗುತ್ತೆ ಸರ್. ಈಗ ಒಂದು 7 ನಿದ್ದೆ, ಒಂದು 8 ಅವನ ಸ್ಕೂಲು ಹೋಗಿ ಅವನು ಹೋಗಿದ್ದು ಬರೋದು, ಮತ್ತು ಶಾಲೆಯಲ್ಲಿರ್ತಕ್ಕಂಥ ಟೈಮ್ ಟೇಬಲ್, ಒಂದು 8 ಸ್ಕೂಲು, 15 ಆಯಿತು, ಮತ್ತು ಇನ್ನೊಂದು ಮನೆಯಲ್ಲಿ ಅವನಿಗೆ ಒಂದಷ್ಟು ಸಮಯ ಬೇಕೇ ಬೇಕು, ಅದಕ್ಕೊಂದು 4 ಅಂತಂದ್ರು ಒಂದು 19 ಆಯಿತು ಸರ್. ಇನ್ನು 5 ಅಂತ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಸೊ ಈ 5 ಇದ್ರಲ್ಲಿ ಇದು ಗೋಲ್ಡನ್ ಅವರ್ಸು, ಇದನ್ನು ಅವರು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. 5 ಮಿನಿಮಮ್ ಓದಲೇಬೇಕು ಒಬ್ಬ ವಿದ್ಯಾರ್ಥಿ. ಸೊ ಈ ವಿದ್ಯಾರ್ಥಿನಲ್ಲಿ ಬರ್ತಾನೆ, ಈಗ ಪಿ ಯು ಸಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಅವನ ಒಂದು ರುಟೀನ್ ಬೇರೆ ಇರಬೇಕು, ಡಿಗ್ರಿ ಓದ ವಿದ್ಯಾರ್ಥಿ ರುಟೀನ್ ಬೇರೆ ಇರಬೇಕು. ಯಾಕಂದ್ರೆ ಡಿಗ್ರಿ ಓದ ವಿದ್ಯಾರ್ಥಿ ಏನು ಮಾಡ್ತಾನೆ, ಡಿಗ್ರಿ ಆದ ನಂತರ ಅವನು ಉದ್ಯೋಗಕ್ಕೆ ಎಲಿಜಿಬಲ್ ಇರ್ತಾನೆ, ಅವನು ಉದ್ಯೋಗನ ಮಾಡಲೇಬೇಕು ಅನ್ನೋ ಅರ್ಜಿ ಸುಮಾರು ಜನ ಇರುತ್ತೆ. ಹಂಗಾಗಿ ಅವನ ತಯಾರಿ ಬೇರೆ, ಪಿ ಯು ಸಿ. ಈಗ ಪಿ ಯು ಸಿ ವಿದ್ಯಾರ್ಥಿಗಳ ತಯಾರಿ 5 ಹೆಂಗಿರ್ಬೇಕು ಅಂತಂದರೆ, ಅವರು ಅವ್ರಿಗೆ ಅಸೈನ್ಡ್ ಆಗಿರೋ ಸಿಲೆಬಸ್ನ ಚೆನ್ನಾಗಿ ಓದಬೇಕು, ಮತ್ತು ಅವರು ನೆಕ್ಸ್ಟ್ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕಲ್ಲ, ಆ ಒಂದು ಪರೀಕ್ಷೆಗಳಿಗೂ ಸಹ ಅವರು ಪ್ಯಾರಲಲ್ಲಿ ಸಿದ್ಧತೆ ಮಾಡ್ಕೋಬೇಕು ಸರ್. ಈ 5 ಒಬ್ಬ ನನ್ನ ಪ್ರಕಾರ ಮಿನಿಮಮ್ 4-5 ವಿದ್ಯಾರ್ಥಿ ಓದಲೇಬೇಕು. ಬಟ್ ಇಲ್ಲಿ ಇನ್ನೊಂದು ಸಮಸ್ಯೆ, ಈಗ ಮೊಬೈಲ್ ಬಂದಿದೆ, ಮೊಬೈಲು ಅವರಿಗೆ ಒಂದು ದೊಡ್ಡ ಡೈವರ್ಜೆನ್ಸು.
1: ಹೌದು,
0: ನಂತರ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಪಿ ಯು ಸಿಗೆ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಇದೆ, ಕಾಲೇಜಲ್ಲಿ ಪಾಠ ಮಾಡಿ ನೋಟ್ಸು ಕೊಡ್ತಾರೆ, ಮತ್ತು ಅವ್ರಿಗೆ ಸಾಕಷ್ಟು ರೆಫರೆನ್ಸ್ ಬುಕ್ಸ್ ಇರುತ್ತೆ.
1: ಹೌದು,
0: ಈಗ ಪುಸ್ತಕಗಳೇ ಇರಬೇಕಾದ್ರೆ ಮೊಬೈಲ್ ಏನಕ್ಕೆ?
1: ಖಂಡಿತ.
0: ಸೊ ಇಲ್ಲಿ ಸಮಸ್ಯೆ ಏನಪ್ಪ ಅಂದರೆ, ವಿದ್ಯಾರ್ಥಿಗಳ ಸಮಯವನ್ನು ಕಿತ್ಕೋತಾ ಇರೋದಪ್ಪ ಅಂದರೆ ಮೊಬೈಲ್, ಸ್ಕ್ರೀನ್ ಟೈಮು. ಸೊ ಈ ಮೊಬೈಲಿಂದ ಅವರು ಫಸ್ಟು, ಈಗ ನಾನು ಹೇಳಿ, ಈಗ ಇಲ್ಲಿ ಒಂದು ಲೋಟ ಇದೆ, ಲೋಟದಲ್ಲಿ ಆಲ್ರೆಡಿ ಕಸ ತುಂಬಿದೆ, ಅಲ್ಲಿಗೆ ನಾವು ಮತ್ತಷ್ಟು ನಾವು ಶುದ್ಧವಾದ ನೀರನ್ನ ಹಾಕ್ರೆ ಏನಾಗುತ್ತೆ ಅದು? ಮತ್ತೆ ಅದು ಆ ಲೋಟದಲ್ಲಿ ಆ ನೀರು, ಶುದ್ಧವಾದ ನೀರು ಸಹ ಕಲುಷಿತ ಆಗುತ್ತೆ.
1: ಹೌದು,
0: ಫಸ್ಟ್ ಏನು ಮಾಡ್ಬೇಕು, ಈ ಲೋಟದಲ್ಲಿ ಕಸ ತೆಗಿಬೇಕು. ಹಂಗೆ ನಮ್ಮ ಮೈಂಡ್ಲಿ ಇರ್ತಕ್ಕಂಥ ಡೈವರ್ಜೆನ್ಸ್ ಇದೆಯಲ್ಲ, ಅದನ್ನು ಕ್ಲೀನ್ ಮಾಡ್ಕೋಬೇಕು ಸ್ಟೂಡೆಂಟು. ಆಗ ಅವನು ಏನೇ ಓದಿದ್ರು ಅವನು ಈಸಿಯಾಗದು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಅವ್ನ ಬ್ರೈನಲ್ಲಿ ಕೂರುತ್ತೆ. ಹಂಗಾಗಿ ಸ್ಟೂಡೆಂಟ್ಸು ಫಸ್ಟು ಮೊಬೈಲಿಂದ, ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲ ಪಿ ಯು ಸಿಲಿ ನೋಟ್ಸ್ನ ಹೇಳಿದ್ರೆ ಕೊಡ್ತಾ ಇದ್ದಾರೆ. ಮತ್ತು 4-5 ಅವನು ಪ್ರತಿದಿನ ಅಭ್ಯಾಸ ಮಾಡಲೇಬೇಕು. ಒಂದು ಒಂದು ಈಗ ಇದು ದೊಡ್ಡ ಸಮಸ್ಯೆ. ಇದೇನಾಗಿದೆ ಅಂದರೆ, ನಾನು ಹೇಳ್ದಲ್ಲ, ಈಗ ಪಿ ಯು ಸಿ ಮಾರ್ಕ್ಸ್ ತೆಗೆಯೋದು ತುಂಬ ಈಸಿ ಆಗಿಬಿಟ್ಟಿದೆ ಸರ್. ನಿಮ್ಗೆ ಗೊತ್ತಿರಲಿ, ಈಗ ಇವ್ಯಾಲ್ಯುವೇಷನ್ಸ್ ಎಲ್ಲ ಹೆಂಗೆ ನಡೀತಾ ಇದೆ ಅಂತಂದರೆ, ಇವ್ಯಾಲ್ಯುವೇಷನ್ನ ಪ್ರಮುಖ ಉದ್ದೇಶ ವಿದ್ಯಾರ್ಥಿ

0: ಗಳು ಎಷ್ಟು ಬರೆದಿದ್ದಾರೆ ಅವ್ರನ್ನ ಜ್ಞಾನವನ್ನ ಚೆಕ್ ಮಾಡೋದು ಉದ್ದೇಶ ಆಗಿಲ್ಲ. ಈಗ ನಾವು ಇಷ್ಟು ಪರ್ಸೆಂಟ್ ನಮ್ಮ ರಾಜ್ಯದಲ್ಲಿ ತೆಗಿಬೇಕು, ನಮ್ಮ ಜಿಲ್ಲೆಯಲ್ಲಿ ಇಷ್ಟೊಂದು ಫಲಿತಾಂಶವನ್ನು ನಾವು ಕೊಡಿಸ್ಬೇಕು ಅನ್ನೋದೇ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ರೆ ನೀವು ನೋಡಿ, ಪಿ ಯು ಸಿಲಲ್ಲಿ ಮೊದಲು ಪಿ ಯು ಸಿಲಲ್ಲಿ 55-60% ಬರ್ತಾ ಇತ್ತು, ಈಗ 75-80 ಓವರ್ ಆಲ್ ಇಡೀ ಸ್ಟೇಟ್ ಮೇ 73% ಬರ್ತಾ ಇದೆ. ಅಂದ್ರೆ ನಾವು ಮಕ್ಕಳನ್ನ ಏನ್ ಮಾಡ್ತಾ ಇದೀವಿ, ಮಾರ್ಕ್ಸ್ ಕೊಟ್ಟು ಕೊಟ್ಟು ಅವ್ರನ್ನ ಬುದ್ಧಿವಂತರು ಬುದ್ಧಿವಂತರು ಅಂತ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಮಾಡಿ ಅವ್ರನ್ನ ಎಲ್ಲೋ ಒಂದ್ ಕಡೆ ನಾವೇನ್ ಮಾಡ್ತಾ ಇದೀವಿ, ಕುಬ್ಜರನಾಗಿ ಮಾಡ್ತಾ ಇದೀವಿ. ಮೊದಲು ನಾನು ಸ್ಟೂಡೆಂಟ್ ಸಜೆಷನ್ ಮಾಡೋದು, ನೀವು ಮಾರ್ಕ್ಸ್ ಮೈಂಡ್ ಸೆಟ್ ಇಂದ ಹೊರಗಡೆ ಬನ್ನಿ. ನಾವು ಮಾರ್ಕ್ಸ್ ತೆಗೆಯದೇ ನಿಮ್ಮ ಒಂದು ಗುರಿ ಆಗಿರಬಾರ್ದು. ಮಾರ್ಕ್ಸ್ ನಮಗೆ ಅವಶ್ಯಕತೆ ಇದೆ, ಅನಿವಾರ್ಯ ಇಲ್ಲ. ಇವತ್ತಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಮ್ಮ ಮಕ್ಕಳು ಸರ್ವೈವ್ ಆಗ್ಬೇಕಾದ್ರೆ, ಈಗ ನೀವೇ ನೋಡಿ ಯಾವ ಸರ್ಕಾರಿ ಹುದ್ದೆನ ಮಾರ್ಕ್ಸ್ ಮೇಲೆ ಕೊಡ್ತಾ ಇದಾರೆ. ಮೊದಲು ವಿಲೇಜ್ ಅಕೌಂಟೆಂಟ್ ಕೊಡ್ತಾ ಇದ್ರು, ಈಗ ಅದಕ್ಕೂ ಎಕ್ಸಾಮ್ ಬಂದಿದೆ. ಯಾವ ಸರ್ಕಾರಿ ಉದ್ಯೋಗಗಳು ಕೊಡ್ತಾ ಇಲ್ಲ, ಯಾವ ಪ್ರೈವೇಟ್ ಜಾಬ್ ಅಲ್ಲಿ ಮಾರ್ಕ್ಸ್ ನ ಮಾನದಂಡ ಇಟ್ಕೊಂಡು ನಿಮಗೆ ಜಾಬ್ ಕೊಡ್ತಾ ಇದಾರೆ. ಖಾಸಗಿ ಕ್ಷೇತ್ರದಲ್ಲಿ ಇಲ್ಲ ಅಲ್ವಾ, ಏನೋ ಮಿನಿಮಮ್ ಒಂದು 50% ಇರಬೇಕು, ಅದು ಮಿನಿಮಮ್ ಮಾಡಿದ್ದಾರೆ. ಅದನ್ನ ಬಿಟ್ಟರೆ ಖಾಸಗಿ ಉದ್ಯೋಗ ಸರ್ಕಾರಿ ಉದ್ಯೋಗದಲ್ಲೂ ಮಾರ್ಕ್ಸ್ ಇಲ್ಲ. ಆಮೇಲೆ ನೀವು ನೆಕ್ಸ್ಟ್ ಪಿ ಯು ಸಿ ಆಯ್ತು, ಡಿಗ್ರಿ ಆಯ್ತು, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕು, ಅಲ್ಲೆಲ್ಲೂ ಮಾರ್ಕ್ಸ್ ನೋಡ್ತಾ ಇದ್ದಾರಾ? ಎಲ್ಲೂ ನೋಡ್ತಾ ಇಲ್ಲ. ಸೊ ಮಾರ್ಕ್ಸ್ ಯಾಕೆ ಇಲ್ಲಿ ಸಮಸ್ಯೆ? ಏನಾಗಿದೆ ಅಂದರೆ ವಿದ್ಯಾಸಂಸ್ಥೆಗಳ ಪ್ರಮುಖ ಗುರಿ, ನಮ್ಮಲ್ಲಿ ವಿದ್ಯಾಸಂಸ್ಥೆಗಳು ಏನಾಗಿದ್ದಾವೆ ಗೊತ್ತಾ ಸರ್, ಅವರ ಗುರಿ ಮಾರ್ಕ್ಸ್ ತೆಗಿಬೇಕು, ಫ್ಲಕ್ಸ್ ಹಾಕಿಸ್ಬೇಕು, ಹೆಚ್ಚು ಹೆಚ್ಚು ಅಡ್ಮಿಷನ್ ಮಾಡ್ಕೋಬೇಕು, ಅದು ಅವರ ಪ್ರಮುಖ ಗುರಿಯಾಗಿದೆ. ಪಿ ಯು ಸಿ ಆದ್ಮೇಲೆ ನಮ್ಮ ಕಾಲೇಜಿನ ಮಕ್ಕಳು ಎಲ್ಲಿಗೆ ಏನು ಮಾಡ್ತಾರೆ, ಡಿಗ್ರಿ ಆದ್ಮೇಲೆ ಈ ಕಾಲೇಜಿನ ಮಕ್ಕಳಲ್ಲಿ ಏನು ಮಾಡ್ತಾ ಇದ್ದಾರೆ, ನಮ್ಮ ಕಾಲೇಜಿನ ಮಕ್ಕಳನ್ನ ನಾವು ಎಲ್ಲೆಲ್ಲಿಗೆ ಕಳಿಸ್ಬೇಕು ನೆಕ್ಸ್ಟು, ನಮ್ಮ ಮಕ್ಕಳಿಗೆ ನಾವು ಒಂದು ಒಳ್ಳೆ ವೃತ್ತಿನ ಡಿಫೈನ್ ಮಾಡಿಕೊಡ್ಬೇಕು, ನಾವು ಗೋಲ್ನ ಡಿಫೈನ್ ಮಾಡಿಕೊಡ್ಬೇಕು ಅನ್ನೋದು ಯಾವ ಕಾಲೇಜಿನಲ್ಲೂ ಇದ್ರ ಉದ್ದೇಶ ಇಲ್ಲ. ಅವುಗಳ ಉದ್ದೇಶ ಪಾಠ ಮಾಡಿ ಮಾರ್ಕ್ಸ್ ತೆಗೆದ ಮುಖಾಂತರ ಅವು ತಮ್ಮ ಹಿರಿಮೆಯನ್ನು ಹೆಚ್ಚಿಸ್ಕೋತಾವೆ, ತಮ್ಮನ್ನು ತಾವೇ ತಟ್ಕೋತಾವೆ. ಸೊ ಈ ಸೂಕ್ಷ್ಮತೆಗಳನ್ನ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋಬೇಕು, ನಮ್ಮ ಭವಿಷ್ಯ ನಿಜವಾಗಿ ಎಲ್ಲಿದೆ. ಸೊ ಸಬ್ಜೆಕ್ಟ್ನ ನಾನು ಅಲ್ಲಿ ನಾ ಹೇಳ್ತೇನೆ, ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಂಡು ಕಲಿಬೇಕು, ಓದ್ಬೇಕು ಸರ್ 5 hours. ಪಿ ಯು ಸಿ ವಿದ್ಯಾರ್ಥಿಗಳು ಪ್ರಮುಖ ಗುರಿ ಎಂಟ್ರೆನ್ಸ್ ಎಕ್ಸಾಮ್ ಆಗಬೇಕು. ಪಿ ಯು ಸಿ ಅಂತಂದ್ರೆ ಡಿಗ್ರಿಗೆ ಬರ್ತಲ್ಲ ಸರ್, ಅವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿದಿನ 2 hours ಓದಬೇಕು. 2 hours ಅಂದ್ರೆ ಈಗ ಅವ್ರಿಗೂ NCERT ಬುಕ್ಸ್ ಕಂಪ್ಲೀಟ್, ಒಂದು 6th class ಸೆಕೆಂಡ್ ಪಿ ಯು ಸಿ ತನಕ NCERTನ ಓದ್ಬೇಕು ಸರ್. ಯಾಕಂದ್ರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾನು ಹೇಳ್ದಲ್ಲ, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲವೂ NCERTಯಿಂದನೇ ಬರುತ್ತೆ. ಹಂಗಾಗಿ ಅವರು ಮೊದಲನೇ ವರ್ಷ NCERTನ ಕಂಪ್ಲೀಟ್ ಕವರ್ ಮಾಡಿದ್ರೆ UPSC KPSCಗೆ ಜನರಲ್ ಸ್ಟಡೀಸ್ ಪ್ರಿಪೇರ್ ಆದಂಗೆ ಆಗುತ್ತೆ NCERT. ಸೊ 2nd ವರ್ಷಕ್ಕೆ ಮೈನ್ಸ್ ಪ್ರಿಪೇರ್ ಆಗಬೇಕು, 3rd ವರ್ಷಕ್ಕೆ ಮಾಕ್ ಟೆಸ್ಟ್ ತಗೋಬೇಕು ಅವರು. 2 ವರ್ಷ ಕಂಪ್ಲೀಟ್ ಸಿಲೆಬಸ್ನ ಓದಬೇಕು, 3rd ವರ್ಷಕ್ಕೆ ಮಾಕ್ ಟೆಸ್ಟ್ ತಗೋಬೇಕು. ಆಮೇಲೆ ಕೋಚಿಂಗ್ ಅಂತ ಇದೆ ಸರ್ ನೀವು, ಆಮೇಲೆ ಇನ್ನೊಂದು ಕೋಚಿಂಗ್ ಅನ್ನೋದು ಒಂದು ಶುರು ಆಗಿಬಿಟ್ಟಿದೆ ಸರ್. ಈಗ ನೀವೇ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ಮೊದಲು ಟ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಯಾರಿಗಿತ್ತು ಸರ್? ನಮ್ಮ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಯಾರಾದರೂ ಒಬ್ಬ ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ ಅಂತಂದರೆ ಅವನು ಫೇಲ್ ಆಗಿದ್ದಾನೆ, ಅವ್ನು ಸಬ್ಜೆಕ್ಟ್ ಹೋಗಿದೆ, ಅದಕ್ಕೆ ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ. ನೀವು ನೋಡಿಲ್ಲ, ನಿಮ್ಗೆ ಅನುಭವ ಇದೆ ಅಲ್ವ ಇದು? ಅದೇ ಥರ ಟ್ಯೂಷನ್ ಇದ್ದದ್ದು ಯಾರಿಗೆ? ಯಾರು ಸ್ಟಡೀಸಲ್ಲಿ ಹಿಂದೆ ಉಳಿದಿದ್ದಾರೋ ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತಗೊಂಡು ಟ್ಯೂಷನ್. ಈಗ ಟ್ಯೂಷನ್ ಕಾನ್ಸೆಪ್ಟ್ ಏನಾಗಿದೆ?
1: ಚೆನ್ನಾಗಿ ಓದೋರ್ಗು ಕೂಡ
0: ಅವ್ನು ಓದ್ಲಿ ಓದದೆ ಇರಲಿ ಟ್ಯೂಷನ್ಗೆ ಹೋಗ್ಬೇಕು. ಆಮೇಲೆ ಪೇರೆಂಟ್ಸ್ ಅಷ್ಟೇ, ವೈ ದ ಪೇರೆಂಟ್ಸ್ ಸೆಂಡಿಂಗ್ ದ ಸ್ಟೂಡೆಂಟ್ಸ್ ಟು ಟ್ಯೂಷನ್? ಮನೇಲಿದ್ರೆ ಏನೋ ಕಿರಿಕಿರಿ ಮಾಡ್ತಾರೆ ಅಂತ ಅವ್ರನ್ನ ಟ್ಯೂಷನ್ ಕಳಿಸೋದು ಅಂದ್ರೆ ಈ ಟ್ಯೂಷನ್ ಕಾನ್ಸೆಪ್ಟೇ ತಪ್ಪು.
1: ಹೌದು,
0: ಮಕ್ಕಳೇ ಸ್ವಂತವಾಗಿ ಓದ್ಬೋದು. ಸೊ ನಾನು ವಿದ್ಯಾರ್ಥಿ, ನೀವು ಟ್ಯೂಷನ್ಗೆ ಯಾವಾಗ ಡಿಪೆಂಡ್ ಆಗಿದೆ? ನಿಮಗೆ ಓದಕ್ಕೆ ಸಾಮರ್ಥ್ಯ ಇಲ್ಲ ಅಂತಂದ್ರೆ ನೀವು ಟ್ಯೂಷನ್ಗೆ ಹೋಗಿ, ನಿಮಗೆ ಕೆಪಾಸಿಟಿ ಇದೆ ಸ್ವಂತವಾಗಿ, ನಮ್ಗೆ ಸಬ್ಜೆಕ್ಟ್ ಕ್ಲಾಸಲ್ಲೇ ಅರ್ಥ ಆಗಿದೆ. ನೀವೇ ನೋಡಿ, ನಾನು ಒಂದು ಪ್ರಜಾವಣಿಯವರು ಇಂಟರ್ವ್ಯೂ ಮಾಡಿದ್ರು, ಈ KCET ರಿಸಲ್ಟು ನಮ್ಮ ಮೈಸೂರು ಜಿಲ್ಲೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಯಾಕೆ ಅಂತ ಕೇಳಿದ್ರೆ ನಾನು ನಿದ್ದೆ ಅನಾಲಿಸ್ ಮಾಡಿದೆ. ಒಬ್ಬ ವಿದ್ಯಾರ್ಥಿ ದಿನದ 24 hours 7 hours ನಿದ್ದೆ ಮಾಡಬೇಕು, 8-10 hours ಕ್ಲಾಸಲ್ಲಿ ಇರ್ತಾನೆ. ಅದಾದ್ಮೇಲೆ ಮನೆಗೆ ಬಂದಮೇಲೆ ಮಾರ್ನಿಂಗು ಟ್ಯೂಷನ್ ಇರುತ್ತೆ, ಈವ್ನಿಂಗು ಒಂದು 2 hours ಟ್ಯೂಷನ್ಗೆ ಹೋಗ್ತಾನೆ. ಅವನು ಟ್ಯೂಷನು ಕಾಲೇಜು ಇಲ್ಲೇ ಎಂಗೇಜ್ ಆದರೆ ಇಷ್ಟು ಕಲಿತ ವಿಷಯವನ್ನು ಅವನು ಅನಲಿಸ್ ಮಾಡಕ್ಕೆ ಅವನಿಗೆ ಸಮಯ ಎಲ್ಲಿ ಸಿಗ್ತಾ ಇದೆ? ಸೊ ಇಂಥ ವಿದ್ಯಾರ್ಥಿಯಿಂದ ನಾವು ಒಳ್ಳೆಯ ಫಲಿತಾಂಶ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾ? ನಾನು ಹೇಳಿದ್ರೆ ಸರ್, 5-6 hours ಅವನಿಗೆ ಬೇಕು.
1: ಹೌದು,
0: ಈ ನೀಡ್ ಈಸ್ ಓನ್ ಟೈಮ್ ಟು ಅನಲೈಸ್, ಬಟ್ ಈಸ್ ನಾಟ್ ಗೆಟಿಂಗ್. ವಿದ್ಯಾರ್ಥಿಗಳು, ಪದವಿ ವಿದ್ಯಾರ್ಥಿಗಳು, ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಜೊತೆಗೆ ನಿಮ್ಮ ಕರಿಕ್ಯುಲಮ್ನು ಓದಬೇಕು, ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಿಮ್ಮ ಕರಿಕುಲಮ್ ಜೊತೆಗೆ ಎಂಟ್ರೆನ್ಸ್ ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದು ನನ್ನ ಸಜೆಷನ್ ಸರ್.
1: ಓಕೆ, ಬಹಳ ಖುಷಿ ಆಯಿತು ಸರ್, ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಮತ್ತು ಸಮುದಾಯಕ್ಕೆ ತಾವು ತಿಳಿಸ್ತೀರಿ. ಯಾಕಂದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ

0: ಕೊಟ್ಟಿರೋ ತುಂಬಾ ಅವಶ್ಯಕ ಅಂತ ಕೂಡ ನಾನು ಹೇಳ್ತೀನಿ. ತುಂಬಾ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವೃತ್ತಿಪರ ಮಾರ್ಗದರ್ಶನದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬಿರುವುದಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತು ಕೇಳುವರಿಗೆ ಒಂದು ಅನೌನ್ಸ್ಮೆಂಟ್ ಏನಪ್ಪ ಅಂದರೆ, ಈ ಥರ ವೃತ್ತಿ ಮಾರ್ಗದರ್ಶನ ಸಂಬಂಧಪಟ್ಟಂಗೆ ನಿಮ್ಮ ಊರಿನಲ್ಲಿ ನಿಮ್ಮ ತಾಲೂಕಿನಲ್ಲಿ ನೀವೇನಾದರೂ ಒಂದು ಅವ್ರಿಗೆ ಗೈಡೆನ್ಸ್ ಬೇಕು ಅಂತ ಸಂದರ್ಭದಲ್ಲಿ ದಯವಿಟ್ಟು ನೀವು ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಸಂಪ ಅಥವಾ ನಮ್ಮ ಜನಧ್ವನಿ ಎಫ್ ಎಂ ಇವ್ರನ್ನು ಸಹ ನೀವು ಸಂಪರ್ಕಿಸಿ ನಿಮಗೆ ಇಂಥ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದಾಗ ಖಂಡಿತವಾಗ್ಲೂ ನಾನು ನಿಮಗೆ ಈ ಒಂದು ಎಫ್ ಎಂ ಮುಖಾಂತರ ನಿಮಗೆ ಮಾಹಿತಿನ ತಲುಪಿಸೋಂಥ ಒಂದು ಕೆಲಸ ಮಾಡ್ತೀನಿ. ಮತ್ತು ನನಗೆ ಸಮಯ ಸಿಕ್ಕಿದ್ರೆ ನಿಮ್ಮ ಒಂದು ಶಾಲೆಗಳಿಗೆ ಅಥವಾ ನೀವೊಂದು ತಾಲೂಕು ಕೇಂದ್ರದಲ್ಲಿ ನೀವೊಂದು ಆರ್ಗನೈಸ್ ಮಾಡಿದ್ರೆ ವಿದ್ಯಾರ್ಥಿಗಳು ಮತ್ತು ಪೋಷಕರೆಲ್ಲ ಸೇರಿದ್ರೆ ಅಲ್ಲಿಯೂ ಸಹ ಬಂದು ನಿಮ್ಮ ಜೊತೆ ಈ ಒಂದು ವೃತ್ತಿ ಮಾರ್ಗದರ್ಶನ ಸಂಬಂಧಪಟ್ಟಂಗೆ ವಿಷಯಗಳನ್ನ ನಾನು ನಿಮಗೆ ನೀಡಲು ಸಿದ್ಧ ಇದ್ದೇನೆ. ದಯವಿಟ್ಟು ಇದನ್ನ ನೀವೆಲ್ಲರೂ ಬಳಸ್ಕೊಳ್ಳಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪುಸ್ತಕವನ್ನು ಸಹ ನಾನು ರಚಿಸಿದ್ದೇನೆ, ಕೆರಿಯರ್ ಗೈಡೆನ್ಸ್ ಹ್ಯಾಂಡ್ ಬುಕ್ ಅಂತ. ಇನ್ನೊಂದು ತಿಂಗಳಲ್ಲಿ ಅದು ಬರುತ್ತೆ. ಅದನ್ನು ನೀವು ಓದಿದ್ರೆ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಶಯಗಳಿಗೂ ಒಂದು ಪರಿಪೂರ್ಣ ಮಾಹಿತಿ ಅದರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಕೆಳಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶಕರು, ಸಲಹೆಗಾರರು ಹಾಗೂ ಲೇಖಕರು ಆದ ಡಾಕ್ಟರ್ ಲಕ್ಷ್ಮಣ್ ಬೀರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ನಾಳೆ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಇದುವರೆಗೂ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಸೂರಿನ ಮಹಾರಾಣಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶನ ಸಲಹೆಗಾರರು ಮತ್ತು ಲೇಖಕರಾದ ಡಾಕ್ಟರ್ ಲಕ್ಷ್ಮಣ ಬೀರ್ ಅವರು. ಇನ್ನು ಮುಂದೆ ಕೇಳಿ ಬರೋಣ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ.

0: ಇದುವರೆಗೂ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಪ್ರಿಯ ಶ್ರೋತೃಗಳೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ.
0: ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ನಮಸ್ಕಾರ, ಶುಭರಾತ್ರಿ.